ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1945 ಶಕವರ್ಷ, ಆಷಾಢ ಮಾಸದ 28ನೇ ದಿನ, ಅಂದರೆ

ಜುಲೈ ತಿಂಗಳ 19ನೇ ತಾರೀಕು ಭಾನುವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಮತ್ತು 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58.50. ಆತ್ಮೀಯ ಕೇಳಿದರೆ, ಸ್ವಾಮಿ ವಿವೇಕಾನಂದರ ವಾಣಿಯೊಂದು ಹೀಗಿದೆ: ಸಾಧ್ಯವೇ ಇಲ್ಲ ಎಂದರೆ ಏನನ್ನೂ ಸಾಧಿಸಲಾಗದು, ಪ್ರಯತ್ನದಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷ ಸಿಗುವುದು, ಸೋತರೆ ಅನುಭವ ಖಚಿತ. ಕೇಳುಗರಿಗೆಲ್ಲ ಡಾಕ್ಟರ್ ಗಣೇಶ್ ಕಿಂಚನಲ್ ಮಾಡುವ ನಮಸ್ಕಾರಗಳು ಮತ್ತು ಬೆಳಗಿನ ಶುಭೋದಯ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಆತ್ಮೀಯ ಕೇಳಿದರೆ, ಈ ಬೆಳಗ್ಗೆ 6:10 ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಎಂ ಕೊಟ್ರಯ್ಯ ಅವರಿಂದ, 6:35 ಕರುಣಾಳು ಬಾಬೆಳಕೆ, ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಂದ ಕರುಣಾಳು ಬಾಬೆಳಕೆ ಕಥನಗಳು, 6:40 UAHS ನೇಗಿಲ ಮಿಡಿತ ವಿಷಯ ಅಗಸೆ ಬೀಜಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಸ್ನೇಹ, 6:45 ಹೆಲ್ತ್ ಇಂಡ್ಸ್ ಆರೋಗ್ಯ ಸೂತ್ರ ಮಾಹಿತಿ ನೀಡುವ ತಜ್ಞರು ಡಾಕ್ಟರ್ ಸತೀಶ್, 6:10 ಸುದ್ದಿ ಮಿಂಚು, 7:15 ಬಸವಾದಿ ಶರಣರು ಕಟ್ಟಿದ ಮಾನವತ ಧರ್ಮ ಈ ಕುರಿತು ಮಾತನಾಡುತ್ತಾರೆ ಅಶ್ವಿನಿ ಪ್ರದೀಪ್, 7:45 ಮತ್ತು 8:30 ಚಿತ್ರಗೀತೆಗಳನ್ನು ಕೇಳಬಹುದು, 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು, 9:35 ಭಾವಗೀತೆಗಳು, 10:00 ಹಾಡು ಮಾತಾಡು ಇಂದಿನ ವಿಶೇಷ ಕತೆ. ಕೇಳಿದರೆ ಕತೆ ಕಾರ್ಯಕ್ರಮ ಶುರುವಾಗಿ 3 ವರ್ಷ ತುಂಬಿದೆ. ಈ ಸಂಭ್ರಮವನ್ನು ನೇರ ಫೋನಿನ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳಬಹುದು. 11:00 ಚಿಣ್ಣರ ಬಳಗದಲ್ಲಿ ಚಿಕ್ಕಮಗಳೂರಿನ ಸತ್ಯಸ್ವರ ಸಂಗೀತ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಪಾರ್ವತಮ್ಮ ಮತ್ತು ಸಂಗಡಿಗರಿಂದ ಗಂಗಮ್ಮನ ಪದಗಳು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಚಲನಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರಾದ ಗೌರಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಈ ಕುರಿತು ಡಾಕ್ಟರ್ ಅತಿರ ಎಸ್ ರವಿ ಅವರೊಡನೆ ಸಂದರ್ಶನ. 1:00 ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ, 1:20 ಚಿತ್ರಗೀತೆಗಳು, 2:41 ಭಾವಗೀತೆಗಳು, 3:00 ಚಲನಚಿತ್ರ ಧ್ವನಿ ವಾಹಿನಿ ಬಬ್ರುವಾಹನ, ಇನ್ನು 4:00 101.4 MHz ಮಿಕ್ಸ್ ಮೆಲೋಡಿ, 4:45 ಮನಮಿಡಿದ ಕ್ಷಣಗಳು ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇನ್ನು 5:30 ನಿಲಯದಿಂದ ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ, 6:30 ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮ, 6:51 ಕೃಷಿ ರಂಗದಲ್ಲಿ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ ಮತ್ತು ಅದರ ಲಾಭಗಳು ಈ ಕುರಿತು ಡಾಕ್ಟರ್ ಶರಣಪ್ಪ ಕುರಿ ಅವರೊಡನೆ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್, ನಂತರ ಪರಿಸರ ಗೀತೆಗಳು.

ನಿಮಿಷಕ್ಕೆ ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋಕನ ಸರಸ್ವತಿ ಪ್ರಕಾಶ್. 8 ಗಂಟೆಗೆ ಯುವವಾಣಿಯಲ್ಲಿ ಶಿವಮೊಗ್ಗದ ಎನ್ಸಿಸಿ ಸಾಧಕರಾದ ಯುಕ್ತೇಶ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಟಿಎನ್ ಬಸವರಾಜ್. 8:30 ಚಿತ್ರಗೀತೆಗಳು, 9:30 ಇಶ್ಯೂಸ್ ಬಿಫೋರ್ ಪಾರ್ಲಿಮೆಂಟ್ ಕಾರ್ಯಕ್ರಮ, 10 ಗಂಟೆಗೆ ರವಿ ವಾಸರಿಯ ಅಖಿಲ ಭಾರತ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ಬಲಮುರಿ ಈಶ್ವರ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಗಾಯನವನ್ನು ಕೇಳುವಿರಿ. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಗೀತಾರಾಧನ ಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಆತ್ಮೀಯರೇ, ನೀವೆಲ್ಲ ಗಮನಿಸಿ, ಸಾಮಾನ್ಯವಾಗಿ ದೇವಸ್ಥಾನದ ಗರ್ಭಗುಡಿ ಅಥವಾ ದೇವರ ವಿಗ್ರಹದ ಮುಂಭಾಗದಲ್ಲಿ ಈ ಕನ್ನಡಿಯನ್ನ ಇಡ್ತಾರೆ. ಕನ್ನಡಿಯನ್ನು ಇಡೋದು ನೋಡಿರುತ್ತೆ. ಇದಕ್ಕೊಂದು ವಿಶೇಷವಾದ ಸ್ಥಾನವಿದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆ ಇದೆ ಇದರಲ್ಲಿ. ಒಂದು ವಿಶೇಷ ಮಹತ್ವವನ್ನು ಈ ಕನ್ನಡಿ ಇಡೋದ್ರ ಹಿಂದೆ ಇದೆ. ಒಂದು, ದೈವಿಕ ಶಕ್ತಿಯ ಪ್ರಸರಣ ಆಗುತ್ತೆ ಆ ಮೂಲಕ ಅನ್ನೋದು. ಅಂದರೆ ಗರ್ಭಗುಡಿಯಲ್ಲಿ ನಡೆಯುವ ನಿರಂತರ ಪೂಜೆ, ಅಭಿಷೇಕ ಮತ್ತು ಮಂತ್ರಘೋಷಗಳಿಂದ ದೇವರ ಮೂರ್ತಿಯಲ್ಲಿ ಅಪಾರವಾದ ಸಕಾರಾತ್ಮಕ ಶಕ್ತಿ ತುಂಬಿರುತ್ತೆ. ಆ ದೈವಿಕ ಶಕ್ತಿಯು ಕನ್ನಡಿಯಲ್ಲಿ ಪ್ರತಿಫಲಿಸಿ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ತಲುಪಲಿ ಎಂಬ ನಂಬಿಕೆ ಈ ಒಂದು ಕನ್ನಡಿ ಇಡೋದ್ರ ಹಿಂದೆ ಇರುತ್ತೆ. ಸೊ ಇನ್ನುಳಿದ ವಿಷಯವನ್ನು ತಿಳಿದುಕೊಳ್ಳೋಣ ಈ ಗೀತೆಯ ನಂತರ. ಕನಕದಾಸರ ಒಂದು ಕೀರ್ತನೆ, ಬಾರೋ ಕೃಷ್ಣಯ್ಯ, ಧ್ವನಿ ಎಂ ಕೆ ಶ್ರೀನಿಧಿಯೇ.

ಕೆಳಗಡೆ ನಿಲಯದಿಂದ ಗೀತಾರಾಧನಾ ಭಕ್ತಿ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಹಾಗೆ ದೇವಸ್ಥಾನದ ಗರ್ಭಗುಡಿ ಅಥವಾ ದೇವರ ವಿಗ್ರಹದ ಮುಂಭಾಗದಲ್ಲಿ ಕನ್ನಡಿಯನ್ನು ಇಡೋದು ನೋಡಿರ್ತೇವೆ. ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಿದ್ದೀವಿ. ಒಂದು ದೈವೀಯ ಶಕ್ತಿಯ ಪ್ರಸರಣ, ಇನ್ನೊಂದು ಆತ್ಮಾವಲೋಕನ ಸ್ವಜ್ಞಾನ ಅಂತ ಇಲ್ಲಿ ಕರೀತಾರೆ. ದೇವಸ್ಥಾನಗಳಲ್ಲಿ ಕನ್ನಡಿ ಇಡೋದು ಭಕ್ತರು ತಮ್ಮನ್ನು ತಾವು ನೋಡಿ ತಮ್ಮಲ್ಲಿರುವ ದೈಹಿಕ ಅಂಶನ ಅಹಂ ಬ್ರಹ್ಮಾಸ್ಮಿ ಅಂತ ಅರಿತುಕೊಳ್ಳಬೇಕು ಎನ್ನುವ ತಾತ್ವಿಕ ಸಂದೇಶವನ್ನು ಈ ಕನ್ನಡಿ ನೀಡುತ್ತೆ. ಇನ್ನು ವಿಶೇಷ ಪೂಜಾ ವಿಧಾನವನ್ನಲ್ಲಿ ನೋಡ್ಬೋದು. ಅಂದರೆ ಕೆಲವು ಉತ್ಸವಗಳು ಮತ್ತು ವಿಶೇಷ ಅಲಂಕಾರ ದಿನಗಳಲ್ಲಿ ದೇವರ ಮೂಲ ಮೂರ್ತಿಗೆ ನೇರವಾಗಿ ಪೂಜೆ ಮಾಡಲು ಸಾಧ್ಯವಾಗದಿದ್ದಾಗ ಕನ್ನಡಿಯ ಮುಖಾಂತರ ದೇವರ ಪ್ರತಿಬಿಂಬಕ್ಕೆ ಪೂಜೆ ಮತ್ತು ಆರತಿಯನ್ನು ಮಾಡಲಾಗುತ್ತೆ. ಸೊ ಈ ಕಾರಣಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಪಾಸಿಟಿವ್ ನಮಗೆ ತಲುಪುವ ನಿಟ್ಟಿನಲ್ಲಿ ದೇವಸ್ಥಾನದ ಗರ್ಭಗುಡಿಯಾದ ದೇವರ ವಿಗ್ರಹದ ಮುಂಭಾಗದಲ್ಲಿ ಕನ್ನಡಿಯನ್ನು ಇಡಲಾಗುತ್ತೆ ಅನ್ನೋದು ಒಂದು ಧಾರ್ಮಿಕ ನಂಬಿಕೆ. ಇದರಿಂದ ಶುಭವಾಗುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ. ಸೊ ಈಗ ಬಸವಣ್ಣನವರ ಒಂದು ವಚನವನ್ನು ಕೇಳೋಣ. ಶಿವಕುಮಾರ್ ಜಿ ಮಹಾಂತ ಅವರ ಧ್ವನಿಯಲ್ಲಿ ಬೇಳೆಯ ಭೂಮಿಯಲ್ಲಿಂದು

ಇದುವರೆಗೆ ಗೀತಾರಾಧನ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಬೆಂಗಳೂರು ಕೇಂದ್ರದಿಂದ ಚಿಂತನ ಕಾರ್ಯಕ್ರಮ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ ಎಂಪಿಎಂ ಕೊಟ್ರಯ್ಯ ಅವರಿಂದ.
2: ವಿದ್ಯೆ ಮತ್ತು ವಿನಯ. ವಿದ್ಯಾ ದಧಾತಿ ವಿನಯಂ, ವಿನಯಾತ್ ಯಾತಿ ಪಾತ್ರತಾಂ, ಪಾತ್ರತ್ವಾತ್ ಧನಂ ಆಪ್ನೋತಿ, ಧನಾತ್ ಧರ್ಮ ತತಃ ಸುಖಃ. ಮೌಲ್ಯವಿಲ್ಲದ ಶಿಕ್ಷಣ ಶಿಕ್ಷಣವೇ ಅಲ್ಲ. ಮೌಲ್ಯಾಧಾರಿತ ಶಿಕ್ಷಣಕ್ಕೆ ವಿನಯ ಮುಖ್ಯ. ಆಧ್ಯಾತ್ಮದ ಅರಿವಿನೊಂದಿಗೆ ವಿನಯಾಧಾರಿತ ವ್ಯಕ್ತಿತ್ವ ರೂಪಿಸಿಕೊಳ್ಳಬಹುದು. ಉತ್ತಮ ವ್ಯಕ್ತಿತ್ವ ಸತ್ಕಾರ್ಯದಿಂದ ಸಂಪಾದನೆ ಮಾಡಲು ಸಾಧ್ಯ. ಹೀಗೆ ಸಂಪಾದಿಸಿದ ಹಣದಿಂದ ಧರ್ಮ ಕಾರ್ಯಗಳ ಸದ್ವಿನಿಯೋಗಕ್ಕೆ ನೀಡಿದಲ್ಲಿ ಬದುಕಿನಲ್ಲಿ ನಿಜ ಸುಖ ಪಡೆಯಬಹುದಾಗಿದೆ, ಅಹಂಕಾರದಿಂದಲ್ಲ ಎಂಬುದನ್ನು ಅರಿಯಬೇಕಿದೆ. ವಿದ್ಯೆಗೆ ವಿನಯವೇ ಭೂಷಣ ಎಂಬುದಕ್ಕೆ ಸಾಕಷ್ಟು ಪೌರಾಣಿಕ ನಿದರ್ಶನಗಳು ಉಂಟು. ಕವಿ ಕಾಳಿದಾಸ ಒಬ್ಬ ಸಾಮಾನ್ಯ ಆದರೆ ಸಕಲ ಪಾಂಡಿತ್ಯವನ್ನು ಪಡೆದು ಕವಿರತ್ನ ಕಾಳಿದಾಸನಾಗಿ ಪ್ರಖ್ಯಾತನಾದ ಕಥೆ ನಮಗೆ ಗೊತ್ತಿದೆ. ಕವಿ ಕಾಳಿದಾಸನಿಗೆ ತಾನು ಮಹಾಜ್ಞಾನಿ ಎಂಬ ಗರ್ವ ಅಹಂಕಾರ ಇತ್ತು. ಹೀಗೆ ಒಂದು ಬಾರಿ ಪರ್ಯಟನೆಯನ್ನು ಮಾಡುತ್ತಾ ಒಂದು ಊರಿನ ಬಳಿ ಬಂದಾಗ ಬಹಳ ಬಾಯಾರಿಕೆ ಆಯಿತು. ಊರ ಹೊರಗಿನ ಬಾವಿಯ ಬಳಿ ಒಬ್ಬ ವೃದ್ಧ ಸ್ತ್ರೀ ನೀರು ಸೇದುತ್ತಿದ್ದ. ಕಾಳಿದಾಸ ಆ ಸ್ತ್ರೀಯ ಬಳಿ ಹೋಗಿ, ತಾಯಿ, ನನಗೆ ತುಂಬಾ ಬಾಯಾರಿಕೆಯಾಗುತ್ತಿದೆ, ಕುಡಿಯಲು ನೀರು ಕುಡಿಯುವಿರಾ ಎಂದು ಕೇಳಿದ. ಆಗ ಮುದುಕಿ, ನನಗೆ ನಿನ್ನ ಪರಿಚಯವಿಲ್ಲವಲ್ಲ ಮಗು, ನೀನು ನಿನ್ನ ಪರಿಚಯವನ್ನ ಹೇಳು, ಅಂದರೆ ಮಾತ್ರ ನಾನು ನಿನಗೆ ನೀರು ಕೊಡುತ್ತೇನೆ ಎಂದಾಗ ಕಾಳಿದಾಸ, ಹಾ, ನಾನೊಬ್ಬ ಪ್ರವಾಸಿ ಎಂದ. ಸ್ತ್ರೀ, ನೋಡು, ಈ ಲೋಕದಲ್ಲಿ ಪ್ರವಾಸಿಗರು ಇಬ್ಬರೇ, ಒಬ್ಬ ಸೂರ್ಯ ಮತ್ತೊಬ್ಬ ಚಂದ್ರ. ಇಬ್ಬರೂ ಹಗಲು ರಾತ್ರಿಗಳನ್ನು ನಡೆಸುತ್ತಿದ್ದಾರೆ. ಕಾಳಿದಾಸ ಮತ್ತೆ ಹೇಳ್ತಾನೆ, ನಾನೊಬ್ಬ ಅತಿಥಿ ಎಂದು ಪರಿಚಯಿಸಿಕೊಂಡ. ಇದನ್ನು ಒಪ್ಪದ ಆ ಮುದುಕಿ, ಲೋಕದಲ್ಲಿ ಅತಿಥಿಗಳು ಇಬ್ಬರೇ, ಒಂದು ಧನ ಮತ್ತೊಂದು ಯೌವನ. ಅವರಿಬ್ಬರೂ ಬಂದು ಹೊರಟು ಹೋಗುತ್ತಾರೆ, ಯಾರಲ್ಲೂ ಸ್ಥಿರವಾಗಿ ನಿಲ್ಲುವುದಿಲ್ಲ. ಅಂದಮೇಲೆ, ನಿಜ ಹೇಳು, ನೀನು ಯಾರು? ಕಾಳಿದಾಸ, ಸರಿ, ನಾನು ಸಹನಶೀಲ, ಈಗಲಾದರೂ ನೀರು ದೊರೆಯುತ್ತದೆಯೇ ಕೇಳಿದ. ಅದಕ್ಕೆ ಆ ಮುದುಕಿ, ಪ್ರತಿಯಾಗಿ ಲೋಕದಲ್ಲಿ ಸಹನಶೀಲರು ಇಬ್ಬರೇ, ಒಂದು ಭೂಮಿ ಮತ್ತೊಂದು ವೃಕ್ಷ. ಭೂಮಿ ಪುಣ್ಯವಂತರೊಡನೆ ಪಾಪಿಷ್ಟರನ್ನೂ ಸಹಿಸುತ್ತಾಳೆ, ಹಾಗೆಯೇ ಮರವು ಕಲ್ಲೆಸೆದರೂ ಸಿಹಿಯಾದ ಹಣ್ಣನ್ನು ಕೊಡುತ್ತದೆ. ಈಗ ಕಾಳಿದಾಸ ಹತಾಶನಾಗತೊಡಗಿದ. ಕೊನೆಗೆ ನಾನೊಬ್ಬ ಹಠಮಾರಿ ಎಂದು ಪರಿಚಯಿಸಿಕೊಂಡಾಗ ಒಪ್ಪದ ಮುದುಕಿ, ಇಲ್ಲ, ನೀನು ಹಠಮಾರಿ ಆಗಲು ಸಾಧ್ಯವಿಲ್ಲ. ಲೋಕದಲ್ಲಿ

0: ಇಲ್ಲಿ ಹಠಮಾರಗಳು ಇಬ್ಬರೇ, ಒಂದು ಉಗುರು ಇನ್ನೊಂದು ಕೂದಲು. ಎಷ್ಟು ಬಾರಿ ಕತ್ತರಿಸಿದರೂ ಮತ್ತೆ ಬೆಳೆಯುತ್ತವೆ. ಇದರಿಂದ ವಿಚಲಿತನಾದ ಕಾಳಿದಾಸನೀಗ ಬೇಸರವಾಗತೊಡಗಿತು. ಆಗ ನಾನೊಬ್ಬ ಮೂರ್ಖ ಎಂದಾಗ ಅದನ್ನು ಒಪ್ಪದ ಮುದುಕಿ, ಅದು ಹೇಗೆ ಸಾಧ್ಯ? ಲೋಕದಲ್ಲಿ ಮೂರ್ಖರೂ ಸಹ ಇಬ್ಬರೇ. ಒಬ್ಬ ರಾಜ ಯೋಗ್ಯತೆ ಇಲ್ಲದಾದರೂ ಎಲ್ಲರ ಮೇಲೂ ಆಳ್ವಿಕೆ ಮಾಡುತ್ತಾ ದರ್ಬಾರು ಮಾಡುತ್ತಾನೆ. ಇನ್ನೊಬ್ಬ ಆ ರಾಜನ ಆಸ್ಥಾನದ ಪಂಡಿತ, ರಾಜನನ್ನು ಓಲೈಸುವುದಕ್ಕಾಗಿ ಸುಳ್ಳು ಕಥೆಗಳನ್ನು ನಿಜವೆಂದು ಬಿಂಬಿಸುತ್ತಾನೆ. ಈಗ ಕಾಳಿದಾಸ ಏನೂ ಹೇಳುವ ಮನಸ್ಥಿತಿಯಲ್ಲಿ ಉಳಿಯದಿರಲಿಲ್ಲ. ಈ ವೃದ್ಧ ಸ್ತ್ರೀಯ ಕಾಲಿಗೆ ಬಿದ್ದು, ತಾಯೇ ದಯವಿಟ್ಟು ನೀರು ಕೊಡು ಎಂದು ನೀರಿಗಾಗಿ ಬೇಡತೊಡಗಿದ. ಆಗ ಏಳು ಮಗು ಎಂಬ ಧ್ವನಿ ಕೇಳಿ ತಲೆ ಎತ್ತಿ ನೋಡಿದ. ಅಲ್ಲಿ ವೃದ್ಧ ಸ್ತ್ರೀಯ ಜಾಗದಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿಯೇ ನಿಂತಿದ್ದಳು. ಆಕೆಗೆ ಕೈ ಮುಗಿದಾಗ ಸರಸ್ವತಿ ದೇವಿ ಹೇಳಿದಳು, ವಿದ್ಯೆಯಿಂದ ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕು, ಗರ್ವ ಅಹಂಕಾರವನ್ನಲ್ಲ. ನಿನ್ನ ವಿದ್ಯೆಗೆ ದೊರೆತ ಮಾನ ಸನ್ಮಾನಗಳನ್ನೇ ನೀನು ಸರ್ವಸ್ವವೆಂದು ಭಾವಿಸಿದೆ, ನಿನ್ನ ಕಣ್ಣು ತೆರೆಸುವುದು ಅವಶ್ಯಕವಾಗಿತ್ತು ಎಂದು ಎಚ್ಚರಿಸಿದಳು. ಆಗ ಕಾಳಿದಾಸ ತನ್ನ ತಪ್ಪಿನ ಅರಿವಾಯಿತು. ಕ್ಷಮೆಯಾಚಿಸಿ ದಾಹ ತಣಿಸಿಕೊಂಡ, ತನ್ನ ಮುಂದಿನ ದಾರಿಯನ್ನ ಹೇಳಿದ. ಹೀಗಾಗಿ ಇವತ್ತು ನಾವು ಕೂಡ ಯೋಚಿಸಬೇಕಾಗಿದೆ. ಅಲ್ಪವಿದ್ಯಾ ಮಹಾಗರ್ವಿ ಎಂಬ ಸ್ಥಿತಿಯಲ್ಲಿ ಇವತ್ತಿನ ಜನಾಂಗ ನಾವು ನಡೆದುಕೊಳ್ಳುತ್ತಿದ್ದೇವೆ. ಅದನ್ನು ನಾವು ಮಾರ್ಪಡಿಸಿಕೊಳ್ಳೋಣ. ಅದನ್ನು ನಾವು ಸಹನಾದೃಷ್ಟಿಯಿಂದ ನಾವು ಅದನ್ನು ತಿದ್ದುಕೊಂಡು ಮುನ್ನಡೆದಾಗ ನಮಗೆ ವಿದ್ಯೆ ಲಭಿಸುತ್ತದೆ ಎಂಬತಕ್ಕಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಿದ್ದೇನೆ.
1: ಇದುವರೆಗೆ MP.M. ಕೊಟ್ರಯ್ಯ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ಕರುಣಾಳು ಬಾಬಿಳಕ್ಕೆ.
4: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
5: ಮನುಷ್ಯನಿಗೆ ನೂರಾರು ಅಪೇಕ್ಷೆಗಳು. ಮನುಷ್ಯ ಜೀವ ಬಂದಾಗಿನಿಂದ ಇಲ್ಲಿವರೆಗೂ ನೋಡ್ತಾ ಬಂದರೆ ಎಷ್ಟು ಅಪೇಕ್ಷೆಗಳು ಮನುಷ್ಯನಿಗೆ. ಅದನ್ನೆಲ್ಲ ಮನಃಶಾಸ್ತ್ರದ ಹುಡುಕಿ ಹೇಳ್ತಾರೆ, ಅತ್ಯಂತ ಮುಖ್ಯವಾದ ಅಪೇಕ್ಷೆಗಳು ಏನು ಅಂತ. ಅವರು ಹೇಳಿದ ಎರಡು ಮುಖ್ಯವಾದ ಅಪೇಕ್ಷೆಗಳು. ಒಂದು, ಯಾವತ್ತೂ ಸಾಯಬಾರದು, ಯಾವಾಗಲೂ ಶಾಶ್ವತವಾಗಿರಬೇಕು. ಎರಡನೇದು, ಯಾವಾಗಲೂ ಆನಂದವಾಗಿರಬೇಕು, ಸಂತೋಷವಾಗಿರಬೇಕು. ಕಲ್ಪನೆ ಮಾಡಿ, ಎರಡರೊಳಗೆ ಯಾವುದು ಮುಖ್ಯ? ಸಂತೋಷವಾಗಿರೋದು ಮುಖ್ಯನೋ, ಚಿರಂಜೀವಿ ಆಗೋದು ಮುಖ್ಯನೋ? ಕಲ್ಪನೆ ಮಾಡ್ಕೊಂಡು ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ಇನ್ನು 50 ವರ್ಷ ಬದುಕಬಹುದು ನೀನು, ಆದರೆ ಹೇಳೋಕ್ಕಾಗಲ್ಲ, ಹಾಸಿಗೆ ಮೇಲೆ ಜೀವದ ಶವದಾಗಿರಬೇಕು, ಏನು ಮಾಡೋಕ್ಕಾಗಲ್ಲ, ಆರೋಗ್ಯ ಕೆಟ್ಟ ಹೋಗಿದೆ. ಅದು ಬದುಕ್ತೀಯ ನೀನು? ಆ ಮನುಷ್ಯ ಬದುಕ್ತಾನೇನ್ರಿ 50 ವರ್ಷ ಪರಾವಲಂಬಿಯಾಗಿ ಹಾಸಿಗೆ ಮೇಲೆ ಬೀಳೋದಂದ್ರೆ ಬೇಡಪ್ಪ ಸಾಕು ಅಂತಾನೆ. ಅಂದರೆ ಚಿರಂಜೀವಿತ್ವ ಮತ್ತು ಆನಂದ ಎರಡರ ನಡುವೆ ಮುಖ್ಯವಾಗಿ ಆಯ್ಕೆ ಇರೋದು ಆನಂದದಲ್ಲಿ ನಮ್ಮದು. ಆದರೆ ಕೆಲವರು ಎಷ್ಟು ಹೇಳ್ತೀವಲ್ಲ ನಾವು ಸಾಯಬೇಕು ಸಾಯಬೇಕು ಅಂತಾರೆ, ನಿಜವಾಗ್ಲೂ ಸಾವು ಎದುರಿಗೆ ಬಂದಾಗ ಯಾರೂ ಬೇಡ ಅಂತಾರೆ, ಸಾವು ಬೇಡ ಅಂತಾರೆ. ಒಂದು ಭಾಳ ಅದ್ಭುತ ಕತೆ. ಒಬ್ಬ ಮನುಷ್ಯ ಬಡವ, ಆತನ ಕೆಲಸ ಕಾಡಿಗೆ ಹೋಗಿ ಮರ ಕಡಿದು ಕಟ್ಟಿಗೆ ಮಾರಿ ಜೀವನ ಮಾಡುವಂಥವನು. ಎಷ್ಟು ವಯಸ್ಸಾದರೂ ಕಷ್ಟ ಮುಗಿಲಿಲ್ಲ. ಮಗ ಸತ್ತೋದ, ಮಗಳು ಮದುವೆಯಾಗಿ ಹೋದವಳು, ಗಂಡ ಸತ್ತ ಅಂತ ಮಕ್ಕಳು ಕರ್ಕೊಂಡು ಇಲ್ಲಿ ಬಂದಳು. ಅವರಿಗೆಲ್ಲ ಹೊಟ್ಟೆಗೆ ಹಾಕಬೇಕು, ಬೇರೆ ಕೆಲಸ ಬರೋಲ್ಲ ಇವನಿಗೆ. ಈಗಾಗಲೇ 70 ವರ್ಷ ವಯಸ್ಸಾಗಿದೆ, ದೇಹ ಕುಸಿತಾ ಇದೆ. ಹೋದ ಕಾಡಿಗೆ, ಮಾಡಿದ ಹೊಟ್ಟೆ ನಡಿಬೇಕಲ್ಲ. ಹೋದ ಕಡದ ಕಡದ ಮರ, ಸ್ವಲ್ಪ ಆಸೆ, ಅತಿ ಆಸೆ, ಜಾಸ್ತಿ ಮರ ಕಡಿದ್ರೆ ಜಾಸ್ತಿ ದುಡ್ಡು ಬರ್ತದೇನೋ ಅಂತ ಹೇಳಿ ಜಾಸ್ತಿ ಮರ ಕರೆದು ಕಟ್ಟಿದ ಚೆನ್ನಾಗಿ. ನೋಡಿ ಹೇಗಿದೆ ಕರ್ಮ. ಬೈಕೋತಾ ಇದ್ದ, ನನ್ನ ಜನ್ಮ ಮುಗಿಲಿಲ್ಲ, 70 ವರ್ಷ ಆದರೂ ದುಡಿಯೋ ತಪ್ಪಲಿಲ್ಲ ಅನ್ಕೋತಾ ಇದ್ದ. ಜೋರಾಗಿ ಕಟ್ಟಬೇಕು ಅಂತ ಹೋದಾಗ ಹೊರೆ ಭಾರ ಆಗಿತ್ತಲ್ಲ, ಎತ್ತಬೇಕು ಅಂತ ಹೋದಾಗ ಕಾಲು ಜಾರಿಬಿಡ್ತು. ತಾನೇ ಕತ್ತರಿಸಿದಂಥ ಮರದ ತುಂಡು ಚಾಕುನ್ ಥರ ಇತ್ತದು, ಕಾಲಿಗೆ ಚುಚ್ಚಿ ರಕ್ತ ಬಂದು ಬಳ ಬಳ ಬಳ ರಕ್ತ ಶುರುವಾಯಿತು. ಒದ್ದಾಡಿ ಹೋದ ಬದುಕ, ಛೇ ನನ್ನ ಜನ್ಮ ಅಂದ. ಎಷ್ಟು ಮಾಡಿದ್ರು ಮುಗಿಯಲ್ಲಪ್ಪ, ಈ ವಯಸ್ಸಿಗೆ ಈ ಗಾಯ ಮಾಡಿಕೊಂಡು ಏನು ಮಾಡಲಿ ನಾನು. ತಲೆ ರುಮಾಲಿಂದ ಪಟ್ಟಿ ಹರಿದು ಕಾಲಿಗೆ ಕಟ್ಕೊಂಡ, ಜೀವ ಸಾಕು ಅನಿಸ್ಬಿಡ್ತು. ಕೂಗಾಡ್ದ, ಯಮದೇವ ಎಲ್ಲಿದ್ದೀಯಪ್ಪ, ನಿನ್ನ ಕಣ್ಣಿಲ್ಲೇನೋ ಮಾರಾಯ, ಬಂದು ಕರ್ಕೊಂಡು ಹೋಗ್ಬಿಡು, ನನ್ನ ಜೀವ ಸಾಕು ನನಗೆ ಅಂದ. ಯಮ ಅಲ್ಲೇ ಹೋಗ್ತಿದ್ದಂತೆ, ಅವನ ಮಾತು ಕೇಳಿಸ್ಬಿಡ್ತು. ಯಾರೋ ಹೋಗ್ತಿದ್ದಾರಲ್ಲ ಅಂತ ಕೆಳಗೆ ಬಂದ. ಯಾಕಪ್ಪ ನಾನು ಕರೆದೆ?

0: ರೇ ಅಂದ. ಮುದುಕ ಕೇಳ್ದ, ನೀನು ಯಾರಪ್ಪ, ಎಲ್ಲಿಂದ ಬಂದಿ ಅಂತ ಕೇಳ್ದ. ನೀನೇ ಕರೆದಿಯಲ್ಲಪ್ಪ ಯಮದೇವ ಅಂತ. ನಾನೇ ಯಮದೇವ, ಬಂದಿದ್ದೀನಿ ಅಂದಂತೆ. ಮುದುಕ ಗಾಬರಿ ಆಗ್ಬಿಟ್ಟ, ಮಹಾರಾಯ ನನಗೆ ವಯಸ್ಸಾಯ್ತು, ಅರಳು ಮರಳು ಯಾರ್ಯಾರನ್ನೂ ಕೂಗ್ತೀನಿ ನಾನು, ನೀ ಬರಬೇಡ ಮಹಾರಾಯ, ನಾ ಕರೆದದ್ದು ಎದಕ್ಕೆ ಗೊತ್ತಿದ್ದೇನು, ದೊಡ್ಡ ಹೊರೆ ಮಾಡಿಟ್ಟಿದ್ದೀನಿ, ಹೊರಕ್ಕಾಗ್ತಾ ಇಲ್ಲ ನನಗೆ, ಎತ್ತಿ ತಲೆ ಮೇಲೆ ಇಡ್ತೀಯ ನನಗೆ ಅಂತ ಕೇಳ್ದ. ಯಮನ ಕಡೆಯಿಂದ ಎತ್ತಿ ತಲೆ ಮೇಲೆ ಇಡಿಸ್ಕೊಂಡ. ಆಮೇಲೆ ಹೇಳಿದ್ದಂತೆ, ನೋಡು ಯಮದೇವ, ನಾನು ಯಾವಾಗಲೂ ಯಾವಾಗಲೂ ಬಡಬಡಿಸ್ತಾ ಇರ್ತೀನಿ, ಬಂದ್ಬಿಡು ಕರ್ಕೊಂಡು ಹೋಗು ಅಂತೆಲ್ಲ ಕೇಳ್ತೀನಿ, ದಯವಿಟ್ಟು ಬರಬೇಡ, ನಾ ಚೆನ್ನಾಗಿದ್ದೀನಿ ಸಂತೋಷವಾಗಿದ್ದೀನಿ ಅಂತ ಹೇಳಿದ್ದಂತೆ. ನಮ್ಮೆಲ್ಲರದು ಹಣೆ ಬಾರ ಅಷ್ಟೇ ಸ್ವಾಮಿ, ಸಾಯ್ತೀನಿ ಸಾಯ್ತೀನಿ ಅಂತ ಅನ್ನೋದು ಬಂದಾಗ, ಸಾವು ಬಂದಾಗ ಬೇಡ ಅಂತ ಓಡ್ ಹೋಗ್ಬೇಕು ಅನಿಸುತ್ತೆ. ಅದಕ್ಕೆ ದಯವಿಟ್ಟು ಹೇಳೋದು, ನಾನು ಸಾವನ್ನು ಬಯಸಬಾರ್ದು, ಬಂದಾಗ ಓಡಿ ಹೋಗಬಾರ್ದು, ಅದನ್ನ ಪ್ರಯತ್ನ ಮೀರಿದ್ದು. ನಾನು ಬಾಗಲಕೋಟೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ, ಒಬ್ಬ ಕುಷ್ಠ ರೋಗಿ ಬೆರಳು ಕತ್ತರಿಸಿ ಹೋಗಿದ್ದಾವೆ, ಮೂಗಿಲ್ಲ ಗದ್ದ ಇಲ್ಲ, ಬೇಡ್ತಾ ಅಯ್ಯೋ ಸಾಕು ಮಾಡಪ್ಪ ಜನ್ಮ, ಸಾಕು ಮಾಡಪ್ಪ ಜನ್ಮ ಅಂತ ಒದರ್ತಾ ಇದ್ದ. ನಮಗೂ ಅನಿಸ್ತು ಪಾಪ ಮುಕ್ತಿ ಆದರೆ ಒಳ್ಳೇದು ಇವನಿಗೆ ಅಷ್ಟು ಕಷ್ಟಪಡ್ತಾನೆ ಅಂತ. ಒಳಗಿನ ಡಿಪೋದಿಂದ ಒಂದು ಬಸ್ ಬಂತು, ಹಿಂಗ್ ಎಂತ ಬಂತು, ಆ ಡ್ರೈವರ್ ತಗೊಂಡ್ಬಂದ, ಇವನಿದ್ದಲ್ಲಿಗೆ ಬಂತು, ತನ್ನ ಮ್ಯಾಲೆ ಹಾಯ್ದು ಬಿಡ್ತದೆ ಅಂತ ಇವನ್ ಏನ್ ಮಾಡೋದು ಗೊತ್ತಾ, ಕುಷ್ಠ ರೋಗಿ ಟಪ್ ಅಂತ ಹಾರ್ಕೊಂಡ, ಹಾರ್ಕೊಂಡು ಏ ಕೊಂದೆ ಬಿಡ್ತಿದ್ದಲ್ಲೋ ನನ್ನ ಅಂತ ಡ್ರೈವರ್ಗೆ ಬೈದ. ನನಗಿದು ಅದ್ಭುತ ಅನಿಸ್ತು. ಒಂದು ಕ್ಷಣದಿಂದ ಸಾಕು ಮಾಡೋ ಜನ್ಮ ಅಂತ ಬೇಡ್ಕೋತಿದ್ದ ಅವನು, ಸಾಕು ಮಾಡೋದಕ್ಕೆ ಬಂದಂತ ಬಸ್ ಅದು, ಹಾರ್ಕೊಂಬಿಟ್ಟು ಅವನಿಗೆ ಬೈತಾನಲ್ಲ ಕೊಂದೆ ಬಿಡ್ತಿದ್ದೆಲ್ಲ ಅಂತ. ಇದು ನೋಡಿ ಮನುಷ್ಯನಿಗೆ ಹೇಗಿದೆ, ಒಂದು ಕ್ಷಣ ಜೀವನ ಸಾಕಂದಾಗ ಆ ಬದುಕಿನ ಆಕರ್ಷಣೆ ನೋವನ್ನು ಮರೆಸಿಬಿಡುತ್ತದೆ. ಆದ್ದರಿಂದ ಒಂದೇ ಮಾತು ಸ್ನೇಹಿತರೆ, ಎರಡೂ ನಮ್ಮ ಕೈಯಲ್ಲಿಲ್ಲ. ಸಾಯ್ಬೇಕು ಅಂದ್ರೆ ನಮ್ಮ ಕೈಯಲ್ಲಿಲ್ಲ, ಸಾಯ್ಬಾರ್ದು ಅನ್ನೋದು ನನ್ನ ಕೈಯಲ್ಲಿಲ್ಲ. ಯಾವುದು ನಮ್ಮನ್ನ ಕೈಯಲ್ಲಿಲ್ವೋ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ನಾನು ಇರುವಷ್ಟು ಕ್ಷಣ ಸಂಭ್ರಮದಿಂದ, ಲೈಫ್ ಇಸ್ ಎ ಸೆಲೆಬ್ರೇಷನ್, ಎಂಜಾಯ್ ಲೈಫ್, ಸಂತೋಷವಾಗಿ ಬದುಕಬೇಕು. ಬರುವ ದಿವಸ ಹೋಗುವಾಗ ಅದೇ ಸಂಭ್ರಮದಿಂದ ಹೋಗ್ಬಿಡ್ಬೇಕು, ತಲೆ ಕೆಡಿಸ್ಕೋಬೇಕು.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
4: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
5: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೋರಲು ಮಾಹಿತಿ ಬೇಕು.
4: ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
6: ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಸ್ನೇಹಾ ಶಿಗೇಹಳ್ಳಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಹಾರ ತಜ್ಞೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸೊ ಈ ದಿನ ನಾವು ಅಗಸೆ ಬೀಜ ಒಂದು ಸೂಪರ್ ಫುಡ್ ಅಥವಾ ಫ್ಲಾಕ್ಸೀಡ್ ಆಸ್ ಅ ಸೂಪರ್ ಫುಡ್ ಅನ್ನೋ ಒಂದು ವಿಷಯವನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಅಗಸೆ ಬೀಜ ಚಿಕ್ಕದಾದರೂ ಪೋಷಕಾಂಶಗಳ ಖಜಾನೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್, ಫೈಬರ್, ಲಿಗ್ನೆನ್ಸ್ ಮತ್ತು ಪ್ರೋಟೀನ್ಗಳು ಸಮೃದ್ಧವಾಗಿದೆ. ಒಂದು ಟೇಬಲ್ ಸ್ಪೂನ್ ಅಂದ್ರೆ 10 ಗ್ರಾಂನಷ್ಟು ಅಗಸೆ ಬೀಜದಲ್ಲಿ ಸುಮಾರು 37 ಕ್ಯಾಲರಿ, 2 ಗ್ರಾಂನಷ್ಟು ಫೈಬರ್ ಮತ್ತು ಆರೋಗ್ಯಕರ ಕೊಬ್ಬುಗಳು ಇರುತ್ತೆ. ಇನ್ನ ಇದ್ರದ್ದು ಏನೆಲ್ಲ ಸೇವನೆ ಮಾಡೋದ್ರಿಂದ ಏನೆಲ್ಲ ಆರೋಗ್ಯಕ್ಕೆ ಲಾಭಗಳಿದಾವೆ ಅನ್ನೋದನ್ನ ನೋಡೋದಾದ್ರೆ, ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಗಸೆ ಬೀಜ ಕೆಟ್ಟ ಕೊಲೆಸ್ಟ್ರಾಲ್ ಅದರಲ್ಲೂ LDL ಅಂತ ಹೇಳ್ತೀವಿ, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅನ್ನ ಕಡಿಮೆ ಮಾಡುತ್ತೆ. ಇನ್ನು ಒಳ್ಳೆಯ ಕೊಲೆಸ್ಟ್ರಾಲ್ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಹೇಳ್ತೀವಿ ಅದನ್ನ ಹೆಚ್ಚಿಸುತ್ತದೆ. ಇನ್ನು ರಕ್ತದ ಒತ್ತಡ ನಿಯಂತ್ರಿಸುವುದು ಮತ್ತೆ ಹೃದಯಾಘಾತದ ಅಪಾಯದ ಮಟ್ಟವನ್ನ ಇದು ಕಡಿಮೆ ಮಾಡುತ್ತೆ. ಇನ್ನು ಒಮೆಗಾ 3 ಅಂಶವು ಉರಿಯೂತ ಕಡಿಮೆ ಮಾಡುವಲ್ಲಿ ತುಂಬಾ ಸಹಾಯಕಾರಿಯಾಗಿದೆ. ಹೃದಯ ರೋಗಿಗಳಿಗೆ ಇದು ಒಂದು ಒಳ್ಳೆ ಉತ್ತಮ ಪೂರಕ ಆಹಾರ ಅಂತ ಹೇಳಬಹುದು. ಇನ್ನು ಇದು ಜೀರ್ಣಕ್ರಿಯೆಗೆ ರಾಮಬಾಣ, ಇದರಲ್ಲಿ ದ್ರವ್ಯ ರೂಪಿ ಮತ್ತು ಅದ್ರವ್ಯ ರೂಪಿ ಫೈಬರ್ ಅಂತ ಹೇಳ್ತೀವಿ, ಅದು ಹೆಚ್ಚಾಗಿರುತ್ತೆ, ಹೇರಳವಾಗಿದೆ.

0: ಮಲಬದ್ಧತೆ ಆಗಿರಬಹುದು, ಹೊಟ್ಟೆ ಉಬ್ರ ಆಗೋದಾಗಿರಬಹುದು, ಮತ್ತೆ ಇತರೆ ಅಸೌಕರ್ಯಗಳನ್ನ ಇದು ದೂರ ಮಾಡುತ್ತೆ. ನಿಯಮಿತ ಸೇವನೆಯಿಂದ ಕರುಳಿನ ಆರೋಗ್ಯ ಸುಧಾರಿಸುತ್ತದೆ ಮತ್ತು ತೂಕ ನಿಯಂತ್ರಣಕ್ಕೂ ಕೂಡ ಇದು ಸಹಾಯಕಾರಿಯಾಗಿದೆ. ಬೆಳಗ್ಗೆ ತಿಂದ್ರೆ ದಿನ ಪೂರ್ತಿ ನಿಮಗೆ ಹಸಿವೆ ಕಡಿಮೆ ಆದಂತಿರುತ್ತೆ, ಯಾಕಂದ್ರೆ ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ನಿಮ್ಗೆ ಹೊಟ್ಟೆ ತುಂಬಿದ ಹಾಗೆ ಭಾವನೆಯನ್ನ ಕೊಡುತ್ತೆ. ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ, ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನ ಸ್ಥಿರವಾಗಿ ಇಡೋದಕ್ಕೂ ಕೂಡ ಇದು ತುಂಬಾ ಸಹಾಯಕಾರಿ ಅಂತ ಅಧ್ಯಯನಗಳು ತಿಳಿಸ್ಕೊಡ್ತವೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಿಸುವುದನ್ನ ಇದು ಕಡಿಮೆ ಮಾಡುತ್ತೆ. ಡಯಾಬಿಟಿಸ್ ರೋಗಿಗಳಿಗೆ ಡಾಕ್ಟರ್ ಸಲಹೆಯೊಂದಿಗೆ ಇದನ್ನ ಸೇವನೆ ಮಾಡಬಹುದಾಗಿದೆ. ಇನ್ನು ಕ್ಯಾನ್ಸರ್ ಮತ್ತು ಇತರೆ ರೋಗಗಳಲ್ಲಿ ಇದ್ರ ಏನು ಪ್ರಯೋಜನಗಳು ಅಂತ ನೋಡೋದಾದ್ರೆ, ಇದರಲ್ಲಿರುವಂತಹ ಲಿಗ್ನೆನ್ಸ್ಗಳು ಆಂಟಿ ಆಕ್ಸಿಡೆಂಟ್ಗಳ ಗುಣದಿಂದಾಗಿ ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡೋದಕ್ಕೆ ಸಹಾಯಕಾರಿಯಾಗಿದೆ. ಅದರಲ್ಲೂ ವಿಶೇಷವಾಗಿ ಸ್ತನ ಕ್ಯಾನ್ಸರ್ ಆಗಿರಬಹುದು, ಪ್ರೋಸ್ಟೇಟ್ ಕ್ಯಾನ್ಸರ್ ಆಗಿರಬಹುದು, ಅದರ ಅಪಾಯದ ಮಟ್ಟವನ್ನ ಇದು ಕಡಿಮೆ ಮಾಡಿದೆ ಅಂತ ಸುಮಾರಷ್ಟು ಅಧ್ಯಯನಗಳು ತಿಳಿಪಡಿಸುತ್ತವೆ. ಚರ್ಮ, ಕೂದಲು, ಮೆದುಳಿನ ಆರೋಗ್ಯ, ಉತ್ತಮ ಹಾರ್ಮೋನ್ ಸಮತೋಲನಕ್ಕೂ ಕೂಡ ಇದು ಸಹಾಯಕಾರಿ ಅಂತೂ ಸಾಕಷ್ಟು ಅಧ್ಯಯನಗಳು ನಮಗೆ ಇವತ್ತು ತಿಳಿಪಡಿಸ್ತಾ ಇದ್ದಾವೆ. ಹಾಗಾದ್ರೆ ಇದನ್ನು ಹೇಗೆ ಸೇವಿಸೋದು? ಇಡೀ ಬೀಜ ತಿನ್ನೋದಕ್ಕಿಂತ ಇದನ್ನ ಪುಡಿ ಮಾಡಿ ಸೇವಿಸೋದು ಉತ್ತಮ, ಯಾಕಂದ್ರೆ ಹೀಗೆ ಪೋಷಕಾಂಶಗಳು ಸುಲಭವಾಗಿ ದೇಹಕ್ಕೆ ಸೇರ್ಕೊಳ್ತದೆ. ಬೆಳಗ್ಗೆ ಒಂದು ಟೇಬಲ್ ಸ್ಪೂನ್ ಪುಡಿಯನ್ನ ನಾವು ಉಗುರು ಬೆಚ್ಚಗಿರುವ ನೀರಿನಲ್ಲಿ ಬೆರೆಸಿ ಕುಡಿದ್ರೆ ಅಥವಾ ನೆನೆಸಿ ತಿಂದ್ರೆ ನಮ್ಗೆ ತುಂಬಾ ಒಳ್ಳೆಯದು. ಇನ್ನ ಸ್ಮೂದಿ ತರ ಅಂದ್ರೆ ಇದನ್ನ ನೀರಿನಲ್ಲಿ ಸ್ವಲ್ಪ ಗ್ರೈಂಡರ್ ನಲ್ಲಿ ರುಬ್ಬಿಬಿಟ್ಟು ನಾವು ಅದನ್ನ ಮೊಸರಿನೊಟ್ಟಿಗೆ ಚಟ್ನಿ ತರ ನಾವು ಅದನ್ನ ಸ್ಮೂದಿ ತರ ಮಾಡಿ ತಿಂದ್ರೂ ಕೂಡ ತುಂಬಾ ಒಳ್ಳೆಯದು. ಇನ್ನ ರೊಟ್ಟಿ ಆಗಿರಬಹುದು, ಅನ್ನ ಆಗಿರಬಹುದು, ಅಥವಾ ಸಲಾಡ್ಗಳಿಗೆ ನಾವು ಇದನ್ನ ಸೇರಿಸಿ ತಿನ್ನಬಹುದಾಗಿದೆ. ಇನ್ನ ಇದನ್ನ ಬೇಕಿಂಗ್ ನಲ್ಲೂ ಕೂಡ ನಾವು ಇದನ್ನ ಅಂದ್ರೆ ನೀವು ಹೇಗೆ ಪೀನಟ್ಸ್ ಅಂದ್ರೆ ಶೇಂಗಾ ಬೀಜವನ್ನ ನಾವು ಹೇಗೆ ಅಲ್ಲಲ್ಲಿಗೆ ಗ್ರಿಡ್ಸ್ ತರ ಮಾಡಿ ಹಾಕ್ತಿವೋ ಅದೇ ತರ ನಾವು ಬೇಕರಿ ಐಟಮ್ಸ್ ಗಳಲ್ಲೂ ಇದನ್ನ ಡ್ರೈ ರೋಸ್ಟ್ ಮಾಡಿರುವಂತಹ ಬೀಜಗಳನ್ನ ನಾವು ಅಲ್ಲಲ್ಲಿಗೆ ಸಿಗೋ ತರ ಬಾಯಿಗೆ ಸಿಗೋ ತರ ಹಾಕಿದ್ರೆ ಇದು ಕೂಡ ಇನ್ನು ಉತ್ತಮವಾದಂತಹ ಅಭ್ಯಾಸವಾಗಿ ಪರಿಣಮಿಸುತ್ತೆ. ದಿನಕ್ಕೆ 1-2 ಟೇಬಲ್ ಸ್ಪೂನ್ ಅಂದ್ರೆ 10 ಗ್ರಾಂನಷ್ಟು ಸೇವನೆ ಮಾಡೋದು ಉತ್ತಮ ಅಂತ ಹೇಳ್ತೀವಿ. ಇದಕ್ಕಿಂತ ಹೆಚ್ಚಿಗೆ ತಿನ್ನಕ್ ಹೋಗ್ಬೇಡಿ, ಯಾಕಂದ್ರೆ ಇದರಲ್ಲಿ ನಾರಿರೋದ್ರಿಂದ ನಿಮ್ಗೆ ಹೊಟ್ಟೆ ತುಳಿಸ್ತಾ ಇರುವಂತಹ ಭಾವ ಬರಬಹುದು. ಇನ್ನ ಸ್ನೇಹಿತರೆ, ಅಗಸೆ ಬೀಜ ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿ ಸಣ್ಣ ಸಣ್ಣ ಬದಲಾವಣೆ ದೊಡ್ಡ ಆರೋಗ್ಯ ಪ್ರಯೋಜನ. ಇದು ಒಂದು ಪ್ಯಾಕೆಟ್ ಖರೀದಿಸಿ ಪ್ರಾರಂಭಿಸಿ ನಿಮ್ಮ ಅನುಭವಗಳನ್ನ ನಮ್ಮೊಟ್ಟಿಗೆ ತಿಳಿಸಿ. ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ, ಮಾಹಿತಿ ನೀಡುವ ತಜ್ಞರು ಡಾಕ್ಟರ್ ಸತೀಶ್.
3: ಡಾಕ್ಟರ್ ಸತೀಶ್ ಅಂತ, ನಾನು ರೋಟರಿ ಬೆಂಗಳೂರು ಐಟಿ ಕಾರಿಡೋರ್ನ ಅಧ್ಯಕ್ಷ, ಜೊತೆಗೆ ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್ನಲ್ಲಿ ಡೈರೆಕ್ಟರ್ ನ್ಯೂರೋ ಸೈನ್ಸ್ಗೆ, ಬೋತ್ ಅಕಾಡೆಮಿಕ್ ಆಸ್ ವೆಲ್ ಸರ್ಜರಿಗೆ ನಾನು ಡೈರೆಕ್ಟರ್ ಆಗಿದ್ದೇನೆ. ಸಿ, ಮೂರ್ಛೆ ರೋಗ ಅನ್ನೋದು ಎಷ್ಟೋ ವಿಧಗಳಿದೆ, ಅದನ್ನ ಹೆಂಗೆ ಮಿಸ್ ಆಗತ್ತೆ ಅಂತ ಹೇಳಿದ್ರೆ ಅದೇ ಮೇಜರ್ ಚಂಕ್ ಆಕ್ಚುಲಿ. ಈಗ ನಿಮ್ಮೆದುರಿಗೆ ನಾನೇ ಕೈಕಾಲು ಒದ್ರಕೊಂಡು ಹಲ್ಲು ಕಚ್ಕೊಂಡು ಬಿದ್ದ ತಕ್ಷಣ ನಿಮ್ಗೆ ಅರ್ಥ ಆಗತ್ತೆ ಮೂರ್ಛೆ ರೋಗ ಅಂತ. ಬಟ್ ಇನ್ನು ಮಕ್ಕಳಲ್ಲಿ ನಾವೇನು ನೋಡ್ತೀವಿ ಅಂದರೆ ಇದು ಅನದರ್ ವೆರೈಟಿ ನೋಡ್ತೇವೆ. ಏನು ಮಾಡ್ತೇವೆ, ಎಸ್ಪೆಷಲಿ ಸಣ್ಣ ಮಕ್ಕಳಲ್ಲಿ, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನಲ್ಲಿ, ಅಪ್ ಟು 18 ಇಯರ್ಸ್ ಸಮ್ ಪೀಪಲ್ ಏನಾಗುತ್ತೆ, ಕಣ್ಣು ಸುಮ್ಮನೆ ನಿಮ್ಮನ್ನು 2 ಸೆಕೆಂಡ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಾಲ್ಗೇನ ತುಟಿಯಲ್ಲಿ ಹಂಗ ಅಂತಾರೆ. ಅದು ಕೂಡ ಮೂರ್ಛೆ ರೋಗನೇ ಅದು ಆಕ್ಚುಲಿ. ಬಟ್ ಅವ್ರು ಬೀಳಲ್ಲ, ಏನಲ್ಲ, ವಿತಿನ್ ಎ ಸೆಕೆಂಡ್ ಸರಿ ಆಗ್ತಾರೆ. ಅದನ್ನ ತಂದೆ ತಾಯಿಗಳು, ಸ್ಕೂಲ್ ಟೀಚರ್ಗಳು ಮಿಸ್ ಮಾಡಿ ಇದಕ್ಕೆ ನಾವಂತೀವಿ ಕಾಂಫೋಕಲ್ ಸೀಜರ್ಸ್ ಅಂತೀವಿ. ಸೊ ಈ ಇನ್ನೊಂದು ವೆರೈಟಿಲಿ ಸಡನ್ ಆಗಿ ಮಗು ಅಥವಾ ಮನುಷ್ಯ ಯಾರೇ ಆಗಲಿ ಅಪ್ ಟು ಯೂಶ್ವಲಿ ಅಡಲ್ಟ್ ಅಲ್ಲೂ ಬಿಗಿನಿಂಗಲ್ಲೂ ಆಗತ್ತಿದ್ದು ಆ ಮನುಷ್ಯರು ಏನ್ ಮಾಡ್ತಾರೆ ಅಂದ್ರೆ ಸುತ್ತಲೂ ಮುತ್ತಲು ನೋಡ್ತಾ ಇರ್ತಾರೆ, ಏನೋ ಕತೆಗಳು ಏನೇನೋ ಮಾತಾಡ್ತಾರೆ, ಬಟ್ ಅವ್ರು ಏನು ಮಾತಾಡಿರ್ತೀವಿ ಅಂತ ಅರ್ಥನೇ ಆಗಲ್ಲ. ಪ್ಲಸ್ ಎಲ್ಲೋ ನಿಮ್ಮನ್ನು ನೋಡ್ದಂಗೆ ನೋ ಎಲ್ಲೋ ಇಸ್ ಕಾಲ್ ಡಿಜಾವು ಫೆನಾಮಿನನ್ ಅಂತ ಹೇಳ್ತೀವಿ ನಾವು. ಸೊ ಈ ಥರ ಇದು ಕಾಯಿಲೆಗಳು, ಇದು ಟಿಪಿಕಲ್ ಒಂದು ಜಾಗದಲ್ಲಿ ಟೆಂಪೊರಲ್ ಲೋಬ್ ಅಂತೀವಿ, ಅಂಥ ಜಾಗದಿಂದ ಇದು ಬರುತ್ತೆ. ವಿ ಕಾಲ್ ಇಟ್ ಅಸ್ ಟೆಂಪೊರಲ್ ಲೋಬ್ ಸೀಜರ್ ಅಥವಾ ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಜರ್ ಅಂತ ಹೇಳ್ತೀವಿ. ಇದು ಆ್ಯಕ್ಚುಲಿ ರೆಕಗ್ನೈಸ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಹಲ್ಲು ಕಚ್ಚಿ ಇದು ಮಾಡಿ ಅದನ್ನಾಗಿ ಕನ್ವರ್ಟ್ ಆಗತ್ತೆ. ಸೊ ಇದು ನಾವು ಫಿಟ್ಸಲ್ಲೂ ಕೂಡ

ಟೂ ತ್ರೀ ಮಲ್ಟಿಪಲ್ ವೆರೈಟೀಸ್ ಇದೆ. ಒಂದು ಕಾಮನೆಸ್ಟ್ ನೀವು ನೋಡೋದು ಜನರಲೈಸ್ ಟೋನಿಕ್ ಕ್ಲೋನಿಕ್ ಶೀಜರ್ ಅಂತೀವಿ. ಎರಡನೇ ಕಾಮನ್ ನೋಡೋದು ಕಾಂಪ್ಲೆಕ್ಸ್ ಪಾರ್ಷಿಯಲ್ ಶೀಜರ್ ಅಂತೀವಿ. ಇನ್ನೊಂದು ಮೂರನೇದು ನಾನು ಹೇಳಿದ್ನಲ್ಲ ಮುಖ ನೋಡ್ಬಿಟ್ಟು ನಾಲ್ಗೆ ಇದು ಮಾಡ್ತೀರ, ಅದು ಥರ್ಡ್ ವೆರೈಟಿ. ಸೊ ಈ ವೆರೈಟಿಗಳನ್ನ ಸ್ಕೂಲ್ಗಳಲ್ಲಿ ಅಥವಾ ತಂದೆ ತಾಯಿಗಳು ನೋಡಿ ಹತ್ತಿರದಿಂದ ಪೀಡಿಯಾಟ್ರಿಕ್ ಡಾಕ್ಟರ್ ಅಥವಾ ಮೆಡಿಕಲ್ ಡಾಕ್ಟರ್ಗೆ ಇದು

0: ಹಾಕಿ ಅದನ್ನು ಪ್ರತಿಯೊಬ್ಬ ಮನುಷ್ಯ ತಾನು ಮಾತಾಡ್ತಾ ಇದ್ದಂಗೆ ಕೆಲಸಲ್ಲ ಇಂಡ್ಯೂಸ್ ಮಾಡ್ತೀವಿ ಫಿಟ್ಸನ್ನು ಇಂಡ್ಯೂಸ್ ಮಾಡಿ ಆ ವೇವ್ಸ್ ಎಲ್ಲಿಂದ ಬರ್ತಾ ಇದೆ ಅಂತ ಕೆಲಸಲ್ಲ ನಾವು ಪಿಕಪ್ ಮಾಡ್ಬೋದು. ಸೊ ಅದಕ್ಕೆ ಈಜ್ ಈಸ್ ಮ್ಯಾಂಡೇಟ್ರಿ. ನಾವು ಯಾವಾಗ ಎಂಥ ಫಿಟ್ಸ್ ಇದು, ಯಾವ ಥರ ಫಿಟ್ಸು, ಹೆಂಗೆ ಬರ್ತಾ ಇದೆ, ಹೆಂಗಾಗತ್ತೆ ಅಂತ ಕಂಡ್ಕೊಳ್ಳೋಕೆ ಈಜ್ ಈಸ್ ಮ್ಯಾಂಡೇಟ್ರಿ. ಸೊ ಮನುಷ್ಯ ತಾನಾಗಿ ತಾನೇ ಡಯಾಗ್ನೋಸ್ ಮಾಡ್ಕೋಬಾರ್ದು, ಟೀಚರ್ ಕೂಡ ಡಯಾಗ್ನೋಸ್ ಮಾಡಬಾರ್ದು. ಬಟ್ ಇದಕ್ಕೆ ಫಿಸಿಷಿಯನ್ನು ಅಥವಾ ಲೋಕಲ್ ಡಾಕ್ಟರ್ ಹತ್ರ ಹೋಗಿ ಒಬ್ಬ ನ್ಯೂರಾಲಜಿಸ್ಟೋ ನ್ಯೂರೋಸರ್ಜನ್ನ ನೋಡೋದು ತುಂಬ ಉತ್ತಮ. ಯಾಕಂದರೆ ಒಂದೊಂದು ವೆರೈಟಿಗೂ ಒಂದೊಂದು ಟ್ರೀಟ್ಮೆಂಟ್ ಇದೆ. ಈ ಟ್ರೀಟ್ಮೆಂಟ್ ಸರಿ ಕೊಟ್ಟಿಲ್ಲ ಅಂದರೆ ಲೈಫ್ ಲಾಂಗ್ ಪಾಪ ಸಫರ್ ಮಾಡ್ತಾರೆ. ಇದು ನಮ್ಮೆಲ್ಲ ಸೈನ್ಸ್ ಪ್ರಕಾರ ನಾನು ಹೇಳ್ದಂಗೆ ಇದು ಸಿಂಪ್ಟಮ್, ಇದು ಕಾಯಿಲೆ ಅಲ್ಲ. ಇದನ್ನು ಡೆಫಿನೆಟ್ಲಿ ಇದು ಪ್ರಿವೆಂಟಬಲ್ ಆ್ಯಂಡ್ ಕ್ಯೂರಬಲ್, ಎಸ್ಪೆಷಲಿ ರಿಪೀಟೆಡ್ ಎಪಿಸೋಡ್ ಅವಾಯ್ಡ್ ಮಾಡೋದ್ರಿಂದ. ಎಷ್ಟೋ ಮಕ್ಕಳಿಗೆ ಇನ್ನು ಫೆಬ್ರಲ್ ಸೀಜರ್ಸ್ ಅಂತ ಹೇಳ್ತೀವಿ, ಅಂದರೆ ಜ್ವರ ಬಂದು ಮಕ್ಕಳಲ್ಲಿ ಎಸ್ಪೆಷಲಿ ಬಿಟ್ವೀನ್ ದಿ ಏಜ್ ಆಫ್ 1 to 12 years ಬ್ರೈನ್ ಡೆವಲಪ್ ಆಗಬೇಕಾರೆ ನಮಗೆ ಹೆಂಗೆ ಮನೆಗಳಲ್ಲಿ ನಾವು ಥರ್ಮೋಸ್ಟ್ಯಾಟ್ ಹಾಕೊಂತೀವೋ ಅಥವಾ ಟ್ರಿಪ್ಪರ್ ಅಂತೀವಲ್ಲ ಎಲೆಕ್ಟ್ರಿಕಲ್, ಅದೇ ಥರ ಬ್ರೈನಲ್ಲೂ ಕೂಡ ಒಂದು ಸಣ್ಣ ಟೆಂಪ್ರೇಚರ್ ಜಾಸ್ತಿ ಆದರೆ ಅದು ನೀನು 101, 102 ಆಗಬೇಕಾಗಿಲ್ಲ, ಮಗುಗೆ 98 ಇದ್ರೆ 98.6 ಆದಾಗ ಅದು ಟ್ರಿಗರ್ ಆಗ್ತದೆ. ಇದನ್ನು ಫೆಬ್ರೈಲ್ ಸೀಜರ್ಸ್ ಅಂತೀವಿ. ಸೊ ಇದನ್ನು ಅವಾಯ್ಡ್ ಮಾಡಿದೆ, ಫೀವರ್ ಅವಾಯ್ಡ್ ಮಾಡಿ, ಶೋರ್ ಬರಲ್ಲ. ಇದು ಸಾಮಾನ್ಯ ಜನಕ್ಕೆ ಇದರದ್ದು ಒಂದು ಐಡಿಯಾ ಬೇಕು ಹೆಂಗಾಗ್ತಿದೆ ಅಂತ. ನಾವು ಈಗ ಇದನ್ನ ಕಂಡುಹಿಡಿಯೋಕ್ಕೋಸ್ಕರ, ನಿಮ್ಗೆ ಇದೆಯೋ ಇಲ್ಲೋ ಅನ್ನೋದಕ್ಕೋಸ್ಕರ ಒಂದು ಸಪರೇಟ್ ಸಾಫ್ಟ್ವೇರ್ ಮಾಡಿ ಎಪಿಕ್ ಆ್ಯಪ್ ಅಂತಾನೆ ಮಾಡಿದ್ದೀವಿ. ಅದಕ್ಕೆ ಏನಂತ ಹೇಳ್ತೀವಿ ಅಂದರೆ EPIC_Rotary. ಒಂದು ಮತ್ತೊಂದು ಸಲ ಹೇಳ್ತೀನಿ, EPIC EPIC_Rotary ಅಂತ ಬರೆದ್ರೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಎಲ್ಲ ಇನ್ಫಾರ್ಮೇಷನ್ ಇದೆ. ಜೊತೆಗೆ ನಾವೊಂದು ನಂಬರ್, ಫೋನ್ ನಂಬರ್ ಕೂಡ ಹೇಳ್ತೀನಿ ನಿಮಗೆ, 888-477-6111. ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ 888-477-6111. ಇದಕ್ಕೆ ನೀವು ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ನನ್ನು ಕೇಳಿಕೊಂಡು ನಿಮ್ಗೆ ಹೆಂಗೆ ನಾನು ಫ್ರೀ ಟ್ರೀಟ್ಮೆಂಟ್, ನೀವು ಎಲ್ಲೇ ಇರಿ ಕರ್ನಾಟಕದಲ್ಲಿ, ನಿಮಗೆ 100% ಹೆಲ್ಪ್ ಮಾಡ್ತೀವಿ.
1: ಇದುವರೆಗೆ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಸತೀಶ್, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸುದ್ದಿ ಮಿಂಚು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಭದ್ರಾವತಿ ತಾಲೂಕು ಘಟಕವು ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಇಲಾಖೆಗಳು ಮತ್ತು ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಉಂಬಳಬೈಲು ರಸ್ತೆಯಲ್ಲಿರುವ ಲಯನ್ ಕ್ಲಬ್ನಲ್ಲಿ ಇಂದು ಬೆಳಗ್ಗೆ 8:30 ಏರ್ಪಡಿಸಲಾಗಿದೆ. ಆಸಕ್ತರು ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಲು ಸಂಬಂಧಿಸಿದವರು ಕೋರಿರುತ್ತಾರೆ. ಸುದ್ದಿ ಮಿಂಚು ಕೇಳಿದಿರಿ.
2: ಏನು ರಂಗ, ಕೈಗೆ ಬ್ಯಾಂಡೇಜ್
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೇಳಿದ ಗಮನಿಸಿ, ಈ ಬೆಳಿಗ್ಗೆ 7:15 ಬಸವಾದಿ ಶರಣರು ಕಟ್ಟಿದ ಮಾನವತ ಧರ್ಮ, ಈ ಕುರಿತು ಮಾತನಾಡುತ್ತಾರೆ ಅಶ್ವಿನಿ ಪ್ರದೀಪ್ ಚಿಕ್ಕನಲ್ಲೂರಿಂದ. 7:45 ಮತ್ತು 8:30 ಚಿತ್ರಗೀತೆಗಳನ್ನು ಕೇಳಬಹುದು. ಗಮನಿಸಿ, ಈ ಬೆಳಿಗ್ಗೆ 10:00 ಹಾಡು ಮಾತಾಡು, ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ. ಈ ಕತೆ ಕಾರ್ಯಕ್ರಮ ಶುರುವಾಗಿ 3 ವರ್ಷ ತುಂಬಿದೆ. ಆ ಸಂಭ್ರಮದಲ್ಲಿ ನಾವು ನೀವೆಲ್ಲ ಇದ್ದೇವೆ. ಹಾಗಾದರೆ ಈ ಕತೆಗಳು ನಿಮಗೆ, ಈ ಕಾರ್ಯಕ್ರಮ ಹೇಗೆ ಇಷ್ಟ ಆಯಿತು, ಈ 3 ವರ್ಷದ ಸಂಭ್ರಮವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಈ ಬೆಳಿಗ್ಗೆ 10:00 ನಮ್ಮ ದೂರವಾಣಿ ಸಂಖ್ಯೆ 2007

04 ಭದ್ರಾವತಿಯಿಂದ ಹೊರಗಡೆಯಿಂದ ಕರೆ ಮಾಡುವವರಿಗೆ ಸ್ಟಡಿ ಕೋರ್ಸ್ ಸಂಖ್ಯೆ 0 0 2 2 8 2. ಹಾಗೆ ಕೆಲವರಿಗೆ ಕರೆ ಸಿಗಬಹುದು, ಕರೆ ಸಿಗದೇ ಇರಬಹುದು ಅಂತವರು ಕೂಡ ವಾಟ್ಸಪ್ ಮೂಲಕ ಕೂಡ ತಮ್ಮ ಸಂದೇಶಗಳನ್ನು ಕಳಿಸ್ಬೇಕು 9 4 8 1 5 7 2 6 0 0. ಗಮನಿಸಿ, ಈ ಹಾಡು ಮಾತಾಡು ಇಂದಿನ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ 3 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಕತೆ ನಿಮ್ಮ ಜೊತೆ ಕಾರ್ಯಕ್ರಮಕ್ಕೆ ಆ ಸಂಭ್ರಮವನ್ನು ನೀವು ನಮ್ಮ ಜೊತೆ ಹಂಚಿಕೊಳ್ಳಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6 ಗಂಟೆ 55 ನಿಮಿಷವಾಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲೇ.

0: अधिकारिक यात्राया समय टैलिन नगरे भारत एस्टोनिया व्यापार मंचम संबोधितवान। अस्मिन् अवसरे सः व्यापारे निवेशे नवीनतायां प्रौद्योगिक्यां च गहन सहकार्यस्य आह्वानं कृतवान्। मंचे द्विपक्षीय आर्थिक सहकार्यस्य सुदृढीकरणाय नूतनानां मार्गाणाम् अन्वेषणार्थम् उभय देशानां वरिष्ठ सर्वकारीय प्रतिनिधयः उद्योगनेतारः व्यापार प्रतिनिधिमण्डलस्य च सदस्याः एकत्र आगताः सन्ति। जम्मू कश्मीरे श्री अमरनाथजी यात्रा प्रतिकूल ऋतोः पूर्वानुमानं दृष्ट्वा पहलगाम बालताल इति द्वयोः मार्गयोः अपि अद्यारभ्य स्थगिता जाता। एकः अधिकारी अवदत् यत् भारतस्य ऋतुविज्ञान विभागेन यात्रिकाणां सुरक्षां कल्याणं च सुनिश्चित्य आगामिषु कतिपयेषु दिनेषु ऋतोः प्रतिकूलतायाः पूर्वानुमानस्य अनन्तरम् एषः निर्णयः कृतः। अधिकारी अवदत् यत् यावत् अग्रिम आदेशः न भवति तावत् बालताल नूनवान चंदनवारी आधारशिला शिभरात् यात्रिणाम् अग्रे गमनस्य अनुमतिः न भविष्यति इति वार्ताः।
1: आकाशवाणी भद्रावती शिवमोग्गा।
2: कड़ी में बड्डी अल्ली लोन बेका ಅದು ಕೂಡ ಆಪ್ ನಿಂದ
3: ಸಿಕ್ ಬಿದ್ರು ಅಪರಿಚಿತ ಆಪ್ ನಿಂದ ಬಚಾವಾಗಿ
4: ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
1: ಕೇಳಿದ್ರೆ ಗಮನಿಸಿ ಬೆಳಿಗ್ಗೆ 7:15 ಬಸವಾದಿ ಶರಣರು ಕಟ್ಟಿದ ಮಾನವತಾ ಧರ್ಮ ಈ ಕುರಿತು ಮಾತನಾಡುತ್ತಾರೆ ಅಶ್ವಿನಿ ಪ್ರದೀಪ್ ಚಿಕ್ಕನಲ್ಲೂರು 7:45 ಮತ್ತು 8:30 ಚಿತ್ರಗೀತೆಗಳು 9:30 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು 9:35 ಭಾವಗೀತೆಗಳು 10:00 ಹಾಡು ಮಾತಾಡು ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ ಕತೆ ಕಟ್ಟೋಣ ಬನ್ನಿ ಅಂತಿದ್ದೆ ಇವತ್ತು ಈ ಕತೆ ಕಾರ್ಯಕ್ರಮಕ್ಕೆ 3 ವರ್ಷ ತುಂಬಿದ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ ಈ ಕತೆ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಸಂಭ್ರಮವನ್ನು 3 ವರ್ಷ ನಮ್ಮ ಜೊತೆ ಜೊತೆಯಾಗಿದ್ದೀರಿ ಆ ಸಂಭ್ರಮವನ್ನು ನಮ್ಮ ಜೊತೆ ಕರೆ ಮಾಡೋದ್ರ ಮೂಲಕ ನೇರ ಫೋನಿನ ಕರೆ ಮಾಡೋದ್ರ ಮೂಲಕ ಹಂಚಿಕೊಳ್ಳಿ ನಮ್ಮ ದೂರವಾಣಿ ಸಂಖ್ಯೆ 2007-04 ಭದ್ರಾವತಿಯಿಂದ ಹೊರಗಡೆ ಕರೆ ಮಾಡುವವರಿಗೆ ಎಸ್ ಟಿ ಡಿ ಕೋಡ್ ಸಂಖ್ಯೆ 08282 ಇಷ್ಟೇ ಅಲ್ಲ ನಿಮ್ಮ ಅಭಿಪ್ರಾಯಗಳನ್ನು ಸಂದೇಶಗಳ ಮೂಲಕನೂ ಕಳಿಸ್ಬೋದು ವಾಟ್ಸಪ್ ಸಂಖ್ಯೆ 9485726206 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ ಈಗ ಸಮಯ 7:02

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಒಮ್ಮೆ ಬಾಯಲ್ಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
1: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ

0: ಜೀವ ಜಲ ಸಮಸ್ತ ಜೀವ ಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಅರಿವಾ

ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ. ನಮ್ಮದಲ್ಲತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ ಮೂರನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿ ಪರಾಮರ್ಶಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ರಾಜ್ಯದ 31 ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಇಂದು ಬೆಳಗ್ಗೆ ವಿಡಿಯೋ ಸಂವಾದ ನಡೆಯಲಿದೆ. ಬಳಿಕ ಸಂಜೆ 4:30ಕ್ಕೆ ಬರ ನಿರ್ವಹಣೆ ಕುರಿತು ಸಚಿವ ಸಂಪುಟದ ತುರ್ತು ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡಿ, ಮಳೆಗಾಲ ಹಾಗೂ ಬರಗಾಲದ ಪೂರಕ ಕ್ರಮಗಳು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಗುಳೆ ಹೋಗುತ್ತಿರುವುದನ್ನು ತಪ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸಲಾಗುವುದು ಎಂದರು. ಎಲ್ಲ ಮಾಹಿತಿ ಹಾಗೂ ಅಂಕಿಅಂಶಗಳ ಸಮೇತ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದರು. ಮೇಲುಕೋಟೆಯ ಪುಟ್ಟಭತ್ತ, ಯಳಂದೂರಿನ ರತ್ನಚೂಡಿ, ಪಿರಿಯಾಪಟ್ಟಣದ ರಾಜಭೋಗ, ಹೊಳೆನರಸೀಪುರದ ರಾಜಮುಡಿ, ನಂಜನಗೂಡಿನ ಆನೆಕೊಂಬಿನ ಭತ್ತ, ಕನಕಪುರದ ಮುಂಡುಗ, ನಾಗರಹೊಳೆ ಕಾಡಿನ ಹಾಲುದೊಡ್ಡಿ, ತುಮಕೂರಿನ ಹಾಲುಬ್ಬಲು, ಮಲೆನಾಡಿನ ಗಂಧಸಾಲೆ, ಜೀರಿಗೆ ಸಣ್ಣ, ಹೀಗೆ 200ಕ್ಕೂ ಹೆಚ್ಚು ದೇಸಿ ತಳಿಗಳ ಭತ್ತ ಮತ್ತು ಅಕ್ಕಿ ನೋಡಲು, 35ಕ್ಕೂ ಹೆಚ್ಚು ತಳಿಗಳ ಅಕ್ಕಿ ಖರೀದಿಸಲು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಅಕ್ಕಿ ಮೇಳ ಆಯೋಜಿತವಾಗಿದೆ. ಇಂದು ಬೆಳಗ್ಗೆ 10:30ಕ್ಕೆ 5-12 ವರ್ಷದ ಮಕ್ಕಳಿಗಾಗಿ ದೇಸಿ ಭತ್ತದ ಕೃಷಿ ಮತ್ತು ಸಂಸ್ಕೃತಿ ಚಿತ್ರಕಲಾ ಸ್ಪರ್ಧೆ, ಮಧ್ಯಾಹ್ನ 12:30ಕ್ಕೆ ದೇಸಿ ಅಕ್ಕಿ ಅಡುಗೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ದೇಸಿ ಅಕ್ಕಿ ಮೇಳದ ಕುರಿತು ಮಾಹಿತಿ ನೀಡಿದ್ದಾರೆ ನೂರಾರು ದೇಸಿ ಭತ್ತ ತಳಿಗಳ ಸಂರಕ್ಷಕ ಸಿದ್ದನ ಹುಂಡಿಯ ಶ್ರೀನಿವಾಸ ಮೂರ್ತಿ.
1: ಅಕ್ಕಿಗಳು ಅಂದ್ರೆ ಬರೀ ಅಕ್ಕಿಗಳಲ್ಲ, ಪೌಷ್ಟಿಕತೆಯ ಸಂಸ್ಕೃತಿಯ ಪ್ರತೀಕ ಆಗಿದ್ದವು. ಸ್ಥಳೀಯ ವಾತಾವರಣಕ್ಕೆ ಆಹಾರ ಪದ್ಧತಿಗಳಿಗೆ ಸೂಕ್ತವಾಗದ್ದಂತಹ ರೈತರ ತಳಿಗಳಿವು. ನೋಡಿ, ನಾವು ಮೊದಲೆಲ್ಲ ಅನ್ನಕ್ಕೊಂದು, ಪಾಯಸಕ್ಕೊಂದು, ಇಡ್ಲಿಗೊಂದು, ದೋಸೆಗೊಂದು, ಮತ್ತೆ ಕಜ್ಜಾಯಕ್ಕೊಂದು, ಅವಲಕ್ಕಿಗೆ ಒಂದು, ಇದ್ರ ಜೊತೆಗೆ ದೇವರ ನೈವೇದ್ಯಕ್ಕೆ ಅಂತ ಒಂದು ತಳಿಗಳು ಮೀಸಲಾಗಿದ್ದವು. ಇಂತಹ ತಳಿಗಳಲ್ಲಿ ಪೋಷಕಾಂಶ ಜಾಸ್ತಿ ಇರ್ತದೆ, ನಾರಿನಂಶ ಜಾಸ್ತಿ ಇರ್ತದೆ. ಇವು ನಮ್ಮ ಪರಿಸರಕ್ಕೆ ಹೊಂದ್ಕೊಂಡು ನಮ್ಮ ತಲೆ ತಲೆಮಾರುಗಳಿಂದ ನಮ್ಮ ಜೊತೆ ನಮ್ಮನ್ನ ಆರೋಗ್ಯ ಕಾಪಾಡ್ಕೊಂಡ್ ಬಂದಿದ್ದಾವೆ. ಆದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಗ್ರಾಹಕರು ಏನಾಗಿದ್ದಾರೆ ಅಂದ್ರೆ, ಅಂಗಡಿಯ ಪಾಲಿಸಕ್ಕಿಗೆ ಅವಲಂಬಿತರಾಗಿ ಅವರ ಹಣ, ಆರೋಗ್ಯ ಎರಡನ್ನೂ ಕಳ್ಕೊಳ್ತಾ ಇದೆ. ಇದರ ದೃಷ್ಟಿಯಿಂದ ಈ ಅಕ್ಕಿಯ ಮಹತ್ವವನ್ನ ಮತ್ತೆ ಅರಿವು ಮೂಡಿಸೋದಕ್ಕೋಸ್ಕರ ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಸಹಜ ಸಮೃದ್ಧ, ಸಹಜ ಸೀಡ್ಸ್ ಮತ್ತೆ ಭತ್ತ ಉಳಿಸಿ ಆಂದೋಲನ ಸಹಯೋಗದೊಂದಿಗೆ ದೇಸಿ ಅಕ್ಕಿ ಮೇಳವನ್ನು ಆಯೋಜಿಸಿದ್ದೀವಿ. ಇದರಲ್ಲಿ ಗ್ರಾಹಕರು ಬಂದು, ನಿಮ್ಗೆ ತರ ತರಹವಾದ ಅಕ್ಕಿಗಳಿದೆ, ಕೆಂಪಕ್ಕಿ ಇದೆ, ಕಪ್ಪಕ್ಕಿ ಇದೆ, ಮತ್ತೆ ಬಾಸುಮತಿ ಅಕ್ಕಿ ಇದೆ, ಸೆಂಟೆಡ್ ಅಕ್ಕಿ ಇದೆ, ಗಂಧಸಾಲೆ ಇದೆ, ದೀರ್ಘಸಣ್ಣ ಇದೆ, ಡಯಾಬಿಟಿಕ್

0: ಪ್ಲೇಸ್ ಇದೆ. ಒಂದು 35 ಹೆಚ್ಚು ಅಕ್ಕಿಗಳು ಪ್ರದರ್ಶನ ಇದೆ ಮತ್ತೆ ಮಾರಾಟಕ್ಕಿದೆ. ನಮ್ಮ ಗ್ರಾಹಕರು ಬಂದು ಇದ್ರ ಸದುಪಯೋಗನ ಪಡ್ಕೋಬೇಕು ಅಂತ ನಿಮ್ಮನ್ನ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ.
1: ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕ 41% ಪಾಲು ಹೊಂದಿ ದೇಶಕ್ಕೆ ಮೊದಲನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯಮಟ್ಟದ ರಫ್ತು ಉತ್ತೇಜನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸರಕು ರಫ್ತಿನಲ್ಲಿ ಕರ್ನಾಟಕ 7.78% ಪಾಲು ಹೊಂದಿದ್ದು ಗುಜರಾತ್, ಮಹಾರಾಷ್ಟ ಮತ್ತು ತಮಿಳುನಾಡಿನ ನಂತರ 4ನೇ ಸ್ಥಾನದಲ್ಲಿದೆ. ದೇಶದ ಒಟ್ಟಾರೆ ರಫ್ತು ವಲಯದಲ್ಲಿ 24% ಪಾಲು ಹೊಂದಿ ಪ್ರಥಮ ಸ್ಥಾನ ಕಾಯ್ದುಕೊಂಡಿದೆ ಎಂದು ಅವರು ಸಭೆಗೆ ಮಾಹಿತಿ ನೀಡಿದರು. ನೆಟ್ವರ್ಕ್ ಟೈಮ್ ಪ್ರೋಟೋಕಾಲ್ ಮತ್ತು ಅತ್ಯಾಧುನಿಕ ವೈಟ್ ರ್ಯಾಬಿಟ್ ತಂತ್ರಜ್ಞಾನದ ಮೂಲಕ ದೇಶಾದ್ಯಂತ ಕಾನೂನು, ಆಡಳಿತ, ವಾಣಿಜ್ಯ ಮತ್ತು ಡಿಜಿಟಲ್ ವಲಯಗಳಲ್ಲಿ ಒಂದೇ ನಿಖರ ಸಮಯವನ್ನು ಒಂದು ದೇಶ ಒಂದು ಸಮಯ ಧ್ಯೇಯದೊಂದಿಗೆ ಸಮೀಕರಿಸಲಾಗುತ್ತಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕಾಲಗಣನೆಯ ಈ ಮಹತ್ವದ ತಾಂತ್ರಿಕ ಕ್ರಾಂತಿ ದೇಶದ ಭದ್ರತೆ, ಸೈಬರ್ ವ್ಯವಸ್ಥೆ ಮತ್ತು ಡಿಜಿಟಲ್ ಆರ್ಥಿಕತೆಗೆ ಹೊಸ ಶಕ್ತಿಯನ್ನು ನೀಡಲಿದೆ. ತಮ್ಮ ಇಲಾಖೆಯ ಕಾರ್ಯವೈಖರಿ ಮತ್ತು ಸರ್ಕಾರದ ಯೋಜನೆಯನ್ನು ಶ್ಲಾಘಿಸಿ ಟ್ವೀಟ್ ಮಾಡಿದ ಪ್ರಧಾನಮಂತ್ರಿಯವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾಗಿ ಹೇಳಿದ್ದಾರೆ. ಇಂದು ಬ್ಯಾಂಕ್ ರಾಷ್ಟೀಕರಣ ದಿನ. 1969 ಜುಲೈ 19 ಅಂದಿನ ಪ್ರಧಾನಮಂತ್ರಿ ಇಂದಿರಾಗಾಂಧಿಯವರು ದೇಶದ 14 ಪ್ರಮುಖ ಖಾಸಗಿ ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟೀಕರಣಗೊಳಿಸಲು ತೆಗೆದುಕೊಂಡ ನಿರ್ಧಾರ ಗ್ರಾಮೀಣ ಭಾಗಗಳಿಗೆ ಹಣಕಾಸು ಸೇವೆಗಳನ್ನು ಒದಗಿಸಲು, ಬ್ಯಾಂಕಿಂಗ್ ಕ್ಷೇತ್ರವನ್ನು ರಾಷ್ಟೀಯ ಸಾಮಾಜಿಕ ಉದ್ದೇಶಗಳೊಂದಿಗೆ ಜೋಡಿಸಲು ವಿನ್ಯಾಸಗೊಳಿಸಲಾದ ಪರಿವರ್ತಕ ಹೆಜ್ಜೆ ಎಂದು ಗುರುತಿಸಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ನಿಪುಣ್ ಭಾರತ್ ಮಿಷನ್ ಯೋಜನೆ ಅನುಷ್ಠಾನಗೊಂಡು 5 ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸಲು 3-9 ವಯಸ್ಸಿನ ಮಕ್ಕಳಿಗೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಧಾರವಾಡ ತಾಲೂಕು ಕರಡಿಗುಡ್ಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ನಿಪುಣ್ ಯೋಜನೆ ಅನುಷ್ಠಾನದ ಕುರಿತು ಮುಖ್ಯಾಧ್ಯಾಪಕ ಎನ್ಜಿ ಗುರುಪುತ್ರನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: National Initiative for Proficiency in Reading with Literacy and Numeracy. ಕೇಂದ್ರ ಸರ್ಕಾರ ನಿರ್ದೇಶಿತ NCERT NGOಗಳ ಮೂಲಕ 3-10 ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟ್ರೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಲಾಗಿ ಮಕ್ಕಳ ಕಲಿಕಾ ಕೌಶಲ್ಯಗಳಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬಂದಿದ್ದವು. ಈ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ 2020 ಮಾರ್ಗಸೂಚಿಯಂತೆ ನಿಪುಣ ಭಾರತ ಶೈಕ್ಷಣಿಕ ಉಪಕ್ರಮದಡಿಯಲ್ಲಿ ಹಲವಾರು ಕ್ರಿಯಾ ಯೋಜನೆಗಳನ್ನು ಹಾಕಿಕೊಂಡು ಮಕ್ಕಳ ಆಸಕ್ತಿ ಹಾಗೂ ಕಲಿಕಾ ಮಟ್ಟವನ್ನು ಆಧರಿಸಿ ಹಾಗೂ ಅವರ ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಸರಳ ಓದು, ಬರಹ ಹಾಗೂ ಸರಳ ಲೆಕ್ಕಗಳನ್ನು ಅಂದರೆ ಸಂಖ್ಯಾಜ್ಞಾನ ಮಾಡಿಸುವಲ್ಲಿ ಎಲ್ಲಾ ಶಿಕ್ಷಕರು ಸಾಕಷ್ಟು ಪರಿಹಾರಗಳನ್ನು ಕಂಡುಕೊಂಡು ಬೋಧನೋಪಕರಣಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಆಸಕ್ತಿದಾಯಕ ಚಟುವಟಿಕೆಗಳನ್ನು ಮಾಡಿಸಿ ಹಂತ ಹಂತವಾಗಿ ಎಲ್ಲಾ ಪ್ರಾಥಮಿಕ ಶಾಲಾ ಮಕ್ಕಳು FLN ಅಂದರೆ ಫೌಂಡೇಶನ್ ಲಿಟ್ರಸಿ ಆಂಡ್ ನ್ಯೂಮರಸಿ ಸಾಧಿಸುವಂತೆ ಕ್ರಿಯಾಶೀಲರಾಗಿದ್ದಾರೆ.
1: ರಾಜ್ಯ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಕರ್ನಾಟಕ ಅಮೇಚ್ಯೂರ್ ಮಲ್ಲಕಂಬ ಅಸೋಸಿಯೇಷನ್ ಆಯೋಜಿಸಿದ್ದ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬದಲ್ಲಿ ಅನೇಕ ಯುವ ಪ್ರತಿಭೆಗಳು ಪಾರಮ್ಯ ಮೆರೆದಿವೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ನಿನ್ನೆ ಸಮಾರೋಪಗೊಂಡ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳಲ್ಲಿ 275

0: ಕ್ಕೂ ಹೆಚ್ಚು ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದರು. ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಹಿತಿ ನೀಡಿ, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹರದನಹಳ್ಳಿಯಲ್ಲಿ ನಾಳೆ ತಮ್ಮ ತಾಯಿ ಚನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು. ಪ್ರಧಾನಮಂತ್ರಿ, ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇತ್ತೀಚೆಗೆ ನಿಧನರಾದ ನಾಡಿನ ಹಿರಿಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ಅವರಿಗೆ ರಾಜ್ಯ ಲಲಿತಕಲಾ ಅಕಾಡೆಮಿ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಕಸ್ತೂರಿಬಾ ರಸ್ತೆಯ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಶ್ರದ್ದಾಂಜಲಿ ಹಾಗೂ ನುಡಿನಮನ ಸಭೆ ಆಯೋಜಿಸಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪ್ ಕುಮಾರ್ ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಗತಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮಾನವ ಸರಪಳಿ ಹಾಗೂ ಸ್ವಚ್ಛತಾ ಶ್ರಮದಾನದ ಮೂಲಕ ಜಿಲ್ಲಾಡಳಿತ ಮತದಾರ ಜಾಗೃತಿ ಆಂದೋಲನ ಆಯೋಜಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಬಸವಾದಿ ಶರಣರು ಕಟ್ಟಿದ ಮಾನವತಾ ಧರ್ಮ. ಈ ಕುರಿತು ಮಾತನಾಡುತ್ತಾರೆ ಅಶ್ವಿನಿ ಪ್ರದೀಪ್ ಚಿಕ್ಕನಲ್ಲೂರು.
3: ಬಸವಾದಿ ಶರಣರು ಕಟ್ಟಿದ ಮಾನವತಾ ಧರ್ಮ. ಭಾರತದ ಇತಿಹಾಸದಲ್ಲಿ 12ನೇ ಶತಮಾನವು ಒಂದು ಮಹತ್ವದ ಯುಗವಾಗಿತ್ತು. ಆ ಕಾಲದಲ್ಲಿ ಸಮಾಜದಲ್ಲಿ ಅನೇಕ ಅಸಮಾನತೆಗಳು, ಅಂಧಶ್ರದ್ಧೆಗಳು, ಜಾತಿ ವ್ಯತ್ಯಾಸಗಳು ಹಾಗೂ ಅನ್ಯಾಯಗಳು ಹೆಚ್ಚಾಗಿ ಕಂಡುಬರುತ್ತಿದ್ದವು. ಈ ರೀತಿಯ ಪರಿಸ್ಥಿತಿಯಲ್ಲಿ ಸಮಾಜವನ್ನು ಸುಧಾರಿಸಲು ಹಾಗೂ ಮಾನವೀಯ ಮೌಲ್ಯಗಳನ್ನು ಬೋಧಿಸಲು ಅನೇಕ ಮಹನೀಯರು ಜನಿಸಿದರು. ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಪ್ರಮುಖರಾದವರು ಬಸವಣ್ಣ. ಅವರೊಂದಿಗೆ ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಸಿದ್ದರಾಮ, ಅಂಬಿಗರ ಚೌಡಯ್ಯ, ಹರಳಯ್ಯ, ದಾಸಿಮಯ್ಯ, ಮಡಿವಾಳ ಮಾಚಯ್ಯ, ಮಹಾದೇವಯ್ಯ, ನೀಲಾಂಬಿಕೆ, ಗಂಗಾಂಬಿಕೆ ಮುಂತಾದ ಶರಣರು ಸೇರಿ ಒಂದು ಹೊಸ ಮಾನವೀಯ ಧರ್ಮವನ್ನು ರೂಪಿಸಿದರು. ಈ ಧರ್ಮವೇ ಮಾನವತಾ ಧರ್ಮ. ಬಸವಾದಿ ಶರಣರು ಸಮಾಜದಲ್ಲಿ ಸಮಾನತೆ, ಪ್ರೀತಿ, ಸಹೋದರತ್ವ ಹಾಗೂ ಸೇವೆಯ ಮೌಲ್ಯಗಳನ್ನು ಹರಡಿದರು. ಅವರ ವಚನಗಳು ಹಾಗೂ ಜೀವನದ ಮೂಲಕ ಅವರು ಮಾನವ ಜೀವನಕ್ಕೆ ಸರಿಯಾಗಿ ದಾರಿ ತೋರಿಸಿದರು. ಮಾನವನು ಮಾನವನನ್ನು ಪ್ರೀತಿಸುವುದೇ ನಿಜವಾದ ಧರ್ಮ ಎಂಬ ಮಹೋನ್ನತ ಸಂದೇಶವನ್ನು ಲೋಕಕ್ಕೆ ಸಾರಿದ ಮಹಾನ್ ತತ್ವಜ್ಞಾನಿ ಬಸವಣ್ಣ. ಜಾತಿ, ಮತ, ಲಿಂಗ ಎಂಬ ಎಲ್ಲ ಭೇದಗಳನ್ನು ಮೀರಿ ಸಮಾನತೆಯ ಸಮಾಜವನ್ನು ನಿರ್ಮಿಸಲು ಅವರು ಮಾಡಿದ ಪ್ರಯತ್ನಗಳು ಇಂದಿಗೂ ದಾರಿದೀಪವಾಗಿವೆ. ಅವರು ಕಟ್ಟಿದ ಧರ್ಮ ದೇವಾಲಯಗಳಲ್ಲಿ, ಮಾನವ ಹೃದಯಗಳಲ್ಲಿ ಬೆಳಗಿದ ಮಾನವೀಯತೆಯ ದೀಪವಾಗಿದೆ. ಬಸವಾದಿ ಶರಣರ ಚಿಂತನೆಗಳು ಕೇವಲ ಆ ಕಾಲಕ್ಕೆ ಸೀಮಿತವಲ್ಲ, ಅವು ಶಾಶ್ವತ ಸತ್ಯಗಳಾಗಿವೆ. ಇಂತಹ ಮಹಾನ್ ಚಿಂತನೆಗಳನ್ನು ಒಳಗೊಂಡ ಬಸವಾದಿ ಶರಣರು ಕಟ್ಟಿದ ಮಾನವತಾ ಧರ್ಮ ನಮ್ಮ ಜೀವನಕ್ಕೆ ದಿಕ್ಕು ತೋರಿಸುವ ದೀಪವಾಗಿದೆ. ಮಾನವನು ಮಾನವನನ್ನು ಪ್ರೀತಿಸುವುದು, ಸಹಾಯ ಮಾಡುವುದು, ಸತ್ಯ ಮಾರ್ಗದಲ್ಲಿ ಬದುಕುವುದು ಇವೇ ಮಾನವತಾ ಧರ್ಮದ ಮೂಲ. ಬಸವಣ್ಣನವರ ಜೀವನ ಮತ್ತು ಅವರ ಚಿಂತನೆಯನ್ನು ಗಮನಿಸುವುದಾದರೆ ಅವರು ಕರ್ನಾಟಕದ ಬಾಗೇವಾಡಿಯಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ಸಮಾಜದಲ್ಲಿ ನಡೆಯುತ್ತಿದ್ದ ಅನ್ಯಾಯಗಳನ್ನು ಗಮನಿಸಿದರು. ಜಾತಿ ಭೇದ, ಮೇಲ್ನೋಟ, ಅಸ್ಪೃಶ್ಯತೆ ಇವುಗಳು ಇಷ್ಟವಾಗಲಿಲ್ಲ. ಅವರು ಎಲ್ಲರೂ ಸಮಾನರು ಎಂಬ ತತ್ವವನ್ನು ಬೋಧಿಸಿದರು. ದೇವರು ಎಲ್ಲರಲ್ಲೂ ಇದ್ದಾನೆ ಎಂಬುದನ್ನು ಹೇಳಿದರು. ಅದಕ್ಕಾಗಿ ಅವರು ಕಾಯಕವೇ ಕೈಲಾಸ ಎಂಬ ಮಹತ್ವದ ಸಂದೇಶವನ್ನು ನೀಡಿದರು. ಇದರ ಅರ್ಥ ಕೆಲಸ ಮಾಡುವುದೇ ದೇವರನ್ನು ಆರಾಧಿಸುವುದಕ್ಕೆ ಸಮಾನ. ಕಾಯಕ ಎಂದರೆ

ಕೆಲಸ. ಯಾವ ಕೆಲಸವೂ ಕೀಳಲ್ಲ, ಎಲ್ಲವೂ ಪವಿತ್ರವಾದದ್ದು. ನಾವು ಮಾಡುವ ಕೆಲಸವನ್ನು ಶ್ರದ್ಧೆ ನಿಷ್ಠೆಯಿಂದ ಮಾಡಬೇಕು. ನಮ್ಮ ಕೆಲಸದಲ್ಲಿ ನಾವು ದೇವರನ್ನು ಕಾಣಬೇಕು. ನಾವು ಮಾಡುವ ಕೆಲಸ ಇತರರು ಮೆಚ್ಚುವಂತಿರಬೇಕು. ಆಗಲೇ ನಮಗೆ ಕೈಲಾಸದಂತಹ ಸುಖ, ಸ್ವರ್ಗದಂತಹ ನೆಮ್ಮದಿ ಸಿಗಲು ಸಾಧ್ಯ. ಒಟ್ಟಾರೆಯಾಗಿ ಮನುಷ್ಯ ಕರ್ಮವೀರನಾಗಬೇಕು, ಸೋಮಾರಿ ಆಗಬಾರದು. ತನ್ನ ಜೀವನಾವಶ್ಯಕ ವಸ್ತುಗಳನ್ನು ಪಡೆಯಲು ದುಡಿದು ಹಣ ಸಂಪಾದನೆ ಮಾಡಬೇಕು ಎಂದು ತಮ್ಮ ತತ್ವದ ಮೂಲಕ ಮಾನವೀಯತೆಯ ಬಗ್ಗೆ ತಿಳಿಸಿದರು. ಶರಣರು ಅಂಧಶ್ರದ್ಧೆಗಳನ್ನು ವಿರೋಧಿಸಿದರು. ದೇವರು ದೇವಸ್ಥಾನದಲ್ಲಿ ಇಲ್ಲ, ನಮ್ಮ ಮನಸ್ಸಿನೊಳಗಿದ್ದಾನೆ ಎಂದು ಹೇಳಿದರು. ಶುದ್ಧ ಮನಸ್ಸು ಮತ್ತು ಸತ್ಯವೇ ನಿಜವಾದ ಭಕ್ತಿ ಎಂದು ತಿಳಿಸಿದರು. ಬಸವಣ್ಣನವರು ಯಾವುದೇ ದೇವಸ್ಥಾನ ಅಥವಾ ಮಠವನ್ನು ಕಟ್ಟಲಿಲ್ಲ. ಅವರು ಕಟ್ಟಿದ್ದು ಅನುಭವ ಮಂಟಪ. ಅದು ಈ ವಿಶ್ವದ ಮೊದಲನೇ ಪಾರ್ಲಿಮೆಂಟ್ ಎಂದೇ ಹೇಳಬಹುದು. ಬಸವಣ್ಣನವರು ಸಮಾಜದ ಸಮಸ್ಯೆಗಳನ್ನು ಚರ್ಚಿಸಲು ಅನುಭವ ಮಂಟಪ ಎಂಬ ಮಹತ್ವದ ವೇದಿಕೆಯನ್ನು ಸ್ಥಾಪಿಸಿದರು. ಅದು ವಿಶ್ವದ ಮೊದಲ ಜನತಾಂತ್ರಿಕ ಸಭೆಯಂತೆ ಪರಿಗಣಿಸಲಾಗಿದೆ. ಇಲ್ಲಿ ಜಾತಿ, ಲಿಂಗ, ಸ್ಥಾನಮಾನ ಎಂಬ ವ್ಯತ್ಯಾಸಗಳಿಲ್ಲದೆ ಎಲ್ಲರೂ ಸೇರಿ ಚರ್ಚೆ ಮಾಡುತ್ತಿದ್ದರು. ಇಲ್ಲಿ ಎಲ್ಲರೂ ಸಮಾನವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದರು. ಈ ವೇದಿಕೆಯ ಮೂಲಕ ಬಸವಾದಿ ಶರಣರು ಮಾನವೀಯ ಮೌಲ್ಯಗಳನ್ನು ಸಮಾಜಕ್ಕೆ ಬೋಧಿಸಿದರು. ಬಸವಾದಿ ಶರಣರು ತಮ್ಮ ಚಳವಳಿಯ ಮೂಲಕ ಮಾನವತಾ ಧರ್ಮವನ್ನು ಹುಟ್ಟುಹಾಕಿದರು. ಅದು ಒಂದು ದೊಡ್ಡ ಕ್ರಾಂತಿ ಎಂದೇ ಹೇಳಬಹುದು. ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯಕ್ಕೋಸ್ಕರ ಹೇಗೆ ಹೋರಾಡಿದರೋ ಆ ಮಟ್ಟದಲ್ಲಿ ನಮ್ಮ ಶರಣರು ಕೂಡ ದೊಡ್ಡ ಕ್ರಾಂತಿಯನ್ನೇ ಮಾಡಿದರೆಂದೇ ಹೇಳಬಹುದು. ಅಂತಹ ಧರ್ಮವನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾದ ಕರ್ತವ್ಯ ನಮ್ಮೆಲ್ಲರದ್ದಾಗಿದೆ. ಬಸವಣ್ಣನವರ ಜೊತೆ ಅನೇಕ ಶರಣರು ಸೇರಿ ಒಂದು ಮಹಾನ್ ಚಳುವಳಿಯನ್ನು ಆರಂಭಿಸಿದರು. ಈ ಚಳುವಳಿಯ ಮೂಲಕ ಅವರು ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಹರಡಿದರು. ಪ್ರಮುಖ ಶರಣರಲ್ಲಿ ಹಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ ಪ್ರಮುಖರಾಗಿದ್ದರು. ಇವರು ವಚನಗಳ ಮೂಲಕ ಜನರಿಗೆ ಜೀವನದ ಸತ್ಯವನ್ನು ತಿಳಿಸಿದರು. ಶರಣರು ತಮ್ಮ ವಚನಗಳ ಮೂಲಕ ಮಹಿಳೆಯರ ಆತ್ಮಗೌರವ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದರು. ಇದು ಆ ಕಾಲದಲ್ಲಿ ಒಂದು ಮಹತ್ವದ ಸಾಮಾಜಿಕ ಕ್ರಾಂತಿಯಾಗಿತ್ತು. ಬಸವಾದಿ ಚಳುವಳಿಯಲ್ಲಿ ಮಹಿಳೆಯರು ಪ್ರಮುಖ ಪಾತ್ರ ವಹಿಸಿದರು. ಅವರಲ್ಲಿ ವಿಶೇಷವಾಗಿ ಅಕ್ಕ ಮಹಾದೇವಿಯವರ ಪಾತ್ರ ಮಹತ್ವದ್ದಾಗಿದೆ. ಬಸವಣ್ಣನವರ ಮೂರು ಮುಖ್ಯ ತತ್ವಗಳನ್ನು ಗಮನಿಸುವುದಾದರೆ ಕಾಯಕ, ದಾಸೋಹ, ಸಮಾನತೆ, ಈ ತತ್ವಗಳು ಮಾನವತಾ ಧರ್ಮದ ಆಧಾರ. ಇವುಗಳು ಮಾನವತಾ ಧರ್ಮದ ಮೂಲ ತತ್ವಗಳು ಕೂಡ ಆಗಿವೆ. ಕಾಯಕವೇ ಕೈಲಾಸ ಎಂಬುದು ಬಸವಣ್ಣನವರ ಮಹತ್ವದ ಸಂದೇಶ. ಪ್ರತಿಯೊಬ್ಬರೂ ತಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಯಾವುದೇ ಕೆಲಸವೂ ಚಿಕ್ಕದು ಅಲ್ಲ. ಕೆಲಸವೇ ಪೂಜೆ ಎಂಬ ಮಹತ್ವವನ್ನು ಈ ತತ್ವದ ಮೂಲಕ ಜನರಿಗೆ ತಿಳಿಸಿದರು. ದಾಸೋಹ ತತ್ವ. ದಾಸೋಹ ಎಂದರೆ ಹಂಚಿಕೊಳ್ಳುವುದು, ಸಂಪಾದಿಸಿದ ಸಂಪತ್ತನ್ನು ಸಮಾಜದ ಹಿತಕ್ಕಾಗಿ ಬಳಸುವುದು. ತಮ್ಮ ಆದಾಯವನ್ನು ಬಡವರೊಂದಿಗೆ ಹಂಚಿಕೊಳ್ಳಬೇಕು. ಇದು ಮಾನವೀಯತೆಯ ಮುಖ್ಯ ಲಕ್ಷಣ. ಬಡವರ ಸೇವೆಯೇ ದೇವರ ಸೇವೆ ಎಂದು ನಂಬಿದರು. ಸಮಾನತೆ. ಎಲ್ಲ ಮನುಷ್ಯರು ದೇವರ ಮುಂದೆ ಸಮಾನರು. ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ಯಾರನ್ನು ಕಡಿಮೆ ಎಂದು ನೋಡುವುದು ತಪ್ಪು. ಶರಣರು ಸಮಾನತೆಯನ್ನು ಸಾರಿದರು. ಅಲ್ಲಮ್ಮ ಪ್ರಭು ಮತ್ತು ಇತರ ಶರಣರು ಎಲ್ಲ ಮಾನವರು ಒಂದೇ ಎಂದು ಹೇಳಿದರು. ಜಾತಿ, ಧರ್ಮ, ಸಂಪತ್ತು ಯಾವುದನ್ನು ಮಾನವನ ಮೌಲ್ಯಕ್ಕೆ ಅಳೆಯಬಾರದು ಎಂದು ತಿಳಿಸಿದರು. ಸತ್ಯ ಮತ್ತು ಧರ್ಮ. ಶರಣರು ಸತ್ಯ, ಪ್ರಾಮಾಣಿಕತೆ ಮತ್ತು ನೈತಿಕತೆಯನ್ನು ಜೀವನದಲ್ಲಿ ಅನುಸರಿಸುವುದನ್ನು ಬೋಧಿಸಿದರು. ಶರಣರು ವಚನ ಸಾಹಿತ್ಯದ ಮೂಲಕ ಮಾನವತಾ ಧರ್ಮವನ್ನು ಹುಟ್ಟು ಹಾಕಿದರು. ಬಸವಾದಿ ಶರಣರು ತಮ್ಮ ಆಲೋಚನೆಗಳನ್ನು ವಚನ ಸಾಹಿತ್ಯದ ಮೂಲಕ ವ್ಯಕ್ತಪಡಿಸಿದರು. ವಚನಗಳು ಸರಳ ಕನ್ನಡದಲ್ಲಿ ರಚಿಸಲ್ಪಟ್ಟಿದ್ದವು. ಆದ್ದರಿಂದ ಸಾಮಾನ್ಯ ಜನರು ಅವುಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಬಸವಣ್ಣನವರ ಪ್ರಮುಖ ವಚನವನ್ನು ಗಮನಿಸುವುದಾದರೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬಸವಣ್ಣನವರು ಯಾರನ್ನೂ ಪರರಂತೆ ನೋಡಬೇಡಿ, ಎಲ್ಲರನ್ನೂ ನಮ್ಮವರೇ ಎಂದು ಪ್ರೀತಿಯಿಂದ ಕಾಣಬೇಕು ಎಂಬ ಸಂದೇಶವನ್ನು ಈ ವಚನದ ಮೂಲಕ ನೀಡಿದ್ದಾರೆ. ಹಾಗೆಯೇ ಅಕ್ಕ ಮಹಾದೇವಿಯವರು ಕೂಡ 12ನೆಯ ಶತಮಾನದ ಮಧ್ಯಭಾಗದಲ್ಲಿ ಬಹುದೊಡ್ಡ ಶಿವಶರಣೆಯಾಗಿದ್ದರು. ಕನ್ನಡ ಸಾಹಿತ್ಯದ ಮೊದಲನೆಯ ಕವಯತ್ರಿ. ಸಂಪ್ರದಾಯಗಳನ್ನು ಧಿಕ್ಕರಿಸಿ ಅಲೌಕಿಕ ನೆಲೆಯಲ್ಲಿ ನಿಂತ ದಿಟ್ಟ ಮಹಿಳೆ. ಮಹಿಳೆಯರ ಸಮಾನತೆಯನ್ನು ಸಾರಿದರು. ಮಹಿಳಾ ಶರಣೆಯಾಗಿ ವಿಶೇಷ ಸ್ಥಾನ ಹೊಂದಿದ್ದಾರೆ. ಲೋಕದ ಆಕರ್ಷಣೆಯನ್ನು ತ್ಯಜಿಸಿ

ಭಕ್ತಿಯಲ್ಲಿ ತೊಡಗಿಕೊಂಡರು. ಮಹಿಳೆಯರಿಗೂ ಪುರುಷನಂತೆ ಸಮಾನ ಹಕ್ಕುಗಳಿವೆ ಎಂಬ ಸಂದೇಶವನ್ನು ತಮ್ಮ ವಚನಗಳ ಮೂಲಕ ನೀಡಿದರು. ಈ ಮೂಲಕ ಶರಣ ಚಳುವಳಿಯಲ್ಲಿ ಸ್ತ್ರೀ ಪುರುಷ ಸಮಾನತೆಯನ್ನು ಬಲಪಡಿಸಿದರು. ಅಲ್ಲಮನಿಂದ ವೈರಾಗ್ಯ ನಿಧಿ ಎಂದು ಕರೆಸಿಕೊಂಡರು. ವಚನಗಳು ಭಕ್ತಿ ವೈರಾಗ್ಯ ಜ್ಞಾನ ಸಂಪನ್ನವಾಗಿದ್ದರೂ ಕಾವ್ಯ ಸೌಂದರ್ಯದಿಂದ ಮೋಹಕವಾಗಿವೆ ಎಂದು ಹೇಳಬಹುದು. ವಚನಕಾರರಾದ ಚನ್ನಬಸವಣ್ಣ, ಇವರು ಬಸವಣ್ಣನವರ ಅಳಿಯ, ವಚನ ಸಾಹಿತ್ಯವನ್ನು ಅಭಿವೃದ್ಧಿಪಡಿಸಿದರು, ಶರಣ ಸಂಘಟನೆಗೆ ಸಹಾಯ ಮಾಡಿದರು. ಅವರು ಶರಣ ಚಳುವಳಿಯ ಸಂಘಟಕರಾಗಿ ಕಾರ್ಯನಿರ್ವಹಿಸಿದ್ದರು. ವಚನ ಸಾಹಿತ್ಯವನ್ನು ಸಂಗ್ರಹಿಸಿ ಜನರಿಗೆ ತಲುಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಸಿದ್ದರಾಮ, ಇವರು ಸೋಲಾಪುರ ಭಾಗದ ಮಹಾನ್ ಶರಣರು. ಸಮಾಜ ಸೇವೆಗೆ ಹೆಚ್ಚು ಒತ್ತು ನೀಡಿದರು. ದಾಸೋಹ ತತ್ವವನ್ನು ಅನುಸರಿಸಿದರು. ಅವರು ಸಮಾಜ ಸೇವೆಗೆ ಆದ್ಯತೆ ನೀಡಿ ದಾಸೋಹ ತತ್ವವನ್ನು ಜಾರಿಗೊಳಿಸಿದರು. ಬಡವರಿಗೆ ನೆರವು ನೀಡುವುದು ದೇವರ ಸೇವೆ ಎಂದು ತೋರಿಸಿದರು. ಮಡಿವಾಳ ಮಾಚಯ್ಯ, ಬಟ್ಟೆ ತೊಳೆಯುವ ವೃತ್ತಿ, ತಮ್ಮ ಕಾಯಕವನ್ನು ದೇವರ ಸೇವೆ ಎಂದು ಕಂಡವರು. ಮಹಾದೇವಯ್ಯ, ಇವರು ಶರಣರಲ್ಲೇ ಪ್ರಮುಖ ಭಕ್ತರಾಗಿದ್ದರು. ಸರಳ ಜೀವನ ಮತ್ತು ಭಕ್ತಿಯನ್ನು ಸಾರಿದರು. ಅಲ್ಲಮ ಪ್ರಭು, ಇವರು ವಚನ ಸಾಹಿತ್ಯದ ಪ್ರಮುಖ ತತ್ವಜ್ಞರಾಗಿದ್ದರು. ಆಧ್ಯಾತ್ಮಿಕ ಜ್ಞಾನವನ್ನು ಸಾರಿದರು. ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು. ಅವರು ಶರಣ ಚಳುವಳಿಯ ಆಧ್ಯಾತ್ಮಿಕ ನಾಯಕರು. ಅವರು ಆಳವಾದ ತತ್ವ ಚಿಂತನೆಯ ಮೂಲಕ ದೇವರು ಮನಸ್ಸಿನೊಳಗಿದ್ದಾನೆ ಎಂಬ ಸತ್ಯವನ್ನು ಸಾರಿದರು. ಅನುಭವ ಮಂಟಪದ ಅಧ್ಯಕ್ಷರಾಗಿ ಎಲ್ಲಾ ಶರಣರ ಚಿಂತನೆಗಳಿಗೆ ದಿಕ್ಕು ನೀಡಿದರು. ಅಲ್ಲಮ ಪ್ರಭು ಅವರ ಪ್ರಮುಖ ವಚನವನ್ನು ಗಮನಿಸುವುದಾದರೆ, ಕಂಡು ಕಂಡುದನೆಲ್ಲವ ಕೊಂಡು ಅಟ್ಟಹಾಸದಿ ಮೆರವ ಜನಕ್ಕೆ ಕಾಣದ ಜೀವಿಯು ಬಂದು ತಲ್ಲಣಿಸುವುದು ಜಗವು ನೋಡ ಗುಹೇಶ್ವರ. ಈ ವಚನದ ಅರ್ಥವನ್ನು ನೋಡುವುದಾದರೆ, ಮಾನವರು ತಮ್ಮ ಬುದ್ಧಿಶಕ್ತಿ ಮತ್ತು ಸಂಪತ್ತಿನ ಹೆಮ್ಮೆಯಿಂದ ಎಲ್ಲವನ್ನು ಗೆದ್ದಿದ್ದೇವೆ ಎಂದು ಅಹಂಕಾರದಿಂದ ಬದುಕುತ್ತಾರೆ. ಆದರೆ ಜನರಿಗೆ ಕಣ್ಣಿಗೆ ಕಾಣದ ಒಂದು ಸಣ್ಣ ಜೀವಿ ಬಂದು ಇಡೀ ಜಗತ್ತನ್ನೇ ತಲ್ಲಣಗೊಳಿಸುತ್ತದೆ ಎಂಬ ಅರಿವೇ ಇರುವುದಿಲ್ಲ. ಈ ವಚನವು ವಿಶೇಷವಾಗಿ ಕರೋನಾ ಕಾಲದ ಪರಿಸ್ಥಿತಿಯನ್ನು ನೆನಪಿಸುವಂತಿದೆ. ಈ ರೀತಿಯಾಗಿ ಪ್ರಮುಖ ವಚನಗಳ ಮೂಲಕ ಶರಣರು ಮಾನವತಾ ಧರ್ಮವನ್ನು ಕಟ್ಟಿದರು. ತಮ್ಮ ವಚನಗಳ ಮೂಲಕ ಜನರಿಗೆ ಜ್ಞಾನವನ್ನು ನೀಡಿದರು. ಚನ್ನಬಸವಣ್ಣ, ಸಿದ್ದರಾಮ ಮುಂತಾದವರು ಸರಳ ಕನ್ನಡದಲ್ಲಿ ವಚನಗಳನ್ನು ರಚಿಸಿ ಜನರನ್ನು ಜಾಗೃತಿಗೊಳಿಸಿದರು. ಹೀಗಾಗಿ ಬಸವಾದಿ ಶರಣರು ಸಮಾನತೆ, ಸತ್ಯ, ದಯೆ ಮತ್ತು ಸೇವೆಯ ಮೂಲಕ ಮಾನವತಾ ಧರ್ಮವನ್ನು ಕಟ್ಟಿದರು. ನಾವು ಕೂಡ ಅವರ ಮಾರ್ಗವನ್ನು ಅನುಸರಿಸಿದರೆ ಉತ್ತಮ ಸಮಾಜವನ್ನು ನಿರ್ಮಿಸಬಹುದು. ಹೀಗೆ ಬಸವಣ್ಣ, ಅಲ್ಲಮ ಪ್ರಭು, ಚನ್ನಬಸವಣ್ಣ, ಸಿದ್ದರಾಮ, ಮಡಿವಾಳ ಮಾಚಯ್ಯ, ಮಹಾದೇವಯ್ಯ ಈ ಎಲ್ಲಾ ಶರಣರು ಸೇರಿ ಅಂಧಶ್ರದ್ಧೆಗಳನ್ನು ವಿರೋಧಿಸಿದರು. ಯಾಗ, ಯಜ್ಞ, ಬಲಿ ಮುಂತಾದ ಆಚರಣೆಗಳನ್ನು ತಿರಸ್ಕರಿಸಿ ನಿಜವಾದ ಭಕ್ತಿ ಮನಸ್ಸಿನ ಶುದ್ಧತೆಯಲ್ಲಿ ಇದೆ ಎಂದು ಸಾರಿದರು. ಜಾತಿ ಭೇದವನ್ನು ನಿರ್ಮೂಲನೆ ಮಾಡಿ ಎಲ್ಲರನ್ನು ಸಮಾನವಾಗಿ ನೋಡಬೇಕೆಂಬ ಸಂದೇಶವನ್ನು ನೀಡಿದರು. ಅವರು ತಮ್ಮ ಚಿಂತನೆಗಳನ್ನು ಸರಳ ಕನ್ನಡದಲ್ಲಿ ವಚನಗಳ ರೂಪದಲ್ಲಿ ವ್ಯಕ್ತಪಡಿಸಿದರು. ಇದರಿಂದ ಸಾಮಾನ್ಯ ಜನರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಶರಣರ ವಚನಗಳು ಇಂದು ಕೂಡ ಮಾನವೀಯ ಮೌಲ್ಯಗಳನ್ನು ಸಾರುತ್ತಿವೆ. ಸಮಾನತೆ, ಕಾಯಕ, ದಾಸೋಹ, ಸತ್ಯ ಮತ್ತು ಜ್ಞಾನ, ಇವುಗಳ ಮೂಲಕ ಶರಣರು ಮಾನವತಾ ಧರ್ಮವನ್ನು ಕಟ್ಟಿದರು. ಇಂದಿನ ಸಮಾಜದಲ್ಲಿ ಬಸವಾದಿ ತತ್ವಗಳ ಪ್ರಸ್ತುತತೆಯನ್ನು ಗಮನಿಸುವುದಾದರೆ, ಇಂದಿನ ಕಾಲದಲ್ಲಿಯೂ ಬಸವಾದಿ ಶರಣರ ತತ್ವಗಳು ಬಹಳ ಪ್ರಸ್ತುತವಾಗಿವೆ. ಇಂದಿಗೂ ಜಾತಿ ಭೇದ, ಅಸಮಾನತೆ ಮತ್ತು ಸ್ವಾರ್ಥ ಹೆಚ್ಚುತ್ತಿರುವ ಸಮಯದಲ್ಲಿ ಅವರ ಸಂದೇಶಗಳು ನಮಗೆ ಮಾರ್ಗದರ್ಶನ ನೀಡುತ್ತವೆ. ನಾವು ಅವರ ತತ್ವಗಳನ್ನು ಅನುಸರಿಸಿದರೆ ಸಮಾಜದಲ್ಲಿ ಶಾಂತಿ ಮತ್ತು ಸಮಾನತೆ ಸ್ಥಾಪನೆಯಾಗುತ್ತದೆ. ಬಸವಾದಿ ಶರಣರು ಸಮಾಜದಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡಿದರು. ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದರು. ಅಸ್ಪೃಶ್ಯತೆಯನ್ನು ತೊಡೆದುಹಾಕಲು ಪ್ರಯತ್ನಿಸಿದರು. ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡಿದರು. ಎಲ್ಲರೂ ಸಮಾನವಾಗಿ ಬದುಕಬೇಕು ಎಂದು ಬೋಧಿಸಿದರು. ಈ ಸುಧಾರಣೆಗಳು ಆ ಕಾಲದಲ್ಲಿ ಸಮಾಜದ ಮೇಲೆ ದೊಡ್ಡ ಪರಿಣಾಮ ಬೀರಿದವು. ಇಂದಿಗೂ ಸಮಾಜದಲ್ಲಿ ಅಸಮಾನತೆ ಇದೆ. ಬಸವಣ್ಣನವರ ತತ್ವಗಳು ಇಂದಿಗೂ ಅಗತ್ಯ. ಈ ರೀತಿ ಸಮಾಜ ಸುಧಾರಣೆಗಳ ಮೂಲಕ ಮಾನವತಾ ಧರ್ಮವನ್ನು ಹುಟ್ಟು ಹಾಕಿದರು ಎಂದೇ ಹೇಳಬಹುದು. ಒಟ್ಟಾರೆ ಹೇಳುವುದಾದರೆ, ಬಸವಾದಿ

0: ಶರಣರು ಕಟ್ಟಿದ ಮಾನವತಾ ಧರ್ಮವು ಮಾನವ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆ ಆಗಿದೆ. ಬಸವಣ್ಣ ಮತ್ತು ಅವರ ಸಹಶರಣರು ಮಾನವೀಯತೆ, ಸಮಾನತೆ ಮತ್ತು ಪ್ರೀತಿಯ ಸಂದೇಶವನ್ನು ಜಗತ್ತಿಗೆ ನೀಡಿದರು. ಅವರ ತತ್ವಗಳು ಇಂದಿಗೂ ನಮ್ಮ ಜೀವನಕ್ಕೆ ದಾರಿದೀಪವಾಗಿವೆ. ನಾವು ಎಲ್ಲರೂ ಬಸವಾದಿ ಶರಣರ ಮಾರ್ಗವನ್ನು ಅನುಸರಿಸಿದರೆ ಸಮಾಜದಲ್ಲಿ ಶಾಂತಿ, ಪ್ರೀತಿ ಮತ್ತು ಸಹೋದರತ್ವ ಭಾವನೆ ಸ್ಥಾಪನೆಯಾಗುತ್ತದೆ. ಆದ್ದರಿಂದ ಬಸವಾದಿ ಶರಣರು ಕಟ್ಟಿದ ಮಾನವತಾ ಧರ್ಮವು ಕೇವಲ ಒಂದು ಧರ್ಮವಲ್ಲ, ಅದು ಮಾನವೀಯತೆಯ ಮಾರ್ಗವಾಗಿದೆ. ನಾವು ಪ್ರತಿಯೊಬ್ಬರೂ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಅನುಸರಿಸಿ ಮಾನವೀಯತೆಯಿಂದ ಕೂಡಿದ ಸಮಾಜವನ್ನು ನಿರ್ಮಿಸಿದರೆ ಅದೇ ಬಸವಾದಿ ಶರಣರಿಗೆ ನಾವು ಸಲ್ಲಿಸುವ ನಿಜವಾದ ಗೌರವವಾಗುತ್ತದೆ. ಅಂತಿಮವಾಗಿ ಹೇಳುವುದಾದರೆ, ಬಸವಾದಿ ಶರಣರ ಮಾನವತಾ ಧರ್ಮವು ಮಾನವನನ್ನು ದೇವ ಮಾನವನನ್ನಾಗಿಸುವ ಮಹಾಮಾರ್ಗವಾಗಿದೆ. ಧನ್ಯವಾದಗಳು.
1: ಇದುವರೆಗೂ ಬಸವಾದಿ ಶರಣರು ಕಟ್ಟಿದ ಮಾನವತಾ ಧರ್ಮ ಈ ಕುರಿತು ಮಾತನಾಡಿದವರು ಅಶ್ವಿನಿ ಪ್ರದೀಪ್ ಚಿಕ್ಕನಲ್ಲೂರು.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಗಮನಿಸಿ, ಈ ಮಳೆಗಾಲ ಸಮಯ ಸಾಮಾನ್ಯವಾಗಿ ಜೂನ್ ಜುಲೈ ಹೊತ್ತಿನಲ್ಲಿ ಈ ಮಲೆನಾಡದಲ್ಲಿ ವಿಶೇಷವಾಗಿ ಈ ಹೂವುಗಳು, ಅದರಲ್ಲೂ ಡೇರೆ ಹೂವು ಅಂಥೇಳಿ ಮನೆ ಮುಂದಗಡೆ ತುಂಬ ವಿಶೇಷವಾಗಿ ಬೆಳೀತಾರೆ. ಆ ಹೂಗಳು ಎಷ್ಟು ಅಂದರೆ ಇಡೀ ಮುಡಿಗೆ, ಇಡೀ ತಲೆಗೆ ಒಂದೊಂದು ಹೂ ಇಟ್ಟರು ಆ ತಲೆ ಕಾಣಲ್ಲ, ಮೀನ್ಸ್ ಆ ಕೂದಲು ಕಾಣಗಳು. ಅವಷ್ಟು ಚೆಂದಾಗಿರುತ್ತೆ, ವೆರೈಟಿ ವೆರೈಟಿ ಕಲರ್ ಈ ಡೇರೆ ಹೂಗಳು ನೋಡೋದೇ ಒಂದು ಚೆಂದ. ಸೊ ಈಗೆಲ್ಲ ಕಡಿಮೆ ಆಗಿದೆ, ಆದರೆ ಈ ಡೇರೆ ಹೂಗಳನ್ನು ಬೆಳೆಸುವಂಥವ್ರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ. ಹೆಣ್ಮಕ್ಕಳು ವಿಶೇಷವಾಗಿ ಮನೆ ಮುಂದೆ ಸಹಜವಾಗಿ ಈ ಡೇರೆ ಹೂಗಳನ್ನು ಈ ಹೊತ್ತಿನಲ್ಲಿ ನೋಡ್ಬೋದು. ಆ ಗೆಡ್ಡೆಗಳು ಈಗ ಮೊಳಕೆ ಒಡೆದು ಹೂವಾಗಿ ಅರಳಿ ನಿಂತಿರುತ್ತೆ. ವರ್ಷ ಒಂದು 8-10 ದಿವಸ ಅದು ಬಾಡಿ ಹೋಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಆ ಡೇರೆ ಹೂ. ಹಾಗಾದರೆ ಈ ಡೇರೆ ಹೂಗಳನ್ನು ಬಳಸಿದಂಥ, ನೋಡಿದಂಥ ಆ ವಿಶೇಷತೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9481572206. ನೆನಪಿಡಿ, ನಿಮ್ಮ ಸಂದೇಶಗಳು ನಮಗೆ ಈ ಬೆಳಿಗ್ಗೆ 8:30 ತಲುಪಲಿ. ವಿಷಯ ಡೇರೆ ಹೂವಿನ ವಿಶೇಷತೆ. ಹಾಗೆ ಗಮನಿಸಿ, ಈ ಬೆಳಿಗ್ಗೆ 10 ಹಾಡು ಮಾತಾಡು. ಇಂದಿನ ವಿಶೇಷ ನಿಮಗೆಲ್ಲ ಗೊತ್ತಿದೆ, ಭಾನುವಾರ ಕತೆ ನಿಮ್ಮ ಜೊತೆ. ಕತೆ ಕಾರ್ಯಕ್ರಮ ಶುರುವಾಗಿ 3 ತುಂಬಿದೆ. 3 ಸಂಭ್ರಮದಲ್ಲಿ ನಾವು ನೀವೆಲ್ಲ ಇದ್ದೇವೆ. ಈ ಸಂಭ್ರಮವನ್ನು ನಮ್ಮ ಜೊತೆ ಕರೆ ಮಾಡೋದ್ರ ಮೂಲಕ ಹಂಚಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 200704. ಭದ್ರಾವತಿಯಿಂದ ಹೊರಗಡೆಯಿಂದ ಕರೆ ಮಾಡುವವರಿಗೆ ಸ್ಟಡಿ ಕೋರ್ ಸಂಖ್ಯೆ 08282. ಕರೆ ಸಿಗದಿದ್ದವರು ಸಂದೇಶಗಳ ಮೂಲಕ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. 9481572600.
3: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
4: ನಿಮ್ಮ ಆಕಾಶವಾಣಿ FM 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
3: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಏನು ರಂಗ, ಕೈಗೆ ಬ್ಯಾಂಡೇಜು
7: ಬಿದ್ದುಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ಸಹಾಯ ಸಿಗುತ್ತೆ.
5: 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.
3: ಅಭಿಮಾನ ಕೂಡ ಹುಟ್ಟುತ್ತೆ. ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ, ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮೇನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ದ ಇಂಗ್ಲೆಂಡ್ಗೆ ಜಯ. ವಾರ್ತೆಗಳ ವಿವರ. ನಾಳೆಯಿಂದ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇಂದು ಸರ್ವಪಕ್ಷ ಸಭೆ ಕರೆದಿದೆ. ಈ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಸುಗಮ ಕಾರ್ಯನಿರ್ವಹಣೆಗೆ ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೇಂದ್ರ ಸರ್ಕಾರ ಕೋರಲಿದೆ. ಸಂಸತ್ತಿನ ಮುಂಗಾರು ಅಧಿವೇಶನವು ನಾಳೆ ಆರಂಭವಾಗಿ ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಚರ್ಚೆ ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸಲು ಉದ್ದೇಶಿಸಲಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಇದೇ 25ರವರೆಗೆ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಹಾಗೂ ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾದ ಭಾರತದ ರಾಷ್ಟಪತಿಯೊಬ್ಬರು ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. 3 ದಶಕಗಳಲ್ಲಿ ಭಾರತದ ರಾಷ್ಟಪತಿಯವರು ರೊಮೇನಿಯಾಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಎಸ್ಟೋನಿಯಾ ಪ್ರವಾಸದ ವೇಳೆ ಟಾಲಿನ್ನಲ್ಲಿ ನಡೆದ ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ, ವ್ಯಾಪಾರ, ಹೂಡಿಕೆ, ನಾವೀನ್ಯತೆ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಉಭಯ ರಾಷ್ಟಗಳ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವಂತೆ ಕರೆ ನೀಡಿದ್ದಾರೆ. ಉಭಯ ದೇಶಗಳ ಹಿರಿಯ ಸರ್ಕಾರಿ ಪ್ರತಿನಿಧಿಗಳು, ಕೈಗಾರಿಕಾ ವಲಯದ ಮುಖಂಡರು ಹಾಗೂ ಉದ್ಯಮ ಪ್ರತಿನಿಧಿಗಳು ಈ ವೇದಿಕೆಯಲ್ಲಿ ಭಾಗವಹಿಸಿ ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಹೊಸ ಅವಕಾಶಗಳ ಕುರಿತು ಚರ್ಚಿಸಿದರು. ಕಳೆದ 2 ದಶಕಗಳಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಗಮನಾರ್ಹ ಪರಿವರ್ತನೆಯಾಗಿದ್ದು, ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಭಾರತವೂ ಒಂದಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತದ ಉತ್ಪಾದನಾ ವಲಯದ ವಿಸ್ತರಣೆ, ನಾವೀನ್ಯತೆ ಆಧಾರಿತ ಪರಿಸರ ವ್ಯವಸ್ಥೆ ಹಾಗೂ ಸುಧಾರಣಾ ಕ್ರಮಗಳು ಜಾಗತಿಕ ಹೂಡಿಕೆದಾರರು ಮತ್ತು ಉದ್ಯಮಗಳಿಗೆ ಅಪಾರ ಅವಕಾಶಗಳನ್ನು ಒದಗಿಸಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಚೆನ್ನಮ್ಮನವರು ತಮ್ಮ ವಿನಯ ಹಾಗೂ ಸಮಾಜ ಸೇವೆಯ ಮೇಲಿನ ಬದ್ದತೆಗಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು ಎಂದು ಬಣ್ಣಿಸಿದ್ದಾರೆ.

0: ಪ್ರತಿಕೂಲ ಹವಾಮಾನ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಶ್ರೀ ಮಾತಾ ವೈಷ್ಣೋದೇವಿ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಶ್ರೀ ಮಾತಾ ವೈಷ್ಣೋದೇವಿ ಶ್ರೈನ್ ಮಂಡಳಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಕೆಲ ಪ್ರದೇಶಗಳಲ್ಲಿ ಭಾರೀ ಮಳೆ, ಭೂಕುಸಿತ ಹಾಗೂ ಪ್ರವಾಹದ ಸಾಧ್ಯತೆ ಇರುವುದರಿಂದ ಅನಗತ್ಯ ಪ್ರಯಾಣ ಮಾಡದಂತೆ ಆಡಳಿತ ಸಾರ್ವಜನಿಕರಿಗೆ ಸೂಚಿಸಿದೆ. ಹವಾಮಾನ ವೈಪರೀತ್ಯದ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿನ ಅಮರನಾಥ ಯಾತ್ರೆಯನ್ನು ಪಹಲ್ಗಾಮ್ ಹಾಗೂ ಬಾಲ್ತಾಲ್ ಮಾರ್ಗಗಳಲ್ಲಿ ಇಂದಿನಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯು ಮುಂದಿನ ಕೆಲವು ದಿನಗಳ ಕಾಲ ಪ್ರತಿಕೂಲ ಹವಾಮಾನದ ಮುನ್ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಮುಂದಿನ ಆದೇಶದವರೆಗೆ ಬಾಲ್ತಾಲ್ ಮತ್ತು ನುನ್ವಾನ್ ಚಂದನ್ವಾರಿ ಮೂಲ ಶಿಬಿರಗಳಿಂದ ಯಾತ್ರಿಕರಿಗೆ ಮುಂದೆ ತೆರಳಲು ಅನುಮತಿ ಇರುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹವಾಮಾನ ಪರಿಸ್ಥಿತಿಯ ಸಮಗ್ರ ಪರಿಶೀಲನೆಯ ಬಳಿಕ ಮಾರ್ಗಗಳು ಸುರಕ್ಷಿತವೆಂದು ಘೋಷಿಸಿದ ನಂತರ ಯಾತ್ರೆಯನ್ನು ಪುನರಾರಂಭಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಮರನಾಥ ಯಾತ್ರೆಯಲ್ಲಿ ಈವರೆಗೆ 370,000 ಹೆಚ್ಚು ಭಕ್ತರು ಪವಿತ್ರ ಗುಹಾ ದೇಗುಲದಲ್ಲಿ ದರ್ಶನ ಪಡೆದಿದ್ದಾರೆ. ಜುಲೈ 3ರಂದು ಆರಂಭವಾದ 57 ದಿನಗಳ ಯಾತ್ರೆಯು ಆಗಸ್ಟ್ 28ರಂದು ಶ್ರಾವಣ ಪೂರ್ಣಿಮೆ ಹಾಗೂ ರಕ್ಷಾಬಂಧನದಂದು ಸಮಾಪ್ತಿಯಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 2026ನೇ ಸಾಲಿನ 10ನೇ ತರಗತಿ ದ್ವಿತೀಯ ಮಂಡಳಿ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿ ಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ ಪಡೆಯಬಹುದು. ರಾಷ್ಟೀಯ ಶಿಕ್ಷಣ ನೀತಿಯ ಶಿಫಾರಸಿನಂತೆ ಈ ವರ್ಷದಿಂದ 10ನೇ ತರಗತಿಗೆ 2 ಮಂಡಳಿ ಪರೀಕ್ಷೆಗಳನ್ನು ಸಿಬಿಎಸ್ಇ ಪರಿಚಯಿಸಿತ್ತು. ಮುಖ್ಯ ಪರೀಕ್ಷೆಯನ್ನು ಫೆಬ್ರವರಿ 17ರಿಂದ ಮಾರ್ಚ್ 11ರವರೆಗೆ ಹಾಗೂ ದ್ವಿತೀಯ ಪರೀಕ್ಷೆಯನ್ನು ಮೇ 15ರಿಂದ 21ರವರೆಗೆ ನಡೆಸಲಾಗಿತ್ತು. ಮುಖ್ಯ ಹಾಗೂ ದ್ವಿತೀಯ ಪರೀಕ್ಷೆಗಳ ಒಟ್ಟಾರೆ ಫಲಿತಾಂಶದಲ್ಲಿ ಶೇಕಡ 96.78% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದೇಶದಲ್ಲಿರುವ ಸಿಬಿಎಸ್ಇ ಅಂಗಸಂಸ್ಥೆ ಶಾಲೆಗಳ ವಿದ್ಯಾರ್ಥಿಗಳು ಡಿಜಿ ಲಾಕರ್ ಮೂಲಕ ತಮ್ಮ ಫಲಿತಾಂಶ ಹಾಗೂ ಡಿಜಿಟಲ್ ಶೈಕ್ಷಣಿಕ ದಾಖಲೆಗಳನ್ನು ಪಡೆಯಬಹುದಾಗಿದೆ. ಒಎಂಆರ್ ಉತ್ತರ ಪತ್ರಿಕೆಗಳ ಪರಿಶೀಲನೆಗೆ ಸಂಬಂಧಿಸಿದಂತೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಇತ್ತೀಚೆಗೆ ಪರಿಶೀಲನೆಗಾಗಿ ಸಲ್ಲಿಸಲಾದ ಹಲವು ಒಎಂಆರ್ ಉತ್ತರ ಪತ್ರಿಕೆಗಳು ನಕಲಿ ಅಥವಾ ಕೃತಕ ಬುದ್ದಿಮತ್ತೆ ಬಳಸಿ ಸೃಷ್ಟಿಸಲ್ಪಟ್ಟಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ದೂರುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತಿದೆ ಎಂದು ಎನ್ಟಿಎ ತಿಳಿಸಿದೆ. ಪೌರಕಾರ್ಮಿಕರ ಕೆಲಸದ ಪರಿಸ್ಥಿತಿ, ಸುರಕ್ಷತೆ ಹಾಗೂ ಸಮಗ್ರ ಕಲ್ಯಾಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಷ್ಟೀಯ ಪೌರಕಾರ್ಮಿಕರ ಆಯೋಗ ಎನ್ಸಿಎಸ್ಕೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪ್ರಕಾರ ಈ ಸಭೆಯು ಪೌರಕಾರ್ಮಿಕರ ಸಂಘಗಳ ಮುಖಂಡರು ಹಾಗೂ ನೆಲಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರಕಾರ್ಮಿಕರು ಪ್ರಸ್ತಾಪಿಸಿದ ಕುಂದು ಕೊರತೆಗಳು ಮತ್ತು ವ್ಯವಸ್ಥಾತ್ಮಕ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಅವುಗಳ ಕುರಿತು ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಕ್ರಮಗಳನ್ನು ಕೈಗೊಳ್ಳಲು ವೇದಿಕೆಯಾಗಿತ್ತು. ಸಭೆಯಲ್ಲಿ ಪೌರಕಾರ್ಮಿಕರ ಕಾರ್ಯನಿರ್ವಹಣೆಯ ಪರಿಸ್ಥಿತಿ, ಸುರಕ್ಷತಾ ಕ್ರಮಗಳು ಹಾಗೂ ಅವರ ಸಮಗ್ರ ಕಲ್ಯಾಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಲಾಯಿತು. ಲೋಕಸಭೆಯಲ್ಲಿ ರಾಷ್ಟೀಯ ನಾಗರಿಕರ ಪಕ್ಷ ಎನ್ಸಿಪಿಐ ಸೇರಿರುವ ತೃಣಮೂಲ ಕಾಂಗ್ರೆಸ್ನ 20 ಬಂಡಾಯ ಸಂಸದರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸಲು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅನುಮೋದನೆ ನೀಡಿದ್ದಾರೆ. ಇದೇ ವೇಳೆ ಮಹಾರಾಷ್ಟ ಉಪಮುಖ್ಯಮಂತ್ರಿ ಏಕನಾಥ ಶಿಂದೆ ನೇತೃತ್ವದ ಶಿವಸೇನೆಗೆ ಶಿವಸೇನೆ ಉದ್ದವ್ ಠಾಕ್ರೆ ಬಣದ 6 ಲೋಕಸಭಾ ಸದಸ್ಯರು ವಿಲೀನಗೊಳ್ಳಲು ಸಲ್ಲಿಸಿದ್ದ ಪ್ರಸ್ತಾವನೆಗೂ ಅವರು ಅನುಮೋದನೆ ನೀಡಿದ್ದಾರೆ. ಹಂಗೇರಿಯ ಬುಡಪೆಸ್ಟ್ನಲ್ಲಿ ನಡೆದ ಮಹಿಳೆಯರ ಕುಸ್ತಿ ಸ್ಪರ್ಧೆಯು 76 ಕೆಜಿ ವಿಭಾಗದಲ್ಲಿ ಭಾರತದ ಕಾಜಲ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅಮೆರಿಕದ ಡೈಮಂಡ್ ಪ್ರೆಷಿಯಸ್ ಗಿಲ್ಫೋರ್ಡ್ ಅವರನ್ನು ಎದುರಿಸಿದ ಕಾಜಲ್ 3-3 ಅಂಕಗಳ ಸಮಬಲದ ನಡುವೆಯೂ ತಾಂತ್ರಿಕ ಮಾನದಂಡದ

0: ಆಧಾರದಲ್ಲಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದರೊಂದಿಗೆ ಟೂರ್ನಿಯಲ್ಲಿ ಭಾರತಕ್ಕೆ ಮೂರನೇ ಚಿನ್ನದ ಪದಕ ಲಭಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2026 ಮೂರನೇ ಸ್ಥಾನಕ್ಕಾಗಿ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಫ್ರಾನ್ಸ್ ವಿರುದ್ದ 6-4 ಗೋಲುಗಳ ಅಂತರದಿಂದ ಗೆದ್ದು ಕಂಚಿನ ಪದಕ ತನ್ನದಾಗಿಸಿಕೊಂಡಿದೆ. ಮೊದಲಾರ್ಧದಲ್ಲೇ ಇಂಗ್ಲೆಂಡ್ 4-0 ಮುನ್ನಡೆ ಸಾಧಿಸಿತ್ತು. ಡೆಕ್ಲಾನ್ ರೈಸ್, ಎಜ್ರಿ ಕೋನ್ಲಾ ಹಾಗೂ ಬುಖಾಯಾ ಸಾಕಾ ಗೋಲು ಗಳಿಸಿದರು. ದ್ವಿತೀಯಾರ್ಧದಲ್ಲಿ ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪ್ಪೆ 2 ಗೋಲು ಗಳಿಸಿ ಹೋರಾಟ ನಡೆಸಿದರು. ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮಾನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ದ ಇಂಗ್ಲೆಂಡ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಚಿತ್ರಗೀತೆಗಳು. ಆತ್ಮೀಯ ಕೇಳಿದರೆ ಚಿತ್ರಗೀತೆಗಳನ್ನು ಕೇಳಕ್ಕಿಂತ ಮುಂಚೆ ಈಗಾಗಲೇ ಒಂದು ವಿಷಯವನ್ನು ಕೊಟ್ಟಿದ್ದೆ. ಇವತ್ತಿನಲ್ಲಿ ಮಳೆಗಾಲದಲ್ಲಿ ವಿಶೇಷವಾಗಿ ಜೂನ್ ಅಂತ್ಯ ಅಥವಾ ಜುಲೈ ಈ ತಿಂಗಳಲ್ಲಿ ಬಹುತೇಕ ಮಲೆನಾಡಲ್ಲಿ ವಿಶೇಷವಾಗಿ ಈ ಡೇರೆ ಹೂಗಳು ಎಲ್ಲ ಕಡೆನೇ ಇರುತ್ತೆ. ಡೇರೆ ಹೂಗಳು ಹೆಣ್ಮಕ್ಕಳಿಗಂತೂ ಬಲು ಪ್ರೀತಿ. ಈ ಡೇರೆ ಹೂವಿನ ಅನುಭವನ ವಿಶೇಷತೆಯನ್ನ ನಮ್ಮ ಜೊತೆ ಹಂಚಿಕೊಳ್ಳಿ. ಇವತ್ತಿನಲ್ಲಿ ಕಲರ್ ಕಲರ್ ಹೂಗಳು ಪೂಜೆಗೆ, ಹೆಂಗಳೆಯರ ಮುಡಿಗೆ, ಬಹುಶಃ ಇಡೀ ಮುಡಿಗಾಗುವಷ್ಟು ಹೂಗಳು, ಒಂದೇ ಹೂ ಇರುತ್ತದು. ಭಾಳ ವಿಶೇಷವಾದ ಕಲ್ಲರು, 8 ಸಹ ಅದು ಬಾಡು ಹೋಗೋದಿಲ್ಲ. ಈ ಡೇರೆ ಹೂವಿನ ವಿಶೇಷತೆ ಮತ್ತು ಅದರ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 948-157-26-00. ಹಾಗೆ ಗಮನಿಸಿ, ಈ ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ. ಅಂದರೆ ಕತೆ ಕಾರ್ಯಕ್ರಮ ಶುರುವಾಗಿ 3 ತುಂಬಿದೆ. ಈ ಸಂಭ್ರಮದಲ್ಲಿ ನಾವು ನೀವೆಲ್ಲ ಇದ್ದೇವೆ. ಈ ಕತೆ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅಭಿಪ್ರಾಯಗಳನ್ನು ಕರೆ ಮಾಡೋದ್ರ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 200704. ಭದ್ರಾವತಿಯಿಂದ ಹೊರಗಡೆ ಕರೆ ಮಾಡುವವರಿಗೆ STD ಕೋರ್ ಸಂಖ್ಯೆ 08282. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಾನಸ ಸರೋವರ ಚಿತ್ರದ ಗೀತೆ, ಧ್ವನಿ ವಾಣಿ ಜಯರಾಮ್ ಮತ್ತು SP ಬಾಲಸುಬ್ರಹ್ಮಣ್ಯಂ.

ಮಾನಸ ಸರೋವರ. ಹಾಡು ಹಾಡ್ತೀಯಾ? ಹಾ.

0: ಡೇರೆ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ, ಹಾಗೆ ವಿಷಯವನ್ನು ಕೊಟ್ಟಿದ್ದೆ ಡೇರೆ ಹೂವು. ಈ ಹೊತ್ತಿನಲ್ಲಿ ವಿಶೇಷವಾಗಿ ಜುಲೈ ತಿಂಗಳಲ್ಲಿ ಬಹುತೇಕ ಎಲ್ಲರ ಮನೆಯಲ್ಲಿ, ವಿಶೇಷ ಮಲೆನಾಡಲ್ಲಿ ಮನೆ ಹಿಂದೆ ಮತ್ತು ಮನೆ ಮುಂದೆ ಈ ಡೇರೆ ಹೂವುಗಳು ಬಿಡ್ತವೆ. ಈ ಎಷ್ಟು ವಿಶೇಷವಾದ ಕಲರ್ ಅಂದರೆ, ಆ ಕಲರ್ ವೆರೈಟಿ ವೆರೈಟಿ ಕಲರಿನ ಡೇರೆ ಹೂಗಳನ್ನು ತಲೆಯಲ್ಲಿ ಮುಡಿಯಲ್ಲಿ ಹೆಣ್ಮಕ್ಕಳು ಮುಡಿದ್ರೆ ಅದು ನೋಡೋದೇ ಚೆಂದ. ಆ ಸುವಾಸನೆ, ಆ ಡೇರೆ ಹೂವಿನ ಕಲ್ಲರು, ಒಂದೊಂದು ಬಹುಶಃ ಸಣ್ಣ ಸಣ್ಣ ಬುಟ್ಟಿ ಅಂತ ಎಲ್ಲ ತೊಗೊಂಬರ್ತಾಯಿದ್ರೆ ಆ ಬುಟ್ಟಿ ಅಷ್ಟು ಅಗಲ ಇರ್ತಾಯಿದ್ವು ಒಂದೊಂದು ಡೇರೆ ಹೂಗಳು. ದೇವರಿಗೆ ಹೊತ್ತು ಮುಡಿಸ್ದಾಗ ಇಡೀ ಮೂರ್ತಿ ಕೂರ್ತಾಯಿದ್ವು. ಆ ಡೇರೆ ಹೂಗಳು ನೋಡೋದೆ ಮತ್ತು ಅದು ಬೆಳೆಸೋದೆ ಭಾಳ ವಿಶೇಷವಾಗಿತ್ತು. ಹಾಗಾದರೆ ಈ ಡೇರೆ ಹೂವಿನ ವಿಶೇಷತೆ ಮತ್ತು ಅದರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ವಾಟ್ಸಪ್ ಸಂಖ್ಯೆ 9484-8726-260. ನೆನಪಿಡಿ, ನಿಮ್ಮ ಸಂದೇಶಗಳು ಬೆಳಿಗ್ಗೆ 8:30 ನಮಗೆ ತಲುಪಲಿ. ಇನ್ನು ಈ ಬೆಳಿಗ್ಗೆ ಹಾಡು ಮಾತಾಡು 10:00. ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ. ಪ್ರತಿ ಭಾನುವಾರ ಕಥೆಯನ್ನು ಕಟ್ತಾ ಇದ್ದೀವಿ. ಈ ಕತೆ ಕಟ್ಟುವ ಕಾರ್ಯಕ್ರಮಕ್ಕೆ 3 ವರ್ಷ ತುಂಬಿದೆ. 3 ವರ್ಷದ ಸಂಭ್ರಮದಲ್ಲಿ ನಾವೆಲ್ಲರೂ ನೀವಿದ್ದೇವೆ. ಈ ಸಂಭ್ರಮವನ್ನು ಈ ಕತೆ ಕಾರ್ಯಕ್ರಮದ ಕುರಿತಾಗಿ ತಾವು ಕರೆ ಮಾಡೋದ್ರ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 200704. ಭದ್ರಾವತಿಯಿಂದ ಹೊರಗಡೆಯಿಂದ ಕರೆ ಮಾಡುವವರಿಗೆ ಸ್ಟಡಿ ಕೋರ್ಸ್ ಸಂಖ್ಯೆ 08282. ಕರೆ ಸಿಗದಿದ್ದವರು ಸಂದೇಶಗಳ ಮೂಲಕ ಕೂಡ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು.
1: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕೆಳಗಡೆ ಗಮನಿಸಿ, ಡೇರೆ ಹೂವು ಬಹಳ ವಿಶೇಷವಾಗಿರುತ್ತೆ. ಆ ಹೂವಿನ ಕುರಿತಾಗಿ ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಈ ಹೊತ್ತಿನಲ್ಲಿ ವಿಶೇಷವಾಗಿ ಜುಲೈ ತಿಂಗಳಲ್ಲಿ ಮಲೆನಾಡಲ್ಲಿ ಇನ್ನೂ ಹೆಚ್ಚಾಗಿರುತ್ತೆ. ಬಹುತೇಕ ಎಲ್ಲ ಕಡೆ ಬೆಳೀತಾರೆ, ಮನೆ ಹಿಂದೆ ಮತ್ತು ಮನೆ ಮುಂದೆ. ಹೆಣ್ಮಕ್ಳ ಮುಡಿ ಎಷ್ಟು ಚೆನ್ನಾಗಿರುತ್ತೆ, ದೇವಸ್ಥಾನ ಪೂಜೆಗೂ ಕೂಡ ಅಷ್ಟೇ. ಈ ಹೂವು ವಿಶೇಷವಾಗಿ ಈ ಸಂದರ್ಭದಲ್ಲೇ ಬರೋದು. ಆ ಹೂವಿನ ವಿಶೇಷತೆ ಮತ್ತು ಅದರ ಅನುಭವನ ನಮ್ಮ ಜೊತೆ ಹಂಚಿಕೊಳ್ಳಿ. ಇನ್ನೇ ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು ಇಂದಿನ ವಿಶೇಷ ಕತೆ. ನಿಮ್ಮ ಜೊತೆ ಕತೆ ಶುರುವಾಗ್ತಿತ್ತು. ಸೊ ಇವತ್ತು ಕತೆ ಶುರುವಾಗಿ 3 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಕರೆ ಮಾಡೋದ್ರ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 2007-04. ಭದ್ರಾವತಿ ಹೊರಗಡೆಯಿಂದ ಕರೆ ಮಾಡೋರಿಗೆ 08282 ಕೋಡ್ ಸಂಖ್ಯೆಯನ್ನು ಬಳಸಿ. ಇನ್ನು ಮಿಡಿದ ಶ್ರುತಿ ಚಿತ್ರದ ಗೀತೆ, ಧ್ವನಿ ಮಂಜುಳಾ ಗುರುರಾಜ್ ಮತ್ತು SP ಬಾಲಸುಬ್ರಹ್ಮಣ್ಯಂ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಗೀತೆಯನ್ನ ಕೇಳಿ ಬಂದ್ರಿ. ನೋಡೋಣ ಮೊದಲ ಸಂದೇಶ. ನೆಲಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು, ಗಣೇಶ್ ಜಿ ಡೇರೆ ಹೂ ಬಗ್ಗೆ ಹೇಳೋದ್ರೆ ನಮ್ಮ ಮನೆ ಹಿತ್ತಲಲ್ಲಿ ಬಣ್ಣ ಬಣ್ಣ ತರಾವಳಿಗಳ ಗಿಡಗಳಿದ್ದವು. ನಾವು ಶಾಲೆಗೆ ಹೋಗುವಾಗ ಪ್ರತಿದಿನ ಒಂದೊಂದು ಬಣ್ಣದ ಹೂ ಮಿಡಿದು ಹೋಗ್ತಿದ್ವಿ. ಶ್ರಾವಣ ಬಂದ್ರೆ ಹೂವಿನ ಸುರಿಮಳೆ ಅಲ್ವೇನ್ರಿ? ತುಂಬಾ ದೊಡ್ಡ ಹೂಗಳು, ತಲೆ ಅರ್ಧ ಅದೇ ತುಂಬ್ತಿತ್ತು, ಅರ್ಧ ಏನು ಫುಲ್ಲು ತುಂಬ್ತಿತ್ತು ಅಲ್ವೇನ್ರಿ? ಡೇರೆ ಹೂ ಜೊತೆಗೆ ಚಿಕ್ಕ ಚಿಕ್ಕ ಕುರ್ಶಿನಿ ಹೂ ಸಹ ಬಿಡ್ತಾ ಇದ್ವು. ಪ್ರತಿದಿನ ಶಾಲೆಗೆ ತಗೊಂಡು ಹೋಗ್ತಿದ್ವಿ, ಫೋಟೋಗಳಿಗೆ ಟೀಚರ್ಸ್ಗಳಿಗೆ ಕೊಡ್ತಿದ್ದೆ. ನಾನು ತುಂಬಾ ಮುಡಿತಿದ್ವಿ. ಈಗಿನ ಮಕ್ಕಳಿಗೆ ಜಡನೇ ಇರೋಲ್ಲ, ಎಲ್ಲಿಂದ ಮುಡಿತಾರೆ ಹೇಳ್ರಿ? ಈಗಲೂ ನಮ್ಮ ಕುಟುಂಬದ ಎಲ್ಲರ ಮನೆಯಲ್ಲಿ ಹಿತ್ತಲಲ್ಲಿ ಬಣ್ಣ ಬಣ್ಣದ ಡೇರೆ ಗಿಡಗಳಿವೆ. ಬಹಳ ಅದ್ಭುತವಾದ ವಾತಾವರಣ ರೀ ಅದು. ಧನ್ಯವಾದಗಳು ಗಣೇಶ್ ಜಿ, ಒಳ್ಳೆಯ ವಿಷಯ ಹಂಚಿಕೊಳ್ಳಲು ಅವಕಾಶ ಕೊಟ್ಟಿದ್ದಕ್ಕೆ. ನೀಲಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು ಹಾಗೂ ಇಂದು ಬೆಳಿಗ್ಗೆ ಗೀತಾರಾಧನೆಯಲ್ಲಿ ಕನ್ನಡಿ ಬಗ್ಗೆ ಮಾಹಿತಿ ತಿಳಿಸಿದ್ವಿ, ವಿಶೇಷವಾಗಿ ಗರ್ಭಗುಡಿ ಕನ್ನಡಿ ಬಗ್ಗೆ. ಒಟ್ಟಿನಲ್ಲಿ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಆಗಿದ್ದು ಅಂತೇಳಿ ಸಂದೇಶ ಕಳಿಸಿದ್ರಿ. ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ಇನ್ನು ವೀಣಾ ಅವರು, ಪೂರ್ಣ ಪ್ರಜ್ಞಾಲಯ ಒಟ್ಟು ಬೆಂಗಳೂರಿನ. ನಾವು ಸಾಗರದಲ್ಲಿದ್ದೆವು, ಆಗ ನಾವು ದುಡ್ಡು ಕೊಟ್ಟು ಪುಟ್ಟದಾಗಿರೋ ಡೇರೆ ಹೂಗಳನ್ನು ತೆಗೆದುಕೊಳ್ತಿದ್ವಿ, ಏಕೆಂದರೆ ಅದು ಮುಡಿಯಲು ದೇವರ ಫೋಟೋಗಳು ಚೆನ್ನಾಗಿರುತ್ತದೆ ಎಂದು. ನಮ್ಮ ಪಕ್ಕದ ಮನೆಯವರು ಅಂಗಳದ ಡೇರೆ ಗಿಡಗಳನ್ನು ಅವರ ಅಂಗಳ ತುಂಬ ಹೂಗಳನ್ನು ಬಿಡ್ತಿದ್ದು, ನೋಡಲು ತುಂಬ ಚೆನ್ನಾಗಿರ್ತಿದ್ದು ಸರ್, ನೆನಪು ಮಾಡಿ ಧನ್ಯವಾದ ಅಂತ ತಿಳಿಸಿದ್ದಾರೆ ವೀಣಾ ಅವರು. ನಿಮಗೂ ಕೂಡ ಧನ್ಯವಾದ. ಈಗ ಇನ್ನೊಂದು ಗೀತೆ ಕೇಳೋಣ, ನಂತರ ಉಳಿದ ಸಂದೇಶಗಳನ್ನೆಲ್ಲ ಓದ್ತೇನೆ. ಹಾಗೆ ಗಮನಿಸಿ, ಈ ಬೆಳಿಗ್ಗೆ 10 ಗಂಟೆಗೆ, ಇವತ್ತು ಭಾನುವಾರ ಅಲ್ವೇ, ಹಾಡು ಮಾತಾಡು ಕತೆ ನಿಮ್ಮ ಜೊತೆ ಪ್ರತಿ ಭಾನುವಾರ ಕಥೆಯನ್ನು ಕಟ್ತಾ ಇದ್ದೀವಿ. ಈ ಕತೆ ಕಟ್ಟೋ ಕಾರ್ಯಕ್ರಮಕ್ಕೆ 3 ವರ್ಷದ ಸಂಭ್ರಮ, 3 ವರ್ಷ ತುಂಬಿದೆ ಕತೆ ಕಟ್ಟುವ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅಭಿಪ್ರಾಯಗಳನ್ನು ಕರೆ ಮಾಡೋದ್ರ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 2700704. ಭದ್ರಾವತಿಯಿಂದ ಹೊರಗಡೆ ಕರೆ ಮಾಡೋರಿಗೆ ಎಸ್ಟಿಡಿ ಕೋರ್ ಸಂಖ್ಯೆ 08282. ಕಾಯ್ತಾ ಇರ್ತೇನೆ ಈಗ ಗೀತೆ ನಿಮಗಾಗಿ.

ಹೇಳಿದ್ರೆ ಗೀತೆಯನ್ನ ಕೇಳಿ ಬಂದ್ರಿ. ಇನ್ನ ಸಂದೇಶ ಏನಿದೆ ನೋಡೋಣ. ಯಾರಿದು? ಉಷಾ ಗಜೇಂದ್ರ, ಬೆನಕನಹಳ್ಳಿಯಿಂದ. ಶುಭ ಮುಂಜಾನೆ ಸರ್. ಡೇರೆ ಹೂಗಳನ್ನ ಗೆಡ್ಡೆ ಮೂಲಕ ನೆಡಲಾಗುತ್ತೆ. ಇದರಲ್ಲಿ ಹಳದಿ ಕೆಂಪು ನೇರಳೆ ಬಣ್ಣದಲ್ಲಿ ಬಿಡ್ತಾ ಇದೆ. ಇದು 8 ದಿನ ಗಿಡದಲ್ಲಿ ಇದ್ರೆ ಬಾಡಲ್ಲ. ಸುಮಾರು 42 ಡೇರೆ ಹೂಗಳಿವೆ. ಈ ಹೂ ಜುಲೈನಲ್ಲಿ ಬಿಡುತ್ತೆ, ಅದ್ಭುತ ಅಂತ ಹೇಳಿ ಕಳಿಸಿದ್ದಾರೆ ಉಷಾ ಗಜೇಂದ್ರ ಅವರೇ, ನಿಮಗೆ ಧನ್ಯವಾದ. ಇನ್ನು ಚಿತ್ರ ಶಿವಕುಮಾರ್ ಹೊಸ್ಮನೆಯಿಂದ, ನಮಸ್ಕಾರ ಗಣೇಶ್ ಜೀ, ಬೆಳಗಿನ ಶುಭೋದಯ, ತಮಗೂ ಶುಭೋದಯ. ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಪ್ರಸಾರ ಬರುತ್ತೆ, ನೀವು ಬಂದರೆ ಒಳ್ಳೆಯ ವಿಷಯ ತರ್ತೀರಪ್ಪ. ನಾನು ಶಾಲೆಗೆ ಹೋಗುವಾಗ ನಮ್ಮ ಮನೇಲಿ 3 ಬಣ್ಣದ ಡೇರೆ ಹೂವಿನ ಗಿಡ ಇತ್ತು. ನಾವು ಅದು ಮೊಗ್ಗಿರುವಾಗಲೇ ಅಮ್ಮನ ಬಳಿ ನಮ್ಮ ನೆಚ್ಚಿನ ಶಿಕ್ಷರಿ ಕೊಡಲು ಕಾದಿರಿಸುತ್ತಿದ್ವಿ ಅಲ್ವೇನ್ರಿ. ಆ ಹೂ ನೋಡಲು ಅಷ್ಟು ವಿಶೇಷ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಬೇರೆ ಎಲ್ಲದರಲ್ಲೂ ಬೇರೆ ಬಣ್ಣದ ಹೂ ಸಿಕ್ಕರೆ ಕೇಳಿ ಪಡೆಯುತ್ತಿದ್ದೆವು. ಆ ಹೂ ಅಷ್ಟು ಆಕರ್ಷಿಸುವ ಹಾಗೆ ಇತ್ತು. ಒಳ್ಳೆಯ ವಿಷಯ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ನಿಮಗೆ ಆಕಾಶವಾಣಿಗೆ ಧನ್ಯವಾದಗಳು ಅಂತ ತಿಳಿಸಿದ್ದೀರಿ ಚಿತ್ರ ಶಿವಕುಮಾರ್ ಅವರೇ, ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಬೆಳಗಿನ ಶುಭೋದಯ ಗಣೇಶ್ ಜೀ. ಯಾರಿದು? ಮಂಜುಳಾ ಜನಾರ್ದನ್. ಡೇರೆ ಹೂವೆಂದರೆ ನಮಗೆಲ್ಲ ತುಂಬ ಇಷ್ಟ. ಶಾಲೆ ಹೋಗುವ 2 ಜಡೆ ಹಾಕಿಕೊಂಡು 2 ಜಡೆಗೂ ಒಂದೊಂದು ಕಲ್ಲರಿನ ಡೇರೆ ಹೂ ಮುಡಿದುಕೊಂಡು ಹೋಗುವುದೇ ಚೆಂದ. ಕರೆಕ್ಟ್, 2 ಜಡೆ ಆ ಕಡೆಗೊಂದು ಹೂವು, ಈ ಕಡೆಗೊಂದು ಹೂವು, ಅದ್ಭುತ. ಇಂಥ ವಿಷಯ ನೆನಪಿಸಿದ್ದಕ್ಕೆ ಧನ್ಯವಾದಗಳು ತಿಳಿಸಿದ್ದಾರೆ ಮಂಜುಳಾ ಜನಾರ್ದನ್ ಅವರು, ನಿಮಗೂ ಕೂಡ ಧನ್ಯವಾದ. ಸದಾಶಿವಪ್ಪ ಮಂಡಗಟ್ಟದಿಂದ, ನಮ್ಮಮ್ಮ ಇದ್ದಾಗ ಒಂದೇ ಸಾಲಿನಲ್ಲಿ ಸುಮಾರು 10-12 ಥರ ಡೇರೆ ಹೂಗಳನ್ನು ಬೆಳೆಸ್ತಿದ್ರು. ನಮ್ಮ ಚಿಕ್ಕಮ್ಮ ಬಂದು ಹೂಗಳನ್ನು ನೋಡಲಿಕ್ಕೆ ಗೌರಿ ಹಬ್ಬದ ವೇಳೆಯಲ್ಲಿ ಬರ್ತಿದ್ರು. ಹೂಗಳನ್ನು ನೋಡುವುದೇ ಸಂತೋಷ ಆಗ್ತಿದೆ ಸರ್, ಅದೊಂದು ಅದ್ಭುತವಾದ ವಾತಾವರಣ ಅಂತ ಹೇಳ್ಬಿಟ್ಟು ಸಂದೇಶ ಕಳಿಸಿದೆ. ಸೊ ನಿಮಗೂ ಧನ್ಯವಾದ. ಈಗ ಇನ್ನೊಂದು ಗೀತೆ ಕೇಳೋಣ, ನಂತರ ನಿಮ್ಮ ಸಂದೇಶಗಳತ್ತ ಗಮನವನ್ನು ಹರಿಸ್ತೇನೆ.

0: ಗೀತೆಯನ್ನ ಕೇಳಿ ಬಂದ್ರಿ. ಈಗ ಜಾಹೀರಾತನ್ನ ಕೇಳೋಣ.
1: ಇಲ್ನೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನೋ ಅವಸರ ಅತ್ತೆ.
2: ಅರೆ,
1: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
3: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
4: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದ್ದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
1: ಹಾಗೆಲ್ಲ ಮಾತಾಡ್ಬೇಡಿ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಅಸಲಿ ನೋಟ್ನಲ್ಲಿ ಯಾಕಾಡ್ತೀಯ
1: ಬ್ರೋ? ಇದು ಹರಿದಿದೆ.
5: ಇಲ್ ಕೇಳು, ಹರಿದುಗಿರ್ದಿರೋ ಅಥವಾ ಹಳೆ ನೋಟನ್ನು ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
5: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು. ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
0: ಆತ್ಮೀಯ ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಹಾಗೆ ವಿಷಯ ಕೊಟ್ಟಿದ್ದೇನೆ, ಡೇರೆ ಹೂವಿನ ವಿಶೇಷತೆ, ಅದನ್ನ ಬೆಳೆಸಿದ, ಮೂಡಿದ, ಅದೆಲ್ಲ ಅನುಭವನ ಹಂಚಿಕೊಳ್ಳಿ ಅಂತೇಳಿ ಸಾಕಷ್ಟು ಸಂದೇಶಗಳನ್ನು ಓದ್ತಾ ಇದ್ದೀನಿ. ಮುಂದಿನ ಸಂದೇಶ ನೋಡೋಣ. ಇದು ಬಿ ಕಾಂತಪ್ಪ ಅವರು, ವಚನ ಧರ್ಮಧಾರೆ ಪುಸ್ತಕ ಬಿಡುಗಡೆ ಇವತ್ತು ನಿವೃತ್ತಿ ನೌಕರಿ ಭವನ ಭದ್ರಾವತಿಯಲ್ಲಿ ನಡೀತಾ ಇದೆ. ಆಸಕ್ತರು ಭಾಗವಹಿಸ್ಬೋದು. ಎಸ್, ಇನ್ನು ಶುಭೋದಯ ಸರ್. ಶಿವಮೊಗ್ಗ ಬಸವೇಶ್ವರ ನಗರದ ಜಯಶೀಲ ಸದಾಶಿವರು, ಡೇರೆ ಹೂ ಬಗ್ಗೆ ಹೇಳಿದ್ದೀರಾ. ನಮ್ಮ ಮನೆಯಲ್ಲಿ 3 ಕಲರಿನ ಡೇರೆ ಹೂ ಬಿಡ್ತಾ ಇದ್ವು. ಸರಸ್ವತಿ ಕಲರ್, ಬಿಳಿ ಕಲರ್, ಮೆರೂನ್ ಕಲರ್, ಬೇರೆ ಬೇರೆ ಕಲರ್ಗಳಿಗಾಗಿ ನಾವು ಮಳೆಗಾಲದಲ್ಲಿ ಬೇರೆಯವರ ಮನೆಗೆಲ್ಲ ಹೋಗಿ ಬೇರೆ ಕಲರ್ ಗಡ್ಡೆಗಳನ್ನು ತರ್ತಾ ಇದ್ದೆ. ನಮ್ಮ ಮನೆಯಲ್ಲಿ ತುಂಬಾ ಜಾಗ ಇತ್ತು, ವಿವಿಧ ರೀತಿಯ ಹೂವಿನ ಗಿಡಗಳನ್ನು ಹಾಕಿದ್ರು ನಮ್ಮಮ್ಮ. ಅವು ಗಿಡಗಳಲ್ಲಿ ಹೂ ಬಿಟ್ಟಾಗ ನೋಡೋದು ಒಂದು ಚಂದ ಸರ್. ಅದು ದೇವರ ಮನೆಯಲ್ಲಿ ದೇವರಿಗೆ ಒಂದು ಮುಡಿಸಿದ್ರೆ ಸಾಕಾಗಿತ್ತು, ಎದ್ದು ಕಾಣ್ತಿತ್ತೆ. ನಾವು ಅಷ್ಟಾಗಿ ಬೇರೆ ಹೂ ಮುಡಿತಿರ್ಲಿಲ್ಲ, ಯಾಕಂದ್ರೆ ನಮ್ಮ ಮನೇಲಿ ಕನಕಾಂಬರ, ಮಲ್ಲಿಗೆ, ಗೊರಟೆ ಹೂಗಳು ತುಂಬಾ ಬಿಡ್ತಾ ಇದ್ವು. ಅವನ್ನೇ ಕಟ್ಟಿ ಮುಡ್ಕೊಳ್ತಿದ್ದೆವು. ಗೌರಿ ಹಬ್ಬ ಬಂದ್ರೆ ಸಾಕು, ತುಂಬಾ ಹೂ ಬಿಡ್ತಾ ಇತ್ತು. ದೇವರಿಗೆ ಅಲಂಕಾರ ಮಾಡಿ ಮಾಡಿ ಸಾಕಾಗ್ತಿತ್ತು, ದೇವಸ್ಥಾನಕ್ಕೂ ಕಳಿಸ್ತಿದ್ವಿ. ಬೇರೆಯವರು ಬಂದು ಹೂವನ್ನು ಇಸ್ಕೊಂಡು ಹೋಗ್ತಾ ಇದ್ರು ನಮ್ಮ ಮನೆಯಲ್ಲಿ. ಡೇರೆ ಹೂ ಬಗ್ಗೆ ನೆನಪಿಸಿದ್ದಕ್ಕೆ ಧನ್ಯವಾದಗಳು ಸರ್ ಅಂತ ಹೇಳಿ ಜಯಶೀಲ ಸದಾಶಿವ ಅವರು ಸಂದೇಶವನ್ನು ಕಳಿಸಿದಿರಿ. ಡೇರೆ

ಯಹೋ ಬಗ್ಗೆ ತಮಗೂ ಕೂಡ ವಿಶೇಷವಾದ ಧನ್ಯವಾದ. ಇನ್ನು ಮಮತಾ ಭದ್ರಾವತಿಯಿಂದ, ನಮಸ್ಕಾರ ಗುರುಗಳೇ, ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತೀವಿ. ಡೇರೆ ಹೂವು ಮರೆಯೋದಕ್ಕೆ ಆಗೋದಿಲ್ಲ. ನಮ್ಮ ಅಮ್ಮನ ಮನೆ ಹಿತ್ತಲ ಕಡೆ ಈ ಹೂವು ತುಂಬ ಕಲಾಕಾರಗಳ ಹೂಗಳಿದ್ದು, ನಾನು ನಮ್ಮ ಚಿಕ್ಕಮ್ಮನ ಮಕ್ಕಳು ದಿವಸ ಈ ಹೂವನ್ನು ಮುಡಿದುಕೊಳ್ತಿದ್ದೆವು. ನಾಳೆ ಮುಡಿಯೋದಕ್ಕೆ ಹಿಂದಿನ ದಿನವೇ ಕಾಯ್ದಿರಿಸ್ತಿದ್ದೆವು. ಈ ಕಲರ್ ನನಗೆ, ಈ ಕಲರ್ ನನಗೆ ಅಂತ ಹೇಳಿ

ನಾನು ಮುಡಿಯುತ್ತೇನೆ. ಧನ್ಯವಾದಗಳು ಸರ್, ವಿಷಯವನ್ನು ಜ್ಞಾಪಿಸಿದ್ದಕ್ಕೆ ಮಮತಾ ಭದ್ರಾವತಿಯಿಂದ. ಅದ್ಭುತವಾದ ಅನುಭವ ಹಂಚಿಕೊಂಡಿದ್ದೀರಿ, ನಿಮಗೂ ಕೂಡ ಧನ್ಯವಾದ. ಮುಂದಿನ ಸಂದೇಶ ಓದ್ತೇನೆ ಗೀತೆಯ ನಂತರ, ಹಾಗೆ ಗಮನಿಸಿ 10 ಗಂಟೆಗೆ ಹಾಡು ಮಾತಾಡು ಭಾನುವಾರ ಕತೆ ನಿಮ್ಮ ಜೊತೆ. ಇವತ್ತು ಕತೆ ಕಟ್ಟಲ್ಲ, ಕತೆ ಕಟ್ಟಕ್ಕೆ ಶುರು ಮಾಡಿ 3 ವರ್ಷ ಆಯ್ತು. ಆ ಸಂಭ್ರಮವನ್ನು ನೀವು ನಮ್ಮ ಜೊತೆ ಹಂಚಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 2007-04. ಭದ್ರಾವತಿಯಿಂದ ಹೊರಗಡೆ ಕರೆ ಮಾಡುವವರಿಗೆ STD ಕೋಡ್ ಸಂಖ್ಯೆ 08282.

ಆತ್ಮೀಕರೇ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಹಾಗೆ ಈ ದಿನ ವಿಶೇಷತೆಯನ್ನು ಕೊಟ್ಟಿದ್ದೆ ಡೇರೆ ಹೂವಿನ ವಿಶೇಷತೆ ಮತ್ತು ಅದರ ಅನುಭವ, ನಟ್ಟಂತ ಹೂ ಮುಡ್ದಂತ ಎಲ್ಲ ಅನುಭವ ಹಂಚಿಕೊಳ್ಳಿ ಅಂತೇಳಿ ಸಾಕಷ್ಟು ಸಂದೇಶಗಳನ್ನು ಓದಿದ್ದೇನೆ. ಮುಂದಿನ ಸಂದೇಶ ಯಾರದು ನೋಡೋಣ. ಯಾರಿದು? ಎಸ್, ಸುನಿಲ್ ಮೆಗುರು ಕೊಪ್ಪದಿಂದ. ಕಮಲದ ಮಗದೊಳ್ಳೆ ಕಮಲದ ಕಣ್ಣೊಳ್ಳೆ ಹಾಡು ನೆನಪಾಗುತ್ತೆ ಸರ್ ಅಲ್ವೇನ್ರಿ? ಅವುಗಳು ಬೇಸಿಗೆಯಲ್ಲಿ ಮಣ್ಣಿನೊಳಗೆ ಗಡ್ಡೆಯಾಗಿ ಅಡಿಗೆ ಕುಳಿತು ಮಳೆ ಬಿದ್ದ ಕೂಡಲೇ ಚಿಗುರು ಹಸಿರು ಬಣ್ಣದ ರಥದಲ್ಲಿ ಬಣ್ಣ ಬಣ್ಣದ ದೊಡ್ಡ ದೊಡ್ಡ ಹೂಗಳನ್ನು ನೋಡುತ್ತಾ ಜಿಟಿ ಜಿಟಿ ಮಳೆ ಕಣ್ಣಿಗೆ ಮಬ್ಬು ಆಗಿರೋ ಮಿಸ್ಟ್ ತುಂಬಿ ತಣ್ಣನೆ ಚಳಿ ರೇಡಿಯೋದಲ್ಲಿ ಮಧುರ ಮಾತುಗಳು ಹಾಡುಗಳು ಕೇಳೋದೆ ಒಂದು ಅದ್ಭುತ ಅನುಭವ ಸರ್. ಸುನಿಲ್ ಮೇಘರು ತುಂಬ ಚೆನ್ನಾಗಿ ಕಳಿಸಿದ್ದೀರಿ, ಸೊ ನಿಮಗೂ ಧನ್ಯವಾದ. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿಂದ, ಗಣೇಶ್ ಸರ್ ನಮಸ್ಕಾರ, ಬೆಳಗಿನ ಶುಭೋದಯ. ಬೆಳಗಿನ ಕಾರ್ಯಕ್ರಮ

ಕೇಳ್ತಾ ಇದ್ದೇವೆ, ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನೀವು ಕೊಟ್ಟಿರೋ ವಿಷಯ ಕೂಡ ಚೆನ್ನಾಗಿದೆ. ಇವಾಗ ಹೂವಿನ ಸೀಸನ್ ಶುರುವಾಗಿದೆ, ಅದರಲ್ಲೂ ಕಲರ್ ಕಲರ್ ಡೇರೆ ಹೂ ನೋಡಲು ಸುಂದರವಾಗಿರ್ತೇವೆ ಸರ್. ನಮ್ಮ ತೋಟದಲ್ಲಿ 3 ನಮೂನೆ ಕಲರ್ ಕಲರ್ ಡೇರೆ ಹೂಗಳು ಗಿಡಗಳು ಇವೆ. ಇವಾಗ ಒಂದೊಂದು ಮೊಗ್ಗು ಬಿಡ್ತಾ ಇದೆ, ಸಿಕ್ಕಾಪಟ್ಟೆ ಹೂ ಬಿಡುತ್ತೆ. ಹೆಚ್ಚುವರಿ ಹೂವನ್ನು ದೇವಸ್ಥಾನ ದೇವರಿಗೆ ಮುಡಿಸುತ್ತೇವೆ, ಪಕ್ಕದ ಮನೆಯವರಿಗೂ ಕೊಡ್ತೇವೆ. ಸಮಯಕ್ಕೆ ತಕ್ಕಂತೆ ಒಂದು ಒಳ್ಳೆಯ ವಿಷಯ ತರ್ತೀರಪ್ಪ, ತುಂಬ ಇಷ್ಟ ಆಗುತ್ತೆ. ಧನ್ಯವಾದಗಳು ಅಂತ ಹೇಳಿಬಿಟ್ಟು ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ಯಾರಿದು ಮಹೇಶ್ವರಿ ಕಾಗೇಹಳ್ಳಿಯಿಂದ. ಶುಭೋದಯ ಪ್ರೀತಿ ಆಕಾಶವಾಣಿ ಎಲ್ಲ ಸಿಬ್ಬಂದಿಯವರು ಬೆಳಗಿನ ಕಾರ್ಯಕ್ರಮಕ್ಕೆ ಆಸ್ತಿದ್ದೇವೆ. ಗಣೇಶ್ ಸರ್, ನೀವು ಬಂದಾಗ ಏನಾದರೂ ವಿಶೇಷವಾಗಿ ಒಂದು ವಿಷಯ ಕೊಡ್ತೀರಪ್ಪ, ಅದಕ್ಕೆ ಧನ್ಯವಾದಗಳು. ಡೇರೆ ಹೂ ಅಂದರೆ ನೆನಪಿ ಬರೋದು ನಮ್ಮ ಶಾಲೆ ದಿನಗಳು. ನಾವು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಶಾಲೆಯ ಬಳಿ ಒಬ್ಬ ಅಜ್ಜಿ ಪ್ರತಿದಿನ ಬಣ್ಣ ಬಣ್ಣದ ಡೇರೆ ಹೂ ಮಾರಲು ತರುತ್ತಿದ್ರು. ವಾವ್! ಆಗ ನಾವು ಶಾಲೆ ಬೆಲ್ ಹೊಡೆಯುವ ಮೊದಲು ಅಜ್ಜಿ ಬಳಿ ಹೋಗಿ ನಾವು ನಮ್ಮ ಗೆಳತಿಯರು ಸೇರಿ ಡೇರೆ ಹೂ ನೋಡಿ ನನಗೆ ಈ ಬಣ್ಣದ ಹೂವು, ನಿನಗೆ ಯಾವ ಬಣ್ಣದ ಹೂ ಬೇಕು ಅಂತ ಆ ಹೂವಿನ ಪುಟ್ಟಿಗೆ ಕೈ ಹಾಕಿ ನಾವೇ ಆರಿಸಿಕೊಳ್ಳುತ್ತಿದ್ದೆವು, ಮುಂದಾಗ್ತಿದ್ದೆವು, ಮನೆ ಮುಂದೆ ಕೂಡ ಇಷ್ಟಪಟ್ಟು ಹಾಕ್ತಿದ್ದೆವು. ಯಾಕೆಂದರೆ ಇದು ಎಲ್ಲ ಸಮಯದಲ್ಲಿ ಹೂ ಬಿಡುವುದು, ಹಾಗೂ ಇದರ ಕಡ್ಡಿ ಮತ್ತು ಗೆಡ್ಡೆ ಕೂಡ ತೆಗೆದು ಇಟ್ಟು ಹಾಕ್ಬೋದು. ಇದು ಬೇಗ ಹಾಳಾಗಿ ಹೋಗುವುದಿಲ್ಲ. ಇದು ಒಂದು ಹೂವು ಮುಡಿದೆ ತಲೆ ತುಂಬ ಕಾಣೋದು, ನೋಡಲು ತುಂಬ ಸುಂದರ. ಈ ವಿಷಯ ಕೊಟ್ಟು ನಮ್ಮ ಮನಸ್ಸಲ್ಲಿ ಮತ್ತೆ ಶಾಲೆ ದಿನ ನೆನಪು ಮಾಡೋದಕ್ಕೆ ಧನ್ಯವಾದಗಳು ಗಣೇಶ್ ಸರ್ ಅಂತ ಕಳಿಸಿದ್ದೀರಿ. ಮಹೇಶ್ವರಿ ಅವರೇ, ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ಸಂದೇಶ ಕಳಿಸ್ತಾ ಇರಿ, ಚೆನ್ನಾಗಿ ಕಳಿಸಿದಿರಿ, ನಿಮಗೂ ಧನ್ಯವಾದ. ಈಗ ಇನ್ನೊಂದು ಗೀತೆ ಕೇಳೋಣ, ನಂತರ ನಿಮ್ಮ ಸಂದೇಶಗಳತ್ತ ಗಮನವನ್ನು ಹರಿಸೋಣಂತೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆತ್ಮೀಯ ಕೇಳಿದರೆ ಗಮನಿಸಿ, ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ. ಪ್ರತಿ ಭಾನುವಾರ ಕತೆಯನ್ನ ಕಟ್ತಾ ಇದ್ವಿ. ಈ ಕತೆ ಕಟ್ಟೋ ಕಾರ್ಯಕ್ರಮಕ್ಕೆ ಈಗ 3 ವರ್ಷದ ಹರೆಯ 3 ವರ್ಷವನ್ನ ತುಂಬಿದೆ. 3 ವರ್ಷದ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. 3 ವರ್ಷ ನಿರಂತರವಾಗಿ ಈ ಕತೆ ಕಟ್ಟೋ ಕಾರ್ಯಕ್ರಮ ಮುಂದುವರೆದುಕೊಂಡು ಬಂದಿದೆ. ಹಾಗಾದರೆ ಈ 3 ವರ್ಷದ ದಿನಗಳಲ್ಲಿ ಕತೆಗಳನ್ನು ತಾವೆಲ್ಲರೂ ಕೇಳಿದ್ದೀರಿ. ಕತೆಗಳು ನಿಮಗೆ ಹೇಗೆ ಪೂರಕವಾಗಿದ್ದವು, ಕತೆಗಳು ನಿಮಗೆ ಹೇಗೆ ಇಷ್ಟವಾಗಿದ್ದವು, ಕತೆ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅಭಿಪ್ರಾಯಗಳನ್ನು ಕರೆ ಮಾಡೋದ್ರ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 200704 200704. ಭದ್ರಾವತಿಯಿಂದ ಹೊರಗಡೆ ಕರೆ ಮಾಡುವವರಿಗೆ 08282 STD ಕೋಡ್ ಸಂಖ್ಯೆ 08282. ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಸಂದೇಶದ ಮೂಲಕವೂ ಹಂಚಿಕೊಳ್ಬೋದು. ಕರೆ ಸಿಗದೇ ಇದ್ದರೆ 9481572600. ನಿಮ್ಮ ಸಂದೇಶಗಳು ಸಾಕಷ್ಟು ಇದೆ, ಓದ್ತೇನೆ ಅಂತ ಕಾಯ್ತಾ ಇರಿ. ಈಗ ಕಾರ್ಯಕ್ರಮ ಮಿಕ್ಸ್ ಮೇಲೋಡಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ಗೀತೆಗಳನ್ನು ಕೇಳ್ತಾ ದಿನ ವಿಶೇಷದ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ಳೋಣಂತೆ. ಮೊದಲಿಗೆ ಗೀತೆ ನಿಮಗಾಗಿ.

ಆತ್ಮೀಕಳೆಯರೆ, ಮಿಕ್ಸ್ ಮೆಲೋಡಿಯಲ್ಲಿ ಮೊದಲ ಗೀತೆಯನ್ನ ಕೇಳಿದ್ರಿ. ಇನ್ನ ದಿನ ವಿಶೇಷತೆ ಏನಿದೆ ನೋಡೋಣ. ಮಂಗಲ್ ಪಾಂಡೆ ಹೆಸರು ಯಾರು ಕೇಳಿಲ್ರಿ? ಸ್ವತಂತ್ರ ಸಿಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರೇ ಮಂಗಲ್ ಪಾಂಡೆ. ಹೌದು, ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯುವಲ್ಲಿ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಭಾರತೀಯ ಸಿಪಾಯಿ ದಂಗೆಗೆ ಪಾತ್ರ ಮಹತ್ವವಾದ್ದು. ಈ ದಂಗೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ ಭಾರತೀಯ ಸೈನಿಕ ಮಂಗಲ್ ಪಾಂಡೆ ಅವರ ಜನ್ಮದಿನವೆಂದು. ಅವರು 1827 ಜುಲೈ 19 ಉತ್ತರ ಪ್ರದೇಶದ ನಾಗ್ವಾದಲ್ಲಿ ಜನಿಸ್ತಾರೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೇನೆಯಲ್ಲಿ ಸೈನಿಕರಾಗಿದ್ದರು. ನೂತನ ರೈಫಲ್ ಕ್ಯಾಟ್ರಿಜ್ಗಳನ್ನು ಕಚ್ಚಿ ಲೋಡ್ ಮಾಡುವಂತೆ ಬ್ರಿಟಿಷ್ ಅಧಿಕಾರಿ ಸೂಚಿಸಿದಾಗ ಸೇನೆಯ ಹಿಂದೂ ಮತ್ತು ಮುಸಲ್ಮಾನ ಸೈನಿಕರು ಸಿಟ್ಟಿಗೆದ್ದರು. ಆ ಕ್ಯಾಟ್ರಿಜ್ನಲ್ಲಿ ದನ ಮತ್ತು ಹಂದಿ ಮಾಂಸದಿಂದ ತಯಾರಿಸಲು ಎಣ್ಣೆಯನ್ನು ತುಂಬಿಸಲಾಗ್ತಿತ್ತು. ಅವನ್ನು ಬಳಸಲು ವಿರೋಧಿಸಿದ ಮಂಗಲ್ ಪಾಂಡೆ ಮತ್ತು ಸಂಗಡಿಗರು ಬ್ರಿಟಿಷ್ ಅಧಿಕಾರಿ ಮೇಲೆ ದಾಳಿ ನಡೆಸಿದರು. ನಂತರ ಬಂಧಿತರಾಗಿ 1857 ಏಪ್ರಿಲ್ 8 ಗಲ್ಲಿ ಶಿಕ್ಷೆಗೆ ಗುರಿಯಾಗ್ತಾರೆ. ಸಿಪಾಯಿ ದಂಗೆ ಅತ್ಯಂತ ಮಹತ್ವಪೂರ್ಣವಾದ ನಮ್ಮ ದೇಶದ ಸ್ವಾತಂತ್ರ್ಯ ಸಿಗುವಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ

ಇದನ್ನು ಕರೀತಾರೆ. ಸೊ ಅದರಲ್ಲಿ ಪ್ರಮುಖ ಪಾತ್ರ ವಹಿಸುವಂಥವರು ಮಂಗಲ್ ಪಾಂಡೆ. ಸೊ ಅವರಿಗೆ ಜನ್ಮದಿನದ ಶುಭಾಶಯನ ಕೋರುತ್ತಾ ಅವರನ್ನು ನಮನವನ್ನು ಸಲ್ಲಿಸೋಣಂತೆ. ಈಗ ಮುಂದಿನ ಗೀತೆ ನಿಮಗಾಗಿ, ಹಾಗೆ ನಿಮ್ಮ ಸಾಕಷ್ಟು ಸಂದೇಶಗಳಿದೆ, ಓದ್ತೇನೆ, ಕಾಯ್ತಾ ಇರಿ. ಜೊತೆಗೆ 10 ಗಂಟೆಗೆ ಹಾಡು ಮಾತಾಡು, ಕರೆ ಮಾಡಿ ಕತೆ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ.

ಆತ್ಮಿಕ್ ಲೋರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಮಿಕ್ಸ್ ಮೆಲೋಡೀಕರಣ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದಿನ ದಿನ ವಿಶೇಷತೆ ಏನಿದೆ ನೋಡೋಣ. ಕನ್ನಡ ಚಲನಚಿತ್ರರಂಗದ ಪ್ರತಿಭಾವಂತ ನಟರಲ್ಲೊಬ್ಬರು, ಬಹುತೇಕರು ಇವ್ರನ್ನ ನೋಡಿರ್ತೀರಿ, ಇವರ ಅಭಿನಯನ ಮೆಚ್ಚಿಕೊಂಡೇ ಇರದೇ ಇರೋರೇ ಇಲ್ಲ. ಹಲವು ದಶಕಗಳ ಕಾಲ ತಮ್ಮ ತೀಕ್ಷ್ಣ ಮತ್ತು ನೈಜ ಅಭಿನಯದಿಂದ ಎಲ್ಲರ ಮನಸ್ಸಲ್ಲಿ ಉಳ್ಕೊಂಡಿರುವಂತಹ ನಾಯಕ ನಟ, ಖಳನಾಯಕನಾಗಿ, ಹಾಸ್ಯನಟಾಗಿ, ಹೀಗೆ ಬೇರೆ ಬೇರೆ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವಂತಹ ದಿಗ್ಗಜರು, ಪ್ರತಿಭಾವಂತ ನಟರು. ಬಾಲಕೃಷ್ಣ ಅವರ ಹೆಸರು ಯಾರು ಕೇಳಿಲ್ರಿ? ಹುಟ್ಟಿದ್ದು 1913 ನವೆಂಬರ್ 2, ಅವರು ತಮ್ಮ ಪಯಣವನ್ನು ಮುಗಿಸಿದ್ದು ಜುಲೈ 19, 1995. ಸೊ ತುಟಿ ಚಲನೆಯಿಂದಲೇ ಮಾತು ಗ್ರಹಿಸಿ ನೂರಾರು ಪಾತ್ರಗಳಿಗೆ ಜೀವ ತುಂಬಿದ ಅದ್ಭುತ ನಟ ಬಾಲಣ್ಣ ಅಂತಲೇ ಕರೀತಾರೆ. ಸೊ ಅವರಿಗೆ ಭಾವಪೂರ್ಣ ನಮನಗಳನ್ನು ಸಲ್ಲಿಸೋಣಂತೆ. ಹಾಗೆ ನಿಮ್ಮ ಸಂದೇಶಗಳನ್ನು ಓದ್ತೇನೆ, ಕಾಯ್ತಾ ಇರಿ. 10 ಗಂಟೆಗೆ ಕರೆ ಮಾಡೋದನ್ನು ಮರೆಯಬೇಡಿ. ಕತೆ ಬಗ್ಗೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ.

ಕೇಳಿದ್ರೆ ಗಮನಿಸಿ, ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು. ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ, ಕತೆ ಕಟ್ಟೋಣ ಬನ್ನಿ ಅಂತ ಹೇಳಿ ಪ್ರತಿ ಭಾನುವಾರ ಕತೆಯನ್ನ ಕಟ್ತಾ ಇದ್ವಿ ನಾವು ನೀವೆಲ್ಲ ಸೇರಿ. ಸೊ ಈ ಕತೆ ಕಟ್ಟ ಕಾರ್ಯಕ್ರಮಕ್ಕೆ 3 ವರ್ಷ ತುಂಬಿದೆ ಕಣ್ರಿ. ಈ ತುಂಬಿದ ಸಂಭ್ರಮವನ್ನು, 3 ವರ್ಷ ತುಂಬಿದ ಸಂಭ್ರಮವನ್ನು ಇವತ್ತು ಕರೆ ಮಾಡೋದ್ರ ಮೂಲಕ ನೀವು ಹಂಚಿಕೊಳ್ಳಿ. ಈ ಕತೆ ಕಾರ್ಯಕ್ರಮ ಹೇಗಿತ್ತು, ಇಷ್ಟ ಆಯಿತು? ಕತೆಗಳು ಈಗಾಗಲೇ ಕೆಲವು ಪುಸ್ತಕ ರೂಪದಲ್ಲೂ ಕೂಡ ಬಂದಿದೆ. ಬಹುತೇಕರು ಬಂದಿದ್ದಿರಿ, ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಿರಿ. ಆ ಕ್ಷಣಗಳನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಕತೆ ಕಟ್ಟೆ ಕಾರ್ಯಕ್ರಮದ ಸಂಭ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಆ ಅನುಭವಗಳನ್ನು ನಮ್ಮ ಜೊತೆ ಕರೆ ಮಾಡೋದ್ರ ಮೂಲಕ ಹಂಚಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 200-704-200-704. ಭದ್ರಾವತಿಯಿಂದ ಹೊರಗಡೆ ಕರೆ ಮಾಡುವವರಿಗೆ ಎಸ್ ಟಿ ಡಿ ಕೋಡ್ ಸಂಖ್ಯೆ 08282-08282. ಈಗ ಇನ್ನೊಂದು ಗೀತೆ, ನಂತರ ನಿಮ್ಮ ಸಂದೇಶಗಳನ್ನೆಲ್ಲ ಓದ್ತೇನೆ, ಕಾಯ್ತಾ ಇರಿ.

0: ಆತ್ಮೀಯ ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಹಾಗೆ ಗಮನಿಸಿ, 10 ಗಂಟೆಗೆ ಹಾಡು ಮಾತಾಡು, ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ, ಕತೆ ಕಟ್ಟೋಣ ಬನ್ನಿ ಅಂತೇಳಿ ಪ್ರತಿ ಭಾನುವಾರ ಶುರು ಮಾಡ್ತಿದ್ದೀನಿ ನಾವು ನೀವು ಸೇರಿ. ಸೊ ಈ ಕತೆ ಕಟ್ಟೋ ಕಾರ್ಯಕ್ರಮಕ್ಕೆ 3 ವರ್ಷದ ಸಂಭ್ರಮ, ಆ ಸಂಭ್ರಮವನ್ನು ನಮ್ಮ ಜೊತೆ ಕರೆ ಮಾಡೋದ್ರ ಮೂಲಕ ನೀವು ಹಂಚಿಕೊಳ್ಳಿ. 2007 04 ದೂರವಾಣಿ ಕರೆ ಮಾಡಿ. ಈ ಸಂಖ್ಯೆಗೆ STD ಕೋಡ್ ಸಂಖ್ಯೆ 082 82 ಭದ್ರಾವತಿ ಹೊರಗಿಂದ ಕರೆ ಮಾಡೋರಿಗೆ. ಕಾರ್ಯಕ್ರಮ ಈ ಬೆಳಿಗ್ಗೆ 10 ಗಂಟೆಗೆ. ಈಗ ಮಿಕ್ಸ್ ಮೆಲೋಡಿಯಲ್ಲಿ ಈ ಗೀತೆ ನಿಮಗಾಗಿ.
1: ಪದ ತೊಡುಕೈಗೆ ಮಣಿ ಮುಳ್ಳೆ ನೀತ ಮದಿ ಹೋದಣ್ಣ ಬರ್ಲಿಲ್ಲ, ಮದಿ ಹೋದಣ್ಣ

ಇದುವರೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆತ್ಮೀಯ ಕೇಳಿದರೆ ಗಮನಿಸಿ, ಈ ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು. ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ, ಕತೆ ಕಟ್ಟೋಣ ಬನ್ನಿ. ಹೀಗಂತ ಪ್ರತಿ ಭಾನುವಾರ ಒಂದೊಂದು ಕತೆಯನ್ನು ನಾವು ನೀವೆಲ್ಲ ಸೇರಿ ಕಟ್ತಾ ಇದ್ವಿ ಅಲ್ವೇ. ಸೊ ಹಾಗಾದರೆ ಈ ಕತೆ ಕಟ್ಟೋ ಕಾರ್ಯಕ್ರಮದ 3 ವರ್ಷವನ್ನು ತುಂಬಿ 4ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಆ ಸಂಭ್ರಮದಲ್ಲಿ ನಾವು ನೀವೆಲ್ಲ ಇದ್ದೇವೆ. ಹಾಗಾದರೆ ಈ ಕತೆ ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಕರೆ ಮಾಡೋದ್ರ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಬೋದು. 200704 ಇದು ದೂರವಾಣಿ ಸಂಖ್ಯೆ, 08282 ಇದು STD ಕೋಡ್ ಸಂಖ್ಯೆ. ಈ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಹಾಗೆಯೇ ಕರೆ ಸಿಗಲಿಲ್ಲೇ ಬೇಸರ ಬೇಡ, ಸಂದೇಶಗಳ ಮೂಲಕ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೋದು. 9481527200 ಈ ಸಂಖ್ಯೆಗೆ, 9481572600 ಈ ಸಂಖ್ಯೆಗೆ ವಾಟ್ಸಪ್ ಕರೆ ಕೂಡ ಸಂದೇಶಗಳನ್ನು ಕಳಿಸಬಹುದು. ಸೊ ಈಗ ಸಮಯ 9:35, ಆಕಾಶವಾಣಿ ಭದ್ರಾವತಿ, ಕಾರ್ಯಕ್ರಮ ಭಾವಗೀತೆಗಳು. ಮೊದಲಿಗೆ HS ವೆಂಕಟೇಶ್ ಮೂರ್ತಿಯವರ ರಚನೆ ಭುವಿಗೂ ಭಾನಿಗೂ, ಧ್ವನಿ ಮಂಗಳ ರವಿ. ಕಾಯ್ತಾ ಇರಿ, ಈ ಕಾರ್ಯಕ್ರಮದಲ್ಲೇ ನಿಮ್ಮ ಸಂದೇಶಗಳನ್ನು ಓದ್ತೇನೆ.

ಕೇಳಿದ್ರೆ ಈಗ ಸಂದೇಶಗಳತ್ತ ಗಮನವನ್ನು ಹರಿಸೋಣಂತೆ. ಯಾರಿದು ರೂಪ ಎಚ್ ಪೊಲೀಸ್ ಕೋರ್ಟ್ಹೌಸಿಂದ, ಬೆಳಗಿನ ಶುಭೋದಯ ಗಣೇಶಿ, ಒಳ್ಳೆಯ ವಿಷಯ ಕೊಟ್ಟಿದ್ದೀರಾ. ಡೇರೆ ಹೂ ಶ್ರಾವಣ ಮಾಸದ ಮಂಗಳೂರಿ ಪೂಜೆ ವರಮಹಾಲಕ್ಷ್ಮಿ ಪೂಜೆಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತೇವೆ. ಡೇರೆ ಹೂಗಳಲ್ಲಿ ಬಿಳಿ ಬಣ್ಣ, ಹಳದಿ, ಕೆಂಪು, ನೇರಳೆ ಬಣ್ಣದ ಹೂಗಳು ನಮ್ಮ ಗಿಡದಲ್ಲಿ ಇವೆ. ಅವುಗಳನ್ನು ನೋಡುವುದೇ ಒಂದು ಚೆಂದ. ಗಿಡದಲ್ಲಿ ಬಿಟ್ಟರೆ ತುಂಬ ದಿನಗಳವರೆಗೆ ಹಾಗೆಯೇ ಇರ್ತದೆ. ಧನ್ಯವಾದಗಳು ಅಂತ ಹೇಳಿಬಿಟ್ಟು ರೂಪ ಎಚ್ ಪೊಲೀಸ್ ಕ್ವಾರ್ಟರ್ಸಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ. ಶುಭೋದಯ ಆಕಾಶವಾಣಿ ಇವತ್ತಿನ ಕರ್ಜಿಗೆಯವರ ಕಥನಕದಲ್ಲಿ ಇರುವಷ್ಟು ದಿನ ಸಂಭ್ರಮದಲ್ಲಿ ಬದುಕೋಣ ಎಂಬ ಹಿತವಚನ ಹೇಳಿತ್ತು, ಚೆನ್ನಾಗಿತ್ತು ಅಂತೇಳಿ ಪ್ರತಿಮಾ ನಾಯಕವರು ಕಳಿಸಿದಿರಿ. ನಿಮಗೂ ಧನ್ಯವಾದ. ಹಾಗೆ ಇಂದಿನ ಕರುನಾಳ ಬಳಿಕೆ ಕಾರ್ಯಕ್ರಮದಲ್ಲಿ ವಿದ್ಯೆಗೆ ವಿನಯವೇ ಭೂಷಣ ಎಂಬ ಸಂದೇಶವನ್ನು ಕಾಳಿದ ವೃತ್ತಾಂತದ ಮೂಲಕ ವಿವರಾಗಿ ತಿಳಿಸಿದರು. ಯಾರಿದು ಹಾಂಪಣ್ಣ ನ್ಯಾಮತಿಯಿಂದ. ಹಾಗೂ ಇಂದಿನ ಕರುನಾಳ ಬಳಿಕೆ ಕಾರ್ಯಕ್ರಮದಲ್ಲಿ ಗುರುರಾಜ್ ಕರ್ಜಿಗೆ ಅವರು ಜೀವನದಲ್ಲಿ ಸಂಕಷ್ಟಗಳ ಮೇಲೆ ಸಂಕಷ್ಟ ಅನುಭವಿಸಿ ಜರ್ಜರಿತರದ ಕಟ್ಟಿಗೆ ಮಾರುವನ ಕಥೆ ಮೂಲಕ ಸಾವಿಗೆ ಹೆದರಬಾರದು ಎಂಬ ಸಂದೇಶವನ್ನು ನೀಡಿದರು.

ಆಕಾಶವಾಣಿಗೆ ಧನ್ಯವಾದ ಅಂತೇಳಿ ಅಂಪಣ್ಣ ನ್ಯಾಮತಿಯಿಂದ ತಿಳಿಸಿದಿರಿ. ನಿಮಗೂ ಕೂಡ ಧನ್ಯವಾದ. ಮುಂದಿನ ಸಂದೇಶ ಓದ್ತೇನೆ ಈ ಗೀತೆಯ ನಂತರ. ಬೃಂದಾವನದಲ್ಲಿ HS ವೆಂಕಟೇಶ್ ಮೂರ್ತಿಯವರ ರಚನೆ, ಎನ್ ದೀಪಿಕಾ ಅವರ ಧ್ವನಿಯಲ್ಲಿ ಕೇಳಿ.

ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಿ. ಮುಂದಿನ ಸಂದೇಶ ನೋಡೋಣ. ಸುಮಿತ್ರ ಮಂಡ್ರ ನಾಗರಾಜ್ ಅವರು, ಬೆಳಗಿನ ಶುಭೋದಯ ಸರ್. ಡೇರೆ ಹೂ ನನಗೆ ತುಂಬಾ ಇಷ್ಟ. ಅವುಗಳು ನಮ್ಮ ಅಮ್ಮ ಮನೆಯಲ್ಲಿ ಗಿಡಗಳು ಇದೆ. ಹಳದಿ, ಕೆಂಪು, ಬಿಳಿ, ಪಿಕಾಕ್ ಬಣ್ಣದ ಹೂ ಇದೆ ಸರ್. ವಿಷಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸೊ ನಿಮಗೂ ಧನ್ಯವಾದ. ಗುಡ್ ಮಾರ್ನಿಂಗ್ ಗಣೇಶ್ ಸರ್. ಬೆಳಗಿನ ನಿಮ್ಮ ಜೊತೆಗೆ ರೇಡಿಯೋ ಕಾರ್ಯಕ್ರಮ ಕೇಳ್ತಿದ್ವಿ, ಎಂಜಾಯ್ ಮಾಡ್ತಿದ್ದೇವೆ. ಡೇರೆ ಹೂವಿನ ಬಗ್ಗೆ ನನ್ನ ಹನಿ ಕವನ. ಡೇರೆ ಹೂವಿನ ತೋಟ ಚಂದ, ಡೇರೆ ಹೂವಿನ ಮನೆ ಅಂದ, ಡೇರೆ ಹೂವಿನ ಅಲಂಕಾರ ಚಂದ, ಡೇರೆ ಹೂವು ಮುಡಿದ ನಾರಿ ಅಂದ, ಡೇರೆ ಹೂವು ತೊಟ್ಟ ಪೋರಿ ಚಂದ, ಅಬ್ಬಾ ಎಲ್ಲವೂ ಚಂದವೋ ಚಂದ. ಯಾರಿದು? ವಿಶ್ವಾಸ್ ಹೊಡಂಗದಿಂದ. ಧನ್ಯವಾದ ಡೇರೆ ಹೂವಿನ ಬಗ್ಗೆ ಕವನ ಬರೆದಿದ್ದಕ್ಕೆ. ಎಸ್, ಮತ್ತೆ ಮುಂದಿನ ಸಂದೇಶ ನೋಡೋಣ. ಬಿ ಸತ್ಯನಾರಾಯಣ ಅವರು, ಜೈಜ್ ಪಟೇಲ್ ಬಡಾವಣೆಯಿಂದ. ಎಲ್ಲ ಕಾರ್ಯಕ್ರಮಗಳು ಸೂಪರ್, ಫ್ಲವರ್ ಈಸ್ ಬ್ಯೂಟಿಫುಲ್ ಅಂತ ಕಳಿಸಿದರೆ ಧನ್ಯವಾದ. ನಮಸ್ತೆ ಆಕಾಶವಾಣಿ, ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ. ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಮತ್ತು ಸ್ನೇಹ ಅವರು. ಮಳೆಗಾಲದಲ್ಲಿ ಹೂಗಳು ನೋಡೋದೇ ಒಂದು ಚೆಂದ, ಅದರಲ್ಲೂ ಡೇರೆ ಹೂಗಳೆಂದರೆ ಕಣ್ಣಿಗೆ ಹಬ್ಬ. ಸುಮಾರು 30-35 ವರ್ಷದಿಂದ ನಮ್ಮದು 7-8 ಹುಡುಗರ ಒಂದು ಬ್ಯಾಚ್ ಇತ್ತು. ನಾವೆಲ್ಲ ಸೇರಿ ಕೆಂಚಿನಾಲದ ಮಳೆಗಾಲದ ಮಾರಿ ಜಾತ್ರೆ ಹೋಗುವ ಪಕ್ಕದ ಊರಾದ ತೊಳೆಬದಲಿ ಒಬ್ಬ ಚಿಕ್ಕ ಹಳ್ಳಿ ಮೇಲೆ ಹೋಗಬೇಕಾಗಿತ್ತು. ಪ್ರತಿ ಮನೆ ಅಂಗಳದಲ್ಲೂ ಬಣ್ಣ ಬಣ್ಣದ ಡೇರೆ ಹೂಗಳನ್ನು ನೋಡೋದೇ ಒಂದು ಚೆಂದ ಸರ್. ಅದರಲ್ಲೂ ನನಗೆ ತುಂಬ ಇಷ್ಟವಾಗಿದ್ದು ಹುಲಿಮುಖದ ತಾವರೆ. ಹಳೆಯದನ್ನು ನೆನಪು ಮಾಡಿದ್ದಕ್ಕೆ ಧನ್ಯವಾದಗಳು. ಅದ್ಭುತ ಕಟ್ರಿ. ಬಸವರಾಜ್ ಅವರೇ, ಹೊರಗಿಂದ ತಮಗೆ ಧನ್ಯವಾದ ಅನುಭವಕ್ಕೆ. ಬಗ್ಗೆ ಸದಾಶಿವನ್ ಕೇಶವಪುರದಿಂದ. ನಾವು ಸಹ 3-4 ತರ ಬೇರೆ ಡೇರೆ ಗಿಡವನ್ನು ಬೆಳೆಸಿದ್ದೇನೆ. ತಾರಸಿ ತೋಟದಲ್ಲಿ 80 ಕುಂಡದಲ್ಲಿ ಹಲವು ಬಣ್ಣದ ತರಹೇವಾರಿ ದಾಸವಾಳ, ಗುಲಾಬಿ, ದುಂಡು ಮಲ್ಲಿಗೆ ಅಲ್ಲದೆ ಔಷಧೀಯ ಸಸ್ಯಗಳನ್ನು ಬೆಳೆಸಿದ್ದೇನೆ. ಪ್ರತಿದಿನ ಹೂಗಳನ್ನು ದೇವರಿಗೆ ಧರಿಸುತ್ತೆ. ಮನೆಗೆ ಬಂದವರು ನಮ್ಮ ತಾರಸಿಯ ತೋಟವನ್ನು ನೋಡಿ ಬಹಳ ಖುಷಿ ಪಡ್ತಾರೆ. ನನ್ನ ಮನಸ್ಸಿಗೂ ಆಗ ಖುಷಿಯಾಗತ್ತೆ. ನಿಮ್ಮ ಲಾಲ್ಬಾಗ್ ಹೇಗಿದೆ ಅಂತ ದೂರವಾಣಿಯಲ್ಲಿ ಕೇಳ್ತಾರೆ. ಇದು ನನಗೆ ಹೆಮ್ಮೆಯ ಸಂಗತಿ ಅಂತೇಳಿ ಭಾಗ್ಯ ಸದಾಶಿವನವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಿ. ನಿಮಗೂ ಕೂಡ ಧನ್ಯವಾದ. ಇನ್ನು ಮಳೆಗಾಲದಲ್ಲಿ ಹೂವಿನ ಬಗ್ಗೆ ಕೊಟ್ಟಿದ್ದೀರ ಅಣ್ಣ. ಡೇರೆ ಗೆಡ್ಡೆ ಬೇಸಿಗೆಯಲ್ಲಿ ನೆಲದಲ್ಲಿ ಇರುತ್ತೆ, ಮಳೆ ಬಂದರೆ ಚಿಗುರಿ ಹೂ ಬಿಡುತ್ತೆ. ಆ ಹೂವಿನ ಕಲರ್ ನೋಡೋದೇ ಒಂದು ಚೆಂದ. ಹಳದಿ ನಶೆ ಕಲರ್, ಒಂದೇ ಕಲರಲ್ಲಿ 2-3 ಕಲರ್ ಇರುತ್ತೆ. ಹೌದು, ಬೇರೆ ಊರು ಕಾಂಪೌಂಡ್ನಲ್ಲಿ ಅದು ಬೆಳೆದು ನಿಂತರೆ ಕಿತ್ಕೊಂಡು ಬರೋಣ ಅನಿಸುತ್ತೆ. ಈಗಿತ್ತು ಅಂತ ಬೈತಾ ಇರ್ತಾರೆ. ಸ್ಕೂಲಿಗೆ ಹೋಗಬೇಕಾದ್ರೆ ಬ್ಯಾಗ್ ಒಳಗೆ ಮುಚ್ಕೊಂಡು ಸ್ಕೂಲಿಗೆ ಮಡ್ಕೊಂಡು ಇಟ್ಕೊಂಡಿರ್ತಿದ್ವಿ. ಪಕ್ಕದ ಮನೆ ನೋಡಿದರೆ ಆಕೆಯ ತಲೆಯಾಗೈತೆ. ನಮ್ಮನೆ ಹೂವು ಬಲೆ ನೆನಪು ಮಾಡಿಕೊಟ್ಟಿದ್ದಕ್ಕೆ ಅಣ್ಣ ನಿಮಗೆ ಧನ್ಯವಾದಗಳು. ಕೆರೆಬೀರ್ನಹಳ್ಳಿಯಿಂದ ಮಂಜುಳಾ ಬಾಯಿ ಚಂದ್ರ ಅಸ್ಗಡ್ದೇವರು. ಸೊ ನಿಮಗೂ ಕೂಡ ಧನ್ಯವಾದಗಳು, ಬಾಲ್ಯವನ್ನು ನೆನಪು ಮಾಡ್ಕೊಂಡಿದ್ದಕ್ಕೆ. ಸೊ ಈಗ ಇನ್ನೊಂದು ಗೀತೆ ಕೇಳೋಣ, ಮುಂದಿನ ಸಂದೇಶನ ಓದ್ತೇನೆ. ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆ, ಏನಿದ್ದೇನು ಎಲ್ಲ ಬರೆದು. ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಕೇಳಿ.

ಕೇಳಿದ್ರೆ ನಿಲಯದಿಂದ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇನ್ನ ಮುಂದಿನ ಸಂದೇಶ ಯಾರು ನೋಡೋಣ. ಪೂರ್ಣಿಮಾ ಅವರು ಹೊಸಮನೆ ಭದ್ರಾವತಿಯಿಂದ. ಶುಭ ಮುಂಜಾನೆ ಸರ್, ಹೇಗಿದ್ದೀರಾ? ತಿಂಡಿ ಆಯ್ತವೋ? ಇವತ್ತಿನ ವಿಷಯ ಕೇಳಿದ ಕೂಡಲೇ ಶಾಲೆ ದಿನಗಳು ನೆನಪದು. ವೈವಿಧ್ಯಮಯ ಬಣ್ಣ, ದೊಡ್ಡ ಗಾತ್ರ, ಆಕಾಶ ಕಡಾಕಕ್ಕೆ ಹೆಸರಸ್ಯವಾಗಿದೆ, ಹೆಸರುವಾಸಿಯಾಗಿದೆ ಅದು ಡೇರೆ ಹೂ. ಇದು ಮೆಕ್ಸಿಕ ದೇಶದ ಹೂವಾಗಿದ್ದು ಅಸ್ವೇರಿಸ್ ಕುಟುಂಬಕ್ಕೆ ಸೇರಿದ ಅಲಂಕಾರಿಕ ಗಿಡ. ನೀಲಿ ಬಣ್ಣವನ್ನು ಹೊರತುಪಡಿಸಿ ಪ್ರತಿಯೊಂದು ಬಣ್ಣ ಎರಡು ಬಣ್ಣಗಳ ಮಿಶ್ರಣದ ಹೂಗಳನ್ನು ಕಾಣಬಹುದು. ಇದು ಬೀಜಕ್ಕಿಂತ ಬುಡದಲ್ಲಿರುವ ಗಡ್ಡೆಗಳಿಗೆ ಸುಲಭವಾಗಿ ಬೆಳೆಸಬಹುದು. ಮಲೆನಾಡಿನ ತಂಪಾದ ವಾತಾವರಣದಲ್ಲಿ ಹೊಸಾಗಿ ಬೆಳೆಯುತ್ತವೆ. ದಳಗಳು ದುಂಡಾಗಿ ವೃತ್ತಾಕಾರ ಗೊಪ್ಪವಾಗಿ ಜೋಡಣೆಯಾಗಿ ಹೂವಿಗೆ ಅದ್ಭುತ ಆಕಾರವನ್ನು ನೀಡುತ್ತವೆ. ಮನೆಗಳಲ್ಲಿ ಪ್ಲಾಟ್ಗಳಲ್ಲಿ ಮಣ್ಣಿನಲ್ಲಿ ಪ್ಲಾಸ್ಟಿಕ್ ಡಬ್ಬಿಗಳು ಸುಲಭವಾಗಿ ಬೆಳೆಸಬಹುದು. ಸರ್, ನಾವು ಶಾಲೆಗೆ ಹೋಗುವಾಗ ಜಡೆಗೆ ಮುಡಿಸ್ಕೊಂಡು ಹೋಗ್ತಾ ಇದ್ವಿ, ಅದರಲ್ಲೂ ಪಿಂಕ್, ಪರ್ಪಲ್, ನೀಲಿ ಬಣ್ಣದ ಇದ್ರೆ ಅಂತೂ ನಾವೇ ಸ್ಪೆಷಲ್ ಅವತ್ತು. ವಾವ್! ಗೌರಿ ಹಬ್ಬದಲ್ಲಿ ಡೇರೆ ಹೂವಿಂದೇ ಅಲಂಕಾರ, ಎಲ್ಲ ಹೂವಿನ ಮಧ್ಯೆ ಅದರದ್ದೇ ಡಾಮಿನೇಟ್ ಅನ್ನೋ ಥರ ಕಾಣ್ತಿತ್ತು. ನೋಡೋಕೆ ಎಷ್ಟು ಚೆಂದ ಸರ್ ಅಂತ ಕಳಿಸಿದ್ದಾರೆ ಪೂರ್ಣಿಮಾ ಅವರು. ಚೆನ್ನಾಗಿ ಬರೆದು ಕಳಿಸಿದಿರಿ, ಸೂಪರ್, ಧನ್ಯವಾದ. ಶುಭೋದಯ ಸರ್, ಯಾರಿದು? ರಾಧಾ ನಿಧಿಗೆಯಿಂದ. ನಾನು ತವರು ಮನೆ ದಾವಣಗೆರೆಯಲ್ಲಿ ನಾನು ಡೇರೆ ಹೂಗಳನ್ನು ನೋಡಿದ್ದೇ ಕಮ್ಮಿ. ಆದರೆ ಗಂಡನ ಮನೆ ನಿಧಿಗೆ, ನಮ್ಮ ಹಿತ್ತಲು ಸುಮಾರು 5 ಗುಂಟೆ ಜಾಗ ತುಂಬ. ನಮ್ಮ ಅತ್ತೆಯವರು ಭಾಳ ಕಷ್ಟಪಟ್ಟು ಬಣ್ಣ ಬಣ್ಣದ ಗಾತ್ರದ ಡೇರೆ ಹೂವಿನ ಜೊತೆ ಹಲವಾರು ಹೂವಿನ ಗಿಡನ ಬೆಳೆಸಿದ್ರು. ಮಳೆಗಾಲ ಬಂತೆ ಅಂದರೆ ಕಣ್ಣಿಗೆ ಹಬ್ಬ, ಮಂಗಳಗೌರಿ ಪೂಜೆಯ ಸಿಂಗಾರಕ್ಕೆ ಒಂದು ಮೆರಗು. ಈಗ ಆ ಪುಣ್ಯ ಇಲ್ಲ. ನಮ್ಮ ಅತ್ತೆ ಮತ್ತು ಅವರ ಪ್ರೀತಿಯಿಂದ ಬೆಳೆಸಿದ್ದ ಹೂ ತೋಟ ನನ್ನನ್ನು ನೆನಪು ಮಾಡಿದೆ. ನಿಮಗೆ ಧನ್ಯವಾದಗಳು ಅಂತ ಹೇಳಿಬಿಟ್ಟು ರಾಧಾ ನಿಧಿಗೆಯರು. ನೋಡಿ ಯಾರ್ಯಾರ ನೆನಪು ಹೇಗೆ ಇರುತ್ತೆ ಅಂಥೇಳಿ. ಸೊ ನಿಮಗೊಂದು ಧನ್ಯವಾದ. ಈಗ ಗುಡ್ ಮಾರ್ನಿಂಗ್ ಸರ್, ಸಲ್ಮಾ ಟೀಚರ್. ತರೀಕೆರೆ ಶುಂಗೆಯಿಂದ ಬೇರೆ ಗಡ್ಡೆನೇ ಪಾಟಲ್ಲಿ ತಂದು ಹಾಕಿದ್ರು ಒಂದು ಚಿಗುರುದಿಲ್ಲ. ತುಂಬ ಬೇಸರ ಸಂಗತಿ ಸರ್. ನೆಲದ ಮಣ್ಣಿಗೆ ಎಷ್ಟು ಫಲವತ್ತತೆ ಆಗಿರುತ್ತೆ ಅಂತ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಹೂ ಗಿಡಗಳನ್ನು ಯಾವಾಗಲೂ ಕದ್ದು ತಂದು ಹಾಕಬೇಕು, ಚೆನ್ನಾಗಿ ಹೂ ಬಿಡ್ತತ್ತು. ಒಬ್ಬೊಬ್ಬ ನೋಡ್ರಪ್ಪ, ನಮ್ಮಲ್ಲಿ ಬೇರೆ ಥರದ ಹೂಗಳು ಬಿಡುತ್ತೆ ಸರ್. ಫೋಟೋ ತೆಗೆದು ಸ್ಟೇಟಸ್ ತುಂಬ ಸಂತೋಷ ಆಗುತ್ತೆ ಸರ್. ಹಾಕ್ಕೊಳ್ತೀವಿ ಸ್ಕೂಲಲ್ಲಿ. ಈಗಲೂ ಮಕ್ಕಳು ಹೂ ತಂದು ಅದಕ್ಕೆ ಏರ್ ಪಿನ್ನನ್ನು ತಂದು ಕೊಡ್ತಾರೆ ಸರ್. ಪಿನ್ನು ಸಹ ತಂದು ಕೊಡ್ತಾರೆ. ಸೊ ಒಳ್ಳೆಯ ವಿಚಾರ ಹಂಚಿಕೊಂಡಿದ್ದೀರಿ ಸಲ್ಮಾ ಟೀಚರ್ ಅವರೇ, ನಿಮಗೂ ಕೂಡ ಧನ್ಯವಾದ. ಮುಂದಿನ ಸಂದೇಶ, ಶುಭೋದಯ ಗುರುಗಳೇ, ಮುಂಜಾನೆಯ ಶುಭಾಶಯಗಳು. ಮಿಕ್ಸ್ ಮೆಲೋಡಿ ಹಿಂದಿ ಹಾಡುಗಳಂತೂ ಅದ್ಭುತವಾಗಿ ಮೂಡಿಬಂತು. ಕಥೆ ಯಾವಾಗ ಶುರು ಮಾಡ್ತೀರಪ್ಪ? ಕಾಯ್ತಾ ಇದ್ದೀವಿ ಮಯೂರ್ಕೋಟಿ ಜನ್ನಾಪುರದಿಂದ. ಸೊ ಇನ್ನು ಕುಳಗಟ್ಟೆ ಹೊನ್ನಾಳಿ ತಾಲೂಕು ಧನ್ಯಶ್ರಿ ಕುಮಾರ್ ಜಿಂಗಡೆ ಅವರು. ಡೇರೆ ಹೂ ಚೆಂದನ್ನು ವರ್ಣಿಸಲು ಅಸಾಧ್ಯವೇ? ಹಲವಾರು ವರ್ಣರಿಗಿಂತ ಡೇರೆ ಹೂ ನೋಡಲೇನೆ ಆನಂದ ಸರ್. ಡೇರೆ

ಹೂವಿನ ಅಂದವೇ ಅಂದ. ಗೃಹಿಣಿಯರ ಮುಡಿದರು ಚಂದವಾಗಿರುತ್ತೆ. ಆದರೆ ಇಂದಿನ ಪೀಳಿಗೆ ಹೂವಿನ ಮಹತ್ವ ಅರಿದೇ ನಾಮಕಾವಸ್ಥೆಗಷ್ಟೇ ಹೂ ಮುಡಿಯುವ ಪ್ರತೀತಿ ವಿಪರ್ಯಾಸ. ಆದರೆ ದೇವರ ಪೂಜೆಗೆ ಅಲಂಕಾರ ಮಾಡಿದರೂ ಕೂಡ ಡೇರೆ ಹೂವಿನ ಅಂದ ಚಂದವೋ ಚಂದ ಸರ್. ಯಾರಿದು? ಕುಳಗಟ್ಟೆ ಹೊನ್ನಾಳಿ ತಾಲೂಕು ಧನ್ಯಶ್ರೀ ಸತೀಶ್ ಕುಮಾರ್ ಚಿಂಗಾಡೆ. ಡೇರೆ ಹೂವಿನ ಅಂದಕ್ಕೆ ಪೂರಕವಾದ ಹೂ ಚೆರವೆಲ್ಲ ನಿಂತಿತ್ತು, ಗೀತೆ ಸಮುದ್ರವಾಗಿತ್ತು. ಧನ್ಯವಾದಗಳು ಅಂತ ತಿಳಿಸಿದಿರಿ, ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಆಕಾಶವಾಣಿ ಭದ್ರಾವತಿ ಉದ್ಘೋಷಕರಾದ ಗಣೇಶ್ ಕೆಂಚ್ನಾಲ್ ಅವರಿಗೆ ಧನ್ಯವಾದಗಳು. ಇಂದಿನ ವಿಷಯ ಡೇರೆ ಹೂ. ಡೇರೆ ಹೂ ಇದು ಮಲೆನಾಡಿನ ಕೈತೋಟದಲ್ಲಿ ಬೆಳೆಯುವ ನಾನಾ ಬಣ್ಣಗಳಲ್ಲಿ ಅರಳುವ ಅತ್ಯಾಕರ್ಷಕ ಹೂವಾಗಿದೆ. ಅತ್ಯಾಕರ್ಷಕ ಹೂವಾಗಿದೆ. ಭಾರತೀ ದೇವಿಯವರು, ವಿವೇಕಾನಂದ ಬಡಾವಣೆಯಿಂದ. ಇದು ಗಡ್ಡೆಯನ್ನು ಶೇಖರಿಸಿ ನಾಟಿ ಮಾಡೋದು ಹೆಚ್ಚು ಕಡಿಮೆ. ಜೂನ್ ಮಹೆಯಲ್ಲಿ ಗುರು ಗಣೇಶನ ಹಪ್ಪಿಗೆ ಗಿಡದ ತುಂಬ ಬಣ್ಣ ಬಣ್ಣದ ಹೂವು ಅರಳಿ ಕಂಗೊಳಿಸುತ್ತವೆ. ಒಂದು ಗಿಡದಲ್ಲಿ ಸುಮಾರು 17-20 ಹೂಗಳು ಬಿಡುತ್ತೆ. ನನಗೆ ಡೇರೆ ಹೂವಿನ ವಿಷಯ ಅಂದ ತಕ್ಷಣ ನನಗೆ ನೆನಪಾಗ ನನ್ನ ಇಂದುಮತಿ ಕೊಲೀಗು ಇಂದುಮತಿ. ಇವರು ಸಾಗರದವರು. ಮನೆಯಲ್ಲಿ ಅದೆಷ್ಟು ಬಣ್ಣದ ಡೇರೆ ಹೂ ಬೆಳೆಯುತ್ತಾರೋ ಹೇಳುತ್ತಿರೋದು. ಇದು ಶಿವಮೊಗ್ಗದಲ್ಲಿ ಅವರ ಸ್ವಂತ ಮನೆ ಆರ್ ಸಿ ಸಿ ಮೇಲೆ ದೊಡ್ಡ ದೊಡ್ಡ ದೊಡ್ಡ ಕುಂಡಗಳಲ್ಲಿ ಅದೆಷ್ಟು ಥರದ ಡೇರೆ ಹೂ ಬೆಳೆದು ಅಲಂಕರಿಸಿತ್ತು. ನಮ್ಮ ಮಗ ಕಚೇರಿಯಲ್ಲಿದ್ದಾಗ ದಿವಸ ಆ ಡೇರೆ ಹೂ ತಂದು ಕೊಡ್ತಿದ್ರು. ಈಗಲೂ ಸಹ ನಾನು ಅವ್ರ ಮನೆಗೆ ಹೋದಾಗ ಹಲವಾರು ಡೇರೆ ಹೂ ಕೊಡ್ತಾರೆ. ಅದನ್ನು ತಂದು ದೇವರಿಗೆ ಮೂಡಿಸಿ ಸಂತೋಷ ಪಡ್ತೇನೆ. ಗೌರಿ ಹಬ್ಬದಲ್ಲಂತೂ ಹೂವನ್ನು ಗೌರಿ ಮೂಡಿಸಿದರೆ ಅದೆಷ್ಟು ಧನಾಭವೋ. ಎಸ್, ಧನ್ಯವಾದಗಳು. ಇವತ್ತೇನೋ ಬಾಲ್ಯದೆಡೆಗೆ ಒಯ್ಯದೆ ಗೆಳತಿಯ ಮನೆಯಲ್ಲಿ ಬೆಳೆದ ಡೇರೆ ಹೂವಿನ ವರ್ಣನೆ ಬಗ್ಗೆ ಅವಕಾಶ ಕಲ್ಪಿಸಿದಿರಿ, ಧನ್ಯವಾದ ಅಂತ ತಿಳಿಸಿದಿರಿ. ಭಾರತೀ ದೇವಿ ಕೆ ಆರ್ ಅವರೇ, ನಿಮಗೂ ಕೂಡ ಧನ್ಯವಾದ. ಈಗ ಇನ್ನೊಂದು ಗೀತೆಯನ್ನು ಕೇಳೋಣ, ನಂತರ ಸಂದೇಶಗಳು ಮತ್ತು ಕತೆ ವಿಚಾರಕ್ಕೆ ಹೋಗೋಣಂತೆ. ಯಾವುದೀ ತಂಪು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ, ರುಂದಗಾನದಲ್ಲಿ ಕೇಳಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 10 ಗಂಟೆ.

ಆತ್ಮೀಯ ಕೇಳಿದರೆ ನಿಮಗೆಲ್ಲ ನಮಸ್ಕಾರ. ಇಂದಿನ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಗಣೇಶ್ ಆರ್ ಕೆಂಚನಾಲ್. ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ. ಮೊದಲನೇದಾಗಿ ಈ ಕತೆ ಕಾರ್ಯಕ್ರಮ ಶುರುವಾಗಿ 3 ವರ್ಷ ತುಂಬಿದೆ ಕಣ್ರಿ. 3ರ ಹರಯ, 3ರ ಹರಯವನ್ನು ತುಂಬಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಸೊ ಅದಕ್ಕಾಗಿ ನಮ್ಮ ಆಕಾಶವಾಣಿ ನಿಲಯದ ನಿರ್ದೇಶಕರಿಗೆ, ತಾಂತ್ರಿಕ ವರ್ಗದವರಿಗೆ, ಸಿಬ್ಬಂದಿ ವರ್ಗದವರಿಗೆ, ವಿಶೇಷವಾಗಿ ನಿಮಗೆ ಕೇಳುಗರಿಗೆ ಡಾಕ್ಟರ್ ಗಣೇಶ್ ಕೆಂಚನಾಲ್ ಮಾಡುವ ಮೊದಲನೆಯ ನಮನಗಳು, ಶುಭಾಶಯಗಳು, ಧನ್ಯವಾದಗಳು. ಇಲ್ಲಿವರೆಗೂ ಕಾರ್ಯಕ್ರಮವನ್ನು ಕರ್ಕೊಂಡು ಬಂದಿದ್ದೀರಿ, ಮುಂದೂ ಕೂಡ ಮುಂದುವರಿಸ್ಕೊಂಡು

0: ಹೋಗೋಣಂತೆ. ಹಾಗಾದ್ರೆ ಈ ಕತೆಗಳು, 3 ವರ್ಷದಲ್ಲಿ ಸಾಕಷ್ಟು ಕತೆಗಳನ್ನ ಕೇಳಿದ್ರಿ. ಎಲ್ಲಾದರೂ ಕೆಲವು ವಾರಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಿಂದ ಈ ಕತೆ ಕಟ್ಟೋ ಕಾರ್ಯಕ್ರಮ ನಿಂತಿರ್ಬೋದು. ಆದರೆ ಬಹುತೇಕ ಕಾರ್ಯಕ್ರಮಗಳಲ್ಲಿ ಕತೆಗಳು ನಿರಂತರವಾಗಿ ಪ್ರಸಾರ ಆಗ್ತಾ ಬಂದವು ಅಲ್ವೇ. ಸೊ ಹಾಗಾಗಿ 3 ವರ್ಷವನ್ನು ತುಂಬಿದೆ. ಈ ಹಿನ್ನೆಲೆಯಲ್ಲಿ ಕರೆ ಮಾಡಿ ಅಂತ ಹೇಳಿದ್ರೆ ಕರೆಗಳು ಬರ್ತಾ ಇದ್ದಾವೆ. ಇನ್ನೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ಬಿಡ್ತಾನೆ, 200074. ಭದ್ರಾವತಿಯಿಂದ ಹೊರಗಡೆ ಕರೆ ಮಾಡೋರಿಗೆ ಸ್ಟಡಿ ಕೋರ್ ಸಂಖ್ಯೆ 08282. ಮೊದಲ ಕರೆಯನ್ನು ಸ್ವೀಕರಿಸುವಂಥ ಸಮಯ, ಆತ್ಮೀಯ ಕೇಳಿದ್ರೆ ಮೊದಲ ಕರೆಯನ್ನು ಸ್ವೀಕರಿಸುವಂಥ ಸಮಯ. ಹಲೋ,
1: ನಮಸ್ತೆ,
0: ಯಾರಿದು?
1: ರಾಧಾ
0: ಅವರು, ನಿಧಿಗೆಯಿಂದ. ಹೇಳಿ ಮೇಡಮ್, ನಮ್ಮ ಕತೆ ಕಟ್ಟುವ ಕಾರ್ಯಕ್ರಮಕ್ಕೆ 3 ವರ್ಷ ತುಂಬಿದೆ.
1: ಹೌದು ಸರ್, ನಮ್ಗಂತೂ ತುಂಬಾ ಖುಷಿ ಇದೆ. ಹೀಗೆ ಸಾಗ್ಲಿ ಅಂತ ಹೇಳಿ ಆಶಿಸ್ತೀವಿ. ಒಳ್ಳೊಳ್ಳೆ ಕತೆಗಳು ಬಂದಿದ್ದಾವೆ. ನನಗಂತೂ ತುಂಬಾ ಇಷ್ಟವಾದ ಕತೆ ಇದ್ರೆ ಅದ್ರಲ್ಲಿ ಗಂಡ ಹೆಂಡತಿ ಇಬ್ರು ಹೊರಗ್ ಹೊರಟಿರ್ತಾರೆ. ಅವಾಗ ಗಂಡನ ಅಕ್ಕ ಎದುರಿಗ್ ಬಂದು ಮಾತ್ರೆ ತರ ಕೊಟ್ಟಿರ್ತಾರೆ. ಆ ಕತೆ ತುಂಬಾ ಮನ ಮುಟ್ಟಿತು ಸರ್ ನನಗೆ. ನಿಮ್ಮ ನಿರೂಪಣೆನೂ ಅಷ್ಟೇ ಚೆನ್ನಾಗಿರುತ್ತೆ. ನೀವೇ ಹೇಳಿದಾಗ ಕೆಲವೊಂದು ಸರಿ ನೀವು ರಜೆ ಪಡೆದಾಗ ಬೇರೆಯವ್ರು ಬಂದು ನಿರೂಪಕರು ಬಂದಾಗ ಕೆಲವೊಂದ್ಸರಿ ಕತೆಗಳು ಮಿಸ್ ಆಗಿ ಸ್ವಲ್ಪ ಕತೆಗಳ ಮೊತ್ತ ಕಡಿಮೆ ಆಗಿದೆ ಸರ್ ನಮ್ಗೆ ಈ ಸರಿ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನು ಕಂಪ್ಲೇಂಟ್ ಇಲ್ಲ. ತುಂಬಾ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ. ಹೀಗೆ ಬರ್ಲಿ ಅಂತ ಆಶಿಸ್ತೀವಿ ಸರ್.
0: ತುಂಬಾ ಸಂತೋಷ, ನಿಜವಾಗ್ಲೂ ಖುಷಿ ಆಯ್ತು. ಕತೆಯೊಂದು ಜಲಕ್ಕನ್ನ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನ ಆರಂಭಿಸಿದ್ರಿ. ಒಂದು ಕಥೆಯನ್ನು ಕೂಡ ನೆನಪು ಮಾಡ್ಕೊಂಡಿದ್ರಿ. ಸೊ ಹಾಗಾಗಿ ನಿಮಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ, ನಮಸ್ತೆ. ಕೇಳಿದ್ರೆ ಕರೆ ಬರ್ತಾನೆ ಇದ್ದಾವೆ. ಕರೆಗಳನ್ನು ಸ್ವೀಕರಿಸ್ತಾನೆ. ನಿಮ್ಮ ಸಂದೇಶಗಳನ್ನು ಕೂಡ ಓದ್ತೇನಂತೆ. ಮತ್ತೊಂದು ಕರೆ. ಹಲೋ,
2: ಹಲೋ ಸರ್.
0: ಹಲೋ, ನಮಸ್ತೆ, ಯಾರಿದು?
2: ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ.
0: ಎರಡನೇ ಕರೆ ಆಗ್ಬಿಡ್ತಲ್ಲ ಇವತ್ತು. ಹೇಳಿ ಹೇಳಿ.
2: ಮೊದಲನೇ ಕರೆ ಆಗ್ಬೇಕಿತ್ತಲ್ಲ.
0: ಬಹುತೇಕ ನಾನ್ ಬಂದೆ, ಮೊದಲನೇ ಕರೆ ನಿಮ್ದು ಇತ್ತಿತ್ತು. ಎಸ್ ಸರ್, ಪ್ಲೀಸ್.
2: ಈಗ ನಂದು, ನಾನು ರೆಗ್ಯುಲರ್ ನಾನ್ ಲಿಸನರ್ ಅಲ್ದಾಯ್ತು ಸರ್ ನಿಮ್ಮ ಕಾರ್ಯಕ್ರಮಕ್ಕೆ. ಏನಿದು 3rd century ಹೊಡೆದಿದೆ, 3 ಶತಕ, ಅದಕ್ಕೆ ನನ್ನ ಅಭಿನಂದನೆಗಳು ಫಸ್ಟ್. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನಂದು ಒಂದು ಸಲಹೆ ಇದೆ ಸರ್.
0: ಪ್ಲೀಸ್ ಹೇಳಿ ಸರ್.
2: ಇಲ್ಲಿ ಎಲ್ಲಾ ವಾಸ್ತರ ಕೊಡ್ತಾ ಇರ್ತಾರೆ. ಕೆಲವು ಶ್ರೋತೃಗಳಲ್ಲಿ ಅವರಲ್ಲಿ ಸ್ಮಾರ್ಟ್ ಫೋನ್ ಇರೋದಿಲ್ಲ, ಕೀಪ್ಯಾಡ್ ಫೋನ್ ಇಟ್ಕೊಂಡಿರ್ತಾರೆ, ಅದ್ರ ವಾಟ್ಸಪ್ ಆಪ್ಷನ್ ಇರೋದಿಲ್ಲ. ಮತ್ತೆ ಕೆಲವರಿಗೆ ಆ ಟೈಪ್ ಮಾಡಲು ಒಂದು ಅಂತ ಮಾಡ್ಲಿಕ್ಕೆ ನಾಲೆಡ್ಜ್ ಇರಲ್ಲ ಅವರಿಗೆ. ಇಂಥವರ ಒಂದು ಅನುಕೂಲಕ್ಕೆ ನೀವು ನಿಮ್ಮಿಂದ, ಯಾಕಂತಂದ್ರೆ ಇಬ್ಬರಿಗೂ ನ್ಯಾಯ ಕೊಡೋಣ, ವಾಟ್ಸಪ್ ನಲ್ಲಿ ಯಾರು ಕಳಿಸ್ತಾರೆ ನೇರ ಫೋನಿಂಗ್ ಕರೆನಲ್ಲಿ, ಇದನ್ನ ಬ್ಲೆಂಡ್ ಮಾಡ್ಲಿಕ್ಕೆ, ಮಿಶ್ರಣ ಮಾಡ್ಲಿಕ್ಕೆ ಸಾಧ್ಯನಾ? ಒಂದು ಇಲ್ಲ ಅಂತಂದ್ರೆ ಒಂದು ವಾರ ವಾಟ್ಸಪ್ ಇಂದು, ಒಂದು ವಾರ ನೇರ ಫೋನಿಂಗ್ ಕರೆ ಇದೆ, ಇದ್ದೆ ಕತೆ ಇದು
0: ಒಳ್ಳೆ ಸಲಹೆ ಸರ್. ಇದನ್ನ ನಮ್ಮ ಹಿರಿಯರೊಂದಿಗೆ, ನಮ್ಮ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಖಂಡಿತ ಇದನ್ನ
2: ಇಲ್ಲ ಅಂತ ಕೀಪ್ಯಾಡ್ ಇರೋರು ಭಾಗವಹಿಸಿದ್ರೆ ಸುಮ್ನೆ ಕೇಳಿಸ್ಕೊಂಡು ಸುಮ್ನೆ ಕೊಡ್ಬೇಕಾಗ್ತವ್ರು
0: ಆಗ್ಬೋದು ಸರ್.
2: ಟ್ರೈ ಮಾಡಿ ಸರ್, ಇದನ್ನ ನಾನು ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡ್ತೀನಿ ನಾನು.
0: ಖಂಡಿತ ಖಂಡಿತ ನಮ್ಮ ಅಧಿಕಾರಿಗಳೊಂದಿಗೆ ಈ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್. ಧನ್ಯವಾದ.
2: ಓಕೆ, ಧನ್ಯವಾದಗಳು.
0: ಧನ್ಯವಾದ ಸರ್. ಕೇಳಿದ್ರೆ ಬಹುಶಃ 2023 ಎಸ್ ಆರ್ ಭಟ್ ಅವರು ಪ್ರತಿ ದಿವಸ ಒಂದು ವಿಶೇಷ ಕಾರ್ಯಕ್ರಮ ಇರಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಒಬ್ಬೊಬ್ಬ ನಿರೂಪಕರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಸೊ ನನಗೆ ಕತೆ ನಿರ್ವಹಿಸುವ ಜವಾಬ್ದಾರಿ ಬಂದಿತ್ತು. ಅದು 3 ವರ್ಷವನ್ನು ಕಳೆದಿದೆ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ಹಲೋ, ನಮಸ್ತೆ, ಯಾರಿದು? ಚಿತ್ರ ಶಿವಕುಮಾರ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ.
3: ಧನ್ಯವಾದ ಸರ್. ಸರ್, ಮೊದಲನೇದಾಗಿ 3ನೇ ವರ್ಷ ಪೂರೈಸೋಕೆ ನಿಮ್ಗೆ ಅಭಿನಂದನೆಗಳು ಸರ್. ಸರ್, ಏನಂದ್ರೆ ಕತೆ ಈಗ ನೀವು ಕೊಡ್ತೀರಾ ಅಂದ್ರೆ ನಮಗೇನಂದ್ರೆ ನಮ್ಗೆ ಅದನ್ನ ಮುಂದುವರ್ಸೋಕ್ಕಿಲ್ಲ, ಹೇಗೆ ಮುಂದುವರಿಸಬೇಕು ಅನ್ನೋದು ಕೊಟ್ಟಿದ್ ನೀವೇ ಸರ್, ಹಾಗಾಗಿ ನಿಮ್ಗೆ ಹಾರ್ಟ್ಫುಲ್ ಥ್ಯಾಂಕ್ಸ್. ಯಾಕಂದ್ರೆ ಸರ್, ಯಾಕಂದ್ರೆ ನಮಗೆ ಮೊದ್ಲೆಲ್ಲ ಗೊತ್ತಾಗ್ತಿರ್ಲಿಲ್ಲ, ಇರಬಹುದು ಆದ್ರೆ ಏನಂದ್ರೆ ಅಷ್ಟು ಮುಂದುವರಿಸಬೇಕು ಈ ತರ ಬರಬಹುದಾ ಅಂತ ಒಂದು ತಲೆ ಓಡಿಸ್ಲಿಕ್ಕೆ

0: ಸರ್, ಎಷ್ಟಾದ್ರಿ ಸುಮ್ಮನೆ ಆಗ್ತಾ ಇದ್ರಿ ಫಸ್ಟ್ ದಿನಗಳಲ್ಲಿ. ಆಮೇಲೆ ನಮಗೂ ಆಸಕ್ತಿ ಬಂತು, ನಾವು ಮಾಡ್ಬೋದೇನೋ ಅಂತ. ಅದಕ್ಕೆಲ್ಲ ಅವಕಾಶ ಮಾಡ್ಕೊಟ್ಟಿದ್ದೆ ನಮ್ಮ ಭದ್ರಾವತಿ ಆಕಾಶವಾಣಿ ಸರ್. ನನಗದ್ರ ತುಂಬಾ ಇಷ್ಟವಾದ ಕತೆ ಅಂದ್ರೆ ಸರ್, ಮಮತೆಯ ಮಡಿದು ಅಂತ ನಾವು ಶಿಶಿಗೆ ಕೊಟ್ಟಿದ್ವಿ. ಅದಕ್ಕೆ ತಾಯಿ ಬಗ್ಗೆ ಒಂದು ಮದ್ವೆ ಆದ್ಮೇಲೆ ಒಬ್ಬ ಮಗ ಹೆಂಡತಿ ಮಾತು ಕೇಳ್ಕೊಂಡು ತಾಯಿನ ದೂರ ಮಾಡ್ತಾನಲ್ಲ, ಅದು ಎಷ್ಟು ತಾಯಿ ಬಗ್ಗೆ ಒಂದು ಅದು ಏನು ಹೇಳಕ್ಕೆ ಆಗಲ್ಲ ಸರ್ ತಾಯಿ ಬಗ್ಗೆ. ಮತ್ತೆ ಮೊನ್ನೆ ನೀವು ಗುರುಕುಲ ಕತೆ ಹೇಳಿದ್ರಿ, ಅದಂತೂ ತುಂಬಾ ಇಷ್ಟ ಆಯ್ತು ಸರ್.
1: ಧನ್ಯವಾದ, ಕತೆಗಳನ್ನ ನೆನಪಿಟ್ಕೊಂಡಿದಿರಲ್ಲ. ಸೊ ಮತ್ತೆ ಮತ್ತೆ
0: ಇಲ್ಲ ಸರ್, ಯಾಕಂದ್ರೆ ಮರೆಯಕ್ಕೆ ಆಗಲ್ಲ ಕೆಲವೊಂದು ಆತರ ಸಿಚುಯೇಷನ್ಗಳು ನಾವು ನೋಡಿರ್ತೀವೋ ಇಲ್ವೋ ಅದನ್ನ ಹೇಳಿದಾಗ ಅದರಲ್ಲಿ ನೂರಕ್ಕೆ ನೂರು ಸತ್ಯತೆಗಳಿರುತ್ತೆ ಸರ್. ಹಾಗಾಗಿ ಇದು ಕಾರ್ಯಕ್ರಮ ಹೀಗೆ ಮುಂದುವರಿದೆ ಸರ್.
1: ಖಂಡಿತ ಖಂಡಿತ,
0: ನಮಗೆ ಅವಕಾಶಗಳು ಸಿಕ್ಕಿ ಅಂತ ನಾನು ನಿಮಗೆ ಕೇಳ್ತೀನಿ.
1: ಖಂಡಿತ, ನೀವು ನಮ್ಮ ಜೊತೆ ಇರಿ, ಹೀಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗ್ತೇವೆ. ಧನ್ಯವಾದ
0: ಧನ್ಯವಾದ
1: ಧನ್ಯವಾದ. ಕೇಳಿದ್ರೆ ಸಂದೇಶಗಳು ಕೂಡ ಇದ್ದಾವೆ, ಕರೆಗಳು ಕೂಡ ಬರ್ತಾ ಇದ್ದಾವೆ. ನಿಮ್ಮ ಕತೆ ಕಟ್ಟುವ ಕಾರ್ಯಕ್ರಮಕ್ಕೆ 3 ವರ್ಷದ ಸಂಭ್ರಮ. ಹಲೋ ಹಲೋ
2: ಹಲೋ ಸರ್, ನಮಸ್ಕಾರ.
1: ನಮಸ್ತೆ, ಯಾರಿದು?
2: ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಾ.
1: ಚಿಕ್ಕಪ್ಪ ಶಾರದಾ ರಾಮೇಶ್ವರದಿಂದ, ಶಿವಮೊಗ್ಗ, ಹೇಳಿ ಸರ್.
2: ನಿಜಕ್ಕೂ ಒಂದು ಒಳ್ಳೆ ವಿಷಯ ಇವತ್ತು, ಯಾಕಂದ್ರೆ ಸತತ 3 ವರ್ಷ ದಾಟಿ 4ನೇ ವರ್ಷಕ್ಕೆ ಕಾಲಿಟ್ಟಿದೆ ಈಗ.
1: ಹೌದು ಹೌದು,
2: ಕತೆ ನಿಮ್ಮ ಜೊತೆ. ಈ ಕತೆಗಳಲ್ಲಿ ನಾವು ಎಷ್ಟೋ ಒಂದು ತಿಳ್ಕೊಂಡಿರೋದು ಉಂಟು. ಯಾಕೆಂದ್ರೆ ಪ್ರತಿ ಒಂದು ಕತೆನೂ ಅರ್ಥಪೂರ್ಣವಾದ ಕತೆಗಳನ್ನೇ ನೀವು ತಗೊಂಬಂದಿದ್ರಿ.
1: ಹೌದು,
2: ಭಾನುವಾರ ಬಂತು ಅಂದ್ರೆ ಕತೆ ಕೇಳೋದು ಅದನ್ನ ಬಿಡಿಸೋದು ಅನ್ನೋದೇ ನಮಗೊಂದು ಒಂದು ಕಾತುರ. ನಿಜಕ್ಕೂ ಎಷ್ಟೋ ಸಲ ನಾನು ಈ ಕತೆಗಳನ್ನ ಕೇಳಿ ಕಣ್ಣೀರ್ ಹಾಕಿರೋದು ಉಂಟು. ನಿಜಕ್ಕೂ ನೀತಿ ಕತೆಗಳನ್ನೇ ನೀವು ತಗೊಂಬಂದು ಪ್ರಸಾರ ಮಾಡಿದಿರಾ. ನಾವೆಲ್ಲರೂ ಕೂಡ ಕೇಳಿದೀವಿ, ಬರೀ ಕೇಳದಷ್ಟೇ ಅಲ್ಲ, ಆ ಎಲ್ಲ ಕತೆಗಳನ್ನು ನೀವು ಒಟ್ಟುಗೂಡಿಸಿ ಒಂದು ಬುಕ್ಕಿನ ರೂಪದಲ್ಲಿ ತಗೊಂಡ್ ಬಂದಿದ್ದೀರಾ.
1: ನನಗೆ ಈಗಲೂ ನೆನಪಿದೆ, ಆ ಪುಸ್ತಕ ಬಿಡುಗಡೆಯಲ್ಲಿ 20 ಪುಸ್ತಕಗಳು ಬೇಕು ಸರ್ ಅಂತ ತಗೊಂಡೋಗಿ ನೆನಪಿದೆ. ನೀವು ತಗೊಂಡೋಗಿರೋದು ಉಡುಗೊರೆಯಾಗಿ ಕೊಡ್ತೀನಿ ಅಂತ ತಗೊಂಡ್ರಿ, ನೆನಪಿದೆ ನನಗೆ.
2: ನೋಡಿ ಸರ್, ನನ್ನ ತರನೇ ಎಲ್ಲರೂ ಕೇಳಿದ್ರು ತಗೊಂಡ್ಬಿಟ್ರೆ ನೀವು ಆ ಒಂದು ಕತೆ ಪುಸ್ತಕವನ್ನು ತಯಾರು ಮಾಡಿದ್ದು ಕೂಡ ನಿಮಗೂ ಕೂಡ
1: ಖಂಡಿತ ಇನ್ನೂ ಕೂಡ ಸರಣಿ ರೂಪದಲ್ಲಿ ಕತೆ ಪುಸ್ತಕ ಬರುತ್ತೆ. ಸೊ ನಿಮಗೆ ವಿಶೇಷವಾದ ಧನ್ಯವಾದಗಳು.
2: ಖಂಡಿತವಾಗ್ಲು ಸರ್, ನಾನು ನೋಡಿ ಸರ್, ನಾನು ಪುಸ್ತಕಗಳು ತಂದಿದ್ದೇನಲ್ಲ, ನಾನು ಯಾವ್ದೇ ಕಾರಣಕ್ಕೂ ಯಾರ ಹತ್ರ ದುಡ್ಡು ಇಸ್ಕೊಳ್ಳೋದಿಲ್ಲ ಸರ್, ನಾನು ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ ಸರ್, ಪ್ರತಿ ಒಬ್ಬರಿಗೂ ಗಿಫ್ಟ್ ಆಗಿ ಕೊಡ್ತೀನಿ. ನೀವು ಕತೆ ಓದಿದ ಮೇಲೆ ಆ ಕತೆವನ್ನ ತಯಾರು ಮಾಡಿದಂತ ಒಂದು ಏನು ನಮ್ಮ ಗಣೇಶ್ ಕ್ಯಾಂಚನಲ್ ಸರ್ ಇದಾರಲ್ಲ, ಅವ್ರ ನಂಬರ್ಗೆ ಒಂದು ಫೋನ್ ಮಾಡಿ ಹೇಳ್ಬಿಡಿ ಸರ್, ನಿಮ್ ಕತೆ ಏನ್ ಅನಿಸ್ತು ಅಂತ. ನಾನು ಇಷ್ಟ ಹೇಳ್ತೇನೆ ಹೊರತು ಅವರಿಂದ ನಾನು ಯಾವ ದುಡ್ಡನ್ನು ನಾನು ಇಷ್ಟ ಪಡೋದಿಲ್ಲ, ಇಸ್ಕೊಳಕ್ಕೂ ಹೋಗೋದಿಲ್ಲ.
1: ಬಹಳ ಸಂತೋಷ, ನನಗೆ ಕರೆ ಮಾಡೋ ಜೊತೆಗೆ ಆಕಾಶವಾಣಿ ಕೂಡ ಧನ್ಯವಾದವನ್ನ ಹೇಳೋಣ. ಆಕಾಶವಾಣಿಯಿಂದ ಮಾತ್ರ ಇದು ಸಾಧ್ಯವಾಗಿರುವಂತದ್ದು.
2: ಹೌದು ಸರ್,
1: ಸೊ ಹಾಗಾಗಿ ನಿಮಗೂ ಕೂಡ ವಿಶೇಷವಾದ ಧನ್ಯವಾದ.
2: ಹೌದು ಸರ್, ನನ್ನ ಕರನೇ ಎಲ್ಲ ನಮ್ಮ ಕೇಳಿದ್ರು ಪ್ರತಿಯೊಬ್ರು ಕೂಡ ಆ ಪುಸ್ತಕ ಬರೀ ಕೇಳಿದ್ರೆ ಅಷ್ಟೇ ಸಾಲದು ಸರ್, ಅದನ್ನ ಓದಿದಾಗ ಗೊತ್ತಾಗುತ್ತೆ ಅದ್ರ ಕತೆ ಒಂದು ಸಾರಾಂಶ ಏನು ಅಂತ ಹೇಳಿ. ಆ ಪುಸ್ತಕಗಳನ್ನ ತಗೊಂಡು ಓದಿದಾಗ್ಲೇ ಸರ್ ಗೊತ್ತಾಗೋದು ಪ್ರತಿಯೊಬ್ಬ ಕೇಳಿದ್ರಲ್ಲಿ. ನಾ ಈ ಮೂಲಕ ಕೇಳೋದಿಷ್ಟೇ, ಅದನ್ನ ಎಷ್ಟು ಒಂದು 3 ವರ್ಷದಿಂದ ಕಷ್ಟಪಟ್ಟು ಕತೆಗಳನ್ನ ತಂದು ನೀವು ಆ ಒಂದು ಕತೆಯನ್ನ ಪುಸ್ತಕ ರೂಪದಲ್ಲಿ ತಂದು ಬಿಡುಗಡೆ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರನ್ನು ಸಮ್ಮುಖದಲ್ಲಿ ಆ ಒಂದು ರಾಘವೇಂದ್ರ ಸರ್ ಒಂದು
1: ಬಿಡುಗಡೆ ಮಾಡಿ.
2: ಹಾಗಾಗಿ ನಾವ್ ಈ ಕತೆ ಪುಸ್ತಕ ಓದ್ಬೇಕು, ಓದೋದನ್ನ ನಾವು ರೂಢಿ ಮಾಡ್ಕೋಬೇಕು.
1: ಆಯ್ತು ಸರ್,
2: ಖಂಡಿತ
1: ನಮಗೂ ಖುಷಿ ಆಯ್ತು, ಹೀಗೆ ಭಾಗವಹಿಸ್ತೀರಿ ಕತೆಯನ್ನು ಮುಂದುವರಿಸ್ತಾ.
2: ಧನ್ಯವಾದ,
1: ನಮಸ್ತೆ. ಕೇಳಿದ್ರೆ ಕತೆ ಕಾರ್ಯಕ್ರಮ 3 ವರ್ಷವನ್ನು ದಾಟಿ 4ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದೆ ಆಕಾಶವಾಣಿ ಭದ್ರಾವತಿ ನಿಲಯದಿಂದ. ಈಗ ಶಿವಮೊಗ್ಗ, ಭದ್ರಾವತಿ ನಿಲಯ ಎರಡೂ ಆಗಿದೆ ಅಲ್ವೇ. ಸೊ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ
3: ಹಲೋ
1: ಹಲೋ, ನಮಸ್ತೆ, ಯಾರಿದು?
3: ನಮಸ್ತೆ, ನಾನು
1: ಚಂದ್ರಿಕಾ ಜಗನ್ನಾಥ್ ಅವ್ರ ನೇರ್ಲಗುಂಡಿಯಿಂದ ಹೇಳಿ.
3: ಮೊದಲನೇದಾಗಿ ನಮ್ಮ ಕತೆ ಕಟ್ಟೋಣ ಕಾರ್ಯಕ್ರಮಕ್ಕೆ 3ನೇ ವರ್ಷ ತುಂಬಿರೋದು ಪ್ರಯತ್ನ, ಶುಭಾಶಯಗಳು. ಗಣೇಶ್ ಸರ್ಗೆ ಅಭಿನಂದನೆಗಳು.
1: ಧನ್ಯವಾದ.
3: ಅದು ಕಾರ್ಯಕ್ರಮದ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ ಸರ್, ಪ್ರತಿ ವಾರ ನೀವೆಲ್ಲಿಂದ ಹುಡುಕ್ತೀರಾ ಅಂತ ನಮ್ಗೆ ಆಶ್ಚರ್ಯ.

0: ಎಂತ ಎಂತ ನೀತಿ ತುಂಬಿರ ಕತೆಗಳಲ್ಲ ಸರ್ ಎಲ್ಲವೂ. ಒಂದು ಒಂದು ವಾರದ್ದಾದ್ರೂ ಕತೆಗಳು, ಇವತ್ತು ಯಾಕ ನಮಗ್ ಬೋರ್ ಆಯ್ತಪ್ಪ ಅನ್ಸಿರೋ ದಿನನೇ ಇಲ್ಲ ನಮ್ಗೆ.
1: ಎಲ್ಲ ನಿಮ್ಮಂತ ಹಿರಿಯರ ಅನುಭವಗಳನ್ನೇ ಕತೆ ರೂಪದಲ್ಲಿ ಬಂದಿರೋ ಜಾಸ್ತಿ.
0: ಖಂಡಿತ ಸರ್, ನೀವು
1: ನೋಡಿದ
0: ಚಿತ್ರಣನ ಬರಹ ರೂಪದಲ್ಲಿ ಬಿಚ್ಚಿಡ್ತಾ ಇದ್ದೀರಾ. ಯಾವ್ದು ಅದ್ರಲ್ಲಿ ಇದಿಲ್ಲ, ಕಾಲ್ಪನಿಕ ಅಂತ ಹೇಳ್ತಾರಲ್ಲ ಆತರ ಕಾಲ್ಪನಿಕ, ವಾಸ್ತವತ್ತೇ ತುಂಬಿರುತ್ತೆ ಎಲ್ಲಾ ಕತೆಗಳಲ್ಲೂ. ವಾಸ್ತವಿಕವಾಗಿ ಬರ್ದಿರ್ತೀರಾ, ನಮಗ್ ಅನ್ನಿಸ್ತಿದೆ ನೀವೆಲ್ಲೂ ಹುಡುಕಿ ಏನೋ ಮಾಡಿ ಬರ್ದಿರೋ ಕತೆಗಳಲ್ಲ ಸರ್, ನಿಜ ಜೀವನ ಚಿತ್ರಣನ ನಮ್ಮ ಮುಂದಿಡ್ತಿದ್ದಾರೆ, ಮತ್ತದ್ರಲ್ಲಿ ಅರಿವು ಮೂಡಿಸುವಂತ ಕತೆಗಳು.
1: ಖಂಡಿತ ಖಂಡಿತ, ಸಂತೋಷ.
0: ಯಾವುದೋ ಒಂದು ಹಂಗೆ ಸುಮ್ನೆ ಒಂದ್ ಹಿಂಗ್ ಬರ್ತಿದಾರಪ್ಪ ಏನೋ ಕತೆ ಹೇಳ್ಬೇಕು ಅನ್ನೋ ತರ ಇಲ್ಲ. ಜೀವನದಲ್ಲಿ ಎಲ್ಲರ ಅಳವಡಿಸ್ಕೋಬೇಕು, ಮತ್ತೆ ಎಲ್ಲವೂ ಅರಿವು ಅವೇರ್ನೆಸ್ ಕೂಡ ಅಂತದ್ದು ಕತೆಗಳು ಸರ್. ಅದು
1: ಖಂಡಿತ, ನೀವು ಸಾಕ್ಷಿಯಾಗಿ ನೆನಪಿದೆ ನನಗೆ ಕತೆ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ. ಸೊ ನಿಜವಾಗ್ಲೂ ಸಂತೋಷ,
0: ನೂರಾರು ಪುಸ್ತಕಗಳು ಹೊರಗ್ ಬರ್ಲಿ. ಮತ್ತೆ ಸರ್, ನಾನೊಂದು ಕಾರ್ಯಕ್ರಮದ ಮುಖಾಂತರ ಹೇಳೋದು, ಇವತ್ ಸಂಡೇ ಇರುತ್ತೆ, ನೀವ್ ಅದಕ್ಕೋಸ್ಕರ ವಿಶೇಷವಾಗಿ ಭಾನುವಾರ ಇಟ್ಕಂತೀರ. ಮಕ್ಕಳುಗಳಿಗೆ ಯಾರ್ಯಾರ ಮನೇಲಿ ಮಕ್ಕಳಿದಾರೋ ಅವರು ಇದೊಂದು ಬಿಡುವು ಟೈಮ್ ಮಾಡ್ಕೊಂಡು ಮಕ್ಕಳಿಗೆ ಕೂರಿಸ್ಬೇಕು ಈ ಕಥೆಯಲ್ಲಿ. ಬರೀ ದೊಡ್ಡವರಷ್ಟೇ ತಿಳ್ಕೊಳ್ಳೋದಿರಲ್ಲ, ತಿಳ್ಕೊಂಡು ಮಕ್ಕಳಿಗೂ ಕತೆಗಳು ಹೇಳ್ಬೇಕು. ಅಜ್ಜಿ ಕತೆಗಳು ಮತ್ತೆ ಶುರು ಮಾಡ್ಬೇಕು ಇದ್ರ ಮುಖಾಂತರ.
1: ಬಹಳ ಒಳ್ಳೆ ಸಂಗತಿ ಹೇಳಿದ್ರಿ
0: ಕಾರ್ಯಕ್ರಮ ಸರ್, ಯಾವ ಕಾರಣಕ್ಕೂ ಇದನ್ನ ನಿಲ್ಲಿಸ್ಬೇಡಿ.
1: ಖಂಡಿತ ಖಂಡಿತ,
0: ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಬೇಕು ಇವತ್ತಿನ ದಿನಮಾನಗಳಲ್ಲಿ.
1: ಬಹಳ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ, ತುಂಬಾ ಚೆನ್ನಾಗಿ ಹಂಚಿಕೊಂಡ್ರಿ. ಧನ್ಯವಾದ.
0: ಧನ್ಯವಾದ ಸರ್ ಅವಕಾಶಕ್ಕಾಗಿ.
1: ಧನ್ಯವಾದ ಹೇಳಿದ್ರೆ, ಸಂದೇಶಗಳು ಕೂಡ ಕಳಿಸ್ತಾ ಇದ್ರಿ, ನೋಡ್ತಾ ಇದ್ದೇನೆ. ಸೊ ಕರೆಗಳು ಮತ್ತೊಂದು ಬಂತು. ಯಾರ್ದಿದು? ಹಲೋ, ನಮಸ್ತೆ ಆಕಾಶವಾಣಿ.
2: ನಮಸ್ತೆ ಸರ್.
1: ಯಾರಿದು?
2: ಭದ್ರಾವತಿಯಿಂದ
1: ಹೇಳಿ ಸರ್.
2: ಕತೆಗಳು ಜೀವನದಲ್ಲಿ ಒಂದು ಸ್ಫೂರ್ತಿಯಾಗಿರ್ಬೋದು, ನೀತಿ ತತ್ವ ಅರಿವು ಜ್ಞಾನ ಇತಿಹಾಸ ಎಲ್ಲವನ್ನ ತಿಳಿಸ್ಕೊಡ್ತವೆ. ನಿಮ್ಮ ಎಲ್ಲಾ ಕತೆಗಳು ಚೆನ್ನಾಗಿದೆ. ಇಂಥ ಕತೆನೆ ಅಂತಾನು ಹೇಳಕ್ಕಾಗಲ್ಲ, ಎಲ್ಲಾ ಕತೆಯಿಂದನು ಒಂದೊಂದು ಕಲಿಬಹುದು ನಾವು.
1: ಹಂಗಾಗಿ
2: ಮೂರನೇ ವರ್ಷ ತುಂಬಿ ನಾಲ್ಕನೇ ಸಂತ ಕಾಲಿರ್ತಾ ಇದೆ.
1: ಹೌದು ಸರ್,
2: ಅಭಿನಂದನೆಗಳನ್ನ ತಿಳಿಸ್ತಾ ಇದೀವಿ.
1: ತಮ್ಮ ಹಾರೈಕೆಗೆ ಧನ್ಯವಾದ ನಮ್ಮ ಕಡೆಯಿಂದ.
2: ಒಳ್ಳೊಳ್ಳೆ ಕತೆಗಳು ಬರಲಿ ಸರ್.
1: ಧನ್ಯವಾದ ಸರ್, ಧನ್ಯವಾದ ಸರ್, ಥ್ಯಾಂಕ್ ಯು. ಕೇಳಿದ್ರೆ ಕತೆ ಕಾರ್ಯಕ್ರಮ ಶುರುವಾಗಿ ಮೂರಿಂದ ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ತಾವೆಲ್ಲ ಕತೆ ಕೇಳಿದಿರಿ, ಈಗ ಕರೆ ಮಾಡಿ ತಮ್ಮ ಸಂಭ್ರಮವನ್ನು ಹಂಚಿಕೊಳ್ತಾ ಇದ್ದೀರಿ. ಮುಂದಿನ ಕರೆ. ಹಲೋ,
3: ನಮಸ್ತೆ.
1: ನಮಸ್ತೆ, ಯಾರಿದು?
3: ಗೀತಾ ಮಲಗೋಪ್ಪ.
1: ಗೀತಾ ಅವರು ಮಲಗೋಪ್ಪದಿಂದ ಹೇಳಿ ಮೇಡಮ್. ಧನ್ಯವಾದ.
3: ಕತೆ ಕಟ್ಟೋಣ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಮುಂದೆ ಕೂಡ ನಿಮಗೆ ಪ್ರಸಾರ ಆಗ್ಲಿ ಕತೆಗಳು, ನಮ್ಮೆಲ್ಲ ಶ್ರೋತೃಗಳಿಗೆ ಒಳ್ಳೊಳ್ಳೆ ನೀತಿ ಕತೆಗಳು ಬರ್ಲಿ ಅಂತ ಆಶಿಸ್ತೀನಿ.
1: ಖಂಡಿತ.
3: ಹಾ ಸರ್, ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ.
1: ಹೌದು,
3: ನಿನ್ನೆ ಮೊನ್ನೆ ಭಾಗವಹಿಸಿರೋ ತರ ಇದೆ.
1: ಖಂಡಿತ, ಮುಂದಿನ ದಿನಗಳಲ್ಲಿ ಮತ್ತೆ ಸರಣಿ ರೂಪದಲ್ಲಿ ಪುಸ್ತಕ ಬರುತ್ತೆ, ತಿಳಿಸುವ ಸೇರುವ.
3: ನಾವು ಕತೆ ಓದ್ತಾ ಇದೀವಿ. ಪುಸ್ತಕ ರೂಪದಲ್ಲಿ ತಂದಿರೋದು ಇನ್ನೊಂದು ಪ್ಲಸ್ ಪಾಯಿಂಟ್ ಸರ್. ಆಗ ನಮಗೆ ಕೇಳಕ್ ಆಗದೆ ಇರೋರಿಗೆ ಮತ್ತೆ ಮಕ್ಕಳಿಗೆಲ್ಲ ಮನೆಯಲ್ಲಿ ನಿಂತು ಹೇಳಲಿಕ್ಕೆ ಪುಸ್ತಕ ತುಂಬಾ ಸಹಾಯ ಆಗ್ತಾ ಇದೆ.
1: ಖಂಡಿತ ಖಂಡಿತ, ನಿಮ್ಮ ಮಾತುಗಳಿಗೆ ಧನ್ಯವಾದ.
3: ತಂದೆಯ ತ್ಯಾಗ ಪ್ರೀತಿ ಅನ್ನೋ ಕತೆ ಸರ್. ಮಗ ತನಗೋಸ್ಕರ ಮೂರು ವರ ಕೇಳ್ತಾನೆ, ಆದ್ರೆ ತಂದೆ ನನ್ನ ಮಗ ಏನ್ ಕೇಳ್ತಾನೋ ಅದೇ ವರ ಅವನಿಗೆ ಕೊಡಿ ಅಂತ ದೇವರಲ್ಲಿ ಬೇಡ್ಕೊಳ್ತಾರೆ.
1: ಎಸ್, ನದಿ ದಾಟ ಹೋಗ್ಬೇಕಾದ್ರೆ ಒಂದು ದ್ವೀಪ ಸಿಗುತ್ತೆ, ಅಲ್ಲಿ ನಡೆದಂತ ಘಟನೆ. ಹೌದು, ಖಂಡಿತ ಖುಷಿ ಆಯ್ತಮ್ಮ. ಧನ್ಯವಾದ ತಮಗೆ. ಹೇಳಿದ್ರೆ ಕತೆ ನಿಮ್ಮನ್ನ ಪರಿವರ್ತನೆ ಮಾಡೋ ಜೊತೆಗೆ ನನಗೆ ನಾನೇ ಪರಿವರ್ತನೆ ಆದಂತ ಸಾಕಷ್ಟು ಸನ್ನಿವೇಶಗಳು ಇದೆ, ಸಂದರ್ಭಗಳಿದೆ. ನನ್ನನ್ನು ನಾನು ಪರಿವರ್ತನೆ ಜೊತೆಗೆ ಒಂದಿಷ್ಟು ತಿಳ್ಕೊಳ್ಳಿಕ್ ಕೂಡ ದಾರಿ ಮಾಡಿಕೊಡ್ತು ಆಕಾಶವಾಣಿ ಈ ಕತೆಗಳ ಮೂಲಕ. ಸೊ ಹಾಗಾಗಿ ನಾನು ಆಕಾಶವಾಣಿ ಕೃತಜ್ಞತೆಯನ್ನು ಸಲ್ಲಿಸೋ ಜೊತೆಗೆ ನಮ್ಮ ನಿಲಯ ನಿರ್ದೇಶಕರಿಗೆ, ತಾಂತ್ರಿಕ ವಿಭಾಗದವರಿಗೆ, ಸಿಬ್ಬಂದಿಯವರಿಗೆ ವಿಶೇಷವಾದ ಧನ್ಯವಾದವನ್ನು ತಿಳಿಸ್ತೇನೆ. ಮುಂದುವರ್ಸಕ್ಕೆ ಸಹಾಯ ಮಾಡಿದ ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ಮುಂದಿನ ಕರೆ. ಹಲೋ, ಯಾರಿದು?
4: ನಮಸ್ತೆ ಸರ್.
1: ನಮಸ್ತೆ,
4: ಇದೇ ಪ್ರಶ್ನ ಕಾಲ್ ಮಾಡ್ತಾರೆ ಆಕಾಶವಾಣಿಗೆ.
1: ಬಹಳ ಖುಷಿ ಆಯ್ತು. ತಮ್ಮ ಹೆಸರು?
4: ಸರ್, ನಮ್ಮ ಹೆಸರು ಸುನೀಲ್.
1: ಎಲ್ಲಿಂದ ಮಾಡ್ತಿದ್ದೀರಿ?
4: ನಾವು ಭದ್ರಾವತಿಯಿಂದ ಸರ್ ಮಾತಾಡ್ತೀವಿ.
1: ಬಹಳ ಸಂತೋಷ, ಮಾತಾಡಿ
4: ಸರ್. ನಿಮ್ ಫ್ಯಾನ್ ನಾನು.
1: ಹೇಳಿ ಸರ್.
4: ಎರಡು ವರ್ಷದಿಂದ ಕತೆ ಕೇಳ್ತೀನಿ ಸರ್, ತುಂಬಾ ಚೆನ್ನಾಗಿದೆ.

0: ಜೀವನದಲ್ಲಿ ಅಳವಡಿಸ್ಕೊಬೇಕು ಮೇನ್. ನಿಮ್ ಕಥೆಗಳು ಸರ್ ನಂಗೆ ತುಂಬಾ ಇಷ್ಟ ಸರ್ ನಿಮ್ ಕತೆ.
1: ಬಹಳ ಸಂತೋಷ ಆಯ್ತು, ಅದು ನಾಲ್ಕು ಜನರಿಗೆ ಉಪಯೋಗ ಆದ್ರೆ ಅದೇ ಸಾರ್ಥಕ. ಧನ್ಯವಾದ ನಿಮ್ಮ ಮೊದಲ ಕರೆಗೆ ಮಾಡಿ ಮಾತಾಡಿದ್ವಿ, ಸಂತೋಷ ಆಯ್ತು.
0: ಧನ್ಯವಾದ
1: ಸರ್. ಧನ್ಯವಾದ ಧನ್ಯವಾದ. ಹೇಳಿದ್ರೆ ಸಂದೇಶಗಳು ಸಾಕಷ್ಟಿದೆ, ಚಿಂತೆ ಮಾಡಬೇಡಿ, ಸಂದೇಶಗಳನ್ನೆಲ್ಲ ಓದ್ತೇನೆ. ಕರೆ ಎಲ್ರಿಗೂ ಸಿಗದೇ ಇದ್ರೆ ಚಿಂತಿಸೋದು ಬೇಡ, ಸಂದೇಶಗಳನ್ನು ಕಳಿಸಿ ಅದನ್ನು ಓದ್ತೇನೆ ನಾನು. ಯಾರಿದು, ಜ್ಯೋತಿ ರಾಜಶೇಖರ್ ಅವರು. ನಮಸ್ತೆ ಸರ್, 3 ವರ್ಷ ಕತೆ ನಿಮ್ಮ ಜೊತೆ ಕಳೆದೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಾ. ಮಕ್ಕಳ ಹಾಗೆ ಕತೆಗಳು ಕೇಳ್ತೇವೆ, ಕತೆ ನಿಮ್ಮ ದಿಕ್ಕಿನಲ್ಲಿ ನಮ್ಮ ಕತೆಯೂ ಸಾಗಿದ ಸಂಭ್ರಮ ಪಡ್ತೇವೆ. ಹೀಗೆ ಕೇಳಿದ್ರ ಜೊತೆ ನಿಮ್ಮ ಕತೆ ನಿರಂತರವಾಗಿ ಸಾಗಲಿ ಎಂದು ಆಶಿಸುವೆ ಅಂತ ಹೇಳ್ಬಿಟ್ಟು ಜ್ಯೋತಿ ರಾಜಶೇಖರ್ ಅವರು ಕಳಿಸಿದಿರಿ. ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ಹಲೋ ಹಲೋ ಆಕಾಶವಾಣಿ, ಯಾರಿದು?
2: ನಮಸ್ತೆ
1: ಸರ್.
2: ನಮಸ್ತೆ.
1: ರೂಪ ಹೆಚ್ ಪೊಲೀಸ್ ಕ್ವಾರ್ಟರ್ಸ್ ಇಂದ ಖುಷಿ ಆಯ್ತು, ಹೇಳಿ.
2: ಹೌದು ಸರ್. ಸರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ. 3 ವರ್ಷ ತುಂಬಿ 4ನೇ ವರ್ಷ ಕಾಲಿಟ್ಟಿದ್ರು. ಹೃದಯಪೂರ್ವಕವಾದ ನಾವು ಒಂದು ಧನ್ಯವಾದವನ್ನು ಅರ್ಪಿಸ್ತೀವಿ ಸರ್.
1: ಬಹಳ ಖುಷಿ ಆಯ್ತು ತಮ್ಮ ಅಭಿಮಾನದ ನುಡಿಗೆ.
2: ಪ್ರತಿಯೊಂದು ಕಥೆಗಳು ಸರ್ ನಮ್ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಅಷ್ಟು ಒಳ್ಳೊಳ್ಳೆ ನೀತಿಗಳು ಸಾರಾಂಶಗಳು ಇರ್ತವೆ ಸರ್ ಪ್ರತಿಯೊಂದು ಕಥೆಯಲ್ಲಿ. ನೀವು ಹೇಳುವಂತ ಕಥೆ ಹೇಳುವ ಶೈಲಿ ಇದೆ ಅಲ್ಲ ಸರ್, ತುಂಬಾ ಚೆನ್ನಾಗಿರುತ್ತೆ ಸರ್. ತುಂಬಾ ಚೆನ್ನಾಗಿರುತ್ತೆ. ನಮಗೆ ಪ್ರತಿ ಭಾನುವಾರ ಬಂತಂದ್ರೆ ಕತೆ ಕೇಳೋದು ನಮಗೆ ಮಿಸ್ ಮಾಡ್ಕೊಳಕ್ಕೆ ಆಗಲ್ಲ ಸರ್. ಏನೇ ಕೆಲಸಗಳು ಇದ್ರು ಸರ್ ಬಿಟ್ಟು ನಾವು ಎಷ್ಟು ಕತೆ ಕೇಳ್ಬೇಕು ಅನ್ಸೋಂತ ಇರುತ್ತೆ ಸರ್.
1: ಬಹಳ ಸಂತೋಷ ಆಯ್ತಮ್ಮ.
2: ನಾವು ಬಿಟ್ಟು ಪುಸ್ತಕ ಬಿಡುಗಡೆ ಸಮಯದಲ್ಲಿ ನಾವು
1: ಹೌದು ಹೌದು ನೆನಪಿದೆ
2: ತುಂಬಾ ಸರ್. ನಾನು ಒಬ್ಬಳೇ ಅಲ್ಲ ಸರ್, ನಮ್ಮ ಒಂದು ವಾಟರ್ ಹೌಸ್ ಅಲ್ಲಿ ಅಕ್ಕಪಕ್ಕದವರು, ಹುಡುಗರು ಮತ್ತೆ ಅಕ್ಕಪಕ್ಕದ ಮನೆ ನೆರೆಹೊರೆದವರು ಎಲ್ಲರೂ ಸರ್ ಬುಕ್ಸ್ ಓದಿ ತುಂಬಾ ಖುಷಿ ಪಟ್ಟರು ಸರ್. ಇಂತ ಸರಳವಾದ ಒಂದು ಭಾಷೆಯಲ್ಲಿ ಎಲ್ಲರಿಗೂ ಅರ್ಥ ಆಗುವಂತೆ ಎಷ್ಟು ಈ ಸುಲಭವಾಗಿದೆ ಸರ್ ಕತೆ, ಎಲ್ಲರಿಗೂ ಅರ್ಥ ಆಗುವಂತೆ ಇದೆ ಸರ್. ಪ್ರತಿಯೊಂದು ಕತೆಗಳು ಸರ್ ತುಂಬಾ ಇಷ್ಟ ಆಗಿದೆ,
1: ತುಂಬಾ ತುಂಬಾ ಇಷ್ಟ ಆಗಿದೆ ಸರ್. ನಿಮ್ಮ ಶುಭ ಹಾರೈಕೆ ಮತ್ತೆ ಅದು 4 ಜನ ತಲುಪಿ ಸಾರ್ಥಕ ಆಯ್ತಲ್ಲ ಅದೇ ಖುಷಿ ಪಡುತ್ತದ್ದು. ಖಂಡಿತ ಖಂಡಿತ ಮೇಡಮ್,
2: ತುಂಬಾ ತುಂಬಾ ಖುಷಿ ಪಟ್ಟಿದ್ದಾರೆ ಸರ್, ತುಂಬಾ ಸಂತೋಷ ಪಟ್ಟಿದ್ದಾರೆ. ಈ ರೀತಿಯ ನೀತಿ ಕಥೆಗಳು ಇನ್ನೂ ಬರ್ಲಿ ಸರ್ ಮುಂದೆ, ಅದು ಎಲ್ಲಿಂದ ಹುಡ್ಕೊಂಡು ತಗೊಂಡ್ಬರ್ತೀರ ಸರ್ ಗೊತ್ತಿಲ್ಲ. ಒಳ್ಳೊಳ್ಳೆ ನೀತಿ ಕಥೆಗಳನ್ನ ತರ್ತೀನಿ ಸರ್ ನಾನು.
1: ಖಂಡಿತ ಖಂಡಿತ,
2: ತುಂಬಾ ಖುಷಿ ಆಗುತ್ತೆ ಸರ್ ಇದು.
1: ಎಸ್, ತಮ್ಮ ಮನದಾಳದ ಹಾರೈಕೆಗೆ ಧನ್ಯವಾದ.
2: ತುಂಬಾ ಖುಷಿ ಆಗುತ್ತೆ.
1: ಖಂಡಿತ ಖಂಡಿತ, ನಿಮಗೂ ಧನ್ಯವಾದ. ಹೀಗೆ ಕೇಳ್ತಾ ಇರಿ, ಕಥೆಗಳನ್ನು ಮುಂದುವರಿಸ್ಕೊಂಡು ಹೋಗೋಣ ನಾವು ನೀವೆಲ್ಲ. ಧನ್ಯವಾದ. ಕೇಳಿದ್ರೆ ಮತ್ತೊಂದು ಕರೆ. ಹಲೋ
3: ನಮಸ್ತೆ ಗಣೇಶ್ ಜಿ ಅವರೇ.
1: ಓಹೋ, ನಮ್ಮ ಆಕಾಶವಾಣಿ ಡಾಕ್ಟರ್ ಬಸವರಾಜ್ ಅವರು.
4: ಅಳವಡಿಸಿಕೊಳ್ಳುವಂತದ್ದು ಬಹಳ ಮೌಲ್ಯಯುತವಾದ ಚಿಂತನೆಗಳಿದ್ದಾವೆ.
1: ಬಹಳ ಸಂತೋಷ.
4: ಹಾಗೇನೆ

0: ಆ ಕಲ್ಪನೆಗಳನ್ನೆಲ್ಲ ನಿವಾರಿಸಿ ಮಾಡುವುದು ಕಥೆಗಳೇ. ಆ ಕಥೆಗಳನ್ನ ನಾವು ಅದಕ್ಕೆ ಹೇಳ್ತೀವಿ, ನಾವು ಒಂದು ಗಾದೆ ಹೇಳ್ತೀವಲ್ಲ, ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡ್ಬೇಕು ಅನ್ನುವಂಥದ್ದು. ಅಂತ ಕಥೆಗಳಿರ್ಬೋದು, ಗಾದೆಗೆ ತಕ್ಕದಾದ ಕಥೆಗಳನ್ನ ಒಳಹೊಕ್ಕಿ ಹೆಕ್ಕಿ ನಮ್ಮ ಎಲ್ಲ ಕೇಳುಗರಿಗೆ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಿ. ತುಂಬಾ ಯಶಸ್ವಿಯಾದ ಜರ್ನಿ. ಇದಕ್ಕೆಲ್ಲ ಸಹಕಾರ ನಮ್ಮ ಏನು ಆಕಾಶವಾಣಿ ಕಾರ್ಯಕ್ರಮದ ಮುಖ್ಯಸ್ಥರಾದಂತ ಎಸ್ ಆರ್ ಭಟ್ ಅವರಿರ್ಬೋದು, ಮತ್ತೆ ನಮ್ಮ ಎಲ್ಲ ತಾಂತ್ರಿಕ ಸಿಬ್ಬಂದಿ ವರ್ಗದವರಿರ್ಬಹುದು, ಹಾಗೂ ನಮ್ಮ ಎಲ್ಲ ಕೇಳುಗರ ಒಂದು ಆಸಕ್ತಿಯಿಂದ ಕತೆ ಮುಂದುವರಿತಾ ಇದೆ, ಹೋಗ್ತಾ ಇದೆ. ಹಾಗೇನೆ ಈ ಕತೆ ಹೀಗೆ ಮುಂದೆ ಸಾಗಲಿ, ನಿಲ್ಲಬಾರದು. ಯಾಕೆಂದ್ರೆ ಸತತವಾಗಿ 3 ವರ್ಷ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರೋದು ಇದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ.
1: ಕಡಿಮೆನೆ
0: ಇರ್ಲಿಲ್ಲ, ಅದು ಅದು ಒಂದು ಭಾಗ. ಆದ್ರೂ ಸಹ ಕಥೆ ಅನ್ನೋದು ಇದೆಯಲ್ಲ. ಈಗ ಕಥೆಗಳು ಎಷ್ಟು ಹೇಳ್ಬೋದು, ಎಷ್ಟೋ ಜನಪದ ಕಥೆಗಳನ್ನ ನಾವು ಕೇಳಿರ್ತೀವಿ, ಆದ್ರೆ ಕಥೆಗಳನ್ನ ಹೆಕ್ಕಿ ಹೆಕ್ಕಿ ತರಬೇಕಲ್ಲ. ಹೊಸದಾಗಿ ಹುಡುಕೋದಿರ್ಬೋದು, ಕಲ್ಪನೆ ಇರ್ಬೋದು, ಇವೆಲ್ಲವನ್ನ ಒಟ್ಟಿಗೆ ತಗೊಂಡು ಹೋಗೋದಿದೆಯಾ ಒಂದಷ್ಟು ನಮ್ಮ ಒಂದು. ಯಾಕೆಂದ್ರೆ ಗಾಂಧೀಜಿಯವರಿಗೆ ಸತ್ಯಹರಿಶ್ಚಂದ್ರ ನಾಟಕ ನೋಡಿ ಮನ ಪರಿವರ್ತನೆ ಹೇಗಾಯ್ತು, ನಮ್ಮ ಕಥೆಗಳು ನಮ್ಮ ಕೇಳುಗರ ಮನಸ್ಥಿತಿ ಬದಲಾವಣೆ ಆಗುತ್ತೆ ಅನ್ನೋದು ನನ್ನ ಸದಾಶಯ ಮತ್ತು ನನ್ನ ಅಭಿಲಾಷೆ.
1: ತುಂಬಾ ಧನ್ಯವಾದ. ಕತೆ ಪುಸ್ತಕ ಬರುವಲ್ಲಿ ನಿಮ್ ಪಾತ್ರನೂ ಕೂಡ ಇದೆ, ಅಕ್ಷರಗಳನ್ನ ತಿದ್ದಿ ತಿಡಿಯುವಲ್ಲಿ ನಿಮ್ ಪಾತ್ರ ಇದೆ, ನಿಮ್ಗೊಂದು ವಿಶೇಷ.
0: ನಾನೊಂದು ಮಾತು ಹೇಳ, ಹೂವಿನಿಂದ ನಾರು ಸ್ವರ್ಗ ಸೇರ್ತು.
1: ಬಹಳ ದೊಡ್ಡ ಮಾತು,
0: ಬಹಳ ಮನಪೂರ್ವಕವಾಗಿ ಹೇಳ್ತಿರೋ ಮಾತು. ತುಂಬಾ ಒಂದು ಪುಸ್ತಕ ರೂಪ ಬರೋದ ಸುಲಭ ಅಲ್ಲ, ಅದನ್ನೆಲ್ಲವನ್ನ ತಂದು ಕಥೆಗಳನ್ನ ಸಂಗ್ರಹ ಮಾಡಿ ಅದನ್ನೆಲ್ಲವನ್ನ ಹೇಳೋದಿದೆಯಲ್ಲ, ಅದ್ಭುತವಾದ ಮಾತು, ಪ್ರಶಂಸನೀಯವಾದ ಮಾತು ಅದು. ಖಂಡಿತ
1: ಖಂಡಿತ, ನಿಮಗೊಂದು ವಿಶೇಷವಾದ ಧನ್ಯವಾದ.
0: ಧನ್ಯವಾದಗಳು. ನಮ್ಮ ಒಂದು ಕಥೆಯನ್ನ ಇವತ್ತು 3 ವರ್ಷದ ಜರ್ನಿ ಇದೆಯಲ್ಲ, ಅದ್ಭುತವಾದದ್ದು. 11 ಕಾಕತಾಳಿಯವರೆಗೆ ನಮ್ಮ ಕ್ಯಾಂಪಸ್ ಕಟ್ಟೆ ಆರಂಭ ಮಾಡಿ ಈ ತಿಂಗಳ 24ಕ್ಕೆ 3 ವರ್ಷ ಆಗ್ತದೆ, ಅದೂ ಸಹ ಈ ಒಂದು ಜರ್ನಿಯಲ್ಲಿ ಇದೆ.
1: ಆ ಸಂಭ್ರಮದಲ್ಲಿ ನಾವು ಬಗೆಯಬೇಕಲ್ಲ ಸದ್ಯದಲ್ಲಿ ಮಾಡಿ.
0: ಖಂಡಿತ ಖಂಡಿತ ಖಂಡಿತ ಖಂಡಿತ ಖಂಡಿತ ಖಂಡಿತ. ಧನ್ಯವಾದಗಳು, ಧನ್ಯವಾದಗಳು.
1: ಕೇಳಿದ್ರೆ ಬಹುಶಃ 3 ವರ್ಷ ಜನ್ಮ ನಿಜವಾಗ್ಕೂ ಸಾರ್ಥಕ ಅನ್ನಿಸ್ತಾ ಇದೆ. ನಾನು ಆರಂಭದಲ್ಲೇ ಹೇಳಿದೆ, ನಮ್ಮ ನಿಲಯ ನಿರ್ದೇಶಕರಂತ ಎಸ್ ಆರ್ ಭಟ್ ಅವರು ತಾಂತ್ರಿಕ ವಿಭಾಗದವರು. ಸೊ ಈ ಕಾರ್ಯಕ್ರಮ ಆರಂಭ ಮಾಡಿ 2023 ಆರಂಭವಾಗಿರೋ ಬೇರೆ ಬೇರೆ ನಿರೂಪಕರಿಗೆ ಉದ್ಘೋಷಕರಿಗೆ ಒಂದೊಂದು ದಿವಸದಲ್ಲಿ ಒಂದೊಂದು ವಿಶೇಷತೆಯನ್ನು ಕೊಡ್ತಾ ಬಂದರು. ಸೊ ಇನ್ನೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ, ಯಾರಿದು? ಸುಮಿತ್ರಾ ಮಾಂಡ್ರೆ. ನಮಸ್ತೆ, ಆರೋಗ್ಯವಾಗಿದ್ದೀರಿ? ಚೆನ್ನಾಗಿದ್ದೇನೆ, ಚೆನ್ನಾಗಿದ್ದೇನೆ. ಹೇಳಿ ಮೇಡಮ್.
2: 3 ವರ್ಷ ಓದಿದ್ವಿ ಸರ್, ಅದರಲ್ಲಿ ತಂದೆ ಆಶೀರ್ವಾದ ಅನ್ನೋದಿದೆ ಅಲ್ಲ ಸರ್, ಅದಂತೂ ತುಂಬಾ ಇಷ್ಟ ಆಯ್ತು ಸರ್ ನನಗೆ.
1: ನಿಜ ನಿಜ.
2: ಕತೆ ಯಾವಾಗ್ಲೂ ಬಾನ್ ಬಾನವ್ರ ನಾವು ಫಸ್ಟ್ ಎಲ್ಲ ಕತ್ತನೆ ಕೇಳ್ತಿದ್ದಿಲ್ಲ ಸರ್, ಏನ ಅನ್ಕೊಂಡಿದ್ವಿ. ಆಮೇಲೆ ನಾವು ಕೇಳ್ತಾ ಕೇಳ್ತಾ ರೂಢಿಯಾಗಿ ಕತೆ ಕಟ್ಬೇಕು, ನಾವು ನಮ್ ಜೀವನದಲ್ಲೇ ಈ ತರದೆಲ್ಲ ನಡೀತಲ್ಲ ಅನ್ಕೊಂಡು ಕೇಳ್ತಾ ಕೇಳ್ತಾ ರೂಢಿ ಆಯ್ತು ಸರ್. ಹಂಗೆ ಕತೆ ಕೇಳ್ಕೊಂಡ್ರ ನಾವು
1: ಕೇಳ್ತಾ ಇರಿ.
2: ಪುಸ್ತಕ ಬರ್ತಿದ್ರು ತುಂಬಾ ತುಂಬಾ ಒಳ್ಳೇದಾಯ್ತು ಸರ್, ಎಲ್ಲರ ನೋಡಿದಾರೆ, ಖುಷಿ ಪಡ್ತಾರೆ ಸರ್. ಹೀಗೆ ಮುಂದುವರಿಲಿ.
1: ಖಂಡಿತ ಮೇಡಮ್, ಧನ್ಯವಾದ ತಮ್ಮ ಶುಭ ಹಾರೈಕೆಗೆ. ನಿಜಕ್ಕೂ ಖುಷಿಯ ಸಂಗತಿ, ಧನ್ಯವಾದ ತಮಗೆ. ಕೇಳಿದರೆ ಕತೆ ನಿಮ್ಮ ಜೊತೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಬಹುಶಃ ನೀವೆಲ್ಲರ ಪ್ರೀತಿ ತುಂಬಿದ ಮಾತುಗಳು ನಿಜಕ್ಕೂ ಮತ್ತೆ ಕತೆ ಮುಂದುವರಿಸಬೇಕು ಅನಿಸಿದೆ. ನಮ್ಮ ಕರೆಯಲ್ಲಿ ಈಗ ಬಸವರಾಜ್ ನೆಲ್ಲಿಸರ್, ಡಾಕ್ಟರ್ ಬಸವರಾಜ್ ನೆಲ್ಲಿಸರ್ ಸರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ.
3: ನಮಸ್ಕಾರ
1: ಸರ್. ನಮ್ಮ ಕತೆ ಕಟ್ಟುವ ಕಾರ್ಯಕ್ರಮಕ್ಕೆ 3 ವರ್ಷದ ಸಂಭ್ರಮ, 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ತಾವು ಕತೆ
3: ಬರ್ದಿದ್ದೀರಿ, ಇದು ಒಂದು ರಜೋತ್ತಮ ಪ್ರಯೋಗ. ಯಾಕೆಂತ ಹೇಳಿದ್ರೆ ನನಗೆ ಕಂಡ ಹಾಗೆ ಜನಪದ ಕಥಾ ಪರಂಪರೆಯನ್ನ ಮುಂದುವರಿಸುವ ರೀತಿಯಲ್ಲಿ ರೀತಿ ಬಹಳ ಚೆನ್ನಾಗಿದೆ. ಮತ್ತು ಯಾವುದೇ ಒಂದು
1: ಸರ್ ಕರೆ ಕಟ್ ಆಗ್ತಾ ಇದೆ ಸ್ವಲ್ಪ ನಿಮ್ದು. ಹಲೋ, ಕರೆಕ್ಟಾಗಿ ಕೇಳ್ತಾ ಇಲ್ಲ ಸರ್. ಸೊ ಧನ್ಯವಾದ ಸರ್ ತಮ್ಮ ಶುಭ ನಿಮಗೆ, ಧನ್ಯವಾದಗಳು. ಮತ್ತೆ ಕರೆ ಸೊ ಇನ್ನೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ಯಾರಿದು?

0: ಬಿಡಿಂದ
1: ಹೇಳಿ ಅಮ್ಮ.
0: ಸರ್ ಈ ಕತೆ ನನಗೊಂದು ಎತೆ ಈಗ, ಈ ಕತೆ ಬಗ್ಗೆ ನನಗೊಂದು ಎತೆ ಈಗ.
1: ಏನ್ ಹೇಳಿ ಅಮ್ಮ?
0: ಏನಂದ್ರೆ ಇದು ಅರ್ಧ ಗಂಟೆ ಅಷ್ಟೇ ಸಾಕ ಅಲ್ಲ ಸರ್, ಇದು ಒಂದ್ ಗಂಟೆಯಿಂದ ಎರಡ್ ಗಂಟೆ ಟೈಮ್ ಕೊಟ್ರ ಕಮ್ಮಿನೇ.
1: ಹತ್ತರಿಂದ ಹನ್ನೊಂದು ಒಂದ್ ಗಂಟೆ ಕೊಟ್ಟಿವ,
0: ಒಂದ್ ಗಂಟೆ ಅದನ್ನೇ ಸಾಕಲ್ಲ ಅಂತ ಹೇಳ್ತಾರೆ. ನಾನು ಜನ ಇರ್ತಾರೆ ಸರ್, ಎಲ್ಲಾರ್ಗು ಕರೆ ಸಿಗಲ್ಲ.
1: ಆಯ್ತು, ನಮ್ಮ ಅಧಿಕಾರಿಗಳಿಗೆ ತಿಳಿಸಿ ಸಭೆ ಹೆಚ್ಚಿಗೆ ಮಾಡಕ್ ಪ್ರಯತ್ನ ಮಾಡ್ತೇವೆ.
0: ಟೈಮ್ ಹೆಚ್ಚು ಮಾಡ್ಬೇಕು ಸರ್.
1: ಆಗ್ಬೋದಮ್ಮ, ನಿಮ್ಮ ಶುಭ ನುಡಿಗೆ ಹಾರೈಕೆಗೆ ಧನ್ಯವಾದ.
0: ಧನ್ಯವಾದ ಸರ್. ಮತ್ತೆ ಇದು ಈ ಕತೆ ಪುಸ್ತಕಗಳಲ್ಲೆಲ್ಲ ಮುಂದುವರಿಯ ಮಾಡ್ಬೇಕು ಸರ್.
1: ಖಂಡಿತ ಖಂಡಿತ, ಪುಸ್ತಕ ಬಂದಿದೆ, ಮತ್ತೆ ಸಿಗುವ. ಹೇಳ್ದಾಗೆ ಇವು ಬೇಕಾಗಿದೆ, ದಾಖಲೆ ರೂಪದಲ್ಲಿ ಮಕ್ಕಳಿಗೆಲ್ಲ ಅಗತ್ಯ ಇದೆ.
0: ಎಲ್ಲ ಮಕ್ಕಳಿಗೂ ಎಲ್ಲ ಬುಕ್ ಅನ್ನು ಬರ್ಬೇಕಾರೆ ಇವೆಲ್ಲ.
1: ಆಯ್ತಮ್ಮ, ಬಹಳ ಖುಷಿ ಆಯ್ತು.
0: ಗೌರವ ಅದನ್ನು ಒಂದ್ ಪಾಠ ಆಗಿ ಮಾಡ್ಬೇಕು ಸರ್.
1: ಹೌದು, ನಿಮ್ ಹಿರಿಯ ನುಡಿಗೆ ನಮ್ಮ ನಮನಗಳು. ಧನ್ಯವಾದ.
0: ನಮಸ್ತೆ ಸರ್.
1: ನಮಸ್ತೆ. ಕೇಳಿದ್ರೆ ನಿಮ್ಮ ಹಿರಿಯರ ಮಾತುಗಳು ನಿಜ. ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಅಜ್ಜ ಅಜ್ಜಿ ಇರ್ತಾ ಇದ್ರೆ ಹಿಂದೆಲ್ಲ ಹೊರೆ ಕಥೆಗಳನ್ನು ಹೇಳ್ತಾ ಇದ್ರು. ಆ ಕುಟುಂಬ ಆರೋಗ್ಯಕರ ಮತ್ತು ನೀತಿಯುತವಾದಂಥ ಬದುಕನ್ನು ಮಾಡಿದಂಥವ್ರು ನಾವು ನೋಡ್ತೇವೆ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ಯಾರಿದು? ನಮಸ್ತೆ, ಆಕಾಶವಾಣಿ.
2: ಚಂದ್ರಶೇಖರ್ ಚಿಂಚೋಳಿಯಿಂದ.
1: ಚಂದ್ರಶೇಖರ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್ ಪ್ಲೀಸ್.
2: ಅದ್ರಲ್ಲಿ ನಂದ ಸಲಹೆ ಏನಪ್ಪಾ ಅಂದ್ರೆ, ಕೆಲವ್ರು ಹೆಣ್ಮಕ್ಳು ಹೇಳ್ತಾ ಇರ್ತಾರೆ ಸಾಮಾನ್ಯವಾಗಿ, ನಮ್ಮಅಪ್ಪ ಒಳ್ಳೆ ಸುಖವಾದ ಮನೆ ಕೊಡ್ಲಿಲ್ಲ, ಸುಖವಾದ ಮನೆ ಕೊಡ್ಲಿಲ್ಲ ಅಂತಾರೆ. ಅದ್ರ ಬಗ್ಗೆ ಒಂದ್ ಕಚೇರಿ ಹುಟ್ಟಾಕಿ ನೀವು ಪ್ರಸಾರ ಮಾಡ್ಲಿಕ್ಕೆ ಆಗತ್ತಾ?
1: ಖಂಡಿತ ಖಂಡಿತ, ನಿಮ್ಮ ಸಲಹೆಯನ್ನ ಸ್ವೀಕರಿಸ್ತೇವೆ. ಆಕಾಶವಾಣಿಯಲ್ಲಿ ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ. ಬಹುಶಃ ಒಂದ್ ವಾರ ಒಂದ್ ಕತೆ ಬರುತ್ತೆ, ನಿಮ್ಗೆ ಏನ್ ಅನ್ಕೊಂಡಿದ್ದೀರೋ ಆ ಹೂಲೆಯಲ್ಲಿ ಒಂದ್ ಬರುತ್ತೆ, ಗಮನಿಸಿ. ನಮಸ್ತೆ, ಧನ್ಯವಾದ. ಕೇಳಿದ್ರೆ ಅರ್ಧ ಗಂಟೆ ಸಮಯ ಕಳೀತು. ಸಂದೇಶಗಳು ಕೂಡ ಸಾಕಷ್ಟು ಇದ್ದಾವೆ, ನಿಮ್ಮ ಕರೆಗಳು ಕೂಡ ಬರ್ತಾ ಇದ್ದಾವೆ. ಹಲೋ,
3: ನಮಸ್ಕಾರ ಸರ್.
1: ನಮಸ್ಕಾರ, ಯಾರಿದು?
3: ಹಂಪಣ್ಣ.
1: ಹಂಪಣ್ಣ ನ್ಯಾಮತಿಯಿಂದ. ಹಂಪಣ್ಣ ಅಂತ ಕೂಡ ನೆನಪತ್ತೆ, ನಾವು ಕತೆ ಕಟ್ಟಕ್ಕೆ ಶುರು ಮಾಡಿ ಕೆಲವೇ, ನಾವು ಕತೆ ಕಟ್ಟದ ಆರಂಭದ ಶುರು ಮಾಡಿ ಎರಡು ಮೂರು ತಿಂಗಳಲ್ಲೇ ನಮ್ಮ ಶಾಲೆಗೆ ಬಂದು ಕತೆ ಕಟ್ಟಿಕೊಡಿ ಸರ್ ಮಕ್ಕಳಿಗೆ ಹೇಳಿ ಅಂದ ನೆನಪಿದೆ ನನಗೆ. ಹೇಳಿ.
3: ಕಾರ್ಯಕ್ರಮ ಮಾಡಂತಾದ್ರಿ ಈ ವರ್ಷ
1: ಮಾಡೋಣ. ಇರ್ಲಿ.
3: ನಾಲ್ಕನೇ ವರ್ಷಕ್ಕೆ ಕಾಲಿಡುತ್ತಿರೋದಕ್ಕೆ ಶುಭಾಶಯಗಳು.
1: ಧನ್ಯವಾದ ಸರ್.
3: ನಾವು ಪುಸ್ತಕ ಕೆಲವರಿಗೆ ಕೊಡ್ತಾ ಇರ್ತಾನ ಸಸ್ತಿದ್ನಲ್ಲ.
1: ಹೌದು, ನೆನಪಿದೆ.
3: ಈಗ ಗೃಹ ಪ್ರವೇಶ ಇರ್ತತಿ, ಮದುವೆ ಇರ್ತತಿ, ಓದಂತಾರ ಇರ್ತಲ್ಲ ಅಂತಾರಿ ಕೊಡ್ತಾನೆ, ಲೈವ್ ಕೊಡಕ್ ಹೋಗಲ್ಲ.
1: ಹೌದು,
3: ಓದಂತಾರಿ
1: ಸದುಪಯೋಗ ಆಗ್ಬೇಕಲ್ಲ. ಬಹಳ ಖುಷಿ ಆಯ್ತು ತಮ್ಮ ಕರೆಗೆ
3: ಸರ್. ಅದಕ್ಕೆ ಅದರಲ್ಲಿ ಒಂದು ಕತೆ ಅಂದ್ರೆ, ಇವತ್ತು ದೊಡ್ಡ ಅಧಿಕಾರಿ ಕಾಡಿಗೆ ಹೋದಾಗ ಒಂದು ಜನಕಾಯನಿಂದ ಇದನ್ನ ಜ್ಞಾನೋದಯ ಆಗುತ್ತೆ,
1: ಪರಿವರ್ತನೆ ಆಗುತ್ತಾನೆ. ಹೌದು,
3: ಪರಿವರ್ತನೆ ಆಗುತ್ತಲ್ಲ ಆ ಕತೆ ಬಹಳ ಇದಾಗ.
1: ವಿದ್ಯೆಗಿಂತ ವಿನಯ ಮೇಲು ಅಂತ,
3: ವಿದ್ಯೆಗಿಂತ ವಿನಯ, ಪರಿಸರದ ಬಗ್ಗೆ ಕಾಳಜಿ ಇರಲು. ಚೆನ್ನಾಗಿತ್ತು ಕತೆ.
1: ಲೋಕಾನುಭವದ ವಿದ್ಯೆ ದೊಡ್ಡದು ಅಂತ.
3: ಹೌದು,
1: ಬಹಳ ಸಂತೋಷ ಹಂಪಣ್ಣವ್ರೆ, ತಮ್ಮ ಕರೆಗೆ ಧನ್ಯವಾದ. ಧನ್ಯವಾದ. ಕೇಳಿದ್ರೆ ಸಂದೇಶಗಳು ಬರ್ತಾನೆ ಇದೆ. ಬಹುಶಃ ಎಲ್ಲರಿಗೂ ಬಹಳ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತ ಹೇಳ್ತಾವೆಲ್ರು, ತಿಳಿಸ್ತಾ ಇದ್ದೀರಿ. ಮತ್ತೊಂದು ಕರೆ. ಹಲೋ
4: ಹಲೋ,
1: ನಮಸ್ತೆ, ಯಾರಿದು?
4: ನಮಸ್ತೆ ಸರ್, ನಾನು ಮಂಜುನಾಥ್, ಲಕ್ಷ್ಮೀಶೇಖರ ಜನಪ್ರ.
1: ಅಯ್ಯೋ ಹೇಳಿ ಮಂಜುನಾಥ್ಜಿ.
4: ಕತೆ 3 ವರ್ಷದ ಶುಭಾಶಯ ಸರ್. 3 ವರ್ಷ ತುಂಬಿ ಬಂದ ಮನೆ ಶುರು ಆದಂಗಿದೆ.
1: ಅಲ್ವೇ, ಸಮಯ ಕಳೆದಿದ್ದೆ ಗೊತ್ತಾಗಿಲ್ಲ.
4: ಹಿಂದೆ ಮಕ್ಳಿಗೆ ಅಜ್ಜ ಅಜ್ಜಿ ಅಂದ್ರು ಕತೆ ಹೇಳೋರು. ಆ ರೂಪವಾಗಿ ನೀವು ಬರ್ತಿದ್ರ ಅಜ್ಜಂದ್ರಾಗೆ ಬಂದು ನಮ್ದೆಲ್ಲ ಮನೆಯವರಿಗೆ. ನೀವು ಮಣಿ ತರ ಹಳೆಯ ಕತೆ ತುಂಬಾ
1: ಚೆನ್ನಾಗಿದೆ.
4: ಹೇಗೆ ಮಣಿ ಕೋಣಿಸ್ತಾರಲ್ಲ ಆ ತರ ನೀವು ಹೇಳ್ತೀರ. ಹಿಂದೆ ಎಲ್ಲ ತರಂಗ ಸುಧ ಬುಕ್ ನ ಕಾಯ್ತಾ ಇರೋರು.
1: ಹೌದು,
4: ಈಗ ದಿನ ಭಾನುವಾರ ನಿಮ್ ಕಾಯ್ತಾ ಇರ್ತಾರೆ ಪ್ರತಿ ಒಂದು ಮನೆಗಳಲ್ಲೂ.
1: ಅಂದ್ರೆ ನಿಮ್ಗಳು ಪ್ರೀತಿ ಸರ್ ಅದು.
4: ಹೌದು ಸರ್. ಆಮೇಲೆ ನನಗೆ ಈ ಪಕ್ಷಿದೊಂದು ಕತೆ ಇತ್ತು, ಹಿಂದೆ ಗೊಬ್ಬರದ ಗುಂಡಿಯಲ್ಲಿ ಪಕ್ಷಿ ಬೀಳುತ್ತಲ್ಲ.
1: ಹೌದು,
4: ಅದು ಒಂದು ಕತೆ ತುಂಬಾ ಇಷ್ಟ ಆಯ್ತು. ಆಮೇಲೆ ತಾಯಿ ಮಗನೊಂದು ಸರ್, ತಾಯಿ ಯಾವ್ದೋ ಒಂದು ಕೋಪಕ್ಕೆ ಮೊಬೈಲ್

0: ನೆಕ್ಸ್ಟ್ ತಾಯಿ ಮೊಬೈಲ್ ತಂದ್ಕೊಟ್ಟ ತಾಯಿನೇ ಇರಲ್ಲ. ಎಸ್,
1: ಹಡ ಇಟ್ ಬಿಟ್ಟು ಮೊಬೈಲ್ ತಂದು ಕೊಡ್ತಾರೆ. ಆಮೇಲೆ ಅದು ಮಗಂಗ್ ಗೊತ್ತಾಗುತ್ತೆ ವಿಷಯ. ಆಮೇಲೆ ಅವನು ಹೋಗಿ ಅದನ್ನ ಬಿಡಿಸ್ಕೊಂಡು ಬರೋಷ್ಟ್ರಲ್ಲಿ ತಾಯಿನೇ
0: ತೀರ್ಕೊಂಡಿರ್ತಾರೆ. ನೆನ್ಪಿಟ್ಕೊಂಡಿದ್ದೀರಿ, ಬಹಳ ಖುಷಿ ಆಯ್ತು ನಿಮ್ಮ ಮಾತುಗಳನ್ನ
1: ಕೇಳಿ.
0: ಎಸ್, ಸಾಕು, ನಾವು ಸಾರ್ಥಕ ಅನಿಸುತ್ತೆ ಈ ಮಾತುಗಳನ್ನ ಕೇಳ್ತಾ ಇದ್ರೆ. ನಿಜಕ್ಕೂ ಖುಷಿ ಆಗುತ್ತೆ. ಇಲ್ಲ, ಬಹಳ ಸಂತೋಷ ಆಯ್ತು ಸರ್. ಮಂಜುನಾಥ್ ಸರ್, ಧನ್ಯವಾದ ಸರ್. ಕೇಳಿದ್ರೆ ಕತೆ ನಿಮ್ಮ ಜೊತೆ, ಮಾತುಗಳು ಮುಂದುವರಿತಾ ಇದೆ, ಸಂದೇಶಗಳು ಇದ್ದಾವೆ, ಕರೆಗಳು ಕೂಡ ಸ್ವೀಕರಿಸ್ತಾ ಇದ್ದೇವೆ. ನೀವು ನೋಡ್ತಾ ಇದ್ದೀರಿ, ಬಹುಶಃ 3 ವರ್ಷ ಕಳೆದಿದ್ದು ನಿಜವಾಗ್ಲೂ ನನಗೂ ಗೊತ್ತಾಗಿಲ್ಲ, 3 ವರ್ಷ ಕಳೆದಿದ್ದು. ಕೇಳಿದ್ರೆ ಈಗ ಬಹುಶಃ ನಮ್ಮ ಕತೆಗಳನ್ನ ಶುರು ಮಾಡಲಿಕ್ಕೆ 3 ವರ್ಷದ ಹಿಂದೆ 2023 ನಮ್ಮೆಲ್ಲ ನಿರೂಪಕರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟು ಒಂದೊಂದು ಕಾರ್ಯಕ್ರಮಗಳನ್ನ ನೀವು ಮಾಡಿ ನಿಮಗೆ ಸಾಮರ್ಥ್ಯ ಇದೆ ಅಂತ ಕೊಟ್ಟಂತವರು ನಮ್ಮ ಆಕಾಶವಾಣಿ ನಿರ್ದೇಶಕರಾದಂತಹ ಎಸ್ ಆರ್ ಭಟ್ ಸರ್ ಅವರು ನಮ್ಮ ಜೊತೆ ಇದ್ದಾರೀಗ. ಎಸ್ ಆರ್ ಭಟ್ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕತೆ ನಿಮ್ಮ ಜೊತೆ 3 ವರ್ಷಕ್ಕೆ ತುಂಬಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಸರ್, ಅದು ನಿಮ್ಮ ಕಲ್ಪನೆಯ ಕೂಸು.
2: ಅತ್ಯಂತ ಹೆಮ್ಮೆಯ ವಿಷಯ ಅಂತ ಒಂದ್ ಕಡೆ ಹೇಳೋದಾದ್ರೆ,
3: ಯಾವತ್ತು ಕಾರ್ಯಕ್ರಮ ನಿರಂತರವಾಗಿ 3 ವರ್ಷ ಕೇಳುಗರನ್ನ ಹಿಡಿದಿಟ್ಕೊಳ್ಳೋದಿದೆಯಲ್ಲ, ಅದು ಅತ್ಯುತ್ತಮ ಒಂದು ಸಾಧನೆ ಅಂತಾನೆ ಹೇಳ್ಬೇಕು. ಅದಕ್ಕೆ ಎಲ್ಲಾ ನಮ್ಮ ಬಾಜನರು ಕೇಳುಗ ಪ್ರಭುಗಳು.
0: ನಿಜ ಸರ್.
3: ಯಾಕಂತಂದ್ರೆ ಕೇಳುಗ ಪ್ರಭುಗಳು ನಮ್ಮೊಟ್ಟಿಗೆ ನಿರಂತರವಾಗಿ 3 ವರ್ಷ ಜೊತೆ ಜೊತೆಯಾಗಿ ಕಥೆಗಳನ್ನ ಕಟ್ಟಿ ಹೇಳೋದ ಕೊರತಿದಾರಲ್ಲ.
0: ಹೌದು ಸರ್.
3: ಯಾಕಂತಂದ್ರೆ ಕತೆ ನಮ್ಮಲ್ಲಿ ಬಹಳಷ್ಟು ಒಂದು ಹಂತದಲ್ಲಿ ಕತೆ ಕೇಳುವ ಕತೆ ಹೇಳುವ ಎರಡು ಪ್ರಕ್ರಿಯೆಯು ಕೂಡ ಮಾಯ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಈಗ ಒಂದು ಹೊಸ ಪ್ರಯತ್ನವನ್ನ ಮಾಡಿದ್ವಿ.
0: ನನಗೆ ಈಗ ನೆನಪಿದೆ ಸರ್, ನೀವು ಹೇಳಿದ್ದವತ್ತು ಬಹುಶಃ 2023 ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಇಟ್ಟು ಒಂದು ಕಾರ್ಯಕ್ರಮ ಕೊಟ್ಟಾಗ ಗಣೇಶ್ ನೀವು ಸ್ವಲ್ಪ ನಾಟಕ ರಂಗಭೂಮಿಯಲ್ಲಿ ಇದ್ದೀರಿ, ಮುರಿದ್ ಕಟ್ಟೋದ್ ಕೆಲಸನೇ ರಂಗಭೂಮಿದು, ಕತೆ ಕಟ್ಟಿ ಭಾನುವಾರ, ಅದು 3ನೇ ವರ್ಷಕ್ಕೆ ದಾಟಿ 4ನೇ ವರ್ಷದ ಸಂಭ್ರಮ ಸರ್.
3: ಅಂದ್ರೆ 3 ವರ್ಷ ನಿರಂತರವಾಗಿ ಕತೆ ಕಟ್ಟೋದಿದೆಯಲ್ಲ, ಅದನ್ನು ಕೂಡ ಅಷ್ಟು ಸುಲಭ ಸಾಧ್ಯವಾದಂತದ್ದಲ್ಲ. ಯಾಕಂತಂದ್ರೆ ಕೇಳುಗರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಕೇಳುಗರು ನಮ್ಮ ಜೊತೆಯಾಗಿ ಸಾಗಿದಾಗ ಮಾತ್ರ ಸಾಧ್ಯ. ಅವರು ಒಪ್ಪಿ ಅಪ್ಪಿಕೊಂಡಿರ್ತಾರಲ್ಲ.
0: ಹೌದು ಸರ್.
3: ಒಪ್ಪಿ ಅಪ್ಪಿಕೊಂಡಿರುವಂತ ಒಂದು ಹಂತವನ್ನ ನಮ್ಮ ಕೇಳುಗರು ನಮ್ಮೊಟ್ಟಿಗೆ ಬೆಸ್ಕೊಂಡು ಬಂದ್ರು, ಒಂದು ಸಂಬಂಧ ಬಂದ ಎರಡನ್ನು.
0: ಹೌದು ಸರ್.
3: ಆಮೇಲೆ ಅದನ್ನ ನಾವು ಒಂದು ಪುಸ್ತಕ ರೂಪದಲ್ಲಿ ತಂದಿದ್ದು ಕೂಡ ನೆನಪಿರಬಹುದು ಗಣೇಶ್ ನಿಮ್ಗೆ. ಅದು
0: ಖಂಡಿತ ನೀವೇ ಮುನ್ನುಡಿ ಬರ್ದಿದ್ರು, ಬಹಳ ವಿಶೇಷವಾದ ಸಂದರ್ಭ ಅದು. ಬಹುಶಃ ಅದು ಜೀವನದಲ್ಲಿ ಮರೀಲಿಕ್ಕಾಗಲ್ಲ, ಅದು ನಿಮ್ಮನ್ನು ಕೂಡ, ಪುಸ್ತಕವನ್ನು ಕೂಡ, ಈ ಕಾರ್ಯಕ್ರಮವನ್ನು ಕೂಡ.
3: ಯಾಕಂತಂದ್ರೆ ಕೇಳುಗರನ್ನ ಹಿಡಿದಿಟ್ಕೊಂಡು ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆಯುತ್ತೆ ಅಂತಂದ್ರೆ ಅದನ್ನ ನಡೆಸ್ಕೊಡುವಂತ ನಿಮ್ ಜವಾಬ್ದಾರಿನೂ ಕೂಡ ಅಷ್ಟೇ ಪ್ರಮುಖ ಆಗಿರುತ್ತೆ ಅನ್ನೋದನ್ನ ನಮ್ಮ ಕೇಳುಗರಿಗೆ ಹೇಳಲೇಬೇಕಾಗತ್ತೆ. ಆಮೇಲೆ ಈ ಕಥೆಯ ಒಂದು ಕೇಳುವ ಪ್ರಕ್ರಿಯೆ ಇದೆಯಲ್ಲ
0: ಸರ್,
3: ಅದನ್ನ ನಾವು ಚಿಕ್ಕವರಿರ್ಬೇಕಿದ್ರೆ ಮೊದ್ಲಿಂದಾನು ನಡೆಸ್ಕೊಂಡು ಬರ್ತಾ ಇದ್ವಿ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಕತೆ ಹೇಳುವ ಮತ್ತೆ ಯಾಕಂದ್ರೆ ಅಜ್ಜಿಯಂದಿರೋ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಈಗ
0: ಎಲ್ಲ ಅವಾಗೆಲ್ಲ ವಿಭಕ್ತ ಕುಟುಂಬಗಳು ಇರ್ತಿತ್ತು, ಜನರಲ್ಲಿ ಜಾಸ್ತಿ ಇರ್ತಿತ್ತು, ಇವಾಗೆಲ್ಲ ವಿಭಕ್ತ ಕುಟುಂಬಗಳೇ ಜಾಸ್ತಿ ಸರ್.
3: ಹೌದು, ಕಥೆಯನ್ನ ಹೇಳೋರು ಇಲ್ಲ, ಕಥೆಯನ್ನ ನಿರಂತರವಾಗಿ ಹೇಳಿದ್ರೆ ಕೇಳುವಂತ ಪ್ರಕ್ರಿಯೆಯಲ್ಲೂ ಕೂಡ ಕೆಲವೊಂದು ಪ್ರಮಾಣದಲ್ಲಿ ಗಣನೀಯವಾಗಿ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೇಕು.
0: ಹೌದು ಸರ್.
3: ಆದ್ರೆ ನಮ್ಮ ಒಂದು ಆಕಾಶವಾಣಿಯ ಪ್ರಯತ್ನ
0: ನಿಜವಾಗ್ಲೂ
3: ಆ ಹಂತದಲ್ಲಿ ಒಂದು ರೀತಿಯಲ್ಲಿ ಯಶಸ್ವಿಯಾಗಿದೆ. ಆ ಯಶಸ್ಸಿನ ಪೂರ್ತಿಯ ಕ್ರೆಡಿಟ್ ಏನಿದೆಯೋ ಅದಷ್ಟು ನಮ್ಮ ಕೇಳುಗರಿಗೆ ಹೋಗ್ಬೇಕು.
0: ಖಂಡಿತ. ಹೌದು ಸರ್.
3: ಕೇಳುಗರು ಇಷ್ಟು ಆತ್ಮೀಯವಾಗಿ ಎತ್ತಿಕೊಂಡು ಇಷ್ಟು ದಿನಗಳ ಕಾಲ ನಿರಂತರವಾಗಿ ನಮ್ಮೊಟ್ಟಿಗೆ ಇದಾರಲ್ಲ.
0: ಹೌದು ಸರ್. ಈಗಲೂ ಕರೆ ಸ್ವೀಕರಿಸಕ್ ಆಗ್ತಿಲ್ಲ ಅಷ್ಟು ಕರೆಗಳು, ಸಂದೇಶಗಳು. ಸೊ ಭಾನುವಾರ ಅಂತಂದ್ರೆ ಅವ್ರ ಒಂಥರ ಈ ಕತೆಗಳಿಗೆ ನೀವು ಹೇಳದಾಗೆ ನಮ್ಮ ಮೂಲಕ ಅವರು ಕಟ್ತಾ ಹೋಗ್ತಾ ಇದ್ರಲ್ಲ.
3: ಹೌದೌದು. ಅಂದ್ರೆ ಕತೆ ಹೇಳುವುದು ಮುಖ್ಯ ಅನ್ನೋದಕ್ಕಿಂತ ಕತೆಯನ್ನ ಮುಂದುವರೆಸೋದಿದೆಯಲ್ಲ.
0: ಹೌದು.
3: ಮುಂದುವರೆಸುವಂತ ಪ್ರಕ್ರಿಯೆ ಅವರೊಟ್ಟಿಗೆ ಮತ್ತು ಅವರಲ್ಲಿ ಆ ಒಂದು ಗುಣ ಜಾಗೃತವಾಗಿರೋದು ಕೂಡ ಈ ಹಂತದಲ್ಲಿ ಬಹಳ ಶ್ಲಾಘನೀಯವಾದಂತ ಅಂಶ ಅದು.
0: ಹೌದು ಸರ್.
3: ನಾವು ರಾಮಾಯಣ ಮಹಾಭಾರತ ಕಥೆಗಳಿರ್ಬಹುದು, ಪಂಚತಂತ್ರದ ಕಥೆಗಳಿರ್ಬಹುದು, ಇವನ್ನೆಲ್ಲವನ್ನ ಇರೋದನ್ನ ಕೇಳ್ತಾ ಇದ್ವಿ.
0: ನಿಜ.
3: ಆದ್ರೆ ಇಲ್ಲಿ ಹಲವಾರು ಕತೆಗಾರರು ಹುಟ್ಟುಕೊಳ್ಳೋದಕ್ಕೆ ಅವಕಾಶ ಆಯ್ತು.
0: ಹೌದೌದು. ಒಂದೇ ಸೈಡ್ ಅಲ್ಲ, 100+ ಕತೆಗಳು ಪ್ರತಿ ದಿವಸ ಹುಡ್ತಾ ಇತ್ತು.

0: ಕಥೆಗಾರರು ಕೂಡ ಹುಟ್ಟಿಕೊಂಡಿದ್ದು ಮತ್ತು ನಮ್ಮ ಹಲವಾರು ಕೇಳುವರು ಕಥೆಗಾರರಾಗಿ ರೂಪುಗೊಂಡಿದ್ದು ಕೂಡ ಈ ಒಂದು ಕಾರ್ಯಕ್ರಮದ ಒಂದು ಹಂತದ ಯಶಸ್ಸು ಅಂತಾನೆ ಹೇಳಬೇಕು. ನಮ್ಮ ಎಲ್ಲ ಕೇಳುಗರು ಕೂಡ 3 ವರ್ಷ ನಿರಂತರವಾಗಿ ನಮ್ಮೊಟ್ಟಿಗೆ ಕತೆ ಕಟ್ಟುವ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಪ್ರತಿ ಭಾನುವಾರ ಕತೆಗಾಗಿ ಕಾಯ್ತಾ ಇದ್ರಲ್ಲ,
1: ಹೌದು ಸರ್,
0: ನಾನು ಕತೆ ಕಟ್ಟಬೇಕು ಅಂತ ಹೇಳ್ತಾ ಇದ್ದಿದ್ದು. ಇದು ಕೂಡ ನಮ್ಮ ಕೇಳುಗರ ಒಂದು ಉತ್ಸಾಹಕ್ಕೆ ನಿಜವಾಗ್ಲೂ ಕೂಡ ಮೆಚ್ಚುವಂತ ಒಂದು ಪ್ರಕ್ರಿಯೆ. ಎಲ್ಲ ಕೇಳುಗರು ಕೂಡ ಇದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ಇನ್ನೂ 10-15 ವರ್ಷಗಳ ಕಾಲ ನಿರಂತರವಾಗಿ ನಮ್ಮೊಟ್ಟಿಗೆ ಜೊತೆಯಾಗಿ ಇರಲಿ. ನಮ್ಮ ಎಲ್ಲ ಕೇಳುಗರಿಗೂ ಕೂಡ ನಿಜವಾಗಿ ಗಣೇಶ್ ನಿಮಗೆ ಒಂದು ರೀತಿಯ ಶ್ಲಾಘನೆ ಆದ್ರೆ ನಮ್ಮ ಕೇಳುಗರಿಗೆ ಇನ್ನೂ ಹೆಚ್ಚಿನ ಶ್ಲಾಘನೆಯನ್ನ ಕೊಡ್ಲೇಬೇಕಿದ್ರೆ.
1: ನಿಜ ಸರ್, ನಿಜ ಸರ್, ಹೌದು.
0: ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತಂದ್ರೆ ಕೇಳುಗರು ನಮ್ಮೊಟ್ಟಿಗಿದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ
1: ಸರ್.
0: ಕೇಳುಗರು ನಮ್ಮೊಟ್ಟಿಗೆ ಇಷ್ಟು ದಿನಗಳ ಕಾಲ ನಿರಂತರವಾಗಿದ್ದಾರೆ. ಎಲ್ಲ ಕೇಳುಗರಿಗೂ ಕೂಡ ಆತ್ಮೀಯವಾದಂತಹ ಒಂದು ಶ್ಲಾಘನೆ, ಅಭಿನಂದನೆಗಳನ್ನ ಹೇಳ್ತಾ ನಿಮಗೆ ಇನ್ನೊಮ್ಮೆ ಅಭಿನಂದನೆಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇರೋದ್ರಿಂದ ಅಂತ ಹೇಳ್ತಾನೆ. ನಮಸ್ಕಾರ.
1: ನಮಸ್ಕಾರ ಸರ್. ಇವತ್ತು 3 ವರ್ಷ ದಾಟಿದೆ ಅಂದ್ರೆ ಆ ಕಲ್ಪನೆ ಕೂಸು ನಿಮ್ಮದೇ ಸರ್, ಬೆಳೀತಾ ಇದೆ. ನಿಮ್ಮ ಸಹಕಾರ ಹೀಗೆ ಇರಲಿ. ನಮ್ಮ ಕೇಳುವರು ಇವತ್ತು ಹೆಚ್ಚಾಗಿದ್ದಾರೆ ಅಂದ್ರೆ ಅದು ನಿಮ್ಮ ಕಾರ್ಯಕ್ರಮಗಳ ಮೂಲಕ, ನೀವು ಕಾರ್ಯಕ್ರಮ ರೂಪಿಸಿದ ರೀತಿ ಆಗಿತ್ತು. ಹಾಗಾಗಿ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಕೂಡ ನಿಮಗೆ ವಿಶೇಷವಾದ ಧನ್ಯವಾದ ಸರ್. ಧನ್ಯವಾದ ಸರ್, ಧನ್ಯವಾದ. ಕೇಳಿದ್ರೆ ಖಂಡಿತ ಹೌದು, ನಮ್ಮ ತಾಂತ್ರಿಕ ವಿಭಾಗದವರಿಂದ ಸೇರಿ ವಿಶೇಷವಾಗಿ ಕಾರ್ಯಕ್ರಮ ರೂಪಿಸಿದಂತಹವರು ಎಸ್ ಆರ್ ಭಟ್ ಅವರು. ಪ್ರತಿದಿನ ಒಬ್ಬೊಬ್ಬರು ನಿರೂಪಕರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ರು, ಅದರಲ್ಲಿ ನನಗೆ ಕತೆ ಕಟ್ಟುವ ಜವಾಬ್ದಾರಿ ಕೊಟ್ಟಿದ್ರು. ಅದು 3ನೇ ವರ್ಷಕ್ಕೆ ಬಂದು ನಿಂತಿದೆ ಅಂದರೆ ಆ ಕಲ್ಪನೆ ಅವರದೇ. ಸೊ ಆರಂಭದಲ್ಲಿ ನನಗೂ ಆತಂಕ ಇತ್ತು, ಬಹುಶಃ ನನ್ನನ್ನು ಸೇರಿದಂತೆ ಒಂದಿಷ್ಟು ಬದಲಾವಣೆ ಮಾಡ್ತಾ ಮಾಡ್ತಾ ಇವತ್ತು ನೀವೆಲ್ಲರೂ ಕೂಡ ಇದಕ್ಕೆ ಇಷ್ಟು ಹತ್ರ ಆಗಿದ್ರಿ ಅಂದರೆ ಈ ಕತೆಗಳು ಹೆಚ್ಚು ನಿಮಗೆ ಹಿಡಿಸಿದೆ ಅಂತ ನಾನಾದರೂ ಭಾವಿಸ್ತೇನೆ. ಈ ಕಾರ್ಯಕ್ರಮದ ಕುರಿತಾಗಿ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ,
2: ನಮಸ್ತೆ.
1: ನಮಸ್ತೆ, ರೋಟರಿ ವಿಜಯ್ ಕುಮಾರ್
2: ಸರ್
1: ಹೇಳಿ ಸರ್.
2: ಕಾಲ್ ಟ್ರೈ ಮಾಡಿ ಮಾಡಿ ಮಾಡಿ ಅರ್ಧ ಆಯಸ್ ಸರ್. ನೀವು ಆಕಾಶವಾಣಿಗೆ ಬಂದ್ರೆ ಒಂದ್ ಶೇಕ್ ಆಗುದಿಲ್ಲ. ಒಳ್ಳೊಳ್ಳೆ ಕತೆ ಕೊಡ್ತಿರ್ತೀರಾ, ಮನಸ್ಸಿಗೆ ಬಹಳ ನೋವಾಗುತ್ತೆ, ಖುಷಿ ಆಗುತ್ತೆ. ಈ ಕತೆಗಳು ಎಲ್ಲೋ ನಮಗೆ ಹತ್ರ ಆಗಿದಪ್ಪ ಅನಿಸ್ತಾ ಇದೆ. ಅದೇ ಒಂದು ಸಂತೋಷನ ಆಗುತ್ತೆ. ನೀವು ಪುಸ್ತಕ ಬಿಡುಗಡೆ ಮಾಡಿದೀರಾ, ಸಾಕಷ್ಟು ಕಡೆ ಸರ್ಕ್ಯುಲೇಟ್ ಮಾಡಿದೀವಿ.
1: ಅಲ್ಲ, ನನ್ಗೆ ಬಹಳ ಖುಷಿ ಅಂದ್ರೆ ನಾನು ಹೇಗೆ ಹೇಳ್ಬೇಕು ಗೊತ್ತಿಲ್ಲ. ಬಹುಶಃ ಪುಸ್ತಕ ಬಿಡುಗಡೆ ಆಗಿಂತ ಮುಂಚೆ ಪುಸ್ತಕ ಬಿಡುಗಡೆ ಆಗ್ತಿದೆ ಅಂತ ಗೊತ್ತಾಗ ನನಗೆ 100 ಪ್ರತಿ ಬೇಕು ಅಂತ ಹೇಳದವ್ರು ನೀವು. ಇಲ್ಲ, ಬಹಳ ಸಂತೋಷ. 3 ವರ್ಷ ತುಂಬಿದೆ ಸರ್.
2: ಒಳ್ಳೊಳ್ಳೆ ಕತೆಗಳು ಬೇರೆ ಚಂದಮಾಮ ಬಾಲಮಿತ್ರ ಇದ್ರಲ್ಲೂ ನೋಡ್ತಾ ಇದ್ವಿ. ಆದ್ರೆ ಇದೊಂಥರ ವಿಶೇಷವಾದ ಕತೆಗಳು, ಮತ್ತೆ ಅಷ್ಟೇ ಆಸಕ್ತಿ ಇರ್ತಿತ್ತು. ಒಂದೊಂದ್ ಕತೆಗಳು, ಯಾವ ಕತೆ ಈ ಕತೆ ಅಂತ ಅಲ್ಲ, ಎಲ್ಲಾ ಕತೆಗಳು ಬಹಳ ಸ್ವಾರಸ್ಯಕರವಾಗಿತ್ತು. ಹೇಳ್ತಾ ಹೇಳ್ತಾ ಹೋದ್ರೆ ಈ ಮುಂದೆ ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಅಂತ ನಮ್ಗೆ ಒಂಥರ ಕುತೂಹಲ ಬರ್ತಾ ಇತ್ತು. ಮತ್ತೆ ಸಾಕಷ್ಟು ಕತೆಗಳು ನಮ್ಮ ಬದುಕಿನ ಮೌಲ್ಯಗಳನ್ನ ನಮ್ಮ ಬದುಕನ್ನ ಬದಲಾಗ್ತಾ ಇದ್ರು. ನಾವೆಲ್ಲ ಕಾರ್ಯಕ್ರಮ ಮಾಡ್ತಾ ಹೇಳ್ತಾ ಇದ್ವಿ, ಒಂದು ಚಲನಚಿತ್ರ ನೋಡಿದ್ರೆ ನಮ್ಮ ಜೀವನ ಬದಲಾಗ್ಬೇಕು, ನಮ್ಮ ಮನ ಪರಿವರ್ತನೆ ಆಗಿ, ಬಂಗಾರದ ಮನುಷ್ಯ ಇರ್ಬೋದು, ಈ ತರದ ಫಿಲಂಗಳೆಲ್ಲ, ಕಸ್ತೂರಿ ನಿವಾಸ, ಇವೆಲ್ಲ ನಮಗೆ ಬದುಕನ್ನ ಬದಲಾಗ್ತಾ
1: ಇತ್ತು
2: ನೋಡಿದ್ರೆ. ಹಾಗಾಗಿ ನಿಮ್ಮ ಕತೆಗಳು ಈಗ ಕತೆ ಹೇಳೋದೇ ಕಮ್ಮಿ ಆಗ್ಬಿಟ್ಟಿದೆ. ಮನೆಯಲ್ಲ ಒಂದ್ ಕಾರ್ಯಕ್ರಮ ಮಾಡ್ತಾ ಇದ್ರು, ಕತೆ ಹೇಳೋ ಕಾರ್ಯಕ್ರಮನ ತಿಂಗಳಿಗೆ ಒಂದ್ಸರಿನಾದ್ರೂ ಒಂದೊಂದು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಮಾಡ್ಬೇಕು. ಅದನ್ನ ಸಾಕಷ್ಟು ಜನ ಸ್ವಾರಸ್ಯಕರ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಕತೆ ಮತ್ತೆ ಹೇಳೋಂತ ಪ್ರೆಸೆಂಟೇಶನ್ ಇದೆಯಲ್ಲ, ಇದೇನು ಹೋಗ್ಲಿಕ್ಕೆ ಇದಲ್ಲ, ದೇವ್ರ ಒಂದು ವಿಶೇಷವಾದ ಕಂಠ ಕೊಟ್ಟಿದ ನಿಮಗೆ.
1: ನಿಮ್ಮ ಸಹಕಾರ, ನಿಮ್ಮ ಅಭಿಮಾನಕ್ಕೆ ಧನ್ಯವಾದ.
2: ಇಂಪಾರ್ಟೆಂಟ್ ನಾವು ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ, ಹಾಗೆ ನೀವು ಕತೆ ಹೇಳ್ಬೇಕಾದ್ರೆ ಒಂದು ಕೇಳಿದ್ರು ಕಟ್ಟಿದ್ರಿ. ಹಾಗಾಗಿ ನಿಮ್ ಎಲ್ಲಾ ಕತೆಗಳು ಒಂದಿಗಿಂದಲ್ಲ, ನಿಮ್ಮ ಪುಸ್ತಕಗಳಿಂದ ನಮ್ಮ ಮನೇಲಿ ಇದಾವೆ, ನಮ್ ಲೈಬ್ರರಿಯಲ್ಲಿ ಇದಾವೆ, ಬೇರೆ ಬೇರೆ ನಮ್ಮ ರೋಟರಿಯಲ್ಲಿ ಇದಾವೆ, ಎಲ್ಲರಿಗೂ ನಾವ್ ಏನ್ ಮಾಡ್ತಿದೀವಿ ಈಗ, ಅದನ್ನ ಗಿಫ್ಟ್ ಆಗಿ ಕೊಡ್ತಾ
1: ಇದೀವಿ. ನಿಮ್ಮ
2: ಅಭಿಪ್ರಾಯ ಹೇಳಿ ಅಂತ. ಹಾಗಾಗಿ ಕತೆಗಳು ಇವತ್ತು ಕಾಲ್ ಸಿಕ್ಕಿರೋದ ದೊಡ್ಡ ವಿಶೇಷ ಆಗಿದೆ.
1: ಬಹಳ ಖುಷಿ ಆಯ್ತು ನಮಗೂ ಕೂಡ.
2: ಖಂಡಿತ ಸರ್, ಸಾಕಷ್ಟು ಕೇಳಿದ್ರು ಅವ್ರದೇ ಆದಂತ ಒಂದು ವಿಶೇಷವಾದ ಅನುಭವಗಳನ್ನ ಹಂಚ್ಕೊಂತ ಇದಾರೆ.
1: ಖಂಡಿತ,
2: ಹಿಂಗೆ ಒಂದು ಶತಮಾನೋತ್ಸವ ಆಚರಿಸಿದ್ವಿ.
1: ಖಂಡಿತ ನೀವೆಲ್ಲ ಜೊತೆ ಇರಿ ಸರ್, ಖಂಡಿತ ಮುಂದುವರಿಯುತ್ತೆ.
2: ಅದನ್ನ ಹೆಂಗ್ ಕಲೆಕ್ಟ್ ಮಾಡ್ತೀರಾ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಗೂಗಲ್ ಅಲ್ಲಿ ಹುಡುಕ್ತಾ ಇದೀವಿ, ಅದೇನ್ ವಿಶೇಷತೆ ಅಂತ ಅದು ಗೊತ್ತಿಲ್ಲ.
1: ಎಲ್ಲ ಲೋಕಾನುಭವ ಸರ್, ಕಣ್ಣೆದುರಿಗೆ ಕಂಡಂತ ದೃಶ್ಯಗಳು, ವಾತಾವರಣ, ನಮ್ಮ ಅನುಭವ, ನೋವು, ಸಹನೆ, ಇವೆಲ್ಲ ಕಲ್ಸ್ಬಿಡುತ್ತೆ ಸರ್ ಅನುಭವ. ನೀವೆಲ್ಲ ದೊಡ್ಡ ಅನುಭವನೂ

0: ವೇಂಡಿದೆ. ಧನ್ಯವಾದ ಸರ್.
1: ನಿಮ್ಮ ಕಂಠ ಇನ್ನೂ ಹೆಚ್ಚು ಶ್ರೀಮಂತವಾಗಲಿ. ನಿಮ್ಮ ನಾಟಕಗಳನ್ನ ಕೇಳ್ತಾ ಇದ್ದೀವಿ, ಅದರ ಡೈಲಾಗ್ಗಳು ಕೇಳ್ತಾ ಇದ್ದೀವಿ.
0: ಖಂಡಿತ ಖಂಡಿತ.
1: ಹಾಗೆ ಸಮಾಜಕ್ಕೆ ಒಬ್ಬ ಬೇಕಾದ ವ್ಯಕ್ತಿಯಾಗಿ ನೀವಿದ್ದೀರಾ. ಹಾಗಾಗಿ ನಮ್ಮ ಆಕಾಶವಾಣಿಯಲ್ಲಿ ಅದು ನೀವಿದ್ದೀರಾ. ಹಾಗಾಗಿ ನಿಮಗೂ, ಆಕಾಶವಾಣಿಗೂ, ನಮ್ಮ ಎಸ್ ಆರ್ ಭಟ್ ಅವರಿಗೂ, ಎಲ್ಲರಿಗೂ ವಿಶೇಷವಾದ ಧನ್ಯವಾದಗಳು. ಸ್ಪೆಷಲ್ ಆಗಿ ನಿಮ್ಮ ಕಥೆಗಳಿಗೆ ವಿಶೇಷವಾದ ಧನ್ಯವಾದ.
0: ಖಂಡಿತ ಸರ್, ನಿಮ್ಮ ಕರೆಗೆ, ನಿಮ್ಮ ಅಭಿಮಾನಕ್ಕೆ ಧನ್ಯವಾದ ಸರ್.
1: ಖಂಡಿತ ಖಂಡಿತ,
0: ಧನ್ಯವಾದ. ಕೇಳಿದರೆ ಬಹುಶಃ ಸಮಯ ಕೂಡ ಆಗ್ತಾ ಬರ್ತಾ ಇದೆ. ಮುಂದಿನ ಕರೆ. ಹಲೋ
2: ಸರ್, ನಮಸ್ತೆ ಸರ್.
0: ನಮಸ್ತೆ
2: ಸರ್. ಎಲ್ಲ ನನ್ನ ಧ್ವನಿ ಗೊತ್ತಿಡಿ.
0: ಉಮೇಶ್ ಸರ್, ಉಮೇಶ್ ಸಿರಿಗೆರೆ.
2: ಥ್ಯಾಂಕ್ ಯು ಸರ್. ಹೇಳಿ ಸರ್. ಮೊದಲನೇದಾಗಿ ಹೃದಯಪೂರ್ವಕ ಅಭಿನಂದನೆಗಳು.
0: ಧನ್ಯವಾದ.
2: ಆಮೇಲೆ ಉತ್ತಿ ಕಥೆಯಿಂದ ಭೀತಿದಾಯಕ, ಸ್ಫೂರ್ತಿದಾಯಕ. ಆಮೇಲೆ ನೀವು ಅನಿಸಿಕೆ ಬರೆಯ ಕೊಟ್ಟಾಗ ಸರ್, ಸ್ವಲ್ಪ ಅನಿಸಿಕೆಗಿಂತ ನಾನು ಅದು ಬೇರೆ ರೀತಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಬರೋಕೆ ಪ್ರಯತ್ನ ಮಾಡ್ತಿದ್ದೆ. ಯಾಕೆಂತ ಹೇಳಿದ್ರೆ ಅದು ಸ್ಫೂರ್ತಿ ಬರಲಿ ಅಂತ. ಆ ವಿಷಯಕ್ಕೆ ಕ್ಲೋಸ್ ನನಗೆ ಗೊತ್ತಿದ್ರು ಒಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ತಿದ್ದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಆದ್ರೂ ಏನೋ ಒಂದು ಬಹಳ ಸಂತೋಷ ಆಗ್ತದೆ. ಆಮೇಲೆ ಸರ್, ಇನ್ನೊಂದು, ನೀವು ಇಷ್ಟೆಲ್ಲ ಸ್ಫೂರ್ತಿದಾಗ ಒಳ್ಳೊಳ್ಳೆ ಕಥೆಗಳು ಜೋಡಿಸಿದ್ರಲ್ಲ, ನೀವು ಇದಕ್ಕೆಲ್ಲ ಕಾರಣ ನೀವು ಡಾಕ್ಟರೇಟ್ ಮಾಡಿದೀರಾ, ಅದೇ ಒಂದು ಕಾರಣ. ಯಾಕಂದ್ರೆ ಸಾಕಷ್ಟು ಪುಸ್ತಕಗಳನ್ನು ಓದಿರ್ತೀರಾ, ಅದರ ಜೀವನ ಅನುಭವ ಅದೆಲ್ಲ ನಿಮಗೆ ಇದಾಗಿ ಸ್ಫೂರ್ತಿಯಾಗಿ ಕೇಳುವುದರ ಮುಂದೆ ತೆರೆದಿಟ್ಟಬಹುದು.
0: ಆದರೆ
2: ನಾವು ಬಾಲ್ಯದಲ್ಲಿ ಅಜ್ಜಿ ಹೇಳ್ತಿದ್ರೆ ಚಿಕ್ಕವರಿದ್ದಾಗ, ಅದ್ ಬಿಟ್ರೆ ಬಾಲಮಿತ್ರ, ಚಂದಮಾಮ ಇದರಲ್ಲೆಲ್ಲ ಕೇಳಿ ನಾವು ಬೆಳೆದಿದ್ವಿ. ಮತ್ತೆ ನಾವು ಈ ತರ ಕತೆ ಕೇಳೋದಕ್ಕೆ ಬಹಳ ಒಂದು ಖುಷಿ ಆಗ್ತಿತ್ತು.
0: ಖಂಡಿತ ಖಂಡಿತ.
2: ನೋಡಿ, ನಮ್ಮ ಚಿಕ್ಕಪರಮೇಶ್ವರ ಆಗಿರ್ಬೋದು, ಚಂದ್ರಿಕಾನಲ್ಲಗುಂಡೆ ಆಗಿರ್ಬೋದು, ನಮ್ಮ ರೋಟರಿ ವಿಜಯಕುಮಾರ್ ಅವರು ಇದೆಲ್ಲ ಮಾತಾಡಿದ್ರೆ ಪ್ರತಿಯೊಬ್ಬರೂ ತಮ್ಮದೇ ಆದ ಶೈಲಿಯಲ್ಲಿ ಒಳ್ಳೊಳ್ಳೆ ಅನಿಸಿಕೆ ಅಂದ್ಕೊಂಡ್ರು. ಆದ್ರೆ ನನಗೆ ಸರ್, ನನ್ನ ಬುಕ್ ಇನ್ನೂ ತಲುಪಿಲ್ಲ, ನನಗೆ ಮೋಸ್ಟ್ಲಿ ಚಿಕ್ಕಪರಮೇಶ್ವರ ಕೊಡ್ತಾರೆ ಅಂತ ಕಾಣುತ್ತೆ. ನಾನು ತಗೊಂಡೆ, ನಾನು ಹೇಳಿದೆ ಎಲ್ಲರೂ ಎಲ್ಲರೂ ಸ್ವಂತ ಇದಾಕಿ ಪರ್ಚೇಸ್ ಮಾಡ್ಬೇಕು ಸರ್ಗೆ, ಕೈ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನೀವು
0: ಸಿಕ್ಕಾಪಟ್ಟೆ
2: ಖರ್ಚು ಮಾಡಿರ್ಬೋದು. ದಯವಿಟ್ಟು ಅದು ಹೆಲ್ಪ್ ಆಗ್ಲಿ, ದಯವಿಟ್ಟು ನಮ್ಮೆಲ್ಲ ಕೇಳಿದ್ರು ನೇರವಾಗಿ ಪರ್ಚೇಸ್ ಮಾಡಿದಾಗಿ ಮತ್ತಷ್ಟು ಕಥೆಗೆ ಸ್ಫೂರ್ತಿದಾಗ ಕಥೆಗಳು ಬಂದು ನಮ್ಮ ಕೇಳುಗರಿಗೆ ಮತ್ತೆ ಕೇಳುಗರ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆಲ್ಲರಿಗೂ ಸ್ಫೂರ್ತಿಯಾಗಿ ಆಕಾಶವಾಣಿ ಮತ್ತೆ ಕೇಳುಗರ ಸಂಖ್ಯೆ ಜಾಸ್ತಿಯಾಗಿ ತಮಾಷೆ ಆಗಿದೆ. ಹಾರೈಕೆ ಸರ್, ಬಹಳಷ್ಟು ಮಾತಾಡ್ಬೋದು.
0: ಧನ್ಯವಾದ ಧನ್ಯವಾದ ಉಮೇಶ್ ಸರ್, ಧನ್ಯವಾದ ಧನ್ಯವಾದ. ಕೇಳಿದ್ರೆ ಸಂದೇಶಗಳು ಇದೆ ಕಣ್ರಿ. ಯಾರಿದು ಆಕಾಶವಾಣಿ ಭದ್ರಾವತಿ, ರೇಖಾ ಕೊಟ್ರೇಶ್ ಅವರು ಹರಿಹರಿನ ಕತೆ ನಿಮ್ಮ ಜೊತೆ ಒಂದು ಕಾರ್ಯಕ್ರಮ. 3 ವರ್ಷಗಳ ಸಂಧಿ ಇರೋದು ತುಂಬಾ ಸಂತೋಷಕರ ಸುದ್ದಿ ಸರ್. ಕತೆ ಕಟ್ಟುವ ರೀತಿ ನಮ್ಮ ವಿವೇಚನೆಗೆ ಬಿಟ್ಟು ನೀವು ಉತ್ತೇಜಿಸುವ ರೀತಿಗಳು ತುಂಬಾ ಸೊಗಸಾಗಿ ಬರ್ತಿದ್ದವು. ನಾವು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಂತೋಷ ಪಡ್ತಿದ್ದವು. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಬರಲಿ ಎಂದು ಆಶಿಸುತ್ತೇವೆ. ಕೇಳುಗರನ್ನು ತೊಡಗಿಸಿಕೊಳ್ಳುವ ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರಚಾರವಾಗುತ್ತವೆ, ಜೊತೆಗೆ ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತವೆ. ಆಕಾಶವಾಣಿಗೆ ತಮಗೆ ಧನ್ಯವಾದಗಳು ಅಂತೇಳಿ ರೇಖಾ ಕೊಟ್ರೇಶ್ ಅವರು ತಿಳಿಸಿದಿರಿ. ನಿಮಗೆ ಧನ್ಯವಾದ. ಕರೆ, ಹಲೋ, ಯಾರಿದು? ಹಲೋ
3: ಸರ್, ನಮಸ್ತೆ ಸರ್.
0: ನಮಸ್ತೆ,
3: ಚನ್ನಪ್ಪರ ಕೃಷ್ಣಪ್ಪ ಅಂತ ಸರ್.
0: ಕೃಷ್ಣಪ್ಪರ ನಮಸ್ಕಾರ, ಹೇಳಿ.
3: ನಿಮ್ಮ ಆಕಾಶವಾಣಿ ಅಭಿಮಾನಿ.
0: ಧನ್ಯವಾದ, ಬಹಳ ಖುಷಿ ಆಯ್ತು.
3: ನಿಮ್ಮ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮಾಡ್ಬೇಕು. ನಿಮ್ ಕತೆ ಅಂದ್ರೆ ಅದ್ಭುತವಾದ ಕತೆ. ನಾನು ಹೋಟ್ಲಲ್ಲಿ ಇಟ್ಕೊಂಡು ರೇಡಿಯೋ ಎಲ್ಲಾರ್ಗು ಕೇಳಿಸ್ತಾ ಇದೀನಿ ಸರ್.
0: ಬಹಳ ಖುಷಿ ಆಯ್ತ್ರಿ.
3: ಆರು ಗಂಟೆಯಿಂದ ನಾವು ಹೋಟ್ಲು ಕ್ಲೋಸ್ ಮಾಡಿದ್ರು ಕೇಳಿಸ್ಬೇಕು. ಜನಗಳೆಲ್ಲ ಆಶ್ಚರ್ಯ ಪಡ್ತಾರ ಸರ್, ಖುಷಿ ಪಡ್ತಾರ. ನಿಮ್ಮ ಎಲ್ಲ ನಿರೂಪಣೆಗಳು, ಚಿತ್ರಗೀತೆ, ಪೌನಿ ಕಾರ್ಯಕ್ರಮ, ಪ್ರತಿಯೊಂದನ್ನು ಕೇಳಿ ಖುಷಿ ಪಡ್ತಾರೆ. ಕತೆ ಏನಂದ್ರೆ, ನಿಮ್ ಕತೆ 3 ವರ್ಷದ 4 ವರ್ಷ ದಾಟ್ತಾ ಇದಲ್ಲ ಸರ್.
0: ಹೌದು
3: ಸರ್, ಬಂಗಾರ ಮನುಷ್ಯಂದ 2 ವರ್ಷ ಟಿಕೆಟ್ ದಾಖಲೆ ಮಾಡ್ರಿ ಸರ್, ನಿಮ್ದು ನಿರೂಪಣೆ ಮಾಡಿದ್ರಲ್ಲ.
0: ದೊಡ್ಡ ಮಾತು, ದೊಡ್ಡ ಮಾತು. ಬಂಗಾರದ ಮನುಷ್ಯ ರಾಜ್ಕುಮಾರ್ ಅವರು
3: 3 ವರ್ಷ ಮಾಡಿದಾರ ಸರ್, ಅದ್ಭುತ. ನೀವು ಮಾಡೋದಕ್ಕಿಂತ ನಾವು ಕೇಳೋದಿದ್ದಲ್ಲ, ಇನ್ನೂ ಅದ್ಭುತ ಸರ್. ಅದು
0: ನಿಮ್ಮ ಅಭಿಮಾನಕ್ಕೆ ಧನ್ಯವಾದ.
3: ಆ ಕತೆ ಕೇಳಿ ನಾವು ತಿಳ್ಕೊಳ್ತೀವಲ್ಲ, ಅದು ದೊಡ್ಡದು.
0: ಖಂಡಿತ ಸರ್,
3: ಅದು ದೊಡ್ಡತನ. ಯಾಕೆ ಸುಮ್ಮ ಸುಮ್ಮನೆ ನೀವು ಪ್ರಚಾರ ಮಾಡಲ್ಲ ಸರ್ ಕತೆಗಳನ್ನು?
0: ಹೌದು,
3: ಸುಮ್ಮ ಸುಮ್ಮನೆ ಅಷ್ಟು ಸುಲಭ ಮಾಡಕ್ ಬರಲ್ಲ. ಕೇಳಿ ನಾವು ಬದುಕ್ತೀವಲ್ಲ, ಅದು ದೊಡ್ಡ ಕತೆ ಅಂತ ನಾವು ಹೇಳ್ಕೋಬರ್ತಾರೆ.
0: ಬಹಳ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ, ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ.
3: ಆಯ್ತು ಸರ್, ಓಕೆ.
0: ಧನ್ಯವಾದ ಸರ್, ಧನ್ಯವಾದ. ನಮಸ್ತೆ ಗಣೇಶ್ ಸರ್, ಕತೆ ಕಟ್ಟೋಣ ಕಾರ್ಯಕ್ರಮ ಪ್ರತಿ ಬಾರವು ಬಹಳ ಪ್ರಾಮಾಣಿಕ ಶೈಲಿಯಲ್ಲಿ ವಿಶೇಷವಾಗಿ ಸಾಗಿಸ್ತಾ ಇದೆ. ನಿಮಗೊಂದು ವಿಶೇಷವಾದ ಧನ್ಯವಾದ ಒಂದು ಪದ್ಮಪ್ಪನಗರ ಫ್ಯಾಮಿಲಿಯವರು ಕಳಿಸಿದಿರಿ, ನಿಮಗೂ ಕೂಡ ಧನ್ಯವಾದ. ಮತ್ತೊಂದು ಕರೆ. ಹಲೋ
4: ಹಲೋ
0: ಹಲೋ, ನಮಸ್ತೆ ಆಕಾಶವಾಣಿ
4: ಸರ್. ನಾವು ಕಾರಳ್ಳಿಯಿಂದ ರಾಮಕೃಷ್ಣ ಅಂತ.
0: ರಾಮಕೃಷ್ಣ ಅವರೇ ಹೇಳಿ.
4: ಸರ್, ಕತೆಗಳದ್ದು ಇದೆಯಲ್ಲ ಸರ್, ಅದು ಅಜರಾಮರ ಸರ್. ಅದು
0: ಹ್ಮ್
4: ಕತೆಗಳನ್ನ ಕಟ್ಟೋದೇನಂತ ಒಂದು ಇದು,
5: ಎಷ್ಟು ಕತೆಗಳನ್ನ ಕೇಳ್ತಾ ಇದೀವಿ ಅಂದ್ರೆ ನಿಮ್ಮ ಕತೆಗಳು ಒಂದು ಮಿಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಆತರ ನಾವು ಕೇಳೋ ಟೈಮಲ್ಲಿ ಒಂದೊಂದಿನ ಏನಾಗುತ್ತೆ ಆಕಾಶವಾಣಿ ಕಟ್ ಆಗ್ಬಿಡುತ್ತೆ ಸರ್ ಸ್ಟೇಷನ್.

0: ಕೆಲವು ತಾಂತ್ರಿಕ
1: ಅವಾಗಂತೂ ತುಂಬಾನೇ ಬೇಜಾರಾಗತ್ತೆ. ಕಥೆಗಳಂತೂ ತುಂಬಾನೇ ಸೂಪರ್. ಒಂದು ಊರ್ನಲ್ಲಿ ಒಗ್ಗಟ್ಟಿಲ್ದನೇ ಯಾತ್ರೆ ಕಾಶಿ ಯಾತ್ರೆಗೆ ಹೋಗ್ಬೇಕು
0: ಅಂತ
1: ಮೊನ್ನೆ ಆ ಪಕ್ಷಿಗಳ ಕತೆ, ಅವಿದ್ಯಾವಂತ ಅಲ್ಲ ಆ ಎಮ್ಮೆಗಳನ್ನ ಕಾಯ್ತಾ ಇದ್ದಂತ ಹುಡುಗ ಒಂದು ಅವನಿಗೆ ಬುದ್ಧಿ ಕಲ್ತಿದಂತ ರೀತಿ.
0: ಹೌದು, ಪಕ್ಷಿಗಳ ವಿಚಾರದಲ್ಲಿ
1: ಒಂದು ಹಾಲದ ಮರದ್ದು ಮನೆ ಮೇಲೆ ನೆರಳು ಬಂತು ಅಂತ ಹೇಳಿ ಖರೀದಿ ಮಾಡಿದ್ದ ಕಥೆಗಳು ಎಲ್ಲ ತುಂಬಾ ಸೂಪರ್ ಆಗಿ ಮೂಡಿ ಬರ್ತಾ ಇದೆ ಸರ್. ಇನ್ನು ಹೆಚ್ಚು ಹೆಚ್ಚು ಈ ತರ ಕಥೆಗಳನ್ನ ಮೂಡಿ ಬರುತ್ತೆ ಅಂತ ತುಂಬಾ ಆಶಿಸ್ತೇನೆ ಸರ್.
0: ಬಹಳ ಸಂತೋಷ ಆಯ್ತು.
1: ಕಥೆಗಳನ್ನ ಕಟ್ಟಿ ನಡೆಸ್ತಾರೆ ಅಂತ ಭದ್ರಾವತಿ ಎಂಬ ಅದು ನೆಚ್ಚಿನ ಆಕರ್ಷಣೆ ಅಂತಂದ್ರೆ ನಮ್ಮ ಭದ್ರಾವತಿ ಕ್ಷೇತ್ರದಲ್ಲಿ ಇರೋದು ನಮ್ಗೆ ತುಂಬಾನೇ ಖುಷಿ
0: ಅಂತ ಕೇಳ್ತಾ ಇರಿ ಸರ್. ಈಗ ಕೇಳ್ತಾ ಇರಿ, ಸಂದೇಶ ಕಳಿಸಿ ಮತ್ತೆ ಕರೆನ್ ಮಾಡಿ. ಕರೆ ಮಾಡಿ, ಧನ್ಯವಾದ ಸರ್, ಖುಷಿ ಆಯ್ತು.
1: ಧನ್ಯವಾದ.
0: ಕೇಳಿದ್ರೆ ಸಂದೇಶಗಳನ್ನು ನೋಡೋಣಲ್ವಾ. ನಮಸ್ಕಾರ ಗಣೇಶಣ್ಣ, ಕಾರ್ಯಕ್ರಮ ಸೂಪರ್, ಕಾಲ ಹೋಗಿದ್ದೆ ಗೊತ್ತಾಗಿಲ್ಲ, ಮುರಳಿಧರ್ ಶಿವಮೊಗ್ಗದಿಂದ. ಸೊ ಮತ್ತೊಂದು ಕರೆ. ಹಲೋ ಹಲೋ ಆಕಾಶವಾಣಿ.
2: ಹಲೋ ನಮಸ್ಕಾರ ಗಣೇಶ್ ಸರ್, ನಮಸ್ಕಾರ.
0: ನಮಸ್ತೆ, ಯಾರಿದು?
2: ಶಿವಮೊಗ್ಗದಿಂದ ಶಾಂತಾ ದಾವಸ್ಕರ್ ಅಂತ.
0: ಓ ಮೇಡಮ್, ನಮಸ್ತೆ, ಹೇಳಿ ಮೇಡಮ್.
2: ನೀವು ಕಥೆಗಳು ನಿಮ್ ಬೆಳಿಗ್ಗೆ 6 ಗಂಟೆಗೆ ನಿಮ್ ಧ್ವನಿ ಕೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ ಸರ್. ಆಮೇಲೆ ನೀವು ಕತೆ ಹೇಳೋ ರೀತಿ, ಅದನ್ನ ವಿಸ್ತರಿಸೋ ಪರಿ, ಆಮೇಲೆ ಸಂದೇಶ ಓದುವ ವೈಖರಿ ತುಂಬಾ ಚೆನ್ನಾಗಿರುತ್ತೆ ಸರ್.
0: ಧನ್ಯವಾದ.
2: ಅದ್ರಲ್ಲಿ ಎಲ್ಲದ್ರಲ್ಲೂ ನಂಗೆ ಗಿಳಿ ಮತ್ತೆ ಮರದ ಕತೆ ಇದೆಯಲ್ಲ ಸರ್, ಬರಗಾಲ ಬಂದ ತಕ್ಷಣ ಎಲ್ಲಾ ಪಕ್ಷಿಗಳೆಲ್ಲ
0: ಬಿಟ್ಟು ಗಿಳಿ ಮಾತ್ರ ಅಲ್ಲೇ ಉಳ್ಕೊಳ್ಳುತ್ತೆ,
2: ಅಲ್ಲೇ ಇದ್ದು ತನ್ನ ಕೆಲಸಗಳನ್ನ ತನ್ನ ಸೇವೆ ಮಾಡ್ತಾ ಇರುತ್ತೆ. ಅಂದ್ರೆ ಮತ್ತೆ ಮರ ಎಲ್ಲರನ್ನೂ ಸ್ವಾಗತಿಸ್ಕೊಳ್ಳುತ್ತಲ್ಲ, ಮತ್ತೆ ಚಿಗರಿದಾಗ
0: ಸುಖ ಬಂದಾಗ ಒಟ್ಟಿಗಿದ್ದು ಕಷ್ಟ ಬಂದ
2: ಜಾಗದಲ್ಲಿರೋ ಸಂತೋಷ ಯಾವ್ದ್ರಲ್ಲೂ ಇಲ್ಲ ಸರ್.
0: ಇಲ್ಲ, ಬಹಳ ಖುಷಿ ಆಯ್ತು ನಿನ್ ಬಿಟ್ಟುಕೊಂಡು ಮಾತಾಡಿದ್ರಲ್ಲ. ಈಗ ಬಹಳ
2: ಸಂದೇಶ ಕಳಿಸಿದ್ದೆ ಸರ್, ಈಗ ಬೇರೆಯವರಿಂದ ನಂಗೆ ಫೋನ್ ಕಾಲ್ ಸಿಗುತ್ತೋ ಇಲ್ಲ ಅಂತ. ಸಾರಿ ಸರ್.
0: ಇಲ್ಲ, ಅದನ್ನು ಓದ್ತೇನೆ, ನೋಡ್ತೇನೆ, ಸಮಯ ಸಿಕ್ಕಾಗ ಓದ್ತೇನೆ. ಆಯ್ತಾ, ಈಗ
2: ಬಂದೆ.
0: ಹಲೋ, ಆಯ್ತಮ್ಮ, ಹ್ಞೂ, ಧನ್ಯವಾದ ತಮಗೆ.
2: ಧನ್ಯವಾದ.
0: ಕೇಳಿದ್ರೆ ಕರೆ ಸಿಗಲಿಲ್ಲ ಅಂತ ಹೇಳಿ ಬೇಸರ ಮಾಡ್ಕೊಳ್ಳೋದು ಬೇಡ, ಖಂಡಿತ ಸಂದೇಶ ಕಳಿಸಿ, ಸಂದೇಶನ ಓದ್ತೇನೆ. ಮತ್ತೊಂದು ಕರೆ. ಹಲೇ ಹಲೋ
3: ನಮಸ್ಕಾರ ಗಣೇಶಣ್ಣ, ನಾವು ಮುರಳಿಧರ ಶಿವಮೊಗ್ಗ.
0: ಮುರಳಿಧರ್ ಸರ್, ಈಗಷ್ಟೇ ಸಂದೇಶ ಓದಿದೆ, ಯಾಕೋ ಕರೆ ಸಿಗ್ಲಿಲ್ಲ ಅಂತ ಹೇಳಿ ಹೇಳಿ ಮುರಳಿಧರ್ ಜಿ.
3: ಕತೆ ನನಗೆ ಸಂದೇಶ ಬರೀ ಕಲ್ಸಿಕೊಟ್ಟ ಗುರುಗಳು ನೀವು ನನಗೆ.
0: ಅಯ್ಯೋ,
3: ಯಾಕಂದ್ರೆ ಅವಾಗ ಫಸ್ಟಿಗೆ ಕತೆ ಹೇಳಿದ್ರಿ ಸರ್, ಮೊಸಳೆ ಆ ಮಂಗನ ಬೆನ್ ಮೇಲೆ ಕೂರ್ಸಿಡೋ ಕತೆ ಹೇಳ್ತಾ ಇದ್ರಿ. ಅವತ್ತೇ ಅದು ಕತೆ ಬರೆಯಕ್ ಬರೋದು ಗೊತ್ತಾಗ್ತಿದ್ದಿಲ್ಲ.
0: ಆ
3: ನಂತರದಲ್ಲಿ ಹೆಂಗ್ ಕಲಿಯಬೇಕು, ಹೆಂಗ್ ಸಂದೇಶ ಕಲ್ಸ್ಬೇಕು ಅಂತ ಕಲ್ತಿದ್ದು ನಿಮ್ಮಿಂದ, ಅದಕ್ಕೆ ನೀವು ನನಗೆ ಗುರುಗಳು.
0: ಅಯ್ಯೋ ಅಯ್ಯೋ, ದೊಡ್ಡ ಮಾತು ದೊಡ್ಡ ಮಾತು.
3: ಅವತ್ತಿಂದಲೂ ಕತೆ ಕೇಳ್ತಾ ಇರ್ತಾರೆ, 3 ವರ್ಷದಿಂದಲೂ ಎಲ್ಲಾ ಕತೆಗಳಲ್ಲೂ ಭಾಗವಹಿಸ್ತೀನಿ. ಅಣ್ಣ ತಮ್ಮಂದ್ರು ಒಗ್ಗಟ್ಟಾಗಿರೋಂತ ಕತೆಗಳು ಹೇಳ್ತಿರುವ ಅದ್ರಲ್ಲಿ ಬಹಳ ಖುಷಿ ಸರ್.
0: ನಿಜ ನಿಜ ನಿಜ.
3: ಒಗ್ಗಟ್ಟನ್ನ ಹೆಂಗ್ ಕಾಪಾಡ್ಕೋಬೇಕು, ಒಂದು ಮನೆ ಹೆಂಗ್ ನಡೆಸ್ಬೇಕು ಅನ್ನೋ ಕತೆಗಳನ್ನ ಹೇಳ್ತಿರಲ್ಲ, ಆ ಕತೆಗಳು ಕೇಳಕ್ ನನಗೆ ಬಹಳ ಖುಷಿ ಆಗತ್ತೆ ಸರ್. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು.
0: ಖಂಡಿತ, ನಿಮಗೂ ವಿಶೇಷವಾದ ಧನ್ಯವಾದ.
3: ಯಾವ ಕಾರಣಕ್ಕೂ ನಿಲ್ಸಬೇಡಿ.
0: ಎಸ್ ಸರ್, ಧನ್ಯವಾದ ಧನ್ಯವಾದ.
3: ಇನ್ನೊಬ್ರಿಗೆ ಅವಕಾಶ ಮಾಡ್ಕೊಡ್ತೀನಿ.
0: ಹ್ಞೂ ಸರ್. ಬಹುಶಃ ಒಳ್ಳೊಳ್ಳೆ ಮಾತುಗಳನ್ನ ಸಂದೇಶಗಳು ಇದೆ. ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ
4: ಹಲೋ
0: ನಮಸ್ತೆ, ಯಾರಿದು? ಯಾರು? ಹೇಳಿ ಮೇಡಮ್, ಹೇಳಿ ಹೇಳಿ. ನಮಸ್ತೆ.
4: ಕೇಶಮೂರ್ತಿ ಅಂತ ಆಕಾಶವಾಣಿ ಬರ್ತಾ ಇದ್ರು.
0: ಹೌದು, ಕೀರ್ತನಕಾರ.
4: ಕೀರ್ತನೆ
0: ಕೀರ್ತನೆಗಳನ್ನು ಹೇಳ್ತಾ ಇದ್ರು. ಹೇಳಿ, ಸ್ವಲ್ಪ ನಿಮ್ಮ ರೇಡಿಯೋ ದೂರ ಇಟ್ಕೊಳ್ಳಿ, ವಾಯ್ಸ್ ಟು ಸಮಸ್ಯೆ ಆಗುತ್ತೆ.
4: ಬಹಳ
0: ಸಂತೋಷ, ಹೇಳಿ. ಸರಿ, ಕಾರ್ಯಕ್ರಮ ಕೇಳ್ತಾ ಇರಿ. ಧನ್ಯವಾದ. ಕುಳಗಟ್ಟೆ ಹೊನ್ನಾಳಿ ತಾಲೂಕು ಧನ್ಯಶ್ರೀ ಅವರು ಸಾಹಿತ್ಯ ಕ್ಷೇತ್ರದ ಒಂದು ಭಾಗ ಕಥೆ ರಚನೆ ಇಷ್ಟವಾದ ಕಲ್ಪನೆಯ ಕೊಡುಗೆ ಆಗಿದೆ ಸರ್. ನಾವು ಚಿಕ್ಕವರಾಗಿದ್ದಂದ್ರೆ ಅಜ್ಜಿ ಅಪ್ಪ ಹೇಳೋ ಕಥೆಗಳ ಜೊತೆಗೆ ಕ್ಷೇತ್ರದ ಶನಿರಾಜ ವಿಕ್ರಮಾದಿತ್ಯ ಕಥೆ ಅದ್ಭುತ ಕಥೆ ಹೇಳುವ ಅಭ್ಯಾಸ ನಮ್ಮ ಭದ್ರಾವತಿ ಆಕಾಶವಾಣಿ ನಿಲಯದ ಮೂಲಕ ಕತೆ ಕಟ್ಟುವ ಕಾರ್ಯಕ್ರಮ ಈಗ ನವ ಪೀಳಿಗೆಯವರಿಗೂ ಕತೆ ರಚನೆ ಮಾಡಲು ಪ್ರೇರಣೆ ನೀಡುತ್ತಾ ಬಂದಿರುವ ಭದ್ರಾವತಿ ಆಕಾಶವಾಣಿ 3 ವರ್ಷದಿಂದ ಕತೆ ಕಟ್ಟುವ

0: ಮುನ್ನಡೆಸಿ ಕೊಂಡು ಬಂದಿರುವ ನಿಮಗೆ ಅಭಿನಂದನೀಯ ಸರ್ ಅಂತ ಹೇಳಿ ಕಳಿಸಿದರೆ ಕುಳಗಟ್ಟೆ ಹೊನ್ನಾಳಿ ತಾಲೂಕು ಧನ್ಯಶ್ರೀ ಸತೀಶ್ ಕುಮಾರ್ ಜಿಂಗಾಡಿ ಅವರು. ಸೊ ನಿಮಗೂ ಧನ್ಯವಾದ. ಮುಂದಿನ ಕರೆ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ.

0: 72 ಜನ ಬಾಲ ಜಗತ್ ಕಾರ್ಯಕ್ರಮದಲ್ಲಿ ಕನ್ನಡದಲ್ಲಿ ಕಥೆ ಕೇಳ್ತಾ ಇದ್ದೆ.
1: ಹಾ ಸರ್,
0: ಅದು ಇತ್ತೀಚೆಗೆ ನಿಂತು ಹೋಯ್ತು. ಅದು ಈಗ ನಿಮ್ಮಿಂದ ಪ್ರಾರಂಭವಾಗಿ ನಮಗೆ ಒಂದು ಸಂತೋಷ ಸಿಗ್ತಾ ಇದೆ, ಮತ್ತೆ ಕಥೆಗಳನ್ನ ನೀವು ಹೇಳೋ ರೀತಿ ತುಂಬಾ ಚೆನ್ನಾಗಿದೆ.
1: ಧನ್ಯವಾದ ಸರ್.
0: ಹೇಳೋ ರೀತಿ ಅದು ನಮ್ಗೆ ಒಂದು ಯೋಚನೆ ಮಾಡೋಕೆ ಅವಕಾಶ. ನಾವು ಕೊಟ್ಟಿರೋ ಉತ್ತರ ಸರಿನೋ ತಪ್ಪು ಎರಡನೇ ವಿಚಾರ, ಆದ್ರೆ ಅದು ಕೊನೆಗೆ ಒಂದು ಉತ್ತರ ಅಂತ ಸಿಕ್ಕೇ ಸಿಗುತ್ತೆ, ಸೂಕ್ತವಾದ ಉತ್ತರ.
1: ಹೌದು,
0: ಅದು ನಾವು ಮೊದಲನೇ ಉತ್ತರ ನಮ್ದು ತಪ್ಪಾಗಿದ್ರು, ಎರಡನೇ ಉತ್ತರ ಸರಿ ಅಂತ ನಿಮ್ಮಿಂದ ಬಂದಾಗ ಈಗ ಕೂಡ ಆಗುತ್ತಲ್ಲ, ಉತ್ತರ ಬರುತ್ತಲ್ಲ ಅಂತ ಸಂತೋಷ ಆಗುತ್ತೆ.
1: ನಿಜ ನಿಜ ಸರ್.
0: ಈ ಕಾರ್ಯಕ್ರಮ ನೀವು ಹೀಗೆ ನಿರಂತರವಾಗಿ ನಡೆಸ್ತಾ ಇರಲಿ ಅಂತ ನನ್ನ ಆಸೆ ಸರ್.
1: ಖಂಡಿತ, ನಿಮ್ಮ ಶುಭ ಹಾರೈಕೆ ಹೀಗೆ ಇರಲಿ ಸರ್, ಖಂಡಿತ ಮುಂದುವರಿಸ್ತೇವೆ ಸರ್. ಧನ್ಯವಾದ.
0: ಧನ್ಯವಾದಗಳು.
1: ಧನ್ಯವಾದ ಸರ್. ಹೇಳಿದ್ರೆ ಸಮಯ ಕೂಡ ಆಗ್ತಾ ಬರ್ತಾ ಇದೆ, ಕರೆಗಳು ಸಾಕಷ್ಟು ಬರ್ತಾ ಇದ್ದಾವೆ. ಸೊ ನಿರಂತರವಾಗಿ ನಮ್ಮ ಜೊತೆ ನೀವೆಲ್ಲರೂ ಇದ್ದಿದ್ದೀರಿ, ಅದಕ್ಕೇ ಈ ಕಾರ್ಯಕ್ರಮ ಇಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಅಲ್ವೇ. ಸೊ ಶುಭೋದಯ ಗಣೇಶ್ ಸರ್, ಯಾರಿದು ಮಯೂರ್ಕೋಟಿ ಜನ್ನಾಪುರದಿಂದ, ಇವತ್ತಿನೆಲ್ಲ ಕಾರ್ಯಗಳು ಸೂಪರ್. ಧನ್ಯವಾದ ತಮಗೆ ಮತ್ತೊಂದು ಕರೆ. ಹಲೋ, ನಮಸ್ತೆ, ಯಾರಿದು? ಹಲೋ
2: ಹಲೋ
1: ಹಲೋ, ಹೇಳಿಮ್ಮ, ಯಾರಿದು?
2: ನಾವು ರಮಾದೇವಿ ಅಂತ.
1: ಹೇಳಿಮ್ಮ ರಮಾದೇವಿ ಅವ್ರೆ.
2: ನಿನ್ನೆ ಎಲ್ಲ ಮಾಡಿದ್ವಿ, ಸಿಗ್ಲೇ ಇಲ್ಲ ಸರ್ ಫೋನ್.
1: ಅಯ್ಯೋ, ಈಗ ಸಿಕ್ತಲ್ಲ ಮೇಡಮ್ ಅವ್ರೆ, ಖುಷಿ ಪಡೋಣ. ಅಲ್ಲ, ಅದನ್ ಹಾಡ್ ಹೇಳಕ್ ನಾ ಮಧ್ಯಾಹ್ನ ಹೇಳೋಣಂತೆ, ಈ ಕತೆ ಕಟ್ತಾ ಇದೀವಿ ಆಯ್ತಾ. ಒಂಚೂರ್ ಹಂಗೆ ಕತೆ ಬಗ್ಗೆ ಮಾತಾಡೋಣಂತೆ. ಹಾ, ಕೇಳಿಸ್ತಾ ಇರಿ, ಕೇಳಿಸ್ಕೊಂತ ಇರಿ. ಹಾ, ಧನ್ಯವಾದ ತಮ್ಕರೆ. ನಮಗೂ ಖುಷಿ ಆಯ್ತು. ಧನ್ಯವಾದ, ಧನ್ಯವಾದ. ಮಂಜುನಾಥ್ ಕೆ ಮರವನಹಳ್ಳಿಯಿಂದ, ಕತೆ ಕಟ್ಟುವುದು ತುಂಬಾ ಸೊಗಸಾಗಿ ಮೂಡಿ ಬರ್ತಿದೆ, ನನಗೂ ಸ್ವಲ್ಪ ಕತೆ ಕಟ್ಟಲು ಅನುಕೂಲವಾಯಿತು ಅಂತ ಹೇಳಿ ಕಳಿಸಿದ್ದಾರೆ ಚನ್ನಗಿರಿಯಿಂದ ಮಂಜುನಾಥ್ ಅವರು. ನಿಮಗೂ ಕೂಡ ಧನ್ಯವಾದ. ಸೊ ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಅನಿತಾ ಅವರು, ಕತೆ ಕಟ್ಟುವ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತದೆ, ಯಾಕೆಂದ್ರೆ ನಾನು ಕತೆಗಳನ್ನು ಬರೆಯೋಕೆ ನನಗೂ ಇಷ್ಟ, ಯಾವ ರೀತಿಯಲ್ಲಿ ಬರೆಯಬೇಕೆಂದು ಯೋಚಿಸಿದ್ದೆ. ನೀವು ಹೇಳುತ್ತಿದ್ದ ಎಲ್ಲ ರೀತಿಯ ಕತೆಗಳನ್ನು ಸರಳವಾಗಿ ಅರ್ಥಗರ್ಭಿತವಾಗಿ ನೀತಿಯುತವಾಗಿತ್ತು, 3 ವರ್ಷ ಆಗಿದ್ದು ಗೊತ್ತೇ ಆಗಿಲ್ಲ. ಸೊ ನೀವು ಭಾಗವಹಿಸಿದಿರಿ ಈ ಹೊತ್ತಿನಲ್ಲಿ, ಬಹಳ ಚಂದ ಡೇರೆ ಹೂವಿನ ಬಗ್ಗೆ ಬರೆದಿದ್ದೀರಿ, ನಿಮಗೂ ಕೂಡ ಧನ್ಯವಾದ. ಮತ್ತೊಂದು ಕರೆ. ಹಲೋ ಹಲೋ, ನಮಸ್ತೆ ಮೇಡಮ್, ಹೇಳಿ. ಬಹಳ ಸಂತೋಷ. ಖಂಡಿತ ಅಮ್ಮ, ನಿಮ್ಮ ಈ ಮಾತುಗಳು ನಮಗೂ ಸ್ಫೂರ್ತಿ ಕೊಡುತ್ತೆ, ಮತ್ತೆ ಮತ್ತೆ ಹೊಸ್ತನ್ನ ಕಟ್ಟಕ್ಕೆ ಪ್ರಯತ್ನ ಮಾಡ್ತೇನೆ. ಧನ್ಯವಾದ ಮೇಡಮ್, ಧನ್ಯವಾದ. ಶುಭೋದಯ, ಯಾರಿದು? ಮಯೂರ್ಕೋಟಿ ಜನ್ನಾಪುರ ಆಯ್ತು. ಇದು ಯಾರಿದು? ದ್ರಾಕ್ಷಾಯಿಣಿ ಭೀಮ್ನೇರಿಯಿಂದ, ನಮಸ್ತೆ ಸರ್, ಈ ವಾರದ ಕತೆಗಳು ಎಲ್ಲ ಸೂಪರ್ ಆಗಿತ್ತು, ಕತೆ ಕಟ್ಟ ಕಾರ್ಯಕ್ರಮಕ್ಕೆ ಶುಭಾಶಯ ಅಂತೇಳಿ ಸಂದೇಶವನ್ನು ಕಳಿಸಿದಿರಿ ದ್ರಾಕ್ಷಾಯಿಣಿ ಅವರೇ ಭೀಮನೇರಿಯಿಂದ. ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ಸದಾಶಿವಪ್ಪ ಮಂಡಗಟ್ಟ, ಸ್ವಾಗತ, ಕಥೆಯನ್ನು ಹೊತ್ತು ತಂದ ನಿಮಗೆ ಸ್ವಾಗತ, ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಅಂತೇಳಿ ಸಂದೇಶವನ್ನು ಕಳಿಸಿದಿರಿ. ಸೊ ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ಕೇಳಿದ್ರೆ ಇನ್ನು ಕೂಡ ಕರೆಗಳು ಬರ್ತವೆ. ವೀಣಾ ರಮೇಶ್ ಭಟ್, ಗುಡ್ ಮಾರ್ನಿಂಗ್, ಬೆಳಗಿನ ಪ್ರಸವದ ಕಾರ್ಯಕ್ರಮಗಳು ಚೆನ್ನಾಗಿ, ಕತೆ ನಿಮ್ಮ ಜೊತೆ ಕಾರ್ಯಕ್ರಮ ಚೆನ್ನಾಗಿದೆ, ನೀವು ಕತೆ ಹೇಳುವ ರೀತಿ ತುಂಬ ಚೆನ್ನಾಗಿರುತ್ತೆ, 3 ವರ್ಷ ತುಂಬಿದ ಕತೆ ಕಾರ್ಯಕ್ರಮಕ್ಕೆ ಶುಭಾಶಯಗಳು ಅಂತ ಹೇಳಿಬಿಟ್ಟು ವೀಣಾ ರಮೇಶ್ ಭಟ್ ಹೊಸಮನೆಯಿಂದ ಕಳಿಸಿರಿ. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರು ಧ್ವನಿ ಸ್ವಲ್ಪ ನಿಧಾನವಾಗಿ ಕೇಳಿಸಿ, ಸ್ವಲ್ಪ ನೋಡಿ ಸರ್. ಹೌದಲ್ವೇ, ನೋಡ್ತಾ ಇದ್ದೀವಿ. ನಮಸ್ತೆ ಗಣೇಶ್, ಈ ಕಥಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತದೆ, ನಿಮ್ಮ ಕಿರುಕಥೆಗಳ ಜೀವನ ಮೌಲ್ಯಗಳು ಇದೆ, ವಿಶ್ವಾಸವಳಂಗದಿಂದ ಜೀವನ ಮೌಲ್ಯಗಳಿದೆ, ಅನುಕಂಪ, ಪರಕೋರ್ಪ, ಮಾನವೀಯತೆ, ಜೀವನ ಪ್ರೀತಿ, ಬದುಕಿನ ಹೋರಾಟ, ಸತ್ಯದರ್ಶನ, ಹಿರಿಯರ ಜೀವನ ಕ್ರಮ, ಸಾಧು ಸಂತರ ಬೋಧನೆಗಳು, ರಾಜ ಮಹಾರಾಜರ ಸಹವಾಸ, ಮಂತ್ರಿಗಳ ಬುದ್ಧಿವಂತಿಕೆ, ತಾಯಿ ತಂದೆಯರ ತ್ಯಾಗ, ವೀರಶೂರರ ಬಲಿದಾನಿಗೆ ಅನೇಕ ವಿಚಾರಗಳು ನಮಗೆ ತಿಳಿಯುತ್ತೆ. ಸೊ ನಿಮ್ಮ ನಿರೂಪಣೆ ಜೀವ ನದಿಯಂತೆ ಬೀಸುವ ತಂಗಾಳಿಯಂತೆ ಸಂತೋಷ ನೀಡುತ್ತೆ. ನಾನು 3 ವರ್ಷಗಳಿಂದ 1 ವಾರವೂ ತಪ್ಪದೆ ಭಾಗಿಯಾಗಿದ್ದೇನೆ ಮತ್ತು ಅನೇಕ ಉಪಯೋಗಗಳನ್ನು ಪಡೆದಿದ್ದೇನೆ. ಕಥಾ ಕಾರ್ಯಕ್ರಮ ಹೀಗೆ ಮುಂದುವರಿಯಲಿ ಅಂತ ಹಾರೈಸ್ತೇನೆ, ವಿಶ್ವಾಸ್ ಸೌಳಂಗದಿಂದ. ಸೊ ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ಕತೆ ಕಟ್ಟಿ ಕಾರ್ಯಕ್ರಮದಲ್ಲಿ ಕೆಲವೊಂದು ಸಲ ಭಾಗವಹಿಸಿದ್ದೇನೆ, ಆಮೇಲೆ ಕಾರಣಾಂತರ ಕಾರ್ಯಕ್ರಮ ಭಾಗಿಯಾಗಿಲ್ಲ, ಪುಸ್ತಕ ಬಿಡುಗಡೆ ಆಗುವುದು ಗೊತ್ತಿಲ್ಲ. ಈಗ ಪುಸ್ತಕ ಸಿಗುತ್ತಿದೆ ಹೇಗೆ ಇಲ್ಲಿ, ಮಂಗಳ ಯೂರೋ ಭದ್ರಾವತಿಯಿಂದ ಖಂಡಿತ ಸಿಗುತ್ತೆ. ಇದು ಯಾರಿದು? ಶಾಂತಾ ಡಾವಸ್ಕರ್ ಶಿವಮೊಗ್ಗದಿಂದ, ಕತೆ ನನ್ನ ಜೊತೆ ಕಾರ್ಯಕ್ರಮ ನನಗೆ ಫೋನ್

0: ಸಿಗ್ತಾ ಇಲ್ಲ ಕಾರ್ಯಕ್ರಮ ಮುಂದಿನ ವಾರದವರೆಗೂ ಮುಂದುವರಿಸಿ, ಆಗ ಯಾರಿಗೆ ಸಿಗಲ್ಲ ಅವ್ರಿಗೆ ಫೋನ್ ಕಲ್ ಸಿಗ್ಬೋದು ಅಲ್ವೇನ್ರಿ? ಖಂಡಿತ ನೋಡೋಣಂತೆ. ಶಿಷ್ಯಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಅವರು ಪ್ರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ಸರ್. ನಾನು ಹೌದು, ನೀವು ಕತೆ ಹೇಳುವ ಶೈಲಿಗೆ ಒಂದು ನಮ್ಮ ಸಲಾಂ. ತುಂಬ ವಿಶೇಷವಾದ ಕಥೆಗಳನ್ನು ಹುಡುಕಿ ತರ್ತೀರಿ. ವಯಸ್ಸಿನ ಭಾವನೆ ಇಲ್ಲದೆ ಮಕ್ಕಳಲ್ಲಿ ಮಕ್ಕಳಾಗಿ ನೀವು ಕಥೆಯನ್ನು ಶೈಲಿಯನ್ನು ನಾವು ಆಸ್ವಾದಿಸ್ತೇವೆ. 3 ವರ್ಷಗಳ ಸಾರ್ಥಕತೆಯ ಪಯಣ ನಿರಂತರವಾಗಿ ಹೀಗೆ ಸಾಗಲಿ, ನಿಮ್ಮ ಜೊತೆಗೆ ನಾವು ಇರ್ತೇವೆ. ಸೊ ನಿಮಗೂ ಧನ್ಯವಾದ. ಮಹೇಶ್ವರಿ ಕಾಗೇಹಳ್ಳಿಯಿಂದ ಕತೆಗೆ ಧನ್ಯವಾದಗಳು ಸರ್. ಕತೆಗಳು ಮಾನವ ಜೀವನ ಅವಿಭಾಜ್ಯ ಅಂಗೆ, ಮನೋರಂಜನೆ ಜೊತೆಲಿ ನೈತಿಕ ಮೌಲ್ಯ, ಒಳ್ಳೊಳ್ಳೆಯ ನೀತಿ ಕಥೆಗಳು ಪ್ರತಿ ವಾರ ಕೇಳ್ತಿದ್ದೇನೆ. ನೀವು ಹೇಳೋ ಪ್ರತಿಯೊಂದು ಕತೆ ನಮಗೆ ಕಣ್ಣ ಮುಂದೆಯೇ ನಡೆದ ಹೋಗೆ ಆಗುತ್ತೆ. ಕತೆ ಹೇಳುವ ಶೈಲಿ, ನಿಮ್ಮ ಕಥೆಯನ್ನು ಬರುವ ನೀತಿ ಕತೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಮತ್ತೊಮ್ಮೆ ಧನ್ಯವಾದಗಳು. ಕತೆ ಕಾರ್ಯಕ್ರಮ ಹೀಗೆ ಮುಂದುವರಿಲಿ ಅಂತ ಕಳಿಸಿದ್ದಾರೆ. ಸೊ ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ಯಾರಿದು? ಮಹೇಶ್ವರಿ ಕಾಗೇಹಳ್ಳಿಯಿಂದ. ಇದ್ಯಾರಿದು? ನಮಸ್ಕಾರ ಸರ್, ನಿಮ್ಮ ನೀತಿ ಕಥೆಗಳು ತುಂಬ ಇಷ್ಟವಾಗುತ್ತೆ. 3 ವರ್ಷ ತುಂಬಿದ್ದೇ ಗೊತ್ತಾಗಲಿಲ್ಲ. ತಿಪ್ಪೇಸ್ವಾಮಿ ಅವರು, ಸೊ ನಿಮಗೂ ಧನ್ಯವಾದ. ಸಲ್ಮಾ ಟೀಚರ್ ಅವರು, ಕತೆ ಜೊತೆ ಸುಂದರವಾಗಿ ಮೂಡಿ ಬರ್ತಿದೆ ತಾಯಿಯ ಮಡಿಲು, ನನಗೆ ತುಂಬ ಸುಂದರವಾದ ಕತೆ ಇಷ್ಟ ಆಗಿದ್ದು. ಒಬ್ಬೊಬ್ಬರ ರೀತಿಯು ಒಂದೊಂದು ದೃಷ್ಟಿಯಲ್ಲಿತ್ತು. ಸೊ ಹಾಗಾಗಿ ಕತೆಗಳು ವಿಶೇಷವಾಗಿ ಮೂಡಿ ಬರ್ತಾ ಇದೆ. ಹಾಗಾಗಿ ಧನ್ಯವಾದಗಳು ಅಂತೇಳಿ ಕಳಿಸಿದ್ದಾರೆ. ಸೊ ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ಆಕಾಶವಾಣಿ ಭದ್ರಾವತಿ ಬಾನುವಲಿಯಿಂದ ಬರ್ತಿದ್ದ ಕತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮ್ಮ ಜೀವನವನ್ನು ಬದಲಾಯಿಸಿವೆ. ಮಂಜುಳಾಬಾಯಿ ಚಂದ್ರಾಸ್ಗಡ್ದೆಯವರು, ನಿಮಗೂ ಧನ್ಯವಾದ. ಚಂದ್ರಿಕಾ ಶೇಷಾಚಲ ಅವರು ಹಾರನಹಳ್ಳಿಯಿಂದ, ಶುಭೋದಯ ಸರ್, ಕತೆಗಳು ಕೇಳ್ತಾ 3 ವರ್ಷ ಕಳೆದು ಗೊತ್ತಾಗಲಿಲ್ಲ, ಕತೆಗಳು ಬಂಗಾರದ ಎಳೆಯಲ್ಲಿ ಕರಿಮಣಿ ಪೋಣಿಸಿದಂತೆ. ವಾವ್, ತುಂಬ ಚೆನ್ನಾಗಿದೆ, ಧನ್ಯವಾದ. ಕೆಳಗ ಮಿತ್ರರು, ಕತೆ ಮುಂದುವರಿಸಿದ್ದು ಬಹಳ ಪೋಣಿಸಿದಂತೆ ಆಗಿದೆ. ಎಸ್, ಚೆನ್ನಾಗಿದೆ, ಧನ್ಯವಾದ. ಬಗ್ಗೆ ಸದಾಶಿವನ್ ಕೇಶಪುರದಿಂದ, ಕತೆ ನಿಮ್ಮ ಜೊತೆ 100 ವರ್ಷಕ್ಕೆ ಕಾಲಿಟ್ಟು 3 ವರ್ಷ ಕಾಲಿಟ್ಟು ಬಹಳ ಸಂತೋಷ ವಿಷಯ, ಅಭಿನಂದನೆಗಳು. ನಿಮಗೆ ಕಾಲ್ ಸಿಗೋದಿಲ್ಲ ಸರ್, ಎಷ್ಟು ಪ್ರಯತ್ನ ಶತ ಪ್ರಯತ್ನ ಮಾಡಿದೆ ಅಪರೂಪಕ್ಕೊಮ್ಮೆ ಸಿಗುತ್ತೆ. ನೀತಿ ಕಥೆಯನ್ನು ಎಲ್ಲ ಕಥೆಗಳು ಒಳಗೊಂಡಿದ್ದು. ನೀವು ಬಿಡುಗಡೆ ಮಾಡಿದ ಪುಸ್ತಕ ನಮಗೆ ಸಿಗಲಿದೆ, ಎಲ್ಲಿ ಸಿಗುತ್ತೆ ತಿಳಿಸಿ. ನಾನು ಸಹ ಕರೆ ಮಾಡಲು ಪ್ರಯತ್ನಿಸುತ್ತಿದ್ದೇನೆ, ದೇವರ ದಯೆಯಿಂದ ಕರೆ ಸಿಕ್ಕಲೇ ಅದು, ಆಸೆಯಿಂದ ಕಾಯ್ತಿದ್ದೇನೆ. ಖಂಡಿತ ನಿಮಗೆ ಸಿಗುತ್ತೆ. ಎಸ್, ಯಾರಿದು? ಸಂಜೀವ್ ರೆಡ್ಡಿ ಅವರು, ಕತೆ ಕತೆಗೊಂದು ಹಾಡು ಸೂಪರ್, ಧನ್ಯವಾದ. ನಮಸ್ಕಾರ ಸರ್, ಡೇರೆ ಹೂವಿನ ಬಗ್ಗೆ ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಕತೆ ಕಾರ್ಯಕ್ರಮ ಹೀಗೆ ಮುಂದುವರಿದ್ರು. ಪ್ರತಿಮಾ ನಾಯಕರು, ಶುಭ ಮುಂಜಾನೆ, ಮಂಜುನಾಥ್ ಲಕ್ಷ್ಮೀ ಶೇಖರ್ ಸಾಪಿಂದ. ಸೊ ಕಾರ್ಯಕ್ರಮ ಸೂಪರ್, ಧನ್ಯವಾದ. ಸ್ವಲ್ಪ ಕರೆನ ಸ್ವೀಕರಿಸ್ತೀನಿ ರೀ. ಕೊನೆಯದು, ಹಲೋ ಹಲೋ, ಯಾರಿದು?
1: ನಾನು ಶಿವಮೊಗ್ಗದಿಂದ ತ್ರಿವೇಣಿ ಅಂತ.
0: ತ್ರಿವೇಣಿ ಮೇಡಮ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಆರೋಗ್ಯವಾಗಿದ್ದೀರಿ?
1: ಆರೋಗ್ಯವಾಗಿದ್ದೀವಿ.
0: ಹೇಳಿ ಮೇಡಮ್.
1: ನಿಮ್ಮ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇದಾವೆ, ನಾನು ಕೇಳ್ತಾ ಇದ್ದೀನಿ.
0: ಬಹಳ ಸಂತೋಷ ಕರೆ ಮಾಡಿದಕ್ಕೆ, ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ.
1: ಹೌದು, ಎಲೆಮರೆಯ ಕಾಯಿ ಆಗಿರ್ತಕ್ಕಂತ ಬೆಳಕಿಗೆ ತಂದಿದ್ದೀರಾ, ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿದೀರಾ.
0: ನಿಮಗೆ ಕರೆ ಸಿಕ್ಕಿದೆಯಲ್ಲ,
1: ಕೆಲಸಗಳನ್ನ ಮಾಡ್ತಾ ಇರಿ.
0: ಎಸ್ ಎಸ್, ಧನ್ಯವಾದ. ಕಥೆನ ಹೀಗೆ ಮುಂದುವರಿಸ್ತಾ ಇರ್ತೇವೆ. ಧನ್ಯವಾದ ಮೇಡಮ್, ನೀವು ಕರೆ ಮಾಡಿದ್ದು ಬಹಳ ಖುಷಿ ಆಯ್ತು, ಧನ್ಯವಾದ. ಕೇಳಿದ್ರೆ ಸಮಯ ಆಗ್ತಾ ಬಂತು, ಮತ್ತೆ ಮುಂದಿನ ವಾರ ಬರೋಣ್ರಿ. ಸಾಕಷ್ಟು ಜನರು ಕರೆ ಸಿಕ್ಕಿಲ್ಲ ಅಂತ ಬೇಸರ ಇದೆ, ಸಾಧ್ಯವಾದ್ರೆ ಮುಂದಿನ ವಾರ ಮುಂದುವರ್ಸೋಣ. ಕತೆ ಜೊತೆಗೆ ಸಂದೇಶಗಳು ಕೂಡ ಇದ್ದಾವೆ, ಅದನ್ನು ಕೂಡ ಓದ್ತೇನೆ. ಕಾಯ್ತಾ ಇರಿ, ಮತ್ತೆ ಮುಂದಿನ ವಾರ ಕಥೆಯೊಂದಿಗೆ ಬರ್ತೇನೆ ನಿಮ್ಮ ಜೊತೆಗೆ ಇವತ್ತಿನ ಕಥೆಯಲ್ಲಿ ಭಾಗವಹಿಸಿದ ಮಿಸ್, ಕತೆ 3 ವರ್ಷದ ಸಂಭ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ, ನಮ್ಮ ಜೊತೆ ಸದಾ ನೀವು ಹೀಗೆ ಇರಿ, ಕರೆ ಸಿಗಲಿಲ್ಲ ಅಂಥೇಳಿ ಬೇಸರ ಮಾಡಿಕೊಳ್ಳೋದು ಬೇಡ, ಮತ್ತೆ ಮತ್ತೆ ಪ್ರಯತ್ನಿಸ್ತಾ ಇರಿ, ಖಂಡಿತ ಕರೆ ಸಿಗುತ್ತೆ. ಒಂದಂತೂ ಸತ್ಯ, 3 ವರ್ಷ ಕಳೆದಿದೆ, ನಿಮಗೆ ಗೊತ್ತಾಗಿಲ್ಲ, ನನಗೂ ಗೊತ್ತಾಗಿಲ್ಲ ಎಷ್ಟು ಜನರಿಗೆ ಬದಲಾವಣೆ ಆಗಿದೆ ಅಂತೇಳಿ ತಮ್ಮ ಅಭಿಪ್ರಾಯಗಳನ್ನು, ಎಷ್ಟೋ ನೀತಿ ಕಥೆಗಳು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಿದ್ದೇವೆ, ಸಾಕಷ್ಟು ಜನರಿಗೆ ಅನುಕೂಲ ಆಗಿದೆ ಅಂತೇಳಿ ತಮ್ಮ ಅಭಿಪ್ರಾಯನ ತಿಳಿಸ್ತಾ ಇದ್ದೀರಿ. ಈ ಕತೆ ಕಟ್ತಾ ಕಟ್ತಾ ನನ್ನಲ್ಲೂ ಕೂಡ ಕೆಲವು ಪರಿವರ್ತನೆಗೆ ಕಾರಣವಾಗಿದೆ ಈ ಕಾರ್ಯಕ್ರಮ ಅನ್ನೋದು ಸತ್ಯ. ಸೊ ಹಾಗಾಗಿ ಈ ಕಾರ್ಯಕ್ರಮ ಆಕಾಶವಾಣಿ ಮೂಲಕ ಮೂಡಿ ಬರ್ತಾ ಇದೆ, ಮುಂದೆ ಇನ್ನೂ ಕೂಡ ಕತೆಗಳು, ಒಳ್ಳೊಳ್ಳೆ ಕತೆಗಳು ಬರ್ತಾನೆ ಇರುತ್ತೆ. ಕೇಳ್ತಾ ಇರಿ, ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಆತ್ಮೀಯ ಕೇಳಿದರೆ ನಿಮ್ಮ ಸಂದೇಶಗಳಿದೆ, ಓದ್ತೇನೆ, ಕಾಯ್ತಾ ಇರಿ.
1: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕೇಳುಗರಿಗೆಲ್ಲ ಇಂದಿನ ಚಿನ್ನದ ಬಳಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಡೂರಿನ ಸಪ್ತಸ್ವರ ಸಂಗೀತ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ವಿದುಷಿ ಶ್ರೀಮತಿ ಉಷಾ ಅನಂತ್, ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಸಪ್ತಸ್ವರ ಸಂಗೀತ ಶಾಲೆಯಿಂದ ಇಂದು ನಾವು ಮಕ್ಕಳ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿದ್ದೇವೆ. ಮೊದಲಿಗೆ ಎಲ್ಲ

ಧನ್ಯವಾದಗಳು ಎಲ್ಲ ಪುಟಾಣಿ ಮಕ್ಕಳಿಗೆ. ಮುಂದಿನ ಕೀರ್ತನೆ ದಾಸರ ಪದದೊಂದಿಗೆ ಪ್ರಾರಂಭ ಮಾಡುತ್ತಿದ್ದೇವೆ. ರಚನೆ ಶ್ರೀ ಪುರಂದರದಾಸರು, ಅಂಕಿತ ಪುರಂದರ ವಿಠಲ ಇವರು ರಚಿಸಿರುವಂತಹ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಎಂದು ಹಾಡಲು ಬರುತ್ತಿದ್ದಾರೆ ನಮ್ಮ ಮುದ್ದು ಮಕ್ಕಳಾದಂತಹ ದಿಯಾ, ಮಿಶಿತಾ, ಜನ್ಯ, ನಯರ, ಚಿನ್ಮಯಿ.

ಮುಂದಿನ ಕಾರ್ಯಕ್ರಮ ಶ್ರೀಮದ್ ಭಗವದ್ಗೀತೆ 12ನೇ ಅಧ್ಯಾಯದ ಮೊದಲ 5 ಶ್ಲೋಕಗಳನ್ನು ಹೇಳಲಿದ್ದಾರೆ ನಮ್ಮ ಶಾಲೆಯ ಮಕ್ಕಳಾದ ಪ್ರಣಮ್ಯ, ಮಹಾಲಕ್ಷ್ಮಿ, ಶಿವಾನ್ವಿ, ವೈಷ್ಣವಿ, ಸಾಯಿಶ್ರೀ.

ಇನ್ನು ಮುಂದಿನ ಹಾಡು ದೇಶಭಕ್ತಿ ಗೀತೆ ಸಾವಿರ ದಳ ಕಮಲಿನಿ ಓ ಭಾರತಿ. ರಚನೆ HS ವೆಂಕಟೇಶ್ ಮೂರ್ತಿ, ಸಂಗೀತ ಉಪಾಸನ ಮೋಹನ್ ರವರು ಹಾಡಲಿದ್ದಾರೆ. ರಿಯಾ, ಕರ್ಣವಿ, ವೈಷ್ಣವಿ, ಅನಘ, ರೇವತಿ, ಮೇಘನ ಇವರಿಂದ.

ಧನ್ಯವಾದಗಳು ಎಲ್ಲ ಪುಟಾಣಿಗಳಿಗೂ. ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹರಾದಂತಹ ಶ್ರೀ ಪುರಂದರದಾಸರು ರಚಿಸಿರುವ ಇನ್ನೊಂದು ಕೀರ್ತನೆ ನಮ್ಮ ಪುಟಾಣಿ ಮಕ್ಕಳಿಂದ ಈಗ ಕೇಳೋಣವೇನು? ಪಂಡರಾಪುರವೆಂಬ ದೊಡ್ಡ ನಗರ, ನಾಪನ ಚೇದಕ್, ಅನಘ, ರೇವತಿ, ಕರ್ಣವಿ ಇವರಿಂದ.

ಮುಂದಿನ ಒಂದು ಭಕ್ತಿಗೀತೆ. ವಿಷ್ಣುವಿನ ಎಲ್ಲಾ ಅವತಾರಗಳನ್ನು ನಾವು ಈ ಭಕ್ತಿಗೀತೆಯಲ್ಲಿ ಕಾಣಬಹುದು. ಈಗ ಕೇಳೋಣವೇನು, ನಮ್ಮ ಪುಟಾಣಿಗಳಾದಂತಹ ಪ್ರಣಮ್ಯ, ರಿತನ್ಯ, ಗನ್ವಿತ, ಪ್ರಕೃತಿ, ಧೃತಿ, ಮಹಾಲಕ್ಷ್ಮಿ, ಸಿರಿ.

ಶ್ರೀ ಮಹಾವಿಷ್ಣು ಸ್ತೋತ್ರವನ್ನ ಕೇಳಿದಿರಲ್ವಾ? ಮುಂದಿನ ಕಾರ್ಯಕ್ರಮ ಶಿವಶರಣೆ ಅಕ್ಕಮಹಾದೇವಿ ಇವರ ಪರಿಚಯ ಹಾಗೂ ಒಂದು ವಚನ. ಕನ್ನಡದ ಮೊದಲ ಕವಯಿತ್ರಿ, ಪ್ರಸಿದ್ಧ ಶಿವಶರಣೆ ಶ್ರೇಷ್ಠ ವಚನಗಾರ್ತಿ ಅಕ್ಕಮಹಾದೇವಿಯವರು 12ನೇ ಶತಮಾನದವರು. ಇವರು ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಈಗಿನ ಉಡುಗಣಿ ಗ್ರಾಮದಲ್ಲಿ ನಿರ್ಮಲಾ ಶೆಟ್ಟಿ ಮತ್ತು ಸುಮತಿ ಎಂಬ ದಂಪತಿಗಳಿಗೆ ಮಕ್ಕಳಾಗಿ ಜನಿಸಿದಳು. ಶಿವಭಕ್ತ ಕುಟುಂಬ ಇವರದಾಗಿದ್ದು ಮಹಾದೇವಿಗಂತೂ ಪರಶಿವ ಚನ್ನಮಲ್ಲಿಕಾರ್ಜುನನೇ ಪತಿಯೂ ಆರಾಧ್ಯ ದೇವನೂ ಆಗಿದ್ದನು. ಅಪ್ರತಿಮ ಸುಂದರಿಯಾದ ಮಹಾದೇವಿಯನ್ನು ಕೌಶಿಕನೆಂಬ ರಾಜನು ಮದುವೆಯಾಗಲು ಮುಂದಾಗುತ್ತಾನೆ. ಆತನು ಮದುವೆಯಾಗಲು ಇಷ್ಟವಿಲ್ಲದಿದ್ದರೂ ಮಹಾದೇವಿಯು ಆತನಿಂದ ಆಗಬಹುದಾದ ತೊಂದರೆಗಳನ್ನು ಮನಗೊಂಡು ತಂದೆ ತಾಯಿ ಯೋಗಕ್ಷೇಮಕ್ಕಾಗಿ ಕೆಲವು ಷರತ್ತುಗಳು ಮೇರೆಗೆ ಆತನನ್ನು ಮದುವೆಯಾಗಲು ಒಪ್ಪಿಗೆ ಸೂಚಿಸುತ್ತಾಳೆ. ಶಿವಪೂಜೆ, ಜಂಗಮ ಪೂಜೆ ಮಾಡಲು ಶಿವಶರಣ ತತ್ವಗಳನ್ನು ಕೇಳಲು ಅಡ್ಡಿ ಮಾಡಬಾರದೆಂದು, ಹಾಗೆ ಮಾಡಿದರೆ ಸಂಸಾರ ತ್ಯಜಿಸುವೆನೆಂದು ನಿಬಂಧನೆಗಳನ್ನು ಹಾಕಿ ಮಹಾದೇವಿಯು ಈ ನಿಬಂಧನೆಗಳಿಗೆ ಸಮ್ಮತಿಸಿ ಕೌಶಿಕನೊಂದಿಗೆ ವಿವಾಹವಾಗುತ್ತಾಳೆ. ಆದರೆ ಮದುವೆಯಾದ ಬಳಿಕ ಕೌಶಿಕನು ಅವಳ ಷರತ್ತುಗಳಿಗೆ ಯಾವುದೇ ಬೆಲೆ ಕೊಡದಿದ್ದಾಗ ಭೋಗ ಜೀವನವನ್ನು ತ್ಯಜಿಸಿ ಅರಮನೆಯಿಂದ ಹೊರನಡೆದು ವಿರಾಗಿಯಾಗಿ ಕಲ್ಯಾಣಕ್ಕೆ ಹೋಗುತ್ತಾಳೆ. ಅಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಸಿದ್ಧರಾಮ, ಅಲ್ಲಮಾಶರಣ ಶರಣ ಚಳುವಳಿಯಲ್ಲಿ ಭಾಗವಹಿಸಿ ಮಹಿಳೆಯರ ಸಾಮಾಜಿಕ ಅಭಿವ್ಯಕ್ತಿ ಪ್ರತಿನಿಧಿಯಾಗಿ ಸ್ತ್ರೀ ಶೋಷಣೆ, ಅವಳ ಸಾಮಾಜಿಕ ಅಭದ್ರತೆಯನ್ನು ಮತ್ತು ಧರ್ಮಾಂಧತೆಯನ್ನು ಖಂಡಿಸುತ್ತಾಳೆ. ಸಾಮಾನ್ಯರ ಉನ್ನತಿಗೆ, ಸಾಮಾಜಿಕ ಬದಲಾವಣೆಗೆ ಶ್ರಮಿಸಿದ ಮಹಾದೇವಿಯು ಅಕ್ಕಮಹಾದೇವಿ ಎಂದೆನಿಸುತ್ತಾಳೆ. ಶ್ರೇಷ್ಠ ಅನುಭವಿಯಾದ ಅಕ್ಕಮಹಾದೇವಿಯು ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಲ್ಲಿ ಅಭಿವ್ಯಕ್ತಿ, ಜ್ಞಾನ, ಲೋಕಾನುಭವ, ವೈರಾಗ್ಯ ಕುರಿತಾಗಿ ವಚನಗಳನ್ನು ರಚಿಸಿದ್ದಾರೆ. ಯೋಗ ತ್ರಿವಿಧ ಎಂಬ ಈಕೆಯ ಕೃತಿ ಮುಂದೆ ಅಕ್ಕಮಹಾದೇವಿಯು ತನ್ನ ಆರಾಧ್ಯ ದೈವ ಶ್ರೀ ಶೈಲ ಮಲ್ಲಿಕಾರ್ಜುನ ದರ್ಶನವನ್ನು ಪಡೆದು ಅಲ್ಲಿ ಕದಳಿವನದಲ್ಲಿ ತಪಸ್ಸನ್ನು ಆಚರಿಸುತ್ತಾ ಲಿಂಗೈಕ್ಯಳಾದಳೆಂದು ತಿಳಿದು ಬರುತ್ತದೆ. ಈಗ ಅಕ್ಕಮಹಾದೇವಿಯವರ ಒಂದು ವಚನವನ್ನು ನಮ್ಮ ಪುಟ್ಟ ಮಕ್ಕಳಾದಂತ ಸಾಯಿಶ್ರೀ, ಸಿಂಚನ, ಪ್ರಣಮ್ಯ, ಮಹಾಲಕ್ಷ್ಮಿ, ಶಿವಾನಿ, ಚಿನ್ಮಯಿ, ಮಿಶಿತ ಇವರುಗಳಿಂದ ಕೇಳೋಣವೇನು?

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸೇವಾ ಮಾಹಿತಿ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಮ್ಯಾನ್ಯುಯಲ್ ಸ್ಕ್ಯಾವೇಜಿಂಗ್ ವೃತ್ತಿ ನಿಷೇಧ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಗೆ 3 ವರ್ಷದ ಅವಧಿಗೆ 2 ಮಹಿಳೆಯರನ್ನೊಳಗೊಂಡ 4 ಜನ ಸಾಮಾಜಿಕ ಕಾರ್ಯಕರ್ತರನ್ನು ನಾಮನಿರ್ದೇಶನ ಮಾಡಿಕೊಳ್ಳಲು ಸಾಮಾಜಿಕ ಆಸಕ್ತ ಕಾರ್ಯಕರ್ತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನಿಗದಿತ ನಮೂನೆ ಅರ್ಜಿಯನ್ನು ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮತ್ತು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಪೃಥ್ವಿ ಮ್ಯಾನ್ಷನ್ 1ನೇ ಮಹಡಿ 100 ಅಡಿ ರಸ್ತೆ ವಿನೋದ್ ನಗರ ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಸ್ವವಿವರಗಳೊಂದಿಗೆ ಇದೇ ತಿಂಗಳ 24ರೊಳಗಾಗಿ ಸಲ್ಲಿಸಲು ಸಮಾಜ ಕಲ್ಯಾಣ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ 2027ರ ಪದ್ಮ ಪ್ರಶಸ್ತಿಗಾಗಿ ಅರ್ಹ ಸಾಧಕರಿಂದ ನಾಮನಿರ್ದೇಶನಗಳನ್ನು ಆಹ್ವಾನಿಸಿದೆ. ಸಮಾಜದಲ್ಲಿ ಗಮನಾರ್ಹ ಪರಿಣಾಮ ಬೀರಿದರೂ ಗುರುತಿಸಲ್ಪಡದೆ ಉಳಿದಿರುವ ಸಾಧಕರನ್ನು ಗುರುತಿಸಿ ಗೌರವಿಸುವುದು ಈ ಪ್ರಶಸ್ತಿಯ ಮುಖ್ಯ ಉದ್ದೇಶವಾಗಿದ್ದು, ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ಮಹಿಳಾ ಸಾಧಕಿಯರು ಮತ್ತು ಸಮಾಜ ಸೇವಕರು ಈ ಪ್ರಶಸ್ತಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ ಶಿವಮೊಗ್ಗದ ಆಲ್ಕೊಳದ 100 ಅಡಿ ರಸ್ತೆಯಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಸಂಬಂಧಪಟ್ಟವರು ಕೋರಿರುತ್ತಾರೆ. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಸಚಿನ್ ಇ ಎಂಬ 19 ವರ್ಷ ವಯಸ್ಸಿನ ವ್ಯಕ್ತಿ ಶಿವಮೊಗ್ಗದ ಗಾಡಿಕೊಪ್ಪ ಗ್ರಾಮದಿಂದ ಕಾಣೆಯಾಗಿದ್ದು ಚೆಹರೆಯಾಗಿದೆ. ಸುಮಾರು 5.4 ಅಡಿ ಎತ್ತರ, ದುಂಡು ಮುಖ,

0: ಗೋಧಿಮೈ ಬಣ್ಣ. ಈಗ ಹೇಳಿದ ಚೆಹರೆಯುಳ್ಳ ಸಚಿನ್ ಎಂಬುವರ ಸುಳಿ ಸಿಕ್ಕರು. ಪೊಲೀಸ್ ಇನ್ಸ್ಪೆಕ್ಟರ್ ಹಿನಮ್ ನಗರ ಪೊಲೀಸ್ ಠಾಣೆ ಶಿವಮೊಗ್ಗ ಇವರಿಗೆ ತಿಳಿಸಲು ಸಂಬಂಧಪಟ್ಟವರು ಕೋರಿರುತ್ತಾರೆ. ಸೇವಾ ಮಾಹಿತಿ ಕೇಳಿದಿರಿ.
1: ಏನು ರಂಗ, ಕೈಗೆ ಬ್ಯಾಂಡೇಜ್?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆತ್ಮೀಯ ಕೇಳಿದರೆ ಭಾವಗೀತೆಗಳನ್ನ ಕೇಳೋಣ. ಅದಕ್ಕಿಂತ ಮುಂಚೆ ಒಂದಿಷ್ಟು ಸಂದೇಶಗಳಿದೆ, ಬೇಗ ಓದ್ಬಿಡ್ತೇನೆ. ಬೆಳಗಿನ ಕಾರ್ಯಕ್ರಮದ ಕುರಿತು, ನಾನು ಕೊಟ್ಟ ವಿಷಯ ಕುರಿತು, ಜೊತೆಗೆ ವಿಶೇಷವಾಗಿ ಕತೆ ಕಾರ್ಯಕ್ರಮ ಕುರಿತು. ತೀರ್ಥಹಳ್ಳಿ ತಾಲೂಕು ದೇವಂಗಿಯಿಂದ ಕೃಷ್ಣಪ್ಪ, ಸುಮಿತ್ರ, ನಿತಿನ್ ಮತ್ತು ನಿಖಿಲ್ ಅವರು, ಕತೆ ನಿಮ್ಮ ಜೊತೆ ಪ್ರತಿ ವಾರ ಭಾನುವಾರ ಒಳ್ಳೊಳ್ಳೆ ಕತೆಗಳನ್ನು ಹೊತ್ತು ತರ್ತಾ ಇದ್ರಿ. ನೀತಿ ಕತೆಗಳಾಗಿದ್ದು ನಮ್ಮ ಜೀವನಕ್ಕೆ ಬಹಳ ಅಗತ್ಯ ಆಗಿದೆ. ಇಂದಿನ ಮಕ್ಕಳಿಗಂತೂ ಕೂಡ ತೀರಾ ಅಗತ್ಯವಾಗಿ ಈ ಕತೆಗಳು ಹೆಚ್ಚು ಪೂರಕವಾಗಿದ್ದು, ಖಂಡಿತ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ನಿಲ್ಲಿಸಬೇಡಿ, ಅತ್ಯುತ್ತಮ ಕಾರ್ಯಕ್ರಮ ಅಂಥೇಳಿ ತೀರ್ಥಹಳ್ಳಿ ದೇವಂಗಿಯಿಂದ ಕೃಷ್ಣಪ್ಪ, ಸುಮಿತ್ರ ಮತ್ತು ಕುಟುಂಬದವರು ಸಂದೇಶವನ್ನು ಕಳಿಸಿದ್ದೀರಿ. ನಿಮಗೆ ವಿಶೇಷವಾದ ಧನ್ಯವಾದ. ಕತೆ ಕಾರ್ಯಕ್ರಮ ಮುಂದುವರಿಸೋಣ. ಇನ್ನು ಪ್ರತಿ ವಾರ ನೀವು ಹೇಳುವ ಕತೆ ಯೂಟ್ಯೂಬ್ನಲ್ಲಿ ಹಾಕಿದರೆ ಭಾಳ ಅನುಕೂಲ ಆಗುತ್ತೆ ಗಣೇಶ್ ಅಣ್ಣ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಶಿವಮೊಗ್ಗ. ನೋಡೋಣ. ಇನ್ನು ಕತೆ ನಿಮ್ಮ ಜೊತೆ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬಂತು ಸರ್. ರೇಖಾ ಕೊಟ್ಟರೆ ಶ್ರೇಯಾಗ ಜರ್ಸಿದ್ದಾಪುರದಿಂದ ನಿಮಗೂ ಧನ್ಯವಾದ. ಕತೆ ನಿಮ್ಮ ಜೊತೆ ಕತೆ ಕಟ್ಟೋಣ ಬನ್ನಿ. ಈ ಕಾರ್ಯಕ್ರಮದ ಬಗ್ಗೆ ನಾನೆರಡು ನನ್ನ ಅನಿಸಿಕೆ ಹೇಳಿಸುವ ಯಾರಿದು? ಭಾರತೀದೇವಿ ಕೆ ಆರ್ ಅವರು ಶಿವಮೊಗ್ಗದಿಂದ. ಕಾರ್ಯಕ್ರಮ ನಿರ್ವಾಹಕ ಎಸ್ ಆರ್ ಭಟ್ಟವರು ಹೇಳಿದ ಮಾತು 100ಕ್ಕೆ 100 ನಿಜ ಸರ್. ಕಥೆಯನ್ನು ಕೇಳಿ ಮುಂದೇನಾಯಿತು ಎಂದು ಕೇಳುಗರಿಗೆ ಹೇಳಿ ಕುತೂಹಲ ಮೂಡಿಸಿ ಅವರ ಆಲೋಚನಾ ಶಕ್ತಿ ವೃದ್ಧಿಸುವ ಮೂಲಕ ಅವರನ್ನು ಹಿಡಿದಿಟ್ಟುಕೊಳ್ಳುವುದು ಎಲ್ಲರಿಗೂ ಬರುವುದಿಲ್ಲ. ನೀವೊಬ್ಬರು ಪರಿಣಿತ ಉಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ನಿಮ್ಮ ಚತುರತೆ ಶರಣಾಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ ಮತ್ತು ನಿಮ್ಮ ಸಹ ಉದ್ಘೋಷಕರಾದ ಡಾಕ್ಟರ್ ಬಸವರಾಜ್ ಗುಬ್ರಿ ಹೇಳಿದ ಮಾತನ್ನು ಸಹ ಮೆಚ್ಚತಕ್ಕದ್ದು. ಅವರು ನಿಮ್ಮ ಕಾರ್ಯಕ್ರಮದ ಬಗ್ಗೆ ಅಭಿಮಾನದ ಮಾತುಗಳನ್ನು ನಿಮ್ಮ ಬಗ್ಗೆ ಹೇಳಿದರು ನಿಜಕ್ಕೂ ಶ್ಲಾಘನೀಯ. ಕತೆ ಕಟ್ಟುವ ಈ ಕಾರ್ಯಕ್ರಮದಲ್ಲಿ ಆಗಾಗ್ಗೆ ಭಾಗವಹಿಸಿ ನನ್ನ ಕಥೆಗೆ ಮುಂದುವರಿಸುವ ಕೈಕರಿ ಸರಿಯಾಗಿದೆಯಲ್ಲ ಎಂದು ನನ್ನ ಬೆನ್ನು ನಾನೇ ತಟ್ಟಿಕೊಂಡು ಸಂಭ್ರಮಿಸುತ್ತಿದ್ದು ಕ್ಷಣಗಳುಂಟು. ಬಹಳ ಸಂತೋಷ, ಧನ್ಯವಾದ ನಿಮಗೆ. ನಮಸ್ಕಾರ ಪದ್ಮಪ್ಪನಗ ಫ್ಯಾಮಿಲಿ. ಕತೆ ಕಟ್ಟುವಣಕರ ಪ್ರತಿ ವಾರದ ಪೂರ್ವಕವಾದ ಕಥೆಯೊಂದು ಪ್ರಾಮಾಣಿಕ ಶೈಲಿಯಲ್ಲಿ ಸಾಗಿಸ್ತಿದೆ. ಧನ್ಯವಾದ ಅಂತ ಕಳಿಸಿದ್ರೆ ಧನ್ಯವಾದ. ಜಯಶೀಲ ಸದಾಶಿವ ಶಿವಮೊಗ್ಗ ಬಸವೇಶ್ವರ, ನನ್ನ ಕತೆಗಳು 3 ವರ್ಷ ಮುಗಿದಿದ್ದೇ ಗೊತ್ತಾಗಲಿಲ್ಲ ಸರ್. ಮೊನ್ನೆ ಸ್ಟಾರ್ಟಾಗಿತ್ತು, ಖುಷಿಯಾಯಿತು, ಮುಂದುವರಿಸಿ. ಧನ್ಯವಾದ. ಇನ್ನು ಗುಡ್ ಮಾರ್ನಿಂಗ್ ಸರ್, ಇವತ್ತಿನ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು. ಸಾಂಗ್ ಸೂಪರ್, ವರ್ಣಿಕ ಜೀವನ ಅರಳಿ ಹೇಳಿ. ಧನ್ಯವಾದ. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿಂದ ಕುಪೇಂದ್ರ ಶಾಸ್ತ್ರಿ ಅವರು, ಬೆಳಗ್ಗೆಯಿಂದ ಪ್ರಸಾದ ಎಲ್ಲ ಕಾರ್ಯಕ್ರಮ ಸೂಪರ್, ಧನ್ಯವಾದ ಅಂತ ಕಳಿಸಿದ್ರೆ ಧನ್ಯವಾದ. ಕೆಪಿ ದಿನೇಶ್ ಪಟಾ ಚೆನ್ನ ಭಟ್, ಇವತ್ತು ಮುಂಜಾನೆ ಮೂಡಿ ಬಂದ ಕಾರ್ಯಕ್ರಮಗಳು ಡೇರೆ ಹೂವಿನ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ದೀರಿ, ಸೂಪರ್ ಅಂತ ತಿಳಿಸಿದ್ರೆ ಧನ್ಯವಾದ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮದಿಂದ, ಇಂದಿನ ಗೀತಾರದ ಕಾರ್ಯಕ್ರಮ ದೇವಸ್ಥಾನ ಗರ್ಭಗುಡಿಯ ಕನ್ನಡ ವಿಶೇಷತೆ ಬಗ್ಗೆ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿದ್ದು, ಡೇರೆ ಹೂಗಳು ನೋಡಲು ಚೆಂದ, ನಮ್ಮ ಮನೆ ದೊಡ್ಡಮ್ಮನ ಮನೆಯಲ್ಲಿ ಇತ್ತು. ಧನ್ಯವಾದ. ಶುಭ ಮುಂಜಾನೆ ಎಲ್ಲ ಕಾರ್ಯಕ್ರಮ ಸೂಪರ್, ಲಕ್ಷ್ಮೀಶೇಖರ್ ಶಾಪ್. ಶುಭ ಮುಂಜಾನೆ ಆಕಾಶವಾಣಿ ಬೆಳಗಿನ ಕಾರ್ಯಕ್ರಮ ಸೂಪರ್, ಆರಾಧ್ಯ ಆಯುಷ್ ಶಂಕುರ್ ಅರ್ಜಿತ್ ಅವರು ಶಿವಮೊಗ್ಗದಿಂದ. ಧನ್ಯವಾದ. ನ್ಯಾಮತಿ ಗಾಂಧಿ ರಸ್ತೆ ಗಣಿಗರ ವಿಜಯಕುಮಾರ್ ಮತ್ತು ಕುಟುಂಬ, ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಆಗಿತ್ತು. ಧನ್ಯವಾದಗಳು. ಧನ್ಯವಾದ. ಕತೆ ಅಂತೂ ಸೂಪರ್ ಅಂತ ತಿಳಿಸಿದ್ರೆ ಧನ್ಯವಾದ. ಕುಶಿನಗರದಿಂದ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು, ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್, ಮಿಕ್ಸ್ ಮೆಲೋಡಿ ಹಾಡುಗಳು ಅಂತೂ ಸೂಪರೋ ಸೂಪರು. ಕತೆ ಕಟ್ಟ ಕಾರ್ಯಕ್ರಮ 3 ವರ್ಷ ತುಂಬಿದ್ದೆ ಗೊತ್ತಾಗಿಲ್ಲ, ನಿಮಗೊಂದು ವಿಶೇಷವಾದ ಧನ್ಯವಾದ ಅಂತ ತಿಳಿಸಿದ್ದಾರೆ. ಧನ್ಯವಾದ. ಇನ್ನು ಶುಭೋದಯ ಗಣೇಶ್, ರೋಟರಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್, 3 ವರ್ಷ ಕತೆ ಕಟ್ಟ ಕಾರ್ಯಕ್ರಮ ಮುಗಿದಿದ್ದೇ ಗೊತ್ತಾಗಿಲ್ಲ, ಎಷ್ಟು ಯಶಸ್ವಿಯಾಗಿ ನಡೆದು ಬಂತು. ನಿಮ್ಮ ಕತೆಗಳು ಪುಸ್ತಕಗಳ ರೂಪದಲ್ಲಿ ಭಾಳ ಸುಂದರವಾಗಿದೆ. ನಿಮ್ಮ ಕತೆಗಳಿಂದ ಸಾಕಷ್ಟು ಜನರ ಕಣ್ಣು ತೆರೆಸಿದೆ, ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ನೀಡಿದೆ ನಿಮ್ಮ ಕತೆಗಳು. ಸಾಕಷ್ಟು ಕುತೂಹಲ ಇದೆ. ನೀವು ಕಟ್ಟುವ ಶೈಲಿ ಸೂಪರ್. ಈ ದಿನ ಬೆಳಗ್ಗೆಯಿಂದ

ಹೌದೆಲ್ಲ ಕಾರ್ಯಕ್ರಮಗಳು ಸೂಪರ್ ಸಿಂಗಾರ ಸಿರಿ ಹಾಡು ನಮಗಂತೂ ಇಷ್ಟ ಆಯಿತು ಅಂತ ಕಳಿಸಿದ್ದೀರಿ. ಸೊ ನಿಮ್ಮೆಲ್ಲರಿಗೂ ಕೂಡ ವಿಶೇಷ ವಿಶೇಷ ಧನ್ಯವಾದಗಳು. ಈಗ ಒಂದು ಭಾವಗೀತೆ ಕೇಳೋಣ. ಎಸ್ ಪಿ ಇಂಚಲ್ ಅವರ ರಚನೆ ವೃಂದಗಾನದಲ್ಲಿ ಕೇಳಿ. ಬನ್ನಿ ಓದವ ಬಾಂಧವರೇ.

0: ಇದುವರೆಗೆ ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಮಲ್ಲಹಳ್ಳಿಯ ಶ್ರೀಮತಿ ಪಾರ್ವತಮ್ಮ ಮತ್ತು ಸಂಗಡಿಗರಿಂದ ಗಂಗಮ್ಮನ ಪದಗಳು.
1: ಹತ್ತು ಸಾವಿರ ಕಾಟ ಮತ್ತೆ ತಗಸಿದ ಬಾವಿ ಮೆಟ್ಲಾಗ

ಇದುವರೆಗೆ ಚಿತ್ರದುರ್ಗ ಜಿಲ್ಲೆ ಮಲ್ಲಳ್ಳಿಯ ಶ್ರೀಮತಿ ಪಾರ್ವತಮ್ಮ ಮತ್ತು ಸಂಗಡಿಗರಿಂದ ಗಂಗಮ್ಮನ ಪದಗಳನ್ನು ಕೇಳಿದಿರಿ. ಇಲ್ಲಿಗೆ ಜನಪದ ಕಾರ್ಯಕ್ರಮ ಮುಗಿಯಿತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ ಕರಾವಳಿ ಅಭಿವೃದ್ಧಿ ಮಂಡಳಿಗೆ 10 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಕರಾವಳಿ ಭಾಗದ ಪ್ರವಾಸೋದ್ಯಮ ಹಾಗೂ ವಿವಿಧ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ 100 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಂಇ ಕಫೂರ್ ತಿಳಿಸಿದ್ದಾರೆ. ಕಾರವಾರದ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಕರಾವಳಿ ಅಭಿವೃದ್ಧಿ ಮಂಡಳಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊಚ್ಚಿನ್ನಲ್ಲಿ ಜಾರಿಯಲ್ಲಿರುವ ವಾಟರ್ ಮೆಟ್ರೋದಂತೆ ರಾಜ್ಯದಲ್ಲೂ ಆರಂಭಿಸುವ ಕುರಿತು ಚಿಂತನೆ ನಡೆಸಲಾಗುತ್ತಿದೆ. ಹೊನ್ನಾವರದಲ್ಲಿ ನೂತನ ಹಡಗು ನಿರ್ಮಾಣ ಕೇಂದ್ರ ಆರಂಭಿಸಲು ಯೋಜಿಸಲಾಗಿದೆ ಎಂದರು. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಇಂಗಾಲ ಮುಕ್ತ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆ ಸಿದ್ದಗೊಂಡಿದೆ. ಹವಾಮಾನ ಬದಲಾವಣೆ ಮುಖ್ಯಮಂತ್ರಿಯವರ ಸಲಹೆಗಾರ ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ಈ ಮಾಹಿತಿ ನೀಡಿದ್ದು, ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಜೀರೋ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಆದಾಯ ತಂದುಕೊಡುವಂತೆ ಯೋಜಿಸಲಾಗುತ್ತಿದೆ ಎಂದರು. ಆಂಧ್ರಪ್ರದೇಶ ರಾಜ್ಯದ ಕೆಲವು ಭಾಗಗಳಲ್ಲಿ ಕೋವಿಡ್ ಮಾದರಿ ಲಕ್ಷಣವುಳ್ಳ ಋತುಮಾನದ ಫ್ಲೂ ಪ್ರಕರಣಗಳು ವರದಿಯಾಗಿದ್ದು, ರಾಯಚೂರು ಜಿಲ್ಲೆಯ ಗಡಿ ಭಾಗಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ.

0: ಗುರು ಗಾಣದಾಳ ಇಡಪನೂರು ಯಾಪಲದಿನ್ನಿ ಚಂದ್ರಬಂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಕಲ ಸಿದ್ಧತೆ ಮಾಡಲಾಗಿದೆ. ಜನ ಗಾಬರಿಯಾಗದೆ ಸಕಾಲಿಕ ಚಿಕಿತ್ಸೆ ಪಡೆಯುವಂತೆ ಕೋರಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿಯಡಿ ಧಾರವಾಡ ತಾಲೂಕು ಕಲಘಟಕಿಯಿಂದ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ತಡಸ ಗ್ರಾಮದವರೆಗೆ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ರಸ್ತೆ ನಿರ್ಮಾಣವಾಗಿದ್ದು ಸುಗಮ ಹಾಗೂ ಸುರಕ್ಷಿತ ಸಂಚಾರಕ್ಕೆ ಮುಕ್ತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹೆಂಡಸಗೇರಿ ಮಲಕನಕೊಪ್ಪ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಸಚಿವರು ನೂತನ ರಸ್ತೆ ನಿರ್ಮಾಣದಿಂದ ಈ ಭಾಗದ ಆರ್ಥಿಕ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ ಎಂದರು. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆ ಕಾರ್ಮಿಕರಿಗೆ ಗುರುತಿನ ಚೀಟಿ ಹಾಗೂ ಸಾಮಾಜಿಕ ಭದ್ರತೆ ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆ ಕಾರ್ಮಿಕರಿಗೆ ಅಪಘಾತ ಪರಿಹಾರ ಸೌಲಭ್ಯದ ಕುರಿತು ಕೊಡಗು ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶುಭಾ ಜಾಗೃತಿ ಮೂಡಿಸಿದರು. ಕೊಡಗು ಜಿಲ್ಲೆಯ ತೆರಾಲು ಬಿರುನಾಣಿ ಮರೆನಾಡು ಗ್ರಾಮಗಳಿಗೆ ಭೇಟಿ ನೀಡಿ ಕಾರ್ಮಿಕರ ಹಕ್ಕುಗಳ ಕುರಿತು ಮಾಹಿತಿ ಆಂದೋಲನ ನಡೆಸಿದರು. ಧಾರವಾಡದಲ್ಲಿ ಆಯೋಜಿತ ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡಾಕೂಟದ ಸ್ಥಿರ ಮಲ್ಲಕಂಬ ಸ್ಪರ್ಧೆಯ 14 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಳಗಾವಿಯ ಶಿವಪ್ರಸಾದ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬಾಗಲಕೋಟೆಯ ವಿ ಲಕ್ಷ್ಮೀಬಾಯಿ ಪ್ರಥಮ ಸ್ಥಾನ ಪಡೆದರು. 14 ವರ್ಷ ಮೇಲ್ಪಟ್ಟ ಬಾಲಕರ ಸ್ಥಿರ ಮಲ್ಲಕಂಬ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆಕಾಶ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಪಿ ದಿವ್ಯಾ ಪ್ರಥಮ ಸ್ಥಾನ ಗಳಿಸಿದರು. ತಂಡ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಮೈಸೂರು ಹಾಗೂ ಬಾಗಲಕೋಟೆ ಮಲ್ಲಕಂಬ ಪಟುಗಳು ಪ್ರಥಮ ಪುರಸ್ಕಾರ ಪಡೆದರು. 14 ವರ್ಷದೊಳಗಿನ ಬಾಲಕಿಯರ ಮಲ್ಲಕಂಬ ಸ್ಪರ್ಧೆಯಲ್ಲಿ 2 ಪದಕಗಳನ್ನು ಜಯಿಸಿರುವ ಧಾರವಾಡ ಜಿಲ್ಲೆ ಹರಲಾಪುರ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ದೀಪಾ ದೊಡ್ಡಮನಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನ್ನ ಹೆಸರು ದೀಪಾ ಹನುಮಂತಪ್ಪ ದೊಡ್ಡಮನಿ. ನಾನು ಫಸ್ಟ್ ಕಾಂಪಿಟೇಷನ್ಗೆ ನಾನು 3rd ಬಂದಿದ್ದೆ. ಈ ಸಲ ಕಾಂಪಿಟೇಷನ್ ನನ್ನ ಕೋಚ್ ಬಹಳ ನಂಗೆ ಸ್ಟ್ರೆಸ್ ಕೊಟ್ಟು ತುಂಬಾ ಚೆನ್ನಾಗಿ ಕಲಿಸ್ತಾರೆ. ಈಗ ನಾನು ಧಾರವಾಡದಲ್ಲಿ ಓಲ್ ಮಲ್ಕಂದಲ್ಲಿ 2nd ಬಂದಿದ್ದೀನಿ, ಹೋಪ್ ಮಲ್ಕಂದಲ್ಲಿ 2nd ಬಂದಿದ್ದೀನಿ. ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮ ಸ್ಕೂಲ್ ಹೆಸರು GHS ಹರ್ಲಾಪುರ್ ಅಂತ. ನಮ್ಮ ಕೋಚ್ ಹೆಸರು ಅನನ್ಯ ಸಾಂಬಯ್ಯ ಹಿರೇಮಠ್. ಚೆನ್ನಾಗಿ ಕಲಿಸ್ತಾರೆ. 5:30 to 7 ಗಂಟೆ ಮಟ್ಟ ಅಭ್ಯಾಸ ಇರ್ತದೆ. ಅದರಲ್ಲಿ ಸಣ್ಣ ಸಣ್ಣ ಆಸನದಿಂದ ದೊಡ್ಡ ಆಸನಕ್ಕೆ ಹೋಗ್ತೀವಿ. ಬೆಳಗ್ಗೆನ 5:30 to 7 ಗಂಟೆ ಮಟ್ಟ ಅಭ್ಯಾಸ ಇರ್ತದೆ.
0: ಬೆಂಗಳೂರು ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2026 ಆಗಸ್ಟ್ 7 ಮತ್ತು 8 ರಂದು ಆಯೋಜಿತವಾಗಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥನ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ 44 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಬವಣೆ ನೀಗಿಸಲು ಜೂನ್ ಅಂತ್ಯದವರೆಗೆ ಒಟ್ಟು 97 ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಶಿವಮೊಗ್ಗ ಭದ್ರಾವತಿ ಸೊರಬ ಹೊಸನಗರ ಮತ್ತು ಶಿಕಾರಿಪುರ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಶಾಲಾ ಕ್ಯಾಂಪಸ್ ಹಾಗೂ ಆಸ್ಪತ್ರೆಗಳ ಸುತ್ತಮುತ್ತ ಜಂಕ್ ಫುಡ್ ಮಾರಾಟವನ್ನು ನಿಷೇಧ ಮಾಡಲು ಚಿಂತಿಸಲಾಗಿದೆ. ಈ ಕುರಿತು ಶೀಘ್ರವೇ ಆದೇಶವಾಗಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
2: ಆಕಾಶವಾಣಿ

ಕಥೆಯೂ ಒಬ್ಬ ಹೆಣ್ಣಿನ ಹೋರಾಟ. ಪ್ರತಿಯೊಂದು ಮಾತು ಇನ್ನೊಬ್ಬ ಹೆಣ್ಣಿಗೆ ಪ್ರೇರಣೆ. ಮಹಿಳೆಯ ಮನಸ್ಸಿನೊಳಗಿನ ಶಕ್ತಿಗೆ ಧ್ವನಿಯಾಗುವ ವೇದಿಕೆ ನಮ್ಮ ವನಿತಾ ವಿಹಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಥೆಗಳನ್ನು ಕಣ್ಣಲ್ಲಿ ಕಟ್ಟುವ, ಭಾವನೆಗಳಿಗೆ ರೂಪ ನೀಡುವ, ಸೃಜನಶೀಲತೆಯ ಮೂಲಕ ಸಮಾಜವನ್ನು ಸ್ಪರ್ಶಿಸುವ ಒಬ್ಬ ವಿಶೇಷ ವ್ಯಕ್ತಿಯ ಜೊತೆ ಸಂಭಾಷಣೆ ನಡೀತಾ ಇದೆ. ಮಕ್ಕಳ ಭಾವಲೋಕವನ್ನು, ಸೈನಿಕನ ಕುಟುಂಬದ ನೋವಿನಲ್ಲಿ

0: ವನ್ನು ಬೆಳ್ಳಿತೆರೆಯ ಮೇಲೆ ಅದ್ಭುತವಾಗಿ ಚಿತ್ರಿಸಿದ ನಿರ್ದೇಶಕಿ ಇವರು. ತಮ್ಮ ಚುಚ್ಚಲ ಚಿತ್ರ ದಿ ಜರ್ನಿ ಆಫ್ ಬೆಳ್ಳಿ ಮೂಲಕ ಸಿನಿ ಪ್ರೇಕ್ಷಕನ ಗಮನ ಸೆಳೆದಿರುವ ಪ್ರತಿಭಾವಂತ ನಿರ್ದೇಶಕಿ ಗೌರಿ ಶ್ರೀನಿವಾಸ್ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಇಂದು. ಗೌರಿ ಶ್ರೀನಿವಾಸ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ನೀವು ನಿರ್ದೇಶಕಿಯಾಗುವ ಮುನ್ನ ನಿಮ್ಮ ಪಯಣ, ಅಂದ್ರೆ ನಿಮ್ಮ ಬಾಲ್ಯ, ಓದು, ಶಾಲಾ ಕಾಲೇಜು ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ತಿಳಿಸ್ತೀರಾ?
1: ಖಂಡಿತ. ನಾನು ಚಿಕ್ಕ ವಯಸ್ಸಿಂದ ಹಲವಾರು ಸ್ಕೂಲ್ಸ್ ಅಲ್ಲಿ ಓದಿದ್ದೀನಿ. ಒಂದ್ ಕಡೆ ಅಂತ ಇರ್ಲಿಲ್ಲ. ನಮ್ಮ ತಂದೆಗೆ ಟ್ರಾನ್ಸ್ಫರ್ಸ್ ಆಗಿರೋದು 14 ಟ್ರಾನ್ಸ್ಫರ್ಸ್ ಮೇಲೆ ಆಗಿತ್ತು. ಸೊ ನಾನು ಕೇಂದ್ರೀಯ ವಿದ್ಯಾಲಯ ಅನ್ನೋ ಸ್ಕೂಲ್ ಅಲ್ಲಿ ಓದಿದ್ದೀನಿ. ಒಂದು 9 ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಸ್ ಅಲ್ಲಿ ಆಲ್ ಓವರ್ ಇಂಡಿಯಾ ಓದಿದ್ದೀನಿ. ಸೊ ಇದು ನಂದೊಂದು ತುಂಬಾ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದೊಂದ್ ಕಡೆ ಹೋದಾಗ್ಲೂ ಹೊಸ ಹೊಸ ಜನನ್ ಮೀಟ್ ಮಾಡೋದು, ಅಲ್ಲಿ ಕಲ್ಚರ್ ನ ನೋಡೋದು, ಅಲ್ಲಿ ಟ್ರೆಡಿಷನ್ ನ ನೋಡೋದು, ಆತರ ಎಲ್ಲ ಆಗಿ ಒಂದು ಹೊಸ ಅನುಭವನೇ ಆಗಿದೆ. ಈ ಅನುಭವದ ಮಧ್ಯೆ ಒಂದು ಭಾವನೆ ತುಂಬಾ ಸ್ಟ್ರಾಂಗ್ ಆಗಿ ನನ್ನಲ್ಲಿ ಹುಟ್ಟಿದ್ದು, ಅದು ಪೇಟ್ರಿಯಾಟಿಸಂ. ಕೇಂದ್ರೀಯ ವಿದ್ಯಾಲಯ ಸ್ಟೂಡೆಂಟ್ಸ್ ಆದ್ರಿಂದ ಎಲ್ಲ ಡಿಫೆನ್ಸ್ ಪರ್ಸನಲ್ ಮಕ್ಕಳೇ ಬರೋರು ಅಲ್ಲಿ ಜಾಸ್ತಿ. ಸೊ ಆ ಪೇಟ್ರಿಯಾಟಿಕ್ ಫೀಲಿಂಗ್ ತುಂಬಾ ಜಾಸ್ತಿ ಇರೋದ್ರಿಂದ ನನ್ನ ವರ್ಕ್ ಅಲ್ಲಿ ಸಹ ನೀವು ಅದನ್ನ ತುಂಬಾ ನೋಡ್ತೀರಾ.
0: ಡಿಫ್ರೆಂಟ್ ಜಾನರ್ಸ್ ಅಲ್ಲಿನೂ ಕೆಲಸ ಮಾಡಿದ್ದೀರಾ. ನಿಮ್ಮ ವರ್ಕ್ ನೋಡ್ತಾ ಇದ್ರೆ, ನಿಮ್ಮ ಸೆಲೆಕ್ಷನ್ ಆಫ್ ವರ್ಕ್, ನೀವು ಒಂದೇ ಒಂದು ಪರ್ಟಿಕ್ಯುಲರ್ ಜಾನರ್ ಗೆ ಸ್ಟಿಕ್ ಆನ್ ಆಗಿಲ್ಲ. ನೀವು ಜರ್ನಿ ಆಫ್ ಬೆಳ್ಳಿ ಮಾಡಿದ್ದೀರಾ, ಸರ್ಕಾರಿ ಡಿಪಾರ್ಟ್ಮೆಂಟ್ ಗಳಿಗೆ ಡಾಕ್ಯುಮೆಂಟರಿಗಳನ್ನ ಮಾಡಿದ್ದೀರಾ. ಸೊ ಟೂರಿಸಂ ಅಂಡ್ ಪತ್ರಿಕೋದ್ಯಮದಲ್ಲೂ ಅದ್ರ ಬಗ್ಗೆನೂ ಕೆಲವು ವರ್ಕ್ಸ್ ನ ಮಾಡಿದ್ದೀರಾ. ನಿಮ್ಮ ಮನೆಯ ಪರಿಸರ ಮತ್ತೆ ಶಿಕ್ಷಣ ನೀವು ನಿರ್ದೇಶಕಿಯಾಗಿ ಕಥೆಗಳನ್ನ ಹೆಣೆಯಲು ಎಷ್ಟು ಸಹಾಯ ಮಾಡಿದೆ?
1: ತುಂಬಾನೇ ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ತರ ಇದೆ. ಸ್ಕೂಲ್ ಲೈಫ್ ಅಲ್ಲಿ ಬೇರೆ ಬೇರೆ ಫೇಸಸ್ ನೋಡಿರೋದು, ಬೇರೆ ಬೇರೆ ಕಲ್ಚರ್ಸ್ ನೋಡಿರೋದು, ಆಮೇಲೆ ಅಲ್ಲಿ ಇದ್ದ ಕಲ್ಚರಲ್ ಆಕ್ಟಿವಿಟೀಸ್, ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಗಳಲ್ಲಿರೋ ಕಲ್ಚರಲ್ ಆಕ್ಟಿವಿಟೀಸ್, ಅದೇ ಒಂದು ದೊಡ್ಡ ಬೆಂಬಲ ತರ ಕೊಟ್ಟಿದೆ ನಂಗೆ. ಸೊ ಅದರಿಂದ ನಾ ಇನ್ಸ್ಪೈರ್ ಆಗಿ ಸಾಕಷ್ಟು ಕ್ರಿಯೇಟಿವ್ ರೈಟಿಂಗ್ ಶುರು ಮಾಡಿದೆ. ರೈಟಿಂಗ್ ಇಂದ ಇನ್ಸ್ಪೈರ್ ಆಗಿ ಫಿಲಮ್ ಸ್ಕ್ರಿಪ್ಟ್ಸ್ ಬರೆಯೋದು, ಡಾಕ್ಯುಮೆಂಟರಿ ಸ್ಕ್ರಿಪ್ಟ್ಸ್ ಬರೆಯೋದಾಗ್ಲಿ, ಒಂದು ಆರ್ಟ್ ಫಿಲಮ್ ಸ್ಕ್ರಿಪ್ಟ್ ಬರೆಯೋದಾಗ್ಲಿ, ಹಾಬಿ ತರ ಶುರು ಮಾಡಿದ್ದು, ಆಮೇಲೆ ಅದನ್ನೇ ನನ್ನ ಪ್ರೊಫೆಷನ್ ತರ ತಗೊಂಡೆ.
0: ಓಕೆ. ನೀವು ನಿರ್ದೇಶಕಿಯಾಗಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಅದಕ್ಕೋಸ್ಕರ ಏನಾದ್ರೂ ಟ್ರೈನಿಂಗ್ ಏನಾದ್ರು ತಗೊಂಡಿದ್ದೀರಾ ಗೌರಿ?
1: ನಾನು ಮಾಸ್ಟರ್ಸ್ ಇನ್ ಫಿಲ್ಮ್ ಮೇಕಿಂಗ್ ಅಂಡ್ ಟೆಲಿವಿಷನ್ ಪ್ರೊಡಕ್ಷನ್ ಮಾಡಿದ್ದೀನಿ. ಸೊ ಗ್ರಾಜುಯೇಷನ್ ಆದ್ಮೇಲೆ ಇದರಲ್ಲೇ ಮಾಸ್ಟರ್ಸ್ ಮಾಡಿ ಆಮೇಲೆ ನಾಗಾಭರಣ ಸರ್ ಜೊತೆ ಇಂಟರ್ನ್ಶಿಪ್ ಕೂಡ ಮಾಡಿದ್ದೀನಿ.
0: ನೀವು ಈ ಫೀಲ್ಡ್ ಗೆ ಬರೋದಕ್ಕಿಂತ ಮುಂಚೆ ಕಥೆಗಳೇ ನನ್ನ ಬದುಕು ಅನಿಸಿದ ಮೊದಲ ಕ್ಷಣ ಏನಾದ್ರೂ ಇದೆಯಾ?
1: ಹೌದು. ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ವಿ. ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಜೆಕ್ಟ್ ಡಾಕ್ಯುಮೆಂಟ್ರಿ ಆ ತರ ಅಸೈನ್ ಆಯ್ತು. ಆ ಟೈಮಲ್ಲಿ ನಾನೊಂದು ಅಸ್ಸಾಂ ಟೂರಿಸಂ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಪ್ರಾಜೆಕ್ಟ್ ತಗೊಂಡೆ. ಆ ಪ್ರಾಜೆಕ್ಟ್ ಜಸ್ಟ್ ಒಂದು ಡಾಕ್ಯುಮೆಂಟ್ರಿ ಸ್ಟೈಲ್ ಅಲ್ಲ, ಒಂದು ಡಾಕ್ಯುಡ್ರಾಮಾ ಸ್ಟೈಲ್ ಅಲ್ಲಿ ಮಾಡಿದೆ, ಒಂದು ಕಥೆನ ವೀವ್ ಮಾಡಿ ಮಾಡಿದೆ. ಅದು ತುಂಬಾ ಜನ ಇಷ್ಟಪಟ್ಟರು ಮತ್ತೆ ಅಕ್ಸೆಪ್ಟ್ ಮಾಡಿದ್ರು. ಅಲ್ಲಿಂದ ನಂಗೆ ಗೊತ್ತಾಯ್ತು ಒಂದು ಸ್ಟೋರಿ ಟೆಲಿಂಗ್ ಸ್ಟ್ರೆಂತ್ ನನ್ನಲ್ಲಿದೆ, ಸ್ಟೋರಿಯಿಂದ ಜನಕ್ಕೆ ಕನೆಕ್ಟ್ ಆಗ್ಬೋದು ಅಂತ. ಸೊ ಏನೇ ಮಾಡಿದ್ರು ಆ ಸ್ಟೋರಿಯಿಂದ ಜನಕ್ಕೆ ಕನೆಕ್ಟ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾ ಭಾವಿಸ್ತೀನಿ.
0: ಓಕೆ. ಈಗ ನಿಮ್ದೇ ಒಂದು ಸ್ವಂತ ವೆಂಚರ್ ಕೂಡ ಆರಂಭಿಸಿದ್ರೆ, ಲಿಚ್ಚಿ ಫಿಲ್ಮ್ಸ್ ಅಂತ.
1: ಹೌದು.
0: ಈ ವೆಂಚರ್ ಆರಂಭಿಸುವಾಗ ನಿಮ್ಮ ಮನಸ್ಸೊಳಗಡೆ ಏನಾದ್ರು ಭಯ ಇತ್ತ?
1: ಈ ಲೀಚಿ ಫಿಲ್ಮ್ಸ್ ಆರಂಭಿಸಕ್ ಮುಂಚೆ ಸುರಭಿ ಟಾಕೀಸ್ ಅಂತ ಕಂಪನಿ ಇತ್ತು. ಈ ಕೋವಿಡ್ ಟೈಮಲ್ಲಿ ಇದನ್ನೇ ಲೀಚಿ ಫಿಲ್ಮ್ಸ್ ಅಂತ ಹೆಸರು ಕೊಟ್ಟಿದ್ ನಾನು. ಸೊ ಲೀಚಿ ಫಿಲ್ಮ್ಸ್ ಆಗ್ಲಿ ಇನ್ ಯಾವುದೇ ಕಂಪನಿ ಆಗ್ಲಿ ಶುರು ಮಾಡಿದಾಗ ಖಂಡಿತ ಭಯ ಇರುತ್ತೆ. ಯಾಕಂದ್ರೆ ಸ್ವಂತ ವೆಂಚರು, ನಿಮ್ಗೆ ಮಂತ್ಲಿ ಸಂಬಳ ಸಿಗಲ್ಲ.
0: ಕರೆಕ್ಟ್.
1: ಹೌದು. ನಾವು ಸಂಬಳ ಕೊಡ್ಬೇಕು, ನಾವೇ ಪ್ರಾಜೆಕ್ಟ್ಸ್ ಹಿಡಿಬೇಕು, ಗ್ರಾಜುಯಲ್ ಆಗಿ ಟೀಮ್ ಕೂಡ ಬಿಲ್ಡ್ ಮಾಡಬೇಕು. ಸೊ ಒಂದು ಬಿಸ್ನೆಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಬಟ್ ಎಸ್, ಐ ಕ್ಯಾನ್ ಟೇಕ್ ಇಟ್ ಆಸ್ ಅ ಚಾಲೆಂಜ್ ಅಂಡ್ ಮೂವ್ ಫಾರ್ವರ್ಡ್ ಅನ್ನೋದೊಂದು ಕಾನ್ಫಿಡೆನ್ಸ್ ಇರಬೇಕು. ಆ ಕಾನ್ಫಿಡೆನ್ಸ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
0: ಓಕೆ. ನೀವು ಇದು ವೆಂಚರ್ ಸ್ಟಾರ್ಟ್ ಮಾಡುವಾಗ ಇದು ನಿಮ್ದೇ ಕನಸ ಅಥವಾ ನಿಮ್ಗೆ ಯಾರಾದ್ರೂ ನಿಮ್ದು ಟೀಮ್ ಆಲ್ರೆಡಿ ಇತ್ತ ನಿಮ್ಗೆ?
1: ಇಲ್ಲ, ನಂದು ಮೊದಲನೇ ಜಾಬ್ ಜೀ ಟಿವಿ ನಲ್ಲಿತ್ತು. ಅದಾದ್ಮೇಲೆ ಆನ್ ಮೊಬೈಲ್ ಗ್ಲೋಬಲ್ ಅನ್ನೋ ಕಂಪ್ನಿನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ಇದಾದ್ಮೇಲೆ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್, ಇದಷ್ಟೇ ಅಲ್ಲ, ಐ ವಾಂಟ್ ಟು ಡೂ ಮೋರ್ ಅಂತ ಆಯ್ತು. ಅವಾಗ ನಾನು ಕಂಪ್ನಿ ಶುರು ಮಾಡಿದ್ದು.
0: ಓಕೆ.
1: ಸೊ ನಂಗೆ ತುಂಬಾನೇ ಆಸೆ ಇತ್ತು ನಂದೇ ಕಂಪನಿ ಶುರು ಮಾಡ್ಬೇಕು, ಮೀಡಿಯಾ ಪ್ರೊಡಕ್ಷನ್ ಹೌಸ್ ತರ ಇರ್ಬೇಕು ಅಂತ. ಸೊ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಸೇರಿಸಿ ಕಂಪನಿ ಶುರು ಮಾಡಿ.
0: ನಿಮ್ಮ ವೆಂಚರ್ ಅಡಿಯಲ್ಲಿ ನೀವು ಆರಂಭಿಸಿದ ಪ್ರಾಜೆಕ್ಟ್ ಗಳ ಬಗ್ಗೆ ಒಂದು ಬ್ರೀಫ್ ಕೊಡೋದಾದ್ರೆ,
1: ಸ್ಟಾರ್ಟಿಂಗ್ ಅಲ್ಲಿ ನಾನು ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟರಿ ಫಿಲಮ್ಸ್, ಆಡ್ ಫಿಲಮ್ಸ್ ಫಾರ್ ಬ್ರ್ಯಾಂಡ್ಸ್ ಇಂಥದ್ದೆಲ್ಲ ಮಾಡ್ತಾ ಇದ್ದೆ ಜಾಸ್ತಿ. ಸೊ ಈ ತರ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೆ. ಆಮೇಲೆ ಫಿಲಂ ಪ್ರೊಡಕ್ಷನ್ ಕೂಡ ಮಾಡಿದೀನಿ ಎರಡ್ ಫಿಲಮ್, ಸ್ಯಾಂಡಲ್ವುಡ್ ಸರಿಗಮ ಮರಿಯಲಾರಿ ಅನ್ನೋ ಇವೆರಡ್ ಫಿಲಂ ಪ್ರೊಡ್ಯೂಸ್ ಮಾಡಿದೀನಿ. ಅದಾದ್ಮೇಲೆ ಒಂದು ಫಿಲಂ ಡೈರೆಕ್ಟ್ ಮಾಡಿದೀನಿ, ದ ಜರ್ನಿ ಆಫ್ ಬೆಳ್ಳಿ ಅಂತ. ಆದ್ರೆ ಥ್ರೂ ಔಟ್ ಒಂದು ಸಪೋರ್ಟ್ ಸಿಸ್ಟಮ್ ತರ ನಾನೇನ್ ಕಾರ್ಪೊರೇಟ್ ಪ್ರಾಜೆಕ್ಟ್ಸ್ ಮಾಡ್ತೀನಿ, ಒಂದು ಆಡ್ ಫಿಲಮ್ಸ್ ಮಾಡ್ತೀನಿ, ಅದು ಕಂಟಿನ್ಯೂಸ್ ನಡೀತಿರ್ತದೆ.

0: ಇರುತ್ತೆ. ಇವನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಕೂಡ ನಾನು ತುಂಬಾ ಇನ್ನೋವೇಟಿವ್ ಸ್ಕ್ರಿಪ್ಟ್ಸ್ ಮಾಡ್ತೀನಿ. ಈಗ ಒಂದು ಮೆಷಿನರಿ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲಿ, ಬಟ್ ಆ ಮೆಷಿನ್ಗೆ ಜೀವ ತುಂಬಿ ಅದಕ್ಕೊಂದು ಎಮೋಷನಲ್ ಕನೆಕ್ಟ್ ಸ್ಟೋರಿ ಮಾಡೋದೇ ನನ್ನ ಸ್ಟ್ರೆಂತ್.
1: ಈಗ ಒಂದು ಪ್ರಾಜೆಕ್ಟ್ ಮಧ್ಯದಲ್ಲಿ ಅದು ಆಗಲ್ಲ ಅನ್ಕೊಂಡು ಒಂದು ಸಲ ಅನ್ಸುತ್ತೆ, ಏ ಇದನ್ ಬಿಟ್ಬಿಡೋಣ ನನ್ನ ಕೈಯಲ್ಲಿ ಆಗಲ್ಲ ಅಂತ, ಬಟ್ ಅದೇ ನೆಕ್ಸ್ಟ್ ಆಗಲ್ಲ ಅಂದಿರೋ ಕ್ಷಣನೇ ಇಟ್ ಮೇ ಟರ್ನ್ ಇಂಟು ಯರ್ ಸ್ಟ್ರೆಂತ್. ಸೊ ಆತರ ಯಾವ್ದಾದ್ರು ನಿಮ್ದು ಲೈಫ್ ಅಲ್ಲಿ ನಡೆದಿದ್ಯಾ?
0: ಆತರ ಅಂದ್ರೆ ಈಗ ಕೋವಿಡ್ ಟೈಮ್ ಅಲ್ಲಿ ಒಂದು ಪ್ರಾಜೆಕ್ಟ್ ತಗೊಂಡಿದ್ದೆ ನಾನು, ಅಲಗ್ ಅಂತ. ಅದು ತುಂಬಾ ಟಫ್ ಪೀರಿಯಡ್ ಇತ್ತು, ಜನನ್ ಸೇರ್ಸೋದೇ ತುಂಬಾ ಕಷ್ಟ ಟೈಮ್. ಅಂತ ಟೈಮ್ ಅಲ್ಲಿ ಮಾಡಿದ ಪ್ರಾಜೆಕ್ಟ್, ಮಾಡಕ್ಕೆ ತುಂಬಾ ಆಸೆ, ಬಟ್ ಸಿಚುಯೇಷನ್ ಸಾಕಷ್ಟು ಚಾಲೆಂಜಸ್ ತಂದ್ಕೊಡ್ತಾ ಆ ಟೈಮ್ ಅಲ್ಲಿ. ಸೊ ಅಲಕ್ಕನ್ ಶೂಟ್ ಮಾಡುವಾಗ ಜನನ ಸೇರ್ಸೋದಾಗ್ಲಿ, ಲೊಕೇಶನ್ಸ್ ನೋಡೋದು, ಆಮೇಲೆ ಕೋವಿಡ್ ಪ್ರೋಟೋಕಾಲ್ಸ್ ಫಾಲೋ ಮಾಡಿಕೊಂಡು ಶೂಟ್ ಮಾಡೋದು, ಇದೆಲ್ಲ ಸಾಕಷ್ಟು ಒಂದು ಚಾಲೆಂಜಿಂಗ್ ಆಗಿ ತಗೊಂಡ್ ಮಾಡಿದೆ. ಇದನ್ನೊಂದು ಟಫ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ನಾನು.
1: ಓಕೆ, ನಿಮ್ಗೆ ಈ ಚಂದೇರಿ ಹ್ಯಾಂಡ್ಲೂಮ್ಸ್ ಬಗ್ಗೆ ಪ್ರಾಜೆಕ್ಟ್ ಮಾಡೋ ಅಪರ್ಚುನಿಟಿ ಹೇಗೆ ಸಿಕ್ತು ಮೇಡಮ್?
0: ನಾನು ಬೇರೆ ಬೇರೆ ಕಡೆ ಕಾನ್ಸೆಪ್ಟ್ಸ್ ಕಳಿಸ್ತಿರ್ತೀನಿ ಕ್ರಿಯೇಟ್ ಮಾಡಿ, ಇನ್ನೋವೇಟಿವ್ ಐಡಿಯಾಸ್ ಆತರ. ಸೊ ಇದು ಮಧ್ಯಪ್ರದೇಶ ಟೂರಿಸಂ ಡಿಪಾರ್ಟ್ಮೆಂಟ್ಗೂ ನಾನು ಕಳಿಸ್ದೆ ಒಂದು ಐಡಿಯಾ ಕಾನ್ಸೆಪ್ಟ್ ನೋಟ್, ಈ ತರ ಮಾಡ್ಬೋದು, ಈ ತರ ಐಡಿಯಾ ಇದೆ ಅಂತ. ಸೊ ಅವ್ರಿಗೆ ಇಷ್ಟ ಆಗಿ ಒಂದು ಕೊಲಾಬ್ರೇಷನ್ ತರ ಕರೆದು ಹಂಗಾಗಿ ಇದು ಎಕ್ಸಿಕ್ಯೂಟ್ ಮಾಡಿದೆ. ಅಲ್ಲಿ ವೀವರ್ಸ್ ಏನಿದ್ದಾರೆ ಅವರ ಸ್ಟೋರಿ ತಗೊಂಡು, ಅದೇ ಒಂದು ದೊಡ್ಡ ಸ್ಟ್ರೆಂತ್ ವೀವರ್ಸ್ ಇನ್ ಜರ್ನಿ ಆಗ್ಲಿ, ಹೇಗೆ ಒಂದು ಸ್ಯಾರಿ ಮಾಡ್ತಾರೆ, ಫ್ಯಾಬ್ರಿಕ್ ಹೇಗೆ ಕ್ರಿಯೇಟ್ ಮಾಡ್ತಾರೆ. ಸೊ ಹೇಗೆ ಅಂದ್ರೆ ಒಂದು ಸ್ಯಾರಿ ಮಾಡಕ್ ಒಂದ್ ತಿಂಗಳು ತಗೋತಾರೆ, ಪಿಟ್ ಲೂಮ್ಸ್ ಅಂತ ಇದೆ. ಸೊ ಫುಲ್ ಫಿಸಿಕಲ್ ವರ್ಕ್ ಅದು. ಸೊ ಆತರ ಮಾಡಿ ಮಾಡೋ ಕಾನ್ಸೆಪ್ಟ್ ಬಗ್ಗೆ ಒಂದು ಎಮೋಷನಲ್ ಸ್ಟೋರಿ ವೀವ್ ಮಾಡಿ, ವೀವರ್ಸ್ ಕಥೆನ, ಅವ್ರ ಪೇನ್, ಅವರ ಜರ್ನಿನ ತಗೊಂಡು ಮಾಡಿರೋ ಕಥೆ ಇದು. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ.
1: ಒಂದು ಕತೆ ಹೆಣಿಯಕ್ಕೆ ನೀವು ಎಷ್ಟು ಗ್ರೌಂಡ್ ವರ್ಕ್ ಮಾಡ್ತೀರಾ, ಮತ್ತೆ ಎಷ್ಟು ಸಮಯ ತಗೊಳತ್ತೆ ಒಂದು ಗ್ರೌಂಡ್ ವರ್ಕ್?
0: ಈಗ ಫಾರ್ ಎಕ್ಸಾಂಪಲ್ ಒಂದು ಡಾಕ್ಯುಮೆಂಟರಿ ಫಿಲಮ್ ಆದ್ರೆ ರಿಸರ್ಚ್ ವರ್ಕ್ಗೆ ಒಂದ್ ತಿಂಗಳಿಗಿಂತ ಜಾಸ್ತಿ ತಗೋತೀನಿ ಮಿನಿಮಮ್. ಅದು ಮಿನಿಮಮ್ ಟೈಮ್ ಅಷ್ಟು ಬೇಕಾಗತ್ತೆ, ಅದಾದ್ಮೇಲೆ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಶುರು ಆಗುತ್ತೆ. ಸೊ ಪ್ರೀ ಪ್ರೊಡಕ್ಷನ್ ಅಲ್ಲಿ ಸುಮಾರು ಟೈಮ್ ಕೊಡ್ತೀನಿ. ಫೀಚರ್ ಫಿಲಮ್ಸ್ ಆದ್ರೆ ಆಲ್ಮೋಸ್ಟ್ 8 ತಿಂಗಳಿಂದ 1 ವರ್ಷನೇ ಪ್ರೀ ಪ್ರೊಡಕ್ಷನ್ ಟೈಮ್ ಕೊಡ್ತೀನಿ ನಾನು, ರಿಸರ್ಚ್ ಆಗ್ಲಿ, ಸ್ಕ್ರಿಪ್ಟ್ ಆಗ್ಲಿ, ಇನ್ ಡೆಪ್ತ್ ತಿಳ್ಕೊಳ್ಳೋದು ಒಂದೊಂದು ಆಸ್ಪೆಕ್ಟ್ ಬಗ್ಗೆನೂ, ಒಂದು ಕಾಸ್ಟ್ಯೂಮ್ ಇಂದ ಹಿಡಿದು ಒಂದು ಡೈಲೆಕ್ಟ್ ಬಗ್ಗೆನೂ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ ಒಂದು ಫೀಚರ್ ಫಿಲಮ್ ಅಲ್ಲಿ.
1: ಓಕೆ, ಈಗ ಸಿನಿಮಾ ರಂಗ ಅಂದ್ರೆ ತುಂಬಾ ಜನ ನಟನೆ ಕಡೆ ಜಾಸ್ತಿ ಒಲವು ತೋರಿಸ್ತಾರೆ, ಪ್ರೊಡಕ್ಷನ್ ಕಡೆ ಜಾಸ್ತಿ ಒಲವು ಕೊಡ್ತಾರೆ. ನಿರ್ದೇಶಕಿಯಾಗಿ ನೀವು ತೆಗೆದುಕೊಂಡಿರೋ ಚಾಲೆಂಜ್ ಇಸ್ ಬಿಟ್ ಏನ್ ಹೇಳ್ತಾರೆ, ಹೆಕ್ಟಿಕ್ ಅನ್ಸತ್ತೆ. ಸೊ ನಿಮ್ಗೆ ಅದು ಮ್ಯಾನೇಜ್ ಮಾಡಕ್ ಹೇಗ್ ಸಾಧ್ಯ ಆಗ್ತಾ ಇದೆ?
0: Where there is a will, there is a way antaralla. Okay. It's not only the will, it's also my passion. So vandu kathe hendu ready aadaga kathe na adana execute madakke inen beku madbeku, adond doddu team kattbeku, ast team jothe coordinate maadi madbeku. It's a team work antane helbodu, na obble madalla. But yes, as a leader of the ship, vatke ellanu karkondu hogtini, ellar contribution
1: task ma'am
0: kandita. ಅದು ಎಲ್ಲರ ಕಾಂಟ್ರಿಬ್ಯೂಷನ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಒಂದು ಡೈರೆಕ್ಷನ್ ಮಾಡ್ಬೇಕಾದ್ರೆ ತುಂಬಾ ಜನ ಕೈ ಜೋಡಿಸಿರ್ತಾರೆ, ನಾನು ಒಬ್ಳದೇ ರೋಲ್ ಇರಲ್ಲ ಅದರಲ್ಲಿ. ಎಸ್, ನಂದೊಂದು ವಿಷನ್ ಖಂಡಿತ ಇರುತ್ತೆ.
1: ನಿಮ್ ಟೀಮ್ ಇದಕ್ಕೆ ಸಹಾಯ ಹೆಂಗೆ, ಸಪೋರ್ಟಿವ್ ಆಗಿ ಹೆಂಗ್ ನಿಲ್ತಾ ಇದೆ ನಿಮ್ ಬೆಂಬಲವಾಗಿ?
0: ತುಂಬಾ ಒಳ್ಳೆ ಟೆಕ್ನಿಕಲಿ ಸ್ಟ್ರಾಂಗ್ ಟೀಮ್ ಇದೆ. ಇವನ್ ಕ್ರಿಯೇಟಿವ್ಲಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲರೂ, ಟೆಕ್ನಿಕಲ್ ಟೀಮ್ ಅವರು ಕ್ರಿಯೇಟಿವ್ ಇನ್ಪುಟ್ಸ್ ಕೊಡ್ತಾರೆ. ಅದರ ತುಂಬಾನೇ ಆಕ್ಟಿವ್ ಟೀಮ್ ಇದೆ ನಂದು. ಸೊ ಏನೇ ಪ್ರಾಜೆಕ್ಟ್ ಮಾಡಿದ್ರು ವಿ ಸಿಟ್ ಆಸ್ ಅ ಗ್ರೂಪ್, ವಿ ಡಿಸ್ಕಸ್. ನಂದೊಂದು ಕತೆ ರೆಡಿ ಆದ್ಮೇಲೆ, ಒಂದು ಸೀನ್ ಬಂದ್ಮೇಲೆ ಅದನ್ನ ಹೆಂಗ್ ಶೂಟ್ ಮಾಡಬಹುದು ಈ ತರ ಡಿಸ್ಕಸ್ ಮಾಡಿ ಒಂದು ಟೀಮ್ ವರ್ಕ್ ತರ ಮಾಡ್ತೇವೆ.
1: ಓಕೆ, ಈಗ ಒಂದು ಕಥೆಯ ಒಂದು ಮೊದಲ ಐಡಿಯಾ ಬರುತ್ತೆ, ಇದ್ರ ಬಗ್ಗೆ ಸ್ಟೋರಿ ಮಾಡ್ಬೇಕು ಅಂತ ಹೇಳಿ, ಅದು ಇಂಟ್ರೆಸ್ಟಿಂಗ್, ಅದು ನಿಮ್ಗೆ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರತ್ತ ಅಥವಾ ಫೈನಲ್ ಕಟ್ ನೋಡೋ ಕ್ಷಣ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರತ್ತೆ?
0: ಇದು ತುಂಬಾ ಡಿಫಿಕಲ್ಟ್ ಕ್ವೆಶ್ಚನ್. ಕತೆ ಬಂದ್ರೆ ಒಂದು ಉತ್ಸಾಹ ಬರುತ್ತೆ, ನನಗೆ ತುಂಬಾ ಒಳ್ಳೆ ಕಥೆ ಸಿಕ್ಕಿದೆ, ಇದಕ್ಕೆ ಸಿನಿಮಾ ಮಾಡೋಣ ಈಗ ಅಂತ ಒಂದು ಉತ್ಸಾಹ ಖಂಡಿತ ಬರುತ್ತೆ. ಬಟ್ ಉತ್ಸಾಹ ಬಂದ್ಮೇಲೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಗ್ರೌಂಡ್ ವರ್ಕ್ ಇರುತ್ತೆ, ರಿಸರ್ಚ್ ವರ್ಕ್ ಇರುತ್ತೆ, ಎಕ್ಸಿಕ್ಯೂಷನ್ ಮಾಡೋದಿರತ್ತೆ. ಸೊ ಅದೆಲ್ಲ ಮಾಡಿದ್ಮೇಲೆ ಫೈನಲ್ ಔಟ್ಪುಟ್ ಏನ್ ನೋಡ್ತೀವಿ ಅದ್ರಲ್ಲಿ ಆಗೋ ಸಂತೋಷ ಏನಿರುತ್ತೆ ಅದು ಹೇಳಕ್ಕೆ. ಆಮೇಲೆ ಈ ಫಿಲ್ಮ್ ಫೀಲ್ಡ್ ಅಲ್ಲಿ ಎಂಡ್ ರಿಸಲ್ಟ್ ಅನ್ನೋದಕ್ಕಿಂತ ಅದು ರಿಲೀಸ್ ಆಗತ್ತಲ್ಲ, ಆಗೋ ಸಂತೋಷ ಅದು ನೆಕ್ಸ್ಟ್ ಲೆವೆಲ್ ಆಗುತ್ತೆ.
1: ಆಂಗ್ಸೈಟಿ ಕೂಡ ಇರತ್ತಲ್ಲ.
0: ಹೌದು,
1: ಹೆಂಗ್ ತಗೋತಾರೆ?
0: ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಂ ಏನಿದೆ, ಒಂದು 9 ವರ್ಷದ ಮಗು ಪರ್ಸ್ಪೆಕ್ಟಿವ್ ಇಂದ ತೆಗೆದಿರೋ ಫಿಲಂ ಅದು. ಅದು ಚಿಲ್ಡ್ರನ್ಸ್ ಫಿಲಂ ಕ್ಯಾಟಗರಿಗೆ ಬರುತ್ತೆ, ಇಟ್ಸ್ ಫುಲ್ ಲೆಂತ್ ಫೀಚರ್ ಫಿಲಂ. ಸೊ ಈ 9 ವರ್ಷದ ಮಗಳು ಅವರ ಅಪ್ಪ ಸೋಲ್ಜರ್ ಆಗಿರ್ತಾನೆ, ಹೆಂಗೆ ಅಪ್ಪನ್ನ ಮಿಸ್ ಮಾಡ್ಕೋತಾಳೆ. 9 ವರ್ಷದ ಮಗಳು ಸೋಲ್ಜರ್ ಅಂದ್ರೆ ಏನು ಅವಳಿಗೆ, ಫಾರ್ ಎ 9-year-old ಗರ್ಲ್ ಹರ್ ಪರ್ಸ್ಪೆಕ್ಟಿವ್ ಇಸ್ ಡಿಫ್ರೆಂಟ್. ಬರ್ದ ದಿನ ಅಪ್ಪ ಜೊತೆ ಇಲ್ಲ, ಏನೋ ಪ್ರಾಬ್ಲಮ್ ಆಯ್ತು, ಅಪ್ಪ ಇಲ್ಲ, ಸ್ಕೂಲ್ ಅಲ್ಲಿ ಏನೋ ಟೀಚರ್ ಬೈದ್ರು,
1: ಅಪ್ಪ ಇಲ್ಲ, ಪೇರೆಂಟ್ಸ್ ಅಪ್ಪ ಬರುವ, ಹೌದು ಆತರ ಫೀಲಿಂಗ್ಸ್,
0: ಯಾವ ಸಂದರ್ಭದಲ್ಲೂ ಅಪ್ಪ.

0: ಜೊತೆ ಇಲ್ಲ, ಬೇರೆಯವರೆಲ್ಲ ನೋಡಿದ್ರೆ ಓ ಅಪ್ಪ ಸೋಲ್ಜರ್ ಅಂತಿದ್ದಾರೆ, ಇಲ್ಲಿಲ್ಲ. ಸೊ ಅವಳಿಗೆ ಆ ಭಾವನೆಯಿಂದ ಒಂದು ಟ್ರಾನ್ಸ್ಫಾರ್ಮೇಶನ್, ಅಪ್ಪನ ಕೆಲಸದ ಮೇಲೆ ಹೆಮ್ಮೆ ಹೇಗ್ ಬರುತ್ತೆ. ಸೊ ಆ ಜರ್ನಿನೇ ಜರ್ನಿ ಆಫ್ ಬೆಳ್ಳಿ, ಅವಳ ಫುಲ್ ಲೈಫ್ ಜರ್ನಿ ತರ ಅದು.
1: ಓಕೆ, ನಿಮ್ಮ ಚಿತ್ರಗಳು ನಿಮ್ಮಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ತಂದಿದೆ, ಮತ್ತೆ ನೀವೊಂದು ಫಿಲ್ಮ್ ಮಾಡುವಾಗ ನನ್ನ ಪ್ರೇಕ್ಷಕನಲ್ಲಿ ಈ ತರದ ಚೇಂಜ್ ಆಗ್ಬೇಕು, ಬದಲಾವಣೆ ಉಂಟಾಗ್ಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಫಿಲ್ಮ್ ಮಾಡ್ತೀರಾ?
0: ಈ ಫಿಲ್ಮ್ ನಂಗೆ ತುಂಬಾ ಕಲ್ಸಿದೆ, ಪ್ರತಿ ದಿನ ಕಲಿಯೋ ದಿನ. ಆಮೇಲೆ ಪ್ರತಿ ವ್ಯಕ್ತಿ, ಒಬ್ರು ಲೈಟ್ ಮೆನ್ ಆಗಿರ್ಬೋದು, ಒಬ್ರು ಮೇಕಪ್ ಮೆನ್ ಆಗಿರ್ಬೋದು, ಒಬ್ರು ಆರ್ಟಿಸ್ಟ್ ಆಗಿರ್ಬೋದು, ಒಬ್ರು ಟೆಕ್ನಿಕಲ್ ಟೀಮ್ ಸ್ಟಾಫ್ ಆಗಿರ್ಬೋದು, ಎಲ್ಲರಿಂದ ಕಲಿಯಕ್ಕೆ ತುಂಬಾ ಇರುತ್ತೆ. ಸೊ ಈ ಫೀಲ್ಡ್ ನಿಮ್ಗೆ ತುಂಬಾ ಡೌನ್ ಟು ಅರ್ತ್ ಮಾಡುತ್ತೆ. ಒಂದು ತುಂಬಾ ಹಂಬಲ್ ಆಗಿ ಹೇಗೆ ನೀವು ನಡ್ಕೋಬೇಕು ಅನ್ನೋ ತುಂಬಾ ಚೆನ್ನಾಗಿ ಕಲ್ಸುತ್ತೆ ಈ ಫೀಲ್ಡ್, ಅದೊಂದು ನಾ ತಿಳ್ಕೊಂಡಿದ್ದೀನಿ. ಆಮೇಲೆ ಎಲ್ಲಾರ ಜೊತೆ ಒಂದು ಟೀಮ್ ವರ್ಕ್ ಮಾಡಿದಾಗ ಈಚ್ ಡೇ ಯು ಗ್ರೋ ಆಸ್ ಅ ಪರ್ಸನ್. So it's the biggest contribution from this field what I've got. Every day is a learning day.
1: It contributes for personal growth.
0: Personal growth, ಹೌದು. ಎಲ್ಲರಿಂದನು ಕಲಿಯಕ್ಕೇನೋ ಒಂದು ಸಿಗುತ್ತೆ ನಿಮಗೆ.
1: ಮತ್ತೆ ನೀವು ಪ್ರೇಕ್ಷಕನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ?
0: ಈಗ ಒಂದ್ ಫಿಲಮ್ ಅಂದ್ರೆ ಏನೋ ಒಂದ್ ಮೆಸೇಜ್ ಇರುತ್ತೆ, ನಾವು ಡೈರೆಕ್ಟ್ ಆಗಿ ಮೆಸೇಜ್ ಹೇಳಿದ್ರು ಒಂದ್ ಕಥೆನಲ್ಲಿ ಒಂದ್ ಮೆಸೇಜ್ ಇರುತ್ತೆ, ಆ ಮೆಸೇಜ್ ತಿಳ್ಕೊಂಡು ಒಂದು ಸೋಷಿಯಲ್ ಚೇಂಜಸ್ ತಂದ್ರೆ ಅದೊಂದು ಸಂತೋಷ, ಇನ್ನೊಂದು ಎಂಟರ್ಟೈನ್ಮೆಂಟ್ ಖಂಡಿತ ಇದೆ ಫಿಲಮು.
1: ಓಕೆ, ನೀವು ಸರ್ಕಾರಿ ಡಾಕ್ಯುಮೆಂಟ್ರಿಗಳನ್ನ ಮಾಡಿದ್ದೀರಾ ಆಯ್ತಾ? ಬಟ್ ಏನಂದ್ರೆ ಇಲ್ಲಿ ಸರ್ಕಾರಿ ಡಾಕ್ಯುಮೆಂಟ್ರಿಗಳನ್ನ ಮಾಡುವಾಗ ಅಲ್ಲಿ ಸ್ಟಾಟಿಸ್ಟಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಮಾಹಿತಿ ಆಧಾರಿತವಾಗಿರುತ್ತೆ ಡಾಕ್ಯುಮೆಂಟ್ರಿಗಳು. ಸೊ ವೆರ್ ಆಸ್ ನೀವು ಒಂದು ಫಿಲ್ಮ್ ಮಾಡುವಾಗ ಅದರಲ್ಲಿ ಭಾವನೆಗಳು, ಇಮೋಷನ್ಗಳನ್ನ ತುಂಬೇಕಾಗತ್ತೆ, ಬಟ್ ಸರ್ಕಾರಿ ಡಾಕ್ಯುಮೆಂಟ್ರಿಗಳು ನೋಡಕ್ಕೂ ಒಂದು ಇಮೋಷನ್ಸ್ ಬೇಕು, ಇಮೋಷನಲ್ಲಿ ಕನೆಕ್ಟ್ ಆಗ್ಬೇಕು ಪ್ರೇಕ್ಷಕರು. ಅದರಲ್ಲಿ ನೀವು ಹೇಗೆ ಭಾವನೆಗಳನ್ನ ತುಂಬತೀರಾ?
0: ಈಗ ಫಾರ್ ಎಕ್ಸಾಂಪಲ್ ಒಂದು ದೇವಸ್ಥಾನದ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ ಒಂದು ಹಿಸ್ಟ್ರಿ ಕನೆಕ್ಟೆಡ್ ಇರುತ್ತೆ, ಆ ಹಿಸ್ಟ್ರಿನಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ಕನೆಕ್ಟೆಡ್ ಆಗಿರ್ತಾರೆ, ಮತ್ತೆ ಒಂದು ಭಾವನೆ ಕೂಡ ಕನೆಕ್ಟೆಡ್ ಆಗಿರುತ್ತೆ. ಸೊ ಆ ಸ್ಕ್ರಿಪ್ಟ್ ಮಾಡೋವಾಗ್ಲೇನೆ ಆ ಭಾವನೆ ಮತ್ತೆ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ಏನಿದೆ ಅದನ್ನ ತಗೊಂಡು ಸ್ಕ್ರಿಪ್ಟ್ ಮಾಡಿ ಜನಕ್ಕೆ ಇವತ್ತು ಯಾವ ತರ ಕನೆಕ್ಟ್ ಆಗ್ತಾರೆ ಅದನ್ನ ನೋಡಿ ಮಾಡಿದ್ರೆ ಜನ ಖಂಡಿತ ಕನೆಕ್ಟ್ ಆಗ್ತಾರೆ. ಅದು ಎಮೋಷನಲ್ ಕನೆಕ್ಷನ್ ಅನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಡಾಕ್ಯುಮೆಂಟ್ರಿ ಆಗ್ಲಿ ಫೀಚರ್ ಫಿಲ್ಮ್ ಆಗ್ಲಿ.
1: ಸೊ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ತೀರಾ?
0: ಖಂಡಿತ.
1: ಅನೆಕ್ಡೋಟಲ್ ರೆಫರೆನ್ಸಸ್, ಸ್ಟಾಟಿಸ್ಟಿಕ್ಸ್ ಅಂಡ್ ಇಮೋಷನಲ್ ಕನೆಕ್ಟ್ ನ ಬ್ಯಾಲೆನ್ಸ್ ಮಾಡಿ.
0: ಡೆಫಿನೆಟ್ಲಿ ಯೆಸ್.
1: ಓಕೆ, ಒಂದ್ ಪ್ಲೇಸ್ ಅಲ್ಲಿ ಶೂಟ್ ಮಾಡ್ತಿದ್ದೀರಾ, ದೇವಸ್ಥಾನ ಇರ್ಬೋದು, ಒಂದು ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಅಥವಾ ಒಂದ್ ಇನ್ಸ್ಟಿಟ್ಯೂಷನ್ ಇರ್ಬೋದು.
0: ಓಕೆ
1: ಆಯ್ತಾ, ಆಗ ಶೂಟ್ ಮಾಡ್ತಿರುವಾಗ ಒಂದು ನಿಮಿಷ ಪಾಸ್ ತಗೊಂಡು ಆ ಎನ್ವಿರಾನ್ಮೆಂಟ್ ನ ಒಂದು ಎಂಜಾಯ್ ಮಾಡಿದ ಕ್ಷಣ ಇದೆಯಾ? ಯಾಕಂದ್ರೆ ನೀವು ಡೈರೆಕ್ಟರ್ ಲೈಕ್ ಯುವರ್ ವರ್ಕ್ ವಿಲ್ ಬಿ ಲೈಕ್ ಜಸ್ಟ್ ಫೋಕಸ್ಡ್ ಆನ್ ಒಂದ್ ಪರ್ಟಿಕ್ಯುಲರ್ ಡೈರೆಕ್ಷನ್, ಒಬ್ಬ ವ್ಯಕ್ತಿನ ಡೈರೆಕ್ಟ್ ಮಾಡೋದು, ಒಂದು ಪ್ಲೇಸ್ ನ ಶೂಟ್ ಮಾಡುವಾಗ ಇದನ್ನ ಫೋಕಸ್ ಮಾಡಿ, ಅದನ್ನ ತೆಗೀರಿ, ಈ ಆಂಗಲ್ ಇಂದ ತೆಗೀರಿ ಅಂತ ಹೇಳ್ತೀರಾ. ಬಟ್ ನೋ, ಲೆಟ್ ಮೀ ಸ್ಟಾಪ್ ದಿ ಶೂಟ್ ಅಂಡ್ ಲುಕ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಆರ್ ಸೀನ್ ಅನ್ನೋ ಅಂದಿರೋ ಕ್ಷಣ ಇದೆಯಾ ಯಾವ್ದಾದ್ರು?
0: ನೋಡಿ, ನೀವು ಈ ಕ್ವೆಶನ್ ಕೇಳ್ತಿದ್ದಾಗ ನಂಗೊಂದು ಸ್ಮೈಲ್ ಬರ್ತಾ ಇದೆ.
1: ಓಕೆ,
0: ಯಾಕೆ ಅಂದ್ರೆ ನಾನು ನಂದು ಒಂದೊಂದು ಪ್ರಾಜೆಕ್ಟ್ ನ ಒಂದ್ ಜರ್ನಿ ತರ ನೋಡ್ತೀನಿ. ಐ ಲವ್ ಟ್ರಾವೆಲಿಂಗ್. ಸೊ ನಾನು ಒಂದೊಂದು ಪ್ರಾಜೆಕ್ಟ್ ಒಂದು ಟ್ರಾವೆಲ್ ತರಾನೇ ಟ್ರೀಟ್ ಮಾಡ್ತೀನಿ.
1: ಓಕೆ,
0: ಸೊ ನಾನು ಶೂಟ್ ಮಾಡುವಾಗ ಶೂಟ್ ನ ನಿಲ್ಸಿ ನೋಡಲ್ಲ, ಶೂಟ್ ಮುಂಚೆ ಶೂಟ್ ಆದ್ಮೇಲೆ ಲಂಚ್ ಬ್ರೇಕ್ ಅಲ್ಲಿ ಖಂಡಿತ ಜಾಗನ ಕಣ್ತುಂಬ ನೋಡ್ತೀನಿ.
1: ಓಕೆ,
0: ಆಮೇಲೆ ಒಂದು ಹೊಸ ಜಾಗ ನೋಡಿದ ಸಂತೋಷ ಆಗುತ್ತೆ, ಅದೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗ್ಬೋದು, ಒಂದು ದೇವಸ್ಥಾನನೇ ಆಗ್ಬೋದು, ಒಂದು ಇನ್ಸ್ಟಿಟ್ಯೂಷನ್ ಆಗ್ಬೋದು. ಸೊ ಎಷ್ಟು ಚೆನ್ನಾಗಿ ಅದು ಡೆವಲಪ್ ಮಾಡಿದ್ದಾರೆ, ಅಲ್ಲಿದೇನು ಅವರ ಸ್ಟ್ರಾಟಜೀಸ್ ಇದೆ, ಯಾವ ತರ ನಡೆಸ್ತಿದ್ದಾರೆ ಒಂದ್ ಸಂಸ್ಥೆನ, ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗತ್ತೆ ನಂಗೆ. ಸೊ ಐ ಕಾಲ್ ಮೈ ಎವ್ರಿ ಪ್ರಾಜೆಕ್ಟ್ ಆಸ್ ಮೈ ಜರ್ನಿ.
1: ಓಕೆ, ಈಗ ವಾಸ್ತವ ಆಧಾರಿತ ಡಾಕ್ಯುಮೆಂಟ್ರಿಗಳು ಮತ್ತೆ ಕಲ್ಪನೆಯ ಫೀಚರ್ ಫಿಲ್ಮ್ಗಳು, ನಿಮ್ಗೆ ಯಾವ್ದು ಜಾಸ್ತಿ ಸವಾಲನ್ನ ಒಡ್ಡುವಂಥವು?
0: ಒಂದು ಕಲ್ಪನೆಯಿಂದ ಸೃಷ್ಟಿಸಿ ಮಾಡಿರೋ ಫೀಚರ್ ಫಿಲ್ಮ್ ಯಾವಾಗ್ಲೂ ಜಾಸ್ತಿ ಚಾಲೆಂಜಿಂಗ್ ಇರುತ್ತೆ. ಅದನ್ನ ಎಕ್ಸಿಕ್ಯೂಟ್ ಮಾಡಿ ತೆರೆ ಮೇಲೆ ತರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಹೋಗಿರುತ್ತೆ. ಒಂದು 2 ಇಯರ್ಸ್ ಆಗತ್ತೆ ಒಂದು ಫೀಚರ್ ಫಿಲ್ಮ್, ನಾರ್ಮಲ್ ಸಿಂಪಲ್ ಫೀಚರ್ ಫಿಲ್ಮ್ಗೆ. ಹಿಸ್ಟಾರಿಕಲ್ ಫಿಲ್ಮ್ಸ್ ಎಲ್ಲ ಆದ್ರೆ ರಿಸರ್ಚ್ 2 ಇಯರ್ಸ್ ಆಗತ್ತೆ ಒಂದೊಂದ್ಸಲಿ. ಸೊ ನಥಿಂಗ್ ಶುಡ್ ಗೋ ರಾಂಗ್. ಹಾಗಂತ ನಾನು ನಿಮ್ಗೆ ಡಾಕ್ಯುಮೆಂಟರಿ ಫಿಲ್ಮ್ಸ್ ಅಲ್ಲಿ ಕಮ್ಮಿ ಎಫರ್ಟ್ ಆಗತ್ತೆ ಅಂತ ಹೇಳಲ್ಲ, ಬಟ್ ಎಸ್ ಟೈಮ್ ಸ್ಪ್ಯಾನ್ ಕಮ್ಮಿ ಆಗತ್ತೆ ಮಾಡೋದು. ಬಟ್ ಕ್ರಿಯೇಟಿವ್ ಆಸ್ಪೆಕ್ಟ್ ಅಲ್ಲಿ ಏನು ಕಾಂಪ್ರಮೈಸ್ ಇರಲ್ಲ, ಏನ್ ಎಫರ್ಟ್ ಇದಕ್ಕೆ ಹಾಕ್ತಿವಿ ಅದಕ್ಕೂ ಅದೇ ಹಾಕ್ತಿವಿ.
1: ಓಕೆ, ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರೋ ಅದೇ, ಅದು ಟೈಮ್ ಬಂದಿಲ್ಲಪ್ಪ ಇನ್ನು ನಾನು ಅದನ್ನ ಏನು ಇನಿಶಿಯೇಟ್ ಮಾಡಕ್ಕೆ, ಲಾಂಚ್ ಮಾಡಕ್ಕೆ ಅನ್ಕೊಂಡಿರೋ ಏನಾದ್ರೂ ಕಥೆ ಇದೆಯಾ?
0: ಹೌದು, ಒಂದು ತುಂಬಾ ಒಳ್ಳೆ ಕಥೆ ಇದೆ ನನ್ನ ಹತ್ರ.
1: ರಿವೀಲ್ ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡಿ.
0: ಅದು ನಮ್ಮ ಈಗಿನ ಜನರೇಷನ್ ಗೆ ತುಂಬಾ ಹತ್ತಿರವಾಗಿರೋ ಕತೆ ಅಂತ ಹೇಳ್ಬೋದು. ಸೊ ಈಗಿನ ಜನರೇಷನ್ ಅಲ್ಲಿ ಎಲ್ಲರೂ ದೇ ಟ್ರೈ ಟು ಫಿಟ್ ಇನ್,
1: ಕರೆಕ್ಟ್,
0: ಮಾಡರ್ನೈಸೇಷನ್ ಜೊತೆ ಫಿಟ್ ಇನ್ ಆಗಕ್ ಟ್ರೈ ಮಾಡ್ತಾರೆ. ದೇ ಲೂಸ್ ದೇರ್ ಓನ್ ಐಡೆಂಟಿಟಿ.

0: ವ್ಯಕ್ತಿ ಅಸ್ತಿತ್ವ ಕಳ್ಕೊಳ್ದೇನೆ ಫಿಟ್ ಇನ್ ಆಗೋ ಕಾನ್ಸೆಪ್ಟ್ ಇದೆಯಲ್ಲ ಅದ್ರ ಬಗ್ಗೆ ಒಂದು ಕಥೆ. ಇದಕ್ಕಿಂತ ಹೆಚ್ಚಿಗೆ ಹೇಳಲ್ಲ ಈಗ್ಲೇನೆ. ಸೊ ಬಟ್ ಈಗಿನ ಜನರೇಷನ್, ಈಗಿನ ಟೀನೇಜರ್ಸ್, ಈಗಿನ ಯೂತ್ ಗೆ ತುಂಬಾನೇ ಕ್ಲೋಸ್ ಆಗಿ ಕನೆಕ್ಟ್ ಆಗುವಂತ ಕಥೆ ಇದು. ಒಂದು ತುಂಬಾ ಒಳ್ಳೆ ಕಥೆ ಇಟ್ಕೊಂಡಿದ್ದೀನಿ. ಸೊ ಇಷ್ಟನ್ನೇ ಮಾಡ್ತೀನಿ.
1: ಒಂದು ಕಥೆಯನ್ನ ಬರೆದು ಎಕ್ಸಿಕ್ಯೂಟ್ ಮಾಡಿ ಅದು ತೆರೆ ಮೇಲೆ ಬರೋ ತನಕ ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ. ಈಸ್ ಅ ಕಮರ್ಷಿಯಲ್ ಆಂಗಲ್ ಟು ಅ ಫಿಲ್ಮ್ ಇಸ್ ಇಂಪಾರ್ಟೆಂಟ್ ಟು ಯು?
0: ಐ ವುಡ್ ಸೇ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ದಟ್ ಇಸ್ ಹೌ ದ ಪ್ರೊಡ್ಯೂಸರ್ ವುಡ್ ಸರ್ವೈವ್.
1: ನೀ ಪ್ರೊಡ್ಯೂಸರ್ ಕೂಡ?
0: ಪ್ರೊಡ್ಯೂಸರ್ ಕೂಡ ಆಗಿದ್ದೀನಿ. ಈವನ್ ನಾನು ಬರೀ ಡೈರೆಕ್ಟ್ ಮಾಡಿದಾಗ್ಲೂ ಕೂಡ ಪ್ರೊಡ್ಯೂಸರ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿದ್ರು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಕಮರ್ಷಿಯಲ್ ಆಂಗಲ್ ವರ್ಕ್ಔಟ್ ಆಗ್ಬೇಕು ಅಂತ. ಸೊ ಯಾರೇ ಪ್ರೊಡ್ಯೂಸರ್ ಆಗ್ಲಿ, ಈಗ ನಂದು ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಂ ಮಾಡಿದೀನಿ, ಅದಕ್ಕೆ ಪ್ರೊಡ್ಯೂಸರ್ ಮಹೇಂದ್ರ ಕುಮಾರ್ ಅಂತ ಇದಾರೆ, ಅವರು ಮಂಗಳೂರು ಅವರು. ಅವ್ರ ಬ್ಯಾನರ್, ಫೀನಿಕ್ಸ್ ಫಿಲಂ ಬ್ಯಾನರ್ ಅಲ್ಲೇ ಈ ಫಿಲಂ ಮಾಡಿರೋದ್ ನಾನು. ಸೊ ಒಬ್ರು ಕತೆ ಹೇಳದ್ಮೇಲೆ ಒಂದು ಕಮರ್ಷಿಯಲ್ ಆಂಗಲ್ ಅವರು ನೋಡೇ ನೋಡ್ತಾರೆ. ಆಮೇಲೆ ಆಸ್ ಎ ಪ್ರೊಡ್ಯೂಸರ್ ಅದು ಇಂಪಾರ್ಟೆಂಟ್ ಆಗುತ್ತೆ, ಆಸ್ ಎ ಡೈರೆಕ್ಟರ್ ನಾವು ಅದನ್ನ ಕೇಟರ್ ಮಾಡಿದ್ರೆ ಅವಾಗ ಆ ಪ್ರಾಡಕ್ಟ್ ಏನು ಔಟ್ಪುಟ್ ಏನ್ ವ್ಯಾಲ್ಯೂ ಬೇಕು ಅದು ಬರಲ್ಲ.
1: ಅಟ್ ಲೀಸ್ಟ್ ನಮ್ಮ ಎಫರ್ಟ್ ಗೆ ಒಂದು ರೆಕಗ್ನಿಷನ್.
0: ಹೌದು,
1: ಒನ್ ಆರ್ ದಿ ಅದರ್ ವೇ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ. ನಿಮ್ಮ ಕಥೆಗಳಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ, ಜರ್ನಿ ಆಫ್ ಬೆಳ್ಳಿಗೆನೆ ಎಲ್ಲಾ ಸುಮಾರು ಕ್ಯಾಟಗರಿಗಳಲ್ಲಿ ನಾಮಿನೇಟ್ ಕೂಡ ಆಗಿದೆ ಫಿಲ್ಮ್. ಮತ್ತೆ ನಿಮ್ಗೆ ವೈಯಕ್ತಿಕವಾಗಿನೂ ಪ್ರಶಸ್ತಿಗಳು ಬಂದಿದೆ. ಸೊ ಅವಾರ್ಡ್ಗಳಿಗಿಂತ ಹೆಚ್ಚು ಖುಷಿ ಕೊಟ್ಟಿರೋ ಏನಾದ್ರು ಪ್ರಶಂಸೆ ಮಾತುಗಳು ಪ್ರತಿಕ್ರಿಯೆಗಳು ಏನಾದ್ರು ನೆನಪಿಗೆ ಬರ್ತಿದ್ಯಾ?
0: ನಾನು ಒಬ್ರು ಡಾಕ್ಟರ್ ಸುಚರಿತಾ ಅಂತ ಇದಾರೆ. ಸೊ ಅವ್ರಿಗೆ ನಾನು ಒಂದು ಫಿಲಂ ಮಾಡಿಕೊಟ್ಟಿದ್ದೆ. ಇಟ್ಸ್ ಅಬೌಟ್ ಹರ್ ಲೈಫ್, ಹರ್ ಜರ್ನಿ, ಶೀ ಇಸ್ ಇನ್ ಟು ಹೀಲಿಂಗ್ ಅಂಡ್ ಆಲ್ ದಟ್. ಸೊ ಮಾಡಿಕೊಟ್ಟಿದ್ದೆ, ಅದು ತುಂಬಾ ಚೆನ್ನಾಗಿ ಮೂಡ್ ಬಂತದು ಆ ಪ್ರಾಜೆಕ್ಟ್. ಸೊ ಅವಾಗ ಅವರ ಬಾಯಿಂದ ಕೆಲವು ವರ್ಡ್ಸ್ ಹೇಳಿದ್ರು, ಗೌರಿ ಹ್ಯಾಸ್ ಕ್ರಿಯೇಟೆಡ್ ಸಚ್ ವಂಡರ್ಫುಲ್ ಪ್ರಾಡಕ್ಟ್, ಶಿ ಹಸ್ ಗಿವನ್ ಲೈಫ್ ಟು ವಾಟ್ ಐ ಡೂ ಅಂತ. ಸೊ ಪ್ರಶಸ್ತಿ ಎಲ್ಲ ಖುಷಿ ಕೊಡತ್ತೆ, ಬಟ್ ಅವ್ರು ಹೇಳಿದ ಮಾತುಗಳು ತುಂಬಾ ಮನ್ಸಿಗೆ ಮುಟ್ಟಿದೆ.
1: ಈಗ ರೀಲ್ಸ್ ಯುಗ ಮೇಡಮ್, ಎಲ್ಲದೂ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗಿದೆ ಎಲ್ರದ್ದು, ಅಂಡ್ ಎಲ್ರು ಕ್ವಿಕ್ ಆಗಿ ಒಂದು ಸಬ್ಜೆಕ್ಟ್ ನ ಗ್ರಾಸ್ಪ್ ಮಾಡಕ್ ನೋಡ್ತಾರೆ, ಅದು ಒಂದು 5 ಮಿನಿಟ್ಸ್ ಅಲ್ಲಿ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು ಅಂತ ಅನ್ಕೋತಾರೆ. ಸೊ ಈ ಯುಗದಲ್ಲೂ ದೀರ್ಘ ಕಥೆಗಳು ಎಷ್ಟು ಪ್ರಸ್ತುತ, ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ನಿಮ್ಗೆ?
0: ರೀಲ್ಸ್ ಈಗ ನೀವು ಟೈಮ್ ಮಧ್ಯೆ ಟೈಮ್ ಸಿಕ್ಕಿದ್ರೆ ಜಸ್ಟ್ ಬ್ರೌಸ್ ಮಾಡ್ಬೇಕಂದ್ರೆ ನೀವು ರೀಲ್ಸ್ ನ ಬ್ರೌಸ್ ಮಾಡಬಹುದು. ಒಂಥರ ಬಿಂಜ್ ವಾಚಿಂಗ್ ಅಂತಾರಲ್ಲ, ಆ ಟೈಪ್ ಬರುತ್ತೆ ರೀಲ್ಸ್. ಬಟ್ ಇನ್ ಡೆಪ್ತ್ ನೀವು ಒಂದು ಕಥೆನಲ್ಲಿ ಮುಳುಗಿ ಆ ಜಾಗದಲ್ಲಿ ನೀವು ಇರೋ ಫೀಲ್ ಮಾಡ್ಬೇಕಾದ್ರೆ ಒಂದು ಇನ್ ಡೆಪ್ತ್ ಬಿಲ್ಡ್ ಆಗಿರೋ ಕಥೆ ಒಂದು ಫಿಲಮ್ಮೇ ಆಗ್ಬೇಕಾಗತ್ತೆ. ಇವತ್ತು ಕೂಡ ಜನ ಥಿಯೇಟರ್ ಅಲ್ಲಿ ಕೂತ್ಕೊಂಡು ನೋಡಕ್ ಇಷ್ಟಪಡ್ತಾರೆ, ಅದು ಸ್ಟ್ಯಾಂಡ್ ಅಲೋನ್ ಥಿಯೇಟರ್ಸ್ ಆಗ್ಲಿ, ಪಿ ವಿ ಆರ್ ಸ್ಕ್ರೀನ್ಸ್ ಆಗ್ಲಿ, ಯಾವ್ದೇ ಆಗ್ಲಿ, ಅಲ್ಲಿ ಕೂತು ನೋಡಿದಾಗ ಒಂದೇನ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಆ ಕಥೆಲಿ ನೀವ್ ಹೆಂಗೆ ಒಂದು ಪಾತ್ರ ಜೊತೆ ಅಟ್ಯಾಚ್ ಆಗ್ತೀರಾ, ಆ ಕಥೆಲಿ ನೀವ್ ಹೆಂಗೆ ಟ್ರಾವೆಲ್ ಮಾಡ್ತೀರಾ, ಅದು ರೀಲ್ಸ್ ಮಾಡಕ್ಕಾಗಲ್ಲ.
1: ಅಂಡ್ ಸಿನಿಮಾ ರಂಗಕ್ಕೆ ಬರೋದಕ್ಕೆ ತುಂಬಾ ಜನ ಯುವಕ ಯುವತಿಯರು ಕನ್ಸ್ ಕಾಣ್ತಿರ್ತಾರೆ, ನಟನೆ ಇರಬಹುದು ಅಥವಾ ಡೈರೆಕ್ಷನ್ ಇರಬಹುದು, ಪ್ರೊಡಕ್ಷನ್ ಇರಬಹುದು. ಸೊ ಅವರಿಗೆ ನಿಮ್ಮ ಕಿವಿ ಮಾತೇನು? ಸೊ ಇದರಲ್ಲಿ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದ್ರೆ, ನೀವು ನಿಮ್ಗೆ ಬಂದಿರೋ ಸವಾಲುಗಳು ಅದನ್ನ ಯುವ ಜನರು ಹೇಗೆ ಸಾರ್ಟ್ ಔಟ್ ಮಾಡ್ಕೋಬಹುದು, ಅಂಡ್ ಹೇಗೆ ಬೇಸಿಕ್ ಪ್ರಿಪರೇಷನ್ ಇರಬೇಕು ಅವ್ರದ್ದು, ತುಂಬಾ ಪ್ಯಾಷನೇಟ್ ಆಗಿರೋರಿಗೆ ಈ ಸಲಹೆಗಳು ವರ್ಕ್ ಆಗತ್ತೆ ಅನ್ಸುತ್ತೆ ಮೇಡಮ್. ಸೊ ಹೇಳಿ.
0: ಸೊ ಈ ಸಿನಿಮಾ ರಂಗದಲ್ಲಿ ಮುಂದೆ ಬರಬೇಕು ಅನ್ನೋರಿಗೆ ಫಸ್ಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕಂಪ್ಲೀಟ್ ಫಿಲಮ್ ಮೇಕಿಂಗ್ ಪ್ರೊಸೆಸ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ.
1: ಓಕೆ,
0: ಒಂದ್ ಕತೆ ಇದನ್ನ ಶೂಟ್ ಮಾಡಿ ಎಡಿಟ್ ಮಾಡ್ಬಿಡ್ತೀನಿ ಅನ್ನೋ ಒಂದು ಅರ್ಜೆನ್ಸಿನಲ್ಲಿ ಹೋಗ್ಬೇಡಿ. ಎಂಡ್ ಟು ಎಂಡ್ ಪ್ರಾಸೆಸ್, ನೀವು ಫಿಲಮ್ ಮಾಡಾದ್ಮೇಲೆ ಏನಾಗತ್ತೆ, ನೀವು ಮಾಡಿರೋ ಫಿಲಮ್ ನ ಹೆಂಗೆ ನೀವು ಜನಕ್ಕೆ ತಲುಪಿಸ್ಬೋದು ಅದನ್ನ ಎಂಡ್ ಟು ಎಂಡ್ ಫಸ್ಟ್ ತಿಳ್ಕೊಳ್ಳಿ. ಶಾರ್ಟ್ ಫಿಲಮ್ ಆಗ್ಲಿ, ಫೀಚರ್ ಫಿಲಮ್ ಆಗ್ಲಿ, ಯಾವ್ದೇ ಆಗ್ಲಿ, ತಿಳ್ಕೊಂಡ್ಮೇಲೆ ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಅಲ್ಲಿ ವರ್ಕ್ ಮಾಡಿ. ಅದು ಮಾಡ್ಬೇಕಾದ್ರೆ ನಾನು ಏನೇನ್ ಮಾಡ್ಬೇಕೀಗ ಅಂತ, ಅದಾದ್ರೆ ಪ್ರೀ ಪ್ರೊಡಕ್ಷನ್ ಅಲ್ಲಿ ಸುಮಾರು ಟೈಮ್ ಕೊಡಿ. ಪ್ರೀ ಪ್ರೊಡಕ್ಷನ್ ಆದ್ಮೇಲೆ ಒಂದೊಂದೇ ಸ್ಟೆಪ್ ತಿಳ್ಕೊಂಡು ಆ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ.
1: ಅಂದ್ರೆ ಲೈಕ್ ಅವರಿಗೆ ಒಂದು ಬೇಸಿಕ್ ನಾಲೆಜ್ ಇರೋದು ಮುಖ್ಯ ಅಂತ ಹೇಳ್ತೀರಾ ನೀವು?
0: ಹೌದು, ಬೇಸಿಕ್ ನಾಲೆಜ್ ಬೇಕಾಗತ್ತೆ. ಒಂದು ಸ್ಕ್ರಿಪ್ಟಿಂಗ್ ನಾಲೆಜ್ ಆಗ್ಲಿ, ಒಂದು ಸ್ಕ್ರೀನ್ ಪ್ಲೇ ಆಗ್ಲಿ, ಸ್ಕ್ರೀನ್ ಪ್ಲೇ ಯಾವ ಪ್ಯಾಟರ್ನ್ ಅಲ್ಲಿ ಇರಬೇಕು, ಆಮೇಲೆ ಯಾರಿಗೆ ಮಾಡ್ತಿದ್ದಾರೆ, ಆಡಿಯನ್ಸ್ ಯಾರು, ಅವ್ರಿಗೆ ಮುಟ್ಟತ್ತಾಕತ್ತೆ, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸ್ಟೋರಿ ಪ್ರಿಪರೇಷನ್ ಮಾಡ್ಬೇಕು.
1: ಸೊ ಕನಿಷ್ಠ ಎಷ್ಟು ವರ್ಷ ಅವರು ಇದಕ್ಕೆ ಎಫರ್ಟ್ ಹಾಕ್ಬೇಕಾಗತ್ತೆ? ಎಫರ್ಟ್ ಅಂದ್ರೆ ಇಟ್ಸ್ ಆನ್ ಗೋಯಿಂಗ್ ಪ್ರಾಸೆಸ್, ಎಫರ್ಟ್ಸ್ ಆರ್ ಆನ್ ಗೋಯಿಂಗ್ ಪ್ರಾಸೆಸ್.
0: ಇವತ್ತು ಕಲಿತಿದ್ದೀನಿ ಹಂಗೆ.
1: ಸೊ ಬಟ್ ಒಂದು ಸೆಟಪ್ ಮಾಡಕ್ಕೆ ನಾನೊಂದು ಫುಲ್ ಟೈಮ್ ಡೈರೆಕ್ಷನ್ ಮಾಡ್ಬೇಕು, ಪ್ರೊಡಕ್ಷನ್ ಮಾಡ್ಬೇಕು ಅಂದ್ರೆ ಒಂದು ಎಷ್ಟು ಸಮಯ ಅವರು ಡೆಡಿಕೇಟ್ ಮಾಡ್ಬೇಕಾಗತ್ತೆ
0: ಕಲಿಯೋದಕ್ಕೆ? ಅಂದ್ರೆ ಬೇಸಿಕ್ಸ್ ಕಲಿಯಕ್ಕೆ ಒಂದ್ 2 ವರ್ಷ ಅವರು ಬೇಸಿಕ್ಸ್ ಕಲ್ತು, ಯಾರು ತಿಳಿದವ್ರ ಹತ್ರ ಅಥವಾ ಕಾಲೇಜಸ್ ಅಲ್ಲಿ ಬೇಸಿಕ್ಸ್ ಕಲ್ತ್ ಬಿಟ್ಟು ಯಾವ್ದಾದ್ರು ಪ್ರೊಡಕ್ಷನ್ ಟೀಮ್

0: ಜೊತೆ ಆನ್ ಫೀಲ್ಡ್ ಆನ್ ಗ್ರೌಂಡ್ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ನಾಗಭರಣ ಸರ್ ಜೊತೆ ಸೀರಿಯಲ್ ವರ್ಕ್ ಮಾಡಿದ್ದೆ, ಆತರ ಎಲ್ಲ ಒಂದ್ ಕಡೆ ಅಟ್ಯಾಚ್ ಆಗಿ ವರ್ಕ್ ಮಾಡಿದಾಗ ಅಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ ಬೇರೆ. ಆಮೇಲೆ ನಿಮ್ಗೆ ಗ್ರೌಂಡ್ ರಿಯಾಲಿಟೀಸ್ ಗೊತ್ತಾಗತ್ತೆ, ಆಕ್ಚುಲ್ ಪ್ರಾಕ್ಟಿಕಲ್ ಚಾಲೆಂಜಸ್ ಏನ್ ಬರುತ್ತೆ ಗೊತ್ತಾಗತ್ತೆ. ಅದು ನೀವು ಓದಿದ್ರೆ ಜಸ್ಟ್ ಕಾಲೇಜ್ ಮಾಡಿದ್ರೆ ಸಿಗೋಲ್ಲ ಆ ನಾಲೆಜ್.
1: ಓಕೆ ಓಕೆ, ಸೊ ಪ್ರಾಕ್ಟಿಕಲ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್,
0: ವೆರಿ ಇಂಪಾರ್ಟೆಂಟ್.
1: ಜಸ್ಟ್ ಲೈಕ್ ಬುಕ್ ಓದಿ ನಾನು ನೆಕ್ಸ್ಟ್ ಪ್ರೊಡಕ್ಷನ್ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಆನ್ ಹ್ಯಾಂಡ್ ಪ್ರಾಕ್ಟೀಸ್
0: ಬೇಕಾಗುತ್ತೆ.
1: ಓಕೆ ಗೌರಿ ಅವರೇ, ನೀವು ಈ ತರ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಏನಾದ್ರೂ ಸವಾಲುಗಳು ಎದುರಾಗಿದೆಯಾ? ಲೈಕ್ ಡಿಫಿಕಲ್ಟ್ ಅನ್ಸಿತ್ತು ಈ ವರ್ಕ್ ಡಿಫಿಕಲ್ಟ್ ಆಗಿದೆ, ಅಥವಾ ಕೋಆರ್ಡಿನೇಷನ್ ವಿತ್ ದ ಟೀಮ್ ಇಸ್ ಡಿಫಿಕಲ್ಟ್, ಅಥವಾ ಕಥೆ ಹೆಣೆಯೋದು ಡಿಫಿಕಲ್ಟ್, ಆತರ ಏನಾದ್ರೂ ಸವಾಲುಗಳು ಇದ್ವಾ?
0: ಎಲ್ಲಾ ಸ್ಟೇಜಸ್ ಅಲ್ಲೂ ಒಂದ್ ಲೆವೆಲ್ ಆಫ್ ಡಿಫಿಕಲ್ಟಿ ಅಂತ ಅನ್ಸುತ್ತೆ. ನೀವು ಡಿಫಿಕಲ್ಟಿ ಅಂತ ತಗೊಂಡ್ರೆ ಅದನ್ನೇ ಒಂದು ಎಸ್ ಚಾಲೆಂಜ್, ಐ ಹ್ಯಾವ್ ಟು ಡೂ ದಿಸ್, ಇದನ್ ಹೌ ಬೆಸ್ಟ್ ಕೆನ್ ಐ ಎಕ್ಸಿಕ್ಯೂಟ್, ಹೌ ಬೆಸ್ಟ್ ಕೆನ್ ಐ ಕೋಆರ್ಡಿನೇಟ್ ಅಂತ ಬಂದ್ರೆ ಡಿಫಿಕಲ್ಟ್ ಅನ್ಸಲ್ಲ, ವೇ ಫಾರ್ವರ್ಡ್ ಅನ್ಸುತ್ತೆ.
1: ಓಕೆ,
0: ಸೊ ಅದ್ ನೀವ್ ಹೆಂಗೆ ಪರ್ಸೀವ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
1: ಸೊ ಮೋಸ್ಟ್ ಆಫ್ ದಿ ಟೈಮ್ ನೀವು ಮನೆಗಿಂತ ಹೊರಗಡೆ ಆನ್ ಇನ್ ಫೀಲ್ಡ್ ಇರೋದೇ ಜಾಸ್ತಿ ಅನ್ಸುತ್ತಲ್ವಾ?
0: ಹೌದು, ಶೂಟ್ಸ್ ಇದ್ದಾಗೆಲ್ಲ ಹೊರಗಡೆ ಇರ್ತೀನಿ, ಸ್ಟುಡಿಯೋದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಹಂಗಂತ ಮನೇಲೂ ಇರ್ತೀನಿ, ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತೀನಿ, ಐ ಡಿವೈಡ್ ಮೈ ಟೈಮ್ ಅಕಾರ್ಡಿಂಗ್ಲಿ.
1: ಓಕೆ, ಗೌರಿ ಅವರು ಹುಡ್ಕೊಂಡು ಹೋಗ್ತಾ ಇರೋ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳಿ.
0: ನಂದು ಎರಡು ಪ್ರಾಜೆಕ್ಟ್ ಇದೆ ನೆಕ್ಸ್ಟ್ ಯೋಚನೆ ಮಾಡ್ತಿರೋದು. ಒಂದು ನಾನು ನಿಮ್ಗೆ ಹೇಳಿದೆ, ಫಿಟ್ಟಿಂಗ್ ಇನ್ ಟು ದ ಮಾಡರ್ನ್ ಸೊಸೈಟಿ, ಒಬ್ಬ ಮನುಷ್ಯ ಹೆಂಗೆ ಫಿಟ್ ಆಗಕ್ಕೆ ಟ್ರೈ ಮಾಡ್ತಾನೆ ಅಂಡ್ ಹೌ ಹಿ ಚೇಂಜಸ್ ಲೂಸಿಂಗ್ ಹಿಸ್ ಐಡೆಂಟಿಟಿ ಅಂತ, ಅದೊಂದು ಪ್ರಾಜೆಕ್ಟ್ ಇದೆ ನಂದು. ಇಟ್ಸ್ ಅ ಫೀಚರ್ ಫಿಲ್ಮ್ ಪ್ರಾಜೆಕ್ಟ್.
1: ಓಕೆ,
0: ಅದಲ್ಲದೆ ಒಂದು ಮ್ಯೂಸಿಕಲ್ ಆಲ್ಬಮ್ ಪ್ಲಾನ್ ಮಾಡ್ತಾ ಇದ್ದೀನಿ. ಅದು ಇಷ್ಟರಲ್ಲಿ ಈಗ ಅಲಖನ ಮ್ಯೂಸಿಕಲ್ ಆಲ್ಬಮ್ ಮಾಡಿದ್ದೆ ನಾನು, ಇಬ್ರು ಮ್ಯೂಸಿಕ್ ಕಂಪೋಸರ್ಸ್ ಇದೆ, ಬುಲಿನಾ ಘೋಷ್ ಅಂತ ಮತ್ತೆ ಇನ್ನೊಬ್ರು ಸೌರವ್ ದೇ ಅಂತ, ತುಂಬಾ ಸಪೋರ್ಟ್ ಮಾಡಿ ಮಾಡಿದ್ರು. ಸೊ ಅವ್ರ ಜೊತೆನೆ ಇನ್ನೊಂದು ಮ್ಯೂಸಿಕಲ್ ಆಲ್ಬಮ್ ತರ ಮಾಡ್ಬೇಕು ಅಂತಿದ್ದೀನಿ ನಾನು.
1: ಓಕೆ,
0: ಸೊ ಅದ್ರ ಮೇಲೂ ವರ್ಕ್ ಮಾಡ್ತೀನಿ, ಕಾನ್ಸೆಪ್ಟ್ ಬೇಸ್ಡ್ ಆಲ್ಬಮ್.
1: ಓಕೆ ಗೌರಿ ಅವರೇ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಬರೀ ಸಿನಿಮಾ ಮಾತ್ರ ಅಲ್ಲ, ಅದರ ಹಿಂದಿರುವ ಇಮೋಷನಲ್ ಕನೆಕ್ಟ್ ಇರ್ಬೋದು ಅಥವಾ ಶ್ರಮ ಇರ್ಬೋದು, ಅದು ಎಷ್ಟು ದೊಡ್ಡದು ಅಂತ ಅರ್ಥ ಆಗತ್ತೆ. ಮತ್ತೆ ಹಲವಾರು ಜನ ಸಿನಿಮಾ ಪ್ರೊಡಕ್ಷನ್, ಸಿನಿಮಾ ಡೈರೆಕ್ಷನ್ ಕನ್ಸು ಕಾಣ್ತಿರೋ ಹೆಣ್ಮಕ್ಳಿಗೂ ಕೂಡ ನಿಮ್ಮ ಮಾತುಗಳು ಸ್ಫೂರ್ತಿ. ಇವತ್ತೇನ್ ನೀವು ಮಾತಾಡಿದ್ದೀರಾ ಅದು. ಸೊ ಒಂದು ಸುಂದರ ಕಥೆಯನ್ನ ಅಷ್ಟೇ ಸುಂದರವಾಗಿ ತೆರೆಯ ಮೇಲೆ ತಂದಿರುವ ನಿಮ್ಮ ಧೈರ್ಯ ಮತ್ತೆ ಸೃಜನಶೀಲತೆಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ, ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡೀವರ್ಸ್.
0: ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಮೈ ಪ್ಲೆಷರ್ ಬೀಂಗ್ ಹಿಯರ್ ಅಂಡ್ ಸ್ಪೀಕಿಂಗ್ ಹಿಯರ್ ವಿತ್ ಯು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು.
1: ಕೇಳುಗರಿ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಂಭಾಷಣೆಯಲ್ಲಿ ಭಾಗಿಯಾದವರು ಪ್ರತಿಭಾವಂತ ನಿರ್ದೇಶಕಿ, ದಿ ಜರ್ನಿ ಆಫ್ ಬೆಳ್ಳಿ ಮೂಲಕ ಸಿನಿ ಪ್ರೇಕ್ಷಕನ ಗಮನ ಸೆಳೆದಿರುವ ನಿರ್ದೇಶಕಿ ಗೌರಿ ಶ್ರೀನಿವಾಸ್ ಅವರು.

0: ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
3: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
2: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
4: ಇಲ್ನೋಡು, ಇದು ನಿನ್ನ ಹೆಸರಿಗೆ
5: ಅಷ್ಟೇನೋ ಅವಸರ ಅತ್ತೆ.
4: ಅರೆ, ಮತ್ತೆ ಇದು ನಿನ್ನ ಹೆಸರಿಗೆ,
5: ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
6: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
7: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದ್ದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
4: ಹಾಗೆಲ್ಲ ಮಾತಾಡ್ಬೇಡಿ.
2: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ
4: ಬ್ರೋ? ಇದು ಹರಿದಿದೆ.
8: ಇಲ್ ಕೇಳು, ಹರಿದು ಗೆರ್ದಿರೋ ಅಥವಾ ಹಳೆ ನೋಟ್ ಅನ್ನು
9: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
8: ವಾವ್,

0: ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
1: ಆರ್.ಬಿ.ಐ. ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: PM ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಈ ವಿಷಯದ ಕುರಿತು ಡಾಕ್ಟರ್ ಆತಿರಾ ಹಾಗೂ ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ಕುರಿತು ಏನ್ ಹೇಳ್ತಾರೆ ಮತ್ತು ಯಾವ ರೀತಿಯಾಗಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನ ಪಡೆಯಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಇವತ್ತು ಇದ್ದಾರೆ ಡಾಕ್ಟರ್ ಆತಿರಾ ಎಸ್ ರವಿ ಹಾಗೂ ಡಾಕ್ಟರ್ ಸುರೇಶ್ ನೆಗಳಗುಳಿ. ಇವರು ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
2: ನಮಸ್ಕಾರ.
1: ಈಗ ಆತಿರಾ ಅವರೇ, ಮೊದಲನೇದಾಗಿ ಈ ಆಯುರ್ವೇದ ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ಜನರಲ್ಲಿ ಬರುವಂತಹದ್ದು ಪಥ್ಯ, ಆಮೇಲೆ ಪಂಚಕರ್ಮ, ಈ ರೀತಿಯಾದಂತಹ ಚಿಕಿತ್ಸೆಗಳು. ಈ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಬಗ್ಗೆ ಏನಾದ್ರೂ ಉಲ್ಲೇಖ ಇದೆಯಾ ಮತ್ತು ಯಾವ ರೀತಿಯಾದಂತಹ ಪ್ರಕ್ರಿಯೆ ಇದಾಗಿರುತ್ತೆ?
2: ಆಯುರ್ವೇದದಲ್ಲಿ 8 ಬ್ರಾಂಚಸ್ ಉಂಟು. ಅದರಲ್ಲಿ ಶಲ್ಯತಂತ್ರ ಅಂತ ಬ್ರಾಂಚು, ಅದನ್ನು ಶಸ್ತ್ರಚಿಕಿತ್ಸೆ ಬಗ್ಗೆ ಡೀಟೇಲ್ ಆಗಿ ತುಂಬಾ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆಚಾರ್ಯ ಸುಶ್ರುತ ಅವರು ಫಾದರ್ ಆಫ್ ಸರ್ಜರಿ ಆಗಿ ಮಾಡರ್ನ್ ಸರ್ಜನ್ಸ್, ಮತ್ತೆ ನಾವು ಎಲ್ಲರೂ ಆಚಾರ್ಯ ಸುಶ್ರುತ ಅವರನ್ನು ಫಾದರ್ ಆಫ್ ಸರ್ಜರಿ ಆಗಿ ರೆಸ್ಪೆಕ್ಟ್ ಮಾಡ್ತಾ ಇರೋದು.
3: ಆಯುರ್ವೇದದಲ್ಲಿ ಶಸ್ತ್ರಕರ್ಮ ಏ ತದ್ಯ ಅಂಗಂ ಪ್ರಥಮಂ ಅಂತ ಹೇಳಿದ್ದಾರೆ. ಆಯುರ್ವೇದದಲ್ಲಿ 8 ಶಾಖೆಗಳನ್ನು ಹೇಳಿ, ಆ ಶಾಖೆಗಳನ್ನು ಹೇಳುವಾಗ ಪ್ರಥಮತಃ ಹೇಳಿ

0: ಇಲ್ಲಿ ಶಲ್ಯತಂತ್ರವನ್ನು, ಶಲ್ಯತಂತ್ರ ಆದ ಮೇಲೆ ಕಾಯ ಬಾಲ ಗ್ರಹ ಉರ್ದು ಅಂಗ ದಂಷ್ಟ್ರ ವೃಷಾನ್ ಅಂತ ಹೇಳಿದ್ದಾರೆ. ಅಂದ್ರೆ ಫಿಸಿಷಿಯನ್ಸ್ ಸೆಕ್ಷನ್, ಪೆಡಿಯಾಟ್ರಿಕ್ ಸೆಕ್ಷನ್, ಗೈನಕೊಲಾಜಿಕಲ್ ಸೆಕ್ಷನ್, ENT ಸೆಕ್ಷನ್, ಮತ್ತೆ ಟಾಕ್ಸಿಕಾಲಜಿ ಸೆಕ್ಷನ್ ಮತ್ತು ಜೆರಿಯಾಟ್ರಿಕ್ ಸೆಕ್ಷನ್ ಹೀಗೆ ಹೋಗ್ತದೆ. ಹಾಗೆ ಹೇಳುವಾಗ ಏತದ್ದಿ ಅಂಗಂ ಪ್ರಥಮಂ ಅಂತ ಹೇಳಿದ್ದು, ಯಾಕೆಂದ್ರೆ ಯಾವುದೇ ಒಂದು ಕಾಯಿಲೆ ಅನ್ನುವಂತಹದ್ದು ಒಬ್ಬ ಮಾನವನ ಶರೀರದಲ್ಲಿ ಫಾರಿನ್ ಬಾಡಿ ಇರುವ ಕಾರಣ. ಫಾರಿನ್ ಬಾಡಿ ಅಂದ್ರೇನು? ವಿದೇಶಿ ವಸ್ತು ಅಂತ ಹೇಳಿ, ನಮ್ಮ ಶರೀರಕ್ಕೆ ಬೇಡವಾದ ವಸ್ತು. ಯಾವುದೇ ಒಂದು ವಸ್ತು ನಮ್ಮ ಶರೀರದೊಳಗೆ ಇದ್ದರೆ ಅದು ಬೇಡವಾದಂತ ವಸ್ತುವಾಗಿದ್ದರೆ ಅದು ಕಾಯಿಲೆಯನ್ನು ತರ್ತದೆ ಅಂತ ಹೇಳುವಂತಹದ್ದೇ ಮೂಲ ಸೂತ್ರ. ಅದರಿಂದಲೇ ದುಃಖ ಬರ್ತದೆ ಅಂತ. ಹಾಗಾದ್ರೆ ಶಲ್ಯ ಅಂದ್ರೆ ಬೇಡದ ವಸ್ತು. ನಮ್ಮ ಉದ್ದೇಶ ಏನು? ಬೇಡದ ವಸ್ತುವನ್ನು ಹೊರಗೆ ತೆಗಿಬೇಕು. ಆ ಬೇಡದ ವಸ್ತುವನ್ನು ಹೊರಗೆ ತೆಗೆಯುವುದನ್ನೇ ಫಾರಿನ್ ಬಾಡಿ ರಿಮೂವಲ್ ಅಂತ ಕರಿತೇವೆ. ಅದು ಯಾವುದೇ ರೂಪದಲ್ಲಿ ಇರಬಹುದು. ಅಂತದ್ರಲ್ಲಿ ನಮ್ಮ ಶರೀರದಲ್ಲಿ ಇರುವಂತಹ ಯಾವ ಬೇಡದ ವಸ್ತು ಅಂತ ನಾವು ಹೇಳಿದೇವಲ್ಲ, ಎಲ್ಲವೂ ಬೇಡದ ವಸ್ತುಗಳೇ. ಒಂದು ಜ್ವರ ಬಂದರೂ ಸಹ ಅದರಲ್ಲಿ ನಮ್ಮ ಕೆಲವು ಕಫ ವಾತ ಪಿತ್ತ ಇತ್ಯಾದಿಗಳು ಹೆಚ್ಚಾಗಿ ಬೇಡದ ವಸ್ತು ಆಗ್ತದೆ. ಇನ್ನೊಂದು ಕಾಯಿಲೆಯಲ್ಲೂ ಆಗ್ತದೆ, ಮತ್ತೊಂದು ಕಾಯಿಲೆಯಲ್ಲೂ ಆಗ್ತದೆ. ಹಾಗೆ ಪಂಚಕರ್ಮ ಇತ್ಯಾದಿಗಳಿಂದ ತೆಗೆಯಲು ಆಗದಂತಹ ಸಂದರ್ಭದಲ್ಲಿ, ಅಂದ್ರೆ ವಾಂತಿ ಬರಿಸಿ ಭೇದಿ ಮಾಡಿಸಿ ಇತ್ಯಾದಿಗಳಿಂದ, ಅಥವಾ ಅಭ್ಯಂಗ ಎಣ್ಣೆ ಇತ್ಯಾದಿ ಮಾಡಿದ್ರೆ ತೆಗಿಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತಹ ಒಂದು ಕೇಂದ್ರೀಕೃತವಾದಂತಹ ಒಂದು ಅಂಶಗಳೆಲ್ಲ ಶಲ್ಯಗಳು. ಅದು ಫಾರಿನ್ ಬಾಡಿ, ಮುಳ್ಳು ಇದ್ದಾಗೆ ನಮ್ಮ ಶರೀರದೊಳಗಡೆ. ಒಂದು ಗಡ್ಡೆ ಬೆಳೆದ್ರೆ ಅದು ಸಹ ಬೇಡದ ವಸ್ತು. ಹಾಗೆ ಏನೇ ಇರಬಹುದು, ಒಂದು ನಾರ್ಮಲ್ ಅಂತ ನಾವೇನ್ ಹೇಳ್ತೇವೆ, ರಚನಾತ್ಮಕವಾದ ರೀತಿಯಲ್ಲಿ ಇಲ್ಲದಂತಹ ಒಂದು ಪ್ರಕ್ರಿಯೆಯು ಶರೀರದಲ್ಲಿ ಉಂಟಾದಾಗ ಅದನ್ನು ತೆಗೆಯುವುದಕ್ಕೆ ಈ ಶಲ್ಯತಂತ್ರ ಅಂತ ಹೇಳಿದ್ದಾರೆ. ಅದು ಆಗ ಉದಾಹರಣೆ ಮಾಡ್ತಾವ್ರೆ, ಎಲ್ಲವೂ ಶಲ್ಯಗಳೇ. ಬೇರೆ ಬೇರೆ ಶಲ್ಯಗಳಿಗೆ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಪಂಚಕರ್ಮ ಇತ್ಯಾದಿಗಳನ್ನ ಮಾಡಿದ್ರೆ ನಮಗೆ ನಮ್ಮ ಸ್ವಾಭಾವಿಕವಾದ ಬಾಯಿ ಗುದ ಇತ್ಯಾದಿಗಳನ್ನ ತೆಗೆಯಲು ಬಾರದಿದ್ದಾಗ ಒಂದು ಓಪನ್ ಅಥವಾ ದ್ವಾರವನ್ನು ನಿರ್ಮಿಸಿ ಹೊರಗೆ ತೆಗೀರಿ. ಅಂದ್ರೆ ನಮಗೆ ಸರ್ಜರಿ, ಒಂದು ಬ್ಲೇಡ್ನಲ್ಲಿ ಒಂದು ಕತ್ತರಿಸುವುದು, ಮತ್ತೆ ಓಪನ್ ಮಾಡುವುದು, ತೆಗೆಯುವುದು, ಹಾಗೆ ಹೇಳಿದ್ದಾರೆ. ಹಾಗಾಗಿಯೇ ಇದಕ್ಕೆ ಪ್ರಥಮಾಂಗ ಅಂತ ಹೇಳಿದ್ದಾರೆ, ಉತ್ತಮಾಂಗ ಅಂತ ಹೇಳಿದ್ದಾರೆ. ಶಲ್ಯತಂತ್ರ ಅನ್ನುವಂತಹದ್ದು ಈ ರೀತಿ ನಮ್ಮ ಶರೀರದಲ್ಲಿ ಬೇಡವಾದ ವಸ್ತುವನ್ನು ಸಾಮಾನ್ಯ ವಿಧಾನದಿಂದ ತೆಗೆಯಲು ಆಗದಿದ್ದಾಗ ಶಸ್ತ್ರಗಳನ್ನು ಬಳಸಿ ಮಾಡುವಂತಹದ್ದು ಅಂತ ಹೇಳ್ಬೋದು. ಅದಕ್ಕೆ ಬೇಕಾದ ಹಲವಾರು ವಿಚಾರಗಳು, ಶಸ್ತ್ರಗಳ ಒಂದು ಪ್ರಕಾರಗಳು ಇತ್ಯಾದಿಗಳು, ಈಗ ನಾವು ಅಲೋಪತಿಯಲ್ಲಿ ಯಾವುದು ಬಳಸ್ತೇವೆ ಅವೆಲ್ಲವನ್ನೂ ಹೇಳಿದ್ದಾರೆ. ನಮ್ಮ ಶಸ್ತ್ರಕ್ರಿಯೆಗೆ ಬೇಕಾದ ಬ್ಲೇಡ್ಗಳಿರ್ಬೋದು, ಹಿಡಿಯುವ ಬೇರೆ ಬೇರೆ ಫೋರ್ಸೆಪ್ಸ್ಗಳಿರ್ಬೋದು, ಮೂಲವ್ಯಾಧಿ ನೋಡುವ ಪ್ರೊಕ್ಟೋಸ್ಕೋಪ್ ಇರ್ಬೋದು, ಇದೆಲ್ಲ ಆಯುರ್ವೇದದಲ್ಲಿ ಇದೆ. ವಿವರಣಾತ್ಮಕವಾಗಿ ಶ್ಲೋಕದಲ್ಲಿಯೇ ಇದೆ, ಹೇಗೆ ತಯಾರು ಮಾಡಬೇಕು ಅಂತಲೂ ಇದೆ. ಹಾಗೆ ಹೇಳ್ತಾ ಮತ್ತೆ ಸರ್ಜರಿಗಳು ಹೇಳ್ತಾರೆ.
1: ಇದೀಗ ಅಲೋಪತಿಯ ಸರ್ಜರಿಗೆ ಹೋಲಿಸಿದ್ರೆ ಅದರ ಪ್ರಕ್ರಿಯೆಗಳು ಒಂದೇ ತರ ಇರುತ್ತೋ ಅಥವಾ ಏನಾದ್ರದಲ್ಲಿ ಭಿನ್ನತೆಗಳನ್ನು ಕಾಣಬಹುದು?
0: ಅಲೋಪತಿಯ ಪ್ರಕಾರ ನಾವು ನೋಡಿದ್ರೆ ಭಿನ್ನತೆ ಅನ್ನುವಂತದ್ದು ಶಸ್ತ್ರಕ್ರಿಯೆಯಲ್ಲಿ ಬರುವುದಿಲ್ಲ. ಯಾಕೆ ಗೊತ್ತಾ? ಶಸ್ತ್ರಕ್ರಿಯೆ ಅಂದ್ರೆ ಏನು? ಒಂದು ಕತ್ತರಿಸುವ ಕ್ರಿಯೆ, ಅದು ಯಾವುದೇ ಕ್ರಮದಲ್ಲಿ ಇರಬಹುದು. ಒಂದು ಕತ್ತರಿಸುವುದು, ಅಲ್ಲಿ ನಮಗೆ ಯಾವ್ದ ಬೇಡವಾದ ವಸ್ತು ಇತ್ತೋ ಅದನ್ನು ತೆಗೆಯುವುದು. ಆದ್ದರಿಂದಲೇ ಕರುಳನ್ನು ಸಹ ಕತ್ತರಿಸಿ ರಿಪೇರಿ ಮಾಡುವ ವಿಷಯವನ್ನು ಹಿಂದೆ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂದ್ರೇನು, ಹೆಚ್ಚು ವ್ಯತ್ಯಾಸ ಇಲ್ಲ, ಆದ್ರೇನು ಈಗ ಅಡ್ವಾನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬಹುದು. ತುಂಬಾ ಬಹಳಷ್ಟು ಹೊಸ ಹೊಸ ಆವಿಷ್ಕಾರಗಳು ಉಂಟಾಗಿವೆ. ಮೂಲತಃ ಯಾವುದೇ ವ್ಯತ್ಯಾಸಗಳಿಲ್ಲ. ಸುಶ್ರುತ ಹೇಳಿದ ಎಲ್ಲ ಇವನ್ನ ಮೂಡಗರ್ಭದ ಬಗೆಗೆ ಸಹ ಹೇಳಿದ್ದಾರೆ. ಅಂದ್ರೆ ಸಿಸೇರಿಯನ್, ಡ್ಯೂಡಿನಲ್ಲಿ ಅಲ್ಸರ್ನನ್ನು ರಿಪೇರಿ ಮಾಡುವುದು ಹೇಳಿದ್ದಾರೆ, ಹರ್ನಿಯವನ್ನು ತೆಗೆಯುವುದು ಹೇಳಿದ್ದಾರೆ, ಕಿಡ್ನಿಯಿಂದ ಕಲ್ಲನ್ನು ತೆಗೆಯುವುದನ್ನು ಹೇಳಿದ್ದಾರೆ. ಯಾವುದರಲ್ಲಿಯೂ ದೊಡ್ಡದಾದ ವ್ಯತ್ಯಾಸಗಳು ಇಲ್ಲವಾ? ಈಗಾಗಲೇ ನಾನು ಹೇಳಿದಾಗೆ ಮತ್ತೆ ಅಂದ್ರೆ ಲ್ಯಾಪ್ರೋಸ್ಕೋಪಿ ಬಂದಿರಬಹುದು, ಲೇಸರ್ ಬಂದಿರಬಹುದು, ಇತ್ಯಾದಿ ಬಂದಿರಬಹುದು, ಎಲ್ಲ ನೂತನ ಆವಿಷ್ಕಾರಗಳು. ಹಾಗಾಗಿಯೇ ಶಸ್ತ್ರ ಕರ್ಮ ಅನ್ನುವಂತಹದ್ದು ಒಂದೇ, ಅದರಲ್ಲಿ ವ್ಯತ್ಯಾಸ ಇಲ್ಲ, ಪಠ್ಯ ಮಾತ್ರ ಬದಲಾವಣೆ ಅಷ್ಟೇ.
1: ಈಗ ಅಲೋಪತಿಯಲ್ಲಿ ನಾವು ಅರಿವಳಿಕೆ ಬಗ್ಗೆ ಮಾತಾಡ್ತೇವೆ ಶಸ್ತ್ರಚಿಕಿತ್ಸೆಗಿಂತ ಮುಂಚೆ. ಆಯುರ್ವೇದದಲ್ಲಿ ಇದು ಯಾವ ರೀತಿಯಾಗಿರುತ್ತೆ?
2: ಆಯುರ್ವೇದದಲ್ಲಿ ಮುಂಚೆ ಎಲ್ಲ ಅನಸ್ಥೀಶಿಯಾ ಆಗಿ ಅಂತೂ ವಿಭಾಗ ಇರುವುದಿಲ್ಲ. ಸೊ ಆ ಟೈಮಲ್ಲಿ ಮದ್ಯಪಾನದ ಒಂದು ಡಿಫ್ರೆಂಟ್ ಸ್ಟೇಜಸ್ ಉಂಟು. ಅದರಲ್ಲಿ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಲ್ಲಿ ಮದ್ಯ ಕುಡಿಸಿ ಆಮೇಲೆ ಇದನ್ನು ಶಸ್ತ್ರಕರ್ಮ ಮಾಡ್ತಾ ಇರುವುದು. ಮತ್ತೆ ಅದ್ರ ಜೊತೆ ಪೇಷಂಟ್ ಜೊತೆ ಇರುವುದು ಬೈಸ್ಟ್ಯಾಂಡರ್. ಅವರು ತುಂಬಾ ಸ್ಟ್ರಾಂಗ್ ಇರಬೇಕಂತ ಸ್ಪೆಷಲ್ ಆಗಿ ಹೇಳಿದ್ದಾರೆ. ಯಾಕೆಂದ್ರೆ ಪ್ರೊಸೀಜರ್ ಈ ತರ ಶಸ್ತ್ರಕರ್ಮ ಮಾಡುವ ಟೈಮಲ್ಲಿ ಅವರನ್ನು ಗಟ್ಟಿ ಹಿಡ್ಬೇಕು. ಸೊ ಅದಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇತ್ತು.
0: ಸ್ಥಿದ್ಧ ಸ್ಥಿರ ಬಲವಂತ ಅಂತ ಹೇಳಿದ್ದಾರೆ. ಆ ಮೊದಲಿನ ಕಾಲದಲ್ಲಿ ಪ್ರಾಯಶಃ ಮನುಷ್ಯರಿಗೆ ವಿಲ್ ಪವರ್ ಜಾಸ್ತಿ. ಇದು ನಾವು ಹಳ್ಳಿಗಳಲ್ಲಿ ನೋಡ್ತೇವೆ. ನಾನು ಎಷ್ಟೋ ಸಾರಿ ನನ್ನ ವಿಲೇಜ್ ಪ್ರಾಕ್ಟೀಸ್ ನಲ್ಲಿ ಬಿಗಿನಿಂಗ್ ಅಲ್ಲಿ ಇದ್ದಾಗ ಯಾರಾದ್ರೂ ಕುರ ಇತ್ಯಾದಿ ಆದ್ರೆ ದೆಪ್ಪಲ ಡಾಕ್ಟರ್ ಅಂತ ಹೇಳಿ ನಮ್ಮ ಕೈಯನ್ನು ಎತ್ತಿ ಕೊಡ್ತಿದ್ರು. ಎನಸ್ಟೀಶಿಯಲ್ಲಿ ಏನು ಇಲ್ಲ ಡೈರೆಕ್ಟ್ ಮಾಡಿ ಅಂತ ಹೇಳುವ ತರ. ಹಾಗೆ ಒಂದು ಅದು, ಇನ್ನೊಂದು ಎನಸ್ಟೀಶಿಯಾ ಅವಾಗ ಇಲ್ಲದ ಕಾರಣ ಎರಡು ವಿಷಯ ನಮಗೆ ಸಿಗ್ತದೆ. ಒಂದು ಈಗಾಗಲೇ ಡಾಕ್ಟರ್ ಅತೀರ್ ಅವರು ಹೇಳಿದ ಹಾಗೆ ತೀಕ್ಷ್ಣವಾದ ಮದ್ಯವನ್ನು ಕೊಡುವುದು. ಯಾರಿಗೆ? ಮದ್ಯಪಾನ ಮಾಡುವವನಿಗೆ ತೀಕ್ಷ್ಣವಾದ ಮದ್ಯಪಾನ ಕೊಟ್ಟ

0: ಬಂದಾಗ ಆತನಿಗೆ ಅದು ಆ ಆಲ್ಕೋಹಾಲ್ ನಲ್ಲಿ ಸ್ಟೇಜ್ ಗಳಿದೆ. ಶುರುವಿನ ಸ್ಟೇಜ್ ಅಲ್ಲಿ ಹೆಚ್ಚೇನು ಆಗುದಿಲ್ಲ, ಎರಡನೇ ಸ್ಟೇಜ್ ಅಲ್ಲಿ ಬಡಬಡಿಸ್ತಾನೆ, ಮೂರನೇ ಸ್ಟೇಜ್ ಅಲ್ಲಿ ಬೀಳ್ತಾನೆ ಅಂತೇಳಿ ನಾವು ಗೊತ್ತದ ಕುಡಿದವರದ್ದೇ ನಾವು ನೋಡುವಾಗ. ಹಾಗೆ ಇಲ್ಲಿ ಸಹ ಹೇಳಿದ್ದಾರೆ ಅವರು, ಆ ಮೂರನೇ ಸ್ಟೇಜ್ಗೆ ಒಯ್ಯುವಷ್ಟು ಮದ್ಯವನ್ನು ಕುಡಿಸಬೇಕು, ಆಮೇಲೆ ಅವನನ್ನು ಆಪರೇಟ್ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ, ಮೋಹಚೂರ್ಣ ಅಂತೇಳಿ. ಆ ಮೋಹಚೂರ್ಣದ ಇಂಗ್ರೀಡಿಯೆಂಟ್ ನಮಗೆ ಇನ್ನೂ ಗೊತ್ತಿಲ್ಲ, ಆದ್ರೆ ಅದನ್ನು ಮೂಗಿಗೆ ಹಿಡಿದ್ರೆ ಸಾಕು ಅವನಿಗೆ ಅನಸ್ಥಿಸಿ ಆಗ್ತದೆ, ಗೊತ್ತಾಗುವುದಿಲ್ಲ ಅಂತೇಳಿ. ಪ್ರಾಯಶಃ ಅದರಿಂದಲೇ ಇರಬಹುದು ಕ್ಲೋರೋಫಾರ್ಮ್ ಬಂದದ್ದು. ಪ್ರಥಮತಃ ಅಲೋಪತಿಯಲ್ಲಿ ಸಹ ಬೇರೆ ಯಾವ ಅನಸ್ಟೀಶಿಯಗಳು ಇರಲಿಲ್ಲ, ಕ್ಲೋರೋಫಾರ್ಮ್ ಅನ್ನು ಹತ್ತಿಯನ್ನು ಮೂಗಿನಲ್ಲಿ ಹಿಡಿಯುವುದೇ ಇದ್ದದ್ದು. ಹಾಗೆ ಇದರಲ್ಲಿ ಅನಸ್ಟೀಶಿಯದಲ್ಲಿ ಮೋಹಚೂರ್ಣ ಅಂತ ಒಂದು ಬಂದಿದೆ. ಅದರ ವಿಷಯ, ಅದರ ಒಳಗಿರುವ ಇಂಗ್ರೀಡಿಯೆಂಟ್ ನಮಗೆ ಇನ್ನೂ ಗೊತ್ತಿಲ್ಲ, ಅದರ ಬಗ್ಗೆ ಉಲ್ಲೇಖಗಳು ಸಿಗ್ತಾ ಇಲ್ಲ, ಅದು ಸರಿಯಾಗಿ ಮೋಹಚೂರ್ಣದ ಉಲ್ಲೇಖ ಇದೆ ಆದರೆ ಏನಿದೆ ಅಂತ ಇಲ್ಲ. ಹಾಗೆ ಇನ್ನೊಂದು ಪ್ರಶ್ನೆ ನೀವು ಕೇಳಬಹುದು, ಅನಸ್ಟೀಶಿಯ ಎಲ್ಲ ಕೊಟ್ಟು ಆಪರೇಷನ್ ಎಲ್ಲ ಮಾಡಿದ್ವಿ, ಆಪರೇಷನ್ ಆದ್ಮೇಲೆ ಅವನಿಗೆ ಹೇಗೆ ಪುನಃ ಸ್ಮೃತಿ ತರಿಸ್ತೀರಿ ಅಂತೇಳಿ. ಅದಕ್ಕೂ ನಮ್ಮಲ್ಲಿ ಆವಾಗ ಒಂದು ಸಂಜೀವಿನಿ ಕಲ್ಪ ಅಂತ ಹೇಳಿದ್ರು, ಆ ಸಂಜೀವಿನಿ ಕಲ್ಪವನ್ನು ಮೂಸಿ ಮೂಗಿಗೆ ಹಿಡಿದ್ರೆ ಪುನಃ ಅವನು ಮರುಸ್ಥಿತಿಗೆ ಬರ್ತಾನೆ ಅಂತೇಳಿ. ಹೀಗೆ ಅರಿವಳಿಕೆ ಅನ್ನುವಂತದ್ರ ಒಂದು ಕಲ್ಪನೆ ಇತ್ತು ಅನ್ನುವುದನ್ನು ನಾವು ಸ್ಪಷ್ಟವಾಗಿ ಈ ವಿಚಾರಗಳಿಂದ ತಿಳ್ಕೊಳ್ಬಹುದು. ಇದು ಸುಶ್ರುತ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಇದೆ. ಹಾಗಾಗಿ ಅರಿವಳಿಕೆ ಇತ್ತು, ಅರಿವಳಿಕೆಯನ್ನು ಈ ರೀತಿಯಲ್ಲಿ ಉಪಯೋಗ ಮಾಡಿ ಬೇರೆ ಬೇರೆ ಸರ್ಜರಿಗಳನ್ನು ಮಾಡ್ತಿದ್ರು, ಮತ್ತು ಗಟ್ಟಿಯಾಗಿ ನಾಲ್ಕು ಕಡೆಯಿಂದ ಬಿಗಿದು ಕಟ್ಟಿ ಹಿಡಿದು ಹೀಗೆ ತುಂಬಾ ಇದೆ ವಿವರಣೆಗಳು. ಬೇರೆ ಬೇರೆ ಸರ್ಜರಿಗೆ ಬೇರೆ ಬೇರೆ ತರ ಹೇಳ್ತಾರೆ. ಪೊಸಿಷನಿಂಗ್ ಸಹ ಹೇಳಿದ್ದಾರೆ ನಮ್ಮ ಇದರಲ್ಲಿ ಎಲಪತಿಯಲ್ಲಿರುವಾಗ, ಮೂಲವ್ಯಾಧಿಗೆಲ್ಲ ಕಾಲೆತ್ತರದಲ್ಲಿ ಇಟ್ಟು ಮಾಡುವಂತದ್ದು, ಹೊಟ್ಟೆದಕ್ಕೆ ನೇರ ಮಲಗಿಸುವುದು, ಬೆನ್ನಿನದ್ದು ಮಾಡುವುದಾದ್ರೆ ಅಡ್ಡ ಮಲಗಿಸುವುದು, ಕಾಲಿನದ್ದು ಮಾಡುವುದಾದ್ರೆ ಕಾಲನ್ನು ಎತ್ತುವುದು, ಹೀಗೆಲ್ಲ ಪೊಸಿಷನಿಂಗ್ ಸಹ ಇದೆ. ಹೀಗಿತ್ತು
1: ಡಾಕ್ಟರ್. ಈಗ ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡುವಾಗ ಅನುಶಸ್ತ್ರ ಕರ್ಮ ಅನ್ನುವಂಥದ್ದನ್ನ ಕೇಳ್ತೇವೆ. ಏನಿದು ಅನುಶಸ್ತ್ರ ಕರ್ಮ ಅನ್ನುವಂಥದ್ದು?
2: ಅಣುಶಸ್ತ್ರ ಅಂತ ಶಸ್ತ್ರಕರ್ಮ ಫಸ್ಟ್ ಆಗಿ ಇದ್ದುದು, ಅದು ಸೆಕೆಂಡ್ ಆಗಿ ನಾವು ಅನುಶಸ್ತ್ರ ಅನುಪಶ್ಚಾತ್ ಇದು ಅನುಶಸ್ತ್ರ ಕರ್ಮ. ಅದರಲ್ಲಿ ಅಗ್ನಿಕರ್ಮ, ಜಲೋಕಾವಚರಣ, ಕ್ಷಾರ ಕರ್ಮ ಇದೆಲ್ಲ ಇಂಪಾರ್ಟೆಂಟ್ ಆಗಿ ಇರ್ತದೆ. ಅದರಲ್ಲಿ ಅಗ್ನಿಕರ್ಮ ಅಂದ್ರೆ ಅಗ್ನಿ ಯೂಸ್ ಮಾಡಿ ಮಾಡುದು, ಅದರಲ್ಲಿ ಅದು ಅಗ್ನಿಕರ್ಮ ಶಲಾಕ ಪಂಚಲೋಹ ಇಂತು ಬಿಲ್ಟ್ ಮಾಡೋದು. ಅಗ್ನಿಕರ್ಮ ಶಲಾಕ ಯೂಸ್ ಮಾಡಿ ಅದೆಲ್ಲ ಅದು ರಿಮೂವ್ ಮಾಡ್ತದೆ ಅಗ್ನಿಕರ್ಮ ಶಲಾಕ ಯೂಸ್ ಮಾಡಿ. ಮತ್ತೆ ಜಲೋಕವಚರಣ ಅಂದ್ರೆ ಲೀಚ್ ಥೆರಪಿ, ರಕ್ತ ತೆಗೆಯಲಿಕ್ಕೆ ಅದು ಲೀಚ್ ಯೂಸ್ ಮಾಡ್ತದೆ. ಮತ್ತೆ ಸಿರಾವ್ಯಧ ಅಂತ ರಕ್ತ ಮೋಕ್ಷಣದು ಡಿಫ್ರೆಂಟ್ ವೆರೈಟಿ, ಅದು ಸಿರಾವ್ಯಧದಲ್ಲಿ ನೀಡಲ್ ಯೂಸ್ ಮಾಡಿ ರಕ್ತ ತೆಗಿತದೆ, ಅದು ವೆರಿಕೋಸ್ ವೇನ್ ಹಾಗೆ ಎಲ್ಲ ಯೂಸ್ ಮಾಡ್ತದೆ. ಜಲೋಕವಚರಣ ಅದು ಸ್ಕಿನ್ ಡಿಸೀಸಸ್, ಪಿಂಪಲ್ಸ್ ಆತರ, ಅದು ನಾನ್ ಹೀಲಿಂಗ್ ಅಲ್ಸರ್ಸ್ ಅಂದ್ರೆ ಅದು ತುಂಬಾ ಟೈಮ್ ಅಂತ ನಾವು ಟ್ರೀಟ್ಮೆಂಟ್ ಎಲ್ಲ ಮಾಡಿದೆ ಬಟ್ ಅದು ಒಣಗ್ಲಿಲ್ಲ, ಆ ತರದು ಡಿಸೀಸಸ್, ಅದಕ್ಕೆಲ್ಲನು ಜಲೋಕವಚರಣ ತುಂಬಾ ಎಫೆಕ್ಟ್ ಉಂಟು.
0: ಹೌದು, ಅರ್ಧ ಚಿಕಿತ್ಸೆ ಅಂತ ಕರೆದಿದ್ದಾರೆ ಈ ರಕ್ತ ಮೋಕ್ಷಣಕ್ಕೆ, ಸಿರಾವ್ಯದ ಚಿಕಿತ್ಸಾರ್ಧಂ ಅಂತೇಳಿ. ಇಡೀ ಒಬ್ಬ ವ್ಯಕ್ತಿಗೆ ಬಂದಂತ ಕಾಯಿಲೆಯಲ್ಲಿ ಯಾವುದೇ ಕಾಯಿಲೆ ಆಗಿದೆ, ವಾತ ಪಿತ್ತ ಮತ್ತು ಕಫಗಳ ವ್ಯತ್ಯಾಸ ಆಗಿ ಆಗುವಂತಹದ್ದು ಅಂತ ಹೇಳ್ತಾರೆ. ಆದ್ದರಿಂದಲೇ ಈ ರಕ್ತವನ್ನು ತೆಗೆದರೆ ಅವನಿಗೆ ಅರ್ಧಾಂಶ ಚಿಕಿತ್ಸೆ ಆಯಿತು ಅಂತ ಲೆಕ್ಕ, ಅಂದ್ರೆ ಅರ್ಧ ಗುಣ ಆಯಿತು ಅಂತೇಳಿ. ಯಾಕೆಂದ್ರೆ ಕೆಟ್ಟ ರಕ್ತವು ಹೋಗ್ತದೆ, ಕೆಟ್ಟ ರಕ್ತ ಹೋದಾಗ ಅಲ್ಲಿ ಏನಾಗ್ತದೆ, ಹೊಸ ರಕ್ತ ಹುಟ್ಟುತ್ತದೆ. ಈ ಕೆಟ್ಟ ರಕ್ತವನ್ನು ತೆಗೆದು ಹೊಸ ರಕ್ತವನ್ನು ಹುಟ್ಟುವಾಗ ಏನಾಗ್ತದೆ, ಆ ಹೊಸ ರಕ್ತದಲ್ಲಿ ಶಕ್ತಿ ಜಾಸ್ತಿ ಇರ್ತದೆ. ರೆಟಿಕ್ಯುಲೋಥೀಲೋ ಎಂಡೋಥೀಲಿಯಂ ಅಂತ ಇದೆ, ಅದು ರಕ್ತವನ್ನು ಉತ್ಪಾದನೆ ಮಾಡುವ ಘಟಕ ನಮ್ಮ ಶರೀರದಲ್ಲಿ ಪ್ಲೀಹಾದಿಂದ. ಆ ರೆಟಿಕ್ಯುಲೋ ಎಂಡೋಥೀಲಿಯಂ ಆಕ್ಟಿವೇಷನ್ ಅಂತ ಆಗ್ತದೆ. ಹಾಗಾಗಬೇಕಾದ್ರೆ ಅದಕ್ಕೊಂದು ಕಾರಣ ಬೇಕಲ್ಲ, ರಕ್ತ ಕಡಿಮೆ ಆದಾಗ ಅದು ಶುರು ಆಗ್ತದೆ ಆಕ್ಟಿವ್ ಆಗ್ಲಿಕ್ಕೆ. ಹಾಗ ಏನಾಗ್ತದೆ, ಹೊಸ ರಕ್ತ ಬರ್ತದೆ. ಒಂದು ಲೋಟ ಹಾಲಿನಲ್ಲಿ ನೀವು ಒಂದು ಅರ್ಧ ಆದ ಮೇಲೆ ಅದಕ್ಕೆ ಒಂದು ಲೋಟ ವಿಷ ಮತ್ತು ಒಂದು ಲೋಟ ಹಾಲು, ಅದನ್ನು ಆ ವಿಷದ ಹಾಲಿಗೆ ಸೇರಿಸ್ತಾ ಬಂದು ಆದಾಗ ಈ ಹೊಸ ಹಾಲಿನಲ್ಲಿ ಅದಕ್ಕೆ ವಿಷ ಇಲ್ಲದ ಹಾಗೆ ಆಗ್ತದೆ. ಆ ವಿಷ ಇರುವ ಹಾಲಿಗೆ ನೀವು ಹಾಲು ಹಾಕ್ತಾ ಹಾಕ್ತಾ ಹಾಕ್ತಾ ಹೋದಾಗ ಅದರಲ್ಲಿ ವಿಷ ಕಡಿಮೆ ಆಗ್ತದೆ. ಹೀಗೊಂದು ಸಿದ್ಧಾಂತ ಇದೆ. ಅಂದ್ರೆ ಏನು, ಕ್ವಾಲಿಟೇಟಿವ್ ಇಂಪ್ರೂವ್ಮೆಂಟ್ ಅಂತೇಳಿ, ಕ್ವಾಲಿಟಿಯಲ್ಲಿ ಆಗುವ ಇಂಪ್ರೂವ್ಮೆಂಟ್ ರಕ್ತದಲ್ಲಿ, ಮನುಷ್ಯನ ಶರೀರದಲ್ಲಿ ಹೆಮೋಗ್ಲೋಬಿನ್ ಹೆಚ್ಚಾಗ್ತದೆ. ಹಿಸ್ಟಮಿನ್ಸ್ ಅಂತೇಳಿ ನಾವು ಏನು ಎಲರ್ಜಿ ಕೊಡುವಂತಹದ್ದು ಹೇಳ್ತೇವಲ್ಲ, ತುರಿಕೆ ಇತ್ಯಾದಿಗಳು ಬರುವ, ಅವುಗಳು ಬರುವ ಆ ಹಿಸ್ಟಮಿನ್ಗಳು ಹೆಚ್ಚು ಹೊರಗೋಗ್ತವೆ ಹೊಸ ರಕ್ತ ಬರುವಾಗ. ಹಾಗಾಗಿ ಈ ರಕ್ತ ಮೋಕ್ಷಣವನ್ನು ಎಲರ್ಜಿ ಕಾಯಿಲೆಗಳಲ್ಲಿ ಮಾಡ್ತೇವೆ. ರಕ್ತವನ್ನು ತೆಗೆಯುವುದು ಸೀದಾ ಒಂದು 200 ml 300 ml ವರೆಗೆ ತೆಗೆಯಬಹುದು. ಆದ್ದರಿಂದಲೇ ಬ್ಲಡ್ ಡೊನೇಷನ್ ಅಂತ ನಾವೇನು ಹೇಳ್ತೇವೆ, ರಕ್ತವನ್ನು ಇನ್ನೊಬ್ಬ ರೋಗಿಗೆ ಕೊಡುವುದರಿಂದ ಆ ರೋಗಿಗೆ ಪ್ರಯೋಜನ ಆಗುವುದು ಮಾತ್ರವಲ್ಲದೆ ಈತನಿಗೂ ಪ್ರಯೋಜನ ಆಗ್ತದೆ, ಕೊಟ್ಟವನಿಗೂ ಕೂಡ. ಅವನಿಗೆ ಅಲ್ಲಿ ಒಳ್ಳೆ ರಕ್ತ ಬರ್ತದೆ, ಸ್ಟ್ರಾಂಗ್ ರಕ್ತ ಬರ್ತದೆ, ಹಿಸ್ಟಮಿನ್ ರಿಲೀಸ್ ಆದ ರಕ್ತ ಬರ್ತದೆ. ಹಾಗಾಗಿ ಇದು ಡ್ಯುಯಲ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಇದೇ ವಿಷಯದಲ್ಲಿ ನಾನು ಥೀಸಿಸ್ ವರ್ಕ್ ಸಹ ಮಾಡಿದ್ದೆ ಸೋರಿಯಾಸಿಸ್ ಮೇಲೆ. ಈ ಸೋರಿಯಾಸಿಸ್ ಅಂತ ಕಾಯಿಲೆಗಳಲ್ಲಿ ಸಹ ಅದು ರಕ್ತದ ಒಂದು ಹೆಚ್ಚು ಕಡಿಮೆ ತೊಂದರೆಗಳಿಂದ ಬರುವುದು, ರಕ್ತದಲ್ಲಿ ಆಗುವ ತೊಂದರೆ ನಮ್ಮ ಪ್ರಕಾರ, ಆಯುರ್ವೇದ ಪ್ರಕಾರ.

0: ಆ ರಕ್ತವನ್ನು ತೆಗೆದಾಗುವಾಗ ಹೊಸ ರಕ್ತ ಬರುವಾಗ ಅವನಿಗೆ ತೋರಿಕೆ ಇರುವುದಿಲ್ಲ. ಒಂದು ವಾರದಲ್ಲಿ ಅವನ ಹೆಮೋಗ್ಲೋಬಿನ್ ಸಂಖ್ಯೆ 1 ಗ್ರಾಂ ಹೆಚ್ಚಾಗ್ತದೆ, ನಾನು ನೋಡಿದ್ದೇನೆ ಸ್ಪಷ್ಟ ನಿದರ್ಶನ. ಮತ್ತು ಅವನಿಗೆ ಉಲ್ಲಾಸ ಇರ್ತದೆ, ಒಂದು ಉತ್ತಮವಾದ ಗುಣ ಇರ್ತದೆ. ಹಾಗೆ ಈ ರಕ್ತ ಮೋಕ್ಷಣವನ್ನು ನಾವು ವೆರಿಕೋಸ್ ವೈನ್ನಲ್ಲಿ ಮಾಡ್ತೇವೆ. ಆ ವೆರಿಕೋಸ್ ವೈನ್ ಅಂದ್ರೆ ಕಾಲಿನಲ್ಲಿ ಉಬ್ಬಿದ ನರಗಳು. ಹಾಗೆಯೇ ಮೂಲ ವ್ಯಾಧಿಯಲ್ಲಿ ಸಹ ಮಾಡ್ತೇವೆ. ಆ ಒಂದು ಹೊರಗೆ ಬಂದು ಕೆಂಪಾಗಿ ಒಂದು ಸಡನ್ ಆಗಿ ಬಂದಂತ ಮೂಲ ವ್ಯಾಧಿಗೆ ನಾವು ಜಿಗಳಗಳನ್ನು ಕಚ್ಚಿಸಿ ರಕ್ತವನ್ನು ತೆಗಿತೇವೆ. ಅದು ತೆಗೆದಾಗ 1/2 ಗಂಟೆಯಲ್ಲಿ ಅವನಿಗೆ ಕಡಿಮೆ ಆಗ್ತದೆ, ಗುಣ ಆಗುವುದು ಹೇಳುದಿಲ್ಲ ನಾನು, ಕಡಿಮೆ ಆಗ್ತದೆ. ಆಮೇಲೆ ಬೇಕಾದ ಚಿಕಿತ್ಸೆಯನ್ನು ಮಾಡಿದ್ರೆ ಆಯ್ತು. ಹೀಗೆ ಹಲವಾರು ಕಾಯಿಲೆಗಳನ್ನು ಹೇಳ್ಬೋದು. ಆದ್ದರಿಂದಲೇ ರಕ್ತ ಮೋಕ್ಷಣ ಚಿಕಿತ್ಸಾರ್ಧ ಅಂತ ಹೇಳಿರಬೇಕು. ಹಲವಾರು ಒಳಗಿನ ಕಾಯಿಲೆಗೆ ಸಹ ರಕ್ತ ಮೋಕ್ಷಣ ಹೇಳಿದ್ದಾರೆ. ಕರುಳಿನಲ್ಲಿ ಗಡ್ಡೆ ಆದಾಗ ರಕ್ತನಾಳದಿಂದ ರಕ್ತವನ್ನು ತೆಗೆದ್ರೆ ಆ ಗಡ್ಡೆ ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಅಂತ ತುಂಬಾ ಉದಾಹರಣೆ. ಅಂತೂ ರಕ್ತ ಮೋಕ್ಷಣ ಒಂದು ಉತ್ತಮವಾದ ಆಯುರ್ವೇದಿಯ ಅನುಶಸ್ತ್ರ ಕರ್ಮ ಅಂತ ಹೇಳ್ಬೋದು.
1: ಈಗ ಶಲ್ಯತಂತ್ರ ಅಂದ್ರೆ ಅದನ್ನು ವಿಸ್ತಾರವಾಗಿ ಹೇಳೋದಾದ್ರೆ ಏನಿದು, ಮತ್ತೆ ಯಾವ ರೀತಿಯಾದಂತಹ ಶಲ್ಯತಂತ್ರಗಳನ್ನ ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸ್ತಾರೆ?
0: ಶಲ್ಯತಂತ್ರ ಅಂದ್ರೆ, ಶಲ್ಯ ಅಂದ್ರೆ ಫಾರಿನ್ ಬಾಡಿ, ಯಾವುದು ವಿದೇಶಿ ವಸ್ತು ಅದೆಲ್ಲ ಫಾರಿನ್ ಬಾಡಿ. ಹಾಗಾದ್ರೆ ಶಲ್ಯ ತಂತ್ರ ಅಂದ್ರೆ, ತಂತ್ರ ಅಂದ್ರೆ ಒಂದು ಶಾಸ್ತ್ರ. ಫಾರಿನ್ ಬಾಡಿ ಅಥವಾ ವಿದೇಶಿ ವಸ್ತುವಿಗೆ ಸಂಬಂಧಪಟ್ಟದ್ದನ್ನು ತೆಗೆಯುವಂತಹ ದನ್ನುಂ ಇಯರ್ತಿ ಇತಿ ಧನ್ವಂತರಿ ಅಂತೇಳಿ, ಅದನ್ನು ಹಿಡಿದು ಬಂದಂತಹ ಧನ್ವಂತರಿಯು ಆ ಶಸ್ತ್ರದ ಮುಖಾಂತರ ಆ ಒಂದು ವಿದೇಶಿ ವಸ್ತುವನ್ನು ಹೊರಗೆ ತೆಗೆಯುವಂತಹ ಕ್ರಿಯೆಗೆ ಶಲ್ಯತಂತ್ರ ಅಂತ ಹೆಸರು. ಅದರಿಂದ ಶಲ್ಯತಂತ್ರ ಅಂದ್ರೆ ಶಸ್ತ್ರ ಚಿಕಿತ್ಸಾ ವಿಭಾಗ, ಶಸ್ತ್ರಚಿಕಿತ್ಸಾ ಶಾಸ್ತ್ರ. ಬೇರೆ ಔಷಧ ಚಿಕಿತ್ಸಾ ಶಾಸ್ತ್ರ, ಪ್ರಸೂತಿ ಚಿಕಿತ್ಸಾ ಶಾಸ್ತ್ರ ಇದ್ದಾಗೆ ಶಸ್ತ್ರಚಿಕಿತ್ಸಾ ಶಾಸ್ತ್ರ. ಇದು ಶಲ್ಯತಂತ್ರ ಅಂತ ನಾವು ಹೇಳ್ತೇವೆ. ಹಾಗಾಗಿ ಶಲ್ಯತಂತ್ರ ಅಂದ್ರೆ ಏನಾಗಾದ್ರೆ ಎಲ್ಲ ಎಲ್ಲೆಲ್ಲಿ ನಮಗೆ ಸರ್ಜರಿ ಮಾಡಬೇಕೋ ಅದೆಲ್ಲವೂ ಶಲ್ಯತಂತ್ರಗಳು. ಸೂಕ್ಷ್ಮವಾಗಿ ಹೇಳುದಾದ್ರೆ ಎಲ್ಲೆಲ್ಲಿ ಬ್ಲೇಡ್ ಹಾಕ್ಬೇಕೋ, ಎಲ್ಲೆಲ್ಲಿ ಬೇರೆ ಇತರ 8 ವಿಧದ ಶಸ್ತ್ರಕರ್ಮ ಹೇಳಿದ್ದಾರೆ ಶಸ್ತ್ರಕರ್ಮದಲ್ಲಿ ಸಹ, ಅದು ಬ್ಲೇಡ್ ಹಾಕೋದು ಮಾತ್ರ ಅಲ್ಲ, ಬೇರೆ ಲೇಖನ ಮಾಡುದಿರ್ಬೋದು, ಕೆರಸುದಿರ್ಬೋದು, ಅಥವಾ ಅದನ್ನು ಸೀಳಿ ಅಗಲ ಮಾಡುವುದಿರ್ಬೋದು, ಕತ್ತರಿಸಿ ಬಿಸಾಡುವುದಿರ್ಬೋದು, ಅಥವಾ ಅದನ್ನು ಏನು ಅಲ್ಲಿ ಒಂದು ತೂತು ಮಾಡಿ, ಈಗ ಕುರ ಒಂದು ತೂತು ಮಾಡೋದು ಅಲ್ಲಿ ಒಳಗೆ ಕೀವನ್ನು ತೆಗೆಯುವುದು ಅಂತದ್ದಿರ್ಬೋದು, ಮತ್ತೆ ಕೊನೆಗೆ ಒಂದು ದೊಡ್ಡ ಗಾಯ ಬಂದಿದೆ ಹೊಲಿಗೆ ಹಾಕ್ತೇವೆ, ಹೊಲಿಗೆ ಹಾಕುತ್ತಿರ್ಬೋದು ಸೀವನ ಅಂತೇಳಿ, ಇವೆಲ್ಲ ಅದರಲ್ಲಿ ಪುನಃ ಪ್ರಕಾರಗಳಿದೆ. ದೊಡ್ಡ ಒಂದು ವಿಚಾರ ಆಯ್ತು ಸಮುದ್ರದ ಹಾಗೆ. ಆ ಪ್ರಕಾರಗಳು ಸಹ ಈಗಿನ ಆಧುನಿಕ ಬಹಳ ಹತ್ರ ಇದೆ. ಅದು ಬಿಟ್ಟು ಬಿಟ್ಟು ಹಾಕುವ ಹೊಲಿಗೆ ಇರ್ಬೋದು, ಕಂಟಿನ್ಯೂಸ್ ಆಗಿ ಹಾಕುವ ಹೊಲಿಗೆ ಇರ್ಬೋದು, ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತೇವೆ, ನಮ್ಮ ಅಂಗಿ ಗುಂಡಿಯನ್ನು ಹಾಕುವ ತರಹದ ಸ್ಟಿಚ್ ಇರ್ಬೋದು, ಮ್ಯಾಟ್ರೆಸ್ ಸ್ಟಿಚ್ ಅಂತ ಕರಿತೇವೆ, ಆಳದಿಂದ ಮಾಡುವಂತಹ ಹೊಲಿಗೆ ಇತ್ಯಾದಿ ಹೊಲಿಗೆಗಳ ಪ್ರಕಾರಗಳು ಇದೆ. ಹಾಗೆ ಬ್ಯಾಂಡೇಜಿನ ಪ್ರಕಾರಗಳು ಇವೆ, ಬೇರೆ ಬೇರೆ ವಿಧದ ಬ್ಯಾಂಡೇಜು, ಕಣ್ಣಿಗೆ ಒಂಥರ, ಕೈಗೆ ಒಂಥರ, ತಲೆಗೊಂದು ತರ, ಎರಡು ಕಡೆ ಗಾಯ ಇದ್ರೆ ಒಂದು ತರ, ಹೀಗೆಲ್ಲ ಇತ್ಯಾದಿ ತುಂಬಾ. ಅದು ವಿವರಿಸ್ಲಿಕ್ಕೆ ಪುನಃ ಒಂದು ಟಾಪಿಕ್ ಆಗ್ತದೆ.
1: ಈ ಫಿಸ್ತೂಲ ಇರ್ಬೋದು ಅಥವಾ ಪೀರೋನೈಡಲ್ ಸೈನಸ್ ಇರ್ಬೋದು, ಇವುಗಳಿಗೆ ಯಾವ ರೀತಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತೆ ಡಾಕ್ಟರ್?
0: ಮೂಲವ್ಯಾಧಿಯದ್ದು ಒಂದು ಕ್ಷಾರಕರ್ಮ ಅಂತ ಇದೆ, ಅದನ್ನೊಂದು ಹೇಳಿದನ್ನು ಹೇಳ್ತೇನೆ. ಮೂಲವ್ಯಾಧಿಯಲ್ಲಿ ವಿಶೇಷವಾಗಿ ನಾವು ಮಾಡುವಂತಹ ಶಸ್ತ್ರಕ್ರಿಯೆ ಅಂದ್ರೆ, ವೇದನಾ ರಹಿತವಾಗಿ 2ನೇ ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬಲ್ಲಂತಹ ಒಂದು ಕ್ಷಾರಕರ್ಮ ಅಂತ ಹೇಳಿ. ಮೂಲವ್ಯಾಧಿ ಮೊಳಕೆಗಳಿಗೆ ಕ್ಷಾರವನ್ನು ಹಚ್ಚಿ, ಕ್ಷಾರ ಅಂದ್ರೆ ಖಾರವಾದ ಕೆಲವು ವಸ್ತುಗಳು ಉತ್ತರಾಣಿ ಇತ್ಯಾದಿಗಳಿಂದ ಮಾಡಿದಂತಹ ಒಂದು ಪೇಸ್ಟ್, ಆ ಪೇಸ್ಟ್ ಅನ್ನು ಹಚ್ಚಿದಾಗ ಅದು ಶ್ರಿಂಕ್ ಆಗ್ತದೆ, ಅದರಲ್ಲಿ ತೆಗೆಯುವುದಕ್ಕೆ ನಾವು ಕ್ಷಾರಕರ್ಮ ಅಂತ ಕರಿತೇವೆ. ಹಾಗೆ ತೆಗೆದು ಬಹಳ ಉತ್ತಮ, ಅವನಿಗೆ 2 ದಿವಸ ಡಿಸ್ಚಾರ್ಜ್ ಆಗ್ತದೆ, ಕೆಲಸಗಳಿಗೆ ಹೋಗ್ಲಿಕ್ಕೆ ಆಗ್ತದೆ, ಎಲ್ಲ ಆಗ್ತದೆ, ಸರ್ಜರಿ ಅಷ್ಟೇ ಕೆಲಸ ಮಾಡ್ತದೆ. ಹಾಗೂ ಅದನ್ನು ಆವಾಗ ಜಾಗಕ್ಕೆ ಲೇಪ ಮಾಡಿ ಬಿಡುದು, ಆವಾಗ ಅದು ಕಂಪ್ಲೀಟ್ ಸಂಪೂರ್ಣ ಗುಣ ಮಾಡ್ತದೆ. ಆದ್ರೆ ಮಾಡುವುದು ಅನೆಸ್ಥೀಸಿಯ ಕೊಟ್ಟು ನಾವು, ಸ್ಪೈನಲ್ ಅಥವಾ ಜನರಲ್. ಹಾಗೆ ಫಿಸ್ಟ್ಯುಲಾ ಅಂದ್ರೆ ಗುದದ್ವಾರದ ಬದಿಯಲ್ಲಿ ಒಂದು ತೂತು ಬೀಳುದು, ಕುರ ಇತ್ಯಾದಿಗಳಾದಾಗ ಅದು ಒಡಿದ್ರೆ ಮುಂದಕ್ಕೆ ಅದು ಒಳಗಿನಿಂದ ಒಂದು ಇನ್ನೊಂದು ಸುರಂಗ ಮಾರ್ಗವನ್ನು ತಂದು ಅದರಲ್ಲಿ ಕೀವು ಮಲ ಇತ್ಯಾದಿ ಬರ್ತದೆ. ಆಗ ಅದಕ್ಕೆ ನಾವು ಕ್ಷಾರ ಸೂತ್ರ ಅಂತ ಹಾಕ್ತೇವೆ. ಇಲ್ಲ ಇದ್ರೆ ಫಿಸ್ಟುಲೆಕ್ಟಮಿ ಅಂತ ಇದೆ, ಅದನ್ನು ಸೀಲಿ ಆಪರೇಷನ್ ಮಾಡುದು, ಅದು ಆಯುರ್ವೇದ ಹೇಳಿದ್ದಾರೆ, ಕತ್ತರಿಸಿ ಅಗಲ ಮಾಡಿಬಿಡುದು. ಹಾಗೆ ಆದಾಗ ಅಲ್ಲಿ ಇನ್ಕಾಂಟಿನೆನ್ಸ್ ಬರ್ತದೆ, ಮಲ ಇತ್ಯಾದಿ ವಿಸರ್ಜನೆಗಳು ಒಟ್ಟಾರೆ ಹೋಗ್ತದೆ. ಅದಕ್ಕೆ ಒಂದು ವಿಶೇಷವಾಗಿ ಗುಣ ಮಾಡುವಂತ ಅತ್ಯುತ್ತಮ, ಪ್ರಪಂಚದಲ್ಲಿ ಪ್ರಥಮ ಸ್ಥಾನ ಪಡೆದಂತಹದ್ದು, ಈಗ WHO ದವರು ಸಹ ಅದನ್ನು ಅಂಗೀಕಾರ ಮಾಡಿದ್ದಾರೆ. ಒಂದು ಇದೇ ನಾನು ಹೇಳಿದ ಅಪಮಾರ್ಗ ಇತ್ಯಾದಿಗಳ ಕ್ಷಾರವನ್ನು ಲೇಪಿಸಿದ ದಾರವನ್ನು ಆ ಫಿಸ್ಟ್ಯುಲಾ ಅಂತ ಹೇಳುವ ತೂತಿನ ಒಳಗಿಂದ ಕೊಂಡು ಹೋಗಿ ಗುದದ್ವಾರದಿಂದ ತಂದು ಕಟ್ಟುವುದು, ಅಷ್ಟೇ, ಅಲ್ಲಿಗೆ ಮುಗೀತು. ಕ್ಷಾರ ಸೂತ್ರ ಚಿಕಿತ್ಸೆ ಅಂತ ಹೆಸರು. ಇದನ್ನು ನಾವು ಫಿಸ್ಟ್ಯುಲಾದಲ್ಲಿ ಮಾಡ್ತೇವೆ. ಹಾಗೆ ಪಿಲೋನೈಡಲ್ ಸೈನಸ್ ನಲ್ಲಿ ಸಹ, ಪಿಲೋನೈಡಲ್ ಸೈನಸ್ ಅಂದ್ರೆ ಗುದದ್ವಾರದಿಂದ ಮೇಲೆ ಬೆನ್ನಿನ ನರಗಳ ಉದ್ದದಲ್ಲಿ ಕೆಳಭಾಗದಿಂದ ಒಂದು ಸಣ್ಣ ತೂತು ಬೀಳುದು, ಅದು ಸಹ ಒಂದು ಸೈನಸ್ ಫಿಸ್ಟ್ಯುಲಾದ ಹಾಗೆ. ಸಾಮಾನ್ಯವಾಗಿ ಅಧಿಕವಾದ ರೋಮ ಇದ್ದವರಿಗೆ ಆ ರೋಮವು ಕುಕ್ಕಿ ಕುಕ್ಕಿ ಒಳಗೆ ಕೂತ್ಕೊಳ್ತದೆ. ಹಾಗಾಗಿ ಆ ಪಿಲೋನೈಡಲ್ ಸೈನಸ್ ಅನ್ನುವಂತಹ ಸಣ್ಣ ತೂತು ಒಂದು ನಾಳದ ಹಾಗೆ ಆಗಿ ಗುದದ್ವಾರದ ಕಡೆಗೆ ಹೋಗ್ತದೆ. ಅದು ಸಹ ಏನು ತುಂಬಾ ತೊಂದರೆ ಕೊಡ್ತದೆ, ಕೀವ್ ಆಗ್ತದೆ, ಕುರ ಆಗ್ತದೆ, ಎಲ್ಲ ಆಗ್ತದೆ. ಅದನ್ನು ಸಾಮಾನ್ಯವಾಗಿ ಓಪನ್ ಮಾಡಿಬಿಡ್ತೇವೆ, ಕತ್ತರಿಸಿ ಓಪನ್ ಮಾಡಿ ಬಿಡುವಂತದ್ದು ಕ್ರಮ. ಈಗ ನಾವು ಏನ್ ಮಾಡ್ತೇವೆ ಅಂದ್ರೆ, ನಮ್ಮ

ಪ್ರಕಾರದಲ್ಲಿ ಅದರ ಎಡೆಯಲ್ಲಿ ಕ್ಷಾರಸೂತ್ರವನ್ನು ಹಾಕ್ತೇವೆ, ಕ್ಷಾರಸೂತ್ರವನ್ನು ಹಾಕಿ ಬಿಗಿತೇವೆ. ಇದನ್ನು ವಾರ ವಾರ ವಾರ ಬದಲಾವಣೆ ಮಾಡಿ ಆಗುವಾಗ ಅದು ತುಂಡಾಗ್ತಾ ಬರ್ತದೆ, ತನ್ನಷ್ಟಕ್ಕೆ ನ್ಯಾಚುರಲ್ ಆಗಿ ತುಂಡಾಗ್ತದೆ. ಒಂದು ದಿವಸ ಹೀಲ್ ಆಗ್ತದೆ. ಫಿಸ್ಟುಲಕ್ಕೂ ಇದೇ ಕೆಲಸ, ಫಿಸ್ಟುಲ ಪಿಲೋನೈಡ್ ಸೈನಸ್ಗೂ ಇದೇ ಕ್ಷಾರಸೂತ್ರ. ಮೂಲವ್ಯಾಧಿಗೆ ವಿಶೇಷವಾಗಿ ಕ್ಷಾರ ಕರ್ಮ, ಕ್ಷಾರಸೂತ್ರ ಸಹ ಮಾಡುವುದಿದೆ. ಅದರ ಬುಡದಲ್ಲಿ ಕ್ಷಾರಸೂತ್ರವನ್ನು ಎಳೆದು

0: ಈ ಚಿಕಿತ್ಸೆಗಳು ಯಾವುದೂ ಇಲ್ಲ. ಹಾಗಾಗಿ ನಾವು ಇದನ್ನು ಪ್ರಧಾನ ನಮ್ಮ ಶಸ್ತ್ರಕರ್ಮಗಳನ್ನಾಗಿ ಮಾಡಿದ್ದೇವೆ. ಇದನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಸಹ ಮಾಡ್ತೇವೆ. ಪೈಲ್ಸ್, ಮೂಲವ್ಯಾಧಿ, ಫಿಸ್ಟ್ಯುಲಾ ಅಥವಾ ಪಿಲೋನೈಡಲ್ ಸೈನಸ್ ಅಥವಾ ಇತರ ಯಾವುದಾದ್ರು ಸಣ್ಣ ಸಣ್ಣ ಗಡ್ಡೆಗಳ ತರ ಇದ್ದಾಗ ಈ ಕ್ಷಾರಸೂತ್ರ ಕ್ಷಾರಕರ್ಮ ಚಿಕಿತ್ಸೆಗಳನ್ನು ಧಾರಾಳವಾಗಿ ಮಾಡಬಹುದು ಮತ್ತು ಬಹಳ ಸೇಫ್. ಎರಡನೇದಾಗಿ ಬೇಗನೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಅವನಿಗೆ ಹೆಚ್ಚು ಸಮಯದ ಬೆಡ್ ರಿಡನ್ ಒಂದು ಸಮಸ್ಯೆಗಳು ಇರುವುದಿಲ್ಲ ಹಾಗೆ ಹೇಳಬಹುದು.
1: ಈಗ ಇನ್ನು ಇತರ ಕೆಲವು ಚರ್ಮದ ಸಮಸ್ಯೆಗಳು ಇರಬಹುದು, ಇವುಗಳಿಗೆ ಕೂಡ ಯಾವ ರೀತಿಯಾದಂತಹ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತೆ ಡಾಕ್ಟರ್?
0: ನಾವು ಚರ್ಮದ ಕಾಯಿಲೆಗಳಿಗೆ ಈ ಕುರ ಇತ್ಯಾದಿಗಳಿಗೆ ನಾವು ಸಹ ಒಪ್ಪನೆ ಮಾಡುದು. ನಮ್ಮಲ್ಲಿ ಸಹ ಹೇಳಿದ್ದು ಅದನ್ನೇ, ಕುರ ಅಥವಾ ಒಂದು ಗಡ್ಡೆ ಸಣ್ಣ ಇದೆಲ್ಲ ಇದ್ರೆ. ಬೇರೆ ಚರ್ಮದಲ್ಲಿ ನಾನು ಆಗ ಹೇಳಿದ ಸೋರಿಯಾಸಿಸ್, ಎಕ್ಸಿಮಾ ಇತ್ಯಾದಿಗಳಿದ್ದಾಗ ಹಾಗೆ ಒಂದು ಲೇಪನ ಚಿಕಿತ್ಸೆ ಅಂತ ಇದೆ, ಧಾರಣ ಲೇಪ ಅಂತಲೂ ಇದೆ. ಅಂತ ಲೇಪನಗಳನ್ನು ಕೆಲವು ಆಯುರ್ವೇದದಲ್ಲಿ ಹೇಳಿದ ಕೆಲವು ಇಂಗ್ರೀಡಿಯಂಟ್ ಗಳ ಪೇಸ್ಟ್ ಮಾಡಿ ಇಡೀ ಶರೀರಕ್ಕೆ ಆಯಾ ಜಾಗಕ್ಕೆ ಎಫೆಕ್ಟ್ ಆದ ಪ್ರದೇಶಕ್ಕೆ ಹಚ್ಚಿ ಅದನ್ನು ಬಿಡುವಂತಹದ್ದು, ಅದು ಒಣಗಿದ ಮೇಲೆ ತೊಳೆಯುವಂತಹದ್ದು, ಇದು ಒಂದಾದ್ರೆ. ಇನ್ನೊಂದು ಪಂಚಕರ್ಮದಲ್ಲಿ ಹೇಳಿದ ವಾಂತಿ ಚಿಕಿತ್ಸೆ ಮತ್ತು ಬೇದಿ ಚಿಕಿತ್ಸೆಯನ್ನು ವಿಶೇಷವಾಗಿ ಮಾಡ್ತೇವೆ. ಕುಷ್ಠರೋಗ ಅಂತ ಒಂದು ಅಧ್ಯಾಯ ಇದೆ, ಆ ಅಧ್ಯಾಯ ಹೇಳಿದ ಪ್ರಕಾರ ವಿರೇಚನ ಚಿಕಿತ್ಸೆ, ಹೊಟ್ಟೆಗೆ ಔಷಧಿ ಕೊಟ್ಟು ಬೇದಿ ಮಾಡಿಸುವುದು, ಅನಂತರ ಮಾಡುವಂತದ್ದು ರಕ್ತ ಮೋಕ್ಷಣ. ಪಂಚಕರ್ಮದಲ್ಲಿರುವಂತಹ ಬೇದಿ ಚಿಕಿತ್ಸೆಯನ್ನು ಮಾಡಿ ಅನಂತರ ರಕ್ತ ಮೋಕ್ಷಣ ಆಗಿದೆ. ಅದೇ ರಕ್ತ ಮೋಕ್ಷಣವನ್ನು ಇದೇ ಎಲ್ಲ ರೀತಿಯ ಚರ್ಮ ಕಾಯಿಲೆಗಳಿಗೂ ಮಾಡ್ಲಿಕ್ಕೆ ಆಗ್ತದೆ. ಅದರಲ್ಲಿ ಪ್ರಚ್ಛಾನ ಅಂತ ಇದೆ, ಒಂದು ಬ್ಲೇಡ್ ತಕ್ಕೊಂಡು ಆ ಚರ್ಮ ರೋಗ ಆದ ಭಾಗದಲ್ಲಿ ಸಂಪೂರ್ಣವಾಗಿ ಅಲ್ಲಲ್ಲಲ್ಲಿ ಚುಚ್ಚುತ್ತಾ ಬರುವುದು, ಚುಚ್ಚುತ್ತಾ ಬಂದು ಅಲ್ಲಿ ರಕ್ತ ಬರುವ ಹಾಗೆ ಮಾಡುವುದು. ಅದೇನಾಗ್ತದೆ, ಹೊಸ ಒಂದು ಫ್ರೆಶ್ ಉಂಡಾಗ್ತದೆ. ಫ್ರೆಶ್ ಉಂಡಾದ ಕೂಡಲೇ ಫ್ರೆಶ್ ಉಂಡು ಚಿಕಿತ್ಸೆ. ಮತ್ತೆ ತಲೆಯಲ್ಲಿ ಕೂದಲಿಲ್ಲದಂತ ಸಂದರ್ಭ ಬರ್ತದೆ ಅಲ್ಲ, ಅಲ್ಲಲ್ಲಿ ಉರುಟು ಉರುಟಾಗಿ ಬೀಳುದು, ಇಂದ್ರಲುಪ್ತ ಅಂತ ಕರಿತೇವೆ ನಾವು. ಅಲ್ಲಿ ಸಹ ನಾವು ಇದೇ ರೀತಿಯ ಚುಚ್ಚುವಿಕೆ, ಪ್ರಚ್ಛಾನ ಅಂತ ಹೆಸರಿದಕ್ಕೆ, ಬ್ಲೇಡಿನಲ್ಲಿ ಹತ್ರ ಹತ್ರ ಹತ್ರ ಹತ್ರ ಚುಚ್ಚುವುದು, ರಕ್ತ ಬರಿಸುವುದು. ಹಾಗೆ ಇನ್ನೊಂದು ಕಪ್ಲಿಂಗ್ ಅಂತ ಇದೆ, ಒಂದ್ ಸಣ್ಣ ಬುಗ್ಗೆ ಆಗಿರುವಂತಹದ್ದು, ಅದನ್ನು ಅಲ್ಲಿಗೆ ಆ ಜಾಗದಲ್ಲಿ ಸಣ್ಣ ಒಂದು ಪ್ರಿಕ್ ಮಾಡಿ ಇಡುವುದು, ಮತ್ತೆ ಅಲ್ಲಿ ನಿರ್ವಾತವನ್ನು ಏರ್ಪಡಿಸಿದಾಗ ಆ ಕಪ್ಲಿಂಗ್ ಬಲೂನ್ ಆಗಿರುವಂತಹದ್ದನ್ನು ಒತ್ತಿ ಅಲ್ಲಿ ನಿರ್ವಾತ ಮಾಡಿ ಬಿಡುವಾಗ ನಿರ್ವಾತ ಆಗ್ತದೆ. ಅಲ್ಲಿ ಅದನ್ನು ಹೀಗೆ ಇಡುವುದು, ಇಡುವಾಗ ಏನಾಗ್ತದೆ, ರಕ್ತ ಎಲ್ಲ ಹೊರಗೆ ಚಿಮ್ತದೆ. ಕಪ್ಲಿಂಗ್ ಅಂತ ಹೇಳಿ ಎಲ್ಲಿ ಎಫೆಕ್ಟ್ ಆಗಿದೆ ಆ ಜಾಗದಲ್ಲಿ ಒಂದು ಇದರಾಗ ಮುಚ್ಚಳದಾಗೆ ಉಂಟು, ಅದನ್ನು ಇಟ್ಟು ಮಾಡುವಂತದ್ದು. ಅದು ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಹೇಳುವಾಗ ಅದನ್ನು ಶೃಂಗ ಅಂತ ಹೇಳಿದ್ದಾರೆ, ಅಂದ್ರೆ ಗೋವಿನ ಶೃಂಗದಿಂದ ಮಾಡುವಂತದ್ದು. ಹಾಗೆ ಗಟಿ ಯಂತ್ರ ಅಂತ ಹೇಳಿದ್ದಾರೆ, ಘಂಟಾ ಪಾತ್ರೆ ಪ್ರಯೋಗ ಅಂತ ನಾವು ಯಾವುದು ಪ್ರೈಮರಿ ಸ್ಕೂಲಲ್ಲಿ ಕಲ್ತಿದ್ದೇವೆ. ಅದೇ ತರ ಒಳಗೊಂದು ದೀಪ ಇಡುವುದು, ಒಂದು ಘಂಟಾ ಪಾತ್ರೆಯನ್ನು ಇಡುವುದು, ದೀಪ ಅಲ್ಲಿ ಆಕ್ಸಿಜನ್ ಮುಗಿಯುವಾಗ ದೀಪ ಆಗ್ತದೆ, ಹೊರಗೆ ಒಳಗಿನ ರಕ್ತ ಮೇಲೆ ಬರ್ತದೆ, ಯಾಕಂದ್ರೆ ಜಾಗ ಇದೆ, ಅನಿರ್ವಾತ ಪ್ರದೇಶಕ್ಕೆ ಜಾಗ ಬರ್ತದೆ. ಆ ಘಟಿ ಯಂತ್ರ ಪ್ರಯೋಗ ಅದು ಸಹ ಇದೆ. ಹಾಗೆ ಅಲಾಬು ಅಂತ ಇದೆ, ಅಲಾಬು ಅಂದ್ರೆ ಸೋರೆ ಬುರುಡೆ, ಸೋರೆ ಬುರುಡೆಯ ಒಂದು ಭಾಗವನ್ನು ಕತ್ತರಿಸಿ ಅದನ್ನು ಅಲ್ಲಿ ಇಟ್ಟು ಈಚೆ ಕಡೆಯಿಂದ ನಾವು ಹೀರುವಂತಹದ್ದು ಶೃಂಗದಲ್ಲಿ, ಹಾಗೆ ಗೋ ಶೃಂಗ, ಅದರ ಅಗಲವಾದ ಭಾಗವನ್ನು ಗಾಯಿರುವ ಭಾಗಕ್ಕೆ ಇಡುವುದು, ಮೇಲಿನ ಭಾಗದಿಂದ ಗಾಳಿಯನ್ನೇ ಎಳೆಯುವುದು ಹಿಂದಕ್ಕೆ, ನಿರ್ವಾತ ಮಾಡುವುದು, ಇತ್ಯಾದಿ ಚಿಕಿತ್ಸೆಗಳನ್ನೇ ನಾವು ಈಗ ಅದರಲ್ಲಿ ಶೃಂಗ ಇತ್ಯಾದಿಗಳು ಮಾಡುವುದು ಕಡಿಮೆ. ಕಪಲಿಂಗ್ ಮಾಡ್ತೇವೆ, ಹಾಗೆ ಶಿರಾವೇದ ಮಾಡ್ತೇವೆ, ಪ್ರಚ್ಛಾನ ಮಾಡ್ತೇವೆ, ಲೀಚ್ ಥೆರಪಿ ಮಾಡ್ತೇವೆ, ಇತ್ಯಾದಿಗಳು ಚರ್ಮದ ಕಾಯಿಲೆಗಳಿರುವ ಕಾಯಿಲೆಗಳು. ಅಂದ್ರೆ ಪ್ರಥಮ ಔಷಧಿ, ಶೋಧನ, ವಿರೇಚನ ಮತ್ತು ಲೇಪನಾದಿ ಕಾರ್ಯಗಳ ಒಟ್ಟಿಗೆ ಅಂತ ಹೇಳ್ಬೋದು.
1: ಡಾಕ್ಟರ್, ಈಗ ಶಸ್ತ್ರಚಿಕಿತ್ಸೆ ಆದ ನಂತರ ಅವರ ಆರೈಕೆ ಯಾವ ರೀತಿಯಾಗಿರುತ್ತೆ ಆಯುರ್ವೇದದ ಚಿಕಿತ್ಸೆ ಪ್ರಕಾರ?
0: ಆಯುರ್ವೇದ ಪ್ರಕಾರ ಹೇಳಿದ್ರೆ ಶಸ್ತ್ರಚಿಕಿತ್ಸಾ ನಂತರ ಪೋಸ್ಟ್ ಆಪರೇಟಿವ್ ಕೇರ್ ಎಲ್ಲ ಚಿಕಿತ್ಸೆಗಳ ಹಾಗೆ ಇದರಲ್ಲಿ ಬೇಕಾಗ್ತದೆ. ನಾವು ಆಮೇಲೆ ಒಂದು ವಾರದಿಂದ 15 ದಿವಸವರೆಗೆ ರೋಗಿಯ ಒಂದು ಸರಿಯಾದ ವಿಮರ್ಶೆ ಮಾಡಬೇಕು. ನಾವು ವಿಶೇಷವಾಗಿ ಪಥ್ಯಕ್ಕೆ ಗಮನ ಕೊಡ್ತೇವೆ, ಆಹಾರ ಇತ್ಯಾದಿಗಳಲ್ಲಿ ಡಯಟ್, ಸರಿಯಾದ ಪೋಸ್ಟ್ ಆಪರೇಟಿವ್ ಡಯಟ್ ಕೊಡಬೇಕಾಗ್ತದೆ. ಖಾರ ಇತ್ಯಾದಿ ಇಲ್ಲದ ಮತ್ತು ಜೀರ್ಣಕ್ಕೆ ಜಡ ಆಗದ, ಅಜೀರ್ಣ ಆಗದ ಒಂದು ಆಹಾರಗಳನ್ನು ಕೊಡಬೇಕಾಗ್ತದೆ, ಒಂದು ಆಹಾರದ ಪಥ್ಯ. ಇನ್ನೊಂದು ವಿಹಾರ, ಅಗತ್ಯ ಇರುವಂತಹ ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ವ್ಯಾಯಾಮ ಇತ್ಯಾದಿಗಳನ್ನು, ಯೋಗಾಸನ ಇತ್ಯಾದಿಗಳನ್ನು, ಅಗತ್ಯ ಎಲ್ಲ ಕಡೆ ಆಗುದಿಲ್ಲ ಅದು ಕೆಲವರಲ್ಲಿ, ಇಲ್ಲ ಇದ್ರೆ ಅವನಿಗೆ ಸಣ್ಣ ವಾಕಿಂಗ್ ಅನ್ನು ದಿನ ಬಿಟ್ಟು ಒಂದು ಎರಡು ದಿವಸ ಆದ್ಮೇಲೆ ಹೇಳುವಂಥದ್ದು, ಆಮೇಲೆ ಸ್ವಲ್ಪ ದೊಡ್ಡ ವಾಕಿಂಗ್ ಹೇಳುದು, ಹೀಗೆ ಹೇಳುವಂತಹದ್ದು. ಹಾಗೆ ಮತ್ತೆ ರೆಸ್ಟ್, ಪ್ರಧಾನವಾಗಿ ರೆಸ್ಟ್ ಮತ್ತೆ ಔಷಧಿ ಪ್ರಯೋಗ, ಔಷಧಿಗಳನ್ನು ಕ್ರಮವಾಗಿ ಕೊಡುವಂತದ್ದು. ಅದು ಆಯಾ ಕಾಯಿಲೆ ಹೊಂದಿಕೊಂಡು ಇರ್ತದೆ, ಒಂದೊಂದು ಕಾಯಿಲೆ, ದೊಡ್ಡ ಕಾಯಿಲೆ ಆದ್ರೆ ಡ್ರೆಸ್ಸಿಂಗ್ ಇತ್ಯಾದಿ ಮಾಡುವಂತದ್ದು ಇರ್ತದೆ. ಈಗ ಡಯಾಬಿಟಿಕ್ ಫುಡ್, ಅದಕ್ಕೆ ನಾವು ಬಹಳ ಅದ್ಭುತವಾದ ಚಿಕಿತ್ಸೆಯನ್ನು ಮಾಡ್ತೇವೆ, ಅಂದ್ರೆ ಔಷಧಿಯ ಮೂಲಕವೇ ಆ ಆಯುರ್ವೇದದಲ್ಲಿ ಹೇಳಿದ ಡಯಾಬಿಟಿಸ್ನ ಔಷಧಿಗಳನ್ನು ಹೇಳಿ ಆ ಗ್ಯಾಂಗ್ರೀನ್ ಜಾಗವನ್ನು ಚೆನ್ನಾಗಿ ವಾಶ್ ಮಾಡಿ, ಆಸನಾದಿ ಕಷಾಯದಲ್ಲಿ ವಾಶ್ ಮಾಡಿ, ಆಮೇಲೆ ಆಯುರ್ವೇದದಲ್ಲಿ ಹೇಳಿದ ಔಷಧಿಗಳನ್ನು ಕ್ಷಾರದ ಜತೆಗೆ ಸೇರಿಸಿ ಅಲ್ಲಿ ಕಪರ್ದಿಕ ಭಸ್ಮ ಅಂತ ಇದೆ, ಕಪರ್ದಿಕ ಭಸ್ಮವನ್ನು ಜಾತ್ಯಾದಿ ತೈಲದಲ್ಲಿ ಹಾಕಿ ಅಲ್ಲಿಗೆ ಉಜ್ಜಿ, ಜೊತೆಗೆ ಅಲೋಪತಿ ಚಿಕಿತ್ಸೆಯನ್ನು ಸಪೋರ್ಟಿವ್ ಆಗಿ ಇಟ್ಟು ಆಂಟಿಬಯೋಟಿಕ್ ಮತ್ತೆ ಆಂಟಿ ಡಯಾಬಿಟಿಕ್ ಸ್ವಲ್ಪ ಸಮಯಗಳ ಕಾಲ ಹಾಗೆ ಮಾಡಿ ಗ್ಯಾಂಗ್ರೀನ್ ಪಾದ ಹೋಗುವಂತಹದ್ದನ್ನು ತಪ್ಪಿಸ್ಲಿಕ್ಕೆ ಆಯುರ್ವೇದದಲ್ಲಿ ಆಗ್ತದೆ. ಇದು ಆಯುರ್ವೇದ ಹಿರಿಮೆ ಅಂತ ಹೇಳಬಹುದು. ಅವರಿಗೂ ಪಂಚಕರ್ಮವನ್ನು ಸಹ ಮಾಡ್ಲಿಕ್ಕೆ ಆಗ್ತದೆ ಪೋಸ್ಟ್ ಆಪರೇಟಿವ್ ಆದ ಮೇಲೆ ಸಹ. ಒಮ್ಮೆ ಅಂತೂ ನಂತರ ಮಾಡುವ ಚಿಕಿತ್ಸೆ ಅಂದ್ರೆ ಈ ತರ ಎಲ್ಲ ಚಿಕಿತ್ಸೆಗಳಾಗಿ

0: ಪೋಸ್ಟ್ ಆಪರೇಟಿವ್ ಕೇರ್ ಅಂದ್ರೆ ಪ್ರಿವೆಂಟ್ ಫ್ರಮ್ ಇನ್ಫೆಕ್ಷನ್, ಪುನಃ ಅವನಿಗೆ ಯಾವುದೇ ತೊಂದರೆ ಆಗದಾಗ ನೋಡಿಕೊಳ್ಳುವುದೇ ಆಗಿರ್ತದೆ.
1: ಧನ್ಯವಾದಗಳು ಡಾಕ್ಟರ್ ಇಬ್ಬರಿಗೂ ಕೂಡ, ಡಾಕ್ಟರ್ ಆತಿರ ಎಸ್ ರವಿ ಹಾಗೂ ಡಾಕ್ಟರ್ ಸುರೇಶ್ ನೇಗಳಗುಳಿ. ಇಷ್ಟು ಹೊತ್ತು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ವಿವಿಧ ಆಯಾಮಗಳನ್ನ ಚರ್ಚೆ ಮಾಡಿದ್ವಿ. ಈ ಮಾಹಿತಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ನಿಮಗೂ ಧನ್ಯವಾದ.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಈ ವಿಷಯದ ಕುರಿತು ಡಾಕ್ಟರ್ ಆತಿರ ಹಾಗೂ ಡಾಕ್ಟರ್ ಸುರೇಶ್ ನಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರ.

0: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
3: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಅಧಿಕಾರಿಗಳಾದ ಶ್ರೀ ಶರತ್ಚಂದ್ರ ರಾನಡೆ ಅವರು.
1: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಿ ಶರತ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು ಪಿಎಂ ಇ ಡ್ರೈವ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಥವಾ ದಿ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಯೋಜನಾ ಅನ್ನುವಂತಹ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ, ನಮಗೆಲ್ರಿಗೂ ಗೊತ್ತಿದೆ, ಇಂದು ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ದಿನೇ ದಿನೇ ಅವುಗಳ ಧಾರಣೆ ಕೂಡ ಹೆಚ್ಚಾ ಇದೆ. ಇದನ್ನು ಮನಗಂಡಂತಹ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಈ ಬಿಕ್ಕಟ್ಟಿನಿಂದ ನಾವು ಪಾರಾಗಬೇಕಾದರೆ ಮತ್ತು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮಿತ ಬಳಕೆಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ತೈಲ ಸರಬರಾಜು ಮತ್ತು ಅದರ ಬೆಲೆ ಏರಿಕೆಯ ಪ್ರಸ್ತುತ ಸಮಸ್ಯೆಯ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವಾಲಯದ ಈ ಯೋಜನೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಪಿಎಂ ಇ ಡ್ರೈವ್ ಅಂತ ಎಲ್ಲ ನಾವು ಕೇಳಿದ್ದೇವೆ, ಈ ಯೋಜನೆ ಏನು ಅನ್ನೋದನ್ನ ಈಗ ಅರ್ಥ ಮಾಡಿಕೊಳ್ಳೋಣ. ಮೊದಲನೇದಾಗಿ ಪಿಎಂ ಇ ಡ್ರೈವ್ ಯೋಜನೆ ಅಂತ ಹೇಳಿದ್ರೆ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಂತ ಹೇಳಿ ಇದರ ಅರ್ಥ. ಇದು ಫೇಮ್ ಇಂಡಿಯಾ ಸೆಕೆಂಡ್ ಅಂತ ಹೇಳಿದ್ರೆ ಫಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮಿಶ್ರ ಮತ್ತು ವಿದ್ಯುತ್ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನು ವೇಗಗೊಳಿಸತಕ್ಕಂತಹ ಎರಡನೇ ಹಂತದ ಮುಂದುವರೆದ

ಯೋಜನೆಯ ಭಾಗವಾಗಿದೆ. ಈ ರಿಕ್ಷಾಗಳು ಹಾಗೂ ಈ ವಾಹನಗಳಿಗೆ ಈ ಯೋಜನೆ ಅಡಿ ನೇರ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಇನ್ನು ಈ ಯೋಜನೆಯ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ದೇಶದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಖರೀದಿಯನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ 2015ರಲ್ಲಿ ಫೇಮ್ ಇಂಡಿಯಾ ಮೊದಲ ಹಂತದ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ 2015ರಿಂದ 2019ರವರೆಗಿತ್ತು. ಇನ್ನು ಫೇಮ್ ಇಂಡಿಯಾ ಸೆಕೆಂಡ್ ಯೋಜನೆಯನ್ನು 2019ರಿಂದ 2024ರವರೆಗೆ ಜಾರಿಗೊಳಿಸಲಾಯಿತು. ನಂತರ ಇಎಂಪಿಎಸ್ ಅಥವಾ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024 ಅಥವಾ ವಿದ್ಯುತ್ ಚಲನಶೀಲತೆಯ ಉತ್ತೇಜನ ಯೋಜನೆ 2024ನ 500 ಕೋಟಿ ರೂಪಾಯಿ ಅನುದಾನದೊಂದಿಗೆ 4 ತಿಂಗಳ ಕಾಲ ಜಾರಿಗೊಳಿಸಲಾಯಿತು. ನಂತರ 1/10/2024ರಿಂದ 31/3/2026 ಅವಧಿಯ ಪಿಎಂಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಒಂದು ಯೋಜನೆಗೆ ಈಗ 10,900 ಕೋಟಿ ರೂಪಾಯಿ ಅನುದಾನವನ್ನು ನೀಡಿ ಈ ಯೋಜನೆಯನ್ನು 31/3/2028ರವರೆಗೆ ವಿಸ್ತರಿಸಲಾಗಿದೆ. ಇದನ್ನೆಲ್ಲ ನಾವು ಗಮನಿಸಬೇಕಾದಂತಹ ಅವಶ್ಯಕತೆ ಇದೆ. ಇನ್ನು ಈ ಯೋಜನೆಯ ಗುರಿಗಳೇನು ಅಂತ ನಾವು ನೋಡೋಣ. ಮೊಟ್ಟಮೊದಲಾಗಿ ಪಿಎಂ ಇ ಡ್ರೈವ್ ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ, ತ್ರಿಚಕ್ರ ವಾಹನಗಳು ಮತ್ತು ಇ ಬಸ್, ಇ ಟ್ರಕ್ಗಳು ಇವುಗಳ ನೇರ ಖರೀದಿಗೆ ಪ್ರೋತ್ಸಾಹಧನದ ಮೂಲಕ ಬೆಂಬಲ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಇನ್ನು ಎರಡನೆಯದಾಗಿ ಯೋಜನೆಯಡಿ 24.97 ಲಕ್ಷ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು 39,034 ಈ ಆಟೋ ರಿಕ್ಷಾಗಳಿಗೆ ಸಹಾಯಧನವನ್ನು ನೀಡತಕ್ಕಂಥ ಗುರಿಯನ್ನು ಹೊಂದಲಾಗಿದೆ. ಇನ್ನು ಮೂರನೇದಾಗಿ ಪಿಎಂ ಇ ಡ್ರೈವ್ ಯೋಜನೆಯು 14,000ಕ್ಕೂ ಹೆಚ್ಚು ಇ ಬಸ್ಗಳಿಗೆ ಪ್ರೋತ್ಸಾಹನ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ನಾಲ್ಕನೆಯದಾಗಿ ತುರ್ತು ಆರೋಗ್ಯ ಸಾರಿಗೆಯನ್ನು ಆಧುನೀಕರಣಗೊಳಿಸಲು ಈ ಆಂಬ್ಯುಲೆನ್ಸ್ಗಳಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದು ಕೂಡ ಇದರ ಗುರಿಯಾಗಿದೆ. ಇನ್ನು ಐದನೇದಾಗಿ ವಾಯು ಮಾಲಿನ್ಯ ನಿಯಂತ್ರಣಕ್ಕಾಗಿ ಒಟ್ಟು 5,600 ಇ ಟ್ರಕ್ಗಳಿಗೆ ಪ್ರೋತ್ಸಾಹನವನ್ನು ನೀಡಲಾಗ್ತಾ ಇದ್ದು ಅವುಗಳಲ್ಲಿ 1,100 ಟ್ರಕ್ಗಳನ್ನು ದೆಹಲಿಗೆ ಹಂಚಿಕೆ ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಈ ಪಿಎಂಇ ಡ್ರೈವ್ ಯೋಜನೆಯ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಾರಿಗೆಯನ್ನು ಹೆಚ್ಚಿಸತಕ್ಕಂಥದ್ದು. ಎರಡನೇದಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ದೇಶದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯನ್ನು ಉತ್ತೇಜಿಸತಕ್ಕಂಥದ್ದು. ಮೂರನೇದಾಗಿ ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಲಪಡಿಸತಕ್ಕಂಥದ್ದು. ನಾಲ್ಕನೇದಾಗಿ ಇಂಧನದ ಬಳಕೆಯನ್ನು ಕಡಿಮೆ ಮಾಡಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸತಕ್ಕಂಥದ್ದು. ಐದನೇದಾಗಿ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಜಾಲವನ್ನು ವಿಸ್ತರಿಸತಕ್ಕಂಥದ್ದು ಮತ್ತು ಅವುಗಳ ಪರೀಕ್ಷಾ ಸಂಸ್ಥೆಗಳನ್ನು ಆಧುನೀಕರಿಸಲು ಧನಸಹಾಯವನ್ನು ಮಾಡತಕ್ಕಂಥದ್ದು. ಇನ್ನು ಆರನೆಯದಾಗಿ ಎಲೆಕ್ಟ್ರಿಕ್ ವಾಹನಗಳ ಬೆಲೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅವು ಕೈಗೆಟಕುವಂತಹ ಬೆಲೆಯಲ್ಲಿ ಸಿಗುವಂತೆ ಮಾಡತಕ್ಕಂಥದ್ದು. ಏಳನೇದಾಗಿ ನಾವೆಲ್ಲರೂ ಕೇಳಿದೀವಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳಿ, ಈ ರೀತಿಯಾಗಿರ್ತಕ್ಕಂಥ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ತಡೆಗಟ್ಟತಕ್ಕಂಥದ್ದು. ಎಂಟನೇದಾಗಿ ಪಿಎಂಇ ಡ್ರೈವ್ ಡಿಜಿಟಲ್ ವೋಚರ್ ಮೂಲಕ ವಿದ್ಯುತ್ ಖರೀದಿಯನ್ನು ಸುಲಭಗೊಳಿಸಿ ಗ್ರಾಹಕರಿಗೆ ಸಹಾಯಧನ ಪ್ರಯೋಜನವನ್ನು ತಕ್ಷಣವೇ ತಲುಪಿಸುವಂತೆ ಮಾಡತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆಯ ಗುರುತುಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡತಕ್ಕಂಥದ್ದು. ಹತ್ತನೇದಾಗಿ ಭಾರತವನ್ನು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಕೊಂಡೊಯ್ಯತಕ್ಕಂಥದ್ದು. ಇನ್ನು ಹನ್ನೊಂದನೆಯದಾಗಿ ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬೆಂಬಲಿಸತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ಸಹಾಯಧನವನ್ನು ನೀಡಲಾಗ್ತದೆ. ಯಾವ ರೀತಿ ಅದನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈ ಸಹಾಯ ಧನದ ಯೋಜನೆ ಅಡಿ ಈ ವಾಹನಗಳ ಖರೀದಿಗಾಗಿ 5 ರೀತಿಯಾದಂಥ ವರ್ಗೀಕರಣವನ್ನು ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಮೊಟ್ಟ ಮೊದಲನೇದಾಗಿ ಈ ದ್ವಿಚಕ್ರ ವಾಹನಗಳು ಅಂದರೆ E2W ಇವುಗಳ ಖರೀದಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 50,000 ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಎರಡನೇ ವರ್ಗದಲ್ಲಿ ಈ ತ್ರಿಚಕ್ರ ವಾಹನಗಳು ಅಂದರೆ E3W ವೆಹಿಕಲ್ಸ್ ಅಂತ ಏನು ಹೇಳ್ತೇವೆ ಅವುಗಳಿಗೆ, ಅವುಗಳಲ್ಲಿ ಇ ರಿಕ್ಷಾ ಮತ್ತು L5 ವರ್ಗದ ವಾಹನಗಳಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 75,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಮೂರನೇದಾಗಿ ಈ ಬಸ್ ಖರೀದಿಗೆ ಪ್ರತಿ ಕಿಲೋವ್ಯಾಟಿಗೆ 10,000 ರೂಪಾಯಿನಂತೆ 20 ಲಕ್ಷದಿಂದ ಗರಿಷ್ಠ 35 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ನಾಲ್ಕನೇದಾಗಿ ಈ ಟ್ರಕ್ಗಳಿಗೆ ಅಂತ ಹೇಳಿದರೆ ಅವುಗಳ ಗಿಗಾವ್ಯಾಟ್ ಅವರ್ ಎಂಬತಕ್ಕಂತಹ ಬ್ಯಾಟರಿಯ ವಿದ್ಯುತ್ ಸಾಮರ್ಥ್ಯ, ಅದನ್ನು ಸಂಕ್ಷಿಪ್ತವಾಗಿ GVW ಸಾಮರ್ಥ್ಯ ಅಂತ

0: ಕರೆಯುತ್ತವೆ ಅಥವಾ ಅವುಗಳ ತೂಕದ ಆಧಾರದ ಮೇಲೆ 2.9 ಲಕ್ಷ ರೂಪಾಯಿಗಳಿಂದ 9.6 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು 5ನೇ ವರ್ಗದಲ್ಲಿ ತುರ್ತು ಆರೋಗ್ಯ ಸಾರಿಗೆಯ ಆಧುನೀಕರಣಕ್ಕಾಗಿ ವಿದ್ಯುತ್ ಆಂಬ್ಯುಲೆನ್ಸ್ಗಳಿಗೆ 20 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಪಿಎಂಇ ಡ್ರೈವ್ ಅಂತಕ್ಕಂಥ ಒಂದು ವೋಚರ್ ಅನ್ನ ನಾವು ಪಡಿಬೇಕಾಗುತ್ತೆ. ಅದು ಏನು ಅನ್ನೋದನ್ನ ನಾವೀಗ ನೋಡೋಣ. ಪಿಎಂಇ ಡ್ರೈವ್ ಡಿಜಿಟಲ್ ವೋಚರ್ ಅಂತಕ್ಕಂಥದ್ದು ಅರ್ಹ ವಿದ್ಯುತ್ ವಾಹನಗಳ, ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಖರೀದಿದಾರರಿಗೆ ಸಹಾಯಧನ ಪಡೆಯಲು ಇರತಕ್ಕಂತಹ ಒಂದು ಡಿಜಿಟಲ್ ಕೂಪನ್ ಆಗಿದೆ. ಇದು ಆಧಾರ್ ಆಧಾರಿತ ಇ ಕೆವೈಸಿ ಮೂಲಕ ದೃಢೀಕರಿಸಿದ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸಲಾಗುವಂತಹ ಒಂದು ವೋಚರ್ ಆಗಿದೆ. ಇದನ್ನ ಡೀಲರ್ಶಿಪ್ ಅಥವಾ ಅಧಿಕೃತ ಮಾರಾಟದಲ್ಲಿ ಬಳಸೋದ್ರಿಂದ ವಾಹನ ಖರೀದಿಯಲ್ಲಿ ತಕ್ಷಣವೇ ನಮಗೆ ರಿಯಾಯಿತಿ ಸಿಗುತ್ತೆ. ಇನ್ನು ಇದನ್ನು ಹೇಗೆ ನಾವು ಪಡಿಬೇಕು ಅದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅನುಮೋದಿತವಾಗಿರತಕ್ಕಂತಹ ಡೀಲರ್ಶಿಪ್ನಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದ ಅರ್ಹವಾದಂತಹ ಈ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನು ಖರೀದಿ ಮಾಡಬೇಕಾದ್ರೆ ಪಿಎಂಇ ಡ್ರೈವ್ .heavy.industries.gov.in ಗೆ ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆ ಮೂಲಕ ಡೀಲರ್ ಪಿಎಂಇ ಡ್ರೈವ್ ಆಪ್ ಅನ್ನು ಬಳಸಿ ಆಧಾರ್ ಆಧಾರಿತ ಇ ಕೆವೈಸಿಯನ್ನು ಪೂರ್ಣಗೊಳಿಸಲಾಗುತ್ತೆ. ನಂತರ ದೃಢೀಕರಣ ಅಂತಕ್ಕಂಥದ್ದು ಯಶಸ್ವಿಯಾಗಿ ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ ಇ ವೋಚರ್ ಸೃಷ್ಟಿಯಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS ಮೂಲಕ ಬರುತ್ತದೆ. ಈ ವೋಚರ್ಗೆ ಸಹಿ ಮಾಡಿ ಅಧಿಕೃತ ಮಾರಾಟಗಾರರಿಗೆ ಸಲ್ಲಿಸಿದ ತಕ್ಷಣ ಅವರೂ ಸಹ ಸಹಿ ಮಾಡಿ ವೋಚರನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಸಹಾಯಧನವು ಅಂತಿಮ ಹಣ ಪಾವತಿಸಿದ ತಕ್ಷಣ ನಮಗೆ ದೊರಕುತ್ತದೆ. ಈ ವಾಹನ ತಯಾರಕರು ಈ ವೋಚರನ್ನು ಸರ್ಕಾರದಿಂದ ಸಹಾಯಧನವನ್ನು ಮರಳಿ ಪಡೆಯಲಿಕ್ಕೋಸ್ಕರ ಬಳಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಈಗ ಸಮಯ 1:10 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ, ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರು ಭಾಗವಹಿಸುವಿಕೆ. ಮೂರು ರಾಷ್ಟಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆ ಮೆಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, ನೂರಾರು ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿಬಿ ಸಿಂಧು. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಮುನ್ನ ಕೇಂದ್ರ ಸರ್ಕಾರ ಕರೆದಿದ್ದ ಸರ್ವಪಕ್ಷ ಸಭೆ ಇಂದು ಸಂಸತ್ ಸಂಕೀರ್ಣದಲ್ಲಿ ಆರಂಭವಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹಾಗೂ ರಾಜ್ಯಸಭೆಯ ಸಭಾನಾಯಕ ಜೆಪಿ ನಡ್ಡಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆ ಆರಂಭವಾದ ತಕ್ಷಣವೇ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರ, ಕಾಂಗ್ರೆಸ್ ಸಮಾಜವಾದಿ ಪಕ್ಷ, ಡಿಎಂಕೆ, ಜೆಎಂಎಂ, ತೃಣಮೂಲ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷ ಸೇರಿದಂತೆ ಎಲ್ಲಾ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು ಎಂದು ತಿಳಿಸಿದರು. ಸರ್ವಪಕ್ಷ ಸಭೆಯಲ್ಲಿ ಪಾಲ್ಗೊಂಡಿದ್ದ ರಾಷ್ಟೀಯ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಪ್ರತಿಪಕ್ಷದವರು ಆರೋಪಿಸಿದರು. ಆದರೆ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ ಬಳಿಕ ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್, ಸಿಪಿಐಎಂ ನಾಯಕ ಜಾನ್ ಬ್ರಿಟ್ಟಾಸ್ ಸೇರಿದಂತೆ ಪ್ರತಿಪಕ್ಷದ ಸದಸ್ಯರು ಪುನಃ ಸಭೆಯಲ್ಲಿ ಭಾಗವಹಿಸಿದರು. ಮುಂಗಾರು ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸುವ ನಿರೀಕ್ಷೆಯಿದೆ. ಈ ಹಿನ್ನೆಲೆಯಲ್ಲಿ ಉಭಯ ಸದನಗಳ ಕಲಾಪ ಸುಗಮವಾಗಿ ನಡೆಯಲು ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲು ಸರ್ಕಾರ

0: ಸರ್ಕಾರ ಈ ಸಭೆ ನಡೆಸಿದೆ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭಗೊಂಡು ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗಳ 3 ರಾಷ್ಟಗಳ ಭೇಟಿಗೆ ಪ್ರಯಾಣ ಬೆಳೆಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ರಾಷ್ಟಪತಿಯವರು ನಾಳೆ ಮೊಲ್ಡೋವಾ ತಲುಪಲಿದ್ದು ಅಲ್ಲಿನ ಅಧ್ಯಕ್ಷೆ ಮೈಯಾ ಸಂಡು ಅವರನ್ನು ಭೇಟಿ ಮಾಡಿ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮೊಲ್ಡೋವಾ ಸಂಸತ್ ಅಧ್ಯಕ್ಷ ಇಗೋರ್ ಗ್ರೋಸು ಅವರನ್ನು ಭೇಟಿ ಮಾಡಲಿದ್ದಾರೆ. ಅಲ್ಲದೆ ಮೊಲ್ಡೋವಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದಲ್ಲದೆ ರಾಷ್ಟಪತಿಯವರು ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು, ಮೊಲ್ಡೋವಾದಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಮೊಲ್ಡೋವಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲಾಗಿದೆ. ಮೊಲ್ಡೋವಾ ಭೇಟಿಯ ಬಳಿಕ ರಾಷ್ಟಪತಿಯವರು ತಮ್ಮ ಪ್ರವಾಸದ 2ನೇ ಚರಣದಲ್ಲಿ ಮಂಗಳವಾರ ಉತ್ತರ ಮ್ಯಾಸಿಡೋನಿಯಾ ತಲುಪಲಿದ್ದಾರೆ. ಭೇಟಿಯ ವೇಳೆ ರಾಷ್ಟಪತಿಯವರು ಅಲ್ಲಿನ ಅಧ್ಯಕ್ಷೆ ಗೋರ್ಡಾನಾ ಸಿಲ್ಯಾನೋಸ್ಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ಪ್ರಧಾನಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಸಂಸತ್ ಅಧ್ಯಕ್ಷರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಾಷ್ಟಪತಿಯವರು ಉತ್ತರ ಮ್ಯಾಸಿಡೋನಿಯಾ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತ ಉತ್ತರ ಮ್ಯಾಸಿಡೋನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರವಾಸದ ಅಂತಿಮ ಹಂತದಲ್ಲಿ ರಾಷ್ಟಪತಿಯವರು ಗುರುವಾರ ರೊಮಾನಿಯಾ ತಲುಪಲಿದ್ದಾರೆ. 2 ದಿನಗಳ ರೊಮಾನಿಯಾ ಭೇಟಿಯ ಸಂದರ್ಭದಲ್ಲಿ ಅವರು ಅಧ್ಯಕ್ಷ ನಿಕುಶೋರ್ ಡಾನ್, ಹಂಗಾಮಿ ಪ್ರಧಾನಿ ಇಲಿಯೆ ಬೊಲೆಜಾನ್, ಸೆನೆಟ್ ಅಧ್ಯಕ್ಷ ಮಿರ್ಚಿಯಾ ಅಬ್ರುಡಿಯನ್ ಮತ್ತು ಪ್ರತಿನಿಧಿಗಳ ಸಭೆಯ ಅಧ್ಯಕ್ಷ ಸೊರಿನ್ ಗ್ರಿಂಡಿಯಾನು ಅವರನ್ನು ಭೇಟಿ ಮಾಡಲಿದ್ದಾರೆ. ಇದಲ್ಲದೆ ರೊಮಾನಿಯಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಭಾರತ ರೊಮಾನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು, ಅಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿ ನೀಡಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಠಾತ್ ಪ್ರವಾಹ ಉಂಟಾದ ಪರಿಣಾಮ ನೂರಾರು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಇಂದು ಮುಂಜಾನೆ ಬೇಲಾ ಕಾಲೋನಿಯಲ್ಲಿರುವ ಹೊಸ ಬಸ್ ನಿಲ್ದಾಣ ಸೇರಿದಂತೆ ತಗ್ಗು ಪ್ರದೇಶಗಳು ನೀರಿನಿಂದ ಜಲಾವೃತಗೊಂಡಿವೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿದ ಪರಿಣಾಮ ಹಲವು ವಾಹನಗಳು ಕೊಚ್ಚಿಹೋಗಿವೆ. ಮಳೆಯಿಂದಾಗಿ ಅಲ್ಲಿ ವ್ಯಾಪಕ ಹಾನಿ ಮತ್ತು ಜನಜೀವನ ಅಸ್ತವ್ಯಸ್ತವಾಗಿದೆ. ಸ್ಥಳೀಯ ಆಡಳಿತದ ಸಹಯೋಗದೊಂದಿಗೆ ರಕ್ಷಣಾ ಮತ್ತು ಪರಿಹಾರ ತಂಡಗಳು ಸಂತ್ರಸ್ತ ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕಾರ್ಯದಲ್ಲಿ ತೊಡಗಿವೆ. ಜಮ್ಮು ಕಾಶ್ಮೀರದ ಕಟ್ರಾ ಉಪವಿಭಾಗೀಯ ಆಡಳಿತವು ಮುಂಗಾರು ವಿಪತ್ತು ನಿರ್ವಹಣೆಗೆ ತ್ವರಿತ ಸ್ಪಂದನೆ ಹಾಗೂ ಸಮರ್ಪಕ ಸಮನ್ವಯಕ್ಕಾಗಿ ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿದೆ. ನಿಯಂತ್ರಣ ಕೊಠಡಿಯು ದಿನದ 24 ಗಂಟೆಯೂ ಮುಂಗಾರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲಿದೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಹಾಗೂ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ರಜೌರಿ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದರು. ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ಪ್ರವಾಹದಿಂದ ಸಂತ್ರಸ್ತರಾದ ಜನರ ಸುರಕ್ಷತೆ ಮತ್ತು ಭದ್ರತೆ ಖಾತ್ರಿಪಡಿಸಲು ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯ ಅಗತ್ಯ ನೆರವು ನೀಡುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಅವರು ಇಂದು ಬೆಳಗ್ಗೆ ನವದೆಹಲಿಯಲ್ಲಿ ತಾಂಜಾನಿಯಾದ ಸಂಯುಕ್ತ ಗಣರಾಜ್ಯದ ಅರೆ ಸ್ವಾಯತ್ತ ಪ್ರದೇಶವಾದ ಜಾಂಜಿಬಾರ್ನ ಅಧ್ಯಕ್ಷ ಡಾ ಹುಸೇನ್ ಅಲಿ ಮ್ಯೂನಿ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಜಯಶಂಕರ್, ಉಭಯ ನಾಯಕರು ಉನ್ನತ ಶಿಕ್ಷಣ, ಸಾಮರ್ಥ್ಯ ಅಭಿವೃದ್ಧಿ, ನೀರು ಸರಬರಾಜು, ಆರೋಗ್ಯ, ಕೃತಕ ಬುದ್ದಿಮತ್ತೆ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಇತರ ಆದ್ಯತಾ ಕ್ಷೇತ್ರಗಳಲ್ಲಿ ಭಾರತ ತಾಂಜಾನಿಯಾ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ಇಂದು ನವದೆಹಲಿಯಲ್ಲಿ ಆಯೋಜಿಸಿದ್ದ ಸಂಡೇ ಆನ್ ಸೈಕಲ್ ಅಭಿಯಾನದ 82ನೇ ಆವೃತ್ತಿಯಲ್ಲಿ ಭಾಗವಹಿಸಿದ್ದರು. ದೇಶದಾದ್ಯಂತದ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಅಭಿಯಾನವು ಆರೋಗ್ಯ, ದೈಹಿಕ ಸದೃಢತೆ ಹಾಗೂ ಪರಿಸರ ಸಂರಕ್ಷಣೆಯ ಮಹತ್ವದ ಸಂದೇಶವನ್ನು ಸಾರಿದೆ ಎಂದು ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದರು. ಸೈಕಲ್ ಸವಾರಿ ಸಣ್ಣ ಪ್ರಯತ್ನವಾದರೂ ಅದರ ಪ್ರಯೋಜನಗಳು ಅಪಾರವಾಗಿವೆ. ಪ್ರತಿ ಭಾನುವಾರ ಕನಿಷ್ಠ 1 ಗಂಟೆ ಸೈಕಲ್ ಸವಾರಿ

ಜನರಿಗೆ ಮೀಸಲಿಡುವಂತೆ ಸಾರ್ವಜನಿಕರಿಗೆ ಅವರು ಕರೆ ನೀಡಿದರು. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದ ಕ್ರಾಂತಿಕಾರಿ ಯೋಧ ಮಂಗಲ್ ಪಾಂಡೆ ಅವರ ಜನ್ಮದಿನವನ್ನು ಇಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ. 1827ರ ಜುಲೈ 19ರಂದು ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯ ನಾಗ್ವಾ ಗ್ರಾಮದಲ್ಲಿ ಜನಿಸಿದ ಅವರು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ 34ನೇ ಬೆಂಗಾಲ್ ನೇಟಿವ್ ಇನ್ಫ್ಯಾಂಟ್ರಿ ಪಡೆಯ ಸೈನಿಕರಾಗಿದ್ದರು. ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಕ್ರಾಂತಿಕಾರಿ ಯೋಧರಲ್ಲಿ ಮಂಗಲ್ ಪಾಂಡೆ ಪ್ರಮುಖ ಸ್ಥಾನ ಪಡೆದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಮಂಗಲ್ ಪಾಂಡೆ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಲ್ ಪಾಂಡೆ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮಾತೃಭೂಮಿಯ ಗೌರವ ಮತ್ತು ಸ್ವಾಭಿಮಾನವನ್ನು ಕಾಪಾಡಲು ಮಂಗಲ್ ಪಾಂಡೆ ಅವರು ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಎಂದು ಹೇಳಿದರು. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026ರ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಭಾರತದ ಪಿವಿ ಸಿಂಧು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಟೋಕಿಯೋದಲ್ಲಿ ಇಂದು ನಡೆದ ಫೈನಲ್ನಲ್ಲಿ ಆತಿಥೇಯ ದೇಶದ ಹಾಗೂ ಹಾಲಿ ವಿಶ್ವ ಚಾಂಪಿಯನ್ ಅಕಾನೆ ಯಮಗುಚಿ ಅವರನ್ನು 21-17 21-17 ನೇರ ಸೆಟ್ಗಳಿಂದ ಮಣಿಸಿದ ಸಿಂಧು ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ಜಯದೊಂದಿಗೆ ಸಿಂಧು ಸುಮಾರು 2 ವರ್ಷಗಳ ಬಳಿಕ ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದು 7 ವರ್ಷಗಳ ಬಳಿಕ ಪ್ರಮುಖ ವೈಯಕ್ತಿಕ ಪ್ರಶಸ್ತಿಯನ್ನು ಗೆದ್ದ ಸಾಧನೆಯನ್ನು ದಾಖಲಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ನಿರ್ಣಾಯಕ 3ನೇ ಪಂದ್ಯ ಇಂದು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. 3 ಪಂದ್ಯಗಳ ಈ ಸರಣಿಯಲ್ಲಿ ಉಭಯ ತಂಡಗಳು 1-1 ಸಮಬಲ ಸಾಧಿಸಿವೆ. ಬ್ರಿಟನ್ ಪ್ರವಾಸದಲ್ಲಿ ಮೊದಲ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿರುವ ಭಾರತ ತಂಡ ಇಂದಿನ ಪಂದ್ಯದಲ್ಲಿ ಜಯ ಸಾಧಿಸಿ ಪ್ರವಾಸವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸುವ ಗುರಿ ಹೊಂದಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ 2026ರ ಅಂತಿಮಘಟ್ಟ ತಲುಪಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ಇಂದು ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರುಭಾಗವಹಿಸುವಿಕೆ. 3 ರಾಷ್ಟಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆ ಮೋಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, 100 ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿವಿ ಸಿಂಧು. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬರ ಪರಿಹಾರ, ಕುಡಿಯುವ ನೀರು ಪೂರೈಕೆಗೆ ಕ್ರಮ ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ದ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ. ಆಗಸ್ಟ್ 7ರಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ, ಕುಡಿಯುವ ನೀರು ಪೂರೈಕೆ ಹಾಗೂ ಕೃಷಿ ಚಟುವಟಿಕೆಗಳ ಕುರಿತಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಬರದ ತೀವ್ರತೆಯ ಬಿಸಿ ಸಾರ್ವಜನಿಕರಿಗೆ ತಟ್ಟದಂತೆ ಆಡಳಿತ ವ್ಯವಸ್ಥೆ ತಳಮಟ್ಟದಲ್ಲಿ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಸರ್ಕಾರದ ಎಲ್ಲಾ ಪರಿಹಾರ ಕ್ರಮಗಳು ಜನರನ್ನು ನೇರವಾಗಿ ತಲುಪಬೇಕು ಎಂದು ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ರೈತರ ಹಿತರಕ್ಷಣೆಗೆ ಆದ್ಯತೆ ನೀಡಿದ ಮುಖ್ಯಮಂತ್ರಿಗಳು ಫ್ರೂಟ್ಸ್ ತಂತ್ರಾಂಶದ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರ ವಿವರಗಳನ್ನು ಸಿದ್ದವಾಗಿಟ್ಟುಕೊಂಡು ಬೆಳೆಹಾನಿ ಸಮೀಕ್ಷೆಯನ್ನು ತಕ್ಷಣವೇ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು. ಯಾವುದೇ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ವಂಚಿತನಾಗಬಾರದು ಎಂದು ಸ್ಪಷ್ಟಪಡಿಸಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೆ ವಿಮೆ ಮಾಡಿಸುವಂತೆ ಪ್ರೇರೇಪಿಸಲು ಅಧಿಕಾರಿಗಳಿಗೆ ತಿಳಿಸಿದರು. ಯಾವುದೇ ಹಳ್ಳಿ ಅಥವಾ ನಗರದ ವಾರ್ಡ್ಗಳಲ್ಲಿ ನೀರಿನ ತೊಂದರೆ ಉದ್ಭವಿಸಬಾರದು ಎಂದ ಅವರು, ಅಗತ್ಯವಿದ್ದೆಡೆ ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ಅಥವಾ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಬೇಕು, ಆದರೆ ವಿತರಣೆಗೆ ಮುನ್ನ ನೀರಿನ ಗುಣಮಟ್ಟವನ್ನು ಕಡ್ಡಾಯವಾಗಿ ತಪಾಸಣೆ ನಡೆಸಿ ಕಲುಷಿತ ನೀರಿನಿಂದ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು, ಜತೆಗೆ ಮಳೆ ನೀರು ಕೊಯ್ಲಿನ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚಿಸಿದರು. ಇನ್ನು ಹಸಿವು ನೀರಡಿಕೆಯಿಂದ ಯಾವುದೇ ಜಾನುವಾರು ಮರಣ ಹೊಂದದಂತೆ ಅಗತ್ಯವಿರುವ ಕಡೆಗಳಲ್ಲೆಲ್ಲ ತಕ್ಷಣವೇ ಮೇವಿನ ಬ್ಯಾಂಕ್ ಹಾಗೂ ಗೋಶಾಲೆಗಳನ್ನು ತೆರೆಯಲು ಆದೇಶಿಸಿದರು. ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯದ ನೇರ ಪ್ರಸಾರ ವೀಕ್ಷಿಸುವ ವೇಳೆ ಫುಟ್ಬಾಲ್ ಅಭಿಮಾನಿಗಳು ತಾಳ್ಮೆಯಿಂದ ಇರುವ ಜೊತೆಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಯುವ ಪೀಳಿಗೆ ಹಾಗೂ ಕ್ರೀಡಾಪ್ರೇಮಿಗಳ ಆಶಯ ಮತ್ತು ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ರಾಜ್ಯ ಸರ್ಕಾರ ಫೈನಲ್ ಪಂದ್ಯದ ನೇರ ಪ್ರಸಾರ ಸುಲಭಗೊಳಿಸಲು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಮುಂಜಾನೆ 3:30ರವರೆಗೆ ತೆರೆದಿರಲು ಈಗಾಗಲೇ ವಿಶೇಷ ಅನುಮತಿ ನೀಡಿದೆ.

0: ಎಂದು ಮಾಧ್ಯಮಗಳಿಗೆ ತಿಳಿಸಿದರು. ಪಂದ್ಯ ವೀಕ್ಷಣೆಯ ಉತ್ಸಾಹದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಬೆಂಗಳೂರಿನವರ ಜೀವನ ಗುಣಮಟ್ಟ ಸುಧಾರಿಸಲು ಹಾಗೂ ನಗರದಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ದವಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ ಬಿಡಿಎ ಎನ್ಟಿಎ ಬಡಾವಣೆಯಲ್ಲಿ ಅಭಿವೃದ್ದಿಪಡಿಸಿರುವ ನೂತನ ಉದ್ಯಾನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾಗರಿಕರಿಗೆ ಉತ್ತಮ ಪರಿಸರ ಒದಗಿಸುವ ನಿಟ್ಟನಲ್ಲಿ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ. ಸ್ಥಳೀಯ ನಿವಾಸಿಗಳ ಬೇಡಿಕೆಯನ್ನು ಸಾಕಾರಗೊಳಿಸಲಾಗಿದೆ. ಇಂತಹ ಉದ್ಯಾನಗಳು ಮಕ್ಕಳ ಆಟೋಟಗಳಿಗೆ, ಹಿರಿಯ ನಾಗರಿಕರ ನಡಿಗೆಗೆ ಅತ್ಯಗತ್ಯ ಸಾರ್ವಜನಿಕ ಸ್ಥಳಗಳಾಗಿವೆ ಎಂದು ತಿಳಿಸಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ಇವುಗಳಲ್ಲಿ ಕನ್ನಡಿಗರ ಸಾಧನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸುಮಂತ್ ಭಟ್ ನಿರ್ದೇಶನದ ಮಿಥ್ಯಾ ಚಲನಚಿತ್ರ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಹಾಗೂ ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಲನಚಿತ್ರ ತುಳು ಭಾಷೆಯ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಭಾಜನವಾಗಿರುವುದಕ್ಕೆ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಎಲ್ಲಾ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಇಡೀ ಚಿತ್ರತಂಡಕ್ಕೆ ಗೃಹ ಸಚಿವರು ಅಭಿನಂದನೆ ಸಲ್ಲಿಸಿದ್ದು, ಈ ಸಾಧನೆ ಕನ್ನಡ ಚಿತ್ರರಂಗದಲ್ಲಿ ಮತ್ತಷ್ಟು ಸದಭಿರುಚಿಯ ಮತ್ತು ಗುಣಮಟ್ಟದ ಚಲನಚಿತ್ರಗಳು ಮೂಡಿಬರಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಶೇಕಡ 80% ಬಿತ್ತನೆಯಾಗಿದೆ. ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಪೂರೈಸಲು ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ಸನ್ನದ್ದವಾಗಬೇಕು ಎಂದು ಸಂಸದ ಸಾಗರ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಜಿಲ್ಲಾ ಅಭಿವೃದ್ದಿ ಸಮನ್ವಯ ಮತ್ತು ಮೇಲುಸ್ತುವಾರಿ ದಿಶಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಮುಖ ಬೆಳೆಗಳಾದ ಸೋಯಾಬೀನ್, ಉದ್ದು, ಹೆಸರು ಮತ್ತು ತೊಗರಿ ಬಿತ್ತನೆ ಕಾರ್ಯ ಪ್ರಗತಿಯಲ್ಲಿದೆ. ರೈತರು ಇದೇ 31ರ ಒಳಗಾಗಿ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವಂತೆ ಕೋರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ 2026ರ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು ಆಗಸ್ಟ್ 7 ಮತ್ತು 8ರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟ ಯುವ ರಾಷ್ಟೀಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹಾಗೂ ದಕ್ಷಿಣ ವಲಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥನ್ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಎಲ್ಲ ಅರ್ಹ ಕ್ರೀಡಾಪಟುಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಕ್ರೀಡಾಪಟುಗಳು ಭಾರತೀಯ ಅಥ್ಲೆಟಿಕ್ಸ್ ಒಕ್ಕೂಟದ ಮಾರ್ಗಸೂಚಿಯಂತೆ ವಯೋಮಿತಿಯ ಮಾನದಂಡಗಳನ್ನು ಹೊಂದಿರಬೇಕು. 14, 18, 20 ವರ್ಷದೊಳಗಿನ ಕ್ರೀಡಾಪಟುಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆಸಕ್ತ ಹಾಗೂ ಅರ್ಹ ಕ್ರೀಡಾಪಟುಗಳು ಅರ್ಜಿ ಸಲ್ಲಿಸಲು ಇದೇ 31 ಕೊನೆಯ ದಿನಾಂಕವಾಗಿದೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸೇರಿದಂತೆ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಲಾಭ ಪಡೆಯಲು ರೈತರು ತಕ್ಷಣವೇ ಫ್ರೂಟ್ ಐಡಿ ಹಾಗೂ ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಹಾಯಕ ಕೃಷಿ ನಿರ್ದೇಶಕ ಶ್ರೀಧರಂ ಮೂರ್ತಿ ತಿಳಿಸಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ದಾವಣಗೆರೆ ತಾಲೂಕಿನಲ್ಲಿ 9,545 ರೈತರು ಇದುವರೆಗೂ ಫ್ರೂಟ್ ಐಡಿ, ಇಕೆವೈಸಿ ಹಾಗೂ ಅದರ ಮುಂದುವರಿದ ಭಾಗವಾದ ಸೆಂಟ್ರಲ್ ಐಡಿ ಮಾಡಿಸದೇ ಬಾಕಿ ಉಳಿದಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಕಿಸಾನ್ ಬೆಳೆ ವಿಮೆ ಹಾಗೂ ರಾಜ್ಯ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳು ಹಾಗೂ ಪ್ರೋತ್ಸಾಹಧನಗಳನ್ನು ಪಡೆಯಲು ಈ ಗುರುತುಗಳು ಕಡ್ಡಾಯವಾಗಿವೆ ಎಂದು ಅವರು ತಿಳಿಸಿದ್ದಾರೆ.
4: ದಾವಣಗೆರೆ ತಾಲೂಕಿನ ಸುಮಾರು 9,545 ರೈತರು ಫ್ರೂಟ್ ಐಡಿ, ಇಕೆವೈಸಿ ಮತ್ತು ಅದರ ಮುಂದುವರೆದ ಭಾಗ ಸೆಂಟ್ರಲ್ ಐಡಿ ಮಾಡದೇ ಇರುವುದು ನಮಗೆ ಮಾಹಿತಿ ಇದೆ. ಆದುದರಿಂದ ದಯವಿಟ್ಟು ರೈತರು ಕೂಡಲೇ ತಮ್ಮ ಸಮೀಪದ ಗ್ರಾಮವನ್ ರೈತ ಸಂಪರ್ಕ ಕೇಂದ್ರಗಳು, ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಪಶು ಇಲಾಖೆ, ರೇಷ್ಮೆ ಇಲಾಖೆ, ಮೀನುಗಾರಿಕಾ ಇಲಾಖೆ, ಸಹಕಾರ ಇಲಾಖೆಗಳಿಗೆ ಸಂಪರ್ಕಿಸಿ ಈ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತದ್ದು ತಮಗೆ ತಿಳಿಯಪಡಿಸುತ್ತೇನೆ.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಚುರುಕಿನಿಂದ ಸಾಗಿದ್ದು, ಈಗಾಗಲೇ ಶೇಕಡ 67

ರಷ್ಟು ಗಣತಿ ನಮೂನೆಗಳ ದತ್ತಾಂಶ ದಾಖಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ನಗರದ ಒನಕೆ ಓಬವ್ವ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೊಬೈಲ್ ಫೋನ್ ಟಾರ್ಚ್ ಲೈಟ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾರ್ವಜನಿಕರು ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸಹಕರಿಸಬೇಕೆಂದು ಕೋರಿದರು. ಎಸ್ಐಆರ್ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜುಲೈ 17ರ ಸಂಜೆಯ ವೇಳೆಗೆ ಗಣತಿ ನಮೂನೆ ವಿತರಣೆ ಶೇಕಡ 100ರಷ್ಟು ಪೂರ್ಣಗೊಂಡಿದೆ. ಜೂನ್ 16ಕ್ಕೆ ಅನ್ವಯವಾಗುವಂತೆ 10,69,504 ಮತದಾರರಿದ್ದು, ಜುಲೈ 17ರ ಸಂಜೆಯ ವೇಳೆಗೆ ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೋಂಸ್ಟೇಗಳ ಅಧಿಕೃತ ನೋಂದಣಿ ಪ್ರಕ್ರಿಯೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈವರೆಗೂ 500ಕ್ಕೂ ಹೆಚ್ಚು ಹೋಂಸ್ಟೇ ಮಾಲೀಕರು ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯದ ಎಲ್ಲಾ ಹೋಂಸ್ಟೇಗಳ ನೋಂದಣಿಯನ್ನು ಕಡ್ಡಾಯಗೊಳಿಸಲಾಗಿದ್ದು, ನಿಯಮಾನುಸಾರ ಪ್ರತಿಯೊಬ್ಬ ನಿರ್ವಾಹಕ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಪ್ರವಾಸೋದ್ಯಮ ಇಲಾಖೆ ಆಯುಕ್ತ ವಿ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ಕಂಡುಬರುತ್ತಿರುವ ಸೂಪರ್ ಎಲ್ನಿನೋ ಹವಾಮಾನ ವೈಪರೀತ್ಯದ ಪರಿಣಾಮದಿಂದಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಹಾಗೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಸರ್ಕಾರವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರಿಗೆ ನಿಯಮಿತವಾಗಿ ಶುದ್ದ ಕುಡಿಯುವ ನೀರು ಪೂರೈಸಲು ಜಿಲ್ಲಾ ಆಡಳಿತವು ಬದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲಾ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಹಾರ, ಕುಡಿಯುವ ನೀರು ಪೂರೈಕೆಗೆ ಕ್ರಮ ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ದ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ. ಆಗಸ್ಟ್ 7ರಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

ಆಕಾಶವಾಣಿ ಭದ್ರಾವತಿ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆಯ ಗೀತೆ, ಹಾಡಿದ್ದಾರೆ ಎಚ್ ಎಂ ನಾಗರಾಜರಾವ್.

Amen.

0: ಆಕಾಶವಾಣಿ ಚಲನಚಿತ್ರ ಧ್ವನಿವಾಹಿನಿ ಬಬ್ರು ವಾಹನ ತಾರಾಗಣ ಡಾಕ್ಟರ್ ರಾಜ್ಕುಮಾರ್ ಬಿ ಸರೋಜಾದೇವಿ ಕಾಂಚನ ಜಯಮಾಲ ರಾಮಕೃಷ್ಣ ತೂಗುದೀಪ ಶ್ರೀನಿವಾಸ್ ವಜ್ರಮುನಿ ಮುಂತಾದವರು ಸಂಗೀತ ಡಿಜಿ ಲಿಂಗಪ್ಪ ಸಂಭಾಷಣೆ ಮತ್ತು ನಿರ್ದೇಶನ ಕೊಣಸೂರು ಕೃಷ್ಣಮೂರ್ತಿ ಕೇಳಿ ಬಬ್ರು ವಾಹನ ಚಿತ್ರದ ಧ್ವನಿವಾಹಿನಿ
1: ದಯ ಮಾಡಿಸ್ಬೇಕು ಪರಮಾತ್ಮ ದ್ರೌಪದಿ ಕುಶಲವೇ
2: ನಿನ್ನನುಗ್ರಹ ಪರಮಾತ್ಮ
3: ಜಯ ಜಯ ಯದುಕುಲಂ ಮೋದಿ

0: ಇದೇನು ಧರ್ಮರಾಯ, ಆಶ್ಚರ್ಯವಾಗಿದೆ. ನನ್ನ ಸ್ವಾಗತಕ್ಕೆ ಎಲ್ಲರಿಗಿಂತಲೂ ಮುಂಚೆ ಬರುತ್ತಿದ್ದ ಅರ್ಜುನ ಎಲ್ಲಿ?
1: ಅರ್ಜುನ, ಇದೇನು ರಾಜೋಚಿತವಾದ ಉಡುಪುಗಳನ್ನು ಬಿಟ್ಟು ಹೀಗೆ ಬಂದಿದ್ಯಾ ನನ್ನ ಸ್ವಾಗತಕ್ಕೆ?
0: ಅಪ್ಪಣೆ ಪಡೆದು ತೀರ್ಥಯಾತ್ರೆ ಹೋಗೋದಕ್ಕೆ.
1: ತೀರ್ಥಯಾತ್ರೆ?
0: ಇದೇನು ಅರ್ಜುನ, ಮುದುಕನಾದ ಮೇಲೆ ಮಾಡಬೇಕಾದ ತೀರ್ಥಯಾತ್ರೆನ ಈ ತುಂಬು ಯೌವನದಲ್ಲಿ ಯಾಕಯ್ಯ?
2: ಅಪರಾಧದ ಪ್ರಾಯಶ್ಚಿತ್ತಕ್ಕೆ ಪರಮಾತ್ಮ.
0: ಅಪರಾಧ?
1: ನಿನ್ನಿಂದ?
2: ಹೌದಣ್ಣ, ದೇಶದ ಹಿತಾರ್ಥವಾಗಿ ಅನೇಕ ಜನ ಭೂಸುರರು ಯಜ್ಞ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಅವರು ಹವನ ಹೋಮಗಳಲ್ಲಿ ಮಗ್ನರಾಗಿರುವಾಗ ಕೆಲವು ಜನ ದುರ್ಯೋಧನ ಕಡೆ ಕಳ್ಳರು ಅವರ ಹಸುಗಳನ್ನ ಅಪಹರಿಸಿಕೊಂಡು ಹೋದರು. ಅವುಗಳನ್ನ ಬಿಡಿಸ್ಕೊಂಡು ಬರೋದಕ್ಕೆ ಬಿಲ್ಲು ಬಾಣ ಬೇಕಾಗಿತ್ತು. ತಗೊಳ್ಳೋದಕ್ಕೆ ಶಸ್ತ್ರಾಗಾರದ ಕಡೆ ಹೋದಾಗ,
3: ಓ ದ್ರೌಪದಿಯನ್ನು ನಾನು ಏಕಾಂತದಲ್ಲಿದ್ದದ್ದು ಕಣ್ಣಿಗೆ ಬಿತ್ತೇನು? ದೊಡ್ಡವರು ಏಕಾಂತದಲ್ಲಿರೋ ಸ್ಥಳಕ್ಕೆ ಚಿಕ್ಕವರು ಹೋದರೆ ತಪ್ಪೇನೂ ಇಲ್ಲ.
0: ಚಿಕ್ಕವರು ಏಕಾಂತವಾಗಿರೋ ಸ್ಥಳಕ್ಕೆ ದೊಡ್ಡವರು ಹೋಗಬಾರದು ಅಲ್ವೇ ಧರ್ಮರಾಯ?
3: ಅದು ಅಲ್ಲದೆ ನಾವಲ್ಲಿದ್ದದ್ದು ನಿನಗೆ ಗೊತ್ತೂ ಇರಲಿಲ್ಲ, ಆದ್ರಿಂದ ನಿನ್ ತಪ್ಪೇನೂ ಆಗಿಲ್ಲ. ನೀನ್ ತೀರ್ಥಯಾತ್ರೆ ಹೋಗಬೇಕಾದೂ ಇಲ್ಲ.
2: ಕ್ಷಣಸಣ್ಣ, ನಾನು ಹೋಗಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ.
0: ಸರಿ, ನೀ ನಿರ್ಧರಿಸಿದಿ. ಧರ್ಮರಾಯ, ಅಪ್ಪಣೆ ಕೊಡು.
3: ನಿನ್ ಮೆಚ್ಚಿ ಕೃಷ್ಣ.
2: ಪಾರ್ಥ,
3: ಹೋಗಿ ಬಾ.
0: ಕಲ್ಯಾಣ ಮತ್ತು ಕಲ್ಯಾಣ ಮತ್ತು ಕಲ್ಯಾಣ ಮತ್ತು
2: ಇದೇನು ಕೃಷ್ಣ, ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು ಅಂತ ಮೂರು ಸಲ ಆಶೀರ್ವಾದ ಮಾಡಿದೆ?
0: ನಿನ್ನ ತೀರ್ಥಯಾತ್ರೆ ಕಲ್ಯಾಣಮಯವಾಗಲಿ ಅಂತ.
2: ಪರಮಾತ್ಮ, ಅಣ್ಣ ಅಣ್ಣ ಭೀಮಸೇನ,
4: ಹೋಗಿ ಬಾ ಪಾರ್ಥ, ಹೋಗಿ ಬಾ. ಎಚ್ಚರ ಎಚ್ಚರ.
5: ಅಪ್ಪಣೆ ಆದ್ರೆ ಪಾರ್ಥ ಜೊತೆಯಲ್ಲಿ ನಾನು.
0: ಆಹಾ, ನಿನ್ನನ್ ಕರ್ಕೊಂಡು ಹೋದ್ರೆ ಪರಚೋ ಬೇಕನ್ ಬೆನ್ನಿ ಕಟ್ಕೊಂಡು ಹಾಗಿರುತ್ತೆ.
5: ಏನೋ ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರೋ ಹಾಗೆ.
2: ಬರ್ಲಿ ಬಿಡು ಕೃಷ್ಣ.
0: ಆಗ್ಲಿ, ಹೋಗಿ ಬಾ. ಶುಭಮಸ್ತು.

0: ಪೂಜ್ಯರೆ, ಇದು ಯಾವ ದೇಶ? ಇದು ಕೊಡಿಯರು ಯಾರು? ಇಲ್ಲಿ ಕಾಲು ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿದ್ದಾರೆಯೇ?
1: ಪ್ರಜೆಗಳೆಲ್ಲರೂ ಕ್ಷೇಮವಾಗಿಯೇ ಇದ್ದಾರೆ. ಆದರೆ ಅರ್ಧದೆಲ್ಲ ಯಾಕೆ ನಿಲ್ಸಿದ್ರೆ? ಪೂರ್ತಿ ಹೇಳಿ, ಸ್ಥಳ ಪುರಾಣ ಇತಿಹಾಸ ಎಲ್ಲ ತಿಳ್ಕೊಳ್ಳೋಣ.
2: ಸರಿ, ಬಿಲ್ಲು ಬಾಣ ಹಿಡ್ಕೊಂಬಂದಿರೋ ತಾವುಗಳು
0: ಜ್ಞಾನಾರ್ಜನೆಗಾಗಿ ನಾನಾ ದೇಶಗಳನ್ನ, ತೀರ್ಥಗಳನ್ನ, ಕ್ಷೇತ್ರಗಳನ್ನ ಸಂದರ್ಶನ ಮಾಡ್ತಾ ತಿರುಗಾಡ್ತಾ ಇರೋ ಯಾತ್ರಿಕರು.
2: ಇದೊಂದು ಮಹಾಕ್ಷೇತ್ರವೇ ಮಣಿಪುರ ಅಂತ ಹೆಸರು. ಇದಕ್ಕೆ ಒಡೆಯರು ಮಹಾರಾಜ ಚಿತ್ರಸೇನ. ಗಂಡು ಸಂತಾನವಿಲ್ಲದೆ ಇರುವ ಒಬ್ಬ ಮಗಳನ್ನೇ ಗಂಡು ಮಗನ ಹಾಕಿ ಸಾಕ್ತಾ ಇದ್ದಾರೆ. ಆಕೆ ಹೆಸರು ಚಿತ್ರಾಂಗದ.
0: ಹೆಸರು ಮಣಿಪುರ, ಚಿತ್ರಸೇನ, ಚಿತ್ರಾಂಗದ.

0: ಮಿತ್ರ, ಮುಂದಿನ ಕ್ಷೇತ್ರಕ್ಕೆ ಹೋಗೋದು ಯಾವಾಗ?
1: ನನಗೇನೋ ಇಲ್ಲ, ಪ್ರಕೃತಿ ವಾತಾವರಣ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಸ್ಥಳ ಬಿಟ್ಟೋಗೋದಕ್ಕೆ ಮನಸ್ಸು ಬರೋದಿಲ್ಲ ಮಿತ್ರ.
2: ಬಿಡು ದಾರಿ.

0: ಏನ್ ಹಾಕ್ ನೋಡ್ತಿದ್ದೀಯ? ನಿನಗೆ ಹೇಳಿದ್ದು ದಾರಿ ಬಿಡು ಅಂದ್ರೆ.
1: ಈ ಚಂದ್ವೇಶದಲ್ಲಿ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದೀಯ. ದಾರಿ ಬಿಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ.
0: ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನನ್ನ ಯಾರು ಅಂತ ತಿಳ್ಕೊಂಡಿದೀಯ? ಈ ದೇಶದ ರಾಜ್ಕುಮಾರಿ.
1: ಕೇಳಿದೀವಿ ಕೇಳಿದೀವಿ. ಚಿತ್ರ ಆಗಿದೆ.
0: ನಿಧಾನ ಆದ್ರೆ ಬೇಟೆ ತಪ್ಪೋಗುತ್ತೆ. ದಾರಿ ಬಿಡು.
1: ಅದನ್ನು ಹೊಡಿಯೋದಕ್ಕೆ ಬೆನ್ನ ಹತ್ತು ಹೋಗ್ಬೇಕೆ?
0: ಮತ್ತೆ ಇಲ್ಲಿಂದನೇ ಹೊಡಿಯಕ್ ಸಾಧ್ಯವೇನು?
1: ಹೊಡೆದು ತೋರಿಸ್ಲೇನು. ಕೊಡು ಬಿಲ್ಲು ಬಣ್ಣ.

0: ಹೀಗೆ ನೇರವಾಗಿ ಹೋಗು, ನಿನ್ ಹುಲಿ ಸತ್ತು ಬಿದ್ದಿರುತ್ತೆ.
1: ಆಹಾ ಮಹಾ ಬಿಲ್ಲಾಳು,

0: ಗಾಳಿ ಸ್ವೀಕಾರ ಕೇಳಿ. ಬಾಣ ಹೂಡಿ
1: ಬೇಟೆನ ಕೊಲ್ಲೋದು ಅಂದ್ರೆ
2: ಸಾಮಾನ್ಯರಿಗೆ ಸಾಧ್ಯವಿಲ್ಲ, ಆತ ಅರ್ಜುನನೇ ಇರಬೇಕು.
0: ಹೌದು ಅಪ್ಪಾಜಿ,
1: ಆ ಟಿವಿ, ಆ ನಡೆ, ಆ ಶಕ್ತಿ ಇವನ್ನೆಲ್ಲ ತೂಗ್ ನೋಡಿದ್ರೆ ಸಂದೇಹವೇ ಇಲ್ಲ.
2: ವಿಚಾರ ಮಾಡೋಣ, ಆತ ಅರ್ಜುನನೇ ಆಗಿದ್ರೆ ಅರಮನೆ ಕರ್ತಂದು ಔತ್ನ ಮಾಡೋಣ.
1: ಹಾಗೆ ಆಗ್ಲಿ ಅಪ್ಪಾಜಿ.

0: ಯಾರು ನೀನು? ಯಾವ್ದು ಇಲ್ಲೋಕ? ಮಾತಾಡೋಕ್ ಬರೋದಿಲ್ಲ.
1: ನಾನು ನಾಗರಾಜನ ಮಗಳು ಉಲುಚಿ.
0: ಉಲುಚಿ, ನಾನಿಲ್ಲಿ ಹ್ಯಾಂಗ್ ಬಂದೆ? ಕರ್ಕೊಂಡು ಬಂದವ್ರು ಯಾರು?
1: ನಾನೇ.
0: ನೀನೇ? ಕಾರಣ? ನಿನಗೆ ವಿವಾಹವಾಗಿದೆಯೇ? ಆಗಿದೆ.

0: ಕಾಣದ ಮನುಷ್ಯನ ಕಾಮಿಸೋದು ತಪ್ಪಲ್ಲವೇ?
1: ನನ್ನ ಮನಸ್ಸನ್ನು ಕದ್ದಿದ್ದು ನಿಮ್ ತಪ್ಪಲ್ವೇ?
0: ನಾನು ಯಾವಾಗ ನಿನ್ನ ಮನಸ್ಸನ್ನು ಕದ್ದೆ? ನಾನು ಯಾವಾಗ ನಿನ್ನ ನೋಡಿದೆ?
1: ನೀವು ನೋಡ್ಲಿಲ್ಲ, ನಾನೇ ನಿಮ್ಮನ್ನು ನೋಡಿದೆ.
0: ಯಾವಾಗ?
1: ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಪ್ರತ್ಯಕ್ಷ ಕಂಡೆ. ಈ ದೇಹ ಕುಸುಮನ ನಿಮ್ಮ ಚರಣಕ್ಕೆ ಅರ್ಪಿಸಿ ಕೃತಾರ್ಥರಾಗಿರ್ಬೇಕು ಅಂತ ನಿರ್ಧರಿಸಿದೆ.
0: ಕೋಮಲವಾದ ದೇಹ ಕುಸುಮನ ಅರ್ಪಿಸೋದು ಚರಣಕ್ಕಲ್ಲ, ಹೃದಯಕ್ಕೆ ಅಲ್ವೇ?

0: ಯಾರು ಹುಡುಕ್ತಾ ಇದ್ದೀರಿ ರಾಜಕುಮಾರಿ?
1: ಇಲ್ಲಿದ್ದ ಯಾತ್ರಿಕರಲ್ಲಿ.
0: ಏನ್ ಹೇಳಿದ್ದಾಯಿ? ಸ್ನಾನಕ್ಕೆ ಅಂತ ಹೊಳೆಲಿ ಇಳಿದಾಗ ಕಾಲ್ ಜಾರಿ ಮುಳುಗೋದ್ರು.
1: ಮುಳುಗೋದ್ರು?
0: ಹೌದು ತಾಯಿ, ಹೌದು. ಆತನು ಹುಡುಕೋದಿಕ್ಕೆ ಪ್ರಯತ್ನ ಪಟ್ಟು ಆತನ ಸ್ನೇಹಿತರು ಮುಳುಗೋದ?
1: ಇಲ್ಲ, ನಾನ್ ನಂಬಲ್ಲ. ಶ್ರೀಕೃಷ್ಣನ ಪರಮ ಸ್ನೇಹಿತನು ವೀರಾಧಿ ವೀರನು ನೀರಿನಲ್ಲಿ ಮುಳುಗೋದ ಅಂದ್ರೆ ಯಾರ್ ನಂಬ್ತಾರೆ?
0: ಕಣ್ಣಿಂದ ಕಂಡ ಸತ್ಯ ತಾಯಿ, ಅರಿಕೆ ಮಾಡಿಕೊಂಡೆ.
1: ಇದರಲ್ಲಿ ಏನೋ ಗುಟ್ಟಿರಬೇಕು. ಯಕ್ಷ ರಾಕ್ಷಸರು ಜಲಕನ್ಯರು ಹೂಡಿರೋ ತಂತ್ರ ಇರಬೇಕು, ಅಥವಾ ಆ ಧೀರನಿಗೆ ಮನಸೋತಿರೋ ಈ ಚಿತ್ರಾಂಗದಿಯ ಪ್ರೇಮ ಚಲವಾದದ್ದೋ ನಿಶ್ಚಲವಾದದ್ದೋ ಅನ್ನೋ ಪರೀಕ್ಷೆಗೋಸ್ಕರ ಪರಮೇಶ್ವರನ ಹೂಡಿರೋ ಸಂಚಿರಬೇಕು. ಭಗವಂತ, ನಿನ್ನ ಸಾಕ್ಷಿಯಾಗಿ ನಾನಾತನಿಗೆ ಮನಸ್ಸು ಒತ್ತಿದ್ದೇನೆ, ಪತಿಯಂತ ಮನಸಾರ ಬರ್ತಿದ್ದೇನೆ. ಇದು ಸತ್ಯ, ಸತ್ಯ, ಸತ್ಯ.
0: ಹೀಗೆ ಸಂಕಟ ಪಡ್ತಾ ಇದ್ರೆ ಏನು ಪ್ರಯೋಜನ ತಾಯಿ? ಮಹಾರಾಜರು ತಿಳಿಸೋಣ, ಬನ್ನಿ.
1: ತಿಳಿಸಬೇಕಾದ್ದು ಎಲ್ಲ ತಿಳಿದ ಈ ಜಗದೀಶ್ವರನಿಗೆ ನನ್ನ ನಿಶ್ಚಲ ಪ್ರೀತಿಯ ಫಲವಾಗಿ ಆ ನನ್ನ ಪ್ರಾಣೇಶ್ವರನ ಜೀವ ಸಹಿತ ದರ್ಶನ ಕೊಡಲೇಬೇಕು, ಅಥವಾ ಈ ಜೀವ ಆತನ ಸನ್ನಿಧಿಯನ್ನು ಸೇರಲೇಬೇಕು. ಅಲ್ಲಿಯ ತನಕ ಈ ಶಿವನ ಸನ್ನಿಧಿಯನ್ನು ಬಿಟ್ಟು ನಾನು ಬರಲಾರೆ. ಹೋಗಿ, ನೀವೆಲ್ಲ ಹೋಗಿ. ಶಂಭೋ ಶಂಕರ. ಸ್ವಾಮಿ, ನಾಗಲೋಕದಲ್ಲಿ ದಾಳಿಂಬೆ ಗಿಡಗಳು ಇಲ್ಲ ಅಂತ ನಡೀತಾ ಇದ್ದೀರಾ?
0: ಇರಬಹುದು, ಆದ್ರೆ ಆ ಗಿಡಗಳ ರುಚಿನೇ ಬೇರೆ, ಇವುಗಳ ರುಚಿಯೇ ಬೇರೆ.
1: ಅಂದ್ರೆ ಈ ಗಿಡಗಳು ಬಿಡೋ ಹಣ್ಣಲ್ಲಿ ಅಮೃತ ಇರುತ್ತೆ?
0: ಬರೀ ಅಮೃತ ಅಷ್ಟೇ ಅಲ್ಲ, ನನ್ನ ಪಂಚ ಪ್ರಾಣವೇ ಇವುಗಳಲ್ಲಿರುತ್ತೆ. ನಾನಿಲ್ಲೇ ಇರಲಿ, ಹೇಗೆ ಇರಲಿ, ಯಾವತ್ತಿವು ಹತ್ಕೊಂಡು ಉರಿಯುತ್ತವೋ ಆವತ್ತೇ ನನ್ನ ಅವಸಾನ.
1: ಸ್ವಾಮಿ, ಶಾಂತಂ ಪಾಪಂ, ಶಾಂತಂ ಪಾಪಂ. ಇವತ್ತು ಯಾಕೋ ನಿಮ್ಮ ಮಾತುಗಳು ವಿಚಿತ್ರವಾಗಿವೆ. ನನ್ ಮೇಲಾಗ್ಲಿ, ನಾಗಲೋಕದ ಮೇಲಾಗ್ಲಿ ಬೇಸರ ಬಂತೆ.
0: ಎಲ್ಲಿಯಾದ್ರೆ ನಾನಿಲ್ಲಿ ಆನಂದವಾಗಿ ಕಾಲ ಕಳೀತಾ ಇದ್ದೆ.
1: ಹೇಳಿ, ನನ್ ಬಿಟ್ಟಿಯಲ್ಲೂ ಹೋಗೋದಿಲ್ಲ ತಾನೆ ಸ್ವಾಮಿ?
0: ಎರಡು ಜೀವಗಳು ಒಂದಾಗಿರುವಾಗ ಬಿಟ್ಟು ಹೋಗೋ ಮಾತು ಯಾಕೆ?
2: ಬಿಡಲೇಬೇಕು ಅರ್ಜುನ, ನಿನಗೋಸ್ಕರ ಇನ್ನೂ ಎರಡು ಜೀವಗಳು ಕಾತರಿಸ್ತಾ ಇದೆ.

0: ಗಂಡು ಕೊಟ್ಟು ಬೇಟೆಯಾಡ್ತಾ ಇದ್ದೆ ನೀನು. ಸಾಮಾನ್ಯ ಸ್ತ್ರೀ ಹಾಗೆ ಕಣ್ಣೀರ್ ಹಾಕುವಂತಹ ಪ್ರಸಂಗವಾದ್ರೆ ಏನು ಬಂತು? ರಾಜಭೋಗನ ತೊರೆದು ಒಂಟಿಯಾಗಿ ನೀನಿಲ್ಲಿ.
1: ನನ್ನ ಸ್ವಾಮಿಯ ಅನುಗ್ರಹಕ್ಕೆ.
0: ಯಾರು ನಿನ್ನ ಸ್ವಾಮಿ? ಗಂಗಾಧರನಾದ ಶಂಕರನು, ಮುರಳೀಧರನಾದ ನನ್ನ ಗೋಪಾಲನು.
1: ಅವರಿಬ್ಬರಿಗೂ ಭಕ್ತನಾಗಿ ನನ್ನೆದುರಿಗೆ ನಿಂತು ಮಾತಾಡ್ತಿರುವ ಈ ನನ್ನ ಸ್ವಾಮಿ ಅನುಗ್ರಹಕ್ಕೆ. ಕೀರ್ತಿ ಕೇಳೇ ಮನಸ್ಸು ಕೊಟ್ಟಿದ್ದೆ. ಮುಖ ಕಂಡು ಮಾತಾಡಿದ ಮೇಲೆ ಅರ್ಪಣೆ ಮಾಡಿದೆ.
0: ನನ್ನ ಮೇಲೆ ಅಷ್ಟೊಂದು ಪ್ರೀತಿಯೇ ನಿನಗೆ?
1: ಪ್ರೀತಿನೋ ಭಕ್ತಿನೋ ನನಗೆ ತಿಳಿದು, ಆದ್ರೆ ಇಷ್ಟು ಮಾತ್ರ ಬಲ್ಲೆ, ಈ ಪಾರ್ಥ ನಗಲೆ ಈ ಪ್ರಾಣ ಉಳಿಯೋದಿಲ್ಲ.
0: ಈ ನಿನ್ನ ನಿರ್ಧಾರ ಸಫಲವಾಗೋದಕ್ಕೋಸ್ಕರ ಭಗವಂತನೇ ನನ್ನ ಎಚ್ಚರಿಸಲು ಕರೆತಂದ ಅಂತ ಕಾಣಿಸುತ್ತೆ. ಇದು ಅವನ ಇಚ್ಛೆಯೋ ಏನೋ. ಬಾ ಶಂಕರ, ಪರಮೇಶ್ವರ, ಸರ್ವಸಾಕ್ಷಿ.

0: ಆದ ನಿನ್ನ ಸಮ್ಮುಖದಲ್ಲಿ ಈ ಚಿತ್ರಾಂಗದಿಯನ್ನ ನನ್ನ ಪತ್ನಿಯಾಗಿ ಸ್ವೀಕರಿಸ್ತೀನಿ.
1: ಧನ್ಯಳಾದೆ ಪ್ರಭು, ಧನ್ಯಳಾದೆ.

0: ಲಕ್ಷ್ಮಿ. ಸುಭದ್ರ ಎಲ್ಲಿ?
1: ಒಳಗಡೆ ಇದ್ದಾಳೆ. ಸುಭದ್ರ
2: ಏನಿತ್ತಿಗೆ?
0: ಸುಭದ್ರ, ನಿನಗೊಂದು ಸಮಾಚಾರ ತಿಳಿಸುವುದಕ್ಕೋಸ್ಕರ ಅಣ್ಣ ಬಲರಾಮ ಬಂದಿದ್ದಾರೆ.
3: ನಿನಗೆ ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ದೀನಿ.
1: ವರ
0: ನಿರ್ಧರಿಸಿದ್ದಾರೆ ರುಕ್ಮಿಣಿ.
1: ಯಾರು?
4: ಸಕಲ ವೈಭೋಗದಿಂದ ಮೆರೀತಾ ಇರೋ ದುರ್ಯೋಧನ.
0: ಆ ವಿಷಯ ಮಾತಾಡ್ಕೊಂಡು ಬರೋದಕ್ಕೋಸ್ಕರ ಅಣ್ಣ ಹಸ್ತಿನಾವತಿ ಹೊರಟಿದ್ದಾರೆ. ಅಣ್ಣ ಹೋಗಿ ಬನ್ನಿ. ಶುಭಮಸ್ತು.
3: ಕೃಷ್ಣ, ತಂಗಿಗೆ ಒಡವೆ ವಸ್ತು ಏನೇನು ಬೇಕೋ ಎಲ್ಲ ಸಿದ್ಧ ಮಾಡಿರು.
1: ಅಣ್ಣ, ಈ ಮದುವೆ ನಿನಗೆ ಸಮ್ಮತವೇ? ಇವಳ ಮನಸ್ಸು ಯಾರ ಮೇಲಿದೆ ಅಂತ ನಿಮಗೆ ಗೊತ್ತಿಲ್ವೇ?
0: ನಮ್ಮೆಲ್ಲರ ಮನಸ್ಸು ಅರ್ಜುನನ ಮೇಲೆಯೇ ಇದೆ. ಆದರೆ ನಮ್ಮಣ್ಣನ ಮನಸ್ಸು ಮಾತ್ರ ದುರ್ಯೋಧನನ ಮೇಲಿದೆ.
1: ದೊಡ್ಡಣ್ಣನ ಹಾಗೆ ನೀನು ಹಠ ಹಿಡಿದ್ರೆ ದುರ್ಯೋಧನ ಲಗ್ನ ಆಗೋದು ನನ್ನಲ್ಲ, ನನ್ನ ಹೆಣನ. ಕೇಳಿದ್ರ ಅವನ ನಿರ್ಧಾರ?
0: ಏನ್ ನಡೀಬೇಕು ಅದು ನಡೆಯುತ್ತೆ. ಅರ್ಜುನ
2: ಸ್ವಾಮಿ, ಅರಮನೆಗೆ ಹೋಗಣ್ವೆ?
5: ಅರಮನೆಗೆ ನಾನು ನಗರ ಪ್ರವೇಶ ಮಾಡಬಾರ್ದು ಚಿತ್ರ.
2: ಹೋಗ್ಲೇಬೇಕು.
5: ಹೋಗ್ಲೇಬೇಕು ಕಾರಣ?
2: ಹೋಗಿ ತಂದೆಯವ್ರ ದರ್ಶನ ಮಾಡಿ ವಿಷಯ ತಿಳಿಸ್ಬೇಕು.
5: ವಿಷಯ? ಯಾವ ವಿಷಯ?
2: ಅವರು
5: ಅವರು ಹೇಳ್ ಚಿತ್ರ.
2: ಅವರು ತಾತ ಆಗೋ ವಿಷಯ.
5: ತಾತ? ಓಹೋ, ಇದು ಸಮಾಚಾರ. ಹಾಗಾದ್ರೆ ತಾವು ಇವಾಗ
0: ವತ್ಸ ಘಟೋದ್ಗಜ
4: ಅಪ್ಪಣೆ ಪ್ರಕಾರ ಸನ್ನಿಧಿಗೆ ಬಂದಿದ್ದೇನೆ. ಈ ಸೇವಕನಿಗೆ ಯಾವ ಕೆಲಸವಾಗಬೇಕು?
0: ಮಣಿಪುರದ ಉದ್ಯಾನವನದಲ್ಲಿ ಚಿತ್ರಾಂಗದ ಜೊತೆ ನಿನ್ನ ಚಿಕ್ಕಪ್ಪ ಪಾರ್ಥ ಆನಂದದಲ್ಲಿ ಮೈಮರೆತಿದ್ದಾನೆ. ಯಾವ ವಿಧವಾದ ಗಲಭೆಯೂ ಆಗದ ಹಾಗೆ, ಯಾರಿಗೂ ಗೊತ್ತಾಗದ ಹಾಗೆ ಕರ್ಕೊಂಡ್ ಬಾ.
4: ಮಣಿಪುರ ಬಲ್ಲೆ ಪ್ರಭು ಬಲ್ಲೆ.
0: ಪಾರ್ಥ, ಕಾಲ ಬರೋ ತನಕ ಉಲೂಚಿ ಚಿತ್ರಾಂಗದೇರು ನಿನ್ನ ಸ್ಮೃತಿ ಪಥದಿಂದ ದೂರವಾಗಿರಲಿ.
1: ಅಪ್ಪಾಜಿ, ಅಪ್ಪಾಜಿ.
6: ಚಿತ್ರ, ನಾನು ನಿನ್ನ ಕೊಟ್ಟ ಸ್ವಾತಂತ್ರ್ಯಕ್ಕೆ ಇದೇ ಪ್ರತಿಫಲವೇ?
1: ಇಲ್ಲ ಅಪ್ಪಾಜಿ, ಇಲ್ಲ. ನಮ್ಮ ಪವಿತ್ರ ವಂಶಕ್ಕೆ ಕಳಂಕ ತರುವಂತ ಕೆಟ್ಟ ಕೆಲಸ ನಾನೇನೂ ಮಾಡಿಲ್ಲ. ಗಾಂಧರ್ವ ರೀತಿಯಿಂದ ನನಗೆ ಮದುವೆ ಆಗಿದೆ.
6: ಯಾರ ಜೊತೆ?
1: ಯಾರನ್ನು ನಾನು ಮನಸಾರ ಪ್ರೀತಿಸಿದೆನು, ನನ್ನ ಹೃದಯದಲ್ಲಿಟ್ಟು ಆರಾಧಿಸಿದೆನು, ಆ ದಿವ್ಯ ಮಂಗಳ ಮೂರ್ತಿ.
6: ಯಾರಮ್ಮ, ಯಾರಾತ?
1: ಮಧ್ಯಮ ಪಾಂಡವ.
6: ಮಧ್ಯಮ ಪಾಂಡವ? ಹಿಂದೆ ನೀನು ಹೇಳಿದ ಮಾತುಗಳ ಆಧಾರದಿಂದ ನಾನ್ ನಂಬಹುದು, ಆದರೆ ಲೋಕ ನಂಬುತ್ತೀಯೇ?
1: ನಂಬಲೇಬೇಕಪ್ಪಾಜಿ. ಆತ್ಮ ಸಾಕ್ಷಿಯಾಗಿ ಧರ್ಮಸಮ್ಮತವಾಗಿ ನಾನು ನಡ್ಕೊಂಡಿದ್ದೀನಿ.
6: ಅದಕ್ಕೆ ಸಾಕ್ಷಿ?
1: ಗಿಡ, ಮರ, ಬಳ್ಳಿ, ಸೂರ್ಯಚಂದ್ರರು, ಅಷ್ಟ ದಿಕ್ಪಾಲಕರು.
6: ನಾವು ಹೇಳ್ತೀವಿ.
4: ಯಾರ್ ತಾವು? ನಾಗಲೋಕದ ಅರಸು ಕೌರವ್ಯ. ಇವಳು ನನ್ನ ಮಗಳು ಉಲೂಚಿ. ಚಿತ್ರಸೇನ, ನಿನ್ನ ಮಗಳ ಮಾತು ಆ ಭಗವಂತನ ಸಾಕ್ಷಿಯಾಗಿಯೂ ಸತ್ಯ.

0: ನಿರ್ಯುತ್ತಲೂ ಮುಂಚೆ ಪಾರ್ಥನಿಗೆ ಮಾವನಾಗಿರೋನು ನಾನು. ನನ್ನ ಮಗಳ ಹಾಗೆ ನಿನ್ನ ಮಗಳು ಸಹ ಪಾರ್ಥನ ಕೈ ಹಿಡಿದಿರೋದು ಸತ್ಯ.
1: ತಂಗಿ,
0: ಮಹಾರಾಜ, ಮಂತ್ರಿಗಳೇ, ಸಾಮಂತರೇ, ನಮ್ಮೆಲ್ಲರ ಜೀವನ ಸೂತ್ರವನ್ನ ಒಂದು ಮಹಾಶಕ್ತಿಯು ಹಿಡಿದು ಆರಿಸ್ತಾ ಇದೆ. ಆ ಮಹಾಶಕ್ತಿಯೇ ನಮ್ಮ ಪಾರ್ಥನ ಈ ಸ್ಥಳದಿಂದ ಬೇರೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿದೆ. ಕಾಲ ಬರೋ ತನಕ ನೀವು ಚಿತ್ರಾಂಗದೆಯನ್ನ ಆಧರಿಸಬೇಕಾದ್ದು ನ್ಯಾಯ. ಉಲೋಚಿ, ನೀ ಇಲ್ಲೇ ಇದ್ದು ಗರ್ಭಿಣಿಯಾಗಿರೋ ನಿನ್ನ ತಂಗಿ ಯೋಗಕ್ಷೇಮನ ನೋಡು. ಮಹಾರಾಜ, ಶುಭಮಸ್ತು. ನಾ ಏನ್ ಬರ್ತೀನಿ.
2: ಸುಭದ್ರೇನ ದುರ್ಯೋಧನ ಕೊಡದೆ ಇದನ್ನ ನಿಮ್ಮಣ್ಣ ಬಲರಾಮ ನಿರ್ಧರಿಸಿದಾನ? ಸಾಧ್ಯ ಇಲ್ಲ ಕೃಷ್ಣ. ಸುಭದ್ರೇನ ನನ್ನಿಂದ ಕಿತ್ಕೊಳ್ಳೋದಕ್ಕೆ ಯಾರಿಂದು ಸಾಧ್ಯ ಇಲ್ಲ. ದುರ್ಯೋಧನ ಆದ್ರೇನು, ಬಲರಾಮ ಆದ್ರೇನು, ಎದುರು ಬಿದ್ದವ್ರನ್ನ ಧ್ವಂಸ ಮಾಡ್ತೀನಿ, ಸುಭದ್ರೇನ ಕೈ ಹಿಡಿತೀನಿ. ಇದಕ್ಕೆ ನಿನ್ನ ಅನುಗ್ರಹ ಬೇಕೇ ಬೇಕು ಕೃಷ್ಣ.
3: ಪಾರ್ಥ, ಇದು ಪೌರುಷದಿಂದ ಸಾಧಿಸುವ ಕೆಲಸವಲ್ಲ, ಉಪಾಯದಿಂದ ಸಾಧಿಸಬೇಕು.
2: ಏನು ಉಪಾಯ? ನೀನೇ ದಾರಿ ತೋರಿಸ್ಬೇಕು.
3: ಹೇಳ್ತೀನಿ ಹೇಳ್ತೀನಿ.
4: ಕೃಷ್ಣ ಕೃಷ್ಣ,
3: ಓ
4: ನೀನು ಇಲ್ಲೇ ಇದ್ದೀಯಾ? ನಾನು ಎಲ್ಲೆಲ್ಲೋ ಹುಡುಕಿಸ್ತೆ.
3: ಯಾಕೆ?
4: ಸಾಕ್ಷಾತ್ ಪರಮೇಶ್ವರನ ಆಗಿರೋ ಮಹಾತ್ಮರು ನಮ್ಮ ರಾಜಧಾನಿಗೆ ಬಂದಿದ್ದಾರೆ
3: ಸುಭದ್ರಿಗೆ ಆಶೀರ್ವಾದ ಮಾಡೋದಕ್ಕೋಸ್ಕರ. ಆ ಮಹಾತ್ಮರನ್ನ ಅರಮನೆ ಕರ್ಕೊಂಡ್ಬರೋಣ ಅಂತ ಇದ್ದೀರ. ಆಗಬಹುದು,
4: ರೆಡಿ ರೆಡಿ ಹೋಗೋಣ.
5: ಗುರುದೇವ, ಶ್ರೀ ಕೃಷ್ಣ ಬಲರಾಮರು ತಮ್ಮ ದರ್ಶನಕ್ಕಾಗಿ ಬಂದಿದ್ದಾರೆ. ತಾವು ಸ್ವಲ್ಪ ಯೋಗ ಸಮಾಧಿಯಿಂದ ಎಚ್ಚೆತ್ತು ಕಣ್ಬಿಟ್ಟು ಬಂದಿರೋ ಭಕ್ತರಿಗೆ ಅನುಗ್ರಹ ಮಾಡಬೇಕು.
6: ನಾರಾಯಣ ನಾರಾಯಣ.
7: ಸ್ವಾಮಿ, ನಾನು ಬಲರಾಮ, ಈತ ನನ್ನ ಸಹೋದರ ಕೃಷ್ಣ. ನಮ್ಮ ಅರಮನೆಗೆ ದಯಮಾಡಿಸಿ ನಮ್ಮ ಸೇವೆಯನ್ನು ಸ್ವೀಕರಿಸಬೇಕು ಅಂತ ಬೇಡ್ಕೋತೀವಿ.
6: ನಾರಾಯಣ ನಾರಾಯಣ.
5: ನಾವು ಸನ್ಯಾಸಿಗಳು, ಸರ್ವಸಂಘ ಪರಿತ್ಯಾಗಿಗಳು, ಅರಮನೆ ಯಾಕೆ ಅಂತ ನಮ್ಮ ಗುರುಗಳು ಕೇಳ್ತಾ ಇದ್ದಾರೆ.
7: ತಮ್ಮ ಪಾದ ಧೂಳಿನಿಂದ ನಮ್ಮ ಅರಮನೆಯೇ ಪವಿತ್ರವಾಗಲಿ.
6: ನಾರಾಯಣ ನಾರಾಯಣ.
5: ಒಪ್ಪಲಾಗ್ತಿದ್ದಾರೆ ನಮ್ಮ ಗುರುಗಳು.
6: ನಿರಾಕರಿಸಬಾರದು. ಅರಮನೆಗೆ ಬಂದು ಅಂತಃಪುರದಲ್ಲಿರೋ ಸ್ತ್ರೀಯರಿಗೆಲ್ಲ ತಮ್ಮ ದರ್ಶನ ಭಾಗ್ಯ ಅನುಗ್ರಹಿಸಲೇಬೇಕು.
2: ನಾರಾಯಣ ನಾರಾಯಣ.
5: ಒಪ್ಕೋಬಹುದು ಒಪ್ಕೋಬಹುದು, ಆದ್ರೆ ನಮ್ ಸೇವೆ ಮಾಡೋರು ಯಾರು ಅಂತ ನಮ್ ಗುರುಗಳು ಕೇಳ್ತಾ ಇದ್ದಾರೆ.
7: ನಾನು
6: ಕೃಷ್ಣ. ನಾರಾಯಣ ನಾರಾಯಣ.
5: ಆಗಲ್ವಂತೆ, ಯಾಕೆಂದ್ರೆ ತಾವು ದೇಶ ಕೊಡಿಯರು. ಕೂರ್ದು ಕೂರ್ದು.
6: ರೇವತಿ ರುಕ್ಮಿಣಿಯರು.
8: ನಾರಾಯಣ ನಾರಾಯಣ.
5: ಅವರು ಮಾತೃ ಸ್ವರೂಪ. ಆಗಲ್ವಂತೆ,
6: ಅಂದ್ರೆ ಅವಿವಾಹಿತಳು ಪರಿಶುದ್ಧಳು ಆದ ಹೆಣ್ಣನ್ನ ಸೇವೆಗೆ ನೇಮಿಸಿದರೆ.
8: ನಾರಾಯಣ ನಾರಾಯಣ.
5: ಒಪ್ಕೋಬಹುದು ಒಪ್ಕೋಬಹುದು.
6: ಅಂಥವ್ರು ಯಾರಿದ್ದಾರೆ ನಮ್ಮ ಸುಭದ್ರನ್ನ ಬಿಟ್ರೆ?
7: ಅವಳನ್ನೇ ನೇಮಿಸಿದ್ರಾಯ್ತು.
6: ಅಣ್ಣ, ಸ್ವಲ್ಪ ಯೋಚನೆ ಮಾಡಿ ಹೇಳಿ.
7: ಯೋಚನೆ ಮಾಡೋದು ಏನಿದೆ ಕೃಷ್ಣ? ಮುಖ್ಯವಾಗಿ ಅವಳಿಗೆ ಮಹಾತ್ಮರ ಆಶೀರ್ವಾದ ಬೇಕಾಗಿರೋದು. ಸ್ವಾಮಿ,
6: ನಾರಾಯಣ,
7: ನನ್ನ ತಂಗಿ ಸುಭದ್ರೆಯನ್ನ ತಮ್ಮ ಪಾದ ಸೇವೆಗೆ ನೇಮಿಸ್ತೀನಿ. ಒಪ್ಪಿಗೆ ತಾನೆ?
6: ನಾರಾಯಣ ನಾರಾಯಣ.
5: ಆಗಬಹುದು, ಒಪ್ಕೊಂಡ್ಬಿಟ್ರು.
7: ದಯಮಾಡಿಸಿ ದಯಮಾಡಿಸಿ.
6: ಕೃಷ್ಣ, ನಿನ್ನೇ ನಂಬಿ ಬಂದಿದ್ದೀನಿ.
9: ಮಹಾತ್ಮರ ಚರಣಕ್ಕೆ ಅಭಿವಂದನೆ.
10: ಮನ್ಮನ ಚಿತ್ತ ಚಕೋರಿ, ತ್ರಿಭುವನ ಸುಂದರಿ ಸುಭದ್ರ, ನನ್ನ ಪಂಚಪ್ರಾಣಿಗಳು ಪಂಚರೂಪದಿಂದ ರಾಗಮಯವಾಗಿ ನಿನ್ನ ಅನುರಾಗಕ್ಕಾಗಿ ಕಾತರಿಸ್ತಾ ಇವೆ.
9: ಪೂಜ್ಯರೇ,
10: ನಿನ್ನ ಆಲಿಂಗನದ ಅಮೃತವಿತ್ತು ಈ ಪ್ರಣಯಾರ್ಥಿಯನ್ನು ಅನುಗ್ರಹಿಸು.
9: ಪೂಜ್ಯರೇ,
10: ಬಾ ಸುಭದ್ರ ಬಾ, ನಿನ್ನ ಬಾಹುಗಳಿಂದ

0: ನಿನ್ನ ಬಾಹುಗಳಿಂದ ನನ್ನನ್ನು ಅಪ್ಪಿ ಮೈಮರೆಸು, ಕೃತಾರ್ಥನನ್ನಾಗಿ ಮಾಡು. ನೀ ಸನ್ಯಾಸಿ ಅಪೇಕ್ಷೆ ಸಾರ್ಥಕವಾಗಲಿ. ಸುಭದ್ರ, ಸುಭದ್ರ, ಸುಭದ್ರ, ಸುಭದ್ರ.
1: ಅಣ್ಣ, ಅಣ್ಣ.
2: ಪಾರ್ಥ, ಪಾರ್ಥ, ಯಾಕಿಷ್ಟ ಆತರ? ಸುಭದ್ರೆ ನನ್ನ ಮುಂದೆ ಹೇಳಲು ಸರಿ ಹೋಯ್ತು, ಅಣ್ಣನ್ ಮುಂದೆ ಏನಾದ್ರೂ ಹೇಳಿದ್ರೆ ನಿನ್ ಗತಿ?
0: ನೀನೇ ಗತಿ, ನೀನೇ ಮತಿ, ನೀನೇ ಸ್ಥಿತಿ. ಪರಮಾತ್ಮ, ನಿನ್ನ ದಯೆ ಕಟಾಕ್ಷಗಳೇ ನನಗೂ ಸುಭದ್ರಿಗೂ. ನಾರಾಯಣ, ನಾರಾಯಣ.
2: ಆಗತ್ತೆ ಕಲ್ಯಾಣ.

0: ಬಂದಿರೋ ಮಾ ಬಂದಿರೋ ಮಹಾತ್ಮರು ಯಾರು ಗೊತ್ತೆ?
1: ಯಾರಮ್ಮ?
0: ಅವರೇ.
1: ಯಾರು? ಪಾರ್ಕನೆ.
2: ಸುಭದ್ರಾ, ಮಹಾತ್ಮರ ಸೇವೆಗೆ ಹೋಗದೆ ಅಂತಃಪುರದಲ್ಲಿ ಏನ್ ಮಾಡ್ತಿ? ಹೋಗಮ್ಮ ಹೋಗು, ಮಹಾತ್ಮರು ಕಾಯ್ಕೊಂಡಿದ್ದಾರೆ.
0: ಹೋಗ್ತೀನಲ್ಲ.
3: ಪ್ರಾಣೇಶ್ವರ, ಅರ್ಜುನನ ವಿಷಯ ಸುಭದ್ರಕ್ಕೆ ಗೊತ್ತಾಗಿದೆ. ಮುಂದೆ
2: ಎಷ್ಟೇ ಆಗಲಿ ಅವಳು ನಿನ್ನನಾದಿನಿ. ನಿನ್ನಲ್ಲಿರೋ ಧೈರ್ಯ ಸ್ಥೈರ್ಯ ಅವಳು ಸ್ವಲ್ಪ ಕಲ್ತುಕೊಂಡಿದ್ದಾಳೆ. ನೀನ್ ಹೇಗೆ ನನ್ನ ಜೊತೆ ಬಂದ್ಯೋ ಹಾಗೆ ಅವಳು ಸಹ ಅರ್ಜುನನ ಜೊತೆಯಲ್ಲಿ ನಾರಾಯಣ ನಾರಾಯಣ.
0: ಮಹಾರಾಜ, ಗಂಡು ಮಗು.
2: ಗಂಡು ಮಗು?
4: ಬಹಳ ಸಂತೋಷ ಅಮ್ಮ, ಬಹಳ ಸಂತೋಷ. ಪೂಜ್ಯರೇ, ಗಳಿಗೆ ಹೇಗಿದೆ? ಬಹಳ ಚೆನ್ನಾಗಿದೆ. ದೈವ ಕೃಪೆಗೆ ಪಾತ್ರನಾಗಿ ಅಖಂಡ ಖ್ಯಾತಿವಂತನಾಗ್ತಾನೆ. ಯಾವ ಹೆಸರಿಡಬಹುದು? ಬಬ್ರುವಾಹನ ಅಂತ ಇಡಬಹುದು.
2: ಬಬ್ರುವಾಹನ?
4: ಬಬ್ರುವಾಹನ,
0: ಬಬ್ರುವಾಹನ ಸೊಗಸಾಗಿದೆ.
4: ಹಾಗೆಯೇ ನಾಮಕರಣ ಮಾಡೋಣ. ಬಬ್ರುವಾಹನ.

0: ಶಾಸ್ತ್ರೋಕ್ತವಾಗಿ ಮಾಡಬೇಕಾದ ಹವನ ಹೋಮಗಳೆಲ್ಲ ನಿನ್ನ ದೈವಿಂದ ನಿರ್ವಿಘ್ನವಾಗಿ ಮುಗಿದಿವೆ. ಈಗ ಕುದುರೆ ರಕ್ಷಣೆ ಯಾರನ್ನು ಕಳಿಸೋಣ?
1: ಅಶ್ವಮೇಧ ಯಾಗಕ್ಕೆ ಕಂಕಣಧಾರಿಯಾದ ನಿನ್ನ ಬಿಟ್ಟು ಯಾರು ಬೇಕಾದರೂ ಹೋಗಬಹುದು.
0: ಮತ್ತೆ ಯಾರನ್ನು ಕಳಿಸೋಣ?
2: ಯಾಕಣ್ಣ, ನನ್ನ ಶಕ್ತಿ ಸಾಮರ್ಥ್ಯಗಳ ಮೇಲೆ ನಿನಗಿದ್ದ ನಂಬಿಕೆ ಕಡಿಮೆಯಾಯಿತೆ. ಕುರುಕ್ಷೇತ್ರದ ಧಾರಾ ತೀರ್ಥದಲ್ಲಿ ನನ್ನ ಗಾಂಡೀವ ಮುಳುಗೆದ್ದಿದ್ದರೂ ಇನ್ನೂ ತುಕ್ಕು ಹಿಡಿದಿಲ್ಲ. ಅದರ ಸಹಾಯದಿಂದ ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲ ಮಾಡುವ ಈ ತೋಳಿನ ಶಕ್ತಿ ಕುಗ್ಗಿಲ್ಲ. ನನ್ನ ಶಸ್ತ್ರಾಸ್ತ್ರಗಳ ಹಸಿವು ಇನ್ನೂ ತೀರಿಲ್ಲ.
1: ಫಲ ಫಲ ಅರ್ಜುನ,
2: ಅಪ್ಪಣೆ ಕೊಡು, ಅಪ್ಪಣೆ ಕೊಡು. ಭೂಮಂಡಲದಲ್ಲಿರೋ ರಾಜ ಮಹಾರಾಜ ಚಕ್ರವರ್ತಿಗಳನ್ನೆಲ್ಲ ಗೆದ್ದು ಅವರ ಕಿರೀಟಗಳನ್ನು ತಂದು ನಿನ್ನ ಪಾದಗಳಲ್ಲಿ ಕಾಣಿಕೆಯಾಗಿ ಅರ್ಪಿಸುತ್ತೇನೆ. ಈ ಅಲ್ಪ ಕಾರ್ಯಕ್ಕೆ ಕೃಷ್ಣನಿಗೆ ಶ್ರಮ ಕೊಡಬೇಕೆ?
1: ಪಾರ್ಥ, ಇದು ಅಲ್ಪ ಕಾರ್ಯವೇ? ಈ ಕಾರ್ಯಕ್ಕೆ ನನ್ನ ಸಹಾಯ ಸಹಕಾರ ಬೇಕಾಗಿಲ್ಲ. ಧರ್ಮರಾಯ, ಪಾರ್ಥನಿಗೆ ಅಪ್ಪಣೆ ಕೊಡು.
0: ನಿನ್ನಿಚ್ಛೆ ಪರಮಾತ್ಮ.
3: ಚಿಕ್ಕಪ್ಪ, ಜೊತೆಗೆ ನಾನು ಹೋಗ್ತೀನಿ.
0: ಕೋಶಕೇತು, ಅಶ್ವಮೇಧ ಯಾಗವೆಂದರೆ ಬರೀ ಯುದ್ಧವಲ್ಲ, ಯುದ್ಧದ ಪರಂಪರೆ.
3: ಆದರೇನಾಯ್ತು ಚಿಕ್ಕಪ್ಪ, ಈ ಕರ್ಣನ ಮಗ ವೃಷಿಕೇತು ಕರ್ಣನಷ್ಟೇ ಪ್ರತಾಪಶಾಲಿ ಅನ್ನೋದನ್ನ ಜಗತ್ತಿಗೆ ತೋರ್ಪಡಿಸಲೇಬೇಕು. ಆಶೀರ್ವಾದ ಮಾಡಿ.
0: ಸರಿ ಮಗು, ಹೋಗಿ ಬಾ. ಪಾರ್ಥ, ಈ ವೃಷಕೇತು ನಮ್ಮೆಲ್ಲರ ಪ್ರಾಣ, ಅವನನ್ನು ಸರಿಯಾಗಿ ನೋಡಿಕೊಂಡು

0: ಕ್ಷೇಮದಿಂದ ಕರೆತರೋ ಭಾರ ನಿನಗೆ ಸೇರಿತು.
1: ಆ ಭಯ ನಿನಗೆ ಯಾಕಣ್ಣ? ಅವನನ್ನ ನಾನ್ ನೋಡ್ಕೊಂಡು.
0: ಪಾರ್ಥ, ಮುಹೂರ್ತ ಸರಿಯಾಗಿದೆ, ಹೊರಡಬಹುದು.
1: ಚಿತ್ತ ಋಷಿಕೇತು.

0: ನೀಲಧ್ವಜನ ಮಗ ಪ್ರವೀರ ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ. ಕಟ್ಲಿ, ಯಾರು ಬೇಕಾದರೂ ಕಟ್ಲಿ, ಎಲ್ಲರನ್ನು ಗೆದ್ದು ಧರ್ಮರಾಯನ ಯಾಗನ ಪೂರ್ತಿಗೊಳಿಸ್ತಾನೆ ಈ ಪಾರ್ಥ.
1: ಪಾರ್ಥ ಬಂದಿದ್ದರೇನಂತೆ? ಧರ್ಮರಾಯನ ಅಶ್ವಮೇಧದ ಕುದುರೆಯನ್ನ ಕಟ್ಟಾಕಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನಾವೇ ವೀರರು ಅಂತ ಮೆರಿತಾ ಇರೋ ಪಾಂಡವರ ಸೊಕ್ಕನ್ನು ತುಳಿಯೋದಿಕ್ಕೆ ಸರಿಯಾದ ಅವಕಾಶ.
2: ಯಾರಪ್ಪಣೆ ಕೇಳಿ ಕುದುರೆಯನ್ನು ಕಟ್ಟಿ ಹಾಕಿದೆಯೋ ಅವಿವೇಕಿ.
1: ವೀರತ್ವದಿಂದ
2: ಜಾಲ
3: ಬೇಡ, ಈ ದುರಾಗ್ರಹ ಬೇಡ, ಈ ದುರಿಚ್ಛೆ ಬೇಡ, ಅರ್ಜುನನೊಡನೆ ಯುದ್ಧ ಬೇಡ. ಶರಣಾಗತರಾಗಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರ ಆಗು.
1: ಹೀಗೆ ಮಾತಾಡ್ತಾ ಇರೋ ನೀವು ನನ್ನ ಪತಿಯಾದ ನೀಲಧ್ವಜರೋ ಅಥವಾ ಆ ಸ್ವರೂಪದಿಂದ ನನ್ನೆದುರಿಗೆ ನಿಂತಿರ ಹೇಳಿಯೋ. ಹೋರಾಡೋ ಇಚ್ಛೆ ಇದ್ದರೆ ಹೋರಾಡು, ಇಲ್ಲದಿದ್ದರೆ ಬಳೆ ಕೊಟ್ಟು ಕೂತಿರಿ.
2: ಹರಿ ಹರಿ, ಅವಸಾನ ಕಾಲ ಹತ್ತಿರ ಬಂದಿದೆ, ಅದಕ್ಕೆ ಮಾನ ಮರ್ಯಾದೆಗಳನ್ನು ಸಹಿತ ಲೆಕ್ಕಿಸದೆ ಮಾತನಾಡುತ್ತಿರುವೆ. ಈ ರೀತಿ ನಿನ್ನಿಂದ ಅವಮಾನಿತನಾಗುವುದಕ್ಕಿಂತ ರಣರಂಗದಲ್ಲಿ ಹೋರಾಡಿ ಮಣಿಯುವುದೇ ಮೇಲು. ಪ್ರವೀರ, ನಡೆಯುದ್ಧಕ್ಕೆ

0: ದುಷ್ಟ ಹೆಂಗಸಿ, ನಿನ್ನ ಕೆಟ್ಟ ನಾಲಿಗೆಯಿಂದ ನನ್ನನ್ನು ಪ್ರಚೋದಿಸಿದೆ. ಬುದ್ಧಿಶೂನ್ಯನಾಗಿ ಯುದ್ಧಕ್ಕೆ ಇಳಿದೆ. ಸಾವಿರಾರು ಸೈನಿಕರೊಂದಿಗೆ ಇದ್ದ ಒಬ್ಬ ಮಗನನ್ನೂ ಕಳೆದುಕೊಂಡೆ. ಹೋಗು ಹೋಗು, ಅರ್ಜುನನ ಪಾದಗಳ ಮೇಲೆ ಬಿದ್ದು ಕ್ಷಮೆ ಬೇಡು, ಹೋಗು.
1: ನಿಮ್ಮ ಕೈಲಾಗಲಿಲ್ಲ,
2: ಈಗ ನನ್ನ ಕೈಲಿ ಏನಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ.
3: ಶಿವರಾತ್ರಿ ಮಹಾಪವಿತ್ರವಾದದ್ದು ಸಖಿ. ಗಂಗೆಯಲ್ಲಿ ಸ್ನಾನ ಮಾಡಿ ಪ್ರಾಣೇಶ್ವರನ ಯೋಗಕ್ಷೇಮಕ್ಕೋಸ್ಕರ ಪರಮಾತ್ಮನನ್ನು ಪ್ರಾರ್ಥಿಸೋಣ ಅಂತ ಬಂದಿದ್ದೀನಿ.
1: ಈ ಪಾಪಿ ಗಂಗೆ ನೀರು ಒಂದು ತೊಟ್ಟು ಸಹ ನನ್ನ ಮೈಗೆ ತಗಂದ ಹಾಗೆ ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗೋ ಅಂಬಿಗರು ಯಾರಿದ್ದೀರಿ? ಯಾರಿದ್ದೀರಿ?
3: ಜ್ವಾಲೆ,
1: ಯಾಕೆ ಹಾಗಂತ ಇದೀಯ? ಈ ಗಂಗೆಯ ಒಂದು ತೊಟ್ಟು ನೀರು ಮೈಗೆ ಸೋಕಿದರೂ ಸಹ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತೆ ಅಂತ ಸಮಸ್ತ ಪುರಾಣಗಳು ಹೇಳ್ತಾ ಇರುವಾಗ ನೀನ್ ಯಾಕೆ ಹೀಗಂತ ಇದೀಯ?
2: ಹೇಳ್ತಾ ಇದೆ, ಪುರಾಣಗಳು ಹೇಳ್ತಾ ಇವೆ, ನೀನು ಪಾಪಿಷ್ಟೆ.
1: ಶಿಖಂಡಿನ ಮುಂದೆ ನಿಲ್ಲಿಸಿ ನಿನ್ನ ಮಗ ಭೀಷ್ಮನ ಕೊಂದ ಆ ಅರ್ಜುನನಿಗೆ ನೀನು ಏನು ಮಾಡಿದೆ?
3: ಭೀಷ್ಮ,
1: ಏನು ಮಾಡಿದೆ? ಅರ್ಜುನ, ಯಾರು ನನ್ನ ಮಗ ಭೀಷ್ಮನ ಸಾವಿಗೆ ಕಾರಣನಾದನೋ ಆ ಅರ್ಜುನ, ಆ ಅರ್ಜುನ ಅವನ ಮಗನ ಕೈಯಿಂದಲೇ ಇನ್ನಾರು ತಿಂಗಳಲ್ಲಿ ಸಾಯಲಿ.
2: ನಿಲ್ಲು. ಯಾರು ನೀನು? ಗಂಗೆಯಿಂದ ಮಧ್ಯಮ ಪಾಂಡವನಿಗೆ ಯಾಕ ಶಾಪ ಕೊಡಿಸ್ತೆ?
1: ಅದನ್ನು ಕೇಳೋದಕ್ಕೆ ನೀನ್ಯಾರು?
2: ನಾನು ಕೌರವ್ಯನ ಮಗಳು ಉನೂಚಿ. ನೀನು ಕೊಡಿಸಿದ ಶಾಪ ವ್ಯರ್ಥ ಮಾಡುತ್ತೇನೆ.
1: ಅದಕ್ಕೂ ಮುಂಚೆ ಪಾರ್ಥನ ಸಂತಾನ ಎಲ್ಲಿದೆ ಅಂತ ಹುಡುಕಿ ಪಾರ್ಥನ ಧ್ವಂಸ ಮಾಡೋದಕ್ಕೆ ಸಿದ್ಧ ಮಾಡ್ತೀನಿ.
2: ನಿನ್ನನ್ನು ಬಿಟ್ಟರೆ ತಾನೆ ಹುಡುಕೋದು. ಸಾಗರಿ, ಈ ಕೆಟ್ಟ ಹೆಂಗಸನ್ನು ಇಲ್ಲಿಂದ ಹೋಗೋದಕ್ಕೆ ಬಿಡಬೇಡ. ನಿನ್ನ ವಿಷದ ಜ್ವಾಲೆ ಹೆಚ್ಚು, ಅವಳ ಕ್ರೋಧದ ಜ್ವಾಲೆ ಹೆಚ್ಚು ಪ್ರಪಂಚಕ್ಕೆ ತಿಳಿಯಲಿ.

ಸೇರ್ತೀರ್ಸ್ಕೊತೀನಿ, ಸೇರ್ತೀರ್ಸ್ಕೊತೀನಿ, ಸೇರು

0: ದೊಡ್ಡಮ್ಮ ದೊಡ್ಡಮ್ಮ
1: ಕುಮಾರ
0: ದೊಡ್ಡಮ್ಮ ನೋಡಿದ್ಯಾ ಈ ಹೊಸಬಾಣನ ಅರ್ಧಚಂದ್ರಾಕೃತಿಯಿಂದ ಬಹು ಉಗ್ರವಾಗಿ ಕಾಣಿಸ್ತಾ ಇದೆ ಅಲ್ವೇ?
1: ಹೌದು ಕುಮಾರ, ಬಹು ತೀಕ್ಷ್ಣವಾಗಿದೆ. ನಾನ್ ಹೇಳೋ ತನಕ ಇದನ್ನ ಯಾರ ಮೇಲೂ ಪ್ರಯೋಗಿಸಬೇಡ.
0: ಸರಿ ದೊಡ್ಡಮ್ಮ.

0: ಜೈವಾಗಲಿ ಮಹಾಪ್ರಭು.
1: ಬನ್ನಿ ಮಂತ್ರಿಗಳೇ, ದಯಮಾಡಿಸಿ.
0: ಪ್ರಭು, ಮಧ್ಯಮ ಪಾಂಡವ ಅರ್ಜುನ ನಮ್ಮ ರಾಜಧಾನಿಯ ಹೊರಭಾಗದಲ್ಲಿ ಬಂದು ಬಿಡಾರ ಹೂಡಿದ್ದಾರೆ.
1: ಯಾವ ಸೂಚನೆಯನ್ನು ಕೊಡದೆ ಇಲ್ಲಿ ತನಕ ದಯಮಾಡಿಸಿದ್ರೆ ಅವರ ರಾಜಕೀಯವಾದರೂ ಏನಿರಬಹುದು?
0: ಧರ್ಮರಾಯ ಅಶ್ವಮೇಧ ಯಾಗ ಮಾಡ್ತಾರೋ ವಿಷಯ ತಮಗೂ ಅರಿಕೆಯಾಗಿದೆ. ಆ ಯಜ್ಞ ಅಶ್ವ ನಮ್ಮ ರಾಜಧಾನಿಯ ಹೊರಭಾಗದಲ್ಲಿ ಬಂದು ನಿಂತಿದೆ ಪ್ರಭು.
1: ಅಶ್ವದ ರಕ್ಷಣೆಗಾಗಿ ಬಂದಿರಬಹುದು. ನಡಿ, ಯಜ್ಞಾಶ್ವ ಹೇಗಿದೆಯೋ ನೋಡೋಣ. ಮಂತ್ರಿಗಳೇ, ಇದರ ಹಣೆ ಮೇಲೆ ಬರೆದಿರೋ ಲೇಖನ ಓದಿ.
0: ಕುರುವಂಶ ಕುಲೋದ್ಭವನಾದ ಧರ್ಮರಾಯನ ಅಶ್ವಮೇಧದ ಕುದುರೆ ಇದು. ಈ ಭರತ ಖಂಡದಲ್ಲಿ ಯುಧಿಷ್ಠರನಿಗಿಂತಲೂ ಸಮರ್ಥನಾದ ಚಕ್ರವರ್ತಿ ಯಾರಾದರೂ ಇದ್ದರೆ ಕುದುರೆಯನ್ನು ಕಟ್ಟಿ ಯುಧಿಷ್ಠರನನ್ನು ಗೆದ್ದು ಅಶ್ವಮೇಧ ಮಾಡಿಕೊಳ್ಳಿ.
1: ಮುಂದೆ ಮುಂದೆ.
0: ಆಗದಿದ್ದವರು ಶರಣಾಗತರಾಗಿ ಕಪ್ಪ ಕಾಣಿಕೆಗಳೊಡನೆ ಅಶ್ವಮೇಧ ಯಾಗಕ್ಕೆ ಸೇವೆಯನ್ನು ಸಲ್ಲಿಸಬೇಕು.
1: ಶ್ರೀಕೃಷ್ಣನ ಸಹಾಯ ಇದೆ ಅಂತ ಎಷ್ಟು ಅಹಂಕಾರದಿಂದ ಬರೆದು ಕುದುರೆ ಹಣೆ ಮೇಲೆ ಕಟ್ಟಿದ್ದಾರೆ. ಈ ಅಹಂಕಾರ ಅಡಗಿಸಲೇಬೇಕು. ಕಟ್ಟಿ ಕುದುರೆನ
2: ಪ್ರಭು.
1: ಅಪ್ಪಣೆ ಕೊಟ್ಟಾಯ್ತು, ಕಟ್ಟಿ.
3: ಮಣಿಪುರದ ಅರಸು ಬಬ್ರವಾಹನ ಯಜ್ಞಾಶ್ವನ್ನ ಕಟ್ಟಿ ಹಾಕಿದ್ದಾನೆ. ನಾವ್ಯಾರು ಅಂತ ಅವನಿಗೆ ತಿಳಿದಿಲ್ಲ. ನೀವುಗಳು ಹೋಗಿ ನಮ್ಮ ವಿಷಯ ತಿಳಿಸಿ. ಕುದುರೆಯನ್ನ ಬಿಟ್ಟು ಶರಣಾಗತನಾಗಿ ಬದುಕೊಳ್ಳಿ. ಹೋರಾಡಿ ಯಮನಿಗೆ ಅತಿಥಿ ಆಗಿದ್ದೀವಿ.

0: ಅಮ್ಮ ಅಮ್ಮ, ನಿನಗೊಂದು ಸಂತೋಷದ ಸುದ್ದಿ.
1: ಅಮ್ಮ,
0: ಅಟ್ಟಹಾಸದಿಂದ ರಾಜಧಾನಿ ಕಾಲಿಟ್ಟ ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಭುಜ ತಟ್ಟಿ ಯುದ್ಧಕ್ಕೆ ಆಹ್ವಾನ ಕೊಟ್ಟಿದ್ದೇನೆ.
2: ನಿನ್ನ ಶಕ್ತಿ ಸಾಮರ್ಥ್ಯಕ್ಕೆ ಸರಿಯಾದ ಕೆಲಸವನ್ನೇ ಮಾಡಿದ್ದೆ. ಸರಿ, ಈಗ ಅಶ್ವಮೇಧ ಮಾಡೋ ಮಹಾನ್ ಭಾವರು ಯಾರು?
0: ಪಾಂಡವರು.
2: ಕುದುರೆ ರಕ್ಷಣೆಗೆ ಯಾರು ಬಂದಿದ್ದಾರೆ?
0: ಚಕ್ರವರ್ತಿಯಾದ ಧರ್ಮರಾಯನಲ್ಲ, ಜಗಜ್ಜಟ್ಟಿಯಾದ ಭೀಮನೂ ಅಲ್ಲ,
2: ಮತ್ತೆ
0: ಪರಮಾತ್ಮನಿಗೆ ಪ್ರಿಯನಾದ ಪಾರ್ಥ.
3: ಯಾಕಮ್ಮ ದಿಗ್ಭ್ರಾಂತಳಾದೆ? ಯಾಕಮ್ಮ ಕಣ್ಣಲ್ಲಿ ನೀರು? ನನ್ನ ಭುಜಬಲ ಪರಾಕ್ರಮದಲ್ಲಿ ನಿನಗೆ ಸಂಶಯವೇ? ಧನಂಜಯನೊಡನೆ ಹೋರಾಡಲಾರದಷ್ಟು ದುರ್ಬಲನೇ ನಿನ್ನ ಗರ್ಭಸಂಜಾತ?
0: ಅಲ್ಲ ತಾಯಿ,

0: ಸಾಕ್ಷಾತ್ ಪರಮೇಶ್ವರಿ ಆಗಿರೋ ನಿನ್ನ ಆಶೀರ್ವಾದ ಬಲದಿಂದ ಪಾರ್ಥನ ಜೊತೆ ಆ ಪರಮಾತ್ಮನನ್ನು ಅಲ್ಲಾಡಿಸಬಲ್ಲೆ.
1: ಅಪಚಾರ ಕುಮಾರ, ಅಪಚಾರ.
0: ಅಪಚಾರ ಅಲ್ಲ, ಯುದ್ಧ ಕ್ಷತ್ರಿಯನಿಗೆ ಸದಾಚಾರ.
1: ತಂದೆ ಮೇಲೆ ಮಗ ಯುದ್ಧ ಮಾಡೋದು ದುರಾಚಾರ.
0: ಅಮ್ಮ,
1: ಮಧ್ಯಮ ಪಾಂಡವ ನಿನ್ ತಂದೆ.
0: ಅಮ್ಮ, ಏನ್ ಹೇಳ್ತಾ ಇದ್ದೀಯ ನೀನು?
1: ಹೇಳ್ತಾ ಇದ್ದೀನಿ. ಇಷ್ಟು ದಿವಸ ಮುಚ್ಚಿಟ್ಟಿದ್ದ ರಹಸ್ಯನ ಇವತ್ತು ಹೇಳ್ತಾ ಇದ್ದೀನಿ. ನೀನು ಪಾಂಡವರ ಸಂತಾನ, ಮಧ್ಯಮ ಪಾಂಡವ ನಿನ್ ತಂದೆ.
2: ಹೌದು ಪ್ರಭು, ಮಾತು ಶ್ರೀಯವರ ಮಾತು ಸತ್ಯ. ಇದಕ್ಕೆ ನಾನು ಸಾಕ್ಷಿ.
0: ಮತ್ತೆ ಮತ್ತೆ ಇಷ್ಟು ದಿವಸ ಈ ವಿಷಯನ ಯಾಕಮ್ಮ ಬಚ್ಚಿಟ್ಟೇನೆ?
2: ನಾನಾಗಲಿ ಸಾಮಂತ ಸರ್ದಾರ್ ಆಗಲಿ ಯಾರು ಈ ವಿಷಯ ತಮ್ಮ ಕಿವಿಗೆ ಹಾಕಬಾರ್ದು ಅಂತ ಆಜ್ಞೆ ಆಗಿತ್ತು ಪ್ರಭು.
0: ಅರ್ಜುನ, ಅಲ್ಗುಣ, ಪಾರ್ಥ, ಕಿರೀಟಿ ಎಂದು ದರ್ಶನ ಮಾಡಿದನಾದ ಮಧ್ಯಮ ಪಾಂಡವ ನನ್ನ ತಂದೆ, ನನ್ನ ತಂದೆ, ನನ್ನ ಜನ್ಮದಾತ, ನನ್ನ

0: ನೀನೆಯೋ ವೀರ ಬಬ್ರುವಾಹನ, ಮಣಿಪುರದ ಅರಸು.
1: ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀನೇನು ಹೇಳಿದೆ? ನಿನ್ನ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡ ಅಪ್ಪನಲ್ಲವೆಂದು ಹೇಳಿ ಬಾಯಿಗೆ ಬಂದಂತೆ ಹರಟಿದ ನೀನು ಈಗ ಶರಣಾರ್ಥಿಯಾಗಿ ಬಂದಿರೋದನ್ನ ನೋಡಿದರೆ ಪಾಪ ನಮಗೆ ಕನಿಕರವಾಗ್ತಾ ಇದೆ. ನೀವೇ ನನ್ನ ತಂದೆಯನ್ನ ಸತ್ಯ ಈವತ್ತು ನಮ್ಮ ತಾಯಿಂದ ತಿಳಿದ ತಕ್ಷಣ ನಿಮ್ಮ ಪಾದದರ್ಶನಕ್ಕೆ ಓಡೋಡಿ ಬಂದೆ.
0: ತಾಯಿ ಯಾರು ನಿನ್ನ ತಾಯಿ? ಏನ್ ರಂಭೆಯೋ ಊರ್ವಶಿಯೋ ಮೇಲಕಿಯೋ ತಿಲೋತ್ತಮೆಯೋ?
1: ಹರಿಹರಿ ಶಾಂತಂ ಪಾಪಂ ಶಾಂತಂ ಪಾಪಂ. ಮಹಾವೀರ, ಯುದ್ಧ ಪರಂಪರೆಗಳಿಂದ ನಿಮ್ಮ ಬುದ್ಧಿಗೆ ಮಂಕು ಕವಿತಿರಬಹುದು. ನೆನಪು ಮಾಡಿಕೊಳ್ಳಿ, ನೀವು ತೀರ್ಥಯಾತ್ರೆಗೆ ಮಣಿಪುರಿಗೆ ಬಂದಿದ್ದು, ನನ್ನ ತಾಯಿ ಚಿತ್ರಾಂಗದಿಯನ್ನು ನೋಡಿದ್ದು, ಗಾಂಧರ್ವ ರೀತಿಯಿಂದ ಮದುವೆಯಾಗಿದ್ದು, ನನ್ನ ಜನ್ಮಕ್ಕೆ ಕಾರಣರಾಗಿದ್ದು, ಇದೊಂದೂ ನಿಮ್ಮ ನೆನಪಿನಲ್ಲಿಲ್ಲವೇ?
0: ನಿಜವಾಗಿದ್ದರೆ ತಾನೇ ನೆನಪಿನಲ್ಲಿರೋದು. ಯಾವ ಚಿತ್ರಾಂಗದೆ, ಯಾವ ಮಣಿಪುರ, ಯಾರ ಗಾಂಧರ್ವ ವಿವಾಹ, ಯಾರು ನನ್ನ ಮಗ? ಹೋಗಿ ನಿಮ್ಮ ತಾಯಿನ ಕೇಳು, ನಿನ್ನ ಜನ್ಮಕ್ಕೆ ಕಾರಣನಾದ ನಿಮ್ಮ ಅಪ್ಪ ಯಾರು ಅಂತ. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ಅವರ ಹೃದಯನ ಬಗೆದು ರಣಚಂಡಿ ಗೌತ್ರ ನೀಡ್ತಾ ಇದ್ದೆ. ಆದರೆ ನೀವು ಹಿರಿಯರು, ಶ್ರೀಕೃಷ್ಣನ ಪರಮಾಪ್ತರು, ಆ ಗೌರವದಿಂದ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಮ್ಮ ತಾಯಿ ಅಗ್ನಿಯಷ್ಟೇ ಪವಿತ್ರಳು, ನಿಮ್ಮ ದರ್ಶನಕ್ಕಾಗಿ ತನ್ನ ಸುಖ ಸಂತೋಷಗಳನ್ನೆಲ್ಲ ತ್ಯಾಗ ಮಾಡಿ ಸನ್ಯಾಸಿನಿಯಂತೆ ಹಗಲು ರಾತ್ರಿ ನಿಮ್ಮ ಧ್ಯಾನದಲ್ಲಿರೋ ಆ ಪವಿತ್ರ ಮೂರ್ತಿಗೆ ಕಟ್ಟ ಹೆಸರಿಡಬೇಡಿ, ಅವರ ಶೀಲಕ್ಕೆ ಕಳಂಕ ಹಚ್ಚಬೇಡಿ. ದಯಮಾಡಿ ನನ್ನ ತಾಯಿಗೆ ನಿಮ್ಮ ದರ್ಶನ ಭಾಗ್ಯವನ್ನ ಕರುಣಿಸಿ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿ, ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿ.
1: ಛೇ, ದೂರ ಸರಿ. ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ, ಆ ಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬಿಲ್ಲಿಗೆ ಹೆದೆಯೇರಿಸಿ ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ. ಲಜ್ಜೆಗೆಟ್ಟು ಹೇಡಿಯಂತೆ ಬಂದು ಕಾಲು ಹಿಡಿಯಬೇಕಾದರೆ ನೀನು ಜಾರಣಿಯ ಮಗನೇ ಇರಬೇಕು.
2: ಜಾರಣಿಯ ಮಗ ಹೊರ್ಕರೆದು ನುಗ್ಗುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಲ್ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಬರ ಸಿಡಿಲ ಬಡಿತವನ್ನು ಬರೀ ಮುಷ್ಠಿಯಲ್ಲಿ ಹಿಡಿಯಬಲ್ಲೆ. ಆದರೆ ಈ ಮಾತೃನಿಂದನೆಯನ್ನು ಮಾತ್ರ ಸಹಿಸಲಾರೆ. ಅರ್ಜುನ, ಮಲಗಿದ್ದ ಮೃತ್ಯು ದೇವತೆಯನ್ನು ಬಡಿವೆಬ್ಬಿಸಿದೆ, ಮಾತೃದೇವತೆಯ ಪಾತಿವ್ರತ್ಯಕ್ಕೆ ಮಸೆ ಹಚ್ಚಿ ನಿನ್ನ ಚಿತಿಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರ ತ್ರಿನೇತ್ರನ ಉರಿಗಣ್ಣೇ ತೆರೆಯಲಿ, ತ್ರಿವಿಕ್ರಮನ ಸುದರ್ಶನವೇ ಅಡ್ಡ ಬರಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ಚೆಂಡ ಹೊರದಿದ್ದರೆ

0: ಚಿತ್ರಾಂಗದಿಯ ಮಗ ಬಬ್ರವಾಹನನಲ್ಲ, ಬಬ್ರವಾಹನನಲ್ಲ.
1: ಅವನ ಮಾತು ವೀರತ್ವ ನೋಡಿದ್ರೆ ಚಿಕ್ಕಪ್ಪ ಎಲ್ಲ ನಿಮ್ಮ ಹಾಗೆ.
2: ನನಗೇನೋ ಅವನ ನಡೆ ನುಡಿ ನೋಡಿದ್ರೆ ಬಬ್ರವಾಹನ ತಮ್ಮ ಮಗ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ.
3: ಹೌದೌದು.
0: ಸತ್ತು
4: ಸಿಡಿಲು ಬಡಿದಂತೆ ಕಡು ಮುಡಿಗಳಿಂದ ಒಡಲ ವಿರಿದನು. ಅಯ್ಯೋ

ಪಾಪಾತ್ಮನಂತೆನಗೆ ಜನ್ಮವಿತ್ತೆಯಂತೆ. ಅಮ್ಮ ಜಾರತನದಲ್ಲಿ ನೀ ಜನ್ಮವಿತ್ತೆಯಂತೆ. ಅದ ಕೇಳಿ ಕ್ರೋಧ ಹಿಂದೆನ್ನ ಅಂಗಾಂಗ ಉರಿತೆದ್ದು ರೋಷದಿಂ ಶಪಥ ಗೈದೆ, ಶಪಥ ಗೈದೆ. ನುಡಿದಂತೆ ನಡೆದು ಪಾರ್ಥನ ಗರ್ವವಂ

0: ಪಾರ್ಥ, ಚೆಂಗಣ್ಣಿನಿಂದ ಚಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೋಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂಧ, ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ, ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರವಿಹಾರ ಮಾಡಿದ ಅರ್ಜುನನ ಧ್ವಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಧ್ವಜಬಲದ ಪರಾಕ್ರಮ? ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ.
1: ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ ಬಬ್ರುವಾಹನ.
0: ಮುಚ್ಚುಬಾಯಿ ಜಾರಿಣಿಯ ಮಗನೇ, ಹೇ ಪಾರ್ಥ, ನನ್ನ ತಾಯಿ ಜಾರಿಣಿಯೋ ಪತಿವ್ರತೆಯೋ ಎಂಬ ನಿರ್ಧಾರಕ್ಕೋಸ್ಕರವಾಗಿಯೇ ಯುದ್ಧ ಮುಗಿಯಿತು ನಿನ್ನ ಆಯಸ್ಸು. ನಿನ್ನ ನಾಶಕ್ಕೆ ಪಾಶುಪತಾಸ್ತ್ರ. ಏಕಾಗ್ರತೆಯಲ್ಲಿ ಮನಸ್ಸು ಚಂಚಲವಾಗ್ತಾ ಇದೆ. ಮಂತ್ರ ಜ್ಞಾಪಕ ಬರ್ತಾ ಇಲ್ಲ, ಮಂತ್ರವೇ ಜ್ಞಾಪಕ ಬರ್ತಾ ಇಲ್ಲ.
2: ಏನ್ ಪಾರ್ಥ, ಯಾಕೆ ಕೈ ನಡುಗ್ತಾ ಇದೆ? ಆ
0: ಯಾರ ಬೆಂಬಲದಿಂದ ನಿನ್ನ ತೋಳಿನಲ್ಲಿ ಬಲ ಇತ್ತು? ಯಾರ ರಕ್ಷಣೆಯಿಂದ, ಯಾರ ತೇಜಸ್ಸಿನಿಂದ ನೀನು ಅಜೇಯನಾಗಿದ್ದೆಯೋ? ಅಂಥ ಮಹಾನುಭಾವನ ಸಹಾಯವನ್ನೇ ಮರೆತು ಮಾತನಾಡ್ತಾ ಇರೋ ನಿನಗೆ ನಿನ್ನಂಥ ಪಾಪಿಗೆ ಸಹಾಯಕರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ.
3: ಇದ್ದಾರೆ.
0: ಅಮ್ಮ, ಅಮ್ಮ, ನೀನು, ನಿನ್ನ ಜಾರಣಿ ಅಂತ ಜರದ ಮನುಷ್ಯನ ಸಾರ್ಥ್ಯನ ನೀನು ವಹಿಸ್ತಾ ಇದ್ದೀಯ? ಅಮ್ಮ, ಅಮ್ಮ, ಈ ಹೋರಾಟದಲ್ಲಿ ನಿನ್ನ ಪ್ರಾಣ ಕಾಪತ್ತು ಬಂದರೂ ಬರಬಹುದು.
3: ಪತಿಯಿಂದ ಪರಿತಪ್ತಳಾದ ಹೆಣ್ಣು

0: ಬದುಕಿದ್ದರೂ ಸತ್ತ ಹಾಗೆ. ಕಣ್ಣೀರ್ ಸುರಿಸ್ತಾ ಎಲ್ಲೋ ಸಾಯೋದ್ಕಿಂತ ಪತಿ ಸನ್ನಿಧಿಯಲ್ಲಿ ಸಾಯೋದೇ ಮೇಲು.
1: ಅಥವಾ ನನ್ನ ಎದುರು ನನ್ನ ತಾಯಿ ಕೂತಿದ್ದಾಳೆ ಅನ್ನೋ ವಾತ್ಸಲ್ಯ ಸಿಕ್ಕಿ ಕೈ ಸೋತು ನಾನು ಸತ್ರ.
0: ಶ್ರೀಕೃಷ್ಣನ ಇಚ್ಛೆ

0: ಬೇಕಾಗಿಲ್ಲ, ಆದ್ರೆ ನನಗ್ ಬೇಕಾಗಿದೆ. ನಿಮ್ಮ ಎದರಾಳು ನನ್ನ ಮಗನೆಂಬ ಮಮತೆಗೆ ಸಿಕ್ಕಿ ಕುದುರೆ ಹೆಜ್ಜೆ ತಪ್ಪಿಸೋದಿಲ್ಲ. ಕ್ಷತ್ರಿಯರಿಗೆ ಉಚಿತವಾದ ರೀತಿಯಲ್ಲಿ ನ್ಯಾಯದಿಂದ ಧರ್ಮದಿಂದ ಸಾರಥ್ಯ ವಹಿಸ್ತೀನಿ.
1: ಸಾಧ್ಯವಿಲ್ಲ, ಸಾಧ್ಯವಿಲ್ಲ.
0: ನಿರಾಕರಿಸಬೇಡಿ, ಶ್ರೀಕೃಷ್ಣನ ಆಣೆ.
2: ಎಂಥ ದಿವ್ಯ ಶಿವಿದು, ಜನ್ಮ ಕೊಟ್ಟ ತಂದೆ ತಾಯಿಗಳು ಒಂದೇ ರಥದಲ್ಲಿ ಕಾಮದಿಂದಲೂ ಪ್ರೇಮದಿಂದಲೂ ಬೆರೆತು ಈ ದೇಹನ ಭೂಮಿಗೆ ತಂದ ತಂದೆ ತಾಯಿಗಳು ಈಗ ಕ್ರೋಧದಿಂದಲೂ ಕೋಪದಿಂದಲೂ ಈ ದೇಹನ ನಾಶ ಮಾಡೋದಕ್ಕೋಸ್ಕರ ಒಂದೇ ಕಡೆ ಸೇರಿದ್ದಾರೆ. ಆದರೆ ನನ್ನ ಕಣ್ಣಿಗೆ ಈ ಮಗನ ಆಶೀರ್ವಾದ ಮಾಡೋದಕ್ಕೋಸ್ಕರ ಬಂದಿರೋ ಶಿವ ಪಾರ್ವತಿಯರ ಹಾಗೆ ಕಾಣಿಸ್ತಾ ಇದ್ದಾರೆ. ಹುಟ್ಟದ ಆರಭ್ಯ ಎಂದೂ ಕಾಣದೇ ಇರೋ ಈ ದಿವ್ಯ ದೃಶ್ಯನ ಕಂಡು ನನ್ನ ಜನ್ಮ ಪಾವನವಾಯಿತು. ಧನ್ಯ ಧನ್ಯ ಪ್ರವಾಹನ, ನೀನೇ ಧನ್ಯ.
0: ಭಕ್ತಿ ಭಾವದಿಂದ ಮೈಮರೆತಿದ್ದಾನೆ. ಇಂಥ ಅವಕಾಶ ಸಿಗೋಲ್ಲ, ಹೊಡಿರಿ ಬಾಣನ. ಯಾಕೆ ನಿಧಾನ? ಇಂಥ ಸಮಯದಲ್ಲಿ ತಾನೇ ನೀವು ಕರ್ಣನ್ ಕೊಂದಿದ್ದು?

ಲೂಚಿ, ಏನಿದು? ಪತಿವ್ರತಿ ಆದ ನೀನು ಪತಿಗೆ ಸಾರಥಿ, ಪುತ್ರ ಪ್ರೇಮಿಯಾದ ನಾನು ಪುತ್ರನಿಗೆ ಸಾರಥಿ. ನಡೀಲಿ ಪಿತಾ ಪುತ್ರರ ಯುದ್ಧ.

0: ಮರಗಳಿಂದ ಏನು ಪ್ರಯೋಜನವಿಲ್ಲ ಕುಮಾರ. ಬತ್ತಳಿಕೆಯಲ್ಲಿ ಇದೆಯಲ್ಲ ಹೊಸ ಅಸ್ತ್ರ, ಅದನ್ನು ಹುಡು, ಯುದ್ಧನ ಸಮಾಪ್ತಿ ಮಾಡು.
1: ನನ್ನ ಪಂಚ ಪ್ರಾಣವೇ ಇವುಗಳಲ್ಲಿ, ನಾನೆಲ್ಲೇ ಇರಲಿ, ಹೇಗೆ ಇರಲಿ, ಯಾವ ಕಿವು ಹತ್ತಿಕೊಂಡು ಉಳಿಯುತ್ತೋ ಆದಕ್ಕೇ ನನ್ನ ಅಪ್ಪ.
0: ನೀನ್ ಮಗನಾಗಿ ಮಾಡಬೇಕಾದ ಕಡೆಯ ಕರ್ತವ್ಯ ಒಂದುಳಿದಿದೆ. ಪತಿ ಜೊತೆ ಸಹಗಮನ ಮಾಡೋ ನಿನ್ ತಾಯಿಗೆ ನಿನ್ ಕೈಯಾರ ಬೆಂಕಿ ಹಚ್ಚು. ನಿಧಾನ ಮಾಡಬೇಡ, ಚಿತೆ ಸಿದ್ಧ ಮಾಡು.
2: ಅಮ್ಮ, ಇನ್ನು ನಿಮ್ಮನ್ನ ಕಳ್ಕೊಂಡು ನಾನು ಬದುಕಿ ಸಾಧಿಸಬೇಕಾದ್ದೇನಿದೆ? ನನ್ನ ಕರ್ತವ್ಯನ ಮುಗಿಸಿ ನಿಮ್ಮ ಜೊತೆ ನಾನು ಅಗ್ನಿಪ್ರವೇಶ ಮಾಡ್ತೀನಿ.
0: ನಿಲ್ಲು ಕುಮಾರ. ಕುಮಾರ, ವಜ್ರಾಸ್ತ್ರ ಹೂಡಿ ಪಾತಾಳಕ್ಕೆ ಹೋಗು. ಆದಿಶೇಷನ್ನ ಬೇಡಿ ಸಂಜೀವನಿ ಮಣಿ ತಗೊಂಡ್ ಬಾ. ಪ್ರಾಣೇಶ್ವರನ್ನ ಬದುಕಿಸೋಣ.

0: ನಾಗಮನಿಂದ ತಂದು ಬಿಟ್ಟೆ ದೊಡ್ಡಮ್ಮ.
1: ಯಾವ ಮಣಿ ತಂದ್ರೆ ಏನ್ ಪ್ರಯೋಜನ ಕುಮಾರ? ನಿಮ್ ತಂದೆ ತಲೆನ ಯಾರೋ ಕತ್ತರಿಸ್ಕೊಂಡು ಹೋಗಿದ್ದಾರೆ ನೋಡಿಲ್ಲಿ.
0: ಸಹಸ್ರಾರು ಗಂಡ ಹಂತಗಳಿಂದ ಪಾಂಡವರನ್ನ ರಕ್ಷಣೆ ಮಾಡಿದ ಮಹಾಪ್ರಭು ನೀನು, ಈ ಯುದ್ಧಕ್ಕೆ ಪ್ರಚೋದನೆ ಮಾಡಿದವನು ನೀನು. ಮಗನ ತೋಳಿನಲ್ಲಿ ಎದೆಯಲ್ಲಿ ಅಜೇಯವಾದ ಶಕ್ತಿನ ತುಂಬಿ ಮಗನಿಂದ ತಂದೆನ ಕೊಲೆ ಮಾಡಿಸ್ತವನು ನೀನು. ಯಾವ ಸಾಧನೆಗೋಸ್ಕರ ನಮ್ಮಿಂದ ಈ ನಾಟಕ ಆಡಿಸ್ತಾ ಇದ್ದೀಯ? ಈ ಭೀಕರವಾದ ದೃಶ್ಯ ನಿನಗೆಷ್ಟು ಆನಂದವಾಗಿದೆಯೇ? ಹಾಗಾದ್ರೆ

0: ನನ್ನ ತಲೆಯ ಕತ್ತರಿಸಿ ತಂದೆ ಪಾದಾರವಿಂದಗಳಿಗೆ ಅರ್ಪಿಸ್ತೀನಿ. ನೋಡು, ಆನಂದ ಪಡು, ತೃಪ್ತಿ ಪಡು.
1: ಶಾಂತನಾಗು ಕುಮಾರ.
2: ಕೃಷ್ಣ
1: ಸಾವಧಾನ.
2: ಪರಮಾತ್ಮ ವಾಸುದೇವ.
3: ಕೃಷ್ಣ
2: ಕೃಷ್ಣ
3: ಕೃಷ್ಣ.
2: ನನ್ನ ತಾಯಂದ್ರ ಮಾಂಗಲ್ಯ ನುಡಿಸು, ನನ್ನ ತಾಯಂದ್ರ ಮಾಂಗಲ್ಯ ನುಡಿಸು. ನನಗೆ ತಂದೆ ಭಿಕ್ಷೆ ಕೊಡು ಪರಮಾತ್ಮ, ನನಗೆ ತಂದೆ ಭಿಕ್ಷೆ ಕೊಡು ಪರಮಾತ್ಮ.
1: ನೋಡೋರ್ ಕಣ್ಣಿಗೆ ನಾನು ಸ್ತ್ರೀಲೂಲನಾಗಿದ್ದರು ಸರ್ವೇಂದ್ರಿಯಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡಿರು ಸದ್ಗೃಹಸ್ಥನಾಗಿದ್ದರೆ ಅರ್ಜುನನ ತಲೆ ಎಲ್ಲಿದ್ದರೂ ಬರಲೇಬೇಕು. ಸುದರ್ಶನ

0: ಅವನೆಲ್ಲಿ ಅವನೆಲ್ಲಿ ಅಪ್ಪಪ್ರವಾಹನ?
1: ಕೃಷ್ಣ, ಕೃಷ್ಣ ನೀನು?
2: ಪಾರ್ಥ, ಮರ್ತಿದ್ದನ್ನೆಲ್ಲ ಜ್ಞಾಪಿಸ್ಕೋ.
1: ಚಿತ್ರ, ಪುಲುಚಿ, ಚಿತ್ರ, ಪುಲುಚಿ,
2: ಪಾರ್ಥ, ಎಲ್ಲರನ್ನೂ ಸಂತೈಸಿದ ಹಾಗೆ ನಿನ್ನ ಮಗ ಬಬ್ರುವಾಹನನನ್ನು ಸಂತೈಸು.
1: ಬಬ್ರುವಾಹನ ನನ್ನ ಮಗ?
2: ಹೌದು, ಚಿತ್ರಾಂಗದೇ ಗರ್ಭ ಸಂಜಾತ. ಪಾರ್ಥ, ನನ್ನಿಂದ ಸಕಲ ತತ್ವಗಳನ್ನು ತಿಳಿದಿದ್ದರೂ ಸಹ ನಿನ್ನ ಹೃದಯಸ್ಥವಾದ ಅಹಂಕಾರವನ್ನು ನೀನು ಗೆಲ್ಲಲಿಲ್ಲ. ಅದರ ಪ್ರತಿಫಲವೇ ಈ ಸೋಲು.
1: ಪ್ರಭು, ಸೋತಿದ್ದು ನನ್ನ ಮಗನಿಂದಲೇ ಹೊರತು ಬೇರೆಯವರಿಂದಲ್ಲವಲ್ಲ. ಸಾಹಸ ವಿದ್ಯಾ ಗುಣಗಳಿಂದ ಮಗ ಅಪ್ಪನ್ನ ಮೀರಿಸಿದ್ರೇನೆ ಅಪ್ಪನ ಜನ್ಮ ಸಾರ್ಥಕ. ಇದು ಅಹಂಕಾರ ಪಡೋ ವಿಷಯವೇ ಪರಮಾತ್ಮ. ಪ್ರಭು, ನಾವು ನಿಮಿತ್ತ ಮಾತ್ರ, ಎಲ್ಲದಕ್ಕೂ ಕಾರಣ ಕಾರ್ಯ ಕರ್ತೃ ನೀನೇ ಸ್ವಾಮಿ. ದಯಮಾಡಿ ನಿನ್ನ ಪಾದ ಧೂಳಿನಿಂದ ನಮ್ಮ ಅರಮನೆ ಪವಿತ್ರವಾಗಲಿ, ನಿನ್ನ ದಿವ್ಯ ದರ್ಶನದಿಂದ ನಮ್ಮ ಪ್ರಜೆಗಳು ಧನ್ಯರಾಗಲಿ, ನಿನ್ನ ಅನುಗ್ರಹದಿಂದ ಜಗತ್ತೇ ಸುಖವಾಗಿರಲಿ.
2: ತಥಾಸ್ತು.
3: ಬಬ್ರುವಾಹನ ಚಲನಚಿತ್ರ ಧ್ವನಿ ವಾಹಿನಿ ಕೇಳಿದಿರಿ. ಪ್ರಸಾರ ನಿರ್ವಹಣೆ ವಸುಂಧರಾ ಶ್ರೀಧರ್, ತಾಂತ್ರಿಕ ಸಹಾಯ ಆರ್ ಮಾಧವಿ ಮತ್ತು HS ಸುರೇಶ್ ಕುಮಾರ್, ಪ್ರಸಾರ ಸಂಕಲನ ಸುರೇಂದ್ರನಾಥ್ ಸಾತ್.

0: ಇದುವರೆಗೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಕಥಾ ಸಮಯ. ಮನಮಿಡಿತೆಹ ಕ್ಷಣಗಳು ಪುಸ್ತಕದ ಪರಿಚಯ ಬರೆದು ಪ್ರಸ್ತುತಪಡಿಸುತ್ತಾರೆ ಮಂಗೋಟೆ ಕೆ ಶಿವಕುಮಾರ್.
2: ಆತ್ಮೀಯ ಕೇಳುಗರೆ, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಥೆಯ ಹೆಸರು ಡ್ರೈವಿಂಗಿಗೆ ಅನುವಂಶೀಯತೆಯೇ ಅಂತ ಹೇಳಿ ಕ್ವಶನ್ ಮಾರ್ಕ್. ಜೀವನದಲ್ಲಿ ಕೆಲವು ಘಟನೆಗಳು ನಮ್ಮ ದಿಕ್ಕನ್ನೇ ಬದಲಿಸಿಬಿಡುತ್ತವೆ. ಅವುಗಳು ನಮ್ಮನ್ನು ಯಾವ ದಿಕ್ಕಿಗೆ ಕೊಂಡೊಯ್ಯಬಲ್ಲವು ಎಂಬುದನ್ನು ಹೇಳಲಿಕ್ಕಾಗದು. ಒಳ್ಳೆಯ ಘಟನೆಗಳನ್ನು ಆರಿಸಿಕೊಂಡು ಕೆಟ್ಟ ಘಟನೆಗಳನ್ನು ನಾವು ಮರೆಯಲು ಪ್ರಯತ್ನಿಸಬೇಕು. ಕೆಲವು ಮಾತುಗಳು ಹಾಗೆಯೇ ನಮ್ಮ ಜೀವನದ ದಿಕ್ಕನ್ನು ಬದಲಿಸಬಹುದು. ಕೆಲವರು ಮಾತನಾಡುವುದನ್ನು ನಾವು ಕೇಳಿದ್ದೇವೆ. ಅವನು ನನಗೆ ಒಮ್ಮೆ ಹೊಡೆದಿದ್ದರೂ ಚಿಂತೆ ಇಲ್ಲ, ಆದರೆ ಅವನು ಆಡಿದ ಮಾತಿನಿಂದ ನನಗೆ ಆಘಾತವಾಗಿದೆ. ಈ ಮಾತು ದೈಹಿಕವಾಗಿ ಹೊಡೆಯುವುದಕ್ಕಿಂತಲೂ ಮಾತು ಎಷ್ಟೊಂದು ಹರಿತವಾಗಿರುತ್ತದೆ ಎಂಬುದನ್ನು ಸಾರಿ ಸಾರಿ ಹೇಳುತ್ತದೆ. ಅಂತಹದೇ ಒಂದು ಮಾತು ನನ್ನ ಜೀವನದಲ್ಲಿ ಘಟಿಸಿ ನಾನು ಸ್ವಲ್ಪ ಬದಲಾಗುವಂತೆ ಮಾಡಿತು. ಆ ಘಟನೆಯೇ ಈ ಲೇಖನ. ಕೆಲ ವರ್ಷಗಳ ಹಿಂದೆ ನನ್ನ ಸಹೋದ್ಯೋಗಿ ಮಿತ್ರ ಶಂಕರ ಎನ್ನುವವರು ಒಮ್ಮೆ ಹಳೆಯ ಕಾರೊಂದನ್ನು ಖರೀದಿಸಿ ತಂದಿದ್ದರು. ಅದನ್ನು ನೋಡಿದ ನಾನೇ ಖರೀದಿಸಿ ತಂದಿರುವಷ್ಟು ಸಂತಸಗೊಂಡೆ. ಕೆಲವು ದಿನಗಳ ನಂತರ ನನ್ನ ಮಿತ್ರರೊಂದಿಗೆ ನಾನು ಕಾರು ಕಲಿಯಬೇಕೆಂಬ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾ ಅದರ ಇಂಧನ ವೆಚ್ಚವನ್ನು ನಾನು ಭರಿಸುವುದಾಗಿ ಕೇಳಿಕೊಂಡೆ. ನನಗೆ ಪ್ರತಿಯಾಗಿ ಡ್ರೈವಿಂಗ್ ಕಲಿಸಿಕೊಡಬೇಕೆಂದು ವಿನಂತಿ ಮಾಡಿಕೊಂಡೆ. ಇದನ್ನು ಕೇಳಿದ ನನ್ನ ಮಿತ್ರ ಶಂಕರ, ಕಾರು ಕಲಿಯುವುದು ಅಷ್ಟೊಂದು ಸುಲಭ ಎಂದುಕೊಂಡೆಯಾ? ನನಗಾದರೂ ನನ್ನ ತಂದೆ ತಾತ ಹೀಗೆ ಪರಂಪರಾನುಗತವಾದ ಅನುಭವವಿದೆ ಎಂದು ಹೇಳಿಬಿಟ್ಟರು. ಈ ಮಾತು ಅವರ ಪರಂಪರೆಯ ಶ್ರೀಮಂತಿಕೆಯನ್ನು ವಿವರಿಸುತ್ತಾ ನನ್ನ ಪರಂಪರಾನುಗತ ಬಡತನವನ್ನು ನನಗೆ ಮನವರಿಕೆ ಮಾಡಿಕೊಟ್ಟಂತಾಯಿತು. ನಾನು ನನ್ನ ಕಷ್ಟದ ದಿನಗಳನ್ನು ಅವರೊಂದಿಗೆ ಹಂಚಿಕೊಂಡಿದ್ದು ನಿಜ, ಆದರೆ ಅದನ್ನು

ನನ್ನ ಸ್ನೇಹಿತರು ಕಾರು ಕಲಿಸು ಎಂದು ಕೇಳಿದ ಸಂದರ್ಭದಲ್ಲಿ ಪ್ರಕಟಿಸುತ್ತಾರೆ ಎಂದು ನಾನು ಅಂದುಕೊಂಡಿರಲಿಲ್ಲ. ನನಗಾದರೂ ಅವರು ಹೇಳಿದ ಆ ಮಾತು ನುಂಗಲಾರದ ತುತ್ತಾಗಿ ಹೆಡೆಯನ್ನು ತುಳಿಸಿಕೊಂಡ ಹಾವಿನಂತಾಗಿ ಹೋದೆ. ನನಗೆ ಬಡತನವಿತ್ತು ನಿಜ, ಆದರೆ ಕಾರು ಕಲಿಕೆಗೂ ಬಡತನಕ್ಕೂ ಏನು ಸಂಬಂಧ? ಕಾರು ಚಾಲನೆ ಕಲಿಯಬೇಕಾದರೆ ವಂಶ ಪಾರಂಪರ್ಯದ ಬೆಸುಗೆ ಬೇಕೇ ಎಂದು ನನ್ನ ಮನಸ್ಸಿನಲ್ಲಿ ರೇಗಿಹೋಯಿತು. ಆದರೆ ನನ್ನ ಯಾವುದೇ ಕೋಪ ತಾಪಗಳನ್ನು ನನ್ನ ಮಿತ್ರನ ಎದುರು ನಾನು ಪ್ರದರ್ಶಿಸಲಿಲ್ಲ. ಈ ಘಟನೆ ನಡೆದ ಮರುದಿನವೇ ನಮ್ಮ ಕಚೇರಿಯ ಚಾಲಕ ಮಿತ್ರನನ್ನು ಕರೆದುಕೊಂಡು ಹೋಗಿ ನಾನು ಒಂದು ಕಾರನ್ನು ಖರೀದಿಸಿಯೇ ಬಿಟ್ಟೆ. ಸರಿ, ಚಾಲಕ ಮಿತ್ರರ ನೆರವಿನಿಂದ ಕಾರನ್ನು ತಂದು ಕಚೇರಿಯ ಆವರಣದಲ್ಲೇ ನಿಲ್ಲಿಸಲಾಯಿತು. ಮರುದಿನ ಬೆಳಗ್ಗೆ ಸಹೋದ್ಯೋಗಿಗಳಿಗೆಲ್ಲ ಆಶ್ಚರ್ಯ. ಇವನಿಗೆ ಕಾರು ಓಡಿಸಲು ಬರುವುದೇ ಇಲ್ಲ, ಹೇಗೆ ತಂದ, ಏಕೆ ತಂದ ಎಂಬುದು ಮಾತ್ರ ಎಲ್ಲರಿಗೂ ಚಿದಂಬರ ರಹಸ್ಯವಾಯಿತು. ಇನ್ನು ನನ್ನ ಸಹೋದ್ಯೋಗಿ ಮಿತ್ರ ಶಂಕರರಿಗೆ ಪರಮಾಶ್ಚರ್ಯ. ಕಾರು ತಂದು ನಿಲ್ಲಿಸಿದ ಬಳಿಕ ನನ್ನ ಚಾಲಕ ಮಿತ್ರ ನಾಳೆಯಿಂದ 4 ದಿನ ರಜೆ ಹಾಕಿರುವುದಾಗಿಯೂ ಬಂದ ಕೂಡಲೇ ಕಲಿಸಿಕೊಡುವುದಾಗಿಯೂ ಹೇಳಿ ಊರಿಗೆ ಹೋದರು. ನನಗಾದರೂ ಹಿಂದೆ ಈಗಲೇ ಚಾಲನೆ ಕಲಿಯಬೇಕೆಂಬ ಉತ್ಕಟವಾದ ಬಯಕೆ. ಮರುದಿನ ಬೆಳಗ್ಗೆ ನಮ್ಮ ಕಚೇರಿಯಲ್ಲೇ ಇದ್ದ ಡ್ರೈವರ್ ಕಮ್ ಕ್ಲರ್ಕ್ ಅವರಲ್ಲಿ ನನ್ನ ಅತೀವ ಉತ್ಸಾಹವನ್ನು ವಿವರಿಸುತ್ತಾ ಕಾರು ಕಲಿಸಿರೆಂದು ದುಂಬಾಲು ಬಿದ್ದೆ. ಅದಕ್ಕೆ ಅವರು, ತುಂಬ ಕೆಲಸವಿದೆ, ಮಧ್ಯಾಹ್ನ ಊಟದ ವಿರಾಮದಲ್ಲಿ ಕಲಿಸಿಕೊಡುವುದಾಗಿ ಹೇಳಿದರು. ನನಗಾದರೂ ತಾಳ್ಮೆಯಿಲ್ಲ, ಆದರೆ ಸುಮ್ಮನಿರದೆ ವಿಧಿ ಇರಲಿಲ್ಲ. ನಂತರ ಊಟದ ವಿರಾಮದಲ್ಲಿ ಅವರು ನನ್ನನ್ನು ಡ್ರೈವರ್ ಸೀಟಿನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಕಾರನ್ನು ಕಲಿಸುತ್ತಾ ಹೇಳಿಕೊಡುತ್ತಾ ಹೊರಟರು. ನಾನು ಬಹಳ ಶ್ರದ್ಧೆಯಿಂದ ಅವರು ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ತಲೆಯಲ್ಲಿ ಅಚ್ಚೊತ್ತಿದ್ದಂತೆ ತಿಳಿದುಕೊಂಡೆ. ಕೇವಲ 1/2 ಗಂಟೆಯಾಗಿರಬೇಕು. ನನ್ನ ಮಿತ್ರ, ಸರ್, ತುಂಬ ಕೆಲಸವಿದೆ, ಊಟ ಬೇರೆ ಆಗಬೇಕು, ಹೋಗೋಣವೇ ಎಂದು ಕೇಳಿದರು. ಸರಿ ಆಯಿತು ಎಂದ ನಾನು ಕಾರಿನ ಸ್ಟೇರಿಂಗ್ ಹಿಡಿದು ಅವರನ್ನು ಪಕ್ಕದ ಸೀಟಿನಲ್ಲಿ ಕುಳ್ಳಿರಿಸಿ ಸುರಕ್ಷಿತವಾಗಿ ಕಚೇರಿಗೆ ಕರೆದುಕೊಂಡು ಬಂದು ತಲುಪಿದೆ. ಅಲ್ಲಿಗೆ ನನ್ನ ಕಾರಿನ ಕಲಿಕಾ ಕೆಲಸ ಮುಗಿದೇ ಹೋಯಿತು. ಇನ್ನು ನನಗೆ ಅಧಿಕೃತವಾಗಿ ಚಾಲಕರ ಲೈಸೆನ್ಸ್ ಪಡೆಯುವುದು ಬಾಕಿಯಿತ್ತು. ಒಮ್ಮೆ ನಾನು ಮನೆಯಿಂದ ದಿನಸಿ ತರಲು ಅಂಗಡಿಗೆ ಹೊರಡಲು ಅನುವಾಗಿದ್ದೆ. ಚಾಲನೆಯಲ್ಲಿ ಪರಂಪರಾನುಗತ ಅನುಭವ ಹೊಂದಿದ್ದ ನನ್ನ ಮಿತ್ರ ಶಂಕರರ ಮನೆಯು ನಮ್ಮ ಮನೆಯ ಹತ್ತಿರವೇ ಇತ್ತು. ನಾನು ಅಂಗಡಿಗೆ ಹೊರಟಾಗ ಅವರು ನನ್ನೊಂದಿಗೆ ಬರುವುದಾಗಿ ಹೇಳಿದರು. ಸರಿ ಬನ್ನಿ ಎಂದೆ. ಇಬ್ಬರೂ ನನ್ನ ಕಾರಿನಲ್ಲೇ ಹೋದೆವು. ಅಂಗಡಿಯವರಿಗೆ ಚೀಟಿ ಕೊಟ್ಟು ಬರುವುದಾಗಿದ್ದರಿಂದ ಕಾರಿನ ಕೀಲಿಯನ್ನು ಅದರಲ್ಲಿಯೇ ಬಿಟ್ಟು ಹೋಗಿದ್ದೆ. ನಾನು ಚೀಟಿ ಕೊಟ್ಟು ಬರುವಷ್ಟರಲ್ಲಿ ನನ್ನ ಮಿತ್ರ ಕಾರನ್ನು ರಿವರ್ಸ್ ತೆಗೆಯಲು ಹೋಗಿ ಹಿಂಬದಿಯಿದ್ದ ಲೈಟಿನ ಕಂಬಕ್ಕೆ ಗುದ್ದಿ ಅವಾಂತರ ಎಬ್ಬಿಸಿದ್ದರು. ನಾನು ಹಿಂದಿರುಗಿ ಬಂದು ನೋಡಿದಾಗ ಅವರ ಮುಖದಲ್ಲಿ ಆತಂಕ ದುಗುಡ ಆವರಿಸಿತ್ತು. ನಾನು ಏನೂ ಮಾತನಾಡಲಿಲ್ಲ. ತೊದಲುತ್ತಾ ಮಾತನಾಡಲು ಆರಂಭಿಸಿದ ಅವರು, ಕಾರಿನ ಬಂಪರ್ಗೆ ಸ್ವಲ್ಪ ಏಟಾಗಿದೆ, ಅದನ್ನು ನಾನೇ ರಿಪೇರಿ ಮಾಡಿಸಿಕೊಡುತ್ತೇನೆ ಎಂದು ಬಡಬಿಡಿಸುತ್ತಿದ್ದರು. ನಾನು ಮಾತ್ರ ಏನೂ ಮಾತನಾಡದೆ ಶಾಂತಚಿತ್ತನಾಗಿದ್ದೆ. ಸರಿ, ಚಾಲನ ಪರವಾನಗಿ ಪಡೆಯಬೇಕಲ್ಲವೇ, ಅದೊಂದು ಬಾಕಿ ಉಳಿದಿರುವ ಕೆಲಸ. ನಾನು ನನ್ನ ಮಿತ್ರರು ಒಟ್ಟಿಗೆ ಹೋಗಿ ಎಲ್ಲೆಲ್ಲಾರ್ ಪಡೆದುಕೊಂಡಿದ್ದೆವು. ಅದರಂತೆ ಕಾರಿನ ಮೇಲೆ ಕಣ್ಣಿಗೆ ರಾಚುವಂತೆ ಕೆಂಪು ಬಣ್ಣದ ಎಲ್ ಅಕ್ಷರವನ್ನು ಅಂಟಿಸಿಕೊಂಡು ಓಡಾಡುತ್ತಿದ್ದೆವು. ನಿಗದಿತ ದಿನದಂದು ನಾನು ಹಾಗೂ ನನ್ನ ಮಿತ್ರ ಶಂಕರ ಇಬ್ಬರು ತಮ್ಮ ತಮ್ಮ ಕಾರಿನಲ್ಲಿ ಚಾಲನಾ ಪರವಾನಗಿ ಪಡೆಯಲು ಹೋದೆವು. RTO ಕಚೇರಿಗೆ ಹೋಗಿ ನೋಡಿದರೆ ಏನಾಶ್ಚರ್ಯ, ನನ್ನ ದೂರದ ಸಂಬಂಧಿಯೊಬ್ಬರು ಅದೇ ಕಚೇರಿಯಲ್ಲಿ ಗುಮಾಸ್ತರಾಗಿದ್ದಾರೆ. ಅವರನ್ನು ಹೊಸಪೇಟೆಯಲ್ಲಿ ಮಿತ್ರ ಶಂಕರರಿಗೆ ನಾನೇ ಪರಿಚಯ ಮಾಡಿಸಿದ್ದೆ. ಆದರೆ ಅವರಿಗೆ ಹೊಸಪೇಟೆಯಿಂದ ಶಿವಮೊಗ್ಗಕ್ಕೆ ವರ್ಗವಾಗಿದ್ದು ನನಗೆ ಗೊತ್ತಿರಲಿಲ್ಲ. ಶಂಕರರಿಗೆ ಹೇಗೆ ತಿಳಿದಿತ್ತೋ ನನಗೆ ಗೊತ್ತಿಲ್ಲ. ಆದರೆ ಅವರು ನನಗೆ ಆ ವಿಚಾರವನ್ನು ತಿಳಿಸಿಯೇ ಇರಲಿಲ್ಲ. ನನ್ನ ಸಂಬಂಧಿಕರೊಂದಿಗೆ ಉಭಯ ಕುಶಲೋಪರಿ ಹಂಚಿಕೊಳ್ಳುತ್ತಾ ನಾನು ಕಾರು ಖರೀದಿಸಿರುವುದಾಗಿಯೂ ಡ್ರೈವಿಂಗ್ ಲೈಸೆನ್ಸ್ಗೆ ಬಂದಿ

ಇರುವುದಾಗಿಯೂ ಅದಕ್ಕಾಗಿ ತಾವು ಶಿಫಾರಸು ಮಾಡಬೇಕಾಗಿಯೂ ಅವರಲ್ಲಿ ನಾನು ಕೇಳಿಕೊಂಡೆ. ಆದರೆ ಅವರಿಂದ ಬಂದ ಉತ್ತರ ನನ್ನನ್ನು ಘಾಸಿಗೊಳಿಸಿತ್ತು. ಅದೇನೆಂದರೆ, ಈಗಾಗಲೇ ಶಂಕರರಿಗೆ ಶಿಫಾರಸು ಮಾಡಿರುವುದಾಗಿಯೂ ನನಗೆ ಬೇರೊಂದು ದಿನ ಶಿಫಾರಸು ಮಾಡುವುದಾಗಿಯೂ ಅವರು ಹೇಳಿಬಿಟ್ಟರು. ಚಾಲನೆಯಲ್ಲಿ ಪಾರಂಪರಿಕ ಹಿನ್ನೆಲೆ ಉಳ್ಳವರಿಗೂ ಶಿಫಾರಸಿನ

0: ಅವರು ಪರವಾನಗಿ ನೀಡುವ ಅಧಿಕಾರಿಯೊಂದಿಗೆ ತೆರಳಿ ಸ್ವಲ್ಪ ಸಮಯದ ನಂತರ ಹಿಂದಿರುಗಿ ಬಂದರು. ಬೆವತು ನೀರಾಗಿದ್ದರು. ಅವರನ್ನು ಗಮನಿಸಿದ ನಾನು ಇನ್ನೇನು ನನ್ನ ಕತೆ ಅಷ್ಟೇ ಎಂದುಕೊಂಡು ಪರೀಕ್ಷೆಗೆ ಅಣಿಯಾದೆ. ಪರವಾನಗಿ ನೀಡುವ ಅಧಿಕಾರಿಯೇ ಹೇಳಿದಂತೆ ವಾಹನವನ್ನು ಓಡಿಸುತ್ತಾ ಅವರು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದೆ. ಅವರು ಹೇಳಿದಂತೆ ರಿವರ್ಸ್ ಗೇರಿನಲ್ಲಿಯೂ ಕಾರನ್ನು ತಿರುಗಿಸಿ ಓಡಿಸಿದೆ. ಆದರೆ ನನಗೆ ಬೆವರು ಬರುವಂತಹ ಪ್ರಸಂಗವೇನೂ ಎದುರಾಗಲಿಲ್ಲ. ಫಲಿತಾಂಶ ನೋಡಿದಾಗ ನನಗೆ ಅಚ್ಚರಿ ಕಾದಿತ್ತು. ಪಾರಂಪರಿಕ ಹಿನ್ನೆಲೆ ಶಿಫಾರಸು ಹೊಂದಿರದ ನಾನು ವಾಹನ ಚಾಲನಾ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲೇ ಉತ್ತೀರ್ಣನಾಗಿದ್ದೆ. ಆದರೆ ಶಿಫಾರಸು ಮತ್ತು ಪಾರಂಪರಿಕ ಹಿನ್ನೆಲೆ ಹೊಂದಿದ್ದ ನನ್ನ ಮಿತ್ರ ಶಂಕರ ನ ಪಾಸ್ ಆಗಿದ್ದರು. ನಂತರ ನನ್ನ ಎದುರಿಗೆ ಎಲ್ ಅಕ್ಷರ ಹೊಂದಿದ್ದ ಆ ಕಾರಿನಲ್ಲಿ ಅವರಿಗೆ ಓಡಾಡಲು ಮುಜುಗರವಾಗಿದ್ದಿರಬೇಕು. ನಾನು ಮಾತ್ರ ಎಂದಿಗೂ ಅವರು ಆಡಿದ್ದ ಮಾತುಗಳನ್ನು ಅವರೊಂದಿಗೆ ಪ್ರಸ್ತಾಪಿಸಲೇ ಇಲ್ಲ. ಕಾರಣ ಅವರು ಹಾಗೆ ಹೇಳದಿದ್ದರೆ ಕಾರು ಖರೀದಿಸುವ ಆಲೋಚನೆ ನನ್ನ ತಲೆಗೆ ಬರುತ್ತಿರಲಿಲ್ಲವೆಂದರೆ ಅತಿಶಯೋಕ್ತಿಯಲ್ಲ. ಅನಂತರದ ದಿನಗಳಲ್ಲಿ ಅವರ ಮಗ ಬೈಕ್ ಓಡಿಸುತ್ತಾ ಆಕ್ಸಿಡೆಂಟ್ ಮಾಡಿದ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಮಾತ್ರ ತಿಳಿದು ನನಗೆ ವಿಪರ್ಯಾಸವಾಯಿತು.
1: ಇದುವರೆಗೆ ಕಥಾ ಸಮಯ ಮನಮಿಡಿದಿಹ ಕ್ಷಣಗಳು ಪುಸ್ತಕದ ಪರಿಚಯ ಮಾಡಿಕೊಂಡಿರಿ. ಬರೆದು ಪ್ರಸ್ತುತಪಡಿಸಿದವರು ಮಂಗೋಟೆ ಕೆ ಶಿವಕುಮಾರ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.

ಆತ್ಮೀಯ ಕೇಳಿದ್ರೆ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಕಾರ್ಯಕ್ರಮಗಳನ್ನು 101.4 FM ಹಾಗೂ ನಿಲಯದ ಅಂತರ್ಜಾಲ ಸೇವೆಯಲ್ಲಿ ಸ್ಟುಡಿಯೋ ಸಮಯ ಸರಿಯಾಗಿ ಆಗ್ತಾ ಇದೆ 5 ಗಂಟೆ. ಇದೀಗ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಿಕ್ಕ ಯಜಮಾನರು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ನಮ್ಮಿಂದ ಕೇಳೋಣ ಉಷಾ ಅವರ ಸ್ವರದಲ್ಲಿ ಬದ್ರಿ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಈ ಗೀತೆಗಿದೆ. ನಮ್ಮ ಕೇಳುಗರು ಈಗಾಗಲೇ ಸಂದೇಶಗಳನ್ನ ಕಳಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾಕೆ ಅಂತ ಗೊತ್ತಾಯ್ತಲ್ವಾ? ಇವತ್ತು ಭಾನುವಾರ ಸಂಜೆ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮ ವಿಶೇಷ ಏನು ಅಂತಂದರೆ, ಚಿತ್ರಗೀತೆಗಳಿಗೆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಸೊ ಅಲ್ಲಿ ತನಕ ನೀವು ಸಂದೇಶಗಳನ್ನ ಕಳಿಸ್ತಾ ಇರಿ, ಯಾರೆಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಅಂತ ಹೇಳಿ. ಸೊ ನಿಮ್ಮ ಅಟೆಂಡೆನ್ಸನ್ನು ನೋಡಿಕೊಂಡು ನಾನು ಮುಂದಿನ ಗೀತೆಗೆ ನಾನು ನನ್ನ ಪ್ರಶ್ನೆಯನ್ನು ಕೇಳ್ತೀನಿ. ನೀವು ನಿಮ್ಮ ಉತ್ತರಗಳನ್ನ ನಮ್ಮ ವಾಟ್ಸಪ್ ಸಂಖ್ಯೆ 9481517600 ಈ ಸಂಖ್ಯೆಗೆ ಕಳಿಸ್ಬಹುದು. ಸೊ ಮುಂದಿನ ಗೀತೆ ಬದ್ರಿ ಚಿತ್ರದಿಂದ ಉಷಾ ಅವರ ಸ್ವರದಲ್ಲಿ ಕೇಳಿ.

ಓಕೆ, ಕೆಳಗರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗಿನ ಗೀತೆಗೆ ಪ್ರಶ್ನೆಯನ್ನು ಕೇಳ್ತೀನಿ. ಸೊ ಗೀತೆ ವಿವರ ಹೀಗಿದೆ: ಸಾಹಿತ್ಯ ಎಸ್ ನಾರಾಯಣ್ ಅವರದು, ಸಂಗೀತ ಚೈತನ್ಯ ಅವರದು, ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನು ಕೇಳಿಸ್ಕೊಳ್ಳಿ, ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ. ಗೀತೆಯ ವಿವರ ಇನ್ನೊಂದು ಸಲ: ಎಸ್ ನಾರಾಯಣ್ ಅವರ ಸಾಹಿತ್ಯ, ಚೈತನ್ಯ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನು ಕೇಳಿಸ್ಕೊಳ್ಳಿ, ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ. ನಿಮ್ಮ ಉತ್ತರಗಳು ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆ 9481572600 ಈ ಸಂಖ್ಯೆಗೆ. ನಿಮ್ಮ ಸಂದೇಶ ಹೀಗಿರಲಿ: ಮೊದಲಿಗೆ ನಿಮ್ಮ ಹೆಸರು, ನಂತರ ನಿಮ್ಮ ಊರು, ಸಂದೇಶದ ಕಡೆಯಲ್ಲಿ ನಿಮ್ಮ ಉತ್ತರ ಇರಲಿ, ನಾವು ಕೇಳಿದಂಥ ಪ್ರಶ್ನೆಯ ಉತ್ತರ ಇರಲಿ. ಓಕೆನಾ? ಪ್ರತಿ ನಿಮ್ಮ ಸಂದೇಶದಲ್ಲೂ ನಿಮ್ಮ ಹೆಸರು ಮತ್ತು ಊರು ಇರಲಿ. ಓಕೆನಾ? ಅಂದರೆ ಒಂದೇ ಸಂದೇಶನ ಎಡಿಟ್ ಮಾಡಿ ನೀವು ಕಳಿಸಿದ್ರೆ ಬಹುಶಃ ನಿಮ್ಮ ಮೆಸೇಜು ಇನ್ಬಾಕ್ಸಲ್ಲಿ ಹಿಂದೆ ಉಳಿಬಹುದು. ಹಾಗಾಗಿ ಮತ್ತೆ ಮತ್ತೆ ಕಳಿಸಿ, ಇನ್ನೊಂದು ಸಲನೂ ಕಳಿಸಿದ್ರು ಏನು ತೊಂದರೆ ಇಲ್ಲ. ಓಕೆನಾ? ಗೀತೆ ಕೇಳಿಸ್ಕೊಳ್ಳಿ, ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಕಾರ್ಯಕ್ರಮದ ಮೊದಲ ಪ್ರಶ್ನೆ. ಗೀತೆ ನಿಮಗಾಗಿ.

ಓಕೆ ಕೇಳಿದ್ರೆ, ಇದೀಗ ಒಂದು ಮಧುರವಾದಂತಹ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಉತ್ತರಗಳು ಬಂದಿದ್ದಾವೆ, ಉತ್ತರಗಳನ್ನು ತಗೊಳ್ಳೋಣ. ಮೊದಲನೇದಾಗಿ ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ ಅವರ ಉತ್ತರ ತಲುಪಿದೆ, ಸರಿಯಾದಂಥ ಉತ್ತರ. ಹಾಗೆಯೇ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ಮುರಳೀಧರ ಶಿವಮೊಗ್ಗದಿಂದ, ಸುರೇಶ್ ಅವರು ಶಿವಮೊಗ್ಗದಿಂದ, ಸರಿಯಾದಂಥ ಉತ್ತರ. ಹಾಗೆಯೇ ಇವರ ಹೆಸರು ನಾಗರಾಜ್ ರಾವ್ ಅಂತ ಹೇಳಿ ಇದೆ, ಅವರ ಉತ್ತರ ಕೂಡ ಸರಿಯಾಗಿದೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಎಚ್ ಪಿ ಗುರುಮೂರ್ತಿ ಎನ್ ಆರ್ ಪುರದಿಂದ, ಹಾಗೆಯೇ ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ, ಹಂಪಣ್ಣ ನೆಮ್ತಿ ಅವರ ಉತ್ತರ ಕೂಡ ತಲುಪಿದೆ. ಶಕೀಲ್ ಅಹಮದ್ ಸರ್ ಅವರಿಗೆ ನಮಸ್ಕಾರಗಳು ಅಂಥೇಳಿ, ರಾಘವ ಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈನಿಂದ ಉತ್ತರ ತಲುಪಿಸಿದ್ದಾರೆ. ಓಕೆ, ಬಸವರಾಜ್ ಎರೇಹಳ್ಳಿ ಭದ್ರಾವತಿ ಇವರ ಉತ್ತರ ಕೂಡ ಸರಿಯಾಗಿದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ದ್ರಾಕ್ಷಾಯಿಣಿ ಭೀಮನೆರೆ ನಮಸ್ಕಾರ ತಮಗೂ ಕೂಡ, ಸರಿಯಾದಂಥ ಉತ್ತರ. ಶುಭ ಸಂಜೆ ಅಂಥೇಳಿ ವಿನಯ್ ಅವರು ಶಿವಮೊಗ್ಗ ಓಟಿ ರಸ್ತೆಯಿಂದ ಸರಿಯಾದಂಥ ಉತ್ತರ ಕಳಿಸಿದ್ದಾರೆ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ನಮಸ್ತೆ, ಶುಭ ಸಂಜೆ ತಮಗೂ ಕೂಡ. ಎಸ್ ಎಸ್ ಹಾಡುಗಳನ್ನ ಕೇಳ್ತಾ ಇದ್ದೀರಿ ಅಂಥೇಳಿ ಗೊತ್ತಾಯಿತು, ಉತ್ತರ ಸರಿಯಾಗಿದೆ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹಾಗೆಯೇ ರೂಪಾ ಬಿ ಎಸ್ ಶೃಂಗೇರಿಯಿಂದ, ಸರಿಯಾದಂಥ ಉತ್ತರ. ಓಕೆ, ಈ ಹಿಂದೆ ತಾವು ವಾಯ್ಸ್ ಕಾಲ್ ಟ್ರೈ ಮಾಡಿದ್ದೀರಿ, ವಾಯ್ಸ್ ಕಾಲ್ ಅಥವಾ ಪಿಕ್ಚರ್ ಮೆಸೇಜನ್ನು ಯಾವುದನ್ನು ನಾವು ತಗೊಳ್ಳೋದಿಲ್ಲ, ನಿಮ್ಮ ಸಂದೇಶ ನಿಮ್ಮ ಉತ್ತರ ನಮಗೆ ವಾಟ್ಸಪ್ ಸಂದೇಶದ ಮೂಲಕ ತಲುಪಿಸಿದ್ರೆ ಸಾಕು. ಮತ್ತೊಂದು ಸಂದೇಶ ಬಂತು ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ. ಓಕೆ ಓಕೆ, ನಾವು ಕೇಳಿದಂಥ ಗೀತೆ ಆಗಿತ್ತು ರವಿ ಮಾಮ ಚಿತ್ರದಿಂದ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತು ನಗ್ಮಾ ಅವರು ನಟಿಸಿದ್ದಂತಹ ಚಿತ್ರ ಆಗಿತ್ತು. ಉತ್ತರಗಳನ್ನ ಕಳಿಸಿದಂಥ ಎಲ್ಲರೂ ಕೂಡ ಸರಿಯಾದಂಥ ಉತ್ತರನೇ ಕಳಿಸಿದ್ದೀರಿ, ಒಬ್ಬರು ಕೂಡ ತಪ್ಪಾದಂಥ ಉತ್ತರ ಕಳಿಸಿಲ್ಲ. ಎಲ್ರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಸೊ ಮುಂದಿನ ಗೀತೆಯನ್ನು ಕೇಳೋಣ, ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ ಚಿತ್ರದಿಂದ.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಚೈತನ್ಯ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಅವರು. ಪ್ರಶ್ನೆ ಇನ್ನೊಮ್ಮೆ, ಗೀತೆ ವಿವರ ಅಂದರೆ ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ ಚಿತ್ರದಿಂದ ಈ ಗೀತೆಯನ್ನು ನಾವು ಕೇಳ್ತಾ ಇದ್ದೀವಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಚೈತನ್ಯ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಅವರು. ಸೊ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಚಿತ್ರದಲ್ಲಿ ಈಗ ನೀವು ಕೇಳುವಂಥ ಗೀತೆ ಈ ಇದರ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿರುವ ನಟ ಯಾರು ಅನ್ನೋದು. ಚಿತ್ರದ ಹೆಸರು ನಾನು ಈಗಾಗಲೇ ಹೇಳಿದ್ದೀನಿ, ಹಾಗಾಗಿ ನಿಮಗೆ ಉತ್ತರ ಕಳಿಸೋದು ಅಥವಾ ಉತ್ತರ ಹುಡುಕೋದು ಕಷ್ಟ ಆಗೋದಿಲ್ಲ, ಓಕೆನಾ? ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ ಚಿತ್ರದ ಈ ಗೀತೆ ನಿಮಗಾಗಿ. ಪ್ರಶ್ನೆ ಏನಪ್ಪ ಅಂತಂದರೆ, ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿರುವ ನಟರ ಹೆಸರು, ಓಕೆನಾ? ತಗೊಳ್ಳಿ ನಿಮಗಾಗಿ ಈ ಗೀತೆ.

ಇವರೇ, ಪ್ರೀತಿ ನೀ ಇಲ್ಲದಿನ ಹೇಗಿರಲಿ ಚಿತ್ರದಿಂದ ಒಂದು ಮೆಲೋಡಿ ಟ್ರ್ಯಾಕ್ ಅನ್ನು ಕೇಳ್ಕೊಂಡು ಬಂದ್ವಿ. ಇದೀಗ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ, ಈ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿರುವ ನಟ ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೆ. ಉತ್ತರಗಳನ್ನ ಕಳಿಸಿದ್ದಾರೆ ಹೆಚ್ ಆರ್ ರುದ್ರಸ್ವಾಮಿ ಅವರು, ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಹಾಗೆಯೇ ತಾರಾ ಸುಶ್ಮಿತಾ ಶೆಟ್ಟಿ ಕೊಪ್ಪಯಿಂದ, ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ, ಹಂಪಣ್ಣ ಅವರು ನ್ಯಾಮತಿಯಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸ್ಸಾಗರದಿಂದ, ಹಾಗೆಯೇ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಓಕೆ, ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ, ಹಾಗೆಯೇ ಈ ಮಧ್ಯಾಹ್ನ ಬೆಳಿಗ್ಗೆಯಿಂದನೂ ಕೂಡ ಕಾರ್ಯಕ್ರಮಗಳನ್ನು ಕೇಳಿದ್ದೀವಿ, ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದ್ದಾವೆ ಅಂಥೇಳಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಶಾಂತಾಚಾರ್ ಅವರು. ಓಕೆ, ಮತ್ತೊಂದು ಸಂದೇಶ ಬಂದಿದೆ. ರಾಘವ ಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಬೆಟ್ಟಂಪಾಡಿ ದುಬೈನಿಂದ. ಓಕೆ, ಸುರೇಶ್ ಶಿವಮೊಗ್ಗದಿಂದ. ಓಕೆ, ಸರಿಯಾದಂಥ ಉತ್ತರ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಹಾಗೆಯೇ ಗೌರಮ್ಮ ಅವರು ಹಾವೇರಿಯಿಂದ. ಓ, ಯಾಕೋ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಕೆಲವರು. ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ, ಹಾಗೆಯೇ ರೂಪಾ ಬಿ ಎಸ್ ಶೃಂಗೇರಿಯಿಂದ. ಎಸ್, ಸರಿಯಾದಂಥ ಉತ್ತರ. ಓಕೆ, ಇದರಲ್ಲಿ ಕನ್ಫ್ಯೂಷನ್ ಆಗುವಂಥ ಏನು ಅಂಶ ಏನೂ ಇರಲಿಲ್ಲ. ಸೊ ಸಾಕಷ್ಟು ವಿವರಗಳನ್ನ ಕೊಟ್ಟಿದ್ದೆ ಅಲ್ವಾ. ಕೆಲವರು ಮಾತ್ರ, ಒಂದಿಬ್ಬರು ಮೂವರು ಮಾತ್ರ ಕನ್ಫ್ಯೂಷನ್ ಮಾಡಿಕೊಂಡಿದ್ದಾರೆ. ಇನ್ನೊಂದು ಸಂದೇಶ ಬಂತು, ಯಾವುದು ನೋಡೋಣ. ಹಾವೇರಿ ಜಿಲ್ಲೆ ಹಾನಗಲ್ನಿಂದ ಮಂಜುಳಾ ನಾಗರಾಜ್, ನೇಹಾ ನಕ್ಷ. ಓಕೆ, ನಮ್ಮ ಹೊಸ ಕೆಳಗುರು ಅಂತ ಅಂದ್ಕೊಳ್ತೀನಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರಕ್ಕೆ ಶುಭ ಸಂಜೆ. ಒಳ್ಳೊಳ್ಳೆ ಸಂದೇಶಗಳು, ಕಾರ್ಯಕ್ರಮಗಳನ್ನ ಮೂಡಿ ಬರ್ತಾ ಇದೆ ಅಂದರೆ ಪ್ರಸಾರ ಮಾಡ್ತಾ ಇದ್ದೀರಿ ಅಂಥೇಳಿ. ಓಕೆ ಕೆಳಗುರು, ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಸೊ ಅದಕ್ಕೂ ಮುಂಚೆ ಉತ್ತರ ಹೇಳ್ಬಿಡ್ತೀನಿ. ಸೊ ನಾವು ಕೇಳಿದಂಥ ಗೀತೆ ಅಥವಾ ಏನು ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದು ಸಿ ಪಿ ಯೋಗೇಶ್ವರ್ ಅವರು. ಓಕೆನಾ. ಸೊ ಸರಿಯಾದಂಥ ಉತ್ತರ, ಮತ್ತು ಬೇರೆ ಉತ್ತರಗಳನ್ನ ಕಳಿಸಿದಂಥ ನಮ್ಮ ಕೇಳುಗರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಓಕೆ ಕೇಳುಗರೆ, ಕಾರ್ಯಕ್ರಮ ಮುಂದುವರಿಯುತ್ತೆ. ಇದುವರೆಗೂ ಎಫ್ ಎಂ 101.4 ತರಂಗಾಂತರದಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರಿ. ಇನ್ನು ಮುಂದೆ ಅಂದರೆ ಈಗ ವಿರಾಮದ ನಂತರ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ ಎಂ ಹಾಗೂ ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಕೂಡ ಕೇಳ್ತೀರಿ. ಈಗ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೆ ಚಿತ್ರಗೀತೆಗಳ ಕಾರ್ಯಕ್ರಮ ಎಂದಿನಂತೆ ಸಾಗುತ್ತೆ.

ನಿಲಯದಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ. 103.5 ಹಾಗೂ 101.4 FM ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಮುಂದಿನ ಗೀತೆಯನ್ನ ಕೇಳೋಣ. ಸೊ ಮುಂದಿನ ಗೀತೆಗೂ ಕೂಡ ಪ್ರಶ್ನೆ ಇದೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಓಕೆನಾ? ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಪ್ರಶ್ನೆ ಏನಪ್ಪ ಅಂತಂದ್ರೆ, ಗೀತೆಯನ್ನು ಕೇಳಿಸ್ಕೊಡ್ತೀರಿ, ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ. ನಿಮ್ಮ ಉತ್ತರಗಳು ಬರಲಿ. ನಮ್ಮ ವಾಟ್ಸಪ್ ಸಂಖ್ಯೆ 9481527600 ಈ ಸಂಖ್ಯೆಗೆ. ಪ್ರಶ್ನೆ ಬಹಳ ಸಿಂಪಲ್ಲು, ಗೀತೆಯನ್ನು ಕೇಳಿಸ್ಕೊಳ್ಳಿ, ಗೀತೆ ಯಾವ ಚಿತ್ರದ್ದು ಅನ್ನೋದಷ್ಟೇ ನನ್ನ ಪ್ರಶ್ನೆ ನಿಮಗಾಗಿ. ಇದೀಗ ಈ ಗೀತೆ

ಹಾಡನ್ನು ಕೇಳ್ಕೊಂಡು ಬಂದ್ವಿ. ಹಾಡು ಯಾವ ಚಿತ್ರದ್ದು ಅನ್ನೋದು ಪ್ರಶ್ನೆ ಆಗಿತ್ತು. ಹಾಡು ಚೆನ್ನಾಗಿತ್ತಲ್ವ? ಸೂಪರ್ ಆಗಿತ್ತು. ಅಂದರೆ ಹಾಡಿನ ಸಾಲಿತ್ತಲ್ಲ ಬೋರೋ ಬೋರೋ ಅಂತ ಹೇಳಿ, ಒಂಟಿ ಒಂಟಿ ಆಗಿರೋದು. ಕಾರ್ಯಕ್ರಮದಲ್ಲೂ ಅಷ್ಟೇ, ನಮ್ಮ ಕೇಳುಗರ ಸಂದೇಶಗಳು ಇಲ್ಲದೇ ಇದ್ದರೆ ಕಾರ್ಯಕ್ರಮ ನಡೆಸೋದು ನಮಗೂ ಕೂಡ ಬೋರೋ ಬೋರೋ. ಹಾಗಾಗಿ ನಮ್ಮ ಕೇಳುಗರು ನಮಗೆ ಬೋರ್ ಮಾಡದ ಹಾಗೆ ಸಾಕಷ್ಟು ಜನ ಉತ್ತರಗಳನ್ನ ಕಳಿಸಿದ್ದಾರೆ. ಸೊ ಮೊದಲನೇದಾಗಿ ಯಾರ ಉತ್ತರ ತಲುಪಿದೆ ಅಂತ ಹೇಳಿ ನೋಡೋಣ. ಜಯಪುಟ್ಟಸ್ವಾಮಿ ಅವರು ಕೆನಡಾದಿಂದ, ಶುಭ ಸಂಜೆ, ಸ್ವಾಗತ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನಮಗೂ ಹೇಳ್ತಾ ಸೊ ಉತ್ತರ ಕಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಮಧುರವಾದಂಥ ಹಾಡುಗಳು ಮೂಡಿ ಬರ್ತಾ ಇದ್ದಾವೆ, ಅದಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ರೈಟ್. ಅನಿಲ್ ಕುಮಾರ್ ತಳಕನಹಳ್ಳಿ ಹಿರೇಕೆರೂರಿನಿಂದ ಸರಿಯಾದಂಥ ಉತ್ತರ, ಹಾಗೆಯೇ ಮಮತಾ ಅವರು ಭದ್ರಾವತಿಯಿಂದ, ಹೆಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ, ಹಾಗೆಯೇ ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪಯಿಂದ, ಸುರೇಶ್ ಶಿವಮೊಗ್ಗದಿಂದ, ಹೆಚ್ ಪಿ ಗುರುಮೂರ್ತಿ ಎನ್ ಆರ್ ಪುರದಿಂದ, ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹಾಗೆಯೇ ರಾಜು ಶಂಕರ್ ಘಟ್ಟ ಅವರ ಉತ್ತರ ಕೂಡ ತಲುಪಿದೆ, ತಮಗೂ ಕೂಡ ನಮಸ್ಕಾರ ಮುಸ್ಸಂಜೆ ವಂದನೆಗಳು. ಹಂಪಣ್ಣ ನಂತಿ ಅವರ ಉತ್ತರ ತಲುಪಿತು. ಮುರಳೀಧರ ಶಿವಮೊಗ್ಗದಿಂದ, ಸಲ್ಮಾ ಟೀಚರ್ ತರೀಕೆರೆಯಿಂದ, ಗೌರಮ್ಮ ಅವರು ಹಾವೇರಿಯಿಂದ, ಹಾಗೆಯೇ ಉಮಾದೇವಿ ಅವರು ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿಂದ, ಹಾಗೆಯೇ ನಳಿನಿ ಗಿರಿಜಾರಾವ್ ಅವರು ಹಿರಿಯಡ್ಕದಿಂದ, ಮಂಜುನಾಥ್ ಕೆ ಮರಬನಹಳ್ಳಿ. ಓಕೆ, ಯಾರದ್ದು ಸಿನಿಮಾ ಅಂಥೇಳಿ ಸರಿಯಾಗಿ ಕಳಿಸಿದ್ರಿ, ಆದರೆ ಯಾವ ಸಿನಿಮಾ ಅಂಥೇಳಿ ಸರಿಯಾಗಿ ಕಳಿಸಿಲ್ಲ. ಓಕೆ, ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಓಕೆ ಬಸವರಾಜ್ ಅವರು ಎರೇಹಳ್ಳಿ ಭದ್ರಾವತಿಯಿಂದ, ಕಳೆದ ಗೀತೆಗೂ ಕೂಡ ಅವರು ಉತ್ತರ ಕಳಿಸಿದ್ರು ಬಟ್ ಈ ತಡವಾಗಿ ಬಂದೆ, ಎರಡೂ ಉತ್ತರ ಸರಿಯಾಗಿದೆ. ಹಾಗೆಯೇ ಶುಭ ಸಂಜೆ ಸರ್ ಅಂಥೇಳಿ ಹೇಳ್ತಾ, ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಸರಿಯಾದಂಥ ಉತ್ತರ. ಹಾಗೆಯೇ ವಿನಯ್ ಅವರು ಶಿವಮೊಗ್ಗ ಒಟ್ಟಿ ರಸ್ತೆಯಿಂದ ಸರಿಯಾದಂಥ ಉತ್ತರ. ನಾಗಮಣಿ ಅವರು ಜಿ ಎಂ ಬಿ ಆರ್ ಪ್ರಾಜೆಕ್ಟಿಂದ, ಹಾಗೆಯೇ ರಾಘವ ಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಬೆಟ್ಟಂಪಾಡಿ ದುಬೈನಿಂದ, ರೂಪಾ ಬಿ ಎಸ್ ಶೃಂಗೇರಿಯಿಂದ ಸರಿಯಾದಂಥ ಉತ್ತರ. ಓಕೆ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಓಕೆ ಬರ್ತಾನೆ ಇದ್ದಾವೆ ಸಂದೇಶಗಳು. ಶುಭ ಸಂಜೆ ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ಓಕೆ ಸರಿಯಾದಂತಹ ಉತ್ತರ ಆಗಿತ್ತು. ಶಿವರಾಜ್ಕುಮಾರ್ ಹಾಗೂ ರಂಭಾ ಅವರು ಅನ್ನಟಿಸಿದಂತಹ ಭಾವ ಭಾಮೈದ ಚಿತ್ರದ ಗೀತೆ ಇದಾಗಿತ್ತು, ನಾವು ಕೇಳಿದಂತಹ ಗೀತೆ. ಓಕೆನಾ? ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರಿಗೆ, ಉತ್ತರ ಕಳಿಸುವಂಥ ಪ್ರಯತ್ನ ಮಾಡಿದಂಥ ಎಲ್ಲ ಕೇಳುಗರಿಗೆ ಮತ್ತೆ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಮುಂದಿನ ಗೀತೆ ಹೀಗಿದೆ ವಿವರ. ಎಸ್ ಜಾನಕಿ ಅವರ ಸ್ವರದಲ್ಲಿ ಈ ಗೀತೆಯನ್ನು ನಾವು ಕೇಳ್ತಾ ಇದ್ದೀವಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು. ಒಂದು ಸೆಕೆಂಡ್, ಪ್ರಶ್ನೆ ಸೇಮ್ ಇದೆ, ಗೀತೆ ಕೇಳಿಸ್ಕೊಳ್ಳಿ, ಗೀತೆ ಯಾವ ಚಿತ್ರದ್ದು? ಸೊ ಈ ಗೀತೆಗೂ ಅಥವಾ ಇದಕ್ಕೆ ಏನು ಉತ್ತರ ಎಷ್ಟು ಬರುತ್ತವೆ ಅಂತಂದರೆ, ಕಳೆದ ಏನು ಪಟ್ಟಿ ಇತ್ತಲ್ಲ ಅದಕ್ಕಿಂತಲೂ ಕೂಡ ಹೆಚ್ಚಿನ ಸಂದೇಶಗಳು ಬರುತ್ತವೆ ಅಂತ ಹೇಳಿ ಅಂದ್ಕೊಳ್ತಾ, ಇನ್ನೊಂದು ಸಂದೇಶ ಬಂತು ಇದೊಂದು ಗ್ಯಾಪಲ್ಲಿ. ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿಯಿಂದ ಸರಿಯಾದಂಥ ಉತ್ತರ. ಓಕೆ, ಮುಂದಿನ ಗೀತೆಯನ್ನು ಕೇಳಿಕೊಂಡು ಉತ್ತರಗಳನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ, 9484527260 ಈ ಸಂಖ್ಯೆಗೆ. ಸೊ ಗೀತೆಯ ವಿವರ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಗೀತೆಯನ್ನು ಕೇಳಿ

ಓಕೆ ಕೇಳಿದ್ರೆ ಎಸ್ ಜಾನಕಿಯವರ ಸ್ವರದಲ್ಲಿ ಒಂದು ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಎಸ್ ಜಾನಕಿಯವರ ಗಾಯನದಲ್ಲಿ ಹಾಡನ್ನು ಕೇಳೋದೇ ಒಂದು ಅದ್ಭುತವಾದಂಥ ಅನುಭವ ಅಲ್ವಾ? ಸೂಪರ್ಬ್ ಅನಿಸುತ್ತೆ ಅವರ ಧ್ವನಿ. ಓಕೆ, ನಾವು ಕೇಳಿದಂಥ ಪ್ರಶ್ನೆಗೆ ಏನಾಯಿತು ಅಂತಂದರೆ, ಈಗ ನಾವು ಕೇಳಿದಂಥ ಗೀತೆ ಯಾವ ಚಿತ್ರದ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಅಲ್ವಾ? ಓಕೆ, ನಾನು ಹೇಳಿದ ಹಾಗೆ ಕಳೆದ ಎಲ್ಲ ಪ್ರಶ್ನೆಗಳಿಗಿಂತಲೂ ಹೆಚ್ಚಿನ ಉತ್ತರಗಳು ಈಗ ಬಂದಿದ್ದಾವೆ. ಮೊದಲನೇದಾಗಿ ಅನಿಲ್ ಕುಮಾರ್ ತಡಕನಹಳ್ಳಿಯವರ ಉತ್ತರ ತಲುಪಿದೆ, ಹಂಪಣ್ಣ ನೆಮ್ತಿಯವರ ಉತ್ತರ ತಲುಪಿದೆ ಮಮತಾ ಭದ್ರಾವತಿಯಿಂದ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪಯಿಂದ, ಶುಭ ಸಂಜೆ ಸರ್ ಅಂತ ಹೇಳಿ ಯಾರಿದು ಚಂದ್ರಶೇಖರ್ ನಾಯ್ಕ್ ತಡವಾಗಿ ಜಾಯ್ನ್ ಆದೆ, ಪ್ರಶ್ನೆ ಗೊತ್ತಾಗಲಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಅಡ್ಡಿಲ್ಲ, ಇನ್ನೂ ಪ್ರಶ್ನೆಗಳು ಬರುತ್ತವೆ. ದಾವಣಗೆರೆಯಿಂದ ಕಳಿಸಿದಿರಿ ಸಂದೇಶ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹಾಗೆಯೇ ಹೆಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ, ರಾಜು ಶಂಕರ್ ಘಟ್ಟ ಅವರ ಉತ್ತರ ಕೂಡ ತಲುಪಿದೆ, ಸಲ್ಮಾ ಟೀಚರ್ ತರೀಕೆರೆಯಿಂದ, ವಿನಯ್ ಶಿವಮೊಗ್ಗದಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ರಾಘವ ಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಬೆಟ್ಟಂಪಾಡಿ ದುಬೈನಿಂದ, ಸುರೇಶ್ ಶಿವಮೊಗ್ಗದಿಂದ, ಹಾಗೆಯೇ ಉಮಾದೇವಿ ಅವರು ಬಿ ಆರ್ ಪ್ರಾಜೆಕ್ಟ್ನಿಂದ, ಯಾರಿದು ನಳಿನಿ ಗಿರಿಜಾರಾವ್ ಅವರ ಉತ್ತರ ಕೂಡ ತಲುಪಿದೆ. ಓಕೆ, ಮಂಜುನಾಥ್ ಕೆ ಮರಬನಹಳ್ಳಿ ಚನ್ನಗಿರಿ ತಾಲೂಕಿನಿಂದ, ಎಸ್ ಸರಿಯಾದಂಥ ಉತ್ತರ. ಹಾಗೆಯೇ ಮತ್ತೊಂದು ಸಂದೇಶ ಬಂದಿದೆ, ಗಂಗಾಧರೇಶ್ ಅವರ ಉತ್ತರ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹಾಗೆಯೇ ನಾಗಮಣಿ ಬಿ ಆರ್ ಪ್ರಾಜೆಕ್ಟ್ನಿಂದ, ಎಚ್ ಬಿ ಗುರುಮೂರ್ತಿ ಎನ್ ಆರ್ ಪುರದಿಂದ, ಹಾಗೆಯೇ ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ, ಎಸ್ ಸರಿಯಾದಂಥ ಉತ್ತರ, ವೀಣಾ ರಮೇಶ್ ಭಟ್, ಹೊಸಮನೆ ಭದ್ರಾವತಿಯಿಂದ, ಗುಡ್ ಈವ್ನಿಂಗ್ ತಮಗೂ ಕೂಡ, ರೂಪಾ ಬಿ ಎಸ್ ಶೃಂಗೇರಿಯಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಚಂದ್ರಕಲಾ ಅವರು ಹಿರಿಯೂರಿನಿಂದ, ಅಂದರೆ ಇಲ್ಲೇ ಭದ್ರಾವತಿ ಹಿರಿಯೂರು. ಓಕೆ, ಹಾಗೆಯೇ ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿಮಂಡಗದ್ದೆ ಹೋಬಳಿಯಿಂದ, ಓಕೆ ಸಿನಿಮಾ ಯಾವಾಗ ಬಿಡುಗಡೆ ಆಯಿತು ಅಂತ ಕೂಡ ಹೇಳಿದ್ದಾರೆ, ಸಂತೋಷ. ಬಸವರಾಜ್ ಎರೆಹಳ್ಳಿ ಭದ್ರಾವತಿಯಿಂದ, ಓಕೆ, ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿಯಿಂದ, ರೈಟ್, ಎಲ್ಲರ ಆನ್ಸರ್ ಸರಿಯಾಗಿದೆ. ಓಕೆ, ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಯನ್ನು ನಾವು ಕೇಳ್ಕೊಂಡು ಬಂದ್ವಿ ಅಲ್ವಾ? ಸೊ ಉತ್ತರ ಕಳಿಸಿದಂಥ ನಮ್ಮೆಲ್ಲ ಕೇಳುಗರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಸೊ ಇದೀಗ ಮತ್ತೊಂದು ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆ. ಈ ಗೀತೆ ಚೈತ್ರದ ಪ್ರೇಮಾಂಜಲಿ ಚಿತ್ರದ್ದು. ಸೊ ಪ್ರಶ್ನೆ ಏನಪ್ಪಾ ಅಂತಂದರೆ, ಚೈತ್ರದ ಪ್ರೇಮಾಂಜಲಿ ಚಿತ್ರದಲ್ಲಿ ರಘುವೀರ್ ಅವರು ನಾಯಕ ನಟನಾಗಿ ಅಭಿನಯಿಸಿದ್ದಾರೆ, ಇವರಿಗೆ ನಾಯಕಿಯಾಗಿ ಯಾರು ಅಭಿನಯಿಸಿದ್ದಾರೆ? ಚೈತ್ರದ ಪ್ರೇಮಾಂಜಲಿ ಚಿತ್ರದಲ್ಲಿ ರಘುವೀರ್ ಅವರಿಗೆ ನಾಯಕಿಯಾಗಿ ಯಾರು ಅಭಿನಯಿಸಿದ್ದಾರೆ ಅನ್ನೋದು ನನ್ನ

ನಿಮ್ಮ ಉತ್ತರಗಳು ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆ 9481527260 ಈ ಸಂಖ್ಯೆಗೆ. ಕೇಳಿ ನಿಮಗಾಗಿ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಈ ಗೀತೆ.

ಓಕೆ ಕೇಳಿದ್ರೆ ಚೈತ್ರದ ಪ್ರೇಮಾಂಜಲಿ ಚಿತ್ರದಿಂದ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಈ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿರೋದು ಯಾರು ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಗೀತೆಯಿಂದ ಗೀತೆಗೆ, ಪ್ರಶ್ನೆಯಿಂದ ಪ್ರಶ್ನೆಗೆ ನಮ್ಮ ಕೇಳುಗರ ಸಂದೇಶಗಳು, ಉತ್ತರಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾವೆ. ಮೊದಲನೇದಾಗಿ ಉತ್ತರ ಗಳಿಸಿದ್ದಾರೆ ಮಮತಾ ಅವರು ಭದ್ರಾವತಿಯಿಂದ, ಸರಿಯಾದಂಥ ಉತ್ತರ. ಹಾಗೆಯೇ ಎಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ಹಾಗೆಯೇ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರಿಯಕೆರೂರಿನಿಂದ, ಹಂಪಣ್ಣ ನ್ಯಾಮತಿಯವರ ಉತ್ತರ ಕೂಡ ತಲುಪಿದೆ. ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪಯಿಂದ, ಎಚ್ ಪಿ ಗುರುಮೂರ್ತಿ ಅನ್ನಾರ್ಪುರದಿಂದ, ಸುರೇಶ್ ಅವರು ಶಿವಮೊಗ್ಗದಿಂದ, ಓಕೆ, ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ, ಶಾಂತಾಚಾರ್ ಬಡಗೇರ್ ಕೊಕ್ಕನೂರಿನಿಂದ, ಹಾಗೆಯೇ ಯಾರಿದು ಚಂದ್ರಹಾಸ್ ಕಡದೆ ಶ್ರೀಮತಿ ಮಂಜುಳಾಬಾಯಿ ಸರಿಯಾದಂಥ ಉತ್ತರ ಕಳಿಸಿದ್ದಾರೆ. ಕೆರೆಬೀರನಹಳ್ಳಿಯಿಂದ ಉಮಾದೇವಿಯವರು ಬಿ ಆರ್ ಪ್ರಾಜೆಕ್ಟ್ನಿಂದ, ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ, ಹಾಗೆಯೇ ಗಂಗಾಧರೇಶ್ ಅವರು ಅವರ ಉತ್ತರ ಕೂಡ ಸರಿಯಾಗಿದೆ. ಮಂಜುನಾಥ್ ಕೆ ಮರಬನಹಳ್ಳಿಯಿಂದ ಸರಿಯಾದಂಥ ಉತ್ತರ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ, ಎಸ್ ಕೇಳಿಸ್ಕೊಂಡ್ರಿ ಅಲ್ವಾ, ಪ್ರಶ್ನೆ ಕೇಳಿಸ್ಕೊಂಡ್ರಿ, ಸರಿಯಾದಂಥ ಉತ್ತರ ಕಳಿಸಿದ್ರಿ ಅಷ್ಟೇ. ಓಕೆ, ಇನ್ಯಾರಿದು ನಳಿನಿ ಗಿರಿಜಾರಾವ್ ಅವರು, ನಳಿನಿ ಗಿರಿಜಾರಾವ್ ಅವರು ಅವ್ರ ಹೆಸರು ಒಂದೇ ಸಲ ಕಳಿಸೋದು, ಪದೇ ಪದೇ ಅಂದರೆ ಉತ್ತರಗಳನ್ನ ಸರಿಯಾಗಿ ಕಳಿಸ್ತಾ ಹೋಗ್ತಾರೆ. ಹಂಗಾಗಿ ಉತ್ತರದ ಜೊತೆಗೆ ನಿಮ್ಮ ಹೆಸರು ಕೂಡ ಇದ್ರೆ ಇಮ್ಮಿಡಿಯೇಟ್ ಆಗಿ ನಾವು ಫಟ್ ಅಂತ ಹೇಳಿ ನಿಮ್ಮ ಹೆಸರನ್ನ ಹೇಳ್ಬೋದು. ಓಕೆನಾ. ರೂಪಾ ಬಿ ಎಸ್ ಅವರು ಶೃಂಗೇರಿಯಿಂದ, ಓಕೆ, ನಾಗಮಣಿ ಜಿ ಎಂ ಬಿ ಆರ್ ಪ್ರಾಜೆಕ್ಟ್ನಿಂದ, ಹಾಗೆಯೇ ವಿರೂಪಾಕ್ಷಿ ಎರೆಹಳ್ಳಿಯಿಂದ, ಓಕೆ, ಬಸವರಾಜ್ ಅಂತ ಹೇಳಿ ಕಳಿಸ್ತಾ ಇದ್ರಿ ಅಲ್ವಾ ಹೆಸರು. ಗೌರಮ್ಮ ಅವರು ಹಾವೇರಿಯಿಂದ, ಓಕೆ, ಎರಡೂ ಉತ್ತರಗಳು ಒಟ್ಟಿಗೆ ಬಂದಿದ್ದಾವೆ. ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ, ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ಅವರ ಉತ್ತರ ಸರಿಯಾಗಿದೆ.

ಏರ್ಪೋರ್ಟ್ ಲೇಔಟ್ ನಿಧಿಗೆ ಶಿವಮೊಗ್ಗದಿಂದ, ಹಾಗೆಯೇ ರಾಜು ಶಂಕರ್ ಘಟ್ಟ ಅವರ ಹತ್ರ ಕೂಡ ತಲುಪಿದೆ. ಯಾರಿದು ಬಿ ಹೆಚ್ ಆಂಜನೇಯ, ಓಲ್ಡ್ ಟೌನ್ ಭದ್ರಾವತಿಯಿಂದ ಹನುಮಂತನಗರ. ಓಕೆ, ಸರಿಯಾದಂಥ ಉತ್ತರ, ಎಲ್ಲರೂ ಕೂಡ ಸರಿಯಾದಂಥ ಉತ್ತರ ಕಳಿಸಿದಿರಿ. ಉತ್ತರ ಆಗಿತ್ತು ರಘುವೀರ್ ಅವರ ಜೊತೆ ನಟಿಸಿದ್ದು ನಾಯಕಿಯಾಗಿ ಶ್ವೇತಾ ಅವರು. ಓಕೆ, ಭಾಳ ಯಶಸ್ಸನ್ನು ಪಡೆದಂತಹ ಚಿತ್ರ ಇದಾಗಿತ್ತು. ಓಕೆ ಕೆಳಗರೆ, ನಮ್ಮೆಲ್ಲ ಕೆಳಗರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಕಡೆಯ ಗೀತೆಯನ್ನು ಕೇಳಿಸ್ತಾ ಇದ್ದೀನಿ. ಕಡೆಯ ಗೀತೆ ಕೇಳಿಸ್ಕೊಳ್ಳಿ. ವಿವರ ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಗೀತೆಯನ್ನು ಕೇಳಿಸ್ಕೊಳ್ಳಿ. ಎಸ್, ಕೊನೆಯ ಗೀತೆಗೂ ಕೂಡ ಅದೇ ಪ್ರಶ್ನೆ, ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ. ಬಹಳ ಸುಲಭ, ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ, ಮತ್ತು ನಿಮ್ಮ ಉತ್ತರ ಕೂಡ ಹಾಗೆ ಬರುತ್ತೆ. ಆದರೆ ಕೆಳಗರೆ, ಈ ನಿಮ್ಮ ಸಂದೇಶಗಳನ್ನು ಈ ರಾತ್ರಿ 8:30 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತಗೊಳ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯ ಗೀತೆ ಇದೀಗ ನಿಮಗಾಗಿ. ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ. ಓಕೆನಾ?

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಸಮಯ ಆಗ್ತಾ ಇದೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹಪ್ಸಾರದಲ್ಲಿ

ಆತ್ಮೀಯ ಕೆಳಗರೆ, ನಿಲಯದಿಂದ ಪ್ರಸಾರವಾಗುವಂತಹ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ವಿಜ್ಞಾನದ ಮುನ್ನಡೆ, 6:51 ನಮ್ಮ ನಿಲಯದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ ಮತ್ತು ಅದರ ಲಾಭಗಳು, ಈ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆಯ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶರಣಪ್ಪ ಕುರಿ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾಷಣ, ಈ ಕಾರ್ಯಕ್ರಮದಲ್ಲಿ ಭಾರತಿ ಸುತರ ಬದುಕು ಮತ್ತು ಸಾಹಿತ್ಯ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇನ್ನು ಈ ರಾತ್ರಿ 8:00 ನಮ್ಮ ನಿಲಯದಿಂದ ಯುವವಾಣಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಎನ್ಸಿಸಿ ಸಾಧಕರಾದ ಯುಕ್ತೇಶ್ ಎನ್ಆರ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಿದ್ದಾರೆ ಡಾಕ್ಟರ್ ಟಿಎನ್ ಬಸವರಾಜ್. 8:30 ಚಿತ್ರಗೀತೆಗಳ ಕಾರ್ಯಕ್ರಮ. ಈ ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ. ಇನ್ನು ಈ ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದುಷಿ ಶ್ರೀಮತಿ ಬಾಲಮಣಿ ಈಶ್ವರ್ ಅವರ ಕರ್ನಾಟಕ ಗಾಯನ ಪ್ರಸಾರವಾಗಲಿದೆ.

ಇನ್ನು ನಾಳೆ ಬೆಳಗ್ಗೆ 6:10 ನಮ್ಮ ನಿಲಯದಿಂದ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ವೆಂಕನಗೌಡ ಪಾಟೀಲ್ ವಟಗಾಲ್ ಅವರಿಂದ, 6:35 ನಮ್ಮ ನಿಲಯದಿಂದ ಕರುಣಾಳು ಬಾ ಬೆಳಕ್ಕೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕಥನಗಳು, ಸಂಚಿಕೆ ತೈಮೂರ್ ಲಂಗನ ಕಥೆ ಮನೋರೋಗದ ಲಕ್ಷಣ ಅತಿ ಆಸೆ ಬೇಡ. ಇನ್ನು 6:40 ಕೆಳದಿ ಶಿವಪ್ಪ ನಾಯ್ಕ UAHS ನೇಗಿಲ ಮಿಡಿತ ಈ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯಲ್ಲಿ ಅಣಬೆ ರೋಗ ಹರಡುವಿಕೆ ಮತ್ತು ಅದರ ನಿರ್ವಹಣೆ ಈ ಕುರಿತು ಖಾಸಿಂಬೆ ಹೊನ್ನಳ್ಳಿ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ ಇಲ್ಲಿನ ವಿದ್ಯಾರ್ಥಿನಿ ಇವರಿಂದ ಮಾಹಿತಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಈ ಕಾರ್ಯಕ್ರಮದಲ್ಲಿ ಕ್ಷಯ ರೋಗದ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ನಾಗರತ್ನ ಟಿ. 6:50 ಸುದ್ದಿ ಮಿಂಚು, 7:15 ಭಾವಗೀತೆಗಳ ಕಾರ್ಯಕ್ರಮ, 7:45 ಹಾಗೂ 8:30 ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಾಳೆ ಬೆಳಗ್ಗೆ 8:45 ನಮ್ಮ ನಿಲಯದಿಂದ IMA ಶಿವಮೊಗ್ಗ ಪ್ರಾಯೋಜಿತ ಕಾರ್ಯಕ್ರಮ ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮದಲ್ಲಿ ಹೆಪಟೈಟಸ್ ಈ ಕುರಿತು ಶಿವಮೊಗ್ಗದ ಮಾನಸ ನರ್ಸಿಂಗ್ ಹೋಮ್ನ ಡಾಕ್ಟರ್ ಯುವರಾಜ್ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ. ಇನ್ನು ನಾಳೆ ಬೆಳಗ್ಗೆ 9:05 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಪ್ರಸಾರವಾಗಲಿದೆ. 9:30 ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಬಾಲದಂಡೆಯ ಹಕ್ಕಿ ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀನಿಧಿ ಆರ್.ಕೆ. 9:45 ಶ್ರೋತೃಗಳ ಪತ್ರಗಳನ್ನು ಆಧರಿಸಿದಂತಹ ಚಿತ್ರಗೀತೆಗಳ ಕಾರ್ಯಕ್ರಮ ನನ್ನ ಹಾಡು ನನ್ನ ಆಯ್ಕೆ. ಇನ್ನು ನಾಳೆ ಬೆಳಗ್ಗೆ

ಹತ್ತು ಗಂಟೆಗೆ ಹಾಡು ಮಾತಾಡು ಕಾರ್ಯಕ್ರಮ, 11 ಗಂಟೆಗೆ ಭಾವಗೀತೆಗಳು, 11:30 ಸೇವಾ ಮಾಹಿತಿ, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಾಗರ ತಾಲೂಕು ಹೊನ್ನೆಸರದ ಶ್ರೀಮತಿ ಸುಜಾತ ಮತ್ತು ತಂಡದವರಿಂದ ಕೃಷ್ಣ ಪದಗಳನ್ನು ಕೇಳುವಿರಿ. 11:55 ಆರೋಗ್ಯ ಅಡುಗೆ, ಈ ಕಾರ್ಯಕ್ರಮದಲ್ಲಿ ರವೆ ಚಪಾತಿ, ಕಾಬೂಲು ಕಡಲೆ ಹಾಗೂ ತೊಂಡೆಕಾಯಿ ಪಲ್ಯ, ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಸೌಮ್ಯ ಅಶ್ವಥ್.

ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಈ ಕಾರ್ಯಕ್ರಮದಲ್ಲಿ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ಭಟ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿ ಪಥ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ, ಇದರಲ್ಲಿ ಜಿ ರಾಮ್ಜಿ ಮಿಷನ್, ಈ ಒಂದು ಯೋಜನೆಯ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಹಿಂದಿ ಪಾಠ. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಪ್ರಸಾರವಾಗಲಿದೆ. ನಾಳೆ ಸಂಜೆ 5:00 and 5:30 ಚಿತ್ರಗೀತೆಗಳ ಕಾರ್ಯಕ್ರಮ. 6:00 ಸೇವಾ ಮಾಹಿತಿ. 6:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಜಿಲ್ಲಾ ವಾರ್ತಾತರದಲ್ಲಿ ಪರಿಸರ ಗೀತೆ ಪ್ರಸಾರವಾಗುವುದು. ಇನ್ನು ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:00 and 8:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಾಯಕ್ ವಿದ್ಯಾನಾಥನ್ ಅವರ ವೀಣಾವಾದನ ಪ್ರಸಾರವಾಗಲಿದೆ. ಇನ್ನು ನಾಳೆ ರಾತ್ರಿ 10:00 ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವಂತಹ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಕಾರ್ಯಕ್ರಮ ವಿವರವನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಂಸಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನ ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನ ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನ ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನು ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನು ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದಲೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನ ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನು ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನ ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ.
2: ಡಾಕ್ಟರ್ ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದರೆ.
3: ಸ್ಟುಡಿಯೋ ಸಮಯ ಸರಿಯಾಗಿ 6:35:35. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಸಮಯ ಆಗ್ತಾ ಇದೆ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಲಿಸುವಿರಿ.

0: ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ஆகாஷ்வாணியின் அனைத்து தமிழ் நிகழ்ச்சிகளும் நியூஸ் ஆன் AIR ஆப்பில் கிடைக்கும்.

ಸ್ಪೆಕ್ಟ್ರಮ್ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೇನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇನ್ನೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಎದುರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಿ ಅನಿವಾರ್ಯ ವಲಸೆ ತಡೆಯುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ನಿರ್ದೇಶನ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ, 178 ತಾಲೂಕುಗಳಲ್ಲಿ ಬರದ ಛಾಯೆ. ಜಲಾಶಯಗಳ ನೀರಿನ ಮಟ್ಟ ಶೇಕಡಾ 40ಕ್ಕೆ ಕುಸಿತ. ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯ

0: ಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಂಡ ಅವರು ಮುಂದಿನ 15 ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಸಲ್ಲಿಸಬೇಕಾಗಿದ್ದು ಜಿಲ್ಲಾಡಳಿತಗಳು ವಾಸ್ತವದ ಅಂಕಿಅಂಶಗಳನ್ನು ಸಿದ್ದಪಡಿಸಬೇಕು ಎಂದು ಸೂಚಿಸಿದರು. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ ಅವರು ಬರ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಹೊಸ ಕೊಳವೆ ಬಾವಿ ಕೊರೆಯುವಾಗ ಕಡ್ಡಾಯವಾಗಿ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶಿಸಿದರು. ಮಳೆ ಮತ್ತು ಅಣೆಕಟ್ಟೆಗಳ ನೀರಿನ ಲಭ್ಯತೆ ಆಧರಿಸಿ ರೈತರಿಗೆ ಸೂಕ್ತ ಬೆಲೆ ನೀಡಬೇಕು, ಸಣ್ಣ ಮತ್ತು ಅತಿ ಸಣ್ಣ ರೈತರ ಹಿತರಕ್ಷಣೆಗೆ ಪ್ರಥಮ ಆದ್ಯತೆ ನೀಡಬೇಕು ಎಂದರು. ಬೆಳಗಾವಿ ಮತ್ತು ಕಲಬುರಗಿ ವಿಭಾಗಗಳಲ್ಲಿ ವಿಮೆ ವಿಚಾರದಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದ್ದು ಈ ಕುರಿತು ಪ್ರತ್ಯೇಕ ವರದಿ ನೀಡುವಂತೆ ಸೂಚಿಸಿದರು. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿಯಿಂದ ಜೀವ ಸಂಕುಲಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಇಂದು ವರ್ಚುವಲ್ ಮೂಲಕ ನಡೆದ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಸೂಚಿಸಿದರು. ನೀರಿನ ಸಮಸ್ಯೆ ನಿವಾರಣೆಗೆ ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಠೇವಣಿ ಖಾತೆಯಲ್ಲಿರುವ 329 ಕೋಟಿ ರೂಪಾಯಿ ಹಣವನ್ನು ಸಮರ್ಪಕವಾಗಿ ಬಳಸಬೇಕು ಎಂದರು. ಇದೇ ವೇಳೆ ಅವರು ಜನರು ಉದ್ಯೋಗ ಅರಸಿ ವಲಸೆ ಹೋಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿ, ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಲ್ಲಿ ಹಿಂದೆ ಬಿದ್ದಿರುವ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಎಲ್ಲಾ ಅಧಿಕಾರಿಗಳು ತ್ವರಿತವಾಗಿ ಜನರಿಗೆ ಊರುಗಳಲ್ಲೇ ಕೆಲಸ ನೀಡಿ ಗುಳೆ ಹೋಗದಂತೆ ತಡೆಯಬೇಕು ಎಂದು ಆದೇಶಿಸಿದರು. ರಾಜ್ಯದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡ 39% ಕಡಿಮೆಯಾಗಿದ್ದು ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇದುವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ ಶೇಕಡ 43% ಮಳೆ ಕೊರತೆಯಾಗಿದ್ದರೆ ಕರಾವಳಿಯಲ್ಲಿ ಶೇಕಡ 35% ಹಾಗೂ ಒಳನಾಡಿನಲ್ಲಿ ಸರಾಸರಿ ಶೇಕಡ 32% ಮಳೆ ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡ 67% ತೀವ್ರ ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷದ 681.83 ಟಿಎಂಸಿಗೆ ಹೋಲಿಸಿದರೆ ಪ್ರಸ್ತುತ 359.98 ಟಿಎಂಸಿಗೆ ಅಂದರೆ ಶೇಕಡ 40%ಕ್ಕೆ ಕುಸಿತ ಕಂಡಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡ 23% ನೀರಿದ್ದು ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದಾಗಿ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಈ ಬಾರಿ ವಾಡಿಕೆಯ ಮಳೆಯಾಗದೆ ಸಮಸ್ಯೆ ಉಂಟಾಗಿದ್ದು ತೀವ್ರ ಮಳೆ ಕೊರತೆ ಉಂಟಾಗಿ ರೈತರಿಗೆ ಸಮಸ್ಯೆಯಾಗಿರುವ ಲಕ್ಯಾ ಹೋಬಳಿಯ ಕೆಲವು ಗ್ರಾಮಗಳಿಗೆ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಚಿಕ್ಕಮಗಳೂರು ತಾಲೂಕಿನಲ್ಲಿ 8855 ಹೆಕ್ಟೇರ್ನಲ್ಲಿ ಬಿತ್ತನೆ ಗುರಿ ಹೊಂದಿದ್ದು ಮಳೆ ಕೊರತೆಯಿಂದ ಇದುವರೆಗೆ ಕೇವಲ 1280 ಹೆಕ್ಟೇರ್ ಮಾತ್ರ ಬಿತ್ತನೆ ಮಾಡಲಾಗಿದೆ ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಕುರಿತು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದು, ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ತಾಲೂಕುವಾರು ಹಾಗೂ ಗ್ರಾಮ ಪಂಚಾಯಿತಿವಾರು ಅಧಿಸೂಚಿಸಲಾಗಿರುವ ವಿವಿಧ ಬೆಳೆಗಳ ವಿಮಾ ಕಂತು ಮತ್ತು ನೋಂದಣಿಯ ಅಂತಿಮ ದಿನಾಂಕದ ಮಾಹಿತಿಯನ್ನು ಪಡೆಯಲು ರೈತ ಸಂಪರ್ಕ ಕೇಂದ್ರ ಹಾಗೂ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ನಡೆಯುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಸುಪ್ರೀಂಕೋರ್ಟ್ನ

0: ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆಯಾಗಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಒತ್ತಾಯಿಸಿದ್ದಾರೆ. ಇಂದು ನಡೆಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಛಾತ್ರೋಂ ಕಿ ಗೂಂಜ್ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪಿಸಿ 2014ರಿಂದ 2026ರವರೆಗೆ ದೇಶದಲ್ಲಿ 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ ಎಂದು ಆರೋಪಿಸಿದರು. ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲೇ ಇಂತಹ ಅಕ್ರಮಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಇದರಿಂದಾಗಿ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳನ್ನು ನಂಬಿದ್ದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರಕ್ಕೆ ಸಿಲುಕಿದೆ. ಈ ವೈಫಲ್ಯದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷವು ಸಂಸತ್ತಿನ ಒಳಗೂ ಮತ್ತು ಹೊರಗೂ ನಿರಂತರ ಹೋರಾಟ ನಡೆಸಲಿದ್ದು, ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಮೂಲಕ ಬೃಹತ್ ಜಾಗೃತಿ ಹಾಗೂ ಪ್ರತಿಭಟನೆಗಳನ್ನು ತೀವ್ರಗೊಳಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಚನ್ನಮ್ಮನವರ ನಿಧನದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಹಾಗೂ ನಾಳೆ ಬೆಳಗ್ಗೆ 7ರಿಂದ 9:30ರವರೆಗೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ನಾಳೆ ಮಧ್ಯಾಹ್ನ 2ರಿಂದ 4:15ರವರೆಗೆ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿದೆ ಎಂದು ಮಾಹಿತಿ ನೀಡಿದರು. ಭಾರೀ ಸಂಖ್ಯೆಯಲ್ಲಿ ಸಾರ್ವಜನಿಕರು ಗಣ್ಯರು ಆಗಮಿಸುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಇನ್ನು ಹವಾವರ್ತಮಾನ. ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು, ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ ಹಾಗೂ ಕರಾವಳಿಯಾದ್ಯಂತ ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದಲ್ಲಿ 8, ಆಗುಂಬೆ, ರಾಯಚೂರಿನ ಕುರುಡಿ, ಶೃಂಗೇರಿಯಲ್ಲಿ ತಲಾ 7 ಸೆಂಟಿಮೀಟರ್ ಮಳೆಯಾಗಿದೆ. ಇನ್ನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ದಾವಣಗೆರೆ ಹಾಗೂ ಬೆಳಗಾವಿಯಲ್ಲೂ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 5 ದಿನಗಳವರೆಗೆ ಕರಾವಳಿಯ ಹಲವೆಡೆ, ಉತ್ತರ ಒಳನಾಡಿನ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ, ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಪ್ರತಿಷ್ಠಿತ 2026ರ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಪಿವಿ ಸಿಂಧು ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಕೀರ್ತಿಗೆ ಭಾಜನರಾಗಿರುವ ಸಿಂಧು ಅವರ ಸಾಧನೆಯನ್ನು ಮುಖ್ಯಮಂತ್ರಿಯವರು ಶ್ಲಾಘಿಸಿದ್ದಾರೆ. ಕೇಂದ್ರ ಸರ್ಕಾರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಎಂಬ ಉದ್ದೇಶದಿಂದ ರಾಷ್ಟೀಯ ವಯೋಶ್ರೀ ಯೋಜನೆ ಜಾರಿಗೆ ತಂದಿದೆ ಎಂದು ರಾಜ್ಯಸಭಾ ಸದಸ್ಯ ಎಂ ನಾಗರಾಜ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು 42 ಅರ್ಹ ದಿವ್ಯಾಂಗರಿಗೆ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನಗಳು ಸೇರಿದಂತೆ ಇನ್ನಿತರ ಸಾಧನ ಸಲಕರಣೆಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿ, ದಿವ್ಯಾಂಗರು ಮತ್ತು ಹಿರಿಯ ನಾಗರಿಕರು ಯಾರ ಮೇಲೆಯೂ ಅವಲಂಬಿತರಾಗದೆ ಗೌರವಯುತ ಹಾಗೂ ಸ್ವಾವಲಂಬಿ ಜೀವನ ನಡೆಸಲು ಈ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನಗಳು ಮತ್ತು ವಾಕರ್ಗಳು ಇನ್ನಿತರ ಸಾಧನ ಸಲಕರಣೆಗಳು ಸಹಕಾರಿಯಾಗಲಿವೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಎದುರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಿ ಅನಿವಾರ್ಯ ವಲಸೆ ತಡೆಯುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ನಿರ್ದೇಶನ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ, 178 ತಾಲೂಕುಗಳಲ್ಲಿ ಬರದ ಛಾಯೆ. ಜಲಾಶಯಗಳ ನೀರಿನ ಮಟ್ಟ 40%ಕ್ಕೆ ಕುಸಿತ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ. ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ %90 ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ %45 ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ %15 ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಪ್ರಕಟಣೆ.
0: ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ ಮತ್ತು ಅದರ ಲಾಭಗಳು, ಈ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆಯ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶರಣಪ್ಪ ಕುರಿ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್.
9: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಶರಣಪ್ಪ ಕುರಿ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಜೊತೆ ಇವತ್ತು ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ಯಾವ ರೀತಿ ತಯಾರಿಕೆ ಮಾಡಬಹುದು ಮತ್ತು ಅದರ ಒಂದು ಲಾಭಗಳು ಏನು ಅಂತ ಅನ್ನೋದನ್ನ ನಾವು ಇವತ್ತು ರೈತ ಬಾಂಧವರಿಗೆ ಸಂದರ್ಶನ ರೂಪದಲ್ಲಿ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಯಾಕೆಂತಂದ್ರೆ ನಾವು ನೋಡ್ತಾ ಇರ್ತೀವಿ ಇತ್ತಿತ್ತಲಿನ ದಿನಗಳಲ್ಲಿ ರಸ್ತೆ ಬದಿಗಳಲ್ಲಿ ಬೀಸಾಕಿರೋದು,

0: ಇವತ್ತು ಅಡಿಕೆ ಸಿಪ್ಪೆ ಏನಾಗ್ತಾ ಇದೆ ಪರಿಸ್ಥಿತಿ ಏನೈತಿ? ಯಾಕಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂತ ಎಲ್ಲಾ ರೈತರು ಮತ್ತೆ ಈ ಭಾಗದಲ್ಲಿ ಎಲ್ಲಾ ರೈತಾಪಿ ವರ್ಗದ ಇಲ್ಲಿ ಜಮೀನುಗಳು ಎಲ್ಲ ಏನೈತಿ ಸುಮಾರು ಏನೈತಿ 60-70% ಏನೈತಿ ಪ್ರದೇಶ ಏನೈತಿ ಅಡಿಕೆ ಏನೈತಿ ಆವರಿಸಿದೆ. ಈ ಹಿನ್ನೆಲೆಯಲ್ಲಿ ಅಡಿಕೆ ಏನೈತಿ ಕಟಾವ್ ಆದ್ಮೇಲೆ ಅಡಿಕೆ ಏನೈತಿ ಚಾಣಿ ಮಾಡಿದ್ಮೇಲೆ ಏನೈತಿ ಅಡಿಕೆ ಸಿಪ್ಪೆ ಏನೈತಿ ಸಾಕಷ್ಟು ಏನೈತಿ ಸಂಪನ್ಮೂಲ ಏನೈತಿ ಬರ್ತಾ ಇದೆ. ಆ ಸಂಪನ್ಮೂಲಗಳು ಏನೈತಿ ಇವತ್ತು ಜಾಗ ಏನೈತಿ ಅವ್ರ ತೋಟದಲ್ಲಿ ಖಾಲಿ ಇಲ್ಲ ಅಂತಂದ ಏನ್ ಮಾಡ್ತಾರೆ ಅಲ್ಲಲ್ಲಿ ರೋಡ್ ಪಕ್ಕದಲ್ಲಿ ಏನೈತಿ ರಸ್ತೆ ಬೀದಿಯಲ್ಲಿ ಮತ್ತೆ ಎಲ್ಲೋ ನೀರಿನೈತಿ ನಿಲ್ತಕ್ಕಂತ ಜಾಗದಲ್ಲಿ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ತೋಟಗಳಲ್ಲಿ ಬಿಟ್ಟು ಬೇರೆ ಕಡೆ ಏನೈತಿ ಎಸ್ದ್ಬಿಟ್ಟು ಅದನ್ನ ಬೆಂಕಿ ಏನೈತಿ ಹಚ್ಚೋದು ಅದನ್ನ ಸುಡೋದೇನೈತಿ ಅದ್ರ ಸುಡೋದ್ರಿಂದ ಏನೈತಿ ಸಾಕಷ್ಟು ಹಾನಿ ಆಗ್ತಾ ಇದೆ. ಸಾಕಷ್ಟು ಹಾನಿ ಅಂತಂದ್ರೆ ಇವತ್ತು ನೀವು ಎಲ್ಲರೂ ಅನುಭವಿಸ್ತಾ ಇದ್ದೀರಿ. ವರ್ಷಕ್ಕಿಂತ ವರ್ಷ ಏನೈತಿ ತಾಪಮಾನ ಏರಿಕೆ ಇರಬಹುದು, ಅದರಲ್ಲಿದ್ದ ಏನೈತಿ ರಸ್ತೆಗಳಲ್ಲಿ ಬಿಸಾಕೋದ್ರಿಂದ ಏನೈತಿ ರಸ್ತೆಯಲ್ಲಿ ಓಡಾಡ್ತಕ್ಕಂತ ಜನರು ಎಲ್ಲ ಏನೈತಿ ಅದರದ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಮತ್ತೆ ನೀರು ನಿಲ್ತಕ್ಕಂತ ಜಾಗದಲ್ಲಿ ಇದನ್ನ ಹಾಕಿದ್ರೆ ಏನಾಗುತ್ತೆ ಇವತ್ತು ನೀರು ನಿಲ್ತಕ್ಕಂತ ಪ್ರದೇಶ ನೀರಿನತಿ ಶೇಖರಣೆ ಆಗೋದೇನತಿ ತೊಂದರೆ ಏನತಿ ಅನುಭವಿಸ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ಅಡಿಕೆಯ ಸಿಪ್ಪೆ ಗೊಬ್ಬರ ಏನತಿ ಬಳಸ್ಕೊಂಡು ಯಾವ ತರ ನಾವು ಗೊಬ್ಬರ ಏನತಿ ತಯಾರು ಮಾಡ್ಕೋಬಹುದು ಅಂತನ್ನೋದ್ರ ಬಗ್ಗೆ ಏನತಿ ನಾವು ವಿಚಾರ ಮಾಡೋಣ ಇವತ್ತು.
1: ಹೇಳಿ, ಈಗ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆಗೆ ಒಂದು ವಿಧಾನಕ್ಕೆ ಬಂದ್ರೆ ಒಂದೊಂದಾಗಿ ಯಾವ ರೀತಿಯಿಂದ ನೀವು ಇದನ್ನ ವಿವರಣೆ ಕೊಡ್ತೀರಿ ಸರ್?
0: ಸರ್, ಈಗ ಸುಮಾರು ನಾವು ನೋಡ್ದಂಗ ಏನತಿ ಅಡಿಕೆ ಸಿಪ್ಪೆ ಏನತಿ ಒಂದು ಎಕರೆಗೆ ಏನತಿ ಟನ್ ಗಟ್ಟಲೆ ಏನತಿ ಸಿಗುತ್ತೆ. ಸುಮಾರು ಒಂದು ಟನ್ ಏನತಿ ಸಿಪ್ಪೆ ವೇಸ್ಟ್ ಸಿಗ್ತಾ ಇದೆ ನಮಗೆ. ಸುಮಾರು ಅಡಿಕೆ ಏನತಿ 8-12 ಕ್ವಿಂಟಲ್ ಅಡಿಕೆ ಅಂತಂದ್ರೆ ಅದರಲ್ಲಿ ಏನತಿ ನಮಗೆ ಒಂದು 10% ಏನತಿ ನಮಗೆ ಈ ವೇಸ್ಟ್ ಏನತಿ ಸಿಗ್ತಾ ಇದೆ ಇವತ್ತು. ಅದ್ರ ಜೊತೆ ಜೊತೆಗಾಗಿ ಅಡಿಕೆ ಎಲೆಗಳು ಸಿಗ್ತಾ ಇದಾವು. ಅಡಿಕೆ ಎಲೆಗಳು ಸಂತೆ ಏನೈತಿ ಸುಮಾರು ಏನತಿ 1 ವರ್ಷಕ್ಕೆ 6-8 ಎಲೆಗಳನ್ನ ಸಿಗ್ತಾವು. ಮತ್ತೆ 3-4 ಏನತಿ ನಮಗೆ ಅಡಿಕೆ ಏನತಿ ಹೂ ಬರುತ್ತಲ್ಲ ಹಿಂಗಾರ ಅದರದ್ದು ಏನತಿ ಸಿಗುತ್ತೆ. ಎಷ್ಟೋ ಜನ ಏನತಿ ಅಡಿಕೆ ಏನತಿ ಹೂ ಹಿಂಗಾರ ಏನತಿ ಹೊಡಿಬೇಕಾದ್ರೆ ಎಲೆ ಏನತಿ ಆಳೆ ಬರುತ್ತಾ ಆಳೆ ಸಂತೆನೆ ಏನತಿ ಸಾಕಷ್ಟು ಜನ ಯೂಸ್ ಮಾಡ್ತಾ ಇಲ್ಲ. ಅದನ್ನು ಏನತಿ ಸರಿಯಾದ ರೀತಿಯಿಂದ ಯೂಸ್ ಮಾಡಬಹುದೇನತಿ ಪ್ಲೇಟ್ಗಳು ಮಾಡೋದಿರ್ಬೋದು. ಇವತ್ತು ಸಾಕಷ್ಟು ಏನತಿ ಆರ್ಗಾನಿಕ್ ಏನತಿ ಮಟೀರಿಯಲ್ ಆಳೆಗಳನ್ನ ಏನತಿ ಉಪಯೋಗ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನತಿ ಇವು ಎಲ್ಲಾ ವೇಸ್ಟ್ಗಳು ಏನತಿ ಸಮಗ್ರವಾಗಿ ಏನತಿ ನಮ್ಮ ಅಡಿಕೆ ತೋಟದಲ್ಲಿ ಬರ್ತಕ್ಕಂತ ವೇಸ್ಟ್ಗಳನ್ನ ಸಮಗ್ರವಾಗಿ ಮಿಶ್ರಣ ಮಾಡ್ಕೊಂಡೇನತಿ ನಾವು ಅಡಿಕೆ ಸಿಪ್ಪೆ ಗೊಬ್ಬರ ಏನತಿ ತಯಾರಿಕೆಗೆ ಏನತಿ ಹೋಗ್ಬೇಕಾಗಿದೆ. ಇವು ಏನತಿ ನಮಗೆ ಬೇಸಿಕ್ ಆಗಿ ನಮಗೆ ರಾ ಮಟೀರಿಯಲ್ ಅಂತಂದ್ರೆ ಕಚ್ಚಾ ವಸ್ತುಗಳು ಏನತಿ ಕಚ್ಚಾ ವಸ್ತುಗಳು ರೈತರಿಗೆ ಏನತಿ ಪುಕ್ಕಟೆ ಏನತಿ ಅವ್ರ ಜಮೀನಲ್ಲಿ ಸಿಗ್ತಕ್ಕಂಥವು. ಇವರು ಅದನ್ನ ಕಚ್ಚಾ ವಸ್ತುಗಳನ್ನೇನತಿ ಅದನ್ನ ಹೋಗ್ಲಾಡ್ಸ್ಲಿಕ್ಕೆ ಏನತಿ ಸಾಕಷ್ಟು ಏನತಿ ತೊಂದರೆ ಪಡ್ತಾರೆ. ಈ ಅದನ್ನ ಸುಡೋದಿರ್ಬೋದು, ಅದನ್ನ ಏನತಿ ಸರಿಯಾಗಿ ರೀತಿಯಿಂದ ಇದ್ ಮಾಡ್ಲಾರ್ದಂಗೆ ಅಲ್ಲಿ ಬೇಕಲ್ಲಿ ಬಿಸಾಡೋದು ಅದೆಲ್ಲ ಮಾಡ್ತಾರೆ. ಅದರ ಬದಲಾಗಿ ಏನತಿ ಇವತ್ತು ಸಾಕಷ್ಟು ನಮ್ಮ ರೈತರ ಸಂತೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸಾಕಷ್ಟು ಈ ಸಾವಯವ ಗೊಬ್ಬರಕ್ಕೇನತಿ ಬೇರೆ ಬೇರೆ ಕಡೆ ಮೊರೆ ಹೋಗ್ತಾ ಇದಾರೆ ಅಂತಂದ್ರೆ ಬಯಲುಸೀಮೆ ಕಡೆ ಹೋಗ್ಬಿಟ್ಟೇನತಿ ನಾವೇನು ಕುರಿಕಿ ಗೊಬ್ಬರ ಏನೈತಿ ತರೋದಿರ್ಬೋದು, ದನದ ಕೊಟ್ಟಿಗೆ ಗೊಬ್ಬರ ತರೋದಿರ್ಬೋದು, ಸಾಕಷ್ಟು ದುಡ್ಡು ಏನೈತಿ ಇನ್ವೆಸ್ಟ್ ಮಾಡ್ತಾರೆ. ಅದೇ ಇನ್ವೆಸ್ಟ್ಮೆಂಟ್ ಏನೈತಿ ನೀವು ಅಡಿಕೆ ಗೊಬ್ಬರ ತಯಾರಿಕೆಯಲ್ಲಿ ಏನೈತಿ ನೀವು ಶ್ರಮ ವಹಿಸಿದ್ರೆ ಅಲ್ಲಿ ಏನ್ ಸಿಗ್ತಕ್ಕಂತ ಗೊಬ್ಬರಕ್ಕಿಂತ ಉತ್ಕೃಷ್ಟವಾದ ಗೊಬ್ಬರ ಏನೈತಿ ಸಿಗಕ್ಕೇನತಿ ಇಷ್ಟ ಆಗುತ್ತೆ. ಈಗ ಇಲ್ಲಿ ಏನೈತಿ ನಮಗೆ ಅಲ್ಲಿಕ್ಕಿಂತ ದುಡ್ಡು ಏನೈತಿ ಬಹಳ ಉಳಿತಾಯ ಆಗುತ್ತೆ. ಇಲ್ಲಿ ಬೇಕಾಗಿರ್ತಕ್ಕಂತ ಸಂಪನ್ಮೂಲಗಳು ಏನೈತಿ ನಮಗೆ ಸಾಮಗ್ರಿಗಳು ಏನೇನ್ ಬೇಕಾಗುತ್ತೆ ಅಂತಂದ್ರೆ ನಾ ಹೇಳ್ದಂಗ ಏನತಿ ಇವನ್ನೆಲ್ಲ ಏನತಿ ಕೂಡಿ ಒಂದ್ ಕಡೆ ಏನತಿ ಇಟ್ಕೋಬೇಕಾಗತ್ತೆ. ಮತ್ತೆ ನಮಗೆ ದುಡ್ಡೇನಾದ್ರೂ ಅವಶ್ಯಕತೆ ಏನತಿ ದುಡ್ಡಿನ ಏನತಿ ನಮ್ಮ ತೊಂದರೆ ಇಲ್ಲ ಅಂತಂದ್ರೆ ಇವರು ಅದನ್ನ ಪಿಟ್ ಏನತಿ ಮಾಡ್ಕೋಬಹುದು. ಇವಾಗ ಗೊಬ್ಬರದ ಗುಂಡಿಗಳೇನೈತಿ ತಯಾರಿಕೆ ಮಾಡ್ಕೋಬಹುದು. ಗೊಬ್ಬರದ ಗುಂಡಿಗೆ ಏನೈತಿ ತಯಾರಿಕೆ ಮಾಡ್ಕೊಳ್ಳೋದಂತಂದ್ರೆ ಅದಕ್ಕೆ ಒಂದಿಷ್ಟು ಉದಾಹರಣೆ ಅಂತಂದ್ರೆ ನಮಗೆ ಸೈಜ್ ಏನತಿ ಹೇಳ್ಬೇಕಂತಂದ್ರೆ 3 ಅಡಿ ಆಗಲ್ಲ, 3 ಅಡಿ ಹತ್ರ ಉದ್ದ ಏನತಿ ನಾವು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅನುಕೂಲ ಅಂತಂದ್ರೆ ನಮ್ಮ ಹತ್ರ ಏನತಿ ಮಟೀರಿಯಲ್ ಎಷ್ಟಿದಾವು ಎಷ್ಟು ಟನ್ ಮಟೀರಿಯಲ್ ಇದೆ ಅದ್ರ ಮೇಲ್ಗಡೆ ಏನತಿ ಅವಲಂಬನೆ ಆಗುತ್ತೆ ಸರ್ ಇಲ್ಲಿ. ಮತ್ತೆ ಅದ್ರ ಜೊತೆಗೆ ಏನತಿ ಇದು ನೆರಳು ಏನತಿ ಬೇಕು ನಮಗೆ. ಈ ಗೊಬ್ಬರ ಏನತಿ ತಯಾರು ಮಾಡ್ಕೋಬೇಕಂತಂದ್ರೆ ನೆರಳು ಬೇಕಾಗತ್ತೆ. ನೆರಳು ಯಾಕೆ ಬೇಕಾಗತ್ತೆ ಅಂದ್ರೆ ನಾವು ಅದರಲ್ಲಿ ಎರೆಹುಳು ಏನತಿ ಬಿಡೋದಿರ್ಬೋದು, ಸೂಕ್ಷ್ಮಾಣು ಜೀವಿಗಳು, ಈಗ ಏನತಿ ತಾಪಮಾನ ಏನತಿ ಏರಿಕೆ ಆದಾಗ ಗೊಬ್ಬರದಲ್ಲಿ ಇರ್ತಕ್ಕಂತ ನೀರೇನತಿ ಆವಿಯಾಗಿ ಹೋಗ್ಲಾರ್ದಂಗೇನತಿ ತಡೆಗಟ್ಟಲಿಕ್ಕೆ ಏನತಿ ನೆರಳು ಇರ್ತಕ್ಕಂತ ಪ್ರದೇಶ ಏನತಿ. ಈಗ ಸುಮಾರು ಏನತಿ 3 ಅಡಿ ಆಗಲ್ಲ, 3 ಅಡಿ ಹತ್ರ ಒಂದು 10 ಅಡಿ ಏನತಿ ಉದ್ದ ಅಂತ ಇತ್ತಂತಂದ್ರೆ ಇಂಥ ಗುಂಡಿಯಲ್ಲಿ ಏನತಿ ಸುಮಾರು 2 ಟನ್ ಏನತಿ ನಾವು ಗೊಬ್ಬರ ಏನತಿ ಉತ್ಪಾದನೆ ಮಾಡಬಹುದು. ಈ 2 ಟನ್ ಉತ್ಪಾದನೆ ಮಾಡ್ಬೇಕಂತಂದ್ರೆ ನಮಗೆ ಸಾವಯವ ಏನತಿ ಒಂದು 2.5-3 ಟನ್ ಏನತಿ ನಮಗೆ ವೇಸ್ಟ್ ಏನತಿ ಬೇಕಾಗತ್ತೆ. ಈ ಗುಂಡಿಗಳಲ್ಲಿ ಏನತಿ 3 ಟನ್ ವೇಸ್ಟ್ ಬೇಕಾಗತ್ತೆ. ಈ ವೇಸ್ಟ್ ಏನತಿ ನಾವು ಇದು ವೇಸ್ಟ್ ಅಂತಂದ್ರೆ ಎಲ್ಲಾ ಮೂಲಗಳು ಬರೀ ಅಡಿಕೆ ಸಿಪ್ಪೆ ಅಡಿಕೆ ಗರಿ ಅಂತನಲ್ಲ, ನಿಮ್ಮ ತೋಟದಲ್ಲಿ ಇರ್ತಕ್ಕಂತ ಕಸ

0: ಆ ಕಡ್ಡಿಗಳು ಸಂತನ ಇದರಲ್ಲಿ ಏನೈತಿ ಮಿಶ್ರಣ ಮಾಡಿದ್ನಂತಂದ್ರೆ ಉತ್ಕೃಷ್ಟವಾದ ಗೊಬ್ಬರ ಆಗತ್ತೆ. ಈ ಗೊಬ್ಬರ ಏನೈತಿ ತಯಾರು ಮಾಡ್ಕೊಳಕ್ಕೆ ಇದು ಒಂದಿಷ್ಟ ಆಯ್ತು. ಇದ್ರ ಜೊತೆ ಜೊತೆಗೆ ಮತ್ತೆ ಏನ್ ಬೇಕು ನಮಗೆ ಅಂತಂದ್ರೆ ಈ ಆಯದ ಏನೈತಿ ಪಿಟ್ ರೆಡಿ ಮಾಡ್ಕೊಂಡ್ರಿ, ಇಲ್ಲಾಂತಂದ್ರೆ ಅದ್ರ ಬದಲಿಗೆ ಏನೈತಿ ಇವತ್ತು ಪ್ಲಾಸ್ಟಿಕ್ ಏನೈತಿ ಪಿಟ್ಗಳು ಏನೈತಿ ಸಿಗ್ತಾವ, ಸುಮಾರು 1600 ರೆಡಿಮೇಡ್ ಏನೈತಿ ಪಿಟ್ಗಳು ಸಿಗ್ತಾವ ಸರ್ ನಿಮಗೆ. ಸುಮಾರು ಏನೈತಿ ಒಂದು 1600 2000 2500 ಒಳಗಡೆ ಏನೈತಿ ಮಾರ್ಕೆಟ್ ಅಲ್ಲಿ ಸಿಗ್ತಾವ, ಅದನ್ನು ಸಂತಾನೆ ಉಪಯೋಗಿಸ್ಕೋಬಹುದು ನೀವು. ಬಟ್ ಅದೇನಾಗುತ್ತೆ ಅಂತಂದ್ರೆ ಈ ತರ ಕೊಳಿತಕ್ಕಂತ ಮಟೀರಿಯಲ್ಗೆ ಅದು ಸೂಕ್ತ ಅಲ್ಲ. ನೀವು ಗುಂಡಿ ಮಾಡ್ಕೊಳ್ಳೋದು ಇಲ್ಲಂತಂದ್ರೆ ಈ ತರ ಸಿಮೆಂಟ್ದಾಗ್ಲಿ ಇಲ್ಲಂತಂದ್ರೆ ಹಳೆ ಏನೈತಿ ವೇಸ್ಟ್ ಆಗಿರ್ತಕ್ಕಂಥ ಕಡಪಾ ಕಲ್ಲುಗಳನ್ನ ಯೂಸ್ ಮಾಡ್ಕೊಂಡು ಮಾಡಬಹುದೇನೈತಿ. ಬದುವಿನ ಮಣ್ಣು ಇರ್ತಕ್ಕಂಥದ್ದು ಬೇಕಾಗತ್ತೆ, ಮತ್ತೆ ಸೂಕ್ಷ್ಮಾಣು ಜೀವಿಗಳಿರ್ತಕ್ಕಂಥ ನಮ್ಮ ಆಲ್ರೆಡಿ ಕತ್ಲಗೆರೆ ಫಾರ್ಮ್ ಅಲ್ಲಿ ಸಿಗ್ತಾ ಇದೆ ಹಲವಾರು ಸೂಕ್ಷ್ಮ ಪೋಷಕಾಂಶಗಳದ್ದು ಜೈವಿಕ ಗೊಬ್ಬರ ಸಿಗ್ತಾ ಇದಾವು. ಅದೇ ತರ ಏನೈತಿ ಶಿಲೀಂಧ್ರ ನಾಶಕಗಳು ಅಂದ್ರೆ ನಮಗೆ ಶಿಲೀಂಧ್ರ ನಾಶಕಗಳು ಇದಾವು ಇಲ್ಲಿ. ಕಾಂಪೋಸ್ಟ್ ಕಲ್ಚರ್ ಅಂತ ಬರುತ್ತೆ, ಗೊಬ್ಬರ ಏನೈತಿ ಕರಗಿಸುವ ಗೊಬ್ಬರ ಏನೈತಿ ತಯಾರು ಮಾಡ್ತಕ್ಕಂತ ಏನೈತಿ ಒಂದಿಷ್ಟು ಸೂಕ್ಷ್ಮಾಣ ಜೀವಿಗಳು ಏನೈತಿ ಒಗ್ಗೂಡಿಸ್ತಕ್ಕಂತ ಏನೈತಿ ಇದು ಎಲ್ಲ ಬರುತ್ತೆ ನಮಗೆ. ಕಾಂಪೋಸ್ಟ್ ಕಲ್ಚರ್ ಸಿಗುತ್ತೆ, ಸುಮಾರು 1 ಟನ್ಗೆ 1 ಕೆಜಿ ಏನೈತಿ ಕಾಂಪೋಸ್ಟ್ ಕಲ್ಚರ್ ಬಳಕೆ ಮಾಡ್ಬೇಕಾಗತ್ತೆ. ಕಾಂಪೋಸ್ಟ್ ಕಲ್ಚರ್ ಸಿಗುತ್ತೆ, 2 ಟನ್ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ. ಮತ್ತೆ ಅದ್ರ ಜೊತೆ ಏನೈತಿ ರೋಗ ಕೀಟಗಳು ತಡೆಗಟ್ಟಲಿಕ್ಕೆ ಏನೈತಿ ನಮಗೆ ಸಾಕಷ್ಟು ಏನೈತಿ ಸುಡೋಮನಾಸ್ ಇದೆ, ಟ್ರೈಕೋಡರ್ಮಾ ಇದೆ, ಮೆಟರೈಜಿಯಂ ಇದೆ, ಮೈಕೋರೈಜಾ ಇದೆ. ಮೆಟರೈಜಿಯಮ್ಮು ಸುಡೋಮನಾಸ್, ಮೆಟರೈಜಿಯಂ ಬಂದ್ಬಿಟ್ಟು ಗೊಣ್ಣೆ ಹುಳ ಏನೈತಿ ತಡೆಗಟ್ಟುತ್ತೆ, ಟ್ರೈಕೋಡರ್ಮಾ ಬಂದ್ಬಿಟ್ಟು ಶಿಲೀಂಧ್ರ ನಾಶಕ ಏನೈತಿ ಇದು ಮಾಡುತ್ತೆ, ಸುಡೋಮನಾಸ್ ಬಂದ್ಬಿಟ್ಟು ಬೇರೆ ತರದಂತೆ ಎಲ್ಲಾ ಶಿಲೀಂಧ್ರ ನಾಶಕಗಳನ್ನ ಸಾಯಿಸುತ್ತೆ. ಮತ್ತಿಲ್ಲಿ ಫಾಸ್ಫರಸ್ ಸಾಲಿಬಿಲೈಸಿಂಗ್ PSB ಅಂತ ಬರುತ್ತೆ, ಅದು ಈ ಭೂಮಿಯಲ್ಲಿ ಇರ್ತಕ್ಕಂತ ಏನೈತಿ ಫಾಸ್ಫರಸ್ ಏನೈತಿ ಜಾಸ್ತಿ ಏನೈತಿ ಉತ್ಪಾದನೆ ಮಾಡ್ತಾ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ರೈಸೋಬಿಯಂ ಹಾಕಿದ್ನಿ ಅಂತಂದ್ರೆ ಸಂತಾನ ನಮಗೆ ಅಜಿಟೋಬ್ಯಾಕ್ಟರ್ ರೈಸೋಬಿಯಂ ಇವ್ನ ಹಾಕಿದ್ನಿ ಅಂತಂದ್ರೆ ಭೂಮಿಯಲ್ಲಿ ಸಾರಜನಕ ಉತ್ಪಾದನೆ ಜಾಸ್ತಿ ಆಗುತ್ತೆ. ಈ ತರ ಏನೈತಿ ಮಟೀರಿಯಲ್ ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಇದನ್ನ ಯಾವ ತರ ಈಗ ಏನೈತಿ ಇವೆಲ್ಲ ಮಟೀರಿಯಲ್ ಇಟ್ಕೊಂಡ್ರಿ ನಿಮಗೆ ನಾ ಹೇಳ್ದಂಗೆ ಏನೈತಿ ನೀವೆಲ್ಲ ಏನೈತಿ ಸಂಪನ್ಮೂಲಗಳು ಅಂತಂದ್ರೆ ಅಡಿಕೆ ತೋಟದಲ್ಲಿರ್ತಕ್ಕಂಥ ವೇಸ್ಟ್ಗಳನ್ನೆಲ್ಲ ಏನೈತಿ ಒಂದ್ ಕಡೆ ಹಾಕೊಂತೀರಿ. ಈಗ ಅಡಿಕೆ ಸಿಪ್ಪೆನೇನೈತಿ ಹಸಿದ್ ಹಾಕ್ಬಾರ್ದು, ಅಡಿಕೆ ಸಿಪ್ಪೆನ ಏನ್ ಮಾಡ್ಬೇಕಂದ್ರೆ ಒಣಗಿಸಿರ್ಬೇಕು ಅಷ್ಟೇ ಏನೈತಿ. ಅದನ್ನ ಒಂದ್ ಕಡೆ ಏನೈತಿ ಡ್ರೈ ಏನೈತಿ ಮಾಡ್ಬೇಕು, ಸುಮಾರು 1-15 ದಿನ ತಿಂಗಳು ಏನೈತಿ ಒಣಗಿಸಿದ್ನಿ ಅಂತಂದ್ರೆ ಆ ನಂತರ ಏನೈತಿ ಗೊಬ್ಬರ ಮಾಡ್ಲಿಕ್ಕೆ ಈಸಿ ಆಗುತ್ತೆ.
1: ಜಾಸ್ತಿ ಒಣಗಿದ್ದ ಇದು ಏನು ಇಂತಿಷ್ಟು ದಿವಸಗಳಲ್ಲಿ ಒಣಗಿಸಬೇಕಂತ ಏನಾದ್ರೂ ಇದೆಯಾ ಅಥವಾ ಜಾಸ್ತಿ ಒಣಗಿದ್ರು ಏನು ಸಮಸ್ಯೆ ಇಲ್ವಾ?
0: ಏನ್ ಸಮಸ್ಯೆ ಇಲ್ಲ ಸರ್, ಜಾಸ್ತಿ ಒಣಗಿದ್ರೆ ಸಮಸ್ಯೆ ಇಲ್ಲ, ಒಣಗಿಸಿದ್ರು ಒಳ್ಳೇದೇನತ್ತೆ, ಅದು ಎಷ್ಟು ಒಣಗುತ್ತೆ ಅಷ್ಟು ಒಳ್ಳೇದೇನತ್ತೆ. ಸುಮಾರು 1 ತಿಂಗಳು ಒಣಗಿದ್ರು ಸಾಕು ನಮಗೆ. ಆ ಒಣಗಿರ್ತಕ್ಕಂಥ ಮಟೀರಿಯಲ್ ಏನೈತಿ ನಾವೆಲ್ಲ ಏನೈತಿ ತಗೊಂಡು ಗುಡ್ಡಿಯಾಗಿಟ್ಕೊಂಡು ಮತ್ತೆ ಅದ್ರ ಜೊತೆಗೆ ನಾನು ಹೇಳ್ದಂಗೆ ಏನೈತಿ ಆಡೆಗಳು ಇರ್ಬೋದು, ಗರಿಗಳು ಇರ್ಬೋದು, ಮತ್ತೆ ಬೇರೆ ಕಸಗಳು ಇರ್ಬೋದು, ಅವನ್ನೆಲ್ಲ ಏನೈತಿ ಗುಡ್ಡೆ ಹಾಕಬೇಕು. ಮತ್ತೆ ಇವ್ರ ಜೊತೆಗೆ ಏನ್ ಮಾಡ್ಬೇಕಂತಂದ್ರೆ ತೆಂಗಿನ ಗರಿ ನಿಮ್ ತೋಟದಲ್ಲಿ ಇತ್ತಂದ್ರೆ ಸಂತಾನು ಯೂಸ್ ಮಾಡ್ಕೋಬಹುದು. ಈಗ ಇವೆಲ್ಲ ಏನೈತಿ ಬಹಳ ತೆಂಗಿನ ಗರಿ ಅಡಿಕೆ ಗರಿ ಇಂಥವೆಲ್ಲ ಆತಂತಂದ್ರೆ ಒಂದ್ ಸ್ವಲ್ಪ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಸುಮಾರು ಏನೈತಿ 1-4 ಸೆಂಟಿಮೀಟರ್ ಅಂದ್ರೆ 5-6 ಇಂಚು 1-10 ಇಂಚು ಗೇಣು ಚೀಟ ಅಂತಂತಿರಲ್ಲ ಆ ತರದ ಗಾತ್ರದಲ್ಲಿ ಏನೈತಿ ಕಟ್ ಮಾಡಿ ಇಟ್ಕೊಂಡ್ರೆ ಬಹಳ ಒಳ್ಳೇದೇನೈತಿ. ಯಾಕಂದ್ರೆ ಅವನ್ನೆಲ್ಲ ಏನೈತಿ ಕೆಳಭಾಗದಲ್ಲಿ ಆಗ್ತಕ್ಕಂಥವು ಅವನ್ ಆ ತರ ಏನೈತಿ ಪ್ರಮಾಣ ಏನೈತಿ ಮಾಡ್ಕೋಬೇಕಾಗತ್ತೆ. ಅದನ್ನೆಲ್ಲ ತಯಾರು ಮಾಡ್ಕೊಂಡು ತಯಾರು ಮಾಡ್ಕೊಳಕ್ಕಿಂತ ಮುಂಚಿತವಾಗಿ ಇನ್ನೊಂದೇನೈತಿ ನಮಗೆ ಈ ಗುಂಡಿ ಏನೈತಿ ತಯಾರು ಮಾಡ್ಕೊಂಡಿರ್ತಿರಲ್ಲ ಅದ್ರ ಸುತ್ತಮುತ್ತಲ ಏನೈತಿ ಯಾವ್ದು ಏನೈತಿ ನಮಗೆ ಗೆದ್ಲ ಇರ್ಲಾರ್ದಂಗ ಏನೈತಿ ನೋಡ್ಕೋಬೇಕು, ಇರುವೆ ಗೂಡುಗಳು ಏನೈತಿ ಇರ್ಲಾರ್ದಂಗ ನೋಡ್ಕೋಬೇಕು, ಅದ್ರ ಸುತ್ತಮುತ್ತಲ ಏನೈತಿ ನೀವು ಕ್ಲೀನಾಗಿ ಇಟ್ಕೋಬೇಕು. ಕ್ಲೀನಾಗಿ ಇಟ್ಕೊಂಡು ನೆಕ್ಸ್ಟ್ ಕೆಲಸ ಏನೈತಿ ಮಾಡ್ತಾ ಇರ್ಬೇಕು. ಇದನ್ನ ಕ್ಲೀನಾಗಿ ಇಟ್ಕೊಳ್ಳೋದಂತಂದ್ರೆ ನಾವೇನೈತಿ ಕ್ಲೀನ್ ಅಂತಂದ್ರೆ ಮಾಮೂಲಿ ಕೈಲಿಂದ ಕಸ ಕಿತ್ತಿ ಎಲ್ಲ ಏನೈತಿ ಕ್ಲೀನ್ ಇಟ್ಕೊಳ್ಳೋದಿರ್ಬೋದು, ಇಲ್ಲಂತಂದ್ರೆ ಅಲ್ಲಿ ಇರುವೆ ಗೂಡು ಬತ್ತಂತಂದ್ರೆ ಅದಕ್ಕೆ ಕ್ಲೋರಿಫೈರಿಪಾಸ್ ಸ್ಪ್ರೇ ಮಾಡ್ತಾರ ಇನ್ಆರ್ಗಾನಿಕ್ ಮಾಡೋರು ಇತ್ತಂತಂದ್ರೆ. ಇಲ್ಲ ನಾವು ಆರ್ಗಾನಿಕ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಅರಿಶಿನ ಏನೈತಿ ಹಾಕೋದು, ಆ ಸ್ಪಾಟ್ಗೆ ಏನೈತಿ ನೀರು ಹಾಕಿಬಿಟ್ಟು ಆ ಗೂಡು ಏನೈತಿ ನಿರ್ವಹಣೆ ಮಾಡೋದು, ಈ ತರ ಆ ಸುತ್ತಮುತ್ತಲು ಇರ್ತಕ್ಕಂಥ ಏರಿಯಾನ ಏನೈತಿ ನಾವು ಕ್ಲೀನ್ ಆಗಿ ಇಟ್ಕೋಬೇಕಾಗತ್ತೆ. ಅದ ನಂತರ ಏನೈತಿ ನಾವು ಇಲ್ಲಿ ನಾವು 200 ಡ್ರಮ್ ಏನೈತಿ ನೀರು ಇಟ್ಕೊಂಡಿರ್ತಾರಲ್ಲ ಅದಕ್ಕೇನೈತಿ ನಾವು ಸುಮಾರು 200 ಡ್ರಮ್ ಅಳತೆಗೇನೈತಿ ನಾವು 1 ಕೆಜಿ ಸಗಣಿ, 10 ಕೆಜಿ ಗಂಜಲು, ಮತ್ತೆ ನಾವು ಹೇಳ್ದಂಗೆ ಏನೈತಿ 1 ಕೆಜಿ ಇಲ್ಲಾಂದ್ರೆ 2 ಕೆಜಿ ಏನೈತಿ ಬದುವಿನ ಮಣ್ಣು, ಮತ್ತೆ ಅದ್ರ ಜೊತೆಗೆ ಏನೈತಿ ನಾವು ಹಳೆ ತಿಪ್ಪಿ ಗೊಬ್ಬರ ಸುಮಾರು 1-4-5 ಕೆಜಿ ಏನೈತಿ ಹಳೆ ತಿಪ್ಪಿ ಗೊಬ್ಬರ. ನೆಕ್ಸ್ಟ್ ಅದ್ರ ಜೊತೆಗೆ ಏನೈತಿ 100 ಗ್ರಾಮ್ 200 ಗ್ರಾಮ್ ಏನೈತಿ ನಾ ಹೇಳ್ದಂಗೆ ಏನೈತಿ ಇದನ್ನ ಕಾಂಪೋಸ್ಟ್ ಕಲ್ಚರ್ ಅಂತ ಇರುತ್ತಲ್ಲ ಅದು, ಅದ್ರ ಜೊತೆಗೆ ಏನೈತಿ ನಾನು ಹೇಳಿದ ಉಳಿದವೆಲ್ಲ ಏನೈತಿ ಯೂಸ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಈ ಸುಮಾರು ಇದು 100 ರಿಂದ 125 ರೂಪಾಯಿ ಏನೈತಿ ಸಿಗ್ತಾವ ಇವೆಲ್ಲ ಏನೈತಿ ಮಟೀರಿಯಲ್ಗಳು, ಈ ಸೂಕ್ಷ್ಮ ಪೋಷಕಾಂಶಗಳು ನಮ್ಮ ಕತ್ತಲಗೆರೆ ಫಾರ್ಮ್ ಅಲ್ಲಿ ಸಿಗ್ತಾವು, ಶಿವಮೊಗ್ಗದಲ್ಲಿ ಸಿಗ್ತಾವು, ಇರುವಕ್ಕಿಯಲ್ಲಿ ಸಿಗ್ತಾವು, ನಿಮ್ಮ ಹತ್ತಿರದ ಸಂಶೋಧನಾ ಕೇಂದ್ರಕ್ಕೆ ಏನೈತಿ ಭೇಟಿ ಕೊಟ್ರೆ ಇವೆಲ್ಲ ಸಿಗ್ತಾ ಇರ್ತಾವ. ಇವನ್ನ ಉಪಯೋಗಿಸ್ಕೊಂಡಿರತ್ತೆ ನೀವು ಅದನ್ನ ಏನ್ ಮಾಡ್ಬೇಕು ನೀವು 1 ಡ್ರಮ್ ನೀರಿಗೆ ಏನೈತಿ ಹಾಕಿರ್ತಿರಲ್ಲ ಅದನ್ನ ಏನೈತಿ ಇಷ್ಟು ಪ್ರಮಾಣದಲ್ಲಿ ಹಾಕ್ಬಿಟ್ಟು ತಿರುಗಿಸ್ಬೇಕು, ಎಲ್ಲ ತಿರುಗಿಸ್ಬೇಕು.

0: ಮಣ್ಣು ಎಲ್ಲ ಏನೈತೆ ಅದನ್ನ ಮಿಶ್ರಣ ಮಾಡ್ಬೇಕು. ಮಿಶ್ರಣ ಮಾಡಿದ್ಮೇಲೆ ನಾನು ಹೇಳ್ದಂಗೆ ಏನತ್ತೆ ಇವನ್ನ ಫಸ್ಟ್ಗೆ ಏನತ್ತೆ ಬಹಳ ಏನತ್ತೆ ಫೈಬರ್ ಇರ್ತಕ್ಕಂತ, ಫೈಬರ್ ಅಂತಂದ್ರೆ ಗಟ್ಟಿಯಾಗಿರ್ತಕ್ಕಂಥ ಪದಾರ್ಥಗಳು ಸುಮಾರು ಅರ್ಧ ಅಡಿಯಷ್ಟೇನತ್ತೆ ಎತ್ತರದಲ್ಲಿ ಗುಂಡಿಯಲ್ಲಿ ಹಾಕ್ಬೇಕು ಅದನ್ನ ಆರಂಭದಲ್ಲಿ ಈ ಪ್ರಮಾಣದ. ಯಾಕಂದ್ರೆ ಇವು ತೋಟದಲ್ಲಿ ಇರ್ತವು, ಇವನ್ ಹೆಂಗ್ ಬಳಸ್ಬೇಕನ್ನತ್ತೆ ನಿಮಗೆ ತೊಂದರೆ ಆಗ್ತಿರತ್ತೆ. ಹಂಗಾಗಿ ಇವನ್ ಕೆಳಭಾಗದಲ್ಲಿ ಹಾಕಿದ್ರೆ ಕೊಳೆಯಕ್ಕೆ ಏನತ್ತೆ ಈಸಿ ಆಗುತ್ತೆ, ಮೇಲ್ಭಾಗದಲ್ಲಿ ಹಾಕ್ಬಾರ್ದು. ಇವನ್ ಕೆಳಭಾಗದಲ್ಲಿ ಹಾಕ್ತಿರಿ, ಇದ್ರ ಮೇಲ್ಗಡೆ ಏನೈತಿ ಈಗ ಸ್ಲರಿ ಏನತ್ತೆ ರೆಡಿ ಮಾಡ್ಕೊಂಡಿರ್ತಿರಲ್ಲ ಅದನ್ನ ಅದ್ರ ಮೇಲ್ಗಡೆ ಏನೈತಿ ಸ್ಲರಿ ಏನೈತಿ ಹಾಕ್ತಾ ಹೋಗ್ಬೇಕು, ಅದನ್ನ ತುಳಿಬೇಕು ನೀಟಾಗಿ, ಮತ್ತೆ ಅದೆಲ್ಲ ಏನೈತಿ ತೊಯ್ಬೇಕು, ಸಂಪೂರ್ಣವಾಗಿ ತೊಯ್ಬೇಕು, ಹಸಿ ಆಗಿರ್ಬೇಕು ಎಲ್ಲ ಏನತ್ತೆ. ಆ ಲೇಯರ್ ಮುಗಿದ್ಮೇಲೆ ಮತ್ತೆ ಏನೈತಿ ಅದ್ರ ಮೇಲೆ ಲೇಯರ್ ಏನೈತಿ ಸುಮಾರು ಅರ್ಧ ಅಡಿ ಮುಕ್ಕಾಲಡಿ ಏನೈತಿ ಮತ್ತೆ ಅಡಿಕೆ ಸಿಪ್ಪೆಗಳನ್ನ ಏನೈತಿ ಹಾಕ್ಕೊಂತ ಹೋಗ್ಬೇಕು, ಮತ್ತೆ ಅದ್ರ ಮೇಲ್ಗಡೆ ಏನತ್ತೆ ಹಿಂಗೆ ಏನೈತಿ. ಮತ್ತೆ ಅದ್ರ ಮೇಲ್ಗಡೆ ಮತ್ತೆ ಇದೇ ತರ ನಾನು ಹೇಳಿದ್ನಲ್ಲ, ಡ್ರಮ್ ಅಲ್ಲಿ ನೀರ್ ತಗೊಂಡು ಸಗಣಿ ಗೊಬ್ಬರ ಹಾಕಿ ಕಾಂಪೋಸ್ಟ್ ಕಲ್ಚರ್ ಹಾಕಿ ಬದುವಿನ ಮಣ್ಣು ಹಾಕಿ ಇವನ್ನೆಲ್ಲ ಹಾಕ್ಬೇಕು, ಮತ್ತೆ ಅದನ್ನ ತಿರುಗಿಸ್ಬೇಕು, ಮತ್ತೆ ಅದ್ಲೆಲ್ಲ ಅಡಿಕೆ ಸಿಪ್ಪೆ ಹಾಕ್ಬೇಕು, ತುಳಿಬೇಕು. ತುಳಿದಾದ್ಮೇಲೆ ಮತ್ತೆ ಏನತ್ತೆ ಈ ಗಂಜಲ ಏನತ್ತೆ ಅದ್ರ ಮೇಲೆ ಏನತ್ತೆ ಸುರಿಬೇಕು ಏನತ್ತೆ, ಎಲ್ಲ ಏನತ್ತೆ ತೊಯಿಸ್ಬೇಕಾಗತ್ತೆ ಅದನ್ನ. ಅಲ್ಲಿ ಗಾಳಿ ಏನತ್ತೆ ಇರಬಾರ್ದು, ಆತರ ಏನತ್ತೆ ತುಳಿಬೇಕು ನೀವು ಆದಷ್ಟು ಏನತ್ತೆ. ಹಂಗ ತುಳಿದು ಇದನ್ನೇನತ್ತೆ ಸುಮಾರು ಏನತ್ತೆ ನೀವು ಆ ಪಿಟ್ ಏನ್ ಮಾಡ್ಕೊಂಡಿರ್ತೀವಲ್ಲ ಗುಂಡಿ ಏನತ್ತೆ ತುಂಬುವರೆಗೆ ಏನತ್ತೆ ತುಂಬ್ಕೊಂತ ಹೋಗ್ಬೇಕು. ಇದನ್ನೆಲ್ಲ ಒಂದೊಂದ ಲೇಯರ್ ಬೈ ಲೇಯರ್ ಪದರ ಪದರ ಏನತ್ತೆ ಮಾಡ್ಕೊಂತ ಹೋಗ್ಬೇಕು. ಸುಮಾರು ಏನತ್ತೆ ನಮಗೆ ಅರ್ಧ ಅಡಿಯಿಂದ ಒಂದ್ ಅಡಿ ಏನತ್ತೆ, ಅದಕ್ಕಿಂತ ಒಂದೊಂದು ಪದರ ಏನತ್ತೆ ಅರ್ಧ ಅಡಿಯಿಂದ ಒಂದ್ ಅಡಿ ಏನತ್ತೆ ಎತ್ತರ ಮಾಡ್ಬೇಕು. ನಾವು ಸಡನ್ ಆಗಿ ಎರಡಡಿ ಮೂರಡಿ ಏನತ್ತೆ ಮಾಡಕ್ ಹೋಗ್ಬಾರ್ದು, ಅರ್ಧರ್ಧ ಅಡಿ ಏನತ್ತೆ ಮಾಡ್ಬೇಕು. ಅದು ಸಾಧ್ಯ, ಅದ್ರ ಜೊತೆಗೆ ಏನತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಕಸ ಕಡ್ಡಿಗಳು ಬದುವಲ್ಲಿ ಇರ್ತಕ್ಕಂಥ ಕಸ ಕಡ್ಡಿಗಳು ಮಧ್ಯದಲ್ಲಿ ಮಿಶ್ರಣ ಮಾಡಿದ್ರು ಒಳ್ಳೇದು. ಬೇರೆ ಏನತ್ತೆ ಬೆಳೆ ಅವಶೇಷಗಳು ಇದ್ರು ಸಹ ಒಳ್ಳೇದು, ಏನ್ ತೊಂದರೆ ಇಲ್ಲ, ಮಿಶ್ರಣ ಇದ್ರು ಒಳ್ಳೇದು.
1: ಇದು ಯಾಕೆ ಅಂತ ಅಡಿಕೆ ಯಾಕಂತಂದ್ರೆ ಈ ಒಂದು ಪ್ರದೇಶದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಅಂತ ಉದ್ದೇಶದಿಂದ ನಾವು
0: ಬೇರೆ ವೇಸ್ಟ್ ಇದ್ರು ಹಾಕ್ಬೋದು ಅಂತ.
1: ಕಸ ಕಡ್ಡಿ
0: ನಿಮ್ಮ ತೋಟದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಏನತ್ತೆ ಮಿಶ್ರಣ ಮಾಡಬಹುದು. ಗೊಬ್ಬರ ಗಿಡದಿಂದ ಎಲೆಗಳು ಇರ್ತವು, ಗಿಡ ಮರದ ಎಲೆಗಳು ಇರ್ತವು, ಮಿಶ್ರಣ ಮಾಡಿ ಏನತ್ತೆ ನೀವು ಹಾಕೊಂತ ಹೋಗಿ ಸುಮಾರು ಏನತ್ತೆ ಅದ್ನ ಹಾಕೊಂತ ಹೋಗಿ ಅದನ್ನ ಒಂದೇ ಸಮೇತ ಮಾಡ್ಬೇಕಾಗಿಲ್ಲ, ಸುಮಾರು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಹತ್ರ ಯಾವ ಸಿಗುತ್ತೆ ಸುಮಾರು ಒಂದು ತಿಂಗಳದೊಳಗಡೆ ಇದನ್ನ ಪಿಟ್ ಏನೈತಿ ತುಂಬಸದೇನೈತಿ ಕಾರ್ಯ ಏನೈತಿ ಮುಗಿಸ್ಕೊಳ್ಳಿ ಏನತ್ತೆ. ಯಾಕಂದ್ರೆ ಒಂದೇ ದಿವಸ ಸಗಣಿ ಏನೈತಿ ನಿಮಗೆ 100 kg ಸಿಗತ್ತಾಗಲ್ಲ, ಹತ್ತತ್ತ ಕೆಜಿ ಅಂತ ಏನೈತಿ ದಿನಕ್ಕಿಂತ ದಿನ ದಿನ ಮಾಡ್ಕೊತ ಹೋದ್ರೆ ಸುಮಾರು ಒಂದು 15 ಒಂದು ತಿಂಗಳಲ್ಲಿ ಏನೈತಿ ಈ ಪಿಟ್ ಏನೈತಿ ತುಂಬುತ್ತೆ. ತುಂಬಿಸಿದ ಮೇಲ್ಗಡೆ ಏನೈತಿ ಮತ್ತೆ ಒಂದು ತುಂಬಿ ಆದ್ಮೇಲೆ ಒಂದು ವಾರ ಬಿಟ್ರೆ ಮತ್ತೆ ಅದು ಕುಸ್ತೇನೈತಿ, ಮತ್ತೊಂದು ಅಡಿ ಏನೈತಿ ಅರ್ಧ ಅಡಿ ಏನೈತಿ ಜಾಗ ಏನೈತಿ ಉಳಿತೈತೆ. ಅವಾಗ ಮತ್ತೊಂದು ಲೇಯರ್ ಹಾಕ್ಬಿಟ್ಟೇನೈತಿ ಕಂಪ್ಲೀಟ್ ಆಯ್ತಿ ಮಾಡಿ.
1: ಇದು ಈ ರೀತಿಯಿಂದ ಮಾಡೋದ್ರಿಂದ ಈ ಗೊಬ್ಬರದ ಕೊಳೆಯುವಿಕೆಗೆ ಏನು ಧಕ್ಕೆ ಆಗೋದಿಲ್ವಾ?
0: ಇಲ್ಲ, ಧಕ್ಕೆ ಆಗಲ್ಲ ಸರ್. ಇದನ್ನ ಕೊಳಿಲಿಕ್ಕೆ ಏನತ್ತಿ ಈ ತರ ಮಾಡ್ತಾ ಇರೋದ್ ನಾವು, ಯಾಕಂದ್ರೆ ಬೇಗ ಕೊಳಿಬೇಕಂತಂದ್ರೆ ಅಲ್ಲಿ ತಾಪಮಾನ ಬಿಲ್ಡಪ್ ಆಗ್ಬೇಕು, ತಾಪಮಾನ ಏರಿಕೆ ಆಗ್ಬೇಕು. ತಾಪಮಾನ ಯಾವಾಗ ಏರಿಕೆ ಆಗತ್ತೆ ಒಂದಕ್ಕೊಂದು ಏನತ್ತಿ ಬಹಳ ಯಥೇಚ್ಛವಾಗಿ ಹತ್ರ ಇದ್ದಾಗ ಏನತ್ತೆ ಗಾಳಿ ಆಡಿನ ಅಂತಂದ್ರೆ ತಾಪಮಾನ ರೈಸ್ ಆಗಲ್ಲ. ಹಂಗಾಗಿ ಆತರ ಏನತ್ತಿ ಏರ್ ಟೈಟ್ ಏರ್ ಗಾಳಿ ಆಡ್ಲಾರ್ದಂಗೆ ಏನತ್ತಿ ನಾವು ತುಳಿದ್ರೆ ಏನತ್ತೆ ತಾಪಮಾನ ಜಾಸ್ತಿ ಆಗುತ್ತೆ. ತಾಪಮಾನ ಜಾಸ್ತಿ ಆದಾಗ ಅಲ್ಲಿ ನಮಗೇನತ್ತೆ ಗೊಬ್ಬರ ಏನತ್ತೆ ಇರ್ತಕ್ಕಂಥ ಏನತ್ತೆ ಸಿಪ್ಪೆಗಳೇನತ್ತೆ ಬೇಗ ಕೊಳಿಲಿಕ್ಕೆ ಏನತ್ತೆ ಸ್ಟಾರ್ಟ್ ಆಗ್ತಾವೆ. ಅದ್ರ ಜೊತೆಗೆ ಇವೆಲ್ಲ ಸೂಕ್ಷ್ಮ ಪೋಷಕಾಂಶಗಳನ್ನ ಉಪಯೋಗಿಸ್ಕೊಂಡಿರತ್ತೆ. ಈ ಲಾಸ್ಟ್ ಏನತ್ತೆ ಹಂಗೆ ಹಾಕಿದ್ಮೇಲೆ ಅದ್ರ ಮೇಲ್ಗಡೆ ಏನತ್ತೆ ಪದರ ಲಾಸ್ಟ್ ಪದರ ಹಾಕಿದ್ಮೇಲೆ ನೀವು ಮೇಲ್ಗಡೆ ಏನತ್ತೆ ಒಂಥರ ಮಣ್ಣು ಮತ್ತೆ ಏನತ್ತೆ ಸಗಣಿ ಎಲ್ಲ ಮಿಶ್ರಣ ಮಾಡ್ಬಿಟ್ಟೇನತ್ತೆ ಭರಣಿ ಮೇಲೆ ಹೆಂಗ ಮಿಸ್ತೀವಲ್ಲ ನಾವು ಆತರ ಕಂಪ್ಲೀಟ್ ಏನತ್ತೆ ಸಾರಿಸಿನತ್ತಿ ಏರ್ ಟೈಟ್ ಆಗಿ ಮುಚ್ಚಿದ್ರು ಬಹಳ ಒಳ್ಳೇದು. ಆತರ ಮುಚ್ಚಿಬಿಟ್ಟೇನತ್ತೆ ನಮಗೆ ಒಂದಿನ ಬಿಟ್ಟು ಒಂದಿನ ಏನತ್ತೆ ನೀರು ಹೊಡಿತಾ ಇರ್ಬೇಕು, ಇದಕ್ಕೆ ಹಾರಬಾರ್ದೇನತ್ತೆ. ಆತರ ಏನತ್ತೆ ನೀವು ಒಂದಿನ ಬಿಟ್ಟು ಒಂದಿನ ಏನತ್ತೆ ನೀರು ಹೊಡಿತಾ ಹೋದ್ನಂತಂದ್ರೆ ಸುಮಾರು ಇದೇನತ್ತೆ ನಿಮಗೆ ಒಂದು ಅಡಿಕೆ ಸಿಪ್ಪೆ ಗಟ್ಟಿ ಇರೋದ್ರಿಂದ ನಮಗೆ 2-3 ತಿಂಗಳ ಕಾಲ ಏನೈತಿ ಕೊಳಿಲಿಕ್ಕೆ ಏನತ್ತೆ ಬೇಕಾಗತ್ತೆ. ಅರ್ಧ ಕೊಳಿಲಿಕ್ಕೆ ಏನತ್ತೆ ಸಂಪೂರ್ಣ ಕೊಳಿಯಲ್ಲ, ಅರ್ಧ ಕೊಳಿಲಿಕ್ಕೆ ಏನತ್ತೆ ಒಂದು 3 ತಿಂಗಳ ಟೈಮ್ ತಗೊಳತ್ತೆ. 3 ತಿಂಗಳ ಆದ್ಮೇಲೆ ಏನತ್ತಿ ಇದನ್ನ ತಿರ್ಗ ಬರ್ಗ ಅಂದ್ರೆ ಕೆಳಗಿದ ಮೇಲೆ ಮೇಲಿದ ಕೆಳಗೆ ಏನತ್ತೆ ಮಿಶ್ರಣ ಮಾಡಿದ್ನಂತಂದ್ರೆ ನಮಗೆ ಮೇಲೆ ಏನತ್ತಿ ಕೊಳಿಲಾರ್ದಿರತಕ್ಕಂಥದ್ದು ಕೆಳಗಡೆ ಹೋಗುತ್ತೆ, ಕೊಳ್ತಿರೋದ್ ಮೇಲೆ ಬರುತ್ತೆ, ಅರ್ಧಕ್ಕೆ ಮರದ ಆಲ್ಮೋಸ್ಟ್ ಏನೈತಿ ಕೊಳ್ತಿರುತ್ತೆ. ಅದು ಮತ್ತೊಂದು ಸ್ವಲ್ಪ ದಿನ ಏನತ್ತಿ ಬಿಟ್ಟನೆ ಅಂತಂದ್ರೆ ಅವಾಗ ತಾಪಮಾನ ಕಡಿಮೆ ಆಗಿರುತ್ತೆ. ಸುಮಾರು 3 ತಿಂಗಳಿಗೆ ಫಸ್ಟ್ 1 ತಿಂಗಳಲ್ಲಿ ತಾಪಮಾನ ರೈಸ್ ಆಗುತ್ತೆ, ಆ ನಂತರ ಏನೈತಿ ಕಡಿಮೆ ಆಕೆಂತ ಹೋಗುತ್ತೆ. ಹಿಂಗೆ ಹಂಗ ಕೊಳತೆ ಏನತ್ತೆ ಇದಾಗತ್ತಲ್ಲ ಅವಾಗ ತಾಪಮಾನ ಕಡಿಮೆ ಆಗುತ್ತೆ. ಅದನ್ನ ಮಿಶ್ರಣ ಮಾಡಿ ಮಿಕ್ಸ್ ಏನತ್ತೆ ಕೆಳಗಿನ ಮೇಲೆ ಅದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಾವು ಸೂಕ್ಷ್ಮ ಪೋಷಕಾಂಶಗಳನ್ನೇನತ್ತಿ ಎರೆಹುಳುಗಳನ್ನೇನತ್ತಿ ಬಿಡ್ಲಿಕ್ಕೆ ಏನತ್ತಿ ಅನುಕೂಲ ಆಗುತ್ತೆ. ಅವಾಗ ಇದು ಎಲ್ಲ ಏನತ್ತಿ ಅರ್ಧ ಕೊಳತಿತ್ತಂತಂದ್ರೆ ಎರೆಹುಳುಗಳು ತಿನ್ನಕ್ ಸ್ಟಾರ್ಟ್ ಆಗ್ತಾವ. ನಮ್ಮ ಎರೆಹುಳುಗಳು ಹೆಂಗಂತಂದ್ರೆ ಕಸ ಕಡ್ಡಿ ಏನತ್ತಿ ಕೊಳಿಲಾರ್ದ ಇರ್ತಕ್ಕಂಥದ್ನ ತಿನ್ನಲ್ಲ, ಅರ್ಧ ಮರದ ಕೊಳತಿದ್ರೆ ಮಾತ್ರ ಏನತ್ತಿ ಅದು ಎರೆಹುಳು ತಿನ್ನೋದು. ಅವಾಗ ನಾವೇನತ್ತೆ ಸುಮಾರು 1 ಟನ್ ಇದಕ್ಕೇನತ್ತಿ ನಾವು 1 kg ಹುಳುಗಳನ್ನ ಏನತ್ತಿ ಪ್ರಮಾಣದಲ್ಲಿ ಏನತ್ತೆ ಎರೆಹುಳುಗಳು ಏನತ್ತಿ ತಂದಿನತ್ತಿ ಇದಕ್ಕೆ ಬಿಡ್ಬೇಕಾಗತ್ತೆ. ಅದು ಕಂಪ್ಲೀಟ್ ಅರ್ಧಕ್ಕೆ ಮರ್ದ ಕೊಳ್ತಿದ್ರೆ

0: ಇಲ್ಲಂತಂದ್ರೆ ಇನ್ನೊಂದಿಷ್ಟು ದಿನ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಇದೆಲ್ಲ ಏನತ್ತೆ ಈ ತರ ಉಳುಗಳು ಬಿಟ್ಟಾಗ ಏನಾಗುತ್ತೆ, ಅದು ಮತ್ತೆ ಏನತ್ತೆ ಸುಮಾರು 2 ತಿಂಗಳು ಏನತ್ತೆ ಗೊಬ್ಬರ ಏನತ್ತೆ ಆಗ್ಲಿಕ್ಕೆ ಏನತ್ತೆ ಟೈಮ್ ತಗೊಳತ್ತೆ. ಎರೆಹುಳು ಗೊಬ್ಬರ ನೀವು ಎರೆಹುಳು ಬಿಡಲಾರ್ದಂಗನು ಗೊಬ್ಬರ ಮಾಡ್ಕೋಬಹುದು. ಎರೆಹುಳು ಬಿಟ್ಟಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಳತ್ತೆ, ಸುಮಾರು 6 ತಿಂಗಳು, 3 ತಿಂಗಳು ಮತ್ತೆ 3 ತಿಂಗಳು, 6 ತಿಂಗಳಾಗತ್ತೆ. ಎರೆಹುಳು ಬಿಟ್ಟಿನಂತ ಏನಾಗುತ್ತೆ 3 ತಿಂಗಳು ಮತ್ತೆ ಅದ್ರ ಜೊತೆ 2 ತಿಂಗಳು 1.5 ತಿಂಗಳು 1 ತಿಂಗಳು ಏನತ್ತೆ ಕಡಿಮೆ ಆಗ್ಬಹುದು. ಮತ್ತೆ ಎರೆಹುಳು ಗೊಬ್ಬರ ಏನಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ನಾರ್ಮಲ್ ಗೊಬ್ಬರಕ್ಕಿಂತ ಏನತ್ತೆ ಎರೆಹುಳು ಗೊಬ್ಬರದಲ್ಲಿ ಸಾಕಷ್ಟು ಗ್ರೋತ್ ಪ್ರಮೋಟಿಂಗ್ ಹಾರ್ಮೋನ್ಸ್ ಅಂತ ಹೇಳ್ತೀವಲ್ಲ ಅವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಇದರಲ್ಲಿ ಇದ್ರ ಜೊತೆಗೆ ಏನತ್ತೆ ಸಾಕಷ್ಟು ಪೋಷಕಾಂಶಗಳೇನತ್ತೆ. ಯಾಕೆ ಇವತ್ತು ನಮಗೆ ಅಡಿಕೆ ಸಿಪ್ಪೆ ಗೊಬ್ಬರ ಏನತ್ತೆ ಬೇರೆ ಗೊಬ್ಬರಕ್ಕಿಂತ ಏನತ್ತೆ ಹೋಲಿಸಿದ್ರೆ ಬಹಳಷ್ಟು ಒಳ್ಳೇದಂತ ನಾನು ಹೇಳ್ಬೇಕಂತಂದ್ರೆ, ನಮ್ಮ ಅಡಿಕೆ ಸಿಪ್ಪೆಯಲ್ಲಿ ಗೊಬ್ಬರ ಮಾಡಿದಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಶ್ ಇರುತ್ತೆ, ಮತ್ತೆ ಫಾಸ್ಫರಸ್ ಇರುತ್ತೆ, ರಂಜಕ ಇರುತ್ತೆ. ಯಾಕೆ ನಮಗೆ ಬೇರೆ ಏನತ್ತೆ ನಮ್ಮ ಕೊಟ್ಟಿಗೆ ಗೊಬ್ಬರ ತಗಂದ್ರೆ 0.5%, 0.15%, 0.5% ಸಾರಜನಕ ರಂಜಕ ಪೊಟ್ಯಾಶ್ ಇರುತ್ತೆ. ಬಟ್ ನಮ್ಮ ಅಡಿಕೆ ಸಿಪ್ಪೆಯಲ್ಲಿ ಎಷ್ಟಂತಂದ್ರೆ ಸುಮಾರು ನಮಗೇನತ್ತೆ 1%, 0.5%, 2.5% ಪೊಟ್ಯಾಶ್ ಏನತ್ತೆ ನಮಗೇನತ್ತೆ ಸಿಗುತ್ತೆ. ಸುಮಾರು ನಮಗೆ ಇದರಲ್ಲಿಂದ 2ರಿಂದ 4 ಪಟ್ಟು ಏನತ್ತೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಇರ್ತಾವೆ. ಇವತ್ತು ನಮ್ಗೆ ರೈತರಿಗೆ ಏನೈತಿ ಗೊತ್ತಿರಬಹುದು, ಈ ಅಡಿಕೆ ಗಿಡಕ್ಕೆ ಪೋಷಕಾಂಶ ಅಂತ ನಾವು ಕೊಡ್ಬೇಕಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅಡಿಕೆಗೆ ಡಿಮ್ಯಾಂಡ್ ಇರೋದಂತಂದ್ರೆ ಪೊಟ್ಯಾಶ್ ಕಂಟೆಂಟ್ ಏನೈತಿ. ಪೊಟ್ಯಾಶ್ ಒಂದು ಮರಕ್ಕೆ ಅಂದ್ರೆ ನಮ್ಮ ಅಡಿಕೆ ಗಿಡಕ್ಕೆ ಏನೈತಿ ಎಷ್ಟು ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ, ಒಂದು ಅಡಿಕೆ ಗಿಡಕ್ಕೆ 100 ಗ್ರಾಮ್ ಏನೈತಿ ಸಾರಜನಕ, 100 ಗ್ರಾಮ್ ರಂಜಕ, 140 ಗ್ರಾಮ್ ಏನೈತಿ ಪೊಟ್ಯಾಶ್ ಏನೈತಿ. ಈ ಪ್ರಮಾಣದಲ್ಲಿ ನಾವು ಗೊಬ್ಬರ ಕೊಡ್ತಕ್ಕಂಥದ್ದೇನತ್ತೆ. ಇದರಲ್ಲಿ ಹೋಲಿಸಿದ ನಾವು ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಪೊಟ್ಯಾಶ್ ಏನತ್ತೆ ಜಾಸ್ತಿ ಇರ್ತಕ್ಕಂಥದ್ದು. ನಾವು ರೈತರು ಏನತ್ತೆ ಪೊಟ್ಯಾಶ್ ತಗೋಣ, ರೈತರ ನಾವು ಮಾರ್ಕೆಟ್ ಅಲ್ಲಿ ಪೊಟ್ಯಾಶ್ ಕೊಂಡ್ಕೋಬೇಕಾದ್ರೆ ಇವತ್ತು ಕಾಸ್ಟ್ಲಿ ಇದೆ. ಅದು ಸುಮಾರು ಏನತ್ತೆ 1 ಬ್ಯಾಗಿಗೆ 2,000 ರೂಪಾಯಿ ಏನತ್ತೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಯಾರು ರೈತರು ಸಂತಾನೆ ಅದಕ್ಕೆ ಇನ್ವೆಸ್ಟ್ ಮಾಡಲ್ಲ. ನಾವು ಈ ಗೊಬ್ಬರ ಏನತ್ತೆ ಉಪಯೋಗಿಸ್ಕೊಂಡೆ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪೊಟ್ಯಾಶ್ ಕೊಟ್ಟಂಗಾಗತ್ತೆ ಇಂಡೈರೆಕ್ಟ್ ಆಗಿ. ಪೊಟ್ಯಾಶ್ ಕೊಟ್ಟನೆ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಏನೈತಿ ನಮ್ಮ ಗಿಡ ಏನೈತಿ ಬೆಳವಣಿಗೆ ಮಾಡ್ಕೊಂತತಿ. ಮತ್ತೆ ಭೂಮಿಯಲ್ಲಿ ತೇವಾಂಶ ಏನೈತಿ ಹಿಡಿದಿಟ್ಕೊಳ್ಳೋದು, ಭೂಮಿ ಏನೈತಿ ಯಾವುದೇ ತೊಂದರೆಗಳಿಗೆ ಏನೈತಿ ಬಂದ್ರು ಏನೈತಿ ತಡ್ಕೊಳ್ಳಂತ ಶಕ್ತಿ ಏನೈತಿ ಈ ಪೊಟ್ಯಾಶ್ ಕಂಟೆಂಟ್ ಏನೈತಿ ನಮ್ಮ ಗಿಡಕ್ಕೆ ಏನೈತಿ ಕೊಡ್ತಕ್ಕಂಥದ್ದು. ಹಂಗಾಗಿ ಈ ಗೊಬ್ಬರ ಏನೈತಿ ಉಪಯೋಗ ಮಾಡ್ಕೋಬೇಕು. ಈ ಗೊಬ್ಬರದಿಂದ ಇಷ್ಟೆಲ್ಲ ಲಾಭಗಳಿದಾವು. ಸಾಕಷ್ಟು ಸೂಕ್ಷ್ಮ ಜೀವಿಗಳು ಬರ್ತಾವು, ಅದ್ರ ಜೊತೆಗೆ ನಾನು ಹೇಳಿದಂಗೆಲ್ಲ ಇವೆಲ್ಲ ಏನತ್ತೆ. ಮತ್ತೆ ಇನ್ನೊಂದೇನತ್ತೆ ರೈತರು ಬಹಳಷ್ಟು ಏನತ್ತೆ ಏನ್ ಮಾಡ್ತಾರಂತಂದ್ರೆ, ಇದರಲ್ಲಿ ರೋಗ ಬರುತ್ತೆ ಅಡಿಕೆ ಗಿಡಕ್ಕಿತ್ತಂತಂದ್ರೆ, ಇದರಲ್ಲಿ ದೊಣ್ಣೆ ಹುಳ ಬರುತ್ತೆ, ಇವು ಎಲ್ಲ ಪರಿಕಲ್ಪನೆ ಇದಾವು. ಇದು ಯಾಕೆ ನಿಮಗೇನತ್ತೆ ಇದನ್ನ ತಲೆಯಿಂದ ತೆಗೆದಾಕಿ, ಯಾಕಂತಂದ್ರೆ ಇದರಲ್ಲಿ ರೋಗ ಬರಬಾರ್ದಂತಂದೇನತ್ತೆ ನಾವು ಅಷ್ಟು ತಾಪಮಾನದಲ್ಲಿ ಏನತ್ತೆ ಇದು ಗೊಬ್ಬರ ಆಗುತ್ತೆ. ಸುಮಾರು ಏನತ್ತೆ 30 ಡಿಗ್ರಿ 40 ಡಿಗ್ರಿ ಏನತ್ತೆ ಟೆಂಪರೇಚರ್ ಏನತ್ತೆ ಬಿಲ್ಡಪ್ ಆಗುತ್ತೆ ಅಲ್ಲಿ 40 ಡಿಗ್ರಿ ತನಕ ಹೋದಾಗ ಏನಾಗುತ್ತೆ ಆ ತಾಪಮಾನಕ್ಕೆ ಏನತ್ತೆ ಈ ಸೂಕ್ಷ್ಮ ಜೀವಿಗಳು ಇದರಲ್ಲಿ ಬದುಕಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ ಈ ಸಾಕಷ್ಟು ನಾವು ಕೊಟ್ಟಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳಂತಂದ್ರೆ ಮೆಟಾರೈಜಿಯಂ ಇದೆ. ಮೆಟಾರೈಜಿಯಂ ಅಂತ ಬಂದ್ಬಿಟ್ಟು ಏನತ್ತೆ ಅಲ್ಲಿ ನಮಗೆ ದೊಣ್ಣೆ ಹುಳು ಏನೈತಿ ಸಾಯಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಅದನ್ನ ನೋಡ್ಬಿಟ್ಟು ಸಾಯಿಸ್ತಕ್ಕದು. ಮತ್ತೆ ಅದ್ರ ಜೊತೆಗೆ ಏನೈತಿ ಸಾಕಷ್ಟು ರೋಗಗಳು, ಕೊಳೆ ರೋಗ ಇರ್ಬೋದು, ಸೂಕ್ಷ್ಮ ಫಂಗಸ್ ಎಲ್ಲ ಅಂತಂದ್ರೆ ನಾವು ಸಿಲಿಂಡರ್ಗಳಿಗೆ ಏನೈತಿ ರಾಮಬಾಣ ಅಂತಂದ್ರೆ ಟ್ರೈಕೋಡರ್ಮ ಇದೆ, ಸುಡಮನಸ್ ಇದೆ, ಅದು ಅದನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಹಂಗಾಗಿ ಇಲ್ಲಿ ರೋಗ ಹರಡುತ್ತೆ ಅನ್ನೋದು ಏನೈತಿ ತಪ್ಪು ಕಲ್ಪನೆ. ಕಂಪ್ಲೀಟ್ ಆಗಿ ಕೊಳತಿರೋ ಗೊಬ್ಬರ ಇತ್ತಂತಂದ್ರೆ ರೋಗ ಹರಡಂಗಿಲ್ಲ. ಅದ್ರ ಜೊತೆಗೆ ಇಷ್ಟೆಲ್ಲ ಸಾಕಷ್ಟು ಪೋಷಕಾಂಶಗಳು ಸಿಗ್ತಾವ.
1: ಏನು ಈಗ ನೀವು ಈಗಾಗ್ಲೇ ಹೇಳಿದ್ರಿ, ಬೇರೆ ಒಂದು ಗೊಬ್ಬರಕ್ಕೆ ಹೋಲಿಸಿದ್ರೆ ಇದು ಒಂದು ಉತ್ಕೃಷ್ಟ ಗೊಬ್ಬರ ಅಂತ ಹೇಳ್ತಾ ಇದ್ರಿ. ಇನ್ನೂ ಒಂದು ಹೆಚ್ಚಿನ ಈ ಅಡಿಕೆ ಸಿಪ್ಪೆ ಒಂದು ಗೊಬ್ಬರದ ಬಗ್ಗೆ ಹೇಳುದಾದ್ರೆ ಇದು ಎಷ್ಟರ ಮಟ್ಟಿಗೆ ಲಾಭದಾಯಕ ಆಗಿದೆ ಬೇರೆ ಒಂದು ಗೊಬ್ಬರಕ್ಕೆ ಹೋಲಿಸಿದ್ರೆ ಅಂತ ಅನ್ನೋದು ಹೇಳ್ತೀರಾ ಸರ್?
0: ಈಗ ನಾವು ಬೇರೆ ಅಂತಂದ್ರೆ ತಿಪ್ಪೆ ಗೊಬ್ಬರ ಏನೈತಿ ಹೋಲಿಸಿದ್ನ ಅಂತಂದ್ರೆ ಸುಮಾರು ಏನೈತಿ ರೈತರ ಏನೈತಿ 1 ಕೆಜಿಗೆ ತಿಪ್ಪೆ ಗೊಬ್ಬರ ಏನೈತಿ ಇವತ್ತು ನಮಗೆ ಕೆಜಿಯಲ್ಲಿ ಮಾತಾಡ್ತೀನಿ ನಾನು, ನೀವೆಲ್ಲ ತನ್ಗಟ್ಲೆ ತರ್ತೀರಿ. ಕೆಜಿಯಲ್ಲಿ ಮಾತಾಡಬೇಕಂತಂದ್ರೆ ಸುಮಾರು 8ರಿಂದ 10 ರೂಪಾಯಿ ಏನತ್ತೆ ಬೀಳುತ್ತೆ ರೈತರಿಗೆ. ಅದೇ ತರನೇ ಐತಿ ಅದರಲ್ಲಿ ಗೊಬ್ಬರದಲ್ಲಿ ಇರತಕ್ಕಂಥ ಪೋಷಕಾಂಶಗಳ ಪ್ರಮಾಣ ಆಲ್ಮೋಸ್ಟ್ 2ರಿಂದ 4 ಪಟ್ಟು ಏನೈತಿ ಕಡಿಮೆ. ಈ ಗೊಬ್ಬರ ಏನೈತಿ ನೀವೇ ತಯಾರು ಮಾಡ್ಕೊಂಡ್ರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇದೆ, ಹಂಗಾಗಿ ನಿಮಗೆ ಸಾಕಷ್ಟು ಲಾಭ ಸಿಗುತ್ತೆ ಇಲ್ಲಿ. ಮತ್ತೆ ಪೊಟ್ಯಾಶ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದೇನತ್ತಿ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಏನತ್ತಿ ಸಾಕಷ್ಟು ಏನತ್ತಿ ನಿಮಗೆ ಎರೆಹುಳುಗಳು ಇನ್ವಾಲ್ವ್ ಆಗೋದ್ರಿಂದ ಎರೆಹುಳುಗಳು ಪ್ರಮೋಟಿಂಗ್ ಗ್ರೋತ್ ಹಾರ್ಮೋನ್ಸ್, ಗ್ರೋತ್ ರೆಗ್ಯುಲೇಟರ್ಸ್ ಏನತ್ತಿ ಸಾಕಷ್ಟು ಸಿಗ್ತಾವೆ. ಅದ್ರ ಜೊತೆ ಜೊತೆಗೆ ನೀವು ಸಾಕಷ್ಟು ಏನತ್ತಿ ಸೂಕ್ಷ್ಮ ಪೋಷಕಾಂಶಗಳು ನಾವು ರಾಸಾಯನಿಕ

0: ಕೊಡೋದಾಯ್ತಂತಂದ್ರೆ ಸೂಕ್ಷ್ಮಾಣು ಇವೆಲ್ಲ ಏನೈತಿ ಫಂಗಸ್ ನಿರೋಧಕ ರೋಗ ನಿರೋಧಕ ಶಕ್ತಿ ಕೊಡ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನೇತಿ ನಾವು ಒದಗಿಸಕ್ಕೆ ಏನೈತಿ ಆಗಲ್ಲ. ಅದು ಇದ್ರ ಜೊತೆಗೆ ಏನೈತಿ ಕೊಡ್ಬೋದು. ಅದ್ರ ಜೊತೆಗೆ ಏನೈತಿ ಇದ್ರಲ್ಲಿದ್ದಲ್ಲ ಸಾಕಷ್ಟು ಲಾಭ. ಯಾಕಂದ್ರೆ ನಿಮ್ಮ ಹತ್ರ ಮಟೀರಿಯಲ್ ಇರುತ್ತೆ, ಇದಕ್ಕೆ ಖರ್ಚು ಏನೈತಿ ಸಾಕಷ್ಟು ಕಡಿಮೆ ಆಗುತ್ತೆ. ಸುಮಾರು ಒಂದು ಪಿಟ್ಟು ಏನೈತಿ ಮಾಡ್ಕೋಬೇಕಾದ್ರೆ ನಮ್ಮ ಹತ್ರ ಏನೈತಿ ಆಲ್ರೆಡಿ ರೈತರು ಸಲಹೆ ತಗೊಂಡ್ ಮಾಡಿದವರು 10 ರಿಂದ 20 ಸಾವಿರ ತಲೆ ಏನೈತಿ ಈ ತರ ಗುಂಡಿಗಳು ಮಾಡ್ಕೊಂತಾರೆ. ಅದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬಹುದೇನತ್ತೆ, ಇಷ್ಟು ಖರ್ಚಲ್ಲಿ ಏನೈತಿ ಅದು ಶಾಶ್ವತ ಅಂದ್ರೆ ಸುಮಾರು ಏನೈತಿ 5 ರಿಂದ 10 ವರ್ಷ ಏನೈತಿ ಬರುತ್ತೆ ಅದು ಗುಂಡಿ ಏನೈತಿ ಮಾಡ್ಕೊಂಡಂತಂದ್ರೆ. ಈಗ ಅದರಲ್ಲಿ ಆತರ ಮಾಡ್ಕೊಂಡಾಗ ಇದ್ರಲ್ಲಿದ್ದ ಖರ್ಚುನು ಬಹಳ ಕಡಿಮೆ. ಯಾಕಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ರಾ ಮಟೀರಿಯಲ್ ಯೂಸ್ ಮಾಡ್ಕೊಂಡಿರ್ತೀವಿ, ಸುಮಾರು ಸೂಕ್ಷ್ಮ ಪೋಷಕಾಂಶಗಳನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ 1,000 ಏನೈತಿ ಖರ್ಚಾಗುತ್ತೆ. ಇದನ್ನ ತುಂಬಲಿಕ್ಕೆ ಏನೈತಿ ನೀವು ಲೇಬರ್ ಕಾಸ್ಟ್ ಹಂಗೆ ಏನೈತಿ ನೀವೇ ಕೆಲಸ ಮಾಡ್ಬೇಕು. ಇದಕ್ಕೆ ಈ ಸುಮಾರು ಏನೈತಿ 1-2 ಹಾಳುಗಳು ಖರ್ಚಾಯ್ತು ಅಂತಂದ್ರೆ 500-500 ಸಾವಿರ ರೂಪಾಯಿ ಅಂತಂದ್ರು 2,000 ಇದು 1,000 ಮತ್ತೆ ಸೂಕ್ಷ್ಮ ಪೋಷಕಾಂಶ ಅದು 1,000 2,000 ನೀವು ಗುಂಡಿಗಳು ಏನೈತಿ 1 ವರ್ಷಕ್ಕೆ ಏನೈತಿ 2 ಸಾರಿ ಏನೈತಿ ತೆಗಿಬಹುದು. ಅದು ಗುಂಡಿ ಖರ್ಚು ಸಹಿತ ಒಂದೊಂದು ಗುಂಡಿಗೆ ಏನೈತಿ 1,000 ಅಂತ ಇಡ್ಕೊಂಡು ಹೋದ್ರೆ ನೀವು ಈಗಿನ ಪ್ರಮಾಣದಲ್ಲಿ 10 ವರ್ಷಕ್ಕೆ ಏನೈತಿ ಲೆಕ್ಕ ಹಾಕಿ ಅಂದ್ರೆ 20 ವರ್ಷ ಅಲ್ಲಿ ಮುಟ್ಟಾಕಿ ಏನೈತಿ ನಾವು ಲೆಕ್ಕ ಹಾಕಿ ಅಂದ್ರೆ 1,000 ಏನೈತಿ ಗುಂಡಿ ಖರ್ಚು. 1,000-3,000 ಏನೈತಿ ನೀವು ಖರ್ಚು ಮಾಡಿ ನೀರು ಹೊಡಿಲಿಕ್ಕೆ ಮತ್ತೊಂದು ಲೇಬರ್ ಖರ್ಚು ಮಾಡಿದ್ರೆ 3,500 ಖರ್ಚಿದ್ನ ಅಂತ ತೆಗೆದ್ರೆ ಈ ಉತ್ಕೃಷ್ಟವಾದ ಗೊಬ್ಬರ ಏನೈತಿ ನಿಮಗೆ ಆಲ್ಮೋಸ್ಟ್ ಡಬಲ್ ರೇಟ್ 15-20 ರೂಪಾಯಿಗೆ ಏನೈತಿ ಕೆ ಜಿ ಅನ್ನಂಗೆ ಲೆಕ್ಕ ಇಟ್ಕೊಂಡ್ರೆ ನಮಗೆ ಟನ್ಗೆ ಏನೈತಿ ಸುಮಾರು ನಮಗೆ 2,000-3,000 ರೂಪಾಯಿಗೆ ಏನೈತಿ ಒಂದು ಟನ್ ಏನೈತಿ ಇದು ನಮಗೆ ಮಾರಾಟ ಮಾಡಬಹುದು. ಅಷ್ಟು ಏನೈತಿ
1: ನಮ್ಮ ಜಮೀನಿಗೆ ಉಪಯೋಗಿಸೋದಲ್ಲದೇ ಇದು ಮಾರಾಟವಾಗಿ
0: 20,000 ಏನೈತಿ ಬೆಲೆ ಬಾಳುತ್ತೆ. ಒಂದು ಪಿಟ್ಲಿಂದ
1: ಒಂದು ಪಿಟ್ಟಿಂದ
0: 20,000 ಏನೈತಿ ಬೆಲೆ ಬಾಳತಕ್ಕಂತ ಏನೈತಿ ಗೊಬ್ಬರ ಸಿಗುತ್ತೆ ನಮಗೆ.
1: ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ನಮ್ಮ ರೈತರು ಅಡಿಕೆ ಬೆಳೆಗಾರರು ಪಡೆಯುವುದಾದ್ರೆ ದೂರವಾಣಿ ಸಂಖ್ಯೆ ಹೇಳಿ ಸರ್.
0: ನಮ್ಮ ದೂರವಾಣಿ ಸಂಖ್ಯೆ ಏನೈತಿ ಸರ್ 9535531582 ಸರ್. ಇನ್ನೊಂದ್ಸಾರಿ 9535735182 ಸರ್.
1: ಧನ್ಯವಾದ ಸರ್. ಇದುವರೆಗೆ ತಾವು ಅಡಿಕೆ ಸಿಪ್ಪೆಯಿಂದ ನಾವು ಸಂಪೂರ್ಣ ಉತ್ಕೃಷ್ಟ ಒಂದು ಗೊಬ್ಬರ ಬೇರೆ ಗೊಬ್ಬರಕ್ಕೆ ಹೋಲಿಸಿದ್ರೆ ಯಾವುದು ಯಾವ ರೀತಿಯಿಂದ ಇದು ಲಾಭದಾಯಕವಾಗಿದೆ, ಯಾವ ರೀತಿಯಿಂದ ಹೆಚ್ಚಿನ ಪರಿಣಾಮಕಾರಿಯಾಗಿ ಅಡಿಕೆ ತೋಟಗಳಿಗೆ ಅಲ್ಲದೆ ಬೇರೆ ತೋಟಕ್ಕೂ ಕೂಡ ಇದು ಉಪಯೋಗಿಸಬಹುದು ಅನ್ನೋದನ್ನ ಸಂಪೂರ್ಣ ನಮ್ಮ ಕೇಳುಗ ರೈತ ಬಾಂಧವರಿಗೆ ಸಂದರ್ಶನ ರೂಪದಲ್ಲಿ ಭದ್ರಾವತಿ ಆಕಾಶವಾಣಿ FM ಮಾಧ್ಯಮದ ಮೂಲಕ ತಾವು ಹೇಳಿದರ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಮಾಹಿತಿ ನೀಡುವುದಕ್ಕೆ ಇನ್ನೊಂದು ಬಾರಿ ತಮಗೆ ಧನ್ಯವಾದ ತಿಳಿಸುತ್ತಾ ನಮಸ್ಕಾರ ಸರ್.
0: ನಮಸ್ಕಾರ, ಧನ್ಯವಾದಗಳು ರೈತ ಬಾಂಧವರು.
2: ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.
3: ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ ಮತ್ತು ಅದರ ಲಾಭಗಳು ಈ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆಯ ಬೇಸಾಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶರಣಪ್ಪ ಕುರಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್.

0: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರ.

0: ಸಂಬಂಧ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ, ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39% ಕಡಿಮೆ, ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ, ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ, ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಇಂದು ಸಂಸತ್ ಭವನದಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಿದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ನಾಯಕರಾದ ಕಿರಣ್ ರಿಜಿಜು, ಜಗತ್ ಪ್ರಕಾಶ್ ನಡ್ಡಾ, ಅರ್ಜುನ್ ರಾಮ್ ಮೇಘಾವಾಲ್ ಮತ್ತು ಡಾ ಎಲ್ ಮುರುಗನ್ ಹಾಜರಿದ್ದರು. ಅಪ್ನಾದಳ್ ನಾಯಕರಾದ ಅನುಪ್ರಿಯಾ ಪಟೇಲ್, ಜೆಡಿಯು ನಾಯಕ ಸಂಜಯ್ ಝಾ, ಟಿಡಿಪಿ ನಾಯಕ ಲಾವು ಶ್ರೀಕೃಷ್ಣ ದೇವರಾಯಲು, ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್, ಸಮಾಜವಾದಿ

0: ಸಮಾಜವಾದಿ ಪಕ್ಷದ ನಾಯಕ ಧರ್ಮೇಂದ್ರ ಯಾದವ್ ಸೇರಿದಂತೆ 40 ಪಕ್ಷಗಳ 50ಕ್ಕೂ ಹೆಚ್ಚು ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಸುಗಮ ಕಲಾಪಕ್ಕಾಗಿ ಪ್ರಮುಖ ವಿಷಯಗಳ ರಚನಾತ್ಮಕ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡಿದರು.
1: There are various demands by various political parties for discussion. We have said that let parliament function smoothly. Exactly what are the issues to be discussed? That has to be decided in the business advisory committee.

0: ಎನ್ಸಿಪಿಐ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಭಾಗವಹಿಸಿರುವ ನೋಂದಾಯಿತ ಪಕ್ಷವಾಗಿದ್ದು ಇತ್ತೀಚೆಗೆ ಹಲವಾರು ಬಂಡಾಯ ತೃಣಮೂಲ ಕಾಂಗ್ರೆಸ್ ಸಂಸದರು ಇದಕ್ಕೆ ಸೇರ್ಪಡೆಯಾಗಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಟಿಎಂಸಿ ಸಂಸದೆ ಮಹುಮಾ ಮೊಯಿತ್ರಾ, ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಅವರು ಆರೋಪಿಸಿದರು. ಸರ್ವಪಕ್ಷ ಸಭೆಯ ಸಮಯದಲ್ಲಿ ವಿರೋಧ ಪಕ್ಷಗಳ ಪ್ರತಿಭಟನೆಯನ್ನು ಎನ್ಸಿಪಿಐ ನಾಯಕ ಸುದೀಪ್ ಬಂಡೋಪಾಧ್ಯಾಯ ಟೀಕಿಸಿದರು. ಎನ್ಡಿಎಯಲ್ಲಿ ಈಗ ಎನ್ಸಿಪಿಐ ಎರಡನೇ ಅತಿದೊಡ್ಡ ಪಕ್ಷವಾಗಿದೆ ಎಂದು ಅವರು ಹೇಳಿದರು. ಈ ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಸರ್ಕಾರ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರ ಕೋರಿದ್ದು, ಅಧಿವೇಶನ ನಾಳೆ ಆರಂಭವಾಗಿ ಮುಂದಿನ ತಿಂಗಳು 13ರವರೆಗೆ ನಡೆಯಲಿದೆ. ನವದೆಹಲಿಯಲ್ಲಿ ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಜಾಂಜಿಬಾ ಅಧ್ಯಕ್ಷ ಡಾ ಹುಸೇನ್ ಅಲಿ ವೈನಿ ಭೇಟಿಯಾದರು. ಉಭಯ ನಾಯಕರು ಭಾರತ ತಾಂಜೇನಿಯಾ ನಡುವಿನ ಬಾಂಧವ್ಯದ ಪರಾಮರ್ಶೆ ನಡೆಸಿದರು ಮತ್ತು ಸಹಯೋಗದ ಹೊಸ ಅವಕಾಶಗಳನ್ನು ಅನ್ವೇಷಿಸಿದರು. ಜಾಂಜಿಬಾ ಟಾಂಜೇನಿಯಾದ ಅರೆ ಸ್ವಾಯತ್ತ ಪ್ರದೇಶವಾಗಿದೆ. ಭಾರತ ಟಾಂಜೇನಿಯಾ ಪಾಲುದಾರಿಕೆಯನ್ನು ಮತ್ತು ಶತಮಾನಗಳಷ್ಟು ಹಳೆಯದಾದ ಸಾಗರ, ಸಾಂಸ್ಕೃತಿಕ ಮತ್ತು ಜನರ ನಡುವಿನ ಬಾಂಧವ್ಯಗಳಲ್ಲಿ ಬೇರೂರಿರುವ ವಿಶೇಷ ಸಂಬಂಧವನ್ನು ಸಭೆ ಪುನರುಚ್ಚರಿಸಿದೆ ಎಂದು ಉಪರಾಷ್ಟಪತಿ ಹೇಳಿದ್ದಾರೆ. ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ ಪಾಲುದಾರಿಕೆ, ಪ್ರವಾಸೋದ್ಯಮ, ನೀಲಿ ಆರ್ಥಿಕತೆ, ಶಿಕ್ಷಣ, ತಂತ್ರಜ್ಞಾನ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಬಗ್ಗೆ ಉಭಯ ನಾಯಕರು ಚರ್ಚಿಸಿದರು. ಚೆನ್ನೈನಲ್ಲಿರುವ ಐಐಟಿ ಮದ್ರಾಸ್ ಕ್ಯಾಂಪಸ್ಗೆ ಭೇಟಿ ನೀಡಿದ ಬಗ್ಗೆ ಅಧ್ಯಕ್ಷ ಡಾ ಹುಸೇನ್ ಸಂತಸ ವ್ಯಕ್ತಪಡಿಸಿದರು. ದ್ವಿಪಕ್ಷೀಯ ಶೈಕ್ಷಣಿಕ ಸಹಕಾರದಲ್ಲಿ ಹೆಗ್ಗುರುತಿನ ಉಪಕ್ರಮವಾದ ಐಐಟಿ ಮದ್ರಾಸ್ ಜಂಜಿಬಾ ಕ್ಯಾಂಪಸ್ ಅನ್ನು ಸ್ಥಾಪಿಸುವಲ್ಲಿ ಭಾರತದ ಬೆಂಬಲವನ್ನು ಶ್ಲಾಘಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಬೆಳಗ್ಗೆ ಅಧ್ಯಕ್ಷ ಡಾ ಹುಸೇನ್ ಅಲಿ ಅವರನ್ನು ಭೇಟಿ ಮಾಡಿದರು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಶಬ್ದ ಸಂಗ್ರಹಾಲಯವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ ಮಾಡಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಅಮಿತ್ ಶಾ, ಭಾಷೆಯ ಮೂಲ ಶಬ್ದಗಳಾಗಿದ್ದು ಭಾಷೆಯಿಂದ ಮಾತ್ರ ಸೂಕ್ತ ಅಭಿವ್ಯಕ್ತಿ ಸಾಧ್ಯ. ದೇಶದ ಸಂಸ್ಕೃತಿಗೆ ಇಂದು ಮಹತ್ವದ ದಿನವಾಗಿದೆ. ಈ ಸಂಗ್ರಹಾಲಯ ನಮ್ಮ ದೇಶದ ವಿಶಾಲ ಸಂಸ್ಕೃತಿಯನ್ನು ಪರಿಚಯಿಸಲಿದೆ ಎಂದರು. ವಿಸ್ತಾರವಾದ ವಿಚಾರಧಾರೆಯನ್ನು ಹೊಂದಿರುವ ಭಾರತೀಯ ಸಂಸ್ಕೃತಿ ಯಾವುದೇ ಚಿಂತನೆಗಳ ಮೇಲೆ ಎಂದಿಗೂ ಒತ್ತಡವನ್ನು ಹೇರಿಲ್ಲ, ನಿರಂತರವಾಗಿ ಹೊಸ ವಿಚಾರಧಾರೆಯನ್ನು ಸ್ವೀಕರಿಸಿ ತನ್ನದನ್ನಾಗಿಸಿಕೊಂಡಿದೆ ಎಂದು ಅವರು ಹೇಳಿದರು. ಶಬ್ದ ಸಂಗ್ರಹಾಲಯ ದೇಶದ ಬಹುಭಾಷಿಕ ಚೈತನ್ಯವನ್ನು ಬಿಂಬಿಸಲಿದ್ದು, ವೈಜ್ಞಾನಿಕ ರೂಪದಲ್ಲಿ ಶಬ್ದಗಳ ಪರಿಚಯ ಮಾಡಿಸುತ್ತದೆ. ಶಬ್ದಗಳನ್ನು ದೃಶ್ಯ, ಶ್ರವ್ಯ, ಸ್ಪರ್ಶ ಮತ್ತು ಅನುಭವದ ಮೂಲಕ ಅರ್ಥ ಮಾಡಿಸುತ್ತದೆ. ಮುಂದಿನ ಪೀಳಿಗೆಗೆ ಶಬ್ದಗಳ ಮಹತ್ವವನ್ನು ತಲುಪಿಸುವ ಕಾರ್ಯ ಶ್ಲಾಘನೀಯ ಎಂದು ವಿವರಿಸಿದರು. ವಿದ್ಯಾರ್ಥಿಗಳು ಗ್ರಂಥಾಲಯಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು, ಭಾಷೆಗಳನ್ನು ಅರ್ಥೈಸಿಕೊಂಡು ಉಚ್ಚಾರವನ್ನು ಸ್ಪಷ್ಟಪಡಿಸಿಕೊಂಡು ಉತ್ತಮ ಅಭಿವ್ಯಕ್ತಿಯನ್ನು ರೂಢಿಸಿಕೊಳ್ಳಬೇಕು ಎಂದು ಸಚಿವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39ರಷ್ಟು ಕಡಿಮೆಯಾಗಿದ್ದು ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇಲ್ಲಿಯವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ ಶೇಕಡಾ 43ರಷ್ಟು ಮಳೆ ಕೊರತೆಯಾಗಿದ್ದರೆ, ಕರಾವಳಿಯಲ್ಲಿ ಶೇಕಡಾ 35 ಹಾಗೂ ಒಳನಾಡಿನಲ್ಲಿ ಸರಾಸರಿ ಶೇಕಡಾ 32ರಷ್ಟು ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ವಿಜಯನಗರ

0: ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡಾ 67ರಷ್ಟು ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ 40ರಷ್ಟು ಕುಸಿದಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡಾ 23ರಷ್ಟು ನೀರಿದ್ದು ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಗೋವಾ ಶಾಸಕಿ ಮತ್ತು ಮಾಜಿ ಕಂದಾಯ ಸಚಿವರಾದ ಜೆನ್ನಿಫರ್ ಮಾನ್ಸೆರಾಟೆ ದೀರ್ಘಾವಧಿ ಅನಾರೋಗ್ಯದ ಬಳಿಕ ಇಂದು ನಿಧನರಾದರು. ಕಂದಾಯ ಸಚಿವ ಅಟನಾಸಿಯೋ ಮಾನ್ಸೆರಾಟೆ ಅವರ ಪತ್ನಿಯಾದ ಜೆನ್ನಿಫರ್ ಮಾನ್ಸೆರಾಟೆ ಮೂರು ಬಾರಿ ಗೋವಾ ಶಾಸಕಾಂಗ ಸಭೆಗೆ ಆಯ್ಕೆಯಾಗಿದ್ದರು. ಅವರು ಪ್ರಮೋದ್ ಸಾವಂತ್ ನೇತೃತ್ವದ ಸರ್ಕಾರದ ಏಕೈಕ ಮಹಿಳಾ ಸಚಿವರಾಗಿದ್ದರು. ಜುಲೈ 2019ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ 10 ಕಾಂಗ್ರೆಸ್ ಶಾಸಕರ ಪೈಕಿ ಜೆನ್ನಿಫರ್ ಮಾನ್ಸೆರಾಟೆ ಕೂಡ ಒಬ್ಬರು. ಭಾರತವು ಲಡಾಖ್ನ ಪ್ಯೂಗಾ ವ್ಯಾಲಿಯಲ್ಲಿ ತನ್ನ ಮೊದಲ ಜಿಯೋಥರ್ಮಲ್ ಕೊಳವೆ ಬಾವಿಗಳ ಕಾರ್ಯನಿರ್ವಹಣೆಯನ್ನು ಆರಂಭಿಸಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇದು ದೇಶದ ಮೊದಲ 1 ಮೆಗಾವ್ಯಾಟ್ ಭೂಶಾಖದ ವಿದ್ಯುತ್ ಯೋಜನೆಯಾಗಿದ್ದು ಸಮುದ್ರ ಮಟ್ಟಕ್ಕಿಂತ 14,000 ಅಡಿಗಳಿಗಿಂತ ಹೆಚ್ಚು ಎತ್ತರದ ಪ್ರದೇಶದಲ್ಲಿ 1,000 ಮೀಟರ್ ಆಳದಲ್ಲಿ ಕೊರೆಯಲಾಗಿದೆ. ಶುದ್ದ ಇಂಧನ ಪಡೆಯಲು ಭೂಮಿಯ ನೈಸರ್ಗಿಕ ಶಾಖವನ್ನು ಬಳಸಿಕೊಳ್ಳುವತ್ತ ಇದು ಪ್ರಮುಖ ಹೆಜ್ಜೆ ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಈ ಪ್ರಗತಿಯು ದೇಶದ ನವೀಕರಿಸಬಹುದಾದ ಇಂಧನ ಮಹತ್ವಾಕಾಂಕ್ಷೆಗಳಿಗೆ ಬಲ ತುಂಬಲಿದ್ದು ನಿವ್ವಳ ಶೂನ್ಯ ಮತ್ತು ಇಂಗಾಲ ತಟಸ್ಥ ಭವಿಷ್ಯದ ದೃಷ್ಟಿಕೋನಕ್ಕೆ ಪೂರಕ ಎಂದು ಸಚಿವರು ಅಭಿಪ್ರಾಯಪಟ್ಟರು. ನ್ಯೂಯಾರ್ಕ್ನ ನ್ಯೂಜೆರ್ಸಿಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30ಕ್ಕೆ ಆರಂಭ. ಇಂದು ಬೆಳಗ್ಗೆ ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆದ ರೋಮಾಂಚಕ ಪ್ಲೇಆಫ್ನಲ್ಲಿ ಫ್ರಾನ್ಸ್ ಅನ್ನು 6-4 ಅಂತರದಿಂದ ಸೋಲಿಸಿ ಇಂಗ್ಲೆಂಡ್ ಕಂಚಿನ ಪದಕ ಜಯಗಳಿಸಿದೆ. ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವಿನ ರೋಚಕ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದೆ. ವಿಶ್ವಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವ ಈ ಪಂದ್ಯಕ್ಕೆ ಫುಟ್ಬಾಲ್ ಪ್ರಿಯರು ಕಾತರದಿಂದ ಕಾಯುತ್ತಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಕೊನೆಯ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ನಿಗದಿತ 50 ಓವರ್ಗಳಲ್ಲಿ 387 ರನ್ಗಳನ್ನು ಗಳಿಸಿದ್ದು ಗೆಲುವಿಗೆ 388 ರನ್ನನ್ನು ಮಾಡಬೇಕಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ. ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39ರಷ್ಟು ಕಡಿಮೆ. ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ. ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ. ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ. ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಮಾತನಾಡುತ್ತಾರೆ ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
2: ಶಾನಭಾಗ ರಾಮಯ್ಯ ನಾರಾಯಣರಾವ್ರವರು ಭಾರತೀ ಸುತರೆಂದು ಪ್ರಸಿದ್ಧರಾದ ಕಾದಂಬರಿಕಾರರು. 15 ಮೇ 1915ರಲ್ಲಿ ಇವರು ಜನಿಸುತ್ತಾರೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿಗೆ ಸೇರಿದ ಬಿಳಿಗೇರಿ ಗ್ರಾಮದವರು. ಹವ್ಯಕ ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದ ಇವರ ತಂದೆ ರಾಮಯ್ಯ, ತಾಯಿ ಸುಬ್ಬಮ್ಮ. ತಮ್ಮ ಪ್ರೌಢಶಾಲಾ ಹಂತದಲ್ಲಿ ಪಂಜೆ ಮಂಗೇಶರಾಯರ ಶಿಷ್ಯರಾಗಿ ಸಾಹಿತ್ಯ ಸಂಸ್ಕಾರ ಪಡೆದ ಭಾಗ್ಯ ಇವರದು. ತಮ್ಮ 15ನೇ ವಯಸ್ಸಿನಲ್ಲಿ ಶಾಲೆ ಬಿಟ್ಟು

ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದವರು. ಚಳವಳಿಯ ಕಾವನಿಂದ ಓದಿಗೆ ತಿಲಾಂಜಲಿ ಕೊಟ್ಟ ಭಾರತೀಸುತರು ಕಣ್ಣನೂರು ಹಾಗೂ ತಿರುಚನಾಪಳ್ಳಿ ಸೆರೆಮನೆಗಳಲ್ಲಿದ್ದಾಗ ಗಾಂಧಿ ತತ್ವಗಳನ್ನು ಮೈಗೂಡಿಸಿಕೊಂಡರು. ಗಾಂಧಿ ತತ್ವಗಳಿಂದ ಪ್ರೇರಿತರಾದರೂ ರಾಜಕೀಯದಲ್ಲಿ ಸಕ್ರಿಯವಾಗಬೇಕೆಂಬ ಆಸೆ ಹೊತ್ತವರಲ್ಲ. ಸೆರೆಮನೆಯಿಂದ ಬಿಡುಗಡೆಯಾದ ನಂತರ 1936 1942 ಕಾಫಿ ತೋಟದಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಿದರು. 1941 ನಾಗವೇಣಿಯವರನ್ನು ಮದುವೆಯಾದರು. 1942 ಕುಶಾನಗರ ಸಮೀಪದ ಕಣಿವೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡರು. 1945 ಮದರಾಸು ವಿಶ್ವವಿದ್ಯಾಲಯದಿಂದ ಕನ್ನಡ ವಿದ್ವಾನ್ ಪದವಿ ಪಡೆದರು. ವಿರಾಜಪೇಟೆಯ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ಪ್ರಾರಂಭಿಸಿ 1947 ಮಂಗಳೂರಿನಲ್ಲಿ ಅಧ್ಯಾಪಕರ ತರಬೇತಿ ಪಡೆದು 1962 ಮಡಿಕೇರಿಯ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ಈ ನಡುವೆ ಮಂಗಳೂರಿನ ರಾಷ್ಟ್ರಬಂಧು ಪತ್ರಿಕೆಯಲ್ಲಿ ಕೆಲಕಾಲ ಕೆಲಸ ಮಾಡಿದರು. ಗುರುವಾಣಿ ಎಂಬ ಶಿಕ್ಷಕರ ಬಳಗದ ಮಾಸಪತ್ರಿಕೆಗೆ ಸಂಪಾದಕರಾಗಿದ್ದರು. ಭಾರತೀಸುತರು ತಮ್ಮ ಜೀವಿತಾವಧಿಯಲ್ಲಿ 32 ಕಾದಂಬರಿಗಳನ್ನು, 8 ಕಥಾಸಂಕಲನಗಳನ್ನು ಹಾಗೂ 21 ಹೆಚ್ಚು ಮಕ್ಕಳ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ವಯಸ್ಕರ ಶಿಕ್ಷಣಕ್ಕಾಗಿ 3 ಕೃತಿಗಳನ್ನು ರಚಿಸಿದ್ದಾರೆ ಹಾಗೂ ಇನ್ನು ಕೆಲವು ಹಸ್ತಪ್ರತಿ ರೂಪದಲ್ಲಿದೆ. ಭಾರತೀಸುತರು ಒಟ್ಟು 64 ಕೃತಿಗಳನ್ನು ರಚಿಸಿದ್ದಾರೆ. ಅವರ ಬಹುತೇಕ ಕಾದಂಬರಿಗಳು ಕೊಡಗಿನ ಸಾಂಸ್ಕೃತಿಕ ಹಿನ್ನೆಲೆ, ಗಿರಿಜನರ ಬದುಕು ಮತ್ತು ಮಾನವೀಯ ಸಂಬಂಧಗಳ ಸುತ್ತ ಹೆಣೆಯಲ್ಪಟ್ಟಿವೆ. ಎಡಕಲ್ಲು ಗುಡ್ಡದ ಮೇಲೆ, ಹುಲಿಯ ಹಾಲಿನ ಮೇವು, ಬಯಲುದಾರಿ, ಗಿರಿಕನ್ನಿಕೆ ಚಲನಚಿತ್ರವಾದ ಕಾದಂಬರಿಗಳು. ಇವರ ಕಾದಂಬರಿಗಳಲ್ಲಿ ದಾಂಪತ್ಯ ಜೀವನದ ಸವಾಲುಗಳ ಆಳವಾದ ವಿವೇಚನೆ, ಮಹಿಳಾ ಪರವಾದ ಕಾಳಜಿ ಮುಖ್ಯವಾಗುತ್ತದೆ. ಇಳಿದು ಬಾತಾಯಿ, ವಕ್ರರೇಖೆ, ಬೆಳಕಿನೆಡೆಗೆ, ಬೆಂಕಿಯ ಮಳೆ, ಅಮಾತ್ಯ, ನಂದಿನಿ, ಗಿಳಿಯು ಪಂಜರದೊಳಗಿಲ್ಲ, ಸಾಧನ ಕುಟೀರ, ಹಾವಿನ ಹುತ್ತ, ದೊರೆಮಗಳು ಮುಂತಾದವು ಇವರ ಪ್ರಮುಖ ಕಾದಂಬರಿಗಳು. ಹುಲಿಬೋನು, ಗಿರಿಕನ್ನಿಕೆ, ಗಿಳಿಯು ಪಂಜರದೊಳಗಿಲ್ಲ ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕಾದಂಬರಿಗಳು. ಇವರ ಮಿನಿ ಕಾದಂಬರಿ ವಲ್ಮಿಕ ಖ್ಯಾತಿ ಪಡೆದ ಕೃತಿ. ಮಕ್ಕಳ ಸಾಹಿತ್ಯದಲ್ಲಿ ಸಾಧನೆ ಮಾಡಿರುವ ಭಾರತೀಸುತರು 21 ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ವಯಸ್ಕರ ಶಿಕ್ಷಣಕ್ಕೂ ಕೃತಿಯನ್ನ ರಚಿಸಿದವರು ಇವರು. ಇವರು 9 ತರಗತಿಯಲ್ಲಿರುವಾಗಲೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ವೈನಾಡಿನಲ್ಲಿ ಚಳವಳಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ದಸ್ತಗಿರಿಯಾಗಿ 6 ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದವರು. ಮತ್ತೆ 1932 ಬಂಧನಕ್ಕೆ ಒಳಗಾಗಿ ಕಣ್ಣನೂರಿನ ಜೈಲಿನಲ್ಲಿದ್ದಾಗ ಎ ಕೆ ಗೋಪಾಲನ್, ನಂಬೂದರಿ ಪಾಟ್ ಮತ್ತಿತರ ಎಡಪಂಥೀಯ ನಾಯಕರಿಂದ ಪ್ರಭಾವಿತರಾದವರು. ಜೈಲಿನಿಂದ ಬಿಡುಗಡೆಯಾದ ಮೇಲೆ ಕಲ್ಲಿಕೋಟೆಯ ಬಂದರಿನಲ್ಲಿ ಕಾರ್ಮಿಕರಾಗಿ ಸೇರಿ ಅಲ್ಲಿ ಕಾರ್ಮಿಕರನ್ನು ಸಂಘಟಿಸುವ ಕೆಲಸ ಮಾಡುತ್ತಿದ್ದರು ಎಂದು ಭಾರತೀಸುತರ ಮಗಳು ಕುಸುಮಾ ಶಾನುವಾಗ ತಮ್ಮ ಪುಟಗಳ ನಡುವಿನ ನವಿಲುಗರಿ ಎಂಬ ಪುಸ್ತಕದಲ್ಲಿ ಹೇಳಿದ್ದಾರೆ. ಕೇರಳದ ವೈನಾಡಿನ ಗುಡ್ಡಗಾಡುಗಳಲ್ಲಿ ಸುತ್ತಿ ಅಲ್ಲಿ ಕಾಫಿ ಎಸ್ಟೇಟ್ನಲ್ಲಿ ಮ್ಯಾನೇಜರ್ ಆಗಿದ್ದು ಗುಡ್ಡಗಾಡಿನ ಜನರಾದ ಪಣಿಯರ ಜೊತೆ ಕಲಿತು ಬರೆದ ಹುಲಿಯ ಬೋನು ಕಾದಂಬರಿ ಗುಡ್ಡಗಾಡಿನ ಜನರ ಜೀವನ ಪದ್ಧತಿ, ಅವರ ಮುಗ್ಧತೆ ಮತ್ತು ಆ ಮುಗ್ಧತೆಯ ದುರುಪಯೋಗವಾಗುವ ಬಗೆಯನ್ನು ಚಿತ್ರಿಸಿದ್ದಾರೆ. ಕಾಡಿನ ಮೂಲ ನಿವಾಸಿಗಳನ್ನು ಮಾನವರಂತೆಯೇ ನೋಡಿ ಅವರ ಕಷ್ಟ ಸುಖಗಳನ್ನು ಓದುಗರಿಗೆ ಪರಿಚಯಿಸಿದವರು ಭಾರತೀಸುತರು. ಸ್ವಾಭಿಮಾನದಿಂದ ಬದುಕಿ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸುತ್ತಾ ಬದುಕು ನಡೆಸುತ್ತಲೇ ಅವರ ಚಿಂತನೆ ವಿಶ್ವವ್ಯಾಪಿಯಾಗಿತ್ತು. ಜ್ಞಾನಯಾತ್ರಿಕ ಕಾದಂಬರಿಯಲ್ಲಿ ತಮಗಿಂತ ವಿಷಯ ತಿಳಿದ ಚರಿತ್ರಕಾರರು ಚೀನಾದ ಪ್ರವಾಸಿ ಬೌದ್ಧ ಸಂಶೋಧಕ ಹುಯಾನ್ಸಾಂಗ್ ಬಗ್ಗೆ ಬರೆಯುತ್ತಾರೇನೋ ಎಂದುಕೊಂಡು ಈ ಕಾದಂಬರಿಯನ್ನು ಸ್ವಲ್ಪ ಬರೆದು ಬದಿಗಿರಿಸಿಬಿಟ್ಟರಂತೆ. ಬಹಳ ವರ್ಷಗಳಾದ ಮೇಲೆ ಈ ವಿಷಯದ ಬಗ್ಗೆ ಯಾರೂ ಬರೆಯದಿದ್ದಾಗ ಮತ್ತೆ ಕಾದಂಬರಿಯನ್ನು ಬರೆದು ಮುಗಿಸುವುದಾಗಿ ಹೇಳಿಕೊಂಡಿದ್ದಾರೆ. ಹೊಯ್ಸಳ ಕಾಲದ ಜನಜೀವನ ಸಂಸ್ಕೃತಿಯ ಕುರಿತು ವೈದ್ಯನ ಮಗಳು ಎಂಬ ಕಾದಂಬರಿ ಬರೆದಿದ್ದಾರೆ. ವಿಭಿನ್ನ ವಿಷಯ ವಸ್ತುಗಳನ್ನು ಒಳಗೊಂಡ ಅವರ ಕಾದಂಬರಿಗಳು ವಿಶೇಷವಾಗಿದೆ. ಉದಾಹರಿಸುವುದಾದರೆ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಕುರಿತು ಬಂಗಾರದ ಕುಲುಮೆ, ಭಾರತ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಸಾಧನಾ ಕುಟೀರ, ಕ್ವಿಟ್ ಇಂಡಿಯಾ ಚಳವಳಿ ಆಧಾರಿತ ಪೆಟ್ರೇಷಿಯಾ ಇತ್ಯಾದಿಗಳನ್ನು ಗಮನಿಸಬಹುದು. ಇವರ ಬೆಳ್ಳಿ ಮೂಡಿತು ಕಾದಂಬರಿಯು ಕಾದಂಬರಿಯ ನಾಯಕಿ ಪೊನ್ನಿಯ ಬದುಕಿನಲ್ಲಿ ತಾನು ಅನುಭವಿಸಿದ ಕೌಟುಂಬಿಕ ಹಿಂಸೆಯ

ವಿವಿಧ ಸ್ವರೂಪವನ್ನು ಬಿಚ್ಚಿಡುತ್ತಾ ಮಧ್ಯಮ ವರ್ಗದ ಹೆಣ್ಣೊಬ್ಬಳ ಬದುಕಿನ ಕೊನೆಯಲ್ಲಿ ಹೊಸ ಬದುಕಿನ ಬೆಳ್ಳಿ ರೇಖೆಗಳು ಮೂಡುವುದನ್ನು ಬಿಚ್ಚಿಟ್ಟಿದ್ದಾರೆ. ಆ ಮೂಲಕ ಕೊಡಗಿನ ಕೃಷಿ ಬದುಕಿನ ಹಲವು ಚಿತ್ರಗಳು ಓದುಗರ ಕಣ್ಮುಂದೆ ತಂದಿಟ್ಟಿದ್ದಾರೆ. ಹಾಗೆಯೇ ಹುಲಿಯನ್ನು ಕೊಂದ ವೀರನಿಗೆ ಹುಲಿ ಮದುವೆ ಮಾಡುವ ಕೊಡಗಿನ ಪದ್ಧತಿ, ಅದರೊಂದಿಗೆ ಇಲ್ಲಿನ ಪ್ರಾದೇಶಿಕ ಹಬ್ಬಗಳ ಆಚರಣೆ, ಆಹಾರ ಪದ್ಧತಿ, ಕೊಡಗಿನ ಜನರ ರೂಢಿಗತವಾದ ಸಂಪ್ರದಾಯಗಳು, ಆಚರಣೆಗಳು, ಇಲ್ಲಿಯ ಪ್ರಾಕೃತಿಕ ಸಂಪತ್ತು ಇವೆಲ್ಲವುಗಳು ಓದುಗನ ಕಣ್ಮುಂದೆ ಒಂದರ ನಂತರ ಒಂದು ಹಾದು ಹೋಗುವಂತೆ ಕಾದಂಬರಿಗಳಲ್ಲಿ ಬರೆದಿರುವುದು ಅಮೋಘ. ಇವರ ಹುಲಿಯ ಹಾಲಿನ ಮೇವು ಕಾದಂಬರಿಯು ಕೊಡಗಿನ ಜನಜೀವನದ ನರನಾಡಿಗಳನ್ನು ಹಿಡಿದು ತೋರಿಸಬಲ್ಲ ಕಾದಂಬರಿ. ಶೈಲಿಯ ದೃಷ್ಟಿಯಿಂದ, ವರ್ಣನೀಯ ಸೊಗಸಿನಿಂದ ಮಹತ್ವದ ಕೃತಿ. ಈ ಕಾದಂಬರಿಯು ಕೊಡಗಿನ ಇತಿಹಾಸವನ್ನು ಜೀವಂತಗೊಳಿಸಿದೆ. ಕೊಡಗಿನ ಅನೇಕ ಸಂಗತಿಗಳನ್ನ ತನ್ನೊಳಗೆ ಬಚ್ಚಿಟ್ಟುಕೊಂಡ ಈ ಕಾದಂಬರಿ ಕೊಡಗನ್ನು 1687 1736 ಆಳುತ್ತಿದ್ದ ರಾಜ ಸಿರಿಬಾಯಿ ದೊಡ್ಡವೀರಪ್ಪ, ಆತನ ನೆಚ್ಚಿನ ಮೈಗಾವಲಿನ ಬಂಟ ಚಂಗುಮಣಿ, ಈತನ ಮಡದಿ ಪೂವಿ ಮತ್ತು ಸೋದರತ್ತಿಗೆ ತಂಗವ್ವ ಹಾಗೂ ಶತ್ರು ರಾಜರ ಸುತ್ತ ಹೆಣೆದಂತಹ ಐತಿಹಾಸಿಕ ಕಾದಂಬರಿ. ಕೊಡಗಿನ ಇತಿಹಾಸವನ್ನು ಕಣ್ಮುಂದೆ ತಂದು ನಿಲ್ಲಿಸುವ ಕಾದಂಬರಿ ಇದಾಗಿದೆ. ಚಿಗುರು ಹಾಸಿಗೆ ಕಾದಂಬರಿಯು ವೈನಾಡಿನ ಕುಟುಂಬವೊಂದರ ಸುತ್ತ ಹೆಣೆಯಲ್ಪಟ್ಟ ಕಥಾವಸ್ತುವನ್ನೊಳಗೊಂಡಿದೆ. ಹಾಗೆಯೇ ಇಳಿಯು ಪಂಜರದೊಳಿಲ್ಲ ಕಾದಂಬರಿಯು ಕೇರಳದ ವೈನಾಡಿನ ನಾಯರ್ ಮತ್ತು ಬ್ರಾಹ್ಮಣರ ಜೀವನದ ವೈಶಿಷ್ಟ್ಯಗಳನ್ನೊಳಗೊಂಡಿದೆ. ಇಲ್ಲಿ ಆ ಪ್ರದೇಶದ ಜೀವನ, ಸಂಸ್ಕೃತಿ, ಆಚರಣೆ, ನಂಬಿಕೆಗಳು ಎಳೆ ಎಳೆಯಾಗಿ ಹರಡಿಕೊಂಡಿದೆ. ಎಡಕಲ್ಲು ಗುಡ್ಡದ ಮೇಲೆ ಕಾದಂಬರಿಯು ಆಕಸ್ಮಿಕವಾಗಿ ಮಾಡಿದ ತಪ್ಪಿಗೆ ಅನುಭವಿಸಬೇಕಾದ ನೋವುಗಳ ಸರಣಿಯ ಕಥಾವಸ್ತುವನ್ನು ಹೊಂದಿದೆ. ಯುದ್ಧದಲ್ಲಿ ಅಂಗವೈಕಲ್ಯಕ್ಕೊಳಗಾದ ಸೈನಿಕ ಮತ್ತು ಅವನ ಪತ್ನಿಯ ದಾಂಪತ್ಯ ಜೀವನದ ಕತೆ ವ್ಯಥೆ ಇಲ್ಲಿ ಮುಖ್ಯ. ಇಲ್ಲಿ ದಾಂಪತ್ಯ ಜೀವನದ ಸವಾಲುಗಳು, ಪ್ರೀತಿ ಮತ್ತು ದೈಹಿಕ ಭಾವನಾತ್ಮಕ ಅಗತ್ಯಗಳು, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನೈತಿಕತೆ, ಮನಸ್ಸಿನ ಒಳಸಂಘರ್ಷ ಎಲ್ಲವನ್ನೂ ಒಳಗೊಂಡಿದ್ದು ಚರ್ಚೆಗೆ ಗ್ರಾಸವಾಗುವ ಮಹತ್ವದ ವಿಚಾರವನ್ನು ಒಳಗೊಂಡಿದೆ. ಹುಲಿಬೋನು ಕಾದಂಬರಿಯು ವೈನಾಡಿನಲ್ಲಿ ವಾಸವಿರುವ ಪಣಿಯ ಸಮುದಾಯದವರ ಬದುಕಿನ ಸ್ಥಿತಿಗತಿಗಳು, ಅವರ ಮೇಲೆ ನಡೆಯುವ ದೌರ್ಜನ್ಯ ಮತ್ತು ಶೋಷಣೆಯ ವಿವಿಧ ರೂಪವನ್ನು ಚಿತ್ರಿಸುತ್ತದೆ. ಕಾದಂಬರಿಯಲ್ಲಿ ಬರುವ ಮಂಜುಳೆಯ ಚೆಲುವೆ ಆಕೆಗೆ ಶಾಪವಾಗುವುದು ದುರಂತ. ಇಲ್ಲಿ ಸೌಂದರ್ಯ ಎನ್ನುವುದು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಬೇಕೆಂಬ ಒಳಮರ್ಮದ ನಿಲುವು ಗಮನಾರ್ಹ. ಹೀಗೆ ಭಾರತೀಸುತರ ಕಾದಂಬರಿಗಳನ್ನು ಒಳಹೊಕ್ಕು ನೋಡುತ್ತಾ ಹೋದರೆ ಅನೇಕ ವಿಚಾರಗಳು ಓದುಗನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ. ವಿಭಿನ್ನ ವಸ್ತುಗಳನ್ನು ಒಳಗೊಂಡ ಕಾದಂಬರಿಗಳು ಕೊಡಗು ಹಾಗೂ ಕೇರಳದ ಪ್ರಕೃತಿ, ಜನರ ಜೀವನ ಕ್ರಮ, ಆಹಾರ ಸಂಸ್ಕೃತಿ, ಬೇಟೆ ಸಂಸ್ಕೃತಿ ಇವೆಲ್ಲವುಗಳನ್ನು ಒಳಗೊಂಡು ಒಂದು ಸಾಂಸ್ಕೃತಿಕ ಅನನ್ಯತೆಯನ್ನು ಬಿಚ್ಚಿಡುತ್ತದೆ. ಭಾರತೀಸುತರು 1938 ಆಸುಪಾಸಿನಲ್ಲಿ ಕೆಲವು ಕವಿತೆಗಳನ್ನು ಬರೆದಿದ್ದಾರೆ. ಭಯಕ್ಕೆ ಭರವಸೆ ಎಂಬ ಕವಿತೆಯ ಸಾಲೊಂದು ಹೀಗಿದೆ: ಇರುಳಿನಲ್ಲಿ ದಾರಿಗಾಣದೆ ನೊಂದಿಹೆ ನಾನು, ಕಲ್ಮುಳ್ಳುಗಳನ್ನು ತುಳಿದಿಹೆನು, ಹಿರಿದಾದ ಬಯಕೆಯಲ್ಲಿ ಯಾತ್ರೆಗೆ ಹೊರಟು ಬಂದಿಹ ನಿನಗೇ ಕಂಜಿಕೆಯೋ ಎನ್ನುವ ಈ ಕವನದಲ್ಲಿ ಇವರ ಬಯಕೆಯು ಆತ್ಮದ್ದಾದರೆ ಅದಕ್ಕೆ ದೊರೆತ ಭರವಸೆ ಅಂತರಾತ್ಮದ್ದೆ. ತಾನೊಬ್ಬನೇ ಹೇಗೆ ಸಾಗಲಿ ಎಂದು ಚಿಂತಿಸಿದ ಅವರಿಗೆ ಅವರ ಅಂತಃಸಾಕ್ಷಿ ಧೈರ್ಯ ನೀಡಿದ್ದು ಸುಳ್ಳಾಗಲಿಲ್ಲ. ಒಟ್ಟಾಗಿ ಭಾರತೀಸುತರು ಪತ್ರಿಕೋದ್ಯಮಿ, ಕವಿ, ಕಾದಂಬರಿಕಾರ, ಕತೆಗಾರ, ಕನ್ನಡ ಸಾರಸ್ವತ ಲೋಕದಲ್ಲಿ ತಮ್ಮನ್ನು ವಿಶೇಷವಾಗಿ ಗುರುತಿಸಿಕೊಂಡವರು. ಸ್ವಾತಂತ್ರ್ಯ ಯೋಧನಾಗಿ ಕನ್ನಡ ಪಂಡಿತರಾಗಿ ನಿವೃತ್ತರಾದ ನಾರಾಯಣರಾಯರು ಯಾವ ಹಂತದಲ್ಲೂ ವೈಭವದ ಜೀವನ ನಡೆಸಲಿಲ್ಲ. ವಿಶೇಷ ಸ್ಥಾನಮಾನವನ್ನಾಗಲಿ, ಕೀರ್ತಿ ಬಹುಮಾನವನ್ನಾಗಲಿ, ಬಿರುದು ಬಾವಲಿಗಳನ್ನಾಗಲಿ ಗಳಿಸಲಿಲ್ಲ. ಬದುಕಿನುದ್ದಕ್ಕೂ ತಮ್ಮದೇ ಆದ ಶಿಸ್ತನ್ನು ರೂಢಿಸಿಕೊಂಡು ತಮ್ಮ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಗುರುವಾಗಿ ಆದರ್ಶವನ್ನು ಕಲಿಸಿದವರು. 61 ಕಾಲ ಬದುಕಿನಲ್ಲಿ ನಿರಂತರ ಹೋರಾಟವನ್ನು ನಡೆಸಿ 1976 April 4 ಇಹಲೋಕದ ಪಯಣವನ್ನು ಮುಗಿಸಿದರು. ಬ್ರಹ್ಮಗಿರಿಯಂತೆ ಬೃಹತ್ತಾಗಿ ಬರೆದು ಬಿಟ್ಟು ಹೋದ ಇವರ ಸತ್ವಪೂರ್ಣ ಸಾಹಿತ್ಯ ಕೃತಿಗಳು ಮುಂದೆ 100 ತನ್ನ ಅಸ್ಮಿತೆಯನ್ನ ಉಳಿಸಿಕೊಳ್ಳುತ್ತದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ 14 ಸೆರೆಮನೆವಾಸ ಅನುಭವಿಸಿದ ಭಾರತ ಮಾತೆಯ ಹೆಮ್ಮೆಯ ಪುತ್ರ,
ಸ್ವಾತಂತ್ರ್ಯ ನಂತರದಲ್ಲಿ ಯಾವುದೇ ಫಲವನ್ನು ಬಯಸದೆ ಎಲ್ಲವನ್ನು ನಿರಾ

0: ಇದುವರೆಗೆ ಮಾತನಾಡಿದವರು ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಇದಾಗಿತ್ತು ಇಂದಿನ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು ಪ್ರಯೋಜನಕಾರಿಯೇ, ಆದರೆ ನಮ್ಮ ತಾಯ್ನುಡಿ ನಮ್ಮ ಅಂತರಂಗ.

0: ಬಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.
1: ಬಾಯಿಸು ಕನ್ನಡ ಡಿಂಡಿಮವಾ, ಓ ಕನ್ನಡ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7ರಂದು ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಎನ್ಸಿಸಿ ಸಾಧಕರಾದ ಯುಕ್ತೇಶ್ ಎನ್ಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಅವರನ್ನು ಸಂದರ್ಶಿಸುವವರು ಡಾಕ್ಟರ್ ಬಸವರಾಜ್ ಟಿಎನ್.
1: ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎನ್ಸಿಸಿ ಸಾಧಕರಾದ ಯುಕ್ತೇಶ್ ಎನ್ಆರ್. ಸ್ವಾಗತ ಮಾಡೋಣ. ನಮಸ್ತೆ ಯುಕ್ತೇಶ್ ಅವರೇ.
2: ನಮಸ್ಕಾರ ಸರ್.
1: ತಾವು ಎನ್ಸಿಸಿಯಲ್ಲಿ ತುಂಬಾ ವಿಶೇಷವಾದ ಸಾಧನೆ ಅಂತ ಏನು ಕೇಳ್ಪಟ್ಟೆ, ತಮ್ಮ ಪರಿಚಯ, ತಾವೇನ್ ಮಾಡ್ತಾ ಇದ್ದೀರಿ ಎಲ್ಲದನ್ನ ನಮ್ಮ ಕೇಳುಗರಿಗೆ ತಮ್ಮ ಮಾತಿನಲ್ಲಿ ತಿಳಿಸ್ಕೊಡ್ತೀರಾ?
2: ಓಕೆ ಸರ್, ತಿಳಿಸ್ಕೊಳ್ಳೋಣ. ಸರ್, ನನ್ನ ಹೆಸರು ಯುಕ್ತೇಶ್ ಅಂತ ಹೇಳಿ, ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕಿನ ಬ್ಯಾಲ್ಡೋಳ ಎಂಬಂತಹ ಗ್ರಾಮದಲ್ಲಿ ನಾನು ಜನಿಸಿರ್ತೇನೆ. ನಾನು ವಿದ್ಯಾಭ್ಯಾಸ ಮಾಡಿದ್ದಂದ್ರೆ ಇಲ್ಲಿ ನಮ್ಮೂರಲ್ಲೇ ಒಂದು ಶಾಲೆ ಇತ್ತು, ಅದರಲ್ಲಿ 5ನೇ ಕ್ಲಾಸ್ ವರೆಗೂ ವಿದ್ಯಾಭ್ಯಾಸ ಮಾಡಿದೆ. ಅದಾದ ನಂತರ ಕಟ್ಟಿಗಾಳ ಎಂಬಂತಹ ಅಲ್ಲೊಂದು ಸ್ಕೂಲ್ ಇತ್ತು, ಅಲ್ಲಿ ಪ್ರೌಢಶಾಲೆ ಅಲ್ಲಿ ಮುಗಿಸಿದೆ. ನಂತರ ಕುಂಸಿಯಲ್ಲಿ ಮತ್ತೆ 10th ವರೆಗೂ ಓದಿದೆ. ಅದಾದ ನಂತರ PU ಸಹ ಕುಂಸಿಯಲ್ಲೇ ಮುಗಿಸಿದೆ, ಕುಂಸಿ ನ್ಯಾಷನಲ್ ಕಾಲೇಜ್ ಅಲ್ಲಿ ಮುಗಿಸಿದೆ. ನಂತರ ಕಾಲೇಜ್ಗೆ ATNCC ಎಂಬಂತಹ ಕಾಲೇಜ್ ಅಲ್ಲಿ ಓದಿದೆ ಶಿವಮೊಗ್ಗದಲ್ಲೇ. ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಅಲ್ಲಿ ನಾನು ಕಾಲೇಜಿನ ಜೊತೆಗೆ NCC ಅದ್ರಲ್ಲಿ ನಂಗೆ ತುಂಬಾ ಇಂಟ್ರೆಸ್ಟ್ ಬಂತು, ಹಾಗಾಗಿ NCC ಅಲ್ಲಿ ಜಾಯಿನ್ ಆದೆ ಕಾಲೇಜ್ ಅಲ್ಲಿ.
1: NCCಗೆ ಸೇರ್ಬೇಕು ಅಂತ ಯಾಕೆ ಉತ್ಸಾಹ ಬಂತು ನಿಮಗೆ, ಯಾಕೆ ಸೇರ್ಬೇಕು ಅಂತ ಅನ್ನಿಸ್ತು?
2: ಮೊದಲ ಬಾರಿ ನಾನು ಖಾಕಿ ಯೂನಿಫಾರ್ಮ್ ನೋಡಿದಾಗ ಏನೋ ಒಂಥರ ಒಂದು ಇದಿತ್ತು ಸರ್ ಇಂಪ್ರೆಷನ್, ನೋಡಿದಾಗ ಏನೋ ನಾವು ಒಂದ್ಸಲ ಹಾಕ್ಬೇಕು ಹಾಗೆ ಹೀಗೆ ಅಂತ ಹೇಳಿ. ನಂಗೆ ಮುಂಚೆಯಿಂದ ಆಸೆ ಇತ್ತು, ಹೀಗೆ ಆರ್ಮಿ ಸೆಲೆಕ್ಷನ್ ಆಗ್ಬೇಕು, ಹಿಂಗ್ ಹೋಗ್ಬೇಕು ನೋಡ್ತಿದ್ವಲ್ಲ, ಯೂನಿಫಾರ್ಮ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಹಾಗಾಗಿ ಜಾಯಿನ್ ಆದೆ. ನಂತರ ಅದರಲ್ಲೇ ತೊಡಸ್ಕೊಂಡು ಅದರಲ್ಲೇ ಹಾಗೆ ಮುಂದುವರಿಯ

0: ಅಂತ ಅನಿಸ್ತು.
1: ಅಂದ್ರೆ ತಾವೊಬ್ಬ ಈ ದೇಶದ ಯೋಧ ಆಗ್ಬೇಕು, ಮತ್ತೆ ಕಾಕಿಯಲ್ಲಿ ತಾನು ಸಹ ಬಟ್ಟೆ ವಸ್ತ್ರವನ್ನ ತೊಡಿಸಿಕೊಳ್ಳೋದ್ರ ಜೊತೆಗೆ ನಾನಂತ ಒಂದು ದೇಶ ಸೇವೆಯಲ್ಲೇ ತೊಡಗಿಸ್ಕೊಳ್ಬೇಕು ಎಂಬ ಆಸೆ ನಿಮ್ಗೆ ಹುಟ್ಟುಕೊಳ್ತು ಅಂತ ಹೇಳ್ತಿದ್ದೀರಿ. ಈ NCC ಅಂದ್ರೆ ನೀವೇನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಿ, ಏನಾಗಂದ್ರಿ ಅದರ ಒಂದು ವೈಶಿಷ್ಟ್ಯತೆ ಏನು NCC ದು?
0: ಸರ್, NCC ಅಂದ್ರೆ ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ ಅಂತ ಹೇಳಿ, ಇದರಲ್ಲಿ ಆರ್ಮಿಯಲ್ಲಿ ಏನೇನು ಇರುತ್ತಲ್ಲ ಅದನ್ನ ಒಂದ್ ಬೇಸಿಕ್ ಆಗಿ ಇನ್ ಸಿವಿಲ್ ಅಲ್ಲಿ ನಮಗ್ ತೋರಿಸೋದು ಹೇಗಿರುತ್ತೆ ಅಂದ್ರೆ ಆರ್ಮಿಯಲ್ಲಿ ಯಾವ್ಯಾವ ರೀತಿ ಇರುತ್ತೆ, ರ್ಯಾಂಕ್ ಸ್ಟ್ರಕ್ಚರ್ ಆಯ್ತು, ನಂತರ ಅಲ್ಲಿ ಹೇಗೆ ಹೇಗೆ ನಡೆಯುತ್ತೆ ವಾರ್ ಫೀಲ್ಡ್ ಅಲ್ಲಿ ಆಯ್ತು ಅದ್ರ ಬಗ್ಗೆ ಎಲ್ಲ ತಿಳ್ಕೊತೀವಿ. ಅದಾದ ನಂತರ ನಮ್ಗೆ ಅದ್ರಲ್ಲಿ ಯಾವ್ದ್ರಲ್ಲಿ ತುಂಬಾ ಆಸಕ್ತಿ ಬರುತ್ತೆ ಅಂದ್ರೆ ಮ್ಯಾಪ್ ರೀಡಿಂಗ್ ಆಗಿರ್ಬೋದು, ಹೆಲ್ತ್ ಅಂಡ್ ಹೈಜಿನ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಈಗ ಆರ್ಮಿಯಲ್ಲಿ ಅಂದ್ರೆ ಇವಾಗ ಇರ್ತಾರೆ ನೋಡಿದೀರಾ AMC ಅಂತ ಹೇಳಿ, ಆರ್ಮಿ ಮೆಡಿಕಲ್ ಕ್ರಾಪ್ಸ್ ಅಂತ ಹೇಳಿ, ಅದ್ರಲ್ಲಿ ಹೆಲ್ತ್ ಅಂಡ್ ಹೈಜಿನ್ ಬರುತ್ತೆ. ಈ ರೀತಿ ಅಂತ ತುಂಬಾ ಕಾನ್ಸೆಪ್ಟ್ ಸಿಂಗಲ್ ಸಿಂಗಲ್ ಆಗಿರುತ್ತೆ, ಅದ್ರಲ್ಲಿ ನಾವು ಯಾವ್ದು ಬೇಕಾದ್ರೂ ಆಯ್ಕೆ ಮಾಡಬಹುದು. ಇವಾಗ ನಾವು ಆರ್ಮಿಯಲ್ಲಿ ಆದ್ರೆ ಎಲ್ಲದನ್ನ ನಾವೇ ತಗೋಬೇಕು, ಅಂದ್ರೆ ಇವಾಗ ನಾವು ಎಲ್ಲ ಅಂದ್ರೆ ಮ್ಯಾಪ್ ರೀಡಿಂಗ್ ಆಯ್ತು ಎಲ್ಲದ್ರ ಬಗ್ಗೆ ನಮ್ಗೆ ನಾಲೆಡ್ಜ್ ಇರಬೇಕು. NCC ಅಲ್ಲಿ ಆಗಲ್ಲ, ನಾವು ಅದ್ರ ಒಂದ್ ಕಾನ್ಸೆಪ್ಟ್ ಬಗ್ಗೆ ನಾವು ಮುನ್ನುಗ್ಬಹುದು ಅದ್ರಲ್ಲೇ. ಅದಾದ ನಂತರ ಈಗ ನಾವು NCC ಅಲ್ಲಿ ಹೇಗಂದ್ರೆ ಅದರಲ್ಲೂ ಹಾಗೆ ಅಂದ್ರೆ ನಮ್ ಫಿಸಿಕಲ್ ಚೆನ್ನಾಗಿದ್ರೆ ಆಬ್ಸ್ಟಿಕಲ್ ಟ್ರೈನಿಂಗ್ ಅಂತ ಹೇಳಿ, ಮತ್ತೆ ನಮ್ ನಾಲೆಡ್ಜ್ ಚೆನ್ನಾಗಿದ್ರೆ FCBC ಅಂತ ಇರುತ್ತೆ, ಫೀಲ್ಡ್ ಕ್ರಾಫ್ಟ್ ಮತ್ತೆ ಬ್ಯಾಟಲ್ ಕ್ರಾಫ್ಟ್ ಅಂತ ಹೇಳಿ, ಈ ರೀತಿಯಾದಂತ ಅಲ್ಲಿ ಸುಮಾರಷ್ಟು ಪ್ರೋಗ್ರಾಮ್ ಗಳಿರುತ್ತೆ. ಅದ್ರಲ್ಲಿ ನಾವು ಜಾಯ್ನ್ ಆಗಿ ಅದ್ರಲ್ಲಿ ಮುನ್ನುಗ್ಬಹುದು. ಮತ್ತೆ ಅದರಲ್ಲಿ ಕ್ಯಾಂಪ್ಸ್ ಬರುತ್ತೆ, ATC ಕ್ಯಾಂಪ್ ಅಂತ ಮೊದಲು ಕ್ಯಾಂಪ್ ಮಾಡ್ತಾರೆ. ಅದ್ರಲ್ಲಿ ನಾವು ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದ್ರಲ್ಲಿ ನುಗ್ಗಿ ನಾವು ಫಸ್ಟ್ ಸೆಲೆಕ್ಷನ್ ಆಗ್ಬೇಕು. ಅದರಲ್ಲಿ ಸೆಲೆಕ್ಷನ್ ಆದ ನಂತರ ನಮ್ಮನ ಇಲ್ಲಿ ಸೇಮ್ ನಮ್ದು ಹೇಗ್ ನಮ್ ರಿಯಲ್ ಬೆಟಾಲಿಯನ್ ಇರುತ್ತೆ, ಇದ್ರಲ್ಲಿ ನಮ್ ಬೆಟಾಲಿಯನ್ ಏನಂತ ಗೊತ್ತಾಗುತ್ತೆ. ಇಲ್ಲಿ NCC ಅಲ್ಲಿ ಅಂದ್ರೆ ನಮ್ ಬೆಟಾಲಿಯನ್ ಮೇಲೆ ಪ್ರೀತಿ ಆಯ್ತು. ನಾವ್ ಎಲ್ಲಿಗೆ ಹೋದ್ರು ನಮ್ 20 ಕರ್ನಾಟಕ ಬೆಟಾಲಿಯನ್ ಅಂತ ಹೇಳಿ, ಇಲ್ಲಿ ನಾನು ಇವಾಗ ಇರೋದು ಅಲ್ಲಿ ನಮ್ ಕರೆ ಹೋದ್ರೆ ನಮ್ 6 ಮದ್ರಾಸ್ ಅಂತ ಕರೀತಾರಲ್ಲಿ. ನಮ್ಗೆ ಇಲ್ಲಿಂದಾನೆ ಒಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ ಹೇಗಿರುತ್ತೆ ಆರ್ಮಿ ಸ್ಟ್ರಕ್ಚರ್, ನಾವ್ ಹೇಗ್ ಸೆಲೆಕ್ಷನ್ ಆಗ್ಬೇಕು ಅಂದ್ರೆ ನಾವ್ ಅಲ್ಲಿ ಆ ಸ್ಟಾಫ್ ಗಳ ಜೊತೆ ಎಲ್ಲ ನಾವ್ ಬೆರೆತಾಗ ನಮ್ಗೆ ಅವಾಗ ಅನ್ಸುತ್ತೆ ಓ ಇವರು ಹೇಗ್ ಸೆಲೆಕ್ಷನ್ ಆಗೋದು, ಏನ್ ಮಾಡೋದು, ಅವ್ರ ಹತ್ರ ಇನ್ನೂ ಹೆಚ್ಚಾಗಿ ತಿಳ್ಕೊಂಡು ನಾವು ಮುನ್ನುಗ್ಗೋಕೆ ಇನ್ನೂ ಅವಕಾಶ ಹೆಚ್ಚಾಗುತ್ತೆ.
1: ಅಂದ್ರೆ NCC ಅಲ್ಲಿ ದೇಶ ಸೇವೆಯಲ್ಲಿ ತೊಡಸ್ಕೊಳ್ಳೋದಿಕ್ಕೆ ವಿವಿಧ ಆಯಾಮಗಳಿದಾವೆ, ವಿವಿಧ ಅವಕಾಶಗಳಿದಾವೆ ಅಂತ ಹೇಳ್ತೀವಿ. ಈ NCC ಅಲ್ಲಿ ನಮ್ಮಲ್ಲಿ ಇವತ್ತು 3 ದಳಗಳನ್ನು ನೋಡ್ತೇವೆ, ನೌಕಾದಳ, ವಾಯುದಳ ಮತ್ತು ಭೂದಳ ಅಂತ ಹೇಳಿ. ಈ NCC ಅಲ್ಲಿ ನೀವು ಯಾವ ದಳದಲ್ಲಿ ಇದ್ದೀರಿ?
0: ನಾನು ಇದರಲ್ಲಿ ಆರ್ಮಿಯಲ್ಲಿ ಇದ್ದೆ ಸರ್. ಭೂದಳದಲ್ಲಿ?
1: ಭೂದಳಿ ಅಂದ್ರೆ ನಾ ಆರ್ಮಿಯಲ್ಲಿ ಇದ್ದೀರಿ. ಈಗ ನೇವಿ ಮತ್ತೆ ಏರ್ ಫೋರ್ಸ್ ಅಂತ ಎಲ್ಲ ಅದು ಸಹ NCC ಉಂಟಲ್ವಾ?
0: ಹಾ ಸರ್, ಅದು ಇದೆ. ಈ ಅದು ನಮ್ ಸೈಡ್ ಅಲ್ಲಿ ಇಲ್ಲ, ಅದು ಮಂಗಳೂರು ಆ ಕಡೆ ಎಲ್ಲ ಇದೆ ತುಂಬಾ. ಅವ್ರದ್ದು ಸಹ ನಮ್ ತರನೇ ಇರುತ್ತೆ. ಈಗ ಏರ್ ಫೋರ್ಸ್ ಎಲ್ಲ ಹೇಗಿದಾರಲ್ಲ, ಅವ್ರ ಸ್ಟ್ರಕ್ಚರ್, ಅವ್ರ ರ್ಯಾಂಕ್ ಸ್ಟ್ರಕ್ಚರ್, ಅವ್ರ ಬಗ್ಗೆ ಆಯ್ತು, ಅವ್ರ ಏರ್ ಬಗ್ಗೆ ಆಯ್ತು, ಬರೀ ಅದ್ರ ಬಗ್ಗೆನೇ ಇರುತ್ತೆ. ನೇವಿ ಅವರು ಅಷ್ಟೇ, ಅದ್ರ ಬಗ್ಗೆನೇ ಇರುತ್ತೆ. ಅವರಿಗೂ ಅಷ್ಟೇ ಕಾನ್ಸೆಪ್ಟ್ಸ್ ಎಲ್ಲ ಫುಲ್ ಅವ್ರ ಬಗ್ಗೆನೇ ಕೊಡ್ತಾರೆ. ಯಾರಿಗೆ ಅದ್ರಲ್ಲಿ ಎಲ್ಲಿ ಇರ್ತಾರೆ ಅವ್ರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಬಂದು ಕೊನೆಗೆ ಅದ್ರಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆ ಹಾಗೆ ಅದರಿಂದ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಆರ್ಮಿ ಬರೋದಕ್ಕೆ.
1: ಈ NCC ಅಲ್ಲಿ ಎಷ್ಟು ಕ್ಯಾಂಪ್ ಗಳನ್ನ ಮಾಡಬೇಕಾಗುತ್ತೆ?
0: ಇದರಲ್ಲಿ ಸರ್ ನಾವೀಗ ಸೆಲೆಕ್ಷನ್ ಅಂತ ಬಂದ್ರೆ, ಇವಾಗ ನಾರ್ಮಲ್ ಆಗಿ ಕ್ಯಾಂಪ್ ಮಾಡೋದಾದ್ರೆ ATC ಅಂತ ಇರುತ್ತೆ, ಆನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಅಂತ ಹೇಳಿ, ನಂತರ CATC ಅಂತ, ಕಂಬೈನ್ಡ್ ಆನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಅಂತ CATC ಅಂತ ಒಂದು ಕ್ಯಾಂಪ್ ಇರುತ್ತೆ. ಇದೆಲ್ಲ ನಾರ್ಮಲ್ ಆಗಿ ನಾವೀಗ ಮಾಡುವಂತ ಕ್ಯಾಂಪ್ ಗಳು, ಇದೆಲ್ಲ ನಾರ್ಮಲ್ ಆಗಿ ಎಲ್ಲಾ ಕೆಡೆಟ್ಸ್ ಗಳು ಮಾಡ್ತಾರೆ. ನಂತರ ಈಗ ನಮ್ಗೆ ಸೆಲೆಕ್ಷನ್ ಆದ ನಂತರ ATC ಕ್ಯಾಂಪ್ ಅಂತ ಇರುತ್ತೆ, ಅದ್ರಲ್ಲಿ ಸೆಲೆಕ್ಷನ್ ಆದ ನಂತರ ನಮ್ಮನ್ನ TSC ಅಂತ ಕಳಿಸ್ತಾರೆ. TSC 1, 2, 3 ಅಂತ ಕಳಿಸ್ತಾರೆ. ಟೋಟಲ್ 9 ಕ್ಯಾಂಪ್ ಅನ್ನೇ ಮಾಡ್ಬೇಕು ಸರ್ ಡೆಲ್ಲಿವರೆಗೂ. ಅಲ್ಲಿ ಅಂದ್ರೆ ಅದೊಂಥರ ಡ್ರೀಮ್ ಎಲ್ರಿಗೂ NCC ಕೆಡೆಟ್ಸ್ ಗೆ, ಡೆಲ್ಲಿಗೆ ಹೋಗ್ಬೇಕನ್ನೋ ಅಂತದ್ದು. ಅದರಲ್ಲಿ TSC 1 ಅಂತ ಇರುತ್ತೆ, ತಲಸೇನಿ ಕ್ಯಾಂಪ್ 1, 2, 3 ಅಂತ ಮೂರು ಕ್ಯಾಂಪ್ ಗಳು ಇರ್ತವೆ. ಅದಾದ ನಂತರ IGC ಅಂತ ಬರುತ್ತೆ, ಇಂಟರ್ ಗ್ರೂಪ್ ಕಾಂಪಿಟೇಷನ್ ಅಂತ ಹೇಳಿ. ಅದ್ರಲ್ಲಿ ಹೇಗಂದ್ರೆ ಸರ್, ಇವಾಗ ನಮ್ಮ ಬೆಟಾಲಿಯನ್ ಅಂದ್ರೆ ನಮ್ಮ ಸುತ್ತಮುತ್ತಲ ಬೆಟಾಲಿಯನ್ ಒಂದು ನಮ್ದಿದೆ 18, 19, 20, 21 ಅಂತ, ಈ 4 ಬೆಟಾಲಿಯನ್ ಗಳು ಸೇರಿ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಅಲ್ಲಿಂದ ಒಂದೊಂದ್ ಕಾಂಪಿಟೇಷನ್ ಗೆ ಒಂದೊಂದ್ ಬೆಟಾಲಿಯನ್ ಇಂದ ಒಂದು 10-10 ಜನ ಬರ್ತಾರೆ ಸರ್. ಕೊನೆಗೆ ಹೀಗಾಗಿ ಹೀಗಾಗಿ ಅಲ್ಲಿ ಒಂದು ನಾವೆಲ್ಲ 4 ಬೆಟಾಲಿಯನ್ ಎಲ್ಲ ಸೇರಿ ಒಂದು 50-60 ಜನ ಆಗ್ತೀವಿ. ಹುಡುಗರು ಬರ್ತಾರೆ ಅಷ್ಟು ಜನ ಸೆಲೆಕ್ಷನ್ ಗೆ ಅಂತ ಹೇಳಿ. ಅದ್ರಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳೋದು ಕೇವಲ 10 ಜನನ ಮಾತ್ರ ಒಂದೊಂದು ಈವೆಂಟ್ಸ್ ಗೆ. ಈ 3 ಕ್ಯಾಂಪ್ ಅಲ್ಲಿ ನಮ್ಮ ತಿದ್ದಿ ತಿಡಿ ಅಂದ್ರೆ ಹೀಗೀಗ್ ಮಾಡ್ಬೇಕು, ಹೀಗೀಗೆ ನಮ್ಗೆ ಅದ್ರ ಟ್ರೈನಿಂಗ್ ಕೊಟ್ಟು ಯಾರು ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ಅವ್ರನ್ನ ಸೆಲೆಕ್ಷನ್ ಮಾಡ್ಕೋತಾರೆ ICC 1 ಗೆ ಅಂತ ಹೇಳಿ, ಒಂದಿಷ್ಟು ಜನ ಅಂತ ಹೇಳಿ ಅವ್ರ CO1 ಸೆಲೆಕ್ಷನ್ ಮಾಡ್ತಾರೆ ಖುದ್ದಾಗಿ. ಈಗ ನಮ್ಗೆ ಅಲ್ಲಿ CO ಇರ್ತಾರಲ್ಲ ಇಲ್ಲೂ ಹಾಗೆ. ಅಲ್ಲಿ ಅಂದ್ರೆ ಈಗ ನಾವು ಫೀಲ್ಡ್ ಅಲ್ಲಿ ವಾರ್ ಫೀಲ್ಡ್ ಅಲ್ಲಿ, ನಾನು ಇವಾಗ ಇರೋದು ವಾರ್ ಫೀಲ್ಡ್ ಅಲ್ಲಿ ಇದ್ದೀನಿ, ನಂತರ ಹೇಳ್ತೀನಿ ಕೊನೆಗೆ ಅದೇನಂತ ಹೇಳಿ. CO ಈಗ ಇಲ್ಲಿ ಅವ್ರು ಇಲ್ಲಿ ನೇಮಿಸ್ತಿರ್ತಾರೆ ಅವ್ರನ್ನ. ಸೇಮ್ ರಿಯಲ್ ಬೆಟಾಲಿಯನ್ ಹೇಗಿರುತ್ತೆ, ನೀವು NCC ಬೆಟಾಲಿಯನ್ ಈಗ ಮಾಡಿ ಅಂತ ಹೇಳಿ ಈ ಆರ್ಮಿ PA ಸ್ಟಾಫ್ ಗಳು ಮತ್ತೆ ಅವ್ರನ್ನೆಲ್ಲ ಒಂದಿಷ್ಟು ಕೋರ್ಸ್ ಮಾಡಿ ಅವ್ರು ಇಲ್ಲಿಗೆ ಬರ್ತಾರೆ. ಈಗ ಮಾಡ್ಬೇಕು ಸಿವಿಲ್ ಅಲ್ಲಿ ಆರ್ಮಿ ಏನಂತ ಹೇಳಿ ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಗೊತ್ತಾಗ್ಬೇಕು, ಅವ್ರನ್ನು ಎನ್ಕರೇಜ್ ಮಾಡ್ಬೇಕಂತ ಹೇಳಿ. ಈಗ ನಾವೇ ಮೋಟಿವೇಟೆಡ್ ಆಗ್ತೀವಲ್ಲ, ಈಗ ಸೇರ್ಬೇಕು ಈಗ ಗೊತ್ತಾಗುತ್ತೆ ಅಂತ ಹೇಳಿ ಅದರಿಂದ ಆ ರೀತಿ ಮಾಡ್ಬೇಕಂತ ಹೇಳಿ. ನಂತರ ಕೊನೆ ಹಾಗೆ ಸೆಲೆಕ್ಷನ್ ಮಾಡ್ತಾರೆ. ಅದಾದ ನಂತರ IGC ಅಂತ 3 ಕ್ಯಾಂಪ್ ಗಳು ಬರ್ತವೆ, IGC 1, 2, 3 ಅಂತ ಹೇಳಿ. ಅದರಲ್ಲಿ ಫಸ್ಟ್ ಕ್ಯಾಂಪ್ ಅಲ್ಲಿ ಪ್ಯೂರ್ ಮಾಡ್ತಾರೆ, ಒಂದ್ 10 ಜನ ಮಾತ್ರ ಇಟ್ಕೊಂತಾರೆ. ಸೆಕೆಂಡ್ ಕ್ಯಾಂಪ್ ಅಲ್ಲಿ ಅವ್ರನ್ನ ಮತ್ತೆ ಟ್ರೈನ್ ಮಾಡ್ತಾರೆ, ಮತ್ತೆ ಥರ್ಡ್ ಕ್ಯಾಂಪ್ ಅಲ್ಲಿ ಅವ್ರನ್ನ ಹೀಗೆ ಏನಂದ್ರೆ ಅವರಿಗೆ ಅಂದ್ರೆ ಕಿಟ್ ಕಿಟ್ ಏನೋ ಕೊಡೋದು, ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಗುರುತುಂಬಿಸೋದು, ಅವರಿಗೆ ಬಂದಿದಿರಲ್ಲ ಸಾಧ್ಯ ಮಾಡಿದಿರಲ್ಲ ಅಂತ. ಕೊನೆಗೆ ಅವ್ರನ್ನ ಏನ್ ಮಾಡ್ತಾರೆ, ನೆಕ್ಸ್ಟ್ ಕ್ಯಾಂಪ್ ಬರುತ್ತೆ, ಅದೇನಂದ್ರೆ ನೆಕ್ಸ್ಟ್ ಟಿ ಎಸ್

0: ಅಂದ್ರೆ ಇನ್ನು ಮೇಲ್ಗಡೆ ಹೋಗೋದು. ಅದಕ್ಕೆ ಹೋದ ನಂತರ ಅದು ಇರೋದು ಡೆಲ್ಲಿಯಲ್ಲಿ ಕಂಡಕ್ಟ್ ಮಾಡ್ತಾರೆ ಅದನ್ನ. ಆ ಕ್ಯಾಂಪಿಗೆ ಹೋಗೋಕಾಗಿನೇ ಎಲ್ಲ ಎನ್ ಸಿ ಸಿ ಕೆಡೆಟ್ಸ್ ಡ್ರೀಮ್ ಆಗಿರುತ್ತೆ ಸರ್. ಅಂದ್ರೆ ನಾನು ಎನ್ ಸಿ ಸಿ ಅಲ್ಲಿ ಐ ಜಿ ಸಿ 1 ವರ್ಗೂ ಹೋದೆ, ಮೈಸೂರಲ್ಲಿ ಇತ್ತು ಕ್ಯಾಂಪ್. ನಾನು ಓಟಿಯಲ್ಲಿ ಹೋಗಿದ್ದೆ ಆಬ್ಸ್ಟಿಕಲ್ ಟ್ರೈನಿಂಗ್. ಅದ್ರಲ್ಲಿ ಹೆಂಗಂದ್ರೆ ಒಂದು 10-12 ಆಬ್ಸ್ಟಿಕಲ್ಸ್ ಇರುತ್ತೆ, ಆಬ್ಸ್ಟಿಕಲ್ಸ್ ನ ಕ್ರಾಸ್ ಮಾಡ್ಬೇಕು ಇಂತ ಸೆಕೆಂಡ್ ಅಲ್ಲಿ ಅಂತ ಹೇಳಿ. ಅದ್ರಲ್ಲೂ ಅಂದ್ರೆ ನಮ್ಗೆ ಅದ್ರಲ್ಲಿ ಒಂದು 5 kg ಪಿಟ್ಟು ಕೊಡ್ತಾರೆ, ಮತ್ತೆ ಒಂದು 4-5 kg ರೈಫಲ್ ಇರುತ್ತೆ, ಮತ್ತೆ ಡಿ ಎಂ ಎಸ್ ಶೂಸ್, ಮತ್ತೆ ಕಾಂಬ್ಯಾಟ್ ಡ್ರೆಸ್ ಇರುತ್ತೆ. ಎಲ್ಲ ಹಾಕೊಂಡು ಒಂದು ಅದೊಂದು 10 kg ವೈಟ್ ಇರುತ್ತೆ ಮೈ ಮೇಲೆ. ಅದನ್ನೆಲ್ಲ ಹಾಕೊಂಡು ಒಂದು 6 ft ವಾಲ್ ಇರುತ್ತೆ, ಅದನ್ನೆಲ್ಲ ತುಂಬಾ ಆಬ್ಸ್ಟಿಕಲ್ಸ್ ಇರುತ್ತೆ, ಎಲ್ಲ ಕ್ರಾಸ್ ಮಾಡ್ಬೇಕು ಸರ್.
1: ಅಂದ್ರೆ ಈಗಿನ ನಿಮ್ಮನ್ನ ದೇಶ ಸೇವೆಗೆ ತೊಡಗಿಸ್ಕೊಳ್ಳೋದಕ್ಕೆ ಎನ್ ಸಿ ಸಿ ಅನ್ನೋದು ಒಂದು ಮಾರ್ಗ ಅನ್ನೋದು
0: ಸರ್, ಒಂದು ಮಾರ್ಗ ಆಗುತ್ತೆ, ತುಂಬಾ ಒಳ್ಳೇದಾಗುತ್ತೆ.
1: ಯಾಕಂದ್ರೆ ಇಲ್ಲಿಂದಲೇ ಆರಂಭ ಮಾಡ್ತಾ ಹೋದ್ರೆ ನಿಮ್ಗೆ ಅಲ್ಲಿ ಸೈನ್ಯದಲ್ಲಿ ನೀವು ತರಬೇತಿ ಹೊಂದೋದಕ್ಕೆ ಬಹಳ ಸುಲಭ ಆಗುತ್ತೆ ಅಂತ. ಆಮೇಲೆ ಈಗ ಎನ್ ಸಿ ಸಿ ಒಳಗೆ ಕ್ಯಾಂಪ್ಗಳಂತ ಹೇಳ್ತಾ ಇದ್ರಿ, ಇವೆಲ್ಲ ದೈಹಿಕವಾಗಿ ಮತ್ತು ನಿಮ್ಮನ್ನ ದೇಶದ ಒಂದು ವೈಶಿಷ್ಟ್ಯತೆಗೆ, ದೇಶದ ರಕ್ಷಣೆಗೋಸ್ಕರ ಒಂದು ತರಬೇತಿ ನೀಡೋದು. ಇದ್ರ ಜೊತೆಗೆ ದೇಹದ ಒಂದು ತರಬೇತಿ ಒಂದ್ ಕಡೆ ಆದ್ರೆ, ಮಾನಸಿಕವಾಗಿ ಒಂದು ತರಬೇತಿ ಬಹಳ ಮುಖ್ಯವಾಗತ್ತಲ್ವಾ?
0: ಇದು ಅಂದ್ರೆ ನಾವು ಈಗ ಹೋಗಿದ್ದು ನಾವು ಆಬ್ಸ್ಟಿಕಲ್ ಟ್ರೈನಿಂಗ್, ಇದು ದೈಹಿಕವಾಗಿ ಹೋಗಿದ್ ನಾವು. ಈಗ ನಾನು ಹೇಳಿದ್ನಲ್ಲ, ಹೆಲ್ತ್ ಅಂಡ್ ಹೈಜೀನ್ ಆಯ್ತು, ಮತ್ತೆ FCBC ಅಂದ್ರೆ ಫೀಲ್ಡ್ ಕ್ರಾಫ್ಟ್ ಬ್ಯಾಟಲ್ ಕ್ರಾಫ್ಟ್ ಆಯ್ತು, ಮತ್ತೆ ಮ್ಯಾಪ್ ರೀಡಿಂಗ್ ಆಯ್ತು. ಇದೆಲ್ಲ ಅವ್ರು ತುಂಬಾ ಮೆಂಟಲಿ ಅಂದ್ರೆ ಮೆಂಟಲಿ ಆಗಿರುತ್ತೆ. ಅಂದ್ರೆ ಆ ಕ್ಯಾಂಪ್ ಅಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತಾರೆ ಅಂದ್ರೆ, ಕಾಂಪಿಟೇಷನ್ ಎಷ್ಟು ಇದಿರುತ್ತೆ ಅಂದ್ರೆ, ಲಾಸ್ಟ್ ಇಲ್ಲ ರಿಜೆಕ್ಟ್ ಆದ್ರೆ ಎಷ್ಟು ಪೈನ್ ಆಗುತ್ತೆ ಅಂದ್ರೆ ಹೇಳ್ಬಾರ್ದು ಸರ್. ನಾನಂದ್ರೆ ಫಸ್ಟ್ ಹೋಗಿದ್ನಲ್ಲ, ಫಸ್ಟ್ ಹೋದಾಗ ನಾನು ನನ್ನ ಲೆಗ್ಸ್ ಟ್ವಿಸ್ಟ್ ಆಗಿತ್ತು ಒಂದ್ಸಲ, ಫಸ್ಟ್ ಅಲ್ಲೇ ಟ್ವಿಸ್ಟ್ ಆಯ್ತು, ಕೊನೆಗೆ ಹೋಗಕ್ಕಾಗ್ಲಿಲ್ಲ. ಸೆಕೆಂಡ್ ಇಯರ್ಗೆ ಹೋದ ನಂತರ ನಾನು ಆಮೇಲೆ ಮತ್ತೊಂದ್ಸಲ ಪಾರ್ಟಿಸಿಪೇಟ್ ಮಾಡಿದೆ, ಅದಾದ ನಂತರ ಸೆಲೆಕ್ಷನ್ ಆದ.
1: ಅಂದ್ರೆ ನೀವು ಬಟ್ಟಿ ವಿಕ್ರಮಾದಿತ್ಯ ನಂಗೆ ಬಿಡ್ಲಿಲ್ಲ, ಹೇಗಾದ್ರೂ ಮಾಡಿ ನಾನು ನನ್ನ ಗುರಿಯನ್ನು ತಲುಪಲೇಬೇಕು ಅಂತೇಳಿ ಎನ್ ಸಿ ಸಿ ಅಲ್ಲಿ ಒಂದ್ಸತಿ ನಾನು ಫೇಲ್ ಆದ್ರೂ ಚಿಂತೆ ಇಲ್ಲ, ಮತ್ತೊಮ್ಮೆ ನಾನು ಅದರಲ್ಲಿ ಸಾಧನೆ ಮಾಡ್ತೀನಿ ಅನ್ನೋದು ನಿಮ್ಮ ಗುರಿಯಾಗಿತ್ತು.
0: ಹಾ ಸರ್, ನಾನು ಹಾಗೆ ಅನ್ಕೊಂಡು ಹೋದೆ. ನಂತರ ನಾನು ಮೈಸೂರಲ್ಲಿ ಇದ್ದಾಗ ಅಲ್ಲಿ ನನ್ ಕ್ಯಾಂಪ್ ರಿಜೆಕ್ಟ್ ಆಯ್ತು ಸರ್, ನಾನಲ್ಲಿ ಹೋಗಕ್ ಆಗ್ಲಿಲ್ಲ ಮುಂದ್ಗಡೆ. ಅಂದ್ರೆ ನಮ್ದು ಒಂದ್ 2-3 ಸೆಕೆಂಡ್ ಕಡಿಮೆ ಬಂತು. ಅದಾದ ನಂತರ ನನ್ ಫ್ರೆಂಡ್ಸ್ ಎಲ್ಲ ಹೋದ್ರು, ಎಲ್ಲ ಸೆಲೆಕ್ಷನ್ ಆದ್ರು, ಡೆಲ್ಲಿ ಹೋದ್ರು, ಎಲ್ಲ ಬಂದ್ರು. ನಾನು ಅವ್ರು ಹೋದ ನಂತರ ನಾನು ಎಕ್ಸಾಮ್ ಬರ್ದಿದ್ದೆ ಆರ್ಮಿದು, ನಂದು ಎಕ್ಸಾಮ್ ಪಾಸ್ ಆಗಿತ್ತು. ನಂತರ ಫಿಸಿಕಲ್ ಕೊಡೋದಿತ್ತು, ನಾನು ಫಿಸಿಕಲಿಗಾಗಿನೇ ತುಂಬಾ ಟ್ರೈನ್ ಮಾಡ್ತಿದ್ದೆ. ನಾನಂದ್ರೆ ಬೆಳಗ್ಗೆ ಒಂದು 10 kilometer 20 kilometer ಆತರ ದಿನ ಎಷ್ಟಾಗುತ್ತೋ ಅಷ್ಟು ಓಡ್ತಿದ್ದೆ ಸರ್ ತುಂಬಾ. ಅಂದ್ರೆ ನಾನ್ 3 schedule ಮಾಡ್ತಿದ್ದೆ, ಕಾಲೇಜ್ ಬಿಟ್ಟ ನಂತರ ಮಧ್ಯಾಹ್ನ ಮಾಡ್ತಿದ್ದೆ, ಒಂದೊಂದ್ಸಲ ಪ್ರಾಕ್ಟೀಸ್ ಮಾಡ್ತಿದ್ದೆ ಸ್ಟೇಡಿಯಂ ಅಲ್ಲಿ, ಶಿವಮೊಗ್ಗ ನೆಹರು ಸ್ಟೇಡಿಯಂ ಅಲ್ಲಿ. ಅಂದ್ರೆ ನಂಗೆ ಒಂಥರ ಇಂಟ್ರೆಸ್ಟ್ ಬಂದ್. ನಾನಂದ್ರೆ ಫಸ್ಟ್ ಅಲ್ಲಿ ನನ್ ಫ್ರೆಂಡ್ ಒಬ್ಬ ಇದ್ದ ಮಂಜುನಾಥ್ ಅಂತ ಹೇಳಿ, ನಾನು ಅವನು ಅನ್ಕೊಂಡ್ವಿ ಫಸ್ಟ್ ಇಯರ್ ಕಾಲೇಜ್ ಸೇರಿದಾಗ ನಾವು ಅಥ್ಲೆಟಿಕ್ಸ್ ಅಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕಂತ ಹೇಳಿ. ಕೊನೆಗೆ ಫಸ್ಟ್ ಇಯರ್ ಅಲ್ಲಿ ಹಾಗೆ ಕಳೆದೋಯ್ತು, ಫಸ್ಟ್ ಇಯರ್ ಮುಗೀತು. ಕೊನೆಗೆ ಸೆಕೆಂಡ್ ಇಯರ್ ಅಲ್ಲಿ ಮತ್ತೊಂದ್ಸಲ ಕಂಪ್ಲೀಟ್ ಮಾಡಿದ್ವಿ, ಮತ್ತೆ ಸೋತ್ವಿ. ಆಗ್ಲಿಲ್ಲ, ಮತ್ತೆ ಏನು ಅಚೀವ್ಮೆಂಟ್ ಮಾಡಕ್ ಆಗ್ಲಿಲ್ಲ, ಕಾಲೇಜ್ ಏನು ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಮನ್ಸಿಗೆ ಒಂಥರ ಆಯ್ತು, ಈ ರೀತಿ ಇದ್ರೆ ಆಗಲ್ಲ ಅಂತ ಹೇಳಿ ನಾನ್ ಕೊನೆಗೆ ಎಲ್ಲ ಬಿಟ್ಟು ಬೆಳಗ್ಗೆ ಒಂದ್ 5 ಗಂಟೆಯಿಂದ ಹಾಸ್ಟೆಲ್ ಬಿಡ್ತಿದ್ದೆ ಸರ್. ಬೆಳಗ್ಗೆ 5 ಗಂಟೆ ಹಾಸ್ಟೆಲ್ ಬಿಟ್ಟವನು ಸೀದಾ 6 ಗಂಟೆ ಗ್ರೌಂಡ್, 6 ಗಂಟೆಯಿಂದ 8:30 ಪ್ರಾಕ್ಟೀಸ್ ಮಾಡ್ತಿದ್ದೆ ಗ್ರೌಂಡ್ ಅಲ್ಲಿ. ನಂಗೆ ಒಬ್ರು ಕೋಚ್ ಇದ್ರು ಶಿವ ಸರ್ ಅಂತ ಹೇಳಿ, ಅವ್ರ ಹತ್ರ ಪ್ರಾಕ್ಟೀಸ್ ತಗೊಂತಿದ್ದೆ, ನಂಗೆ ಕೋಚ್ ಕೊಡೋರು. ಅಂದ್ರೆ ನನ್ನ ಹತ್ರ ಅವ್ರು 1 rupee ಸಹ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಂತರ ಹಾಗೆ ಬೆಳಗ್ಗೆ ಏನೇನ್ ಮಾಡೋದು, ಏನ್ ವರ್ಕೌಟ್ ಹಾಕೋದು, ಎಲ್ಲ ಇದ್ ಮಾಡೋರು. ನಾನೆಲ್ಲ ಬರ್ದಿಟ್ಟಿದ್ದೆ, ದಿನ ಹೀಗೀಗ್ ಮಾಡ್ತಿದ್ದೆ, ಹೀಗೀಗ್ ಮಾಡ್ತಿದ್ದೆ ಅಂತ ಹೇಳಿ. ಅದಾದ ನಂತರ ಮತ್ತೆ ಸಂಜೆನೂ ಅಷ್ಟೇ, ಬೆಳಗ್ಗೆ ವರ್ಕೌಟ್ ಮಾಡಿದ್ರೆ ಮತ್ತೆ ಸಂಜೆ ರೆಸ್ಟ್, ಈ ರೀತಿ ಇರೋದು. ಹೀಗೆ ಎಲ್ಲ ಮಾಡಿ ಹಾಗೆ ಒಂದು 3 ತಿಂಗಳು ಹಾಗೆ ರೊಟೀನ್ ನಡೀತು ಸರ್. ಕೊನೆ ಫೈನಲ್ ಸೆಲೆಕ್ಷನ್ ಬಂತು. ನಂಗೆ ಆದ್ರೂ ಭಯ ಇತ್ತು ತುಂಬಾ. ಅಂದ್ರೆ ಫಿಸಿಕಲ್ ಅಂದ್ರೆ ತುಂಬಾ ಜನ ಇರುತ್ತೆ, ಒಂದು 100 ಜನ ಒಂದೊಂದ್ಸಲ ಬಿಡ್ತಾರೆ. ಆ ರೀತಿ ದಿನಕ್ಕೆ ಒಂದು 8-10 ಬ್ಯಾಚ್ ಮಾಡ್ತಾರೆ. ನಂಗೇನ ಹೆದರಿಕೆ ಇರಲಿಲ್ಲ, ಅಂದ್ರೆ ಓಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಆದ್ರೂ ಮುಂಚೆಲ್ಲ ಒಂದು ಭಯ ಇತ್ತು ಏನಾಗುತ್ತೆ ಏನು ಅಂತ ಹೇಳಿ. ಕೊನೆಗೆ ರ್ಯಾಲಿಯಲ್ಲಿ ಕೊಟ್ಟೆ ಸೆಲೆಕ್ಷನ್, ಕೊನೆಗೆ ಎಕ್ಸಲೆಂಟ್ ಅಲ್ಲೇ ಹೊಡೆದೆ. ನಂತರ ಕೊನೆಗೆ ಅದೆಲ್ಲ ಎಕ್ಸಲೆಂಟ್ ಆಯ್ತು. ಮೆಡಿಕಲ್ ಇತ್ತು ಮಾರನೇ ದಿನ, ಮೆಡಿಕಲ್ ಅಲ್ಲಿ ಕೊನೆ ನಂದು ರೀಮೆಡಿಕಲ್ ಹಾಕಿದ್ರು, ಮತ್ತೆ ಚೆಸ್ಟ್ ಅಲ್ಲಿ ಒಂದು ಚಿಕ್ಕ ಮಚ್ಚೆ ಇತ್ತಂತ ಹೇಳಿ. ನಾನು ಏನಾಗುತ್ತೆ ಏನಾಗುತ್ತೆ ಎಷ್ಟು ಕಣೀರ್ ಹಾಕಿದ್ವಿ ಅಂದ್ರೆ ಹೇಳ್ಬಾರ್ತಾರೆ ಅವತ್ತು ಏನಾಗುತ್ತೋ ಏನೋ ಅಂತ ಹೇಳಿ. ಕೊನೆಗೆ ನಂದು ಸೆಮ್ ಎಕ್ಸಾಮ್ ಇತ್ತು 4th semester, ಆದ್ರೂ ಅದ್ರಲ್ಲೇ ನನ್ ಮಾರನೇ ದಿನ ಎಕ್ಸಾಮ್ ಇತ್ತು, ಹಿಂದಿನ ದಿನ ಮತ್ತೆ ಅವತ್ತು ಏನಂದ್ರೆ ಮೆಡಿಕಲ್ ಇತ್ತು ಸರ್. ಆದ್ರೂ ಏನನ್ನೂ ಮಾಡಿ ಮತ್ತೆ ನಾನು ರ್ಯಾಲಿಯಲ್ಲಿ ಓಡಿದಾಗ ಕಾಲ್ ಟ್ವಿಸ್ಟ್ ಆಗಿ ತುಂಬಾ ಪೈನ್ ಆಗಿತ್ತು, ಅದು ಕ್ರ್ಯಾಕ್ ಆಗಿತ್ತು ಬೋನ್. ಆದ್ರೂ ಹೋಗಿ ಕಾಲೇಜ್ ಅಲ್ಲಿ ಎಕ್ಸಾಮ್ ಬರ್ದೆ. ನಂತರ 4th semester ಎಲ್ಲ ಕ್ಲಿಯರ್ ಆಯ್ತು ಸೆಮ್. ಈಗ ನಂದು 5th ಮತ್ತೆ 6th semester ಉಳಿತು. ಇವಾಗ ನಾನು ಇವಾಗ ಯೂನಿಟ್ ಇಂದ ರಜಾ ಕೇಳ್ಕೊಂಡು ಇವಾಗ 5th semester ಎಕ್ಸಾಮ್ ಬರೆಯ ಬಂದಿದ್ದೀನಿ ಈಗ.
1: ಅಂದ್ರೆ ತಾವ್ ಈಗಾಗಲೇ ಎನ್ ಸಿ ಸಿ ಅನ್ನ ದಾಟಿ ಈಗಾಗಲೇ ಅಗ್ನಿಪಥದಲ್ಲಿ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ.
0: ಸರ್
1: ನೋಡಿ ನೋಡಿ ಹೇಗ ಅವಕಾಶ ಸಿಗುತ್ತೆ ಅನ್ನೋದು ಅಂತ ಹೇಳೋದಲ್ವಾ. ಒಂದು NCC ಅನ್ನೋದು ಎಲ್ಲದಕ್ಕೂ ಬುನಾದಿ. ಈಗ ನಾವು ಕ್ಯಾಂಪ್ ಬಗ್ಗೆ ಮಾತಾಡ್ತಾ ಇದ್ವಿ, ಆ ಕ್ಯಾಂಪ್ ಅಲ್ಲಿ ಮಾನಸಿಕವಾಗಿ ತಯಾರಿ ಆಗ್ಬೇಕು ಅಂತಂದ್ರೆ ನಿಮ್ಗೆ ಮೋಟಿವೇಟ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅಲ್ಲಿ ನಿಮ್ ಕಮಾಂಡರ್ ಗಳು ನಿಮ್ಗೆ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಆ ಮೋಟಿವೇಟ್ ಸ್ಪೀಚ್

0: ಅನ್ನೋದು ನಮ್ಮ ಮನಸ್ಸಿಗೆ ಎಷ್ಟೋ ಜನ ಕೇಳ್ತೀವಿ ನಾವು. ನಿಮ್ಗೆ ಆ ಮೋಟಿವೇಟ್ ಸ್ಪೀಚ್ ಏನ್ ಅನಿಸ್ತಾ ಇತ್ತು?
1: ಈಗ ನಾವೀಗ ಸೆಲೆಕ್ಷನ್ ಆಗ್ಬೇಕು, ನಮ್ ಬೆಟಾಲಿಯನ್ ಇಂದ ಬರೋರು ಒಂದಿಷ್ಟು ಪಿ ಎ ಸ್ಟಾಫ್ಗಳು, ಅವರೆಲ್ಲ ಮೋಟಿವೇಟ್ ಮಾಡೋರು ಸರ್ ಹೀಗೀಗ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಅವ್ರ ಬೆಟಾಲಿಯನ್ ಇಂದ ಅವ್ರು ಮಾಡೋರು, ನಮ್ ಬೆಟಾಲಿಯನ್ ಇಂದ ನೀವ್ ಹೀಗ್ ಮಾಡ್ಬೇಕು, ಹೀಗ್ ಮಾಡಿದ್ರೆ ಮಾಡಕ್ಕಾಗುತ್ತೆ, ಈಗ ನೀವ್ ಮುನ್ನುಗ್ಬೋದು ಅಂತೇಳಿ ಅವ್ರು ಮತ್ತೆ ಮತ್ತೆ ಟ್ರೈನ್ ಮಾಡೋರು ನಮ್ಗೆ ಹೀಗ್ ಮಾಡಿ ಅಂತ ಹೇಳಿ.
0: ಅಂದ್ರೆ ಅವರ ಒಂದು ಪ್ರೋತ್ಸಾಹ ಇಲ್ಲಿ ಮೋಟಿವೇಟಿವ್ ಸ್ಪೀಚ್ ಅನ್ನುವಂಥದ್ದು ನಿಮಗೆ ಬಹಳಷ್ಟು ಪರಿಣಾಮವನ್ನ ಬೀರ್ತಾ ಇತ್ತು.
1: ಸರ್
0: ಇದು ಒಂದು ಭಾಗ. ಈ ನಿಮ್ಗೆ ಈಗ ಬಿ ಕಾಮ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ,
1: ಹೌದಾ,
0: ಬಿ ಬಿ ಎ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನಿಮ್ಗೆ ಎಲ್ಲೋ ಒಂದ್ ಕಡೆಗೆ ನನ್ನ ಒಂದು ಶಿಕ್ಷಣ ಈಗ ಡಿಗ್ರಿನೂ ಬಹಳ ಮುಖ್ಯ ಆಗುತ್ತೆ ಈ ಸಂದರ್ಭದಲ್ಲಿ, ಎಲ್ಲೋ ಒಂದ್ ಕಡೆಗೆ ಬರೀ ನಾನು ಇದ್ರಲ್ಲಿ ತೊಡಗಿಸ್ಕೊಂಡ್ರೆ ನನಗೆ ಶಿಕ್ಷಣ ತೊಡಕಾಗ್ತಿತ್ತು ಅಂತ ಭಾವ ಉಟ್ಕೊಳ್ತಾ ಇಲ್ಲ ಎರಡು ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೋದು ಅಂತ ಅನಿಸ್ತಾ ನಿಮಗೆ?
1: ಟೈಮ್ ಮತ್ತೆ ಹೋಯ್ತು ಅಂದ್ರೆ ಮತ್ತೆ ಯಾವಾಗ್ಲೂ ವಾಪಸ್ ಬರಲ್ಲ ಸರ್.
0: ಖಂಡಿತ ಅವಕಾಶ ಸಿಕ್ಕಿದ್ರೆ ಮತ್ತೆ ಸಿಗೋದಿಲ್ಲ ಅಂತ.
1: ಹೇಗಂದ್ರೆ ಇವಾಗ ಎರಡು ದೋಣಿ ಏನಾದ್ರು ಮಾಡಿ ಹೋಗ್ಲೇಬೇಕು, ಹೇಗಾದ್ರೂ ಮಾಡಿ ದಡ ಸೇರ್ಬೇಕು.
0: ಖಂಡಿತ ಹೌದು,
1: ದಡ ಸೇರ್ಬೇಕು ಏನಾದ್ರು ಅಚೀವ್ ಮಾಡ್ಬೇಕಂದ್ರೆ ಲೈಫ್ ಅಲ್ಲಿ. ಸುಮ್ನೆ ನಾನು ಅದೇ ಅನ್ಕೊಂಡೆ ಸರ್, ಎಲ್ಲರ ರೀತಿ ಸುಮ್ನೆ ಇದ್ರೆ ಏನು ಮಾಡಕ್ ಆಗಲ್ಲ ಜೀವನದಲ್ಲಿ. ಅಂದ್ರೆ ಸರ್ ನಾವ್ ಇವಾಗ ಆರ್ಮೇಲೆ ಇದೀವಲ್ಲ, ನಾವ್ ಅಲ್ಲಿ ಮಾಡೋದಕ್ಕೆ ಇಲ್ಲಿ ಒಳಗಡೆ ಏನು ಅಂದ್ರೆ ಏನು ಮಾಡಲ್ಲ ಸರ್ ಯಾರು ಸಹ. ಆದ್ರೆ ಎಲ್ಲ ಇಲ್ಲಿ ಎಷ್ಟು ಆರಾಮಾಗಿದ್ದಾರೆ ಅಂದ್ರೆ, ನಾವೀಗ ರಜಕ್ ಇವಾಗ ಬಂದಿದೀವಲ್ಲ, ನಮ್ಗೆ ಇವಾಗ ಅನ್ಸುತ್ತೆ ನಾವ್ ಅವಾಗ ಏನೋ ಚಿಕ್ಕವರಿದ್ವಿ ಹಾಗಿತ್ತು ಜೀವನ. ಇವಾಗ ನಾವು ಯುನಿಟ್ ಇಂದ ನಾವು ಆರೋರು ತಿಂಗಳು ಅಷ್ಟು ಸ್ಟ್ರಗಲ್ ಮಾಡಿ, ಅಂದ್ರೆ ಇವಾಗ ಟ್ರೈನಿಂಗ್ ಅಲ್ಲಿ ಏನೋ ಇರುತ್ತೆ ಸರ್, ಟ್ರೈನಿಂಗ್ ಅಲ್ಲಿ ಕೊಡ್ಲೇಬೇಕಾ ರೀತಿ ನಮ್ಗೆ. ನಾನು ಹೇಳ್ತೀನಿ ನಿಮ್ ಟ್ರೈನಿಂಗ್ ಹೇಗಿರುತ್ತೆ ಅಂತ ಹೇಳಿ. ಅಂದ್ರೆ ಇವಾಗ ನಾನು ನೋಡ್ತಿದ್ದೀನಿ ಅಲ್ಲ ಹೊರಗ್ ಬಂದು ಹೊರ ಜಗತ್ತನ್ನ, ನಾನ್ ನಮ್ ಕಾಡಿಂದ ಹೊರಗ್ ಬಂದಿದ್ದೆ ಲೀವ್ ಗೆ ಸರ್, ಇವಾಗ ನೋಡ್ತಿದ್ದೀನಿ ನಾನ್ ಜಗತ್ತನ್ನ. ಇಷ್ಟಿನ ಒಂಥರ ಕಣ್ಣಿಗೆ ಕಟ್ಟಿದ ಒಂಥರ ಬಟ್ಟೆ ಕಟ್ಟದಂಗ ಆಗಿತ್ತು ಕಣ್ಣಿಗೆ ನೋಡಿ. ಹೊರಗಡೆ ಬಂದಾಗ ಅಂದ್ರೆ ಎಷ್ಟು ಆರಾಮಾಗಿದ್ದಾರೆ ಅಂದ್ರೆ, ಇಡೀ ರಾತ್ರಿ ಮಲಗಕ್ ಸಿಗುತ್ತೆ ಸರ್, ಇಷ್ಟಾದ್ರೂ ಸ್ಟ್ರಗಲ್ ಮಾಡ್ಲಿ ದಿನ ಇಡೀ ರಾತ್ರಿ ಇಡೀ ರಾತ್ರಿ ಮಲಗ್ತಾರೆ. ನಾವ್ ಆಗಲ್ಲ ಸರ್ ಇಡೀ ರಾತ್ರಿ ಮಲಗಕ್ ನಮ್ಗೆ ಒಂದಿನಾನು ಅವಕಾಶ ಸಿಗಲ್ಲ ಆ ರೀತಿ.
0: ಅಂದ್ರೆ ದೇಶ ಸೇವೆಯಲ್ಲಿ ನಿರತರಾಗಿರ್ಬೇಕು ಅನ್ನುವಂಥದ್ದು.
1: ಹಾ ಸರ್, ಅಂದ್ರೆ ನಾನೀಗ ಸೆಲೆಕ್ಷನ್ ಆಗಿ ಹೋದೆ ನಂತರ ನಾನು ಅಗ್ನಿಪಥ್ಗೆ. ಅಂದ್ರೆ ನಾವು ಈಗ ಸಿಪಾಯಿಗಳು, ಸಿಪಾಯಿ ಅಂತ ಹೇಳಿದ್ರೆ ನಾವೀಗ 5 ವರ್ಷ ನಾವೀಗ ಅಂದ್ರೆ ನಾವು ಸ್ಟ್ರಗಲ್ ಮಾಡ್ಲೇಬೇಕು 5 ವರ್ಷ ಅಂದ್ರೆ ನಾವ್ ಸೀನಿಯರ್ ಆಗುವವರೆಗೂ.
0: ಖಂಡಿತ ಹೌದು,
1: ಅಲ್ಲಿವರೆಗೂ ನಮ್ ತುಂಬಾ ಅಂದ್ರೆ ತುಂಬಾ ಸ್ಟ್ರಗಲ್ ಇರುತ್ತೆ. ಎಲ್ಲರೂ ಹೇಳಿ ಕೆಲಸ ಮಾಡೋದು ಎಲ್ಲ ಅಂದ್ರೆ ಎಲ್ಲ ನಾವೇ ಮಾಡ್ಬೇಕು, ಪ್ರತಿಯೊಂದು ನಾವೇ ಮಾಡ್ಬೇಕು. ಅಡ್ಗೆ ಆಯ್ತು, ಊಟ ಆಯ್ತು. ಅಂದ್ರೆ ಇವಾಗ ನಾವಿರೋದು ವಾರ್ಫೀಲ್ಡ್ ಅಲ್ಲಿ ಇದೀವಿ, ಈಗ ಪೂಂಚ್ ಅಲ್ಲಿ ಇದೀನಿ.
0: ಪೂಂಚ್ ಅಲ್ಲಿ
1: ಪೂಂಚ್ ಸೆಕ್ಟರ್ ಕೇಳಿದ್ರೆ ಆಪರೇಷನ್ ಸಿಂಧೂರ್
0: ಕೇಳಿದೀನಿ ಕೇಳಿದೀನಿ.
1: ಇವಾಗ ಅಲ್ಲಿದ್ದೀವಿ ಸರ್ ನಾವ್, ಇವಾಗ ಅಂದ್ರೆ ಎಲ್ಬರ್ಸಿ ಅಲ್ಲಿದ್ದೀವಿ. ಅಂದ್ರೆ ಇವಾಗ ಮೇಲ್ಗಡೆ ನಮ್ ತಲೆ ನೋಡ್ತಿರಲ್ಲ ಆಕ್ಚುಯಲ್ ಗ್ರೌಂಡ್, ಅಂದ್ರೆ ನೀವು ಮ್ಯಾಪ್ ಅಲ್ಲಿ ನೋಡ್ತಿರಲ್ಲ, ನಾವು ಮ್ಯಾಪ್ ಅಲ್ಲಿ ನೋಡೋದಕ್ಕೂ ಗ್ರೌಂಡ್ ಅಲ್ಲಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸರ್. ಇವಾಗ ನಾವು ನೋಡ್ತಾ ಇರೋದಕ್ಕೂ ನಾವೀಗ ಒಂದ್ ಸ್ವಲ್ಪ ಅಂದ್ರೆ ಒಂದು ತಲೆ ಭಾಗದಿಂದ ಒಂದ್ ಸ್ವಲ್ಪ ಕೆಳಗಿದ್ದೀವಿ ಅಷ್ಟೇ. ಅಂದ್ರೆ ಅದೇ ಲಾಸ್ಟ್ ಎಲ್ಬರ್ಸಿ ಅಲ್ಲಿದ್ದೀವಿ ನಾವ್ ಇವಾಗ. ಅಂದ್ರೆ ಅಲ್ಲಿ ಜಾಗ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ, ಅಲ್ಲಿಂದ ಹೋಗೋದು ತುಂಬಾ ಕಠಿಣ ಆ ಜಾಗದಲ್ಲಿ. ತುಂಬಾ ಗುಡ್ಡ ಬೆಟ್ಟ ಅಂದ್ರೆ ಜಮ್ಮು ಅಂದ್ರೆ ಭೂಲೋಕ ಸ್ವರ್ಗ ಅಂತ ಹೇಳ್ತಾರೆ ಅದನ್ನ. ಆದ್ರೆ ಅಲ್ಲಿ ಜೀವನ ಮಾಡೋದಿದೆಯಲ್ಲ ತುಂಬಾ ಕಷ್ಟ, ತುಂಬಾ ಅಂದ್ರೆ ತುಂಬಾ ಚಳಿ.
0: ಖಂಡಿತ. ಹಾಗೆ ನೀವು ಎನ್ ಸಿ ಸಿ ಅಲ್ಲಿ ಪೆರೇಡ್ ಅಂತ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ, ರಿಪಬ್ಲಿಕ್ ಪೆರೇಡ್ ಅಂತ ಮಾಡ್ತಾರೆ ಅಂತ
1: ಅನ್ಕೊಂಡಿದ್ದೀನಿ,
0: ಆರ್ ಡಿ ಪೆರೇಡ್ ಅಂತ ಹೇಳಿ, ಅದು ಹೆಮ್ಮೆ ಅಲ್ವಾ ಭಾಗವಹಿಸಿದ್ರಲ್ಲಿ?
1: ನಾನು ಸೆಕೆಂಡ್ ಇಯರ್ ಬಂದಾದ ನಂತರ ಫಸ್ಟ್ ಇಯರ್ ಅಲ್ಲಿ ನಾನು ಹಂಗೆ ಕಾಂಪಿಟೇಟ್ ಮಾಡಿದ್ದೆ, ಅದ್ರಲ್ಲಿ ನಾ ರಿಜೆಕ್ಟ್ ಆದ ಸರ್. ಅಷ್ಟೊಂದು ಪ್ರಾಕ್ಟೀಸ್ ಮಾಡಿದ್ರೆ, ಅದಕ್ಕೆ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು ಸರ್.
0: ತುಂಬಾ ಪ್ರಯತ್ನದ ಫಲವಾಗಿ ನೀವು ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವಾಯ್ತು ರಿಪಬ್ಲಿಕ್ ಪೆರೇಡ್ ಅಲ್ಲಿ.
1: ಹಾ ಸರ್, ರಿಪಬ್ಲಿಕ್ ಪೆರೇಡ್ ಅಲ್ಲಿ ಅಂದ್ರೆ ನಾನು ಹೋಗಿಲ್ಲ ಸರ್ ಅಲ್ಲಿಗೆ, ನಾನಂದ್ರೆ ಸೆಲೆಕ್ಷನ್ ಕೊಟ್ಟಿದ್ದೆ ಅಷ್ಟೇ.
0: ಸೆಲೆಕ್ಷನ್ ಕೊಟ್ಟಿದ್ರೆ ಅಲ್ಲಿ ನಿಮಗೆ ಸಾಧ್ಯ ಆಗ್ಲಿಲ್ಲ?
1: ಹಾ ಸರ್, ಆಗ್ಲಿಲ್ಲ.
0: ನಿಮ್ಗೇನು ಮನೇಲಿ ಯಾವ ರೀತಿ ಪ್ರೋತ್ಸಾಹ ಸಿಕ್ತು ಈ ಅಗ್ನಿಪತ್ತಿಗೆ?
1: ಅಂದ್ರೆ ಸರ್ ನಾನು ಹೊರಗಡೆನೆ ಇದ್ದಿದ್ದೆ, ನಮ್ಮ ಅಪ್ಪ ನಂಗೆ ಅವತ್ತೊಂದ್ಸಲ ನಾನು ನಮ್ಮ ಪೆಪ್ರು ಗದ್ದೆಗೆ ಅಂದ್ರೆ ತೋಟಕ್ ನೀರ್ ಬಿಡಕ್ ಹೋಗಿದ್ವಿ ಒಂದ್ಸಲ, ನಗ್ಗವ್ರು ಒಂದೇ ಒಂದ್ ಮಾತು ಹೇಳಿದ್ರು. ನಾನಂದ್ರೆ ಅಷ್ಟೆಲ್ಲ ಮಾತಾಡಲ್ಲ ಸರ್ ಜೀವನದ ಬಗ್ಗೆ ಆಗ್ಲಿ ಏನಾರು ಆಗ್ಲಿ, ಅಷ್ಟೆಲ್ಲ ಏನ ಹೇಳಲ್ಲ. ನಾವು ಒಂದ್ಸಲ ಹೇಳ್ತಾರ ಅಷ್ಟೇ, ಈಗ ಮಾಡ್ಬೇಕು ಅದ್ ಮಾಡ್ಬೇಕಂತ ಹೇಳಿ. ಕೊನೆ ಒಂದ್ಸಲ ಏನಂದ್ರು, ಏನಾದ್ರು ಮಾಡು ಮಗ, ಎಷ್ಟಾದ್ರೂ ದುಡ್ಡು ಖರ್ಚಾಗ್ಲಿ, ನಾನು ಹೆಂಗಾದ್ರೂ ದುಡ್ಡು ತಂದು ನಿನ್ ಓದಿಸ್ತೀನಿ. ನಂಗೆ ಅಷ್ಟು ಪ್ರೋತ್ಸಾಹ ಕೊಡ್ತಾರೆ ಮನೆಯಲ್ಲಿ, ನೀನು ಏನಾದ್ರೂ ಮಾಡು ಅಂದ್ರೆ ಒಂದ್ 4 ಜನದ ಎದುರಿಗೆ ನನ್ ಮಗ ಹೀಗೆ ಒಳ್ಳೆಯವನು ಅಂತ ಅನ್ಬೇಕಷ್ಟೇ, ಹಾಗ್ ಬದುಕ್ಬೇಕು ಸೊಸೈಟಿಯಲ್ಲಿ ಅಂದ್ರೆ. ಅವತ್ತಿನ ದಿನ ನಾನು ಅವತ್ತಿನ ದಿನ ಅನ್ಕೊಂಡೆ ನನಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾರೆ, ನಾನು ಅವರಿಗೋಸ್ಕರ ಏನಾದ್ರೂ ಪ್ರತಿಫಲ ಕೊಡ್ಲೇಬೇಕಲ್ಲ ಅಂತ ಹೇಳಿ.
0: ಖಂಡಿತ, ಆ ಒಂದು ಮನೆಯ ಪ್ರೋತ್ಸಾಹ, ಮನೆಯ ಒಂದು ಬೆಂತಟ್ಟುವಿಕೆ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಯಾಕೆಂತಂದ್ರೆ ಅಗ್ನಿಪಥ ಅಂದ್ರೆ ಸೈನ್ಯ ಅಂತಂದ್ರೆ ಸ್ವಲ್ಪ ಮನೆಯಲ್ಲಿ ಯೋಚನೆ ಮಾಡ್ತಿರ್ತಾರೆ ಕೆಲವು ಸಂದರ್ಭಗಳಲ್ಲಿ, ಓ ಅಲ್ಲಿ ಏನಾಗುತ್ತೋ ಏನು ಅಂತ ಹೇಳಿ. ಆದ್ರೂ ದೇಶ ಸೇವೆಗೆ ತೊಡಗಿಸ್ಕೊಳ್ಳೋದಿದೆಯಲ್ಲ, ಒಂದು ಮಾನಸಿಕ ಸಿದ್ಧತೆ ಬಹಳ ಮುಖ್ಯ ಅಲ್ಲಿ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡೂ ಸಿದ್ಧತೆ ಇದ್ರೆ ಮಾತ್ರ ಈ ಸೈನ್ಯದ ಒಂದು ಹಾದಿಯಲ್ಲಿ ಸಾಗೋದಿಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿ ಈಗ ನೀವು ಪದವಿ ಮುಗಿದ ತಕ್ಷಣ ತಮಗೂ ಏನಾದ್ರೂ ಅಲ್ಲಿ ಉನ್ನತ ಒಂದು ಅವಕಾಶ ಇರುತ್ತಾ?
1: ಅಂದ್ರೆ ಸರ್ವಿಸ್ ಮಾಡ್ಬೇಕು ಸರ್, ಅಲ್ಲೇ ಆರ್ಮಿಯಲ್ಲಿ ಸರ್ವಿಸ್ ಮಾಡ್ಬೇಕು ಇವಾಗ. ಇಲ್ಲ ಅಂದ್ರೆ ನಾವು SSC ಅಂತ ಒಂದು ಎಕ್ಸಾಮ್ ಬರುತ್ತೆ, ಅದನ್ನ ಕಂಡಕ್ಟ್ ಮಾಡ್ಬೇಕು. ನಾಲ್ಕು

0: ಕೃಷಿ ಮಂತ್ರಿ
1: ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಅಂತ
0: ಇರುತ್ತೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಇರುತ್ತೆ. ಅದರಲ್ಲಿ ಕಮಿಷನ್ ಅಂದ್ರೆ ಆಫೀಸರ್ ಆಗ್ಬೋದು.
1: ಅಂದ್ರೆ ಅದು ಮಿಲಿಟರಿ ಒಳಗೇನೆ ನೀವು ಅಲ್ಲೇ ಆಫೀಸರ್ ಆಗೋ ಅವಕಾಶ ಇರ್ತದೆ. ನೋಡಿ, ನೀವು ಚಿಕ್ಕ ವಯಸ್ಸಿನಲ್ಲಿಯೇ ಒಂದು ಇವತ್ತಿನ ಯುವ ಪೀಳಿಗೆಗೆ ಒಂದು ಸ್ಫೂರ್ತಿ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದ್ರೆ ನಾವಿವತ್ತು ನೋಡ್ತಾ ಇರ್ತೀವಿ ಯುವ ಜನರು ಆಚೀಚೆ ಇವತ್ತಿನ ಸಾಮಾಜಿಕ ಜಾಲತಾಣಗಳಿರ್ಬೋದು ಮತ್ತೆ ಇತ್ಯಾದಿ ಇರ್ಬೋದು, ಇವುಗಳಿಗೆ ಹೆಚ್ಚು ಅದಕ್ಕೆ ತೊಡಗಿಸ್ಕೊಳ್ತಾ ಇಂತಹ ಒಂದು ವಿಚಾರಗಳಿಗೆ ಎಲ್ಲೋ ಒಂದ್ ಕಡೆ ಗೌಣವಾಗಿ ನಿಲ್ತಾ ಹೋಗ್ತದೆ. ಆದ್ರೆ ನೀವು ಅದನ್ನ ರೂಢಿಸ್ಕೊಂಡು ನನ್ನದೇ ಆದ ಒಂದು ಸಾಧನೆ ಮಾಡಬೇಕು, ಈ ದೇಶದಕ್ಕೆ ನನ್ನದೇ ಆದ ಒಂದು ಕೊಡುಗೆ ಕೊಡಬೇಕು ಅನ್ನೋದು ನಿಮ್ಮ ಉತ್ಕಟವಾದ ಬಯಕೆ ಇದೆಯಲ್ಲ, ಅದು ಬಹಳ ಮುಖ್ಯ. ಮತ್ತೆ ನೀವು ಈಗ ಅಲ್ಲಿ ನಿಮ್ಗೆ ಬಿಕಾಂ ಆದ ನಂತರ ಉನ್ನತ ಹುದ್ದೆಗೂ ಅವಕಾಶ ಇರ್ತದೆ. ಎಷ್ಟು ವರ್ಷ ನೀವು ಸೇವೆ ಮಾಡಬೇಕಾಗತ್ತೆ ಅಗ್ನಿಪಥ್ ಅಲ್ಲಿ?
0: ಇವಾಗ 4 ವರ್ಷ ಅಂತ ಇದೆ ಸರ್, ಗವರ್ಮೆಂಟ್ ಇಷ್ಟೆಲ್ಲ ನಮ್ಗೆ ಖರ್ಚು ಮಾಡಿ 4 ವರ್ಷಕ್ಕೆ ಬಿಡೋದು ಅಂದ್ರೆ ಕಷ್ಟ ಆಗುತ್ತೆ ಸರ್.
1: ಅಂದ್ರೆ ಅವರು ನಿಮ್ಮನ್ನ ಸುದೀರ್ಘವಾಗಿ ದೇಶ ಸೇವೆಗೆ ತೊಡಗಿಸಿಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾರೆ.
0: ಹಾ ಸರ್,
1: ಈ ಎಲ್ಲ ತೊಡಗಿಸಿಕೊಳ್ಳೋದಿಕ್ಕೆ ಅವರು ಬಹಳಷ್ಟು ಆಲೋಚನೆ ಮಾಡ್ತಾರೆ ಅಂತ ನಿಮ್ಮ ಅಭಿಪ್ರಾಯ? ಖಂಡಿತ ಯುಕ್ತೇಶ್ ಅವರೇ. ಮತ್ತೆ ಇದು ಒಟ್ಟಿಗೆ ನಿಮಗೆ ಇಲ್ಲಿ NCCಯಲ್ಲಿ ನಿಮ್ಮ ಕಾಲೇಜು ಹೇಗೆ ನಿಮಗೆ ಸಹಕಾರ ಕೊಡ್ತು? ಕಾಲೇಜ್ ಬಹಳ ಮುಖ್ಯವಾಗುತ್ತೆ ನಿಮ್ಮ ಓದಿನ ಜೊತೆಗೆ, ನಿಮ್ಮಲ್ಲಿ ಒಬ್ರು ಕಮಾಂಡರ್ ಆಫೀಸರ್ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಕಾಲೇಜಲ್ಲಿ, ಅವ್ರ ತಂದರ ಒಂದು ಮಾರ್ಗದರ್ಶನ ನಿಮ್ಗೆ ಬಹಳ ಮುಖ್ಯವಾಗುತ್ತೆ. ಹೇಗಿತ್ತು ನಿಮ್ಮ ಕಾಲೇಜಿನ ವಾತಾವರಣ ಈ ಒಂದು ಸಂದರ್ಭದಲ್ಲಿ?
0: ಈಗ ಶಿವಮೊಗ್ಗದಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ನಮ್ಮ NCCC ಸಹ ಒಂದು, ನಾನ್ ಕಾಲೇಜಿಗೆ ಸೇರಿದ್ದು ಒಂದು ವಿಚಿತ್ರ ಸರ್. ನಾನ್ ಕಾಲೇಜಿಗೆ ಅಂದ್ರೆ ನನ್ ಸ್ವಲ್ಪ ಮಾರ್ಕ್ಸ್ ಸಹ ಕಡಿಮೆ ಇತ್ತು ನಂದು. ನಾನು ಮತ್ತೆ ನಮ್ ತಂದೆಯವರಿಬ್ರು ಹೋದ್ವಿ ಹೀಗಿದೆ ಕಾಲೇಜ್ ಅಂತ ಹೇಳಿದ್ರು, ನಾನು ಅಪ್ಲಿಕೇಶನ್ ಹಾಗೆ ಫಿಲ್ ಮಾಡಿ ನಂತರ ಫೀಸ್ ಕಟ್ಟಿ ಬಂದಿದ್ದೆ ನಾನು. ಕೊನೆಗೆ ಮನೆಯಲ್ಲಿ ಈಗ ಆಯ್ತಲ್ಲ, ನೆಟ್ವರ್ಕ್ ಸಿಗ್ಲಿಲ್ಲ ನನಗೆ, ಒಂದು 2-3 ದಿನ ಆ ರೀತಿ ಆಗಿತ್ತು. ಕಾಲೇಜಿಂದ ಎಲ್ಲ ಫೋನ್ ಮಾಡ್ತಿದ್ರು, ಒಂದಿನ ಹಾಗೆ ಮಿಸ್ ಆಗಿ ಕಾಲ್ ಅಂದ್ರೆ ಮನೆ ಕನೆಕ್ಟ್ ಆಯ್ತು ಸರ್. ಕೊನೆಗೆ ನೀವು ಬಂದು ಇವತ್ತು ಫೀಸ್ ಕಟ್ಲೇಬೇಕು, ಇಲ್ಲ ಅಂದ್ರೆ ನಿಮ್ಮ ಇದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಡ್ಮಿಷನ್ ಅಂತ ಹೇಳಿದ್ರು. ಕೊನೆಗೆ ನಾ ಹಾಗೆ ಹೋಗಿ ಕಾಲೇಜಲ್ಲಿ ಅಡ್ಮಿಷನ್ ಆದ್ವಿ. ಅದಾದ ನಂತರ ಕಾಲೇಜಲ್ಲಿ ಸಹ ನೋಡು, ನಿಮ್ಗೆ ಲಾಸ್ಟ್ ಆಪ್ಷನ್ ಅಲ್ಲಿ ನಿಮ್ ಕಾಲೇಜ್ ಸಿಕ್ಕಿದೆ ನೋಡು, ನೀನ್ ಏನಾದ್ರು ಮಾಡ್ಬೇಕು ಕಾಲೇಜಿಗೋಸ್ಕರ ಅಂದ್ರು ಕಾಲೇಜಲ್ಲಿ ಸಹ. ಆಮೇಲೆ ನಂತರ ಇವರು ಸುರೇಶ್ ಸರ್ ಅಂತ ಇದ್ರು ಪ್ರಿನ್ಸಿಪಲ್, ಅವರು ಸಹ ತುಂಬಾ ಪ್ರೋತ್ಸಾಹ ಮಾಡ್ತಿದ್ರು. ಕೊನೆಗೆ ಅಂದ್ರೆ ನಮ್ಗೆ ಸ್ಟೂಡೆಂಟ್ಸ್ ಇದೆಯಲ್ಲ ಸರ್, ಇವಾಗ ಮೋಟಿವೇಟ್ ಮಾಡ್ಬೇಕು ಹೇಗಂದ್ರೆ, ಈಗ ನಮ್ ಕಾಲೇಜಲ್ಲಿ ಮಾಡಿದ್ರೆ ಅದೇ ರೀತಿ NCCಗೆ ಹೋದ್ರೆ ಒಂದ್ ಸ್ವಲ್ಪ ಅವರಿಗೆ ಫೀಡ್ ಆಗಿ ಒಂದ್ ಸ್ವಲ್ಪ ಮಾರ್ಕ್ಸ್ ಕೊಡೋದಾಯ್ತು ಅಂದ್ರೆ ಅವ್ರ ಕಾಲೇಜಿಗೋಸ್ಕರ ಅಚೀವ್ಮೆಂಟ್ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಹೇಗಿದೆ ಅಚೀವ್ಮೆಂಟ್, ಸ್ಟ್ಯಾಂಪ್ ಮಾಡ್ತಿದ್ದಾರೆ ಅಂತ ಹೇಳಿ. ಇವಾಗ ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಇವಾಗ NCC ಬಗ್ಗೆ, ಇಷ್ಟ ದಿನ ಒಂದ್ ಸ್ವಲ್ಪ ಕೇಳಿದ್ರು ಗೊತ್ತಾಗುತ್ತೆ ಹೀಗಿರುತ್ತೆ ಅಂತ ಹೇಳಿ. ಕ್ಯಾಂಪ್ ಗೆ ಹೋದ್ರೆ ಅವ್ರಿಗೆ ಸ್ವಲ್ಪ ಅಟೆಂಡೆನ್ಸ್ ಕೊಡೋದಾಯ್ತು, ಮತ್ತೆ ಹಿಂಗಡೆ ಫೀಡ್ ಆಗಿ ಅವ್ರಿಗೆ ಸ್ವಲ್ಪ ಮಾರ್ಕ್ಸ್ ಕೊಡೋದಾಯ್ತು, ನೋಡ್ಬೇಕು ಅವ್ರ ಅಚೀವ್ಮೆಂಟ್ಸ್ ಹೇಗಿದೆ ಅಂತ ಹೇಳಿ. ಆ ರೀತಿ ಅವ್ರಿಗೆ ಕೊಡ್ಬೇಕು ಸರ್. ಕಾಲೇಜಲ್ಲೂ ಸಹ ತುಂಬಾ ಸ್ಟೂಡೆಂಟ್ಸ್ ನ ಸೆಲೆಕ್ಷನ್ ಮಾಡ್ಕೋಬೇಕು ಹೀಗಿದೆ ಅಂತ ಹೇಳಿ, ಸ್ವಲ್ಪ ಸ್ಪ್ರೆಡ್ ಮಾಡ್ಬೇಕು ಅಂದ್ರೆ ಸ್ಟೂಡೆಂಟ್ಸ್ ಗೊತ್ತಾಗಲ್ಲ ಹೀಗಿದೆ ಸೆಲೆಕ್ಷನ್ ಹೀಗ್ ಮಾಡ್ಬೇಕಂತ ಹೇಳಿ ಅಂದ್ರೆ ಅದು ಫಿಸಿಕಲಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಮತ್ತೆ ನಂತರ ಅದೇ ರೊಟೀನ್ ಇದೆಯಲ್ಲ, ರೊಟೀನ್ ರೂಢಿಸ್ಕೊಳ್ಳೋದು ಅದು ತುಂಬಾ ಸರಿ ಆಗುತ್ತೆ. ಮತ್ತೆ ಕಾಲೇಜಲ್ಲಿ ನಮ್ಗೆ NCC ಏನೋ ಆಗಿ ಸಂತೋಷ್ ಸರ್ ಅವರು ಟ್ರೈನಿಂಗ್ ಹೋಗಿದ್ರು, ನಾವಿದ್ದ ಇದ್ರಲ್ಲಿ ಅವರು ಸಹ ನಮ್ಗೆ ಕಾಲ್ ಮಾಡಿ ಈಗ ಮಾಡಿ ಹಾಗೆ ಮಾಡಿ ಅಂತ ಹೇಳಿ ಆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇದ್ರು ಸಹ ನಮ್ಗೆ ತುಂಬಾ ಕಾಂಟ್ಯಾಕ್ಟ್ ಮಾಡೋರು. ನಂತರ ಮಮತಾ ಮೇಡಮ್ ಅಂತ ಹೇಳಿದ್ರು ಪ್ರಿನ್ಸಿಪಲ್, ನಮ್ಗೆ ಅಂದ್ರೆ ತುಂಬಾ ಪ್ರೋತ್ಸಾಹ ಮಾಡೋರು, ತುಂಬಾ ಅಂದ್ರೆ ತುಂಬಾ ಹೇಳೋರು ಹೀಗೆ ಅಂದ್ರೆ. ನಾವಂದ್ರೆ ಈಗ ಒಂದಿನ ಕ್ಲಾಸಿಗೆ ಈಗ ಆಯ್ತು ಹೀಗ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಹಿಂದ್ಗಡೆಯಿಂದ ಮಾಸ್ಕ್ ಕೊಡೋದಾಯ್ತು, ಈಗೆಲ್ಲ ಮಾಡ್ತಿದ್ರು, ನಮ್ಗೆ ತುಂಬಾ ಹೆಲ್ಪ್ ಮಾಡೋರು ಸರ್. ಅದರಿಂದ ನಾವ್ ಇಷ್ಟು ಅಚೀವ್ ಮಾಡೋಕೆ ಹೆಲ್ಪ್ ಆಯ್ತು ಅಂತಾನೆ ಹೇಳ್ಬಹುದು. ಅವರೆಲ್ಲ ಇಷ್ಟು ಪ್ರೋತ್ಸಾಹ ತೋರಿಸಿದ್ ನೋಡಿ.
1: ಅಂದ್ರೆ ಶೈಕ್ಷಣಿಕವಾಗಿ ಇರಬಹುದು ಮತ್ತೆ ಮಾನಸಿಕವಾಗಿ ಇರಬಹುದು, ತಮಗೆ ಇಡೀ ಕಾಲೇಜು ತಮ್ಮ ಬೆನ್ನೆಲುಬಾಗಿ ನಿಂತಿತ್ತು ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತ ಯುಕ್ತೇಶ್ ಅವರೇ, ತುಂಬಾ ಖುಷಿ ಆಯ್ತು, ಒಂದು ಸ್ಫೂರ್ತಿ ಆಯ್ತು. ಕೊನೆಯದಾಗಿ ನೀವು ಇವತ್ತಿನ ಪೀಳಿಗೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕೆಂದ್ರೆ ನೀವು ಈಗ ಒಂದು ಹಂತಕ್ಕೆ ಹೋಗ್ತಾ ಇದ್ದೀರಿ ಅಗ್ನಿಪಥ್ ಅಂತ ಹೇಳಿ. ಇವತ್ತಿನ ಈ ಸೈನ್ಯದ ಬಗ್ಗೆ ಜನರಲ್ಲಿ ಇದ್ದಂತಹ ಒಂದು ಪ್ರಭಾವಿಯಾಗಿ ಹೆಚ್ಚು ಹೆಚ್ಚು ನಾವು ದೇಶ ಸೇವೆ ತೊಡಸ್ಕೊಳ್ಳೋದಕ್ಕೆ ಇದು ಅವಕಾಶ ಇರುತ್ತಲ್ವಾ ಅನ್ನೋದನ್ನ ನೀವು ನಮ್ಮ ಯುವ ಪೀಳಿಗೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ?
0: ಹೇಗಂದ್ರೆ ಇವಾಗ ಇವಾಗ ಸೆಕೆಂಡ್ ಇಯರ್ ಮುಗಿಯುತ್ತಲ್ಲ, ನೀವು ಸೆಕೆಂಡ್ ಇಯರ್ ವರ್ಗು ಹೇಗ್ ಓದಿದ್ರು ಪರವಾಗಿಲ್ಲ, ಅಂದ್ರೆ ಒಂದ್ ಮೀಡಿಯಂ ಆವರೇಜ್ ಆಗಿ ಓದಿದ್ರು ಪರವಾಗಿಲ್ಲ, ನೀವು ನಂತರ ಫೇಲ್ ಆಗಿದ್ರು ಇದನ್ನ ತಗೊಂಡ್ಬೇಕು. ಹೇಗಂದ್ರೆ ಇವಾಗ PUC ಮುಗಿತಾ, ಮುಗ್ದಾದ ನಂತರ ಡಿಗ್ರಿಗೆ ಒಳ್ಳೆ ಕಾಲೇಜಿಗೆ ಜಾಯ್ನ್ ಆಗ್ಬೇಕು, ನಂತರ ಒಂದ್ ಸ್ವಲ್ಪ ಕಷ್ಟ ಪಡ್ಬೇಕು. ಡಿಗ್ರಿ ಲೈಫ್ ಅಂದ್ರೆ ಅನ್ಕೊಂತಾರಲ್ಲ ಎಂಜಾಯಿಂಗ್ ಲೈಫ್ ಅಂತ ಹೇಳಿ, ಎಂಜಾಯ್ ಮಾಡ್ಬೋದು, ತುಂಬಾ ಎಂಜಾಯ್ ಮಾಡ್ಬೋದು ಅಂತ ಹೇಳಿ. ಆದ್ರೆ ಡಿಗ್ರಿ ಮುಗ್ದಾದ ನಂತರ ಇದೆಯಲ್ಲ ಆ ಲೈಫ್ ಇದೆಯಲ್ಲ, ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಕೆಲ್ಸ ಇರಲ್ಲ ಏನಿರಲ್ಲ, ಎಲ್ಲರೂ ಕೇಳ್ತಿರ್ತಾರೆ ಇಂಟರ್ದಿಷ್ಟಲ್ಲ ನಿಮ್ ಮಗ ಏನ್ ಮಾಡ್ತಾನೆ, ನಿಮ್ ಮಗ ಏನ್ ಮಾಡ್ತಾನೆ ಅಂದ್ರೆ. ಇವಾಗ ನನ್ ಫ್ರೆಂಡ್ಸ್ ಎಲ್ಲ ಇದೆಯಲ್ಲ, ಆಕ್ಚುಯಲ್ ಫ್ಯಾಕ್ಟ್ ಇದಾಗಿದೆ ಈಗ ನಾನು ಹೇಳ್ತಾರಲ್ಲ. ಅಂದ್ರೆ ಇವಾಗ ಡಿಗ್ರಿಯಲ್ಲಿ ಒಂದ್ ಸ್ವಲ್ಪ ನಾನು ಸೆಕೆಂಡ್ ಇಯರ್ ಅಲ್ಲಿ ನಾನು ಸೆಲೆಕ್ಷನ್ ಆಗ್ಬೋದು, ಇವಾಗ ಫೈನಲ್ ಇಯರ್ ಬಂದು ಈ ಜಾಬ್ ಅಲ್ಲಿ ಇದೀನಿ, ಇವಾಗ ಬಂದು ಸಹ ನಾನು ಎಕ್ಸಾಮ್ ಬರೀತೀನಿ, ಎಕ್ಸಾಮ್ ಕಟ್ಟಿ ಡಿಗ್ರಿನ.
1: ಹೌದು ಹೌದು, ನೀವು ಹೇಳಿದ್ದು ಸತ್ಯ.
0: ಇವಾಗ ಲೈಫ್ ಹೆಂಗಿದೆ ಅದನ್ನ ನೋಡ್ಬೇಕು, ನಂತರ ಲೈಫ್ ಇಂದ ಇವಾಗ ನೀವು ಟರ್ನ್ ಔಟ್ ಆಗ್ತಿರಲ್ಲ, ಒಂದ್ ಪೊಸಿಷನ್ ಬರ್ತಿರಲ್ಲ, ಅದಾದ ನಂತರ ಅದೆಲ್ಲ ಇದ್ದಿದೆ ಮಾಮೂಲಿ, ಅದಾದ

0: ಯೋಚನೆನೂ ಬರಲ್ಲ. ನಾವೀಗ ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ಹೇಳಿ
1: ಖಂಡಿತ ನಾವು ಯಾವ್ದಕ್ಕಾದ್ರೂ ಒಂದು ತೊಡಗಿಸ್ಕೊಳ್ಬೇಕು ವಿದ್ಯಾರ್ಥಿಗಳು. ಆ ತೊಡಗಿಸ್ಕೊಂಡಾಗ ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ.
0: ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು, ಹೀಗ್ ಮಾಡ್ಬೇಕು ಲೈಫ್ ಅಲ್ಲಿ, ಅದ್ ಮಾಡ್ಬೇಕು, ನಾವು ಹೀಗಿದ್ರೆ ಆಗಲ್ಲ, ಅವ್ರಕ್ಕಿಂತ ನಾವು ಯಾಕೆ ಡಿಫ್ರೆಂಟ್ ಆಗಿಲ್ಲ, ನಮ್ಮನ್ನ ಯಾಕೆ ನೋಡ್ತಿಲ್ಲ, ನಮ್ಮನ್ನ ಯಾಕೆ ಇಷ್ಟು ಕೇಳಂಗ್ ನೋಡ್ತಿದ್ದಾರೆ, ನಾವ್ ಏನ್ ಮಾಡ್ಬೇಕಾಗಿದೆ, ನಾವ್ ಎಲ್ಲ ನನಗ್ ಯೋಚನೆ ಮಾಡ್ಬೇಕು, ಸಮಯ ಜೊತೆ ಬರಿಬೇಕು, ನನಗ್ ಏನ್ ಮಾಡ್ತಿದ್ದೀನಿ ಅಂತ ಹೇಳಿ ಯೋಚನೆ ಮಾಡ್ಬೇಕು ಸರ್ ಮೊದಲಾಗಿ. ಹಾಗಿದ್ರೆ ಮಾತ್ರ ಏನಾದ್ರೂ ಅಚೀವ್ ಮಾಡಕ್ ಸಾಧ್ಯ ಆಗುತ್ತೆ, ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ
1: ಸರ್.
0: ನಾನ್ ಹೇಳ್ತಿರೋದು ಇವಾಗ ನಾನು ಆರಾಮಾಗಿದ್ದೀನಿ ಅಂತ ಹೇಳಲ್ಲ, ನಾವ್ ಇವಾಗ ರಜ ಇಷ್ಟು 7 ತಿಂಗಳು ನಾನು ಇಷ್ಟು ಸಫರ್ ಮಾಡಿದ ನಂತರ ನಾವೀಗ ಲೀವ್ಗೆ ಅಂತ ಇವಾಗ ಔಟ್ ಆಗಿದ್ದೀವಿ, ಇವಾಗಷ್ಟೇ ನಾವು ಆರಾಮಾಗಿದ್ದೀವಿ. ನಂತರ ನಾವ್ ಯೂನಿಟಿಗೆ ಹೋದ್ಮೇಲೆ ನಮ್ದು ಡೈಲಿ ರೂಟೀನ್ ಹೇಗಿರುತ್ತೆ ಅಂದ್ರೆ, ಅಲ್ಲಿ ಈಗ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಒಂಥರ ರೂಟೀನ್ ಇರುತ್ತೆ ಸರ್. ಹೇಗಂದ್ರೆ ಟ್ರೈನಿಂಗ್ ಅಲ್ಲಿ ಬೆಳಗ್ಗೆ ನಾವೊಂದು 4 ಗಂಟೆಗೆ ಆ ರೀತಿ ಹೇಳ್ತೀವಿ ಸರ್ ಟ್ರೈನಿಂಗ್ ಅಲ್ಲಿ. ಎದ್ದ ನಂತರ ನಮ್ಗೆ ವಾಟರ್ ಪರೇಡ್ ಅಂತ ಮಾಡ್ತಾರೆ, ನಾವು ಸೆಲೆಕ್ಟರ್ ಎಲ್ಲ ಹೋಗಿ ನಾವು ಸೀದಾ ಟ್ರೈನಿಂಗ್ ಸೆಂಟರ್ ಗೆ ಹೋದ ನಂತರ ಇದು ಶುರುವಾದ ರೂಟೀನ್ ಹೇಳ್ತೀನಿ. ಸೀನಿಯರ್ ಸರ್ ಇರ್ತಾರೆ, ಹವಾಲ್ದಾರ್, ಅವ್ನ್ ಬಂದು ನಮ್ಗೆ ಫೋಟೋ ಎಲ್ಲ ತೆಗೆದು ಮೇಲ್ ನಮ್ಮ ಸೀನಿಯರ್ ಜೆಸಿ ಅಂತ ಇರ್ತಾರೆ ನಮ್ಮ ಕಂಪನಿ ಅಂದ್ರೆ, ಅಲ್ಲಿ ನಮ್ದು ಸುಮಾರಷ್ಟು ಕಂಪನಿಗಳಿರುತ್ತೆ, ಮಹಾರಾಜಕ್ಕೆ ಅಂತ ಇರುತ್ತೆ, ಮತ್ತೆ ಬಸಂತರ್ ಅಂತ ಇರುತ್ತೆ, ಆ ರೀತಿ ಎಲ್ಲ ಕಂಪನೀಸ್ ಎಲ್ಲ ಇರುತ್ತೆ. ಅದಾದ ನಂತರ ಏನಂದ್ರೆ ನಮ್ ಡೀಟೇಲ್ಸ್ ಪೂರ ಅದೇ ಕಂಪನಿಯಲ್ಲಿ ಇರುತ್ತೆ, ನಾವೇನು ಯಾವ ಊರು ಎಲ್ಲ ಪ್ರತಿ ವೆರಿಫಿಕೇಶನ್ ಅಲ್ಲೇ ಇರುತ್ತೆ. ನಂತರ ನಮ್ದಲ್ಲಿ ಟ್ರೈನಿಂಗ್ ಶುರು ಮಾಡ್ತಾರೆ ಒಂದ್ ಕಡೆಯಿಂದ, ಎಲ್ರಿಗೂ ಸೇಮ್ ಟ್ರೈನಿಂಗ್, ಆದ್ರೆ ಒಂದೊಂದ್ ಕಂಪನಿಯಲ್ಲಿ ಈಗ ಶುರು ಮಾಡ್ತಾರೆ, ಹೇಗಂದ್ರೆ ಬೇರೆ ಬೇರೆ ಕಾಲೇಜ್ ರೀತಿ ನಮ್ಗೆ ಟ್ರೈನಿಂಗ್ ಶುರು ಮಾಡ್ತಾರೆ. ಅದಾದ ನಂತರ ಈಗ 6:30 ಪಿಟಿ ಇರುತ್ತೆ. ಪಿಟಿಲಿ ನಮ್ಗೆ ಹೇಗಂದ್ರೆ ಫುಲ್ ಫಿಸಿಕಲಿ ಪಿಟಿ ಇನ್ಸ್ಟ್ರಕ್ಟರ್ ಹಿಂದೆ ಮುಂದೆ 2 ಜನ ಇರ್ತಾರೆ, ಹಾಕೊಂಡು ಸಮ ಓಡಿಸ್ತಾರೆ, ಓಡಿಸಿ ಅದು ಇದು ಫ್ರಂಟ್ ರೋಲ್ ಬ್ಯಾಕ್ ರೋಲ್ ಎಲ್ಲ ಮಾಡಿಸಿ ಫುಲ್ ಫಿಟ್ ಮಾಡ್ತಾರೆ ಫುಲ್ ಪಿಟಿಯಲ್ಲಿ. 6-7 ತಿಂಗಳಲ್ಲಿ ಹೇಗಿರುತ್ತೆ ಅಂದ್ರೆ ಎಲ್ಲೆಲ್ಲಿ ಪ್ಯಾಕ್ಸ್ ಬಂದಿರುತ್ತೆ ಹೇಳಕ್ಕಾಗಲ್ಲ, ಅಷ್ಟು ಇರುತ್ತೆ. ಫುಲ್ ತಳ್ಳಗಾಗಿರ್ತೀವಿ ಟ್ರೈನಿಂಗ್ ಮುಗಿಸ್ಕೊಬರೋದ್ರ ಒಳಗಡೆ. ನಂತರ ನಮ್ಗೆ ಎಷ್ಟಂದ್ರೆ 8:30 ಮತ್ತೆ ನೆಕ್ಸ್ಟ್ ಕ್ಲಾಸ್ ಇರುತ್ತೆ. ನಾವಂದ್ರೆ 6:30 to 7:30 ಪಿಟಿ, ಅರ್ಧ ಗಂಟೆ ಅಂದ್ರೆ ಟಿಫನ್ ಎಲ್ಲ ಮಾಡಿ ಡ್ರೆಸ್ ಎಲ್ಲ ಒಂದ್ಸಲ ಅಂದ್ರೆ ಲೈನ್ ಅಂದ್ರೆ ನಾವಿರೋ ಏರಿಯಾದಿಂದ ಹೊರಗಡೆ ಬಂದ್ಮೇಲೆ, ನಾವಿರೋ ಬೆಡ್ ಇಂದ ಹೊರಗಡೆ ತಗೊಂಡೆಲ್ಲ ಬಂದ್ಮೇಲೆ ಅಂದ್ರೆ ನಮ್ ಬಟ್ಟೆ ಆಯ್ತು, ನಮ್ ಎಲ್ಲ ಯೂನಿಫಾರ್ಮ್ ಎಲ್ಲ ಐರನ್ ಆಗಿ ಇರ್ಬೇಕು, ಐರನ್ ಮತ್ತೆ ಶೂಸ್ ಪಾಲಿಶ್ ಆಯ್ತು, ಏನು ಡಿಸಿಪ್ಲಿನ್ ಏನು ಕಡಿಮೆ ಇರಬಾರ್ದು, ಶೇವಿಂಗ್ ಆಯ್ತು. ಅದಾದ ನಂತರ ಸೆಕೆಂಡ್ ಪಿರಿಯಡ್ ಬರ್ತೀವಿ ಎಲ್ಲ ತಗೊಂಡು ಸೆಕೆಂಡ್ ಪಿರಿಯಡ್ ಡ್ರಿಲ್ ಇರುತ್ತೆ, ಇಲ್ಲ ಅಂದ್ರೆ WT ಅಂತ ಇರುತ್ತೆ, ವೆಪನ್ ಟ್ರೈನಿಂಗ್, ಆ ರೀತಿ ಟ್ರೈನಿಂಗ್ಸ್ ಇರುತ್ತೆ. ಅದಾದ ನಂತರ 1:30 ಇರೋ ಕ್ಲಾಸ್ ಬಿಡುತ್ತೆ. ನಂತರ 1:30 ಬಿಟ್ಟ ತಕ್ಷಣ ಪಟ್ಟಂತ ಓಡಬೇಕು, ನಮ್ ಪರೀಕ್ಷೆ ಇರುತ್ತೆ ಅಂದ್ರೆ ನಮ್ಗೆ ಒಂದು ನಮ್ ಕಂಪನಿಗೆ ಹೋಗ್ಬೇಕು. ಹೋಗಿ ಅಲ್ಲಿ ಊಟ ಮಾಡಿ 2 ಗಂಟೆ ಕಾಲಿಂಗ್ ಟೂಲ್ಸ್ ಮತ್ತೆ ಅಂದ್ರೆ ಕೆಲಸ ಮಾಡ್ಬೇಕು, ಸ್ವಲ್ಪ ಅಂದ್ರೆ ಒಂದು ವರ್ಕಿಂಗ್ ಡೇಟಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು 4 ಗಂಟೆವರೆಗೂ. ಅದಾದ ನಂತರ ಅಲ್ಲಿಂದ ಬ್ರೇಕ್ ಮಾಡ್ತಾರೆ ನಮ್ಗೆ, ಅಲ್ಲಿಂದ ನಂತರ ಬಂದಾದ ನಂತರ ರೆಡಿ ಆಗದಿರುತ್ತೆ, ಇಲ್ಲ ನೈಟ್ ಕ್ಲಾಸ್ ಇರುತ್ತೆ ಒಂದೊಂದ್ ದಿನ, ಸೋಮವಾರ ಶುಕ್ರವಾರ ಆ ರೀತಿ ನೈಟ್ ಕ್ಲಾಸ್ ಗಳಿರುತ್ತೆ ನಮ್ಗೆ ಟ್ರೈನಿಂಗ್ ಅಲ್ಲಿ. ಅದಾದ ನಂತರ ನಮ್ಗೆ ಸಂಜೆ ಒಂದು 6 ಗಂಟೆಗೆ ರೋಲ್ ಕಾಲ್ ಇರುತ್ತೆ, ನಾಳೆ ಏನ್ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಇವತ್ತಿನ ದಿನ ಹೇಳ್ತಾರೆ, ಇದ್ ಮಾಡ್ಬೇಕು, ನಾಳೆ ಇನ್ಸ್ಪೆಕ್ಷನ್ ಇದೆ, ಈಗ ಬರ್ತಾರ ಆಗ ಬರ್ತಾರ ಅದು ಇದು ಅಂತ ದಿನಕ್ಕೆ 3 ಇನ್ಸ್ಪೆಕ್ಷನ್ ಈಗಿರುತ್ತೆ ಟ್ರೈನಿಂಗ್ ಅಲ್ಲಿ. ಅದಾದ ನಂತರ ಅದೆಲ್ಲ ಮುಗ್ದು ಅಂದ್ರೆ ನಮ್ ಪ್ಲಾಟೂನ್ ಹವಾಲ್ದಾರ್ ಮತ್ತೆ ಪ್ಲಾಟೂನ್ ಕಮಾಂಡರ್ ಇರ್ತಾರೆ, ಇವರೇ ನಮ್ಗೆ ಅಪ್ಪ ಅಮ್ಮ ಎಲ್ಲ, ನಮ್ಗೆ ಏನಾದ್ರೂ ನೋಡ್ಕೊಳ್ಳೋರೆ ಇವ್ರು, ಒಬ್ಬ ಆಫೀಸರ್ ಇರ್ತಾರೆ, ಒಬ್ರು ಹವಾಲ್ದಾರ್ ಇರ್ತಾರೆ, ಸರ್ ಇರ್ತಾರೆ, ಅವ್ರಿಬ್ರು ನಮ್ಮ ನೋಡ್ಕೊಂತಾರೆ, ನಮ್ಗೆ ಏನಾದ್ರೂ ನಮ್ಗೆ ಏನಾದ್ರು ಐಟಮ್ಸ್ ಬೇಕಾಗಿದ್ರೆ ನಮ್ಮನ್ ಕೇರ್ ಮಾಡೋದಾಯ್ತು, ನಮ್ಗೆ ಏನಾದ್ರೂ ಆದ್ರೆ ಈ ರೀತಿ ನಮ್ಗೆ ಕೇರ್ ಮಾಡಕ್ ಹೋಗ್ಬಿಡಿರ್ತಾರೆ, ನಮ್ಮನ್ ಹೊಡಿಯಕ್ಕೆ ಬೈಯಕ್ಕೆ ತುಂಬಾ ಜನ ಇದ್ರು, ನಮ್ಮನ್ ಕೇರ್ ಮಾಡಕ್ ಅವ್ರಿಬ್ರು ಇರ್ತಾರೆ ನಮ್ಗೆ ಏನಾದ್ರೂ ನೋಡ್ಕೊಳ್ಳೋದು. ನಂತರ ಡ್ಯೂಟಿ ಇದ್ರೆ ಡ್ಯೂಟಿಗೆ ಹೋಗೋದು, ಅದಿಲ್ಲ ಅಂದ್ರೆ ರೆಸ್ಟ್ ಮಾಡೋದು, ಅಂದ್ರೆ ಇಡೀ ರಾತ್ರಿ ಮಲ್ಗೋದು, ಇದು ಈಗ ಟ್ರೈನಿಂಗ್ ಅಲ್ಲಿ ಇರುತ್ತೆ ಸರ್ ಪೀರಿಯಡ್. ಈಗ ಅಂದ್ರೆ ನಂತರ ನಮ್ ಯೂನಿಟ್ ಡಿವೈಡ್ ಆಗುತ್ತೆ, 7 ತಿಂಗಳು ಆದ ನಂತರ ನಮ್ ಟ್ರೈನಿಂಗ್ ಮುಗ್ದಾದ ನಂತರ ಪಾಸಿಂಗ್ ಔಟ್ ಪೆರೇಡ್ ಇರುತ್ತೆ, 1 ತಿಂಗಳು ಪಾಸಿಂಗ್ ಔಟ್ ಪೆರೇಡ್, ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ ಡ್ರಿಲ್ ಇರುತ್ತೆ. ಡ್ರಿಲ್ ಅಲ್ಲಿ ಹೆವಿ ರಗಡ ಅಂದ್ರೆ ಹೇಗಿರುತ್ತೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಪೈನ್ ಆಗುತ್ತೆ.
1: ನಿಜ, ತಾವು ತಮ್ಮದೇ ಆದ ಎಲ್ಲ ಅನುಭವಗಳನ್ನ ಹಂಚಿಕೊಂಡ್ರೆ ನಮ್ಮ ಎಲ್ಲ ನಿಮ್ಮ ಒಂದು ಸ್ಫೂರ್ತಿಯಾಗಿ ನಮ್ಮ ಕೇಳುಗರು ನಮ್ಮ ಇವತ್ತಿನ ಯುವಪೀಳಿಗೆ ಪಡೀಲಿ ಅಂತ ಹೇಳ್ತಾ, ಯಾಕೆಂದ್ರೆ ಸಮಯ ಆಗ್ತಾ ಇದೆ, ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ತಮ್ಮ ಸುದೀರ್ಘವಾದ ಅನುಭವ ಹಂಚಿಕೊಂಡಿದ್ದಕ್ಕೆ ತಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ವಂದನೆಗಳು, ಧನ್ಯವಾದಗಳು. ಕೇಳುಗರೆ, ಇದುವರೆಗೂ NCCಯಲ್ಲಿ ಸಾಧನೆ ಮಾಡಿ ಇವತ್ತು ಅಗ್ನಿಪಥ್ನಲ್ಲಿ ತಾವು ಆಯ್ಕೆಯಾಗಿ ದೇಶ ಸೇವೆಗೆ ತೊಡಗಿಸಿಕೊಂಡಿರುವಂತಹ ಯುಕ್ತೇಶ್ NR ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ಇದಾಗಿತ್ತು ಇಂದಿನ ಕಾರ್ಯಕ್ರಮ.
2: ಇದುವರೆಗೂ ಯುವವಾಣಿ ಕಾರ್ಯಕ್ರಮದಲ್ಲಿ NCC ಸಾಧಕರಾದ ಯುಕ್ತೇಶ್ NR ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಅವರನ್ನು ಸಂದರ್ಶಿಸಿದವರು ಡಾಕ್ಟರ್ ಬಸವರಾಜ್ TN.
3: ಇದು ಇಂದಿನ ಯುವವಾಣಿ.

ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಬದ್ರಿಪ್ರಸಾದ್ ಹಾಗೂ ಚಿತ್ರ ಅವರು ಹಾಡಿರುವ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ.

ಓಕೆ ಕೇಳಿದ್ರೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ ಒಂದು ಸುಮಧುರ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಈ ಸಂಜೆ ಕೇಳಿದಂಥ ಕಡೆಯ ಗೀತೆಯ ಕಡೆಯ ಪ್ರಶ್ನೆಗೆ ಯಾರೆಲ್ಲ ಉತ್ತರ ಕಳಿಸಿದ್ದೀರಿ ಅಂಥೇಳಿ ನೋಡೋಣ. ಸೊ ಮೊದಲನೇದಾಗಿ ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಹಾಗೆಯೇ ಗೌರಮ್ಮ ಅವರು ಹಾವೇರಿಯಿಂದ. ಮತ್ತೊಂದು ಉತ್ತರ ಬಂದಿದೆ ಅಂಬಿಕಾ ಸಿದ್ದರಾಜು, ಏರ್ಪೋರ್ಟ್ ಲೇಔಟ್ ನಿಧಿಗೆ ಶಿವಮೊಗ್ಗದಿಂದ. ಹಾಗೆಯೇ ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪಯಿಂದ, ಮಮತಾ ಅವರು ಭದ್ರಾವತಿಯಿಂದ, ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ, ಹಾಗೆಯೇ ಉಮಾದೇವಿ ಅವರು ಬಿ ಆರ್ ಪ್ರಾಜೆಕ್ಟ್ನಿಂದ, ಸಲ್ಮಾ ಟೀಚರ್ ತರೀಕೆರೆಯಿಂದ, ಅನಿಲ್ ಕುಮಾರ್ ತಡಕನಹಳ್ಳಿ, ಸುರೇಶ್ ಅವರು ಶಿವಮೊಗ್ಗದಿಂದ, ಹಾಗೆಯೇ ನಮಸ್ಕಾರ ಅಂಥೇಳಿ ಯಾರಿದು ಅಮರನಾಥ್ ವಿನಾಯಕ್ ಗುಜ್ಜಾರ್ ಟೈಲರಿಂದ, ಹಾಗೆಯೇ ಮಂಜುನಾಥ್ ಕೆ ಮರಬನಹಳ್ಳಿಯಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಹಾಗೆಯೇ ನಳಿನಿ ಗಿರಿಜಾರಾವ್ ಹಿರಿಯಡ್ಕದಿಂದ, ಹಾಗೆಯೇ ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ, ರಾಘವ ಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಬೆಟ್ಟಂಪಾಡಿ ದುಬೈನಿಂದ, ಚಂದ್ರಶೇಖರ್ ನಾಯ್ಕ್ ಜೀವನ್ ಭೀಮಾನಗರ ದಾವಣಗೆರೆಯಿಂದ ಸರಿಯಾದಂಥ ಉತ್ತರ, ವೀಣಾ ರಮೇಶ್ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ, ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ಅವರ ಉತ್ತರ ಕೂಡ ತಲುಪಿದೆ. ಹಾಗೆಯೇ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ. ಹಾಗೆಯೇ ವಿನಯ್ ಅವರು ಶಿವಮೊಗ್ಗದಿಂದ, ಬಸವರಾಜ್ ಎರೇಹಳ್ಳಿ ಭದ್ರಾವತಿಯಿಂದ, ಬಿ ಹೆಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿಯಿಂದ, ಓಕೆ ವಿದ್ಯಾಮಂದಿರದಿಂದ ಭದ್ರಾವತಿ ಸ್ನೇಹ ಹಾಗೂ ಅನಿತಾ ಅವರು, ಗೋವರ್ಧನ್ ರಾವ್ ಜಿ ಹೆಚ್ ಕುಳಗಟ್ಟೆ ಹೊನ್ನಾಳಿ ತಾಲೂಕು ಸರಿಯಾದಂಥ ಉತ್ತರ ಕಳಿಸಿದ್ದಾರೆ ನಮ್ಮ ಹೊಸ ಕೇಳುಗರು ಅಂತ ಹೇಳಿ ಅನಿಸುತ್ತೆ. ಹೆಚ್ ಬಿ ಗುರುಮೂರ್ತಿ ಅವರು ಎನ್ ಆರ್ ಪುರದಿಂದ, ಹಾಗೆಯೇ ಹಂಪಣ್ಣ ನ್ಯಾಮ್ತಿ ಅವರು ಉತ್ತರ ಕಳಿಸೋದ್ರ ಜೊತೆಗೆ ಕೃಷಿ ರಂಗದಲ್ಲಿ ಒಂದು ಉಪಯುಕ್ತವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ಅದಕ್ಕಾಗಿ ಧನ್ಯವಾದಗಳು ಅಂಥೇಳಿ ತಿಳಿಸಿದ್ದಾರೆ. ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಸುವ ಬಗ್ಗೆ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಹಾಗೆಯೇ ಯುಕ್ತೇಶ್ ಅವರ ಸಂದರ್ಶನ ಕೂಡ ಚೆನ್ನಾಗಿ ಮೂಡಿ ಬಂತು ಅಂಥೇಳಿ ಗಂಗಾಧರೇಶ್ ಅವರು ಉತ್ತರ ಕಳಿಸೋದ್ರ ಜೊತೆಗೆ ಆ ಒಂದು ಸಂದೇಶ ಕೂಡ ಕಳಿಸಿದ್ದಾರೆ. ಹಾಗೆಯೇ ರಾಜು ಶಂಕರ್ ಘಟ್ಟ ಅವರು ಯುವವಾಣಿಯಲ್ಲಿ ಪ್ರಸಾರವಾದಂಥ ಎನ್ ಸಿ ಸಿ ಯಲ್ಲಿ ಸಾಧನೆ ಮಾಡಿದಂಥ ಯುಕ್ತೇಶ್ ಅವರ ಸಂದರ್ಶನ ಕೂಡ ಚೆನ್ನಾಗಿ ಮೂಡಿ ಬಂತು ಅಂತೇಳಿ ಹೇಳ್ತಾ ಉತ್ತರ ಕೂಡ ಕಳಿಸಿದ್ದಾರೆ. ಎಸ್, ತಮ್ಮೆಲ್ಲರ ಉತ್ತರ ಸರಿ ಇದೆ, ಕೆಲವರು ಮಾತ್ರ ಅಂದರೆ ಒಂದಿಬ್ಬರು ಮಾತ್ರ ಸ್ವಲ್ಪ ಕನ್ಫ್ಯೂಷನ್ ಮಾಡಿಕೊಂಡಿದ್ದಾರೆ. ಉತ್ತರ ಆಗಿತ್ತು ಗಲಾಟೆ ಅಳಿಯಂದ್ರು, ಶಿವರಾಜ್ಕುಮಾರ್ ಅವರು ಅಭಿನಯಿಸಿದಂಥ ಎಸ್ ನಾರಾಯಣಪುರ ಅವರ ಜೊತೆಯಲ್ಲಿ ಅಭಿನಯಿಸಿದರು. ಗಲಾಟೆ ಅಳಿಯಂದ್ರು ಚಿತ್ರದ ಗೀತೆಯನ್ನು ನಾವು ಕಡೆಯಲ್ಲಿ ಕೇಳಿದ್ದು ಕಾರ್ಯಕ್ರಮದ ಕಡೆಯಲ್ಲಿ. ಹಾಗಾಗಿ ಈ ಸಂದೇಶ ಹಾಗೆ ಉತ್ತರ ಕಳಿಸಿದಂಥ ನಮ್ಮೆಲ್ಲ ಕೇಳುಗರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ರಮೇಶ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂಥ ಬಣ್ಣದ ಗೆಜ್ಜೆ ಚಿತ್ರದ ಈ ಗೀತೆ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 8:45. ಇನ್ನು ಮುಂದೆ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15. ಇನ್ನು ಮುಂದೆ ಕೇಳಿ ವರ್ಷಾಲಿ ಭಿಡೆ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಡಾಕ್ಟರ್ HS ವೆಂಕಟೇಶಮೂರ್ತಿ ವಿರಚಿತ ಒಂದು ಭಾವಗೀತೆ, ಬಯಲಿನೊಳಗೆ ಯಾರೋ ಮರೆತ.

ದಿರಾಯ್ ವರ್ಷಾಲಿ ಭಿಡೆ ಅವರು ಹಾಡಿರುವ ಭಾವಗೀತೆಗಳನ್ನ ಇನ್ನು ಮುಂದೆ ಕೇಳಿ. ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಚಿತ್ರ ಒಂದು ಭಾವಗೀತೆ, ಎಲ್ಲಿ ಹೋಗಲೇ ಹೇಗೆ ಕಾಣಲೇ.

ಇದುವರೆಗೆ ವರ್ಷಾಲಿ ಭಿಡೆ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ ಆಗ್ತಾ ಇದೆ 9:30. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಶ್ಯೂಸ್ ಬಿಫೋರ್ ಪಾರ್ಲಿಮೆಂಟ್.

ಆಕಾಶವಾಣಿ ಸಮಯ ಆಗಲಿದೆ 10 ಗಂಟೆ. ಇನ್ನು ಮುಂದೆ ರವಿವಾಸರಯ್ಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ